107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM. Radio Saran. Ega app nalu

0: You're listening to Radio Sarang, 107.8 FM.
1: 107.8 FM. Radio Sarang, 107.8 FM. Radio Sarang, Iga app nalu kuda labhya.
2: Radio Sarang, 107.8 FM.
3: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬೆಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
4: ಆನಂತರ ಪೋರ್ಬಹಂದರ್ ಮಹಾರಾಜರಿಗೆ ಲಕ್ಷ್ಮೀದಾಸ್ ಇವರ ಅಣ್ಣ ದೊಡ್ಡ ಅಣ್ಣ ದಿವಾನರಾಗುವಂತ ಒಂದು ಅವಕಾಶ ಇತ್ತಂತೆ. ದಿವಾನರಾಗಬೇಕು ಅಂತ ಅಪೇಕ್ಷೆ, ಅದಕ್ಕೆ ಒಂದು ಸ್ವಲ್ಪ ರೆಕಮೆಂಡೇಶನ್ ಬೇಕು, ಎಲ್ಲ ಕಡೆಸಲು ಬೇಕಲ್ಲ, ಇನ್ಫ್ಲೂಯೆನ್ಸ್ ಬೇಕಾಗ್ತದೆ. ಆದರೆ ಏನೋ ಸ್ವಲ್ಪ ಇರಿಸ್ ಮುರುಸ್ ಆಗಿದೆ. ಆ ಬ್ರಿಟಿಷ್ ಅಧಿಕಾರಿ ಇರ್ತಿದ್ನಲ್ಲ ರೀಜೆಂಟ್ ಅಂತ, ಅವನಿಗೂ ಲಕ್ಷ್ಮೀದಾಸ್ಗೂ ಸ್ವಲ್ಪ ಮಾತುಕತೆ ಆಗಿ ಸ್ವಲ್ಪ ಬಿರುಸಾಗಿರ್ಬೇಕು. ಅವ್ರಿಗೇನಾದರೂ ಹೇಳಿದ್ರೆ ಆಗ್ತದೆ ಕೆಲಸ ಅನ್ಕೊಂಡ್ರಂತೆ. ಅದಕ್ಕೆ ಗಾಂಧಿ ಹೇಳಿದ್ರಂತೆ, ಇದು ಸ್ವಲ್ಪ ಹಂಗಿರುತ್ತೆ, ಹೊರಗಡೆ ಹೋಗಿ ಬಂದಾಗ ಕಾನ್ಫಿಡೆನ್ಸ್ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಆಗೋ ಚಾನ್ಸು ಇರುತ್ತೆ. ಒಂದು ಕಡೆ ಈ ಬ್ರಿಟಿಷ್ ರೀಜೆಂಟ್ ಇಂಗ್ಲೆಂಡಿಗೆ ಬಂದಾಗ, ಲಂಡನ್ಗೆ ಬಂದಾಗ ಅವನು ಭೇಟಿ ಆಗಿದ್ದಾರೆ ಗಾಂಧೀಜಿಯಲ್ಲಿ, ಇಂಡಿಯಾ ಹೌಸಲ್ಲಿ ಭೇಟಿ ಆಗಿದ್ದಾರೆ. ತಕ್ಷಣ ಅಣ್ಣಗೆ ಹೇಳಿದಂತೆ, ಏನು ಚಿಂತೆ ಮಾಡಬೇಡ, ನಾನು ಗೊತ್ತಿದ್ದಾರೆ ಅವರು ಅಂತ. ಆದರೂ ಸಂಕೋಚ ಹೇಳೋದಕ್ಕೆ ಅಣ್ಣ ಹೇಳಿದಂತೆ, ನೀವೆಲ್ಲ ಗೊತ್ತಿದೆ ಅಂತೇಲೋ, ಪರಿಚಯ ಇದೆ ಅಂತೇಲೋ ಅವರು, ನೀವು ಇಂಗ್ಲೆಂಡ್ಗೆ ಹೋಗಿ ಬಂದ ಸ್ವಲ್ಪ ಮರ್ಯಾದೆ ಇರುತ್ತೆ ಅಲ್ಲಿ, ಅದಕ್ಕೆ ನೀವು ಹೋಗಿ ಸ್ವಲ್ಪ ನನ್ನ ಬಗ್ಗೆ ಹೇಳು ಅಂದ್ರಂತೆ. ಇವರು ಹೋದರು, ಮನಸ್ಸು ಭಾರ ಮಾಡ್ಕೊಂಡು ಹೇಳ್ತೀನಿ ಹೇಗೋ ಮಾಡಿ ಅಂತ ಮನೆಗೆ ಹೋದ್ರಂತೆ. ಆ ಬ್ರಿಟಿಷ್ ರೀಸೆಂಟಿಗೆ ಹೋಗಿ ಹೇಳಿದ್ರಂತೆ, ಇವನು ನಾನು ನಿಮ್ಮನ್ನು ಭೇಟಿ ಆಗಿದ್ನಲ್ಲ ಲಂಡನ್ನಲ್ಲಿ, ಅಂದರೆ ನಾನು ಇದ್ದೆ ಲಂಡನ್ನಲ್ಲಿ ಅಂತ. ಹೌದು ಹೌದು ಹೌದು, ಐ ಹ್ಯಾಡ್ ಸೀನ್ ಯು, ನೋಡಿದ್ದೆ ನಿಮ್ಮನ್ನು ನಾನು ಅಂತ ಅವನು ಅಂದ್ಬಿಟ್ಟು, ನಮ್ಮ ಅಣ್ಣ ಅಂತ ಹೇಳೋಕೆ ಬಂದ್ರಂತೆ. ಅವರು ಯಾರ ಬಗ್ಗೆ ಹೇಳ್ತಿದ್ದೀರಿ ಅಂತ ಕೇಳಿದ. ನಮಗೆ ಸ್ವಲ್ಪ ಪರಿಜ್ಞಾನ ಇರಬೇಕಾಗತ್ತೆ. ಫ್ರೆಂಡ್ ಇನ್ ದ ಪಾರ್ಟಿ ಈಸ್ ಡಿಫ್ರೆಂಟ್ ಫ್ರಾಮ್ ಎನ್ ಆಫೀಸರ್ ಇನ್ ದಿ ಆಫೀಸ್. ಆ ವ್ಯತ್ಯಾಸ ನಮ್ಗೆ ಅರ್ಥ ಆಗಬೇಕು. ಕೆಲವೊಂದ್ಸಲ ಸಲಿಗೆ ತೊಗೊಂಡ್ಬಿಡ್ತೀವಿ, ನನ್ನ ಸ್ನೇಹಿತ ತಾನೆ, ಹೋಗೋಣ ಬನ್ನಿರಿ ಆಫೀಸಲ್ಲಿ ಇರ್ತಾನೆ ಅಂತ ಹೋದ್ರೆ ಆಗೋಲ್ಲ. ಇವ್ರು ಹೋಗ್ಬಿಟ್ಟಿದ್ದಾರೆ, ಹೋಗ್ಬಿಟ್ಟು ಅವ್ನ ಸ್ನೇಹಿತ ಅಂತ ಹೇಳಿ, ನಮ್ಮ ಅಣ್ಣ ಯಾರ ಬಗ್ಗೆ ಹೇಳ್ತಿದ್ದೀರಿ, ಲಕ್ಷ್ಮೀದಾಸ್ ಬಗ್ಗೆ, ಏನು ಹೇಳಬೇಡಿ ಅವ್ರ ಬಗ್ಗೆ, ಡೋಂಟ್ ಟೆಲ್ ಮೀ ಎನಿಥಿಂಗ್, ಅವ್ನು ಸರಿ ಇಲ್ಲ ಅದಾಗೋದಿಲ್ಲ ಅಂದಂತ ಅವನು. ಇಲ್ಲ ಇಲ್ಲ ಹಾಗಲ್ಲ, ನಮ್ಮ ಅಣ್ಣ ಅವನು, ನಿಮ್ಮ ಅಣ್ಣ ಇರಲಿ, ಅದ್ರ ಬಗ್ಗೆ ಮಾತಾಡಬೇಡಿ, ಲಾಸ್ಟ್ ಕ್ಲೋಸ್, ಥ್ಯಾಂಕ್ ಯು, ಯು ಕ್ಯಾನ್ ಗೋ ನಾವು, ಹೋಗ್ಬಿಡಿ ಇನ್ನಂದ್ರಂತೆ. ಇವರಂದ್ರು ಅಲ್ಲಷ್ಟು ದೋಸ್ತ್ ಸ್ನೇಹಿತರೇ ಮಾತಾಡ್ತಾ ಇದ್ದ ಇಂಗ್ಲೆಂಡಲ್ಲಿದ್ದಾಗ, ಇಂಗ್ಲೆಂಡಲ್ಲಿದ್ದಾಗ ಸ್ನೇಹಿತರಂತೆ ಮಾತಾಡ್ತಿದ್ದ, ಈಗ ನೀವು ಕಕ್ಷಿದಾರ ಅಂತ ಹೋಗಿದ್ದೀರಲ್ಲ, ಈಗ ನೀವು ಕಕ್ಷಿದಾರಂಗೆ ಟ್ರೀಟ್ ಮಾಡ್ಬೇಕಲ್ಲ ನಿಮ್ಮನ್ನು. ಇವರು ಒತ್ತಾಯ ಮಾಡಿ, ಇಲ್ಲ ಇಲ್ಲ ದಯವಿಟ್ಟು ನನ್ನ ಮಾತನ್ನು ಕೇಳಿ ನೀವು ಅಂದ್ರಂತೆ, ನೀವು ಹೊರಟು ಬಿಡು ಈಗ, ಇದ್ರ ಪೊಲೀಸ್ ಕರಿಬೇಕಾಗ್ತದೆ ಅಂದ ಅವನು. ಇವ್ರು ನನ್ನ ಮಾತು ಕೇಳಿ ಅಂದರು, ಅವನ ಮುಂದೆ ಮಾತು ಕೇಳಲೇ ಇಲ್ಲ, ಅಟೆಂಡರ್ ಕರೆ ದಬ್ಬು ಹೊರಗೆವ್ರನ್ನಂದ, ಅವನ ಕೈ ಕತ್ತು ಹಿಡಿದು ಹೊರಗೆ ತಳ್ಳಿಬಿಟ್ರಿ. ಅವನು ತಳ್ಳಿದ ತಕ್ಷಣ ಭಾಳ ಸಿಟ್ಟು ಬಂತು ಇವರಿಗೆ, ಹೊರಗಡೆ ಹೋಗಿ ಮುಖ ಕೆಂಪಾಗ್ಬಿಟ್ಟಿದೆ. ಎರಡು ಕಾರಣಕ್ಕೆ ಇನ್ಸಲ್ಟ್ ಆಗುತ್ತೆ ಗೊತ್ತಾ, ಒಂದು ಹೇಳ್ಕೊಂಡು ಬಂದಿರ್ತೇನೆ ಮನೆಗೆ ಹೇಳಿ ಬಂದ್ಬಿಡ್ತೀನಿ ಅಂತ ಹೇಳಿ, ಅದಾಗಲಿಲ್ಲ ಅಂತ ಅಷ್ಟೇ ತಳಿಸ್ಕೊಂಡು ಹೊರಗೆ ಬರೋದಿದೆಯಲ್ಲ, ಅದಕ್ಕೇನು ಮ ಕಾಗದ ಬರೆದ್ರಂತೆ, ನಾನು ಇನ್ಸಲ್ಟ್ ಮಾಡಿದ್ಯಾ ನೀನು, ಹೊರಗೆ ತಳಿಸಿದ್ಯಾ, ನಿಮ್ಮ ಅಟೆಂಡರ್ ಕಡೆ ತಳಿಸಿದ್ಯಾ ನಾನು, ಅದಕ್ಕೆ ನಿಮ್ಮ ಮೇಲೆ ಆ್ಯಕ್ಷನ್ ತಗೋತೀನಿ ನಾನು ಅಂತ ಬರೆದ್ರಂತೆ ಇವರು ಅವನಿಗೆ. ಅವನು ಬರೆದಂತೆ, ಅವನು ತಕ್ಷಣ ಬರೆದು ಕಳಿಸ್ತಾನೆ ಉತ್ತರ, ಹೌದು ನೀನು ಬಂದಿದ್ದೆ, ಪರ್ಮಿಷನ್ ತೊಗೊಂಡು ಬರಲಿಲ್ಲ. ಎರಡನೇದು, ನೀನು ಯಾವುದೋ ಸಂಬಂಧದಲ್ಲಿ ಕೆಲಸ ತೊಗೊಂಡು ಬಂದಿದ್ದೀಯಾ. ಮೂರನೇದು, ಆಡಳಿತದಲ್ಲಿ ಮೂಗು ತೋರಿಸ್ತಾ ಇದ್ದೀಯಾ. ನಾಲ್ಕನೇದು, ನನಗೆ ಆಗೋದಿಲ್ಲ ಹೋಗು ಅಂದ್ರೂ ಹೋಗಲಿಲ್ಲ ನೀನು. ಎರಡನೇ ಸಲ ಹೇಳಿದ್ರು ಹೋಗಲಿಲ್ಲ, ಅದಕ್ಕೆ ಪೊಲೀಸರು ಹೊರಗೆ ಹಾಕ್ಸಿದ್ದೀನಿ, ಇನ್ನು ಬೇಕಾದ್ರೆ ಮಾಡ್ಕೋ ಅಂದ್ರಂತ ಬರ್ದವನು. ಚೀರಿ ಹಿಡ್ಕೊಂಡು ಮನೆಗೆ ಬಂದರು, ಅಣ್ಣನಿಗೆ ಹೇಳಿದ್ರು ಹಿಂಗಾಯಿತು ಅಂತ ಹೇಳಿ. ಇದರಿಂದ ಏನು ತೊಂದರೆ ಆಯಿತು ಅಂದರೆ, ಬರವಣಿಗೆನೇ ನಿಂತು ಹೋಯ್ತು. ಲೆಕ್ಕಪತ್ರ ಬರೆದು, ಇದನ್ನ ಪತ್ರ ಬರೆದು, ಅಫಿಡವಿಟ್ ಬರೆದು, ರುಗ್ ದುಡ್ಡು ಗಳಿಸಿದಲ್ಲ 200 ರೂಪಾಯಿ. ಯಾಕಂದ್ರೆ ಎಲ್ಲರೂ ಇವನ ವಿರುದ್ಧ, ಬ್ರಿಟಿಷ್ ಅಧಿಕಾರಿ ವಿರುದ್ಧ ಆದ ತಕ್ಷಣ ಯಾರು ಈ ಕಡೆ ಬರ್ಸೋಕೆ ಬರಲ್ಲ. ಹೀಗಾಗಿ ಇಲ್ಲೂ ಬದುಕು ಭಾರ ಆಯಿತು. ಚಿಂತೆ ಆಯಿತು, ನ್ಯಾಯವಾದ ಮಾಡೋಕೆ ನನಗೆ ಆಗ ಶಕ್ತಿ ಇಲ್ಲ, ಈ ಬರವಣಿಗೆ ಸಾಧ್ಯ ಇಲ್ಲ, ಸಣ್ಣ ಊರಲ್ಲಿದ್ದು ಏನು ಮಾಡೋದಿದೆ ಬ್ಯಾರಿಸ್ಟರ್ ಆಗಿ, ನಾನು ಈ ಲೆಕ್ಕ ಈ ಬರೀಬೇಕು, ಅಫಿಡವಿಟ್ ಬರೀದಕ್ಕೆ ಬ್ಯಾರಿಸ್ಟರ್ ಯಾಕೆ ಆಗಬೇಕಾಗಿತ್ತು ಒಂದು ದುಃಖ ಆಗಿ, ಏನು ಮಾಡಬೇಕು ಅಂತ ದಿಕ್ಕು ತೋಚದೆ ಇದ್ದಾಗ, ನಾನು ಹೇಳ್ತಿರ್ತೀನಿ ಯಾವಾಗಲೂ, ಇಫ್ ಯುವರ್ ಇಂಟೆನ್ಷನ್ಸ್ ಆರ್ ಪ್ಯೂರ್ ಆ್ಯಂಡ್ ಆನೆಸ್ಟ್ ಆ್ಯಂಡ್ ಯು ಆರ್ ವಿಲಿಂಗ್ ಟು ವರ್ಕ್ ಹಾರ್ಡ್, ಗಾಡ್ ವಿಲ್ ಸ್ಟ್ಯಾಂಡ್ ನೆಕ್ಸ್ಟ್ ಟು ಯು ಅಂತ. ಯಾವುದೋ ರೀತಿಯಿಂದ ಒಂದು ಭಗವಂತನ ಕೃಪೆ ಬರ್ತದೆ. ಆ ಹೊತ್ತಲ್ಲಿ ಈ ಸೌತ್ ಆಫ್ರಿಕಾದಿಂದ ಒಂದು ಇನ್ವಿಟೇಷನ್ ಬಂತು ಅವರಿಗೆ.

0: You're listening to Radio Sarang, 107.8 FM.
1: ಇವ್ರು ವಿಚಾರ ಮಾಡಿದ್ರು, ಊಟ ಖರ್ಚು ಎಲ್ಲ ಅವ್ರು ನೋಡ್ಕೋತಾರೆ, ಮ್ಯಾಲ 105 pounds ಕೊಡ್ತಾರೆ, ಅದು ಮನೆ ಕಳಿಸಿದ್ರೆ ಗೃಹ ಖರ್ಚಿಗೆ ಆಗ್ತದೆ, ಸ್ವಲ್ಪ ಮಕ್ಕಳನ್ನ ಬೆಳೆಸೋಕೆ ಅನುಕೂಲ ಆಗ್ತದೆ, ಮತ್ತೆ ಇಲ್ಲಿದ್ದೇನು ಸಾಧನೆ ಮಾಡೋದಿದೆ, ಬೇಡ ಅಂತ ಹೇಳಿ ನೈರಾಶ್ಯ ತುಂಬಿತ್ತು ನನ್ನ ಮನಸ್ಸಲ್ಲಿ. ಏನು ಬರೀತಾರೆ, ನೈರಾಶ್ಯ ತುಂಬಿತ್ತು, ಇವನ್ನ ಅವಕಾಶ ಇದೆಯಲ್ಲ ಹೋಗೋಣ ಅಂತ ಹೇಳಿ ಹೊರಡಬೇಕು ಅಂತ ತೀರ್ಮಾನ ಮಾಡಿ ಒಪ್ಪಿಗೆ ಕೊಟ್ಬಿಟ್ಟೆ ನಾನು ಹೋಗೋದಕ್ಕೆ ಅಂತ ಹೇಳ್ತಾರೆ. ಹೊರಟಾಗ ಏನಾಯ್ತು, ಹೊರಟವಾಗ ಮನೆಯಲ್ಲಿ ಚಿಂತೆ, ಈಗ ತಾನೇ 3 years ಮುಗಿಸ್ಕೊಂಡು ಬಂದಿದ್ದಾರೆ ಇಂಗ್ಲೆಂಡಿಗೆ ಹೋಗಿ, ಮತ್ತೆ ಹೋಗ್ಬೇಕು, 1 year ಹೋಗ್ಬೇಕು. ಅಬ್ದುಲ್ಲಾ ಕ್ಲಿಯರ್ ಆಗಿ ಹೇಳಿದ್ರಂತೆ, 1 year ಮಾತ್ರ ಗುತ್ತಿಗೆ ಮೇಲೆ ತಗೋತೀವಿ ನಿಮ್ಮನ್ನ, 1 year ಅಂದ್ರೆ ವಾಪಸ್ ಬರ್ಬೇಕು ನೀವು ಅಂತ. ಆಯ್ತು, 1 year ತಾನೆ, ಹೇಗಾದ್ರೂ ಮಾಡಿದ್ರಾಯ್ತು ಅಂತ ಹೋದ್ರಿ ಇವರು. 1893 ಏಪ್ರಿಲ್ ಅಲ್ಲಿ ಗಾಂಧಿ ದಕ್ಷಿಣ ಆಫ್ರಿಕಾಗೆ ಹೊರಟರು ಅಂತ. ಮತ್ತೆ ಹಡಗಿನ ಪ್ರವಾಸ, ಈ ಸಲ ದೀರ್ಘ ಪ್ರವಾಸ ಇದು. ಆ ಪ್ರವಾಸದಲ್ಲಿ ಏನಾಯ್ತು ಅಂತ ಬಹಳ ಚೆನ್ನಾಗಿ ಹೇಳ್ತಾರೆ. ಇವರು ಸಸ್ಯಾಹಾರಿ, ಅಡ್ಡಾಡೋರು, ಸ್ವಲ್ಪ ಈಗ ಸಲಿಗೆ ಇದೆ ನೋಡಿ, ಎಷ್ಟು ಬದಲಾವಣೆ ಆಗಿದೆ ನೋಡಿ. ಮೊದಲು ಯಾರ ಹತ್ರ ಮಾತಾಡದೇ ಇರೋರು ಈಗ ಹುಡುಕಾಡ್ಕೊಂಡು ಕ್ಯಾಪ್ಟನ್ ಮಾತಾಡಿಸಿದ್ದಾರೆ, ಕ್ಯಾಪ್ಟನ್ ಸ್ನೇಹಿತ ಆಗ್ಬಿಟ್ಟ ಇವರಿಗೆ. ಸ್ನೇಹಿತ ಅಷ್ಟೇ ಅಲ್ಲ, ಇವ್ರಿಗೆ ಪೇಷನ್ಸ್ ಜಾಸ್ತಿ ಗಾಂಧೀಜಿಗೆ. ಅವ್ರು ಚೆಸ್ ಕಲಿಸೋಕೆ ಶುರು ಮಾಡಿದ್ದಂತೆ ಇವರಿಗೆ, ಕ್ಯಾಪ್ಟನ್ ಫ್ರೀ ಇದ್ದಾಗ ಇವರು ಕಲಿಯೋಕೆ ಶುರು ಮಾಡಿದರು. ಒಳ್ಳೆ ಸ್ಟೂಡೆಂಟ್ ಸಿಕ್ಕರೆ ಮೇಸ್ಟ್ರಿಗೆ ಭಾಳ ಖುಷಿ ಆಗ್ಬಿಡುತ್ತೆ. ಇವರು ಕಲಿಸೋಕೆ ಶುರು ಮಾಡಿದ ಕ್ಯಾಪ್ಟನ್ ಚೆಸ್ ಕಲಿಸ್ತೀನಿ ಅಂತ. ಹೀಗೆ ಕ್ಯಾಪ್ಟನ್ ಹತ್ರ ಪ್ರೀತಿ ತುಂಬ ಹೆಚ್ಚಾಯಿತು ಅಂತ ಬರೆದು, ತುಂಬ ಹೆಚ್ಚಾದರೆ ಗಂಡಾಂತರನೂ ಆಗ್ತದೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಬರೀತಾರೆ, ಗಂಡಾಂತರ ಆಗ್ತದೆ ಅಂತ. ಮುಂದೆ ಹಡಗು ಹೋಯ್ತಲ್ಲ, ಹೋದಾಗ ಲಾಮು ಅಂತ ಒಂದು ಪ್ರದೇಶಕ್ಕೆ ಬಂತು, ಅಲ್ಲಿ ಇಳ್ಕೊಂತು 3-4 hours ನಿಂತಿತ್ತಂತೆ. ಕ್ಯಾಪ್ಟನ್ ಹೇಳ್ದ, ನೋಡು ನಿನಗೆ ಹೊರಗಿನ ಜಗತ್ತು ಗೊತ್ತಿಲ್ಲ, ಹೊರಗಡೆ ಹೋದರೆ ಹುಷಾರಾಗಿರ್ಬೇಕು, ಹೇಳಿದ ಟೈಮ್ ಒಳಗೆ ಬಂದ್ಬಿಡ್ಬೇಕು, 1 hour ಮೊದಲೇ ಬರಬೇಕು ಹೇಳೋದಕ್ಕಿಂತ ಅಂತ. ಇವರಂದ್ರು ಹಡಗು ಕಿತ್ಕೊಂಡು ಲಂಗರ್ಗಿಂತ ಹೋಗ್ಬೇಕಾದ್ರೆ ಬೇಕಾದ ಟೈಮ್ ತಗೊಳುತ್ತೆ ಅಂತ. ಯಾರ ಜೊತೆ ಹೋದ್ರಂತೆ, ಇಂಡಿಯನ್ಸ್ಗೆಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ರು ದಂಡೆ ಮೇಲೆ. ಇವರು ಹೋದ್ರು ಸೇರ್ಕೊಂಡ್ರು, ಜೋರ ಬಿರುಗಾಳಿ ಬೀಸೋಕೆ ಶುರು ಆಯಿತು, ಹಡಗ ಮೂವ್ ಆಗೋಕೆ ಶುರು ಆಯಿತು, ಅಲಗಾಡೋಕೆ ಶುರು ಆಯಿತು. ಆಗ ಓಡಿ ಬಂದ್ರು, ಹೊರಟಾಗ ಆಗಲೇ ಲಂಗರ್ ತೆಗೆದಾಗಿದೆ, ಇನ್ನೇನು ಹೋಗ್ಬಿಡ್ತದೆ ಹಡಗ ಅಂತ ಅನ್ಗಿತ್ತು. ಅಷ್ಟರಲ್ಲಿ ಪುಣ್ಯಕ್ಕೆ ಕ್ಯಾಪ್ಟನ್ ಸ್ನೇಹಿತ ಅಲ್ವಾ ಇವನು, ಅವನು ಹಗ್ಗ ಬಿಟ್ಟು ಹಗ್ಗದ ಮೂಲಕ ಕೆಳ್ಕೊಂಡಿದ್ದಾರೆ ಮೇಲೆ ಇವ್ರನ್ನ. ಅವ್ನು ಹೇಳಿದಂತೆ, ಇನ್ನ ಮೇಲೆ ಅದು ಬಿಟ್ಟು ಹೋಗ್ತೇನೆ ನಿನ್ನ ಅಂತ, ಇನ್ನೆಲ್ಲೂ ಬಿಟ್ಟು ಹೋಗಲ್ಲ ಅಂತ ಪ್ರತಿಜ್ಞೆ ಮಾಡಿದ್ರಂತೆ. ದೊಡ್ಡವರು ಹೇಳಿದ್ದನ್ನು ಕೇಳಬೇಕು ಅಂತ ಖಾತ್ರಿ ಆಯ್ತು ನನಗೆ ಅಂತ.

0: रेडियो सारंग 107.8 FM।
1: ಮುಂದೆ ಹೋದ್ಮೇಲೆ ಒಂದು ಝನ್ಸಿಬಾರ್ ಅಂತ ಒಂದು ಊರು ಆಫ್ರಿಕಾ, ಅದೊಂದು ಆಫ್ರಿಕಾ ದೇಶ. ಝನ್ಸಿಬಾರ್ಕ್ ಹೋಗಿ ನಿಲ್ಲಿಸಿದ್ರು. ಇಲ್ಲಿ ಮಾತ್ರ 3-4 ತಾಸು ಅಲ್ಲ, 8-10 ದಿವಸ ಇರೋದು ಹಡಗಲ್ಲಿ. 10 ದಿವಸ ಇರಬೇಕು. ಒಂದು ದಿವಸ ಅವನು ಕ್ಯಾಪ್ಟನ್ ಹೇಳಿದಂತೆ, ಬಾರೋ ಹೋಗೋಣ ಹೊರಗಡೆ, ವಿಲ್ ಹ್ಯಾವ್ ಎನ್ ಔಟಿಂಗ್ ಅಂತ ಕೇಳಿದಂತೆ. ವಿಲ್ ಹ್ಯಾವ್ ಎ ನೈಸ್ ಔಟಿಂಗ್, ಬಂದ್ಬಿಡು ನನ್ನ ಜೊತೆಗೆ ಅಂತ. ಕ್ಯಾಪ್ಟನ್ ಸ್ನೇಹಿತ ತಾನೇ ಇವನು, ಅವನ ಜೊತೆ ಇವರು ಹೋದ್ರಾಯ್ತು, ಸಂತೋಷ ಕೂಟಕ್ಕೆ ಹೋಗುತ್ತಾನೆ ಅಂತ ಹೋದ್ರಂತೆ. ಅದು ಎದಕ್ಕೆ ಸಂತೋಷ ಕೂಟ ಏನು ಅಂತ ಏನೂ ಗೊತ್ತಿಲ್ಲ. ಇವರು ಸ್ನೇಹಿತ ಇದ್ದಾನೆ ಅಂತ ಅವನ ಜೊತೆಗೆ ಹೋಗಿದ್ದಾರೆ. ಅವನು ಏನು ಮಾಡಿದ ಅಂದರೆ, ಕ್ಯಾಪ್ಟನ್ ಇವನ ಜೊತೆಗೆ ಇನ್ನೊಂದು 5-6 ಜನ ಕರ್ಕೊಂಡು ಹೋಗಿದ್ದಾನೆ. ಇವ್ರ ಜೊತೆಗೆ ಕರ್ಕೊಂಡು ಹೋಗಿ ಒಬ್ಬ ನಿಗ್ರೋ ಮಹಿಳೆ ಮನೆಗೆ ಹೋದ್ರಂತೆ. ಮಹಿಳೆಗೆ ಹೋದ ತಕ್ಷಣ ಅವನ ಕ್ಯಾಪ್ಟನ್ ಏನೋ ದುಡ್ಡು ಕೊಟ್ಟ ಮಹಿಳೆಗೆ, ಈ ಪ್ರತಿಯೊಬ್ಬರಿಗೂ ಒಂದೊಂದು ಕೋಣೆ ಕೊಟ್ಟು ಒಳಗೆ ಹೋಗಿ ಅಂತ ಹೇಳಿದ್ರಂತೆ. ಗಾಂಧೀಜಿ ಒಂದು ಕೋಣೆಗೆ ಹೋದಾಗ ಅಲ್ಲೊಬ್ರು ಹೆಂಗಸಿದ್ರು ಅಂತ ಹೋದಾಗ ಅರ್ಥ ಆಯ್ತು ಇವ್ರಿಗೆ ಏನು ಪರಿಸ್ಥಿತಿ ಇದೆ ಅಂತ ಗೊತ್ತಾಯ್ತಂತೆ. ಇವ್ರು ಗಾಬರಿಯಾಗಿ ಸ್ತಬ್ಧರಾಗಿ ನಿಂತ್ಕೊಂಡ್ಬಿಟ್ಟು ಮಾತಾಡೋಕ್ಕಾಗದೆ ಮೂಗರ ನಿಂತ್ಕೊಂಡು 5 ನಿಮಿಷ ನಿಂತು ಹೊರಗೆ ಬಂದುಬಿಟ್ರಂತ. ಹಾಗೇನೆ ಅವ್ರು ಹೇಳ್ತಾರೆ, ಹೊರಗೆ ಬಂದ ಎಷ್ಟು ನಾಚಿಕೆ ಆಯಿತು ಅಂದರೆ, ಆ ಹೆಣ್ಮಗಳು ಏನು ಅಂದ್ಕೊಂಡ್ಲೋ ನನ್ನ ಬಗ್ಗೆ ಅಂತ ನಾಚಿಕೆ ಆಯಿತು ಅಂತ ಬರೀತಾರೆ. ಆದರೆ ಒಂದು ಮಾತು ಗಮನಿಸಬೇಕು, ಅವ್ರು ಎಷ್ಟು ಪ್ರಾಮಾಣಿಕವಾಗಿ ಹೇಳ್ತಾರೆ ಅಂತಂದರೆ, ಅಲ್ಲಿ ಹೋಗಿ ಬಂದ ನಿಜ, ಹೋಗಿ ಬಂದಾಗ ನನಗೆ ಎಷ್ಟು ಕೆಟ್ಟ ಅನ್ನಿಸ್ತು ಅಂತ ಬರೀತಾರೆ. ವೆನ್ ದ ಕ್ಯಾಪ್ಟನ್ ಕಾಲ್ಡ್ ಮೀ ಐ ಕೇಮ್ ಔಟ್ ಜಸ್ಟ್ ಆಸ್ ಐ ಹ್ಯಾಡ್ ಗಾನ್ ಇನ್, ಹೀ ಸಾ ಮೈ ಇನೋಸೆನ್ಸ್, ನನ್ನ ಮುಗ್ಧತೆ ಅವನಿಗೆ ಅರ್ಥ ಆಯಿತು ಅಂತ. ಆಟ್ ಫಸ್ಟ್ ಐ ಫೆಲ್ಟ್ ವೆರಿ ಮಚ್ ಅಶೇಮ್ಡ್, ಬಟ್ ಐ ಕುಡ್ ನಾಟ್ ಥಿಂಕ್ ಆಫ್ ದಿ ಥಿಂಗ್ ಎಕ್ಸೆಪ್ಟ್ ವಿತ್ ಹಾರರ್. ದ ಸೆನ್ಸ್ ಆಫ್ ಶೇಮ್ ವೋರ್ ಅವೇ ಅಂಡ್ ಐ ಥ್ಯಾಂಕ್ಡ್ ಗಾಡ್ ದಟ್ ದಿ ಸೈಟ್ ಆಫ್ ಎ ವುಮನ್ ಹ್ಯಾಡ್ ನಾಟ್ ಮೂವ್ಡ್ ಮೀ ಇನ್ ದ ಲೀಸ್ಟ್. ಮಹಿಳೆಯಿಂದಾಗಿ ನನ್ನ ಮನಸ್ಸು ವಿಚಲಿತ ಆಗಲಿಲ್ಲ ಅಂತ ಸಂತೋಷ ಆಯಿತು ಅಂತ ಬರೀತಾರೆ. ಆದರೆ ಮುಂದೆ ಹೇಗಿದೆ ನೋಡಿ, ಐ ವಾಸ್ ಡಿಸ್ಗಸ್ಟೆಡ್. ಇದನ್ನು ನಾನು ಪ್ರಾಮಾಣಿಕತೆ ಅಂತ ಕರೆಯೋದು. ಐ ವಾಸ್ ಡಿಸ್ಗಸ್ಟೆಡ್ ಆಟ್ ಮೈ ವೀಕ್ನೆಸ್ ಆ್ಯಂಡ್ ಪಿಟಿಡ್ ಮೈ ಸೆಲ್ಫ್ ಫಾರ್ ನಾಟ್ ಹ್ಯಾವಿಂಗ್ ಹ್ಯಾಡ್ ದ ಕರೇಜ್ ಟು ರೆಫ್ಯೂಸ್ ಟು ಗೋ ಇನ್ ಟು ದ ರೂಮ್. ನಾನು ಹೋಗಿ ವಾಪಸ್ ಬಂದೇನೋ ದೊಡ್ಡದಲ್ಲ, ಹೋಗೋದಿಲ್ಲ ಅಂತ ಹೋಗ್ಬೇಕಾಗಿತ್ತು, ಅವಾಗ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ದಿಸ್ ಈಸ್ ಇನ್ ಮೈ ಲೈಫ್ ದ ಥರ್ಡ್ ಟ್ರಯಲ್ ಆಫ್ ಇಟ್ಸ್ ಕೈಂಡ್ ಅಂತ ಹೇಳ್ತಾರೆ. ಮೆನಿ ಎ ಯೂತ್ ಇನೋಸೆಂಟ್ ಎಟ್ ಫಸ್ಟ್ ಮಸ್ಟ್ ಹ್ಯಾವ್ ಬೀನ್ ಡ್ರಾನ್ ಇನ್ ಟು ಸಿನ್ ಬೈ ಎ ಫಾಲ್ಸ್ ಸೆನ್ಸ್ ಆಫ್ ಶೇಮ್. ಐ ಕುಡ್ ಕ್ಲೇಮ್ ನೋ ಕ್ರೆಡಿಟ್ ಫಾರ್ ಹ್ಯಾವಿಂಗ್ ಕಮ್ ಔಟ್ ಅನ್ಸ್ಕ್ಯಾಚ್. ಹೊರಗೆ ಬಂದಿದ್ದಕ್ಕೆ ನಾನು ಅಭಿಮಾನ ಪಟ್ಕೋಬೇಕಾಗಿಲ್ಲ ಬರೀತಾರೆ. ಐ ಕುಡ್ ಹ್ಯಾವ್ ಕ್ರೆಡಿಟ್ ಇಫ್ ಐ ಹ್ಯಾಡ್ ರೆಫ್ಯೂಸ್ ಟು ಎಂಟರ್ ದಟ್ ರೂಮ್. ಐ ಮಸ್ಟ್ ಎಂಟೈರ್ಲಿ ಥ್ಯಾಂಕ್ ದಿ ಆಲ್ ಮರ್ಕ್ಯೂರಿಯಲ್ ಮರ್ಸಿಫುಲ್ ಫಾರ್ ಹ್ಯಾವಿಂಗ್ ಸೇವ್ಡ್ ಮೀ. ದ ಇನ್ಸಿಡೆಂಟ್ ಇನ್ಕ್ರೀಸ್ ಮೈ ಫೇತ್ ಇನ್ ಗಾಡ್ ಅಂಡ್ ಟಾಟ್ ಮೀ ಟು ಸಮ್ ಎಕ್ಸ್ಟೆಂಟ್ ಟು ಕಾಸ್ಟ್ ಆಫ್ ಫಾಲ್ಸ್ ಶೇಮ್. ಜನ ಏನು ಅನ್ಕೋತಾರೆ ನಾಚಿಕೋಬಾರದು ಅಂತ ನನಗೆ ಅರ್ಥ ಆಯಿತು, ನಾನು ಆವಾಗಲೇ ಪ್ರತಿಭಟನೆ ಮಾಡಿ ಹೋಗಬಾರ್ದಾಗಿತ್ತು ಒಳಗಡೆಗೆ, ತಪ್ಪು ಮಾಡಿದೆ ಅಂತ ಹೇಳ್ತಾರೆ. ಆಮೇಲೆ ಕ್ಯಾಪ್ಟನ್ ಸ್ನೇಹ ಕಮ್ಮಿ ಆಯಿತು.

ದರ್ಬಾನಿಗೆ ಬಂದರು. ದರ್ಬಾನಿಗೆ ಬಂದಿಳಿದ ತಕ್ಷಣ ಒಂದು ಅಬ್ದುಲ್ಲಾ ಬಂದಿದ್ರು ಕರ್ಕೊಂಡು ಹೋಗೋದಕ್ಕೆ. ಒಂದು ವಾರದೊಳಗೆ ನ್ಯಾಯಾಲಯಕ್ಕೆ ಹೋಗ್ಬೇಕಲ್ಲ, ಇವರು ತಮ್ಮ ವಕೀಲಿ ಪತ್ರ ತೋರಿಸಿ ಇವ್ರು ವಕೀಲರು ಅಂತ ಇರ್ಬೇಕಲ್ಲ ಅಬ್ದುಲ್ಲಾ ಕಂಪನಿಗೆ. ಅಲ್ಲಿ ಹೋದಾಗ ಇವ್ರು ರುಮಾಲ್ ಸುತ್ಕೊಂಡು ಹೋಗೋರು, ಆಗಿನ ಪದ್ಧತಿ. ಆ ಜಜ್ ಹೇಳಿದಂತೆ ರುಮಾಲ್ ತೆಗೀರಿ ಅದನ್ನ ಅಂತ ಹೇಳಿದ್ರು, ರುಮಾಲ್ ತೆಗಿಬೇಕು ಅಂತ ಹೇಳಿದ್ರಂತೆ. ಇವ್ರು ಹೇಳಿದಂತ ರುಮಾಲ್ ತೆಗಿಯಲ್ಲ ನಾನು, ರುಮಾಲ್ ನಮ್ಮ ದೇಶದ ಸಂಕೇತ ಅದು ತೆಗಿಯೋಲ್ಲ ಅಂತ. ಅವ್ರು ಹೊರಗೆ ಹಾಕಿದ್ರಂತೆ, ಹೊರಗೆ ಬಂದರು, ಆದರೆ ರುಮಾಲ್ ತೆಗಿಲಿಲ್ಲ. ಅದನ್ನು ಬರೋದಿವಸ ಪೇಪರಲ್ಲಿ ತುಂಬ ಬಂದ್ಬಿಡುತ್ತಂತೆ, ಅನ್ವಾಂಟೆಡ್ ವಿಸಿಟರ್ ಇನ್ ದ ಕೋರ್ಟ್ ಅಂತ, ಅಂದರೆ ಬೇಡವಾದಂಥ ಭೇಟಿಕಾರ ಇವನು ಅಂತ. ಅಂದರೆ ಮೊದಲೇ ದಿವಸನೇ ಇದು ಶುರು, ಪ್ರಥಮ ಗ್ರಾಸೆ. ಮೊದಲೇ ದಿವಸ ಹೋಗಿದ್ದಾರೆ ಇವರು, ರುಮಾಲ್ ತೆಗಿ ಅಂದರು, ತೆಗಿಲಿಲ್ಲ ಅಂದ ತಕ್ಷಣ ಹೊರಗೆ ಕಳಿಸಿದ್ರು, ಜಜ್ ಕಳಿಸಿದ್ದು ಮೊದಲೇ ದಿವಸ ಆದಂತಹದ್ದು. ಮುಂದೆ ಅಲ್ಲಿ ಗಾಂಧೀಜಿ ಗಮನಿಸಿದ್ರು, ಭಾರತೀಯರು ಎಷ್ಟು ಜನ ಇದ್ದಾರೆ, ಏನೇನು ಮಾಡ್ತಾರೆ ಅಂತ ಗಮನಿಸಿದ್ರು. ಅರ್ಥ ಆಯಿತು, ನಾನು ನಾನು ಬ್ಯಾರಿಸ್ಟರ್ ಆಗಿ ಬಂದಿದ್ದೇನೆ, ನಾನು ಮಾಡ್ತಿರೋ ಕೆಲಸ ಬ್ಯಾರಿಸ್ಟರ್ ಹುದ್ದೆಗೆ ಸಂಬಂಧಪಟ್ಟದ್ದಲ್ಲ, ಇದು ತುಂಬ ಸಣ್ಣ ಕೆಲಸ. ಮಾಹಿತಿ ಕಲೆಕ್ಟ್ ಮಾಡೋದು, ಅಂಕಿ ಸಂಖ್ಯೆಗಳನ್ನು ಕಲೆಕ್ಟ್ ಮಾಡಿ ವಕೀಲರಿಗೆ ಆರ್ಗ್ಯೂ ಮಾಡೋದು ಕೊಡೋದು. ಆದರೆ ಹೇಗೆ ಒಬ್ಬ ಶ್ರದ್ಧಾವಂತ ಮನುಷ್ಯ ನಂಬಿಕೆಯನ್ನು ಪಡ್ಕೋತಾನಂದರೆ, ಅವ್ರು ಹೇಳ್ತಾರೆ ನನಗೆ ಖಾತ್ರಿ ಆಯಿತು, ನಾನು ಅಂಕಿ ಸಂಖ್ಯೆ ಕೊಟ್ಟರೆ ತಾನೇ ಅವನು ಆರ್ಗ್ಯೂ ಮಾಡೋದು ಕೋರ್ಟಲ್ಲಿ. 75 ಭಾಗ ಕೋರ್ಟಲ್ಲಿ ಕೆಲವೊಂದು ಅಂಕಿ ಸಂಖ್ಯೆಗಳಿಂದ ಅದ್ರ ನನ್ನ ಕೆಲಸ ಬಹಳ ಮುಖ್ಯ ಅಂತ ಶ್ರದ್ಧೆಯಿಂದ ಮಾಡ್ತಾ ಇದ್ದೆ ಅಂತ ಬರೀತಾರೆ. ಜನರು ನೋಡಿದ್ರು, ಅಲ್ಲಿ ಜನರು ಎಲ್ಲರೂ ಮುಖಕ್ಕೊಂದು ಮುಖವಾಡ ಹಾಕ್ಕೊಂಡಿದ್ದಾರೆ ಅನಿಸ್ತಂತೆ. ತಾವು ಹಿಂದೂಗಳಾಗಿದ್ರು ಹಿಂದೂ ಅಂತ ತೋರಿಸ್ಕೊಳಕ್ಕೆ ಹೆದರ್ತಾರೆ. ಪಾರ್ಸಿ ಹೆಂಗೆ ಡ್ರೆಸ್ ಹಾಕ್ಕೋತಿದ್ರಂತೆ, ಅರಬ್ಬಿ ಹೆಂಗೆ ಡ್ರೆಸ್ ಹಾಕ್ಕೊಳ್ಳೋರು, ಯಾಕಂದರೆ ಅದು ಸ್ವಲ್ಪ ಮರ್ಯಾದೆ ಇತ್ತು ಅಲ್ಲಿ ಅವರಿಗೆ. ಅದರಿಂದ ತಮ್ಮ ಹೆಂಡತಿ ಸಣ್ಣ ಗ್ರೂಪ್ ಮಾಡ್ಕೊಂಡಿರೋರು, ಒಗ್ಗಟ್ಟಾಗಿರಲಿಲ್ಲ ಯಾರು. ನನ್ನ ತಕ್ಷಣ ಅರ್ಥ ಆಯಿತು, ಇವ್ರಿಗೇನಾದರೂ ಹಾದಿ ಬರಬೇಕಾದ್ರೆ ಎಲ್ಲರೂ ಒಗ್ಗಟ್ಟಾಗಬೇಕು ಇವರು ಅಂತ ಅನ್ನಿಸ್ತು ನನಗೆ ಅಂತ ಹೇಳ್ತಾರೆ.

ದಕ್ಷಿಣ ಆಫ್ರಿಕಾದಲ್ಲಿ ನಡೆದಂಥ ಎಲ್ಲ ಘಟನೆಗಳ ಬಗ್ಗೆ ಹೇಳೋದು ಸಾಧ್ಯ ಇಲ್ಲ, ದಾಖಲೆ ಮಾಡೋದು ಸಾಧ್ಯ ಇಲ್ಲ ಸೀಮಿತ ಅವಧಿಯಲ್ಲಿ. ಅದು ಕೆಲವೊಂದು ಘಟನೆಗಳನ್ನು ಯಾಕೆ ಆರಿಸ್ಕೊಂಡಿದ್ದೇನೆ ನಾನು ಅಂದರೆ, ಯಾವ ಘಟನೆಗಳಲ್ಲಿ ಗಾಂಧೀಜಿಯವರ ಜೀವನ ಹರಳುಗಟ್ಟುತ್ತಾ ಹೋಯಿತು, ವ್ಯಕ್ತಿತ್ವ ಹರಳುಗಟ್ಟುತ್ತಾ ಹೋಯಿತು ಅನ್ನೋದು ನೋಡಿ ಮುಖ್ಯ ನನಗೆ. ಸೌತ್ ಆಫ್ರಿಕಾಗೆ ಹೋದ ಸ್ವಲ್ಪ ದಿವಸದಲ್ಲಿ ಎರಡು ಅಪಮಾನಕರ ಘಟನೆಗಳಾಯಿತು. ಒಂದಾಗಿದೆ ಈಗಾಗಲೇ, ಆ ಬ್ರಿಟಿಷ್ ರೀಜೆಂಟ್ ಹೊರಗೆ ಹೋಗಿದ್ದಲ್ಲ ಮನೆಯಿಂದ ಇವ್ರನ್ನ, ಅದಾಗಿದೆ. ಸೌತ್ ಆಫ್ರಿಕಾಗೆ ಬಂದ ಎರಡು ಘಟನೆಗಳು ತುಂಬಾ ಅಪಮಾನಕರಾದಂಥ ಸಂಗತಿಗಳಾಯಿತು ಅವರಿಗೆ. ಯಾವ್ಯಾವುದು? ಮೊದಲನೇದು ಬಹಳ ಪ್ರಸಿದ್ಧವಾದಂಥದ್ದು, ಎಲ್ಲರಿಗೂ ಗೊತ್ತಿರುವಂಥದ್ದು. ದರ್ಬಾರ್ನಿಂದ ಪ್ರಿಟೋರಿಯಾಗಿ ಹೋಗ್ತಾ ಇದ್ದಾರೆ, ಬಹಳ ಚೆನ್ನಾಗಿದೆ ಅದು. ಹೊರಟಾಗ ಮುಂದೆ ನೇತಾಲಿನ ರಾಜಧಾನಿ ಮೆರಿಟ್ಸ್ಬರ್ಗ್ ಅಂತ, ಆ ಜಾಗ ನೋಡಿದ್ದೆ ನಾನು, ಆ ಪ್ಲಾಟ್ಫಾರ್ಮಲ್ಲಿ ಇಳಿದು ಅಲ್ಲಿ ನೋಡ್ಬಂದಿದ್ದೇನೆ ಜಾಗ ಹೇಗಿದೆ ಅಂತ. ಒಂಥರ ಖುಷಿ ಆಗುತ್ತೆ, ರೋಮಾಂಚನ ಆಗುತ್ತೆ, ಈ ಜಾಗದಲ್ಲೇ ಗಾಂಧೀಜಿ ಒಂದು ತೀರ್ಮಾನ ಮಾಡಿದ್ದು, ಸಂತೋಷ ಆಗುತ್ತೆ. ಆ ಮೆರಿಟ್ಸ್ಬರ್ಗ್ ಅಂತ ಸಣ್ಣ ಸ್ಟೇಷನ್, ಆ ಸ್ಟೇಷನಲ್ಲಿ ರಾತ್ರಿ 9 ಗಂಟೆಗೆ ಟ್ರೈನ್ ಹೋಗಿದೆ. ಅಲ್ಲೇ ಬಟ್ಟೆ ಕೊಡೋದು, ಅವ್ರು ಹೇಳ್ತಾರೆ ಟ್ರೈನ್ ಟಿಕೆಟ್ ಫಸ್ಟ್ ಕ್ಲಾಸ್ ತಕ್ಕೊಟ್ಟಿದ್ರು ದಾದಾ ಅಬ್ದುಲ್ಲಾ. ಆಮೇಲೆ ನಿಮಗೆ ಎಕ್ಸ್ಟ್ರಾ ಬಟ್ಟೆ ಬೇಕಾದ್ರೆ, ಅಲ್ಲಿ ಹಾಸಿಗೆ ಗೀಸಿಗೆ ಹೊದಿಕೆ ಬೇಕಾದ್ರೆ 7 ಶಿಲಿಂಗ್ ಎಕ್ಸ್ಟ್ರಾ ಕೊಡಬೇಕಾಗ್ತಿತ್ತು. ನಮ್ಮಲ್ಲಿ ಮೊದಲಿತ್ತು ಗೊತ್ತಾ, ರೈಲ್ವೆದಲ್ಲಿ ನೈಟ್ ಜರ್ನಿ ಹೋಗಬೇಕಾದ್ರೆ 20 ರೂಪಾಯಿ ಕೊಟ್ಟರೆ ಬೆಡ್ಡಿಂಗ್ ಕೊಡ್ತಾರೆ ಅಂತ ಇರ್ತಿತ್ತು. ಈಗ ಅದನ್ನು ಎ ಸಿ ಕಂಪಾರ್ಟ್ಮೆಂಟ್ ಅಲ್ಲಿ ಕಾಮನ್ ಮಾಡಿಬಿಟ್ಟಿದ್ದಾರೆ, ಕೊಟ್ಟೆ ಕೊಡ್ತಾರೆ ಅವರಿಗೆ. ಅಲ್ಲಿ ಏನು ಮಾಡಿದ್ರು ಅಂದ್ರೆ ಇಷ್ಟು 7 ಶಿಲಿಂಗ್ ಕೊಟ್ಟರೆ ನಿಮಗೆ ಹೊತ್ಕೊಳ್ಳೋಕೆ ಕೊಡ್ತಾರೆ ಅಂತ. ಇವರು ದುಡ್ಡು ಉಳಿಸ್ಬೇಕಲ್ಲ, ಬೇಡ ನನಗೆ ಅಂದ್ರಂತೆ. ಅಬ್ದುಲ್ಲಾ ಹೇಳಿದ್ರಂತೆ ಸಂಕೋಚ ಮಾಡ್ಕೋಬೇಡಿ, ಬೇಕಾದ್ರೆ ತಗೊಳ್ಳಿ, ನಿಮ್ ಕಡೆ ದುಡ್ಡು ಕೊಟ್ಟಿರ್ತೀನಿ ಅಂತ ಇಟ್ಕೊಂಡ್ರು. ಇವ್ರು ಮೆರಿಟ್ಸ್ಬರ್ಗ್ ಅಲ್ಲಿ ಅಲ್ಲಿ ಬಟ್ಟೆ ತಗೋಬೇಕು. ಅವ್ನು ಬಂದು ಕೇಳಿದಂತೆ, ಒಬ್ಬನು ಆಫೀಸರ್ ಬಂದು, ಬಟ್ಟೆ ಬೇಕಾ ನಿಮಗೇನಾದ್ರೂ? ಇವ್ರು ಬೇಡ ಬೇಡ ನನ್ನ ಕಡೆ ಇದೆ ಅಂದರು. ಅನ್ಕೊಂಡು ಕೂತಿದ್ದಾರೆ, ಇನ್ನೊಬ್ಬವ ಒಳಗೆ ಹತ್ತಿದ, ಒಬ್ಬ ಬಿಳಿ ಪ್ರವಾಸಿಗೆ ಒಳಗೆ ಹತ್ತಿದ. ಹತ್ತಿಬಿಟ್ಟು ಇವ್ರ ಮೇಲೆ ಕೆಳಗೆ ನೋಡಿ ಕೆಳಗೆ ಇಳಿದು ಹೋದಂತೆ. ಒಂದು 5 ನಿಮಿಷಕ್ಕೆ ಮತ್ತಿಬ್ರು ಆಫೀಸರ್ ಬಂದರು ಒಳಗಡೆ, ಬಂದುಬಿಟ್ಟು ಏಳ ಮೇಲೆ ಅಂದ್ರಂತೆ ಇವರಿಗೆ. ಯಾಕೆ ಅಂತ ಕೇಳಿದ್ರು. ನೀನು ವ್ಯಾನಿಗೆ ಹೋಗು ಅಂತ, ವ್ಯಾನ್ ಅಂದರೆ ಥರ್ಡ್ ಕ್ಲಾಸ್, ವ್ಯಾನಿಗೆ ಹೋಗು ಅಂದ್ರಂತೆ. ಇಲ್ಲ ನನ್ನ ಫಸ್ಟ್ ಕ್ಲಾಸ್ ಟಿಕೆಟ್ ಇದೆ ಅಂತ. ಟಿಕೆಟ್ ಯಾವುದಿದೆಯೋ ಮುಖ್ಯ ಅಲ್ಲ, ಈಗ ನಮ್ಮ ಬಿಳಿಯ ಬಂದಿದ್ದಾನೆ ಒಳಗಡೆ, ಅವನಿಗೆ ಕಂಡ್ರೆ ಇಷ್ಟ ಇಲ್ಲ, ಅವನು ಪರ್ಮಿಷನ್ ಕೊಟ್ಟರೆ ಕೂತ್ಕೋಬಹುದು ನೀವು, ಅವನಿಗೆ ಇರೋದು ಇಷ್ಟ ಇಲ್ಲ, ಅದರಿಂದ ಹೊರಗೆ ಹೋಗಬೇಕು ಅಂತ. ಅವನಿಷ್ಟಕ್ಕೆ ನಾನು ಯಾಕೆ ಹೊರಗೆ ಹೋಗಬೇಕು ಅಂತ ಇವರು, ನೀನು ಹೋಗ್ತೇ ಎತ್ತು ಹೊರಗೆ ಹಾಕ್ಲೋ ಅಂತ ಕೇಳಿದ್ರಂತ ಅವರು. ಇವ್ರು ಹೇಳಿದ್ರಂತೆ ನಾನಾಗಿ ಹೋಗೋದಿಲ್ಲ, ವಾಲಂಟರಿಲಿ ಐ ವಿಲ್ ನಾಟ್ ಗೋ. ಎಷ್ಟು ಚೆನ್ನಾಗಿ ಹೇಳ್ತಾರೆ, ವಾಲಂಟರಿಲಿ ನಾ ಐ ವಿಲ್ ನಾಟ್ ಗೋ, ನೀವೆತ್ತು ಹಾಕಿದ್ರೆ ಹಾಕ್ಬಹುದು ಅಂತ. ಅವರು ಆ ಲಗೇಜ್ ಅನ್ನು ಹೇಗೆ ಪ್ಲಾಟ್ಫಾರ್ಮ್ ಅಲ್ಲಿ ಎಸೆದ್ರು, ಹಾಗೆ ಇವ್ರನ್ನು ಎತ್ತಿ ಎಸೆದ್ರು ಪ್ಲಾಟ್ಫಾರ್ಮ್ ಮೇಲೆ. ರಾತ್ರಿ 9:30 ಆಗಿದೆ, ಚಳಿ ಆಗಿದೆ, ತುಂಬಾ ಚಳಿ ಆಗಿದೆ. ಸ್ವಲ್ಪ ಹೊತ್ತಿಗೆ ಗಾಡಿ ಹೊರಟು ಬಿಡ್ತು. ಇವ್ರು ಪ್ಲಾಟ್ಫಾರ್ಮ್ ಅಲ್ಲಿ ಸಾಮಾನ್ಯ ಎಲ್ಲ ಬಿದ್ದಿತ್ತಲ್ಲ, ಅದನ್ನ ರೈಲ್ವೆ ಆಫೀಸರ್ಸ್ ಎಲ್ಲ ಸೀಸ್ ಮಾಡ್ಕೊಂಡ್ರಂತೆ. ಕೈಯಲ್ಲಿ ಒಂದು ಹ್ಯಾಂಡ್ ಬ್ಯಾಗ್ ಇಟ್ಕೊಂಡು ಆ ವೇಟಿಂಗ್ ರೂಮ್ ಇರುತ್ತಲ್ಲ ಪ್ರಯಾಣಿಕರ ಕೊಠಡಿ, ಅಲ್ಲೋಗಿ ಕೂತ್ಕೊಂಡ್ರು. ಚಳಿ ಜಾಸ್ತಿ ನೇತಾಲಲ್ಲಿ, ಅದು

0: रेडियो सारंग 107.8 FM।
1: ಇದ್ರ ಮರುದಿನ ಆದಂತ ಘಟನೆ ಜಾಸ್ತಿ ಪ್ರಸಿದ್ಧವಾಗಿಲ್ಲ, ಬಟ್ ಬಹಳ ಮುಖ್ಯವಾದ ಘಟನೆ ನನ್ನ ಮಟ್ಟಿಗೆ ಹೇಳೋದಾದ್ರೆ, ಈ ಮೆರಿಟ್ಸ್ಬರ್ಗ್ ಇನ್ಸಿಡೆಂಟ್ ಕಿಂತ ದೊಡ್ಡ ಘಟನೆ ಇದು. ಮರುದಿನ ಇವ್ರು ಟ್ರೈನ್ ಅಂತ ಹೋಗ್ಬಿಡ್ತಲ್ಲ ಇವ್ರು, ಅದು ಮರುದಿನ ಏನ್ ಮಾಡಿದ್ರು ಅಂದ್ರೆ ಚಾರ್ಲ್ಸ್ ಟೌನ್ ಅಂತ ಒಂದು ಊರು, ಅಲ್ಲಿ ಟ್ರೈನ್ ಅಲ್ಲಿ ಹೋದ್ರಂತೆ. ಅಲ್ಲಿಂದ ಮುಂದೆ ಕುದುರೆ ಬಂಡಿಯಲ್ಲಿ ಹೋಗ್ಬೇಕು. ಆ ಕುದುರೆ ಬಂಡಿ ಹೇಗಿರ್ತಿತ್ತು ಒಂದ್ ಸ್ವಲ್ಪ ಕಲ್ಪನೆ ಬರ್ಬೇಕು ನಿಮಗೆ. ಮುಂದೆ ಒಂದು ಕುದುರೆ ಹೂಡಿದ್ದಾರೆ, ತಾವು ನೋಡಿರ್ಬೇಕು ಸಾಮಾನ್ಯ ಜಟ್ಕ ಆಗಿರೋ ಹಾಗೆ ಒಂದು ಎತ್ತರ ಹೀ ಕಾಲಿಡೋ ಜಾಗ, ಎತ್ತರ ಮೇಲೆ ಆ ಜಟ್ಕ ಸಾವಿ ಕೂತ್ಕೊಂಡಿರ್ತಾನೆ. ಹಿಂದೆ ಕೋಚ್ ಅಂತ ಇರ್ತದೆ, ಪೂರ್ತಿ ಬಾಕ್ಸ್ ತರ ಕಟ್ಟಿರ್ತಾರೆ, ಒಳಗಡೆ ಜನ ಕೂಡೋದು. ಆಗಿನ ಕಂಡೀಷನ್ ಹೇಗಿತ್ತು ಅಂದ್ರೆ ಬಾಕ್ಸ್ ಒಳಗೆ ಯಾರಾದ್ರೂ ಕೂಡಬಹುದು, ಆದ್ರೆ ಬಿಳಿಯರು ಕರಿಯ ಕೂಡಬಾರದು ಅಂದ್ರೆ ಕರಿಯರಿಗೆ ಕೂಡೋಕೆ ಅವಕಾಶ ಇಲ್ಲ. ಈತ ಟಿಕೆಟ್ ತಗೊಂಡ್ಬಿಟ್ಟಿದ್ದಾರೆ, ಮೊದಲೇ ಬುಕ್ ಆಗಿದೆ ಇವ್ರದ್ದು, ಕೋಚಿ ಕೂಡ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದಾರೆ. ಹೋದ ತಕ್ಷಣ ಟಿಕೆಟ್ ಈಸ್ ಕ್ಯಾನ್ಸಲ್ಡ್ ಅಂದ್ಬಿಟ್ಟಂತೆ ಇವ್ರದ್ದು. ಇದೊಂದೇ ಕೋಚ್ ಇರೋದು ಹೋಗೋದಕ್ಕೆ ಮುಂದೆ. ಕ್ಯಾನ್ಸಲ್ ಯಾಕಾಯ್ತು ಅಂದ್ರೆ, ಕ್ಯಾನ್ಸಲ್ ಯಾಕಾಯ್ತು ಅಂದ್ರೆ ಆಯ್ತಪ್ಪ ಅಷ್ಟೇನೆ, ನಿನ್ ಜಾಗ ಇಲ್ಲ, ಕರಿಯನೇ ಜಾಗ ಇಲ್ಲ ಅಂತ ಹೇಳಿದ್ರಂತೆ. ಅವನ್ ಮಾಲೀಕ ಬಂದು ನೋಡ್ದ, ಕೋಚ್ ಒಳಗೆಲ್ಲ ಬಿಳಿಯರಿದ್ದಾರೆ, ಈ ಜಟ್ಕ ಓಡಿಸ್ತಾನಲ್ಲ ಅವನ್ ಪಕ್ಕದಲ್ಲಿ ಜಾಗ ಖಾಲಿ ಇದೆಯಲ್ಲ ಕೂತ್ಕೊಳ್ಳೋದಕ್ಕೆ, ಅಲ್ಲಿ ಕೂತ್ಕೋತೀಯ ನೀನು ಅಂತ ಕೇಳಿದ್ರಂತೆ. ಆಯ್ತು ಅಂದ್ರೆ ಇವರು, ಬಾಕ್ಸ್ ಒಳಗಂತೂ ಕೂಡ್ಸಲ್ಲ. ಅವ್ರು ಹೇಳ್ತಾರೆ, ನನ್ನ ಮನಸ್ಸಿಗಾದಂತ ಆಘಾತವನ್ನು ತಡ್ಕೊಂಡು ಸುಮ್ಮನೆ ಕೂತೆ, ಯಾಕಂದ್ರೆ ಕೆಲಸಕ್ಕೆ ಹೋಗ್ಬೇಕಲ್ಲ ಮರುದಿವಸ ನಾನು ಕೋರ್ಟ್ಗೆ, ಇದೊಂದೇ ಕೋಚು ಅಂತ ಹೇಳಿ ಅವನ ಪಕ್ಕದಲ್ಲಿ ಕೂತ್ಕೊಂಡೆ. ಮೂರು ತಾಸು ಪ್ರವಾಸ ಆಗಿ ಹೋಯ್ತು. ಮುಂದೆ 3 ತಾಸು ಆದ್ಮೇಲೆ ಏನಾಯ್ತು ಅಂದ್ರೆ, ಆ ಬಾಕ್ಸ್ ಇರುತ್ತಲ್ಲ, ಕಷ್ಟ ಅನುಕೂಲ ಇದೆ ಅನಾನುಕೂಲನೂ ಇದೆ, ಆ ಬಾಕ್ಸ್ ಒಳಗೆ ಕೂತಂದ್ರೆ ಸಿಗರೇಟ್ ಸೇರ್ತಾ ಇದ್ರು ಒಂದಿಬ್ರು ಜನ, ಹಾಗೆ ತುಂಬ್ಕೊಂಡ್ಬಿಡುತ್ತೆ ಒಳಗಡೆ. ಒಬ್ಬನಿಗೆ ಸ್ವಲ್ಪ ಹೊಸ ಗಾಳಿ ಬೇಕು ಅನಿಸ್ತು ಒಬ್ಬನಿಗೆ, ಅದಕ್ಕೆ ಅವನೇನ್ ಮಾಡ್ದ, ಮುಂದೆ ಕೂತ್ಕೊಳ್ಳೋಣ, ಈ ಜಟ್ಕ ಓಡಿಸೋನ್ ಪಕ್ಕದಲ್ಲಿ ಕೂತ್ಕೋಬೇಕು ಅಂತ. ಇವನೇನು ಹೋಗ್ಬೇಕು ಅವಾಗ, ಒಳಗೆ ಕಳಿಸೋಂಗಿಲ್ಲ, ಒಳಗೆ ಒಪ್ಪಲ್ಲ ಇವನ. ಅದಕ್ಕೆ ಅವನೇನು ಮಾಡಿದೆ ಗೊತ್ತಾ, ಎಷ್ಟು ಅಪಮಾನ ಅಂದರೆ, ಒಂದು ಕಾಲು ಒರೆಸೋ ಗುಣಿ ಇರ್ತಲ್ಲ ಗುಣಿ ಚೀಲ, ಅದನ್ನು ತೊಗೊಂಡು ತನ್ನ ಕಾಲು ಹತ್ರ ಹಾಕ್ಕೊಂಡಂತೆ. ತಾನು ನೋಡಿರ್ಬೇಕು ಜಟ್ಕದಲ್ಲಿ ಹುಲ್ಲು ಹಾಕಿರ್ತಾರೆ, ಕುದುರೆ ಹುಲ್ಲು ಹಾಕಿರ್ತಾರೆ, ಕಾಲಿಡೋ ಜಾಗ ಅದು, ಹಿಂಗೆ ಎತ್ತರದಿಂದ ಹೀಗಿರುತ್ತೆ. ಅಲ್ಲಿ ಆ ಗುಣಿ ಚೀಲ ಎಸ್ಬಿಟ್ಟು, ಏ ಕೂಲಿ ಸ್ವಾಮಿ ಅಂತ ಕರೆದಂತೆ, ಏ ಸ್ವಾಮಿ ಕೂತ್ಕೋ ಅಲ್ಲಿ ಕೆಳಗಡೆ ಅಂದಂತೆ. ಇವ್ರು ಅಲ್ಲೇ ಕೂತ್ಕೋಬೇಕು ಅಂದರು, ಯಾಕಂದ್ರೆ ನಾನು ಕೂತ್ಕೋಬೇಕಿಲ್ಲಿ, ಹೊಸ ಗಾಳಿ ಬೇಕು ನನಗೆ, ಒಳಗಡೆ ಹೊಗೆ ತುಂಬ್ಕೊಂಡ್ಬಿಟ್ಟಿದೆ. ಇವ್ರು ಹೇಳಿದಂತೆ, ನೋಡು ನನಗೆ 2 ಹಾದಿ ಉಂಟು, ನಾನು ಇಲ್ಲೇ ಕೂತ್ಕೋಬೇಕು, ಇಲ್ಲ ಒಳಗೆ ಬಾಕ್ಸಲ್ಲಿ ಹೋಗಬೇಕು, ಇಲ್ಲಿ ಕೂತ್ಕೊಳಕ್ಕೆ ಒಪ್ಪಲ್ಲ ನಾನು ಅಂದ್ರಂತೆ. ಒಪ್ಪಲ್ಲ ಅಂದ ತಕ್ಷಣ ಅವನಿಗೆ ಏನು ಕೋಪ ಬಂತು ಅಂದರೆ, ಇವ್ರ ಕಿವಿ ಮೇಲೆ ಪಟ ಪಟ ಹೊಡೆಯೋಕೆ ಶುರು ಮಾಡಿದ್ದಂತ. ಹೊಡೆದ ಮೊದಲೇ ಇವರು ತೆಲ್ಲಿಗೆ, ಆ ಕಂಬಿ ಹಿಡ್ಕೊಂಡಿದ್ದಾರೆ, ಈಗ ರೈಲಿಂಗ್ ಹಿಡ್ಕೊಂಡಿದ್ದಾರೆ ಕೈಯಿಂದ, 2 ಕೈಯಿಂದ. ಅವನು ಬಂದು ಇವ್ರು ಹೊಡಿತಾನೆ ಹೊಡಿತಾನೆ ಹೊಡಿತಾನೆ, ಮುಖಕ್ಕೆ ಹೊಡೆದಾಗಲ್ಲ ಇವ್ರ ತಲೆ ಈ ಕಡೆ ಬಡದು ಬಡದು ರಕ್ತ ಬರೋಕೆ ಶುರು ಆಯ್ತು, ತಲೆಗೆ ಕೆನ್ನೆ ಹರಿದಿದೆ, ರಕ್ತ ಬರೋಕೆ ಶುರು ಆಯ್ತು ಅಲ್ಲಿಂದ. ಅವನು ಎಳಿತಾನೆ, ಇವ್ರೇನು ಬಿದ್ದೆ ಹೋಗ್ಬೇಕು, ಆದ್ರೆ ಇವ್ರೇನು ಮಾಡಿದ್ರು ಅಂದ್ರೆ, ಹೇಳ್ತಾರೆ ನಾನು ಅವನು ವಾಪಸ್ ಬೈಲೂ ಇಲ್ಲ, ಬಡಿಯೋದಂತೂ ದೂರ ಉಳಿತು, ಬಹಳ ಬಲಶಾಲಿ ಅವನು, ನಾನು ಮಾತು ಆಡಲಿಲ್ಲ, ಕೈನೂ ಬಿಡಲಿಲ್ಲ. ತಮಾಷೆ ಅಬ್ಸರ್ವ್ ಮಾಡಿ, ಪ್ರತಿರೋಧ ತೋರಿಸ್ಲಿಲ್ಲ, ಆದ್ರೆ ಸರೆಂಡರ್ ಆಗ್ಲಿಲ್ಲ, ಗಟ್ಟಿ ಹಿಡ್ಕೊಂಡು ಕೂತ್ಬಿಟ್ಟಿದ್ದೆ. ಅದನ್ನ ಎಷ್ಟು ಮಟ್ಟಿಗೆ ಗಟ್ಟಿ ಹಿಡ್ಕೊಂಡಿದೆ ಅಂದ್ರೆ, ಹೇಳ್ತಾರೆ ನನ್ನ ಈ ಮುಂಗೈದ ಇರುವಂತಹ ಎಲುಬುಗಳು ಮುರಿದು ಹೋದ್ರೂ ಅಡ್ಡಿ ಇಲ್ಲ, ಕೈ ಬಿಡೋದಿಲ್ಲ ಅಂತ ಹಠ ಮಾಡಿ ಹಿಡ್ಕೊಂಡಿದ್ದೆ ನಾನು ಅಂತ. ಆಮೇಲೆ ಇದ್ದವ್ರಲ್ಲ ಅಂದ್ರಂತೆ, ಯಾಕೆ ಹೊಡಿತೀರಿ, ಸತ್ತು ಹೋಗ್ತಾನೆ ಪಾಪ ಅಂತ ಬಿಟ್ಬಿಟ್ರಿ ಅವನ ಅಂದ್ರಂತೆ. ಅವನು ಬಿಡ್ಲಿಲ್ಲ, ಕೋಪದಿಂದ ಹೇಳಿದಂತೆ, ಇದು ಮುಗಿಲಿ ಪ್ರವಾಸ ಮುಗಿದ ನೋಡ್ಕೋತೀನಿ ಇನ್ನ ಅಂತ ಹೇಳಿದಂತೆ. ಹೇಳಿಬಿಟ್ಟು ಮತ್ತೆ ಅವ್ನು ಬಾಕ್ಸಿಗೆ ಹೋದ, ಇವ್ರೇನು ಜಾಗ ಬಿಟ್ಟು ಹೋಗ್ಲಿಲ್ಲ, ಅಲ್ಲೇ ಕೂತ್ಕೊಂಡ್ರಂತೆ. ಕೂತ್ಕೊಂಡ್ಬಂದು ರಾತ್ರಿ ಮನೆಗೆ ಬಂದು ಡೈರಿಯಲ್ಲಿ ಬರೀತಾರೆ, ನನ್ನ ಸಕ್ರಿಯ ಅಹಿಂಸೆ ಇಲ್ಲಿಂದ ಪ್ರಾರಂಭವಾಯಿತು ಅಂತ, ಪ್ಯಾಸಿವ್ ರೆಸಿಸ್ಟೆನ್ಸ್ ಇಲ್ಲಿಂದ ಶುರು ಆಯಿತು ಅಂತ. ಎಷ್ಟು ಅದ್ಭುತ ಮಾತು ಗೊತ್ತಾ, ಮುಂದೆ ಅವರ ಜೀವನದುದ್ದಕ್ಕೂ ಅವ್ರನ್ನ ನಡೆಸಿದ್ದಂಥದ್ದು ಪ್ಯಾಸಿವ್ ರೆಸಿಸ್ಟೆನ್ಸ್ ಇದು. ಇದನ್ನ ಅಲ್ಲಿ ಬಂತು ನನಗೆ ಅಂತ ಹೇಳ್ತಾರೆ. ಅಂದರೆ ನಾನು ವಾಪಸ್ ಹೊಡಿಲಿಲ್ಲ, ಹಿಂಸೆಯನ್ನು ಮಾಡಲಿಲ್ಲ, ಬಾಯಿಂದಾಗಲಿ ಕೈಯಿಂದಾಗಲಿ ಹಿಂಸೆಯನ್ನು ಮಾಡಲಿಲ್ಲ, ಆದರೆ ನನ್ನ ಸ್ಥಾನವನ್ನು ಬಿಟ್ಕೊಡ್ಲಿಲ್ಲ, ನನ್ನ ನಿರ್ಧಾರದಿಂದ ಹಿಂದೆ ಹೋಗಲಿಲ್ಲ, ಆದರೆ ಅವನು ಹೇಳಿದಂಗೆ ನಡ್ಕೊಳ್ಳಲಿಲ್ಲ ನಾನು, ಇದು ಪ್ಯಾಸಿವ್ ರೆಸಿಸ್ಟೆನ್ಸ್ ಶುರು ಆಯಿತು ಅಂತ ಹೇಳ್ತಾರೆ. ಇವತ್ತಿನ ಮಾತನ್ನು ನಿಲ್ಲಿಸೋಣ, ನಮಸ್ಕಾರ.

0: 107.8 FM ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ, ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ, ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.
1: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು. ಸಮಯ ಸರಿಯಾಗಿ 8:02. ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಇದೀಗ ಒಂದಿಷ್ಟು ಸುದ್ದಿಗಳನ್ನು ಕೇಳ್ತಾ ಬರೋಣ. ಸುದ್ದಿಗಳನ್ನು ಓದುತ್ತಿರುವುದು ನಾನು ನಿಮ್ಮ ಆರ್ಜೆ ಸೈಫುಲ್ಲಕುತ್ತಾರ್. ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದ ತುಂಗಭದ್ರಾ ಜಲಾಶಯ ನೂತನ ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ ಎಂದಿದೆ ಒಂದು ಪ್ರಮುಖ ಸುದ್ದಿ. ಲಕ್ಷಾಂತರ ರೈತರು ಮತ್ತು ಜನರ ಜೀವನಾಡಿಯಾದ ತುಂಗಭದ್ರಾ ಜಲಾಶಯದ ಹಳೆಯ ಎಲ್ಲ 33 ಕ್ರಸ್ಟ್ ಗೇಟ್ಗಳನ್ನು ಬದಲಿಸಲಾಗಿದ್ದು ಇದರ 17, 18 ಮತ್ತು 20ನೇ ಕ್ರಸ್ಟ್ ಗೇಟ್ಗಳನ್ನು ಎತ್ತುವ ಮೂಲಕ 3 ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಜಲಶಕ್ತಿ ಸಚಿವರು ನೂತನ ಗೇಟನ್ನು ಲೋಕಾರ್ಪಣೆ ಮಾಡಿದರು. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ರಾಜ್ಯದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಮತ್ತು ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿ ಎ ರಾವಂತ್ ರೆಡ್ಡಿ ಸೇರಿದಂತೆ 3 ರಾಜ್ಯಗಳ ಸಚಿವರು ಮತ್ತು ಶಾಸಕರು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದರು. ಈ ಸಂದರ್ಭದಲ್ಲಿ ಕೇವಲ ಗೇಟ್ಗಳ ಲೋಕಾರ್ಪಣೆ ಮಾತ್ರವಲ್ಲ, ಕಾಗದದಲ್ಲಿ ಉಳಿದಿದ್ದ ನವಲಿ ಜಲಾಶಯಕ್ಕೆ ಮತ್ತು ಮರುಜೀವ ಸಿಗುವ ಲಕ್ಷಣಗಳು ಕೂಡ ಗೋಚರಿಸಿದೆ. ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರು ಮಾತನಾಡಿ, ಉತ್ತರ ಪ್ರದೇಶ ಮಧ್ಯಪ್ರದೇಶ ನಡುವಿನ ಕನ್ಬೆತ್ನ ಮತ್ತು ರಾಜಸ್ಥಾನ ಮಧ್ಯಪ್ರದೇಶ ನಡುವಿನ ಪಾರ್ವತ ಕಾಳಿಸಿಂಧು ಚಂಬಲ್ ನದಿ ಜೋಡಣೆ ಯೋಜನೆಯನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿರುವ ಮಾದರಿಯಲ್ಲಿ ದಕ್ಷಿಣ ಭಾರತದ ಪ್ರಮುಖ ನದಿಗಳಾದ ಗೋದಾವರಿ ಮತ್ತು ಕಾವೇರಿ ನದಿಯ ಜೋಡಣೆ ಯೋಜನೆಯನ್ನು ಕೇಂದ್ರ ಸರ್ಕಾರ ರಾಷ್ಟ್ರೀಯ ಯೋಜನೆಯಾಗಿ ಪರಿಗಣಿಸಿ ಜಾರಿಗೊಳಿಸಬೇಕು ಎಂದು ಮನವಿ ಮಾಡಿದರು. ದೇಶದ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ನದಿಗಳ ಜೋಡಣೆ ಅತ್ಯಗತ್ಯವಾಗಿದೆ. ಆದರೆ ಈ ಪ್ರಕ್ರಿಯೆಯಲ್ಲಿ ಯಾವುದೇ ರಾಜ್ಯಕ್ಕೆ ಅನ್ಯಾಯವಾಗಬಾರದು. ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯದ ಹಕ್ಕುಗಳನ್ನು ಸಂಪೂರ್ಣವಾಗಿ ರಕ್ಷಿಸುವ ರೀತಿಯಲ್ಲಿ ಯೋಜನೆ ರೂಪಿಸಬೇಕು. ಅಗತ್ಯವಿದ್ದರೆ ತಮಿಳುನಾಡಿಗೂ ನೀರು ಒದಗಿಸುವ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಅವರು ಹೇಳಿದರು. ಪ್ರಸ್ತುತ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಮತದಾರರ ಪಟ್ಟಿಗೆ ಸೇರ್ಪಡೆಯಾಗಲು ತಮ್ಮ ಅರ್ಹತೆಯನ್ನು ಸಾಬೀತುಪಡಿಸಲು ಮತದಾರರು ಸಲ್ಲಿಸಬಹುದಾದ 12 ಮಾನ್ಯ ದಾಖಲೆಯನ್ನು ಒಂದಾಗಿ ಭಾರತೀಯ ಪಾಸ್ಪೋರ್ಟ್ ಮಾದರಿಯಲ್ಲಿದೆ ಮುಂದುವರಿಯಲಿದೆ ಎಂದು ಚುನಾವಣಾ ಆಯೋಗದ ಅಧಿಕಾರಿಗಳು ಗುರುವಾರ ಸ್ಪಷ್ಟಪಡಿಸಿದ್ದಾರೆ. ಪಾಸ್ಪೋರ್ಟ್ ಕಾಯ್ದೆ 1967 ಅಡಿಯಲ್ಲಿ ಪಾಸ್ಪೋರ್ಟ್ ಪೌರತ್ವದ ಪುರಾವೆಯಲ್ಲ ಎಂಬ ವಿದೇಶಾಂಗ ವ್ಯವಹಾರದ ಸಚಿವಾಲಯದ ಹೇಳಿಕೆಯಿಂದ ಉಂಟಾಗಿದ್ದ ವಿವಾದದ ಬೆನ್ನಲ್ಲೇ ಈ ಸ್ಪಷ್ಟನೆ ಹೊರಬಿದ್ದಿದೆ. ಬಿಹಾರದ ಎಸ್ಐಆರ್ ಪ್ರಕ್ರಿಯೆ, ಅಸ್ಸಾಮಿನ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆ ಮತ್ತು ನಂತರದ ಮತದಾರರ ಪಟ್ಟಿ ಪರಿಷ್ಕರಣೆ ಅಭಿಯಾನದಲ್ಲೂ ಪಾಸ್ಪೋರ್ಟ್ಗಳನ್ನು ಸ್ವೀಕರಿಸಲಾಗಿತ್ತು ಮತ್ತು ಈಗಲೂ 12 ಅನುಮತಿಸಲಾದ ದಾಖಲೆಯ ಪಟ್ಟಿಯಲ್ಲಿದೆ ಎಂದು ಚುನಾವಣಾ ಆಯೋಗದ ಅಧಿಕಾರಿಗಳು ತಿಳಿಸಿದ್ದಾರೆ. ಆಫ್ರಿಕಾದ ಕೆಲವು ಭಾಗದಲ್ಲಿ ಎಬೋಲಾ ಕಾಯಿಲೆ ಹರಡುತ್ತಿರುವುದನ್ನು ಗಮನದಲ್ಲಿರಿಸಿ ದೇಶದ ಆಗಮನ ಸ್ಥಳದಲ್ಲಿ ಸಾರ್ವಜನಿಕ ಆರೋಗ್ಯದ ಬಗ್ಗೆ ನಿಗಾ ಬಲಪಡಿಸಲು ನಾಗರಿಕ ವಿಮಾನಯಾನ ಸಚಿವಾಲಯ ದಿಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಗುರುವಾರ ಮೇಲ್ದರ್ಜೆಗೇರಿಸಲಾದ ಸಂಪರ್ಕರಹಿತ ಪ್ರಯಾಣಿಕರ ಆರೋಗ್ಯ ಸ್ವಯಂ ಘೋಷಣಾ ಪೋರ್ಟಲ್ ಅನ್ನು ಆರಂಭಿಸಿದೆ. ಕೇಂದ್ರ ಆರೋಗ್ಯ ಸಚಿವಾಲಯದ ಅಡಿಯಲ್ಲಿ ಬರುವ ಆರೋಗ್ಯ ಸೇವೆಯ ಮಹಾನಿರ್ದೇಶನಾಲಯದ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಲಾದ ಈ ಏರ್ ಸುವಿಧಾ 2.0 ಪೋರ್ಟಲ್ ವಿದೇಶಗಳಿಂದ ಆಗಮಿಸುವ ಪ್ರಯಾಣಿಕರಿಗೆ ವಲಸೆ ಅನುಮತಿಗೆ ಮುನ್ನ ಕಡ್ಡಾಯವಾಗಿ ಆನ್ಲೈನ್ ಆರೋಗ್ಯ ಸ್ವಯಂ ಘೋಷಣೆಯನ್ನು ಸಲ್ಲಿಸಲು ಅವಕಾಶ ನೀಡುತ್ತದೆ. ಮಂಗಳೂರು ನಗರದ ಹೊರವಲಯದ ಅಡ್ಯರ್ ಐತಿಹಾಸಿಕ ಕಾರ್ಪೊರೇಟ್ ಕಾರ್ಯಕ್ರಮವೊಂದಕ್ಕೆ ಸಾಕ್ಷಿಯಾಯಿತು. ನಗರದ ಖ್ಯಾತ ರಿಯಲ್ ಎಸ್ಟೇಟ್ ಸಂಸ್ಥೆ ರೋಹನ್ ಕಾರ್ಪೊರೇಷನ್ ವತಿಯಿಂದ ಅಡ್ಯರ್ ಗಾರ್ಡನ್ನಲ್ಲಿ ಆಯೋಜಿಸಲಾಗಿದ್ದ ಆನ್ ಈವ್ನಿಂಗ್ ವಿತ್ ಶಾರುಖ್ ಖಾನ್ ಭವ್ಯ ಸಮಾರಂಭದಲ್ಲಿ ಬಾಲಿವುಡ್ ಸೂಪರ್ ಸ್ಟಾರ್ ಶಾರುಖ್ ಖಾನ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಕರಾವಳಿ ಜನತೆಯನ್ನ ಮಂತ್ರಮುಗ್ಧರನ್ನಾಗಿಸಿದರು. ಗಣ್ಯರು, ಉದ್ಯಮಿಗಳು, ವಿಐಪಿಗಳು ಹಾಗೂ ವಿಶೇಷ ಪಾಸ್ಗಳ ಮೂಲಕ ಆಗಮಿಸಿದ ಸಾರ್ವಜನಿಕರನ್ನ ಒಳಗೊಂಡಂತೆ ಭಾರೀ ಜನಸ್ತೋಮ ಈ ಅದ್ಭುತ ಕ್ಷಣಕ್ಕೆ ಸಾಕ್ಷಿಯಾಯಿತು. ಸಂಜೆ 5ಕ್ಕೆ ಆರಂಭವಾದ ಈ ಸಾಂಸ್ಕೃತಿಕ ಮತ್ತು ಉದ್ಯಮ ರಂಗದ ಮಹಾಸಂಗಮ ರಾತ್ರಿ 9ರವರೆಗೆ ನೆರೆದಿದ್ದವರಲ್ಲಿ ಹೊಸ ಹುರುಪು ತುಂಬಿತು. ಕಾರ್ಯಕ್ರಮದ ಆರಂಭದಲ್ಲಿ ಕರಾವಳಿಯ ಪ್ರಸಿದ್ಧ ಕಲಾ ತಂಡಗಳಿಂದ ಆಕರ್ಷಕ ಸಾಂಸ್ಕೃತಿಕ ಪ್ರದರ್ಶನಗಳು ಜರುಗಿದವು. ಇದರ ಬೆನ್ನಲ್ಲೇ ಇಂಡಿಯನ್ ಐಡಲ್ ವಿಜೇತ ಗಾಯಕ ಸಲ್ಮಾನ್ ಅಲಿ ತಮ್ಮ ಅದ್ಭುತ ಕಂಠಸಿರಿಯ ಮೂಲಕ ನೆರೆದಿದ್ದ ಪ್ರೇಕ್ಷಕರನ್ನ ರಂಜಿಸಿದರು. ಇದೇ ಸಂದರ್ಭದಲ್ಲಿ ರೋಹನ್ ಕಾರ್ಪೊರೇಷನ್ನ ಮಹತ್ವಾಕಾಂಕ್ಷೆಯ ಐಷಾರಾಮಿ ವಾಟರ್ ಫ್ರಂಟ್ ವಸತಿ ಯೋಜನೆ ರೋಹನ್ ಮರೀನಾ 1 ಯೋಜನೆಗೆ ಶಾರುಖ್ ಖಾನ್ ಸಮ್ಮುಖದಲ್ಲಿ ಅದ್ದೂರಿ ಮರುಚಾಲನೆ ನೀಡಲಾಯಿತು. ಈ ಸಂದರ್ಭ ಮಾತನಾಡಿದ ರೋಹನ್ ಕಾರ್ಪೊರೇಷನ್ ವ್ಯವಸ್ಥಾಪಕ ನಿರ್ದೇಶಕ ಡಾ ರೋಹನ್ ಮುಂತೇರು ಮಾತನಾಡಿ, ಶಾರುಖ್ ಖಾನ್ ಸಾಮಾನ್ಯ ಜೀವನದಿಂದ ಜಾಗತಿಕ ತಾರೆಯಾಗಿ ಬೆಳೆದ ಪಯಣ ಕೋಟ್ಯಾಂತರ ಜನರಿಗೆ ಸ್ಫೂರ್ತಿ ನೀಡಿದೆ. ನಮ್ಮ ಸಂಸ್ಥೆ ಮತ್ತು ಈ ನಗರದ ಯುವಜನರಲ್ಲಿ ಅದೇ ಸಾಧನೆಯ ಛಲವನ್ನು ನಾವಿಂದು ಕಾಣಬಹುದು ಎಂದರು. ಮಾದಕ ವಸ್ತುಗಳ ಮಾರಾಟ ಮತ್ತು ಸೇವನೆಯನ್ನು ನಿಯಂತ್ರಿಸಲು ಪೊಲೀಸರೊಂದಿಗೆ ಸಾರ್ವಜನಿಕರು ಸಹಕಾರ ನೀಡಬೇಕು ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಅವರು ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಮಾದಕ ದ್ರವ್ಯ ದುರುಪಯೋಗ ಅಕ್ರಮ ಸಾಗಣೆ ವಿರುದ್ಧ ದಿನದ ಅಂಗವಾಗಿ ಮಂಗಳೂರು ನಗರ ಪೊಲೀಸ್ ವತಿಯಿಂದ ಯನಪಾಯ ಶಿಕ್ಷಣ ಸಂಸ್ಥೆ ಸಹಯೋಗದಲ್ಲಿ ಗುರುವಾರ ನಗರದ ಕುದ್ಮುಲ್ ರಂಗರಾವ್ ಪುರಭವನದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಅವರು ಪೋಷಕರು ವಿದ್ಯಾರ್ಥಿಗಳಿಗೆ ಮಾದಕ ದ್ರವ್ಯ ವಿರೋಧಿ ಪ್ರತಿಜ್ಞಾವಿಧಿ ಬೋಧಿಸಿ ಮಾತನಾಡುತ್ತಿದ್ದರು. ಈ ಪಿಡುಗನ್ನು ನಿಯಂತ್ರಿಸುವ ಪ್ರಯತ್ನಕ್ಕೆ ಪ್ರತಿರೋಧ ಇರುವ ತನಕ ಈ ಸಮಸ್ಯೆ ಮುಂದುವರಿಯುತ್ತಲೇ ಇರುತ್ತದೆ ಎಂದು ಅವರು ಹೇಳಿದರು. ಒಂದು ವರ್ಷದಲ್ಲಿ ಮಾದಕ ದ್ರವ್ಯ ಸಂಬಂಧಿತ ಅಪರಾಧಗಳ ವಿರುದ್ಧ ಕಾರ್ಯಾಚರಣೆಯನ್ನು ತೀವ್ರಗೊಳಿಸಲಾಗಿದೆ. ಸಮಾಜದ ಸುಮಾರು 80% ಮಂದಿ ಮಾದಕ ಪದಾರ್ಥಗಳ ಬಳಕೆ ವಿರುದ್ಧ ಸಕ್ರಿಯವಾಗಿ ಧ್ವನಿ ಎತ್ತುತ್ತಾ ಇದ್ದಾರೆ. ಆದರೆ ಕ್ರಮಗಳನ್ನು ವಿರೋಧಿಸುವ ಇನ್ನುಳಿದ 20% ಜನರು ಸಮಸ್ಯೆಯನ್ನು ಜೀವಂತವಾಗಿಡಲು ಕಾರಣವಾಗಿದ್ದಾರೆ ಎಂದು ಅವರು ವಿಷಾದಿಸಿದರು. ಈ ವರ್ಷದ ಜಾಗತಿಕ ಘೋಷವಾಕ್ಯವಾದ ಮಾದಕ ದ್ರವ್ಯ ಸಮಸ್ಯೆಗಳು ನಿರಂತರ ಸವಾಲುಗಳು, ಹೊಸ ಸವಾಲುಗಳು, ನವೀನ ಸಂಪನ್ಮೂಲಗಳು ಎಂಬುದನ್ನು ಉಲ್ಲೇಖಿಸಿದ ಪೊಲೀಸ್ ಆಯುಕ್ತರು, ಸಣ್ಣ ಮತ್ತು ವ್ಯವಸ್ಥಿತ ಹಂತ ಹಂತದ ಕ್ರಮದಲ್ಲೇ ಇದಕ್ಕೆ ಪರಿಹಾರವಿದೆ ಎಂದು ಹೇಳಿದರು. ಕ್ಯೂಆರ್ ಕೋಡ್ ಆಧಾರಿತ ವ್ಯವಸ್ಥೆಯ ಮೂಲಕ ವಾರಕ್ಕೆ ಸುಮಾರು 20 ದೂರುಗಳು ಬರುತ್ತಿದ್ದು ಇದರಿಂದಾಗಿ ಸುಮಾರು 10 ಪ್ರಕರಣಗಳು ದಾಖಲಾಗುತ್ತಿದೆ ಎಂದು ಅವರು ತಿಳಿಸಿದರು. ನಮಸ್ಕಾರ ಕುಡ್ಲಾ ಎಂಚ ಉಳ್ಳರಿ ಎಂದು ಮಾತು ಆರಂಭಿಸಿದ ಶಾರುಖ್ ಖಾನ್ ಮಂಗಳೂರಿನಲ್ಲಿ ತನ್ನ ಅಜ್ಜನ ಮನೆಯಲ್ಲಿ ತಾನು ಚಿಕ್ಕವನಾಗಿದ್ದಾಗ ಕಳೆದ ದಿನವನ್ನು ನೆನಪಿಸಿಕೊಂಡರು. ಯುವ ಜನತೆ ದೊಡ್ಡ ಕನಸುಗಳನ್ನು ಕಾಣಬೇಕು, ಕಠಿಣ ಪರಿಶ್ರಮ ಪಡಬೇಕು, ತಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡಬೇಕು ಎಂದು ಶಾರುಖ್ ಖಾನ್ ಅವರು ಕರೆ ನೀಡಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 28ನೇ ಜೂನ್ ರಾಷ್ಟೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಒಂದೇ ಸುತ್ತಿನಲ್ಲಿ ನಡೆಯಲಿದೆ. ಜಿಲ್ಲೆಯ 5 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ತಪ್ಪದೇ ಪೋಲಿಯೋ ಲಸಿಕೆ ಹಾಕಿಸಬೇಕು ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಚ್ಆರ್ ತಿಮ್ಮಯ್ಯ ಅವರು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಳಿಗ್ಗೆ 8ರಿಂದ ಸಂಜೆ 5ರವರೆಗೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಜಿಲ್ಲೆಯಾದ್ಯಂತ ನಡೆಯಲಿದೆ. ನಗರದ ಲೇಡಿ ಗೋಷನ್ ಆಸ್ಪತ್ರೆಯಲ್ಲಿ ಬೆಳಿಗ್ಗೆ 8ಕ್ಕೆ ಸಂಸದ ಶಾಸಕರ ಉಪಸ್ಥಿತಿಯಲ್ಲಿ ಉದ್ಘಾಟನೆ ನಡೆಯಲಿದೆ ಎಂದು ವಿವರಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 5 ವರ್ಷದ ಒಳಗಿನ 140,677 ಮಕ್ಕಳಿಗೆ ಪೋಲಿಯೋ ಹನಿ ಹಾಕಿಸುವ ಗುರಿ ಹೊಂದಲಾಗಿದ್ದು ಇದಕ್ಕಾಗಿ ಒಟ್ಟು 756 ಬೂತುಗಳನ್ನು ತೆರೆಯಲಾಗುವುದು. ಈ ಪೈಕಿ 26 ಟ್ರಾನ್ಸಿಟ್ ತಂಡ, ಮಂಗಳೂರು ನಗರದಲ್ಲಿ 3 ಮೊಬೈಲ್ ತಂಡ ಇರಲಿದೆ ಎಂದು ಮಾಹಿತಿ ನೀಡಿದರು. 26 ಟ್ರಾನ್ಸಿಟ್ ತಂಡಗಳು ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ, ವಿಮಾನ ನಿಲ್ದಾಣ, ಸುಬ್ರಹ್ಮಣ್ಯ ಧರ್ಮಸ್ಥಳ, ಕಟೀಲು ಸಹಿತ ಇನ್ನಿತರ ದೇವಸ್ಥಾನದಲ್ಲಿ ಕಾರ್ಯನಿರ್ವಹಿಸಲಿದೆ. ಜಿಲ್ಲೆಯಲ್ಲಿ 506 ಮಂದಿ ವಲಸೆ ಮಕ್ಕಳಿದ್ದು ಅವರಿಗೂ ಪೋಲಿಯೋ ಹನಿ ಹಾಕಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಆರ್ಥಿಕ ನಷ್ಟದ ಹಿನ್ನೆಲೆಯಲ್ಲಿ 70% ಖಾಸಗಿ ಬಸ್ಗಳ ಸಂಚಾರವನ್ನು ಸ್ಥಗಿತಗೊಳಿಸಲು ಖಾಸಗಿ ಬಸ್ ಮಾಲಕರ ಫೆಡರೇಷನ್ ತೀರ್ಮಾನಿಸಿದೆ. ಕೇಂದ್ರ ಸರ್ಕಾರ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಮಹಿಳೆಯರಿಗೆ ಜಾರಿಗೊಳಿಸಿರುವ ಪ್ರಿಯದರ್ಶಿನಿ ಉಚಿತ ಪ್ರಯಾಣ ಯೋಜನೆಯು ಖಾಸಗಿ ಬಸ್ ಉದ್ಯಮದ ಈ ಬಿಕ್ಕಟ್ಟಿಗೆ ಪ್ರಮುಖ ಕಾರಣವಾಗಿದೆ. ಇದರಿಂದಾಗಿ ಖಾಸಗಿ ಬಸ್ಗಳಿಗೆ ಪ್ರತಿದಿನ 1,000 ರೂಪಾಯಿನಿಂದ 6,000 ರೂಪಾಯಿ ತನಕ ನಷ್ಟ ಉಂಟಾಗ್ತಾ ಇದೆ ಎಂದು ಮಾಲಕರ ಅಭಿಪ್ರಾಯ. ಆರ್ಥಿಕ ನಷ್ಟ ಭರಿಸಲಾಗದೆ ಕಾಸರಗೋಡು ಜಿಲ್ಲೆಯ 10ಕ್ಕೂ ಹೆಚ್ಚು ಖಾಸಗಿ ಬಸ್ಸುಗಳು ಈಗಾಗಲೇ ಸಾರಿಗೆ ಇಲಾಖೆಗೆ ಜಿಫಾರ್ಮ್ ಸಲ್ಲಿಸಿವೆ. ತ್ರೈಮಾಸಿಕ ರಸ್ತೆ ತೆರಿಗೆಯ ಅವಧಿ 30ನೇ ಜೂನ್ಗೆ ಕೊನೆಗೊಳ್ಳಲಿದ್ದು ಆ ಬಳಿಕ ಜಿಲ್ಲೆಯ ಸುಮಾರು 70% ಬಸ್ಸುಗಳು ಸಂಪೂರ್ಣವಾಗಿ ರಸ್ತೆಗೆ ಇಳಿಯುವುದನ್ನು ನಿಲ್ಲಿಸಲಿದೆ ಎಂದು ಮಾಲಕರ ಫೆಡರೇಷನ್ ಎಚ್ಚರಿಸಿದೆ. ಉಚಿತ ಪ್ರಯಾಣದ ಯೋಜನೆಯನ್ನು ಕೆಎಸ್ಆರ್ಟಿಸಿಯಂತೆ ಖಾಸಗಿ ಬಸ್ಸುಗಳಿಗೆ ವಿಸ್ತರಿಸಿ ಅದರ ಸಬ್ಸಿಡಿ ಹಣವನ್ನು ಸರ್ಕಾರವೇ ಭರಿಸಬೇಕು. ಖಾಸಗಿ ಬಸ್ಸುಗಳ ಮೇಲಿನ ರಸ್ತೆ ತೆರಿಗೆಯನ್ನು 50% ಕಡಿತಗೊಳಿಸುವ ಬದಲು ಸಂಪೂರ್ಣವಾಗಿ ಮನ್ನಾ ಮಾಡಬೇಕು. ರಿಯಾಯಿತಿ ದರದಲ್ಲಿ ಡೀಸೆಲ್ ಒದಗಿಸಬೇಕು. ವಿದ್ಯಾರ್ಥಿಗಳ ರಿಯಾಯಿತಿ ದರವನ್ನು ಪರಿಷ್ಕರಿಸಬೇಕು ಎಂದು ಮಾಲಕರ ಫೆಡರೇಷನ್ ಒತ್ತಾಯಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ಕಡೆಯಲ್ಲಿ ಗುರುವಾರ ಸಾಧಾರಣ ಮಳೆಯಾಗಿದೆ. ಮಂಗಳೂರಿನಲ್ಲಿ ಬೆಳಿಗ್ಗೆ ಉತ್ತಮ ಮಳೆಯಾಗಿದ್ದು ಬಳಿಕ ಬಿಸಿಲು ಮೋಡದ ವಾತಾವರಣ ಇತ್ತು. ಪುತ್ತೂರು ಬಂಟ್ವಾಳದ ಗ್ರಾಮಾಂತರ ಪ್ರದೇಶ ಬೆಳ್ತಂಗಡಿ ಸುಳ್ಯದ ಕೆಲವು ಭಾಗದಲ್ಲಿ ಸುರತ್ಕಲ್ ಕೆಲವು ಕಡೆಯಲ್ಲಿ ಬಿಟ್ಟು ಬಿಟ್ಟು ಮಳೆಯಾದ ಬಗ್ಗೆ ವರದಿಯಾಗಿದೆ. ಕರಾವಳಿಯಲ್ಲಿ ಜೂನ್ 28ರವರೆಗೆ ಯೆಲ್ಲೋ ಅಲರ್ಟ್ ಇದ್ದು ಜೂನ್ 29ಕ್ಕೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಉತ್ತಮ ಮಳೆಯಾಗುವ ಮುನ್ನೆಚ್ಚರಿಕೆಯನ್ನು ಭಾರತ ಹವಾಮಾನ ಇಲಾಖೆ ಕೊಟ್ಟಿದೆ. ಕರಾವಳಿ ಮತ್ತು ಹೊರಭಾಗದಲ್ಲಿ 40-60 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದ್ದು ಜೂನ್ 29ರವರೆಗೆ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ಕೊಡಲಾಗಿದೆ. ಇನ್ನು ಉಡುಪಿ ಜಿಲ್ಲೆಯಾದ್ಯಂತ ಗುರುವಾರ ರಾತ್ರಿಯಿಂದ ಬಿಟ್ಟು ಬಿಟ್ಟು ಸಾಧಾರಣ ಮಳೆಯಾಗಿದೆ. ಬೈಂದೂರು ತಾಲೂಕಿನ ಶಿರೂರು ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣಗೋಡೆ ಕುಸಿದು ಹಾನಿ ಸಂಭವಿಸಿದೆ. ಶುಕ್ರವಾರ ಹಗಲಿನಲ್ಲಿ ಮೋಡ ಬಿಸಿಲಿನ ವಾತಾವರಣದೊಂದಿಗೆ ಬಿಟ್ಟು ಬಿಟ್ಟು ಉಡುಪಿ ಮಣಿಪಾಲ ನಗರ ವ್ಯಾಪ್ತಿ ಪರ್ಕಳ ಆತ್ರಾಡಿ ಹಿರಿಯಡ್ಕ ಅಲೆವೂರು ಮಂಚಿ ಕುಕ್ಕಿಕಟ್ಟೆ ಉದ್ಯಾವರ ಮಲ್ಪೆ ಕುಂದಾಪುರ ಬೈಂದೂರು ಕಾರ್ಕಳ ಹೆಬ್ರಿ ಬ್ರಹ್ಮಾವರ ಕಾಪು ಹೀಗೆ ತಾಲೂಕು ಪಂಚಾಯತ್ ಭಾಗದಲ್ಲಿ ಹೆಚ್ಚಿನ ಭಾಗದಲ್ಲಿ ಸಾಧಾರಣ ಮಳೆ ಸುರಿದಿದೆ. ರಾಜ್ಯದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳನ್ನು ಗುರಿಯಾಗಿರಿಸಿಕೊಂಡು ಸೈಬರ್ ವಂಚಕರು ಬ್ಯಾಂಕ್ ಖಾತೆ ಮತ್ತು ಒಟಿಪಿ ಪಡೆದು ಹಣ ಕಬಳಿಸುತ್ತಿರುವ ಪ್ರಕರಣಗಳು ಕೇಳಿಬರುತ್ತಿವೆ. ಈ ಬಗ್ಗೆ ಗೃಹಲಕ್ಷ್ಮಿ ಫಲಾನುಭವಿಗಳು ಹೆಚ್ಚಿನ ಜಾಗೃತಿ ವಹಿಸಬೇಕು ಎಂದು ಉಡುಪಿ ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ರಮೇಶ್ ಕಾಂಚನ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಯಾವುದೇ ಅನುಮಾನಾಸ್ಪದ ಕರೆ ಬಂದಾಗ ರಾಷ್ಟೀಯ ಸೈಬರ್ ಕ್ರೈಂ ಸಹಾಯವಾಣಿ ಸಂಖ್ಯೆ 1930ಕ್ಕೆ ಕರೆ ಮಾಡಿ ದೂರು ನೀಡಬೇಕು. ವಂಚನೆಗೆ ಒಳಗಾದ 1 ಗಂಟೆಯ ಒಳಗಡೆ ಸಹಾಯವಾಣಿಗೆ ದೂರು ನೀಡಿದಾಗ 90%ರಷ್ಟು ಹಣ ಮರುಪಾವತಿ ಆಗುವ ಸಾಧ್ಯತೆ ಇರುವುದಾಗಿ ತಿಳಿಸಿದ ಕಾಂಚನ್, ಈ ಬಗ್ಗೆ ಫಲಾನುಭವಿಗಳು ಜಾಗರೂಕರಾಗಿರುವಂತೆ ಅರಿವು ಮೂಡಿಸಬೇಕು ಎಂದರು. ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳು ಜನರ ಜೀವನ ಮಟ್ಟ ಉತ್ತಮಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದ್ದು ಅರ್ಹ ಫಲಾನುಭವಿಗಳು ಇದರ ಲಾಭ ಪಡೆಯುವಂತೆ ಆಗಬೇಕು. ಈ ನಿಟ್ಟಿನಲ್ಲಿ ಅಧಿಕಾರಿಗಳು, ಗ್ಯಾರಂಟಿ ಯೋಜನಾ ಸಮಿತಿಯ ಪದಾಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕಾಗಿದೆ ಎಂದು ಅವರು ಹೇಳಿದರು. ಇನ್ನು ರಾಷ್ಟೀಯ ಹೆದ್ದಾರಿ 169A ಮಲ್ಪೆ ತೀರ್ಥಹಳ್ಳಿಯನ್ನು ಸಂಪರ್ಕಿಸುವ ರಸ್ತೆಯ ಆಗುಂಬೆ ಘಾಟಿಯಲ್ಲಿ ಮಳೆ ಮತ್ತು ಭಾರೀ ವಾಹನಗಳ ಸಂಚಾರದಿಂದ ರಸ್ತೆ ಬದಿಯಲ್ಲಿ ಅಲ್ಲಲ್ಲಿ ಭೂಕುಸಿತ ಆಗುವ ಸಂಭವವಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೇಂದ್ರ ಮೋಟಾರು ವಾಹನ ಕಾಯ್ದೆ 1988 ಕಲಂ 115 ಮತ್ತು ಕರ್ನಾಟಕ ಮೋಟಾರು ವಾಹನಗಳ ನಿಯಮಾವಳಿಗಳು ಆಗುಂಬೆ ಘಾಟಿಯ ಮೂಲಕ 30 ಸೆಪ್ಟೆಂಬರ್ವರೆಗೆ ಕೇವಲ ಲಘು ವಾಹನ ಸಂಚಾರಕ್ಕೆ ಮಾತ್ರ ಅನುವು ನೀಡಿ ಭಾರೀ ವಾಹನಗಳ ಸಂಚಾರವನ್ನು ನಿರ್ಬಂಧಿಸಿ ಜಿಲ್ಲಾ ದಂಡಾಧಿಕಾರಿಯೂ ಆಗಿರುವ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಆದೇಶ ಹೊರಡಿಸಿದ್ದಾರೆ. ಕೇಳುಗರೆ, ಹಿಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದ ಒಂದಿಷ್ಟು ಸುದ್ದಿಗಳು ನಿರಂತರವಾಗಿ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗುನ್ 07.85. ಇದು ಬಣ್ಣ ಬಣ್ಣದ ಬದುಕು.
2: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
0: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ಕೇಳುಗರೆ, ಇದುವರೆಗೆ ಮಾಧ್ಯಮ ಸುದ್ದಿ ಕಾರ್ಯಕ್ರಮವನ್ನು ಕೇಳ್ತಾ ಬಂದ್ರಿ. ಇನ್ನು ಮುಂದೆ ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರವನ್ನು ಇದೀಗ ಕೇಳೋಣ. ಅಡುಗೆ ಮನೆ ಕಾರ್ಯಕ್ರಮ ಈಗ ಪ್ರಸಾರವಾಗುತ್ತೆ. 8:30 ಕೊಂಕಣಿ ಕಾರ್ಯಕ್ರಮ, 9:00 ಗಜಲ್ ಹಾಡುಗಳು ಪ್ರಸಾರ, 9:30 ಕನ್ನಡ ಕಾರ್ಯಕ್ರಮದಲ್ಲಿ ಯಕ್ಷಗಾನ ಚಿಂತನೆಗೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಮಾತುಗಳು ಪ್ರಸಾರವಾಗುತ್ತೆ. 10:00 ಹಲೋ ಡಾಕ್ಟರ್ನಲ್ಲಿ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಭಾಗವಹಿಸಲಿಕ್ಕಿದ್ದಾರೆ. ನೇರ ಪ್ರಸಾರ ಮೂಡಿಬರುತ್ತೆ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಬಹುದು. 6364420499 ಈ ಒಂದು ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯ, ನಿಮ್ಮ ಅನಿಸಿಕೆ ಅಥವಾ ನಿಮ್ಮ ಒಂದಿಷ್ಟು ಪ್ರಶ್ನೆಗಳು, ಸಂಶಯಗಳು ಖಂಡಿತವಾಗಿಯೂ ಕೂಡ ನೀವು ತಿಳಿಸಬಹುದು. 11:00 ಯಕ್ಷಗಾನ ಪಗರಿದ ಸಂಕ ಭಾಗ 3 ಪ್ರಸಾರ, 11:30 ತುಳು ಕಾರ್ಯಕ್ರಮ ನಾಟಕ, ಹಾಗೆಯೇ ಮಧ್ಯಾಹ್ನ 3:00 ಒಲವಿನ ಹಾಡು, 4:00 ಮಾರ್ಗದರ್ಶಿ, 5:00 ಡಾಕ್ಟರ್ ಗುರುರಾಜ ಕರ್ಜಗಿ, 6:00 ರೇಡಿಯೋ ಸಂಜೆ ಕಾರ್ಯಕ್ರಮ ಪ್ರಸಾರ, ರಾತ್ರಿ 8:00 ಯಕ್ಷಗಾನ ಮರುಪ್ರಸಾರ, ರಾತ್ರಿ 8:30 ಎಂದು ಮರೆಯದ ಹಾಡುಗಳು ಪ್ರಸಾರ. ಕೇಳುಗರೆ, ಇದು ಇಂದು ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರಗಳು. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.85, ಬಣ್ಣ ಬಣ್ಣದ ಬದುಕು.

0: ನಮಸ್ಕಾರ ಕೇಳುಗ್ರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಮಾತಾಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಸೈಫುಲ್ಲಾ ಕುತ್ತಾರ್. ಕೇಳುಗರೆ, ಪ್ರತಿ ಗುರುವಾರ ಮತ್ತು ಶುಕ್ರವಾರ ಬೆಳಿಗ್ಗೆ ಇದೇ ಸಮಯಕ್ಕೆ 8:15 ಮತ್ತು ಮರುಪ್ರಸಾರದಲ್ಲಿ 1:30 ಈ ವಿಶೇಷ ಸರಣಿ ಕಾರ್ಯಕ್ರಮ ಮೂಡಿಬರುತ್ತೆ. ವಿಶೇಷ ಆಹಾರ ಖಾದ್ಯಗಳ ಬಗ್ಗೆ, ಆಹಾರ ವೈವಿಧ್ಯದ ಬಗ್ಗೆ, ಸಾಂಪ್ರದಾಯಿಕ ಅಡಿಗೆಗಳು ಇದಕ್ಕೆ ಸಂಬಂಧಪಟ್ಟು ಮತ್ತು ಅಡುಗೆ ಟಿಪ್ಸ್ಗಳೊಂದಿಗೆ ಈ ಒಂದು ಕಾರ್ಯಕ್ರಮ ಮೂಡಿಬರುತ್ತೆ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಬಹುದು, ನಿಮ್ಮ ವಿಶೇಷ ಆಹಾರ ಖಾದ್ಯದ ಬಗ್ಗೆ ನಮ್ಮ ಜೊತೆಗೆ ಕೂಡ ಹಂಚಿಕೊಳ್ಳಬಹುದು. ಕೇಳುಗರೆ, ಇವತ್ತಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಆಹಾರದಲ್ಲಿ ಕಲಬೆರಕೆಯನ್ನು ಪತ್ತೆ ಹಚ್ಚೋದು ಹೇಗೆ, ಈ ವಿಷಯಕ್ಕೆ ಸಂಬಂಧಪಟ್ಟು ಆಹಾರ ವಿಜ್ಞಾನಿ ಡಾಕ್ಟರ್ ಎ ಫಜಲ್ ಅವರ ಒಂದಿಷ್ಟು ಟಿಪ್ಸ್ಗಳನ್ನು ಕೇಳ್ತಾ ಬರೋಣ.
1: ಕಾಳು ಮೆಣಸು ತುಂಬ ಬೆಲೆ ಬಾಳುವ ವಸ್ತು ಸಾಂಬಾರ ಪದಾರ್ಥಗಳಲ್ಲಿ. ಕಾಳು ಮೆಣಸಿಗೆ ತುಂಬ ಒಂದು ಕಲಬೆರಕೆ ಆಗ್ತಾ ಇದೆ. ಪಪ್ಪಾಯ ಬೀಜ, ಹತ್ತಿ ಬೀಜ ಮತ್ತು ಈ ಕಾಳುಮೆಣಸು ಎಲ್ಲ ದೂರದಿಂದ ನೋಡುವಾಗ ಒಂದೇ ಥರ ಇರ್ತದೆ. ಸೊ ಅದನ್ನು ಪತ್ತೆ ಹಚ್ಚಲಿಕ್ಕೋಸ್ಕರ ಒಂದು ಗ್ಲಾಸ್ ನೀರಿನಲ್ಲಿ ಕಾಳುಮೆಣಸನ್ನು ಹಾಕಿದಾಗ ಅದು ಶುದ್ಧ ಕಾಳುಮೆಣಸಾಗಿದ್ದರೆ ಅದು ನೀರಿನಲ್ಲಿ ಕೆಳಗೆ ಸೆಟ್ಲ್ ಆಗ್ತದೆ. ಅದೇ ಥರ ಬೇರೆ ಯಾವುದೇ ವಸ್ತುಗಳು, ಕಾಟನ್ ಸೀಡ್ ಆಗಲಿ ಅಥವಾ ಪಪ್ಪಾಯ ಸೀಡ್ ಆಗಿದ್ದರೆ ಅದು ಮೇಲೆ ತೇಲ್ತಾ ಇರ್ತವೆ. ಸಾಮಾನ್ಯವಾಗಿ ನಮ್ಮ ಮೆಣಸಿನ ಪುಡಿ ನಾವು ಮನೆಗೆ ತರ್ತೇವೆ, ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಲಬೆರಕೆಯಾಗಿರುವುದು ಒಂದು ಕಲರ್ ಪೌಡರ್ ಹಾಕ್ತಾರೆ, ಡೈ, ಯಾವುದೇ ವಿಧದ ಚೀಪ್ ಡೈಯನ್ನು ಅದರ ಮೇಲೆ ಅದರಲ್ಲಿ ಮಿಕ್ಸ್ ಮಾಡಿರ್ತಾರೆ. ಅದನ್ನು ಪತ್ತೆ ಹಚ್ಚಲಿಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಈ ಪುಡಿಯನ್ನು ತೆಗೆದು, ಮೆಣಸಿನ ಪುಡಿಯನ್ನು ಒಂದು ಗ್ಲಾಸ್ ನೀರಿನಲ್ಲಿ ಹಾಕಿ ಅದನ್ನು ಕರಗಿಸಿದಾಗ ಈ ಡೈ ಆಗಿದ್ದರೆ ಗ್ಲಾಸ್ ನೀರು ಎಲ್ಲ ಆ ಕಲರ್ಗೆ ಬರ್ತವೆ, ಆ ಡೈನ ಕಲರ್ ಬರ್ತದೆ. ಶುದ್ಧ ಮೆಣಸಿನ ಪುಡಿಯಾಗಿದ್ದರೆ ಆ ಮೆಣಸಿನ ಪುಡಿ ಅಷ್ಟು ಬೇಗ ಕಲರ್ ಬಿಡುವುದಿಲ್ಲ, ನೀರಿನಲ್ಲಿ ತೇಲ್ತಾ ಇರ್ತವೆ. ಇನ್ನು ನಾವು ತಿನ್ನುವ ಅಡಿಗೆಗೆ ಉಪಯೋಗಿಸುವಂತಹ ಉಪ್ಪಿಗೆ ಅಯೋಡೈಡ್ ಸಾಲ್ಟ್ ಮತ್ತು ನಾರ್ಮಲ್ ಸಾಲ್ಟ್ ಅಂತ ಎರಡಿದೆ. ಅಯೋಡೈಡ್ ಸಾಲ್ಟ್ಗೆ ಸ್ವಲ್ಪ ರೇಟ್ ಜಾಸ್ತಿ. ನಮ್ಮ ಮನೆಗೆ ತಂದಿರುವ ಸಾಲ್ಟ್ ಅದು ಅಯೋಡೈಸ್ಡ್ ಆಗಿದೆಯೋ ಇಲ್ಲವೋ ಅಂತ ಪತ್ತೆ ಹಚ್ಚಲಿಕ್ಕೆ ಸುಲಭ ಉಪಾಯ ಇದೆ. ಒಂದು ಸಣ್ಣ ಬಟಾಟೆಯನ್ನು ತಗೊಂಡು ಅದನ್ನು ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಲೆಮನ್ ನ ಒಂದೆರಡು ಡ್ರಾಪ್ ಹಾಕಿ ಈ ಉಪ್ಪನ್ನು ಹಾಕಬೇಕು. ಆಗ ಉಪ್ಪು ಈ ಲೆಮನ್ನ ಜೊತೆ ಸೇರಿಬಿಟ್ಟು ನೀಲಿ ಬಣ್ಣಕ್ಕೆ ತಿರುಗುತ್ತೆ. ನೀಲಿ ಬಣ್ಣಕ್ಕೆ ಬಂದಿದ್ದರೆ ಅದು ಉಪ್ಪು ಅಯೋಡೈಸ್ಡ್ ಆಗಿದೆ ಅಂತ ಖಾತ್ರಿ ಆಗುತ್ತೆ. ಅದು ಒಂದು ವೇಳೆ ನೀಲಿ ಬಣ್ಣಕ್ಕೆ ಬರದೇ ಇಲ್ಲ ಅಂದರೆ ಅದು ನಾವು ತಂದಿರುವಂತಹ ಆ ಉಪ್ಪು ಅದು ನಾನ್ ಅಯೋಡೈಸ್ಡ್ ಆಗಿರುವುದಿಲ್ಲ, ಅಯೋಡೈಸ್ಡ್ ಅಂದ್ಬಿಟ್ಟು ಸುಳ್ಳು ಹೇಳಿ ಮಾರಾಟ ಮಾಡಿರ್ತಾರೆ ಅಂತ ಗೊತ್ತಾಗುತ್ತೆ. ಕೆಲವು ತರಕಾರಿಗಳ ಮತ್ತು ಹಣ್ಣುಗಳದ್ದು ಕಲಬೆರಕೆ ಹೆಂಗೆ ಮಾಡ್ತಾರೆ, ಇಲ್ಲ ಕೆಮಿಕಲ್ಸ್ ಹೇಗೆ ಯೂಸ್ ಮಾಡ್ತಾರೆ ಅಂತ ನೋಡೋಣ. ಈಗ ಸಾಧಾರಣವಾಗಿ ನಾವು ತಗೊಳ್ಳುವ ಬೆಂಡೆಕಾಯಿ, ಮೆಣಸಿನಕಾಯಿ ತುಂಬ ಕಡು ಹಸಿರು ಕಲರ್ನಲ್ಲಿರ್ತದೆ. ಮಾರುಕಟ್ಟೆಯಲ್ಲಿ ಗ್ರಾಹಕರನ್ನು ಸೆಳೆಯೋಕ್ಕೋಸ್ಕರ, ಅದನ್ನು ಫ್ರೆಶ್ ಆಗಿ ಕಾಣೋಕ್ಕೋಸ್ಕರ ಅದಕ್ಕೆ ಡೈ ಹಾಕಿರ್ತಾರೆ. ಮೆಲಚಿಟ್ ಗ್ರೀನ್ ಅನ್ನುವಂಥ ಒಂದು ಡೈ ಉಪಯೋಗಿಸಿಕೊಂಡು ಒಳ್ಳೆ ಕಡು ಹಸಿರು ಬಣ್ಣವನ್ನು ಕೊಟ್ಟಿರ್ತಾರೆ ಈ ಕೆಲವು ತರಕಾರಿಗಳಿಗೆ. ಇದನ್ನು ಹೇಗೆ ಪತ್ತೆ ಹಚ್ಚುವುದಪ್ಪ ಅಂದರೆ, ಒಂದು ಸಣ್ಣ ಕಾಟನ್ ಪೀಸ್ ತಗೊಂಡು ಅದನ್ನು ನೀರಿನಲ್ಲಿ ಅದ್ದಿ ಈ ತರಕಾರಿಯ ಮೇಲೆ ಉಜ್ಜಬೇಕು. ಆವಾಗ ಡೈ ಹಾಕಿ ಕಲಬೆರಕೆ ಮಾಡಿದರೆ ಆ ಡೈ ಕಲರ್ ಈ ಕಾಟನ್ನಲ್ಲಿ ಬರ್ತದೆ. ಒರಿಜಿನಲ್ ಯಾವುದೇ ಕಲರ್ ಯಾವುದೇ ಡೈ ಉಪಯೋಗಿಸದೇ ಇದ್ದರೆ ನೀವೆಷ್ಟು ಉಜ್ಜಿದರೂ ಈ ಒರಿಜಿನಲ್ ಬೆಂಡೆಕಾಯಿದಾಗಲಿ ಮೆಣಸಿನಕಾಯಿದಾಗಲಿ ಈ ಹಸಿರು ಕಲರ್ ಕಾಟನ್ನಲ್ಲಿ ಬರುವುದಿಲ್ಲ. ಇನ್ನು ಎರಡನೇ ವಿಧಾನ, ಇನ್ನೊಂದು ಮೆಲಸಿಡ್ ಗ್ರೀನ್ ಸಾಮಾನ್ಯವಾಗಿ ಉಪಯೋಗಿಸುವುದಂದರೆ ಗ್ರೀನ್ ಪೀಸ್ಗೆ. ಗ್ರೀನ್ ಪೀಸ್ ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಡು ಹಸಿರು ಬಣ್ಣದಲ್ಲಿ ಇರಬೇಕಾದ್ರೆ ಅದಕ್ಕೆ ಮೆಲಸಿಡ್ ಗ್ರೀನ್ ಅನ್ನೋದು ಉಪಯೋಗಿಸ್ತಾರೆ. ಅದನ್ನು ಕೂಡ ಇದೇ ಥರ ಒಂದು ಬ್ಲಾಟಿಂಗ್ ಪೇಪರ್, ನೀರಲ್ಲಿ ಸ್ವಲ್ಪ ಒದ್ದೆ ಮಾಡಿ ಬ್ಲಾಟಿಂಗ್ ಪೇಪರ್ನಲ್ಲಿ ಈ ಕಾಳುಗಳನ್ನು ಹಾಕಿದಾಗ ತಕ್ಷಣ ಈ ಡೈ ಹಾಕಿದ್ದು ಡೈ ಬ್ಲಾಟಿಂಗ್ ಪೇಪರ್ನ ಎಳ್ಕೊಳ್ತದೆ. ಒರಿಜಿನಲ್ ಆಗಿರುವುದು, ಯಾವುದೇ ಬಣ್ಣವನ್ನು ಬಿಡುವುದಿಲ್ಲ. ಅದೇ ಥರ ನೀರಿನಲ್ಲೂ ಹಾಕಿನೂ ನೋಡ್ಬೋದು. ಒಂದು ಗ್ಲಾಸ್ ನೀರಿನಲ್ಲಿ ಈ ಗ್ರೀನ್ ಪೀಸನ್ನು ಹಾಕಿಬಿಟ್ಟು ಆಗ ಡೈ ಇದ್ದರೆ ಇಮ್ಮಿಡಿಯೇಟಾಗಿ ಆ ನೀರೆಲ್ಲ ಕಲರ್ ಬಿಟ್ಟು ನೀರು ಕಲರ್ ಗ್ರೀನ್ ಆಗ್ತದೆ. ಒರಿಜಿನಲ್ ಯಾವುದೇ ಬಣ್ಣ ಹಾಕದೇ ಇರುವಂತಹ ಗ್ರೀನ್ ಎಷ್ಟು ನೀರಿನಲ್ಲಿಟ್ಟರೂ ಆ ನೀರಿಗೆ ಬಣ್ಣ ಬರುವುದಿಲ್ಲ. ಬಾಳೆಹಣ್ಣನ್ನು ಅದನ್ನು ಹಣ್ಣು ಮಾಡೋದಕ್ಕೋಸ್ಕರ ಹಲವಾರು ಕೆಮಿಕಲ್ಸನ್ನು ಯೂಸ್ ಮಾಡ್ತಾರೆ. ಈಗ ಕೆಲವು ಚೈನೀಸ್ ಇಂಪೋರ್ಟೆಡ್ ಕೆಮಿಕಲು ಬಂದಿದೆ, ತುಂಬ ಚೀಪಾಗಿದೆ, ಅದು ತುಂಬ ಹಾನಿಕಾರಕ. ನಾವು ಒಂದೇ ಒಂದು ವಿಧಾನದಲ್ಲಿ ಸುಲಭವಾಗಿ ಪತ್ತೆ ಹಚ್ಚುವುದು ಹೇಗೆಂದರೆ, ಬಾಳೆಹಣ್ಣು ಹಣ್ಣಾದಾಗ ಅದು ಬಾಳೆಹಣ್ಣಿನ ಪ್ರತಿಯೊಂದು ಹಣ್ಣಿನ ತುದಿಯಿಂದ ಅದರ ಗೊಂಚಲಿನವರೆಗೆ ಒಮ್ಮೆಲೆ ಹಳದಿ ಬರುವುದಿಲ್ಲ. ರಾಸಾಯನಿಕ ವಸ್ತುಗಳನ್ನು ಉಪಯೋಗಿಸಿ ಹಣ್ಣು ಮಾಡಿದರೆ ಮಾತ್ರ ಅದು ಟೋಟಲ್ ಕಲರ್ ಚೇಂಜ್ ಆಗಿರ್ತದೆ. ಗೊನೆ ಸಮೇತ, ಗೊನೆ ಅದರ ದಂಟು ಎಲ್ಲ ಕಲರ್ ಚೇಂಜ್ ಆಗಿರ್ತದೆ. ಸೊ ಅದು ಒಂದು ಸುಲಭ ವಿಧಾನದಲ್ಲಿ ನೀವು ಪತ್ತೆ ಹಚ್ಚಬಹುದು. ನಿಮ್ಮ ಮನೆಯಲ್ಲಿ ಈಗ ಹಣ್ಣು ಮಾಡಲಿಕ್ಕೆ ಇಟ್ಟರೆ ಅದು ಸಾಧಾರಣ ಒಂದು ವಾರ ಹಿಡಿಯುತ್ತದೆ. ನೀವು ಮಾರುಕಟ್ಟೆಯಿಂದ ಕಾಯಿನೇ ತಂದರೂ ಅದು ಒಂದೇ ದಿನದಲ್ಲಿ, ಇವತ್ತು ತಂದರೆ ನಾಳೆ ಬೆಳಗ್ಗೆಗೆ ಹಣ್ಣಾಗಿರ್ತದೆ. ಅದಕ್ಕೆ ಕಾರಣ ಅದನ್ನು ಕೆಮಿಕಲ್ನಲ್ಲಿ ಟ್ರೀಟ್ ಮಾಡಿರ್ತಾರೆ. ಇನ್ನು ಆ್ಯಪಲ್ನಲ್ಲಿ, ಆ್ಯಪಲನ್ನು ನಾನು ಆ್ಯಪಲ್ ಆರ್ಚಾರ್ಡಿಗೆ ಹೋಗಿದ್ದೇವೆ, ಆ್ಯಪಲ್ನಲ್ಲಿ ಸಿಕ್ಕಾಪಟ್ಟೆ ಕೆಮಿಕಲ್ ಯೂಸ್ ಮಾಡ್ತಾರೆ. ವಾರಕ್ಕೆ 2-3 ಸಲ ಸ್ಪ್ರೇ ಮಾಡ್ತಾರೆ ಕೆಮಿಕಲ್. ನಾವು ಕಾಶ್ಮೀರದಲ್ಲಿ ಆ್ಯಪಲ್ನ ಆರ್ಚಾರ್ಡ್ಗೆ ಹೋಗಿದ್ದೇವೆ. ಅದು ಇನ್ನೂ ನಾವು ಹೋದ ತಿಂಗಳು ಜುಲೈ, ಇನ್ನೂ ಒಂದೂವರೆ ತಿಂಗಳು ಬಾಕಿ ಇತ್ತು ಹಾರ್ವೆಸ್ಟ್ ಆಗೋದಕ್ಕೆ. ಆಗಲೇ 13 ಸಲ ಸ್ಪ್ರೇ ಮಾಡಿದ್ದೇನೆ ಅಂತ ಹೇಳ್ತಾರೆ ಅವರು. ಆವಾಗ ಇನ್ನೂ ಒಂದು 10 ಸಲ ಸ್ಪ್ರೇ ಮಾಡಿದರೆ ಅದು ಸ್ಪ್ರೇ ಎಷ್ಟಾಗತ್ತೆ? ಅದು ಸಾಲದೆ ನಾವು ಆರ್ಚರ್ಡ್ನಲ್ಲಿ ನೋಡಿದ್ದು ಕೇಳಿದ ಪ್ರಕಾರ ಅದನ್ನು ಹಣ್ಣನ್ನು ಕೊಯ್ದು ಒಂದು ದೊಡ್ಡ ಟ್ಯಾಂಕಿಗೆ ಹಾಕ್ತಾರೆ. ಆ ಟ್ಯಾಂಕ್ ಉದ್ದದ ಟ್ಯಾಂಕ್ ಇರ್ತದೆ, ಉದ್ದನೆಯದ್ದು, ಆಯತಾಕಾರದ ಉದ್ದನೆ ಟ್ಯಾಂಕ್. ಒಂದು ಸೈಡ್ನಲ್ಲಿ ಹಾಕ್ತಾ ಇದ್ದರೆ ಅದು ನೀರಿನಲ್ಲಿ ಫ್ಲೋಟಾಗಿ ಇನ್ನೊಂದು ಸೈಡ್ಗೆ ಬರುವಾಗ ಅರ್ಧ ತಾಸು, 30 ಮಿನಿಟ್. ಸೊ ಈ ಸೈಡ್ನಿಂದ ಒಬ್ಬರು ಹಾಕ್ತಾ ಇರ್ತಾರೆ, ಆ ಸೈಡ್ನಿಂದ ಒಬ್ಬರು ಕಲೆಕ್ಟ್ ಮಾಡಿ ಪ್ಯಾಕ್ ಮಾಡ್ತಾ ಇರ್ತಾರೆ. ಆ ಟ್ಯಾಂಕಿನಲ್ಲಿ ನೀರಿನಲ್ಲಿ ಕೆಮಿಕಲ್ಸ್ನಿಂದ ಅದು ಟ್ರೀಟ್ ಆಗಿ ಬರ್ತದೆ ಅಲ್ಲಿಗೆ. 30 ನಿಮಿಷ ಆ ಕೆಮಿಕಲ್ ಟ್ರೀಟ್ ಆಗಿರ್ತದೆ. ಸೊ ಆದ ಕಾರಣ ಆ್ಯಪಲ್ ಮತ್ತು ಗ್ರೇಪ್ಸ್ ಅತ್ಯಂತ ಹೆಚ್ಚು ರಾಸಾಯನಿಕಗಳಿಂದ ಸ್ಪ್ರೇ ಮಾಡಲ್ಪಡ್ತವೆ. ಅವುಗಳನ್ನು ಆದಷ್ಟು ಪ್ರಮಾಣದಲ್ಲಿ ಕಡಿಮೆ ಉಪಯೋಗಿಸಿದರೆ ಒಳ್ಳೆಯದು. ಅಥವಾ ಆ್ಯಪಲ್ನಲ್ಲಿ ಹೇಳುವುದಾದರೆ ಅದರ ಹೊರ ಕವಚ ಸಿಪ್ಪೆಯನ್ನು ತೆಗೆದುಬಿಟ್ಟು ತಿನ್ಬೋದು ಆದಷ್ಟು. ಗ್ರೇಪ್ಸ್ನಲ್ಲಿ ಆದರೆ ಅದನ್ನು ನೀವು ಉಪ್ಪಿನ ದ್ರಾವಣದಲ್ಲಿ 1-10 ನಿಮಿಷ ಅದ್ದಿಬಿಟ್ಟು ಅಥವಾ ಹುಣಸೆ ಹಣ್ಣಿನ ದ್ರಾವಣದಲ್ಲಿ ಅದ್ದಿಬಿಟ್ಟು ಒಂದು 10-15 ನಿಮಿಷ ಚೆನ್ನಾಗಿ ತೊಳೆದು ತಿನ್ಬೋದು. ಇಷ್ಟೆಲ್ಲ ಜಾಗ್ರತೆ ಮಾಡಿದ್ರೂ ಅದು 100%, ಅದಕ್ಕೆ ನಿರ್ವಹಣೆ ಮಾಡಲಿಕ್ಕೆ ಆಗುವುದಿಲ್ಲ. ಆದಷ್ಟು ಕಡಿಮೆ ಮಾಡಬಹುದು ಅಷ್ಟೇ. ಈಗ ಹುಣಸೆ ಹಣ್ಣಿನಲ್ಲಿ ಟಾರ್ಟಾರಿಕ ಆಮ್ಲ ಅಂಶ ಜಾಸ್ತಿ ಇದೆ. ಅದು ಈ ಎಲ್ಲ ಕೆಮಿಕಲನ್ನು ಎಳೆದುಕೊಳ್ಳುವ ಶಕ್ತಿ ಇದೆ ಅಂತೇಳಿ ಇತ್ತೀಚಿನ ಸಂಶೋಧನೆಗಳಿಂದ ಗೊತ್ತಾಗಿದೆ. ಆದ ಕಾರಣ ಹುಣಸೆ ಹಣ್ಣು ಒಂದು ಒಳ್ಳೆಯ ಉಪಾಯ. ಹುಣಸೆ ಹಣ್ಣಿನ ದ್ರಾವಣದಲ್ಲಿ ಯಾವುದೇ ಹಣ್ಣು ಹಂಪಲನ್ನು ತೊಳೆದು ನಂತರ ನಾವು ತಿನ್ನುವುದು ಒಂದು ಒಳ್ಳೆಯ ಉಪಾಯ. ಆದರೆ ಹುಣಸೆ ಹಣ್ಣಿನಲ್ಲೂ ಕೂಡ ಕೆಮಿಕಲ್ ಇದ್ದರೆ ಮತ್ತೆ ನಾವು ಏನು ಮಾಡೋಕ್ಕಾಗಲ್ಲ. ಆ ಹುಣಸೆ ಹಣ್ಣು ಪ್ಯೂರ್ ಆಗಿರಬೇಕು, ಆರ್ಗ್ಯಾನಿಕ್ ಆಗಿರಬೇಕು. ಈ ಎಲ್ಲ ವಿಷಯಗಳನ್ನು ನೋಡಿದಾಗ ನಮಗೆ ಒಂದೇ ನೆನಪಾಗೋದು, ನಮಗೆ ಇರುವ ಒಂದೇ ಒಂದು ದಾರಿ ಅಂದರೆ ಸಾವಯವ ಕೃಷಿ. ಯಾವುದೇ ಕೆಮಿಕಲ್ಸ್, ಅದು ರಾಸಾಯನಿಕ ಗೊಬ್ಬರವಿರಲಿ, ಕೀಟನಾಶಕಗಳಿರಲಿ, ಮತ್ತು ರೋಗ ನಾಶಕಗಳಿರಲಿ, ಯಾವುದೇ ಒಂದು ರಾಸಾಯನಿಕಗಳನ್ನು ಉಪಯೋಗಿಸದೆ ಶುದ್ಧವಾದ ನಮ್ಮ ದೇಶಿ ಹಸುವಿನ ಮತ್ತು ದನಕರುಗಳನ್ನು ಉಪಯೋಗಿಸಿ ಅದರ ಗೊಬ್ಬರದಿಂದ ತಯಾರಿಸಿದಂತಹ ನಮ್ಮ ಈ ಕೃಷಿ ಉತ್ಪನ್ನಗಳು, ಆಹಾರಗಳನ್ನು ನಾವು ಬಳಕೆ ಮಾಡುವುದಾದರೆ ಅದೇ ಒಂದು ಉತ್ತಮ ವಿಚಾರ. ಬೇರೆ ಎಲ್ಲ ಆಹಾರ ಪದಾರ್ಥಗಳು ಯಾವುದೇ ರೀತಿ ತಯಾರಿಸಿದರೂ, ನೀವು ಅದನ್ನು ಯಾವುದೇ ರೀತಿ ತೊಳೆದರೂ, ಯಾವುದೇ ರೀತಿ ಟ್ರೀಟ್ಮೆಂಟ್ ಮಾಡಿದರೂ, ಅದು ನೂರಕ್ಕೆ ನೂರು ಸೇಫ್ ಅಲ್ಲ. ಸೇಫ್ ಆಗಿರಬೇಕಾದರೆ ನಾವೆಲ್ಲರೂ ಸಾವಯವ ರೀತಿಯಲ್ಲಿ ಕೃಷಿ ಮಾಡಬೇಕು. ನಾವು ಎಲ್ಲರೂ ಸ್ವಾವಲಂಬಿಗಳಾಗಿರಬೇಕು. ನಮ್ಮ ಮನೆಯಲ್ಲೇ ನಾವೇ ನಮಗೆ ಬೇಕಾಗುವ ತರಕಾರಿಗಳು, ಹಣ್ಣು ಹಂಪಲುಗಳನ್ನು ನಾವೇ ಬೆಳೆಸುವಂತಾಗಬೇಕು. ಅದು ಹಳ್ಳಿಯಾಗಲಿ, ಪೇಟೆ ಪಟ್ಟಣಗಳಲ್ಲಾಗಲಿ, ನಾವು ನಮ್ಮ ಸಾವಯವ ಕೃಷಿಕ ಗ್ರಾಹಕ ಬಳಗ ಮಂಗಳೂರಿನಲ್ಲಿ ನಾವು ಸಿಟಿಯಲ್ಲಿರುವ ಜನಗಳಿಗೂ ತಮ್ಮ ಮನೆ ಹತ್ತಿರ, ತಮ್ಮ ಅಂಗಳದಲ್ಲಿ, ತಮ್ಮ ಟೆರೆಸ್ನಲ್ಲಿ, ತಮ್ಮ ಬಾಲ್ಕನಿಯಲ್ಲಿ ಕುಂಡಗಳನ್ನು ಇಟ್ಟಾದರೂ ತಮಗೆ ಬೇಕಾಗುವಂತಹ ತರಕಾರಿಗಳನ್ನು, ಹಣ್ಣುಗಳನ್ನು ತಾವೇ ಬೆಳೆಸಬೇಕು ಅಂತ ನಾವು ಅವರಿಗೆ ತರಬೇತಿಯನ್ನು ಕೂಡ ಕೊಡ್ತೇವೆ. ಧನ್ಯವಾದ.
0: ಕೇಳುಗ್ರೆ, ಇದುವರೆಗೆ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಆಹಾರದಲ್ಲಿ ಕಲಬೆರಕೆಯನ್ನು ಪತ್ತೆ ಹಚ್ಚುವುದು ಹೇಗೆ, ಈ ವಿಷಯಕ್ಕೆ ಸಂಬಂಧಪಟ್ಟು ಆಹಾರ ವಿಜ್ಞಾನಿ ಡಾಕ್ಟರ್ ಎ ಫಜಲ್ ಅವರ ಒಂದಿಷ್ಟು ಟಿಪ್ಸ್ಗಳನ್ನು ಕೇಳ್ತಾ ಬಂದಿರಿ. ಇದು ಇವತ್ತಿನ ಅಡುಗೆ ಮನೆ ಕಾರ್ಯಕ್ರಮ. ಮುಂದಿನ ಅಡುಗೆ ಮನೆ ಸಂಚಿಕೆಯಲ್ಲಿ ಸಿಗೋಣ. ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.

114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

ಇದು ಬಣ್ಣ ಬಣ್ಣದ ಬದುಕು. ಕೇಳುಗರೆ ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗುನ್ 07.8 FM ಬಣ್ಣ ಬಣ್ಣದ ಬದುಕು. ಇಂದಿನ ಗಜಲ್ ಹಾಡುಗಳ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ.

0: ಕೇಳುಗರೆ, ಇವತ್ತಿನ ಗಜಲ್ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಹಾಡುಗಳನ್ನು ಕೇಳ್ತಾ ಬಂದ್ರಿ. ಇದು ರೇಡಿಯೋ ಸಾರಂಗುನ್ 107.8 FM, ಬಣ್ಣ ಬಣ್ಣದ ಬದುಕು.
1: ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಕನ್ನಡ ಕಾರ್ಯಕ್ರಮದಲ್ಲಿ ಸಂತ ಅಲೋಶಿಯಸ್ ಕಾಲೇಜು ಮಂಗಳೂರು, ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಹಾಗೂ ಸ್ಟ್ರೈಡ್ ಯೋಜನೆಯ ಸಹಯೋಗದಲ್ಲಿ ಯಕ್ಷಗಾನ ವರ್ತಮಾನದ ಬೆಳಕಿನಲ್ಲಿ ಮರುಚಿಂತನೆ, ಸಹಚಿಂತನೆ ಹಾಗೂ ಸಂವಾದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎ ನಾರಾಯಣ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
2: ಡಾಕ್ಟರ್ ಎ ನಾರಾಯಣ ಅವರು, ಇವರು ಮೂಲತಃ ಕಾಸರಗೋಡಿನ ಕುಂಬಳೆಯವರು. ಹಾಗೆ ಇವರ ವೃತ್ತಿ ಜೀವನವನ್ನು ಇವರು ಬೆಂಗಳೂರಿನ ಆಂಗ್ಲ ಮಾಧ್ಯಮ ಪತ್ರಿಕೆ ಡೆಕ್ಕನ್ ಹೆರಾಲ್ಡಿನಲ್ಲಿ ಆರಂಭಿಸಿದವರು. ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಫೋರ್ಡ್ ಇಂಟರ್ನ್ಯಾಷನಲ್ ಫೆಲೋಶಿಪ್ನೊಂದಿಗೆ ಇನ್ಸ್ಟಿಟ್ಯೂಟ್ ಆಫ್ ಡೆವಲಪ್ಮೆಂಟ್ ಸ್ಟಡೀಸ್ ಯೂನಿವರ್ಸಿಟಿ ಆಫ್ ಸಸೆಕ್ಸ್ UKಯಿಂದ PhD ಪದವಿಯನ್ನು ಪಡೆದಿದ್ದಾರೆ. ಮಣಿಪಾಲ ಹಾಗೂ ಬೆಂಗಳೂರಿನಲ್ಲಿ ಪ್ರಾಧ್ಯಾಪಕರಾಗಿದ್ದು ಇದೀಗ ಅಜಿಮ್ ಪ್ರೇಮ್ಜಿ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ವಿಶ್ವಬ್ಯಾಂಕಿನ ಸಂಯೋಜಕರಾಗಿ ಕರ್ನಾಟಕ ಸರ್ಕಾರದಿಂದ ಆಯ್ಕೆಗೊಂಡಿದ್ದಾರೆ. ಭಾರತದ ಚುನಾವಣಾ ಆಯೋಗದ ತಾಂತ್ರಿಕ ಮಂಡಳಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಯಕ್ಷಗಾನದ ಬಗ್ಗೆ ಇರುವ ಅತೀವವಾದ ಆಸಕ್ತಿಯ ಕಾರಣದಿಂದಾಗಿ ಹಲವಾರು ಲೇಖನಗಳನ್ನು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಪ್ರಕಟಿಸಿದ್ದಾರೆ. ಉಡುಪಿಯ ಯಕ್ಷ ಕಲಾ ಕೇಂದ್ರ ಹಾಗೂ ಥಿಯೇಟರ್ ಯಕ್ಷ ಬಳಗ ಉಡುಪಿಯಲ್ಲಿಯೂ ತಮ್ಮನ್ನು ಗುರುತಿಸಲ್ಪಟ್ಟಿದ್ದಾರೆ. ಇಂದು ಈ ಗೋಷ್ಠಿಯಲ್ಲಿ ಇವರು ಮಂಡಿಸ್ತಾ ಇರುವಂತಹ ವಿಚಾರ ಯಕ್ಷಗಾನ ಮತ್ತು ಕರಾವಳಿಯ ಸಾಮಾಜಿಕತೆ.
3: ಕಾರ್ಯಕ್ರಮಕ್ಕೆ ಬಂದು ಮಾತಾಡಬೇಕು ಅಂತ ಹೇಳಿದಾಗ ನಾನು ಕೇಳಿದಂಥ ಮೊದಲ ಪ್ರಶ್ನೆ ವಿಷಯ ಏನು ಅಂತ. ವಿಷಯ ಯಕ್ಷಗಾನ ಮತ್ತು ಸಾಮಾಜಿಕತೆ ಅಂತ ಅಂದರು. ಸಾಮಾಜಿಕತೆ ಅಂದರೆ ಏನು ಅಂತ ನಾನು ಕೇಳಿದೆ. ಏನೋ ಒಂದಷ್ಟು ವಿಚಾರ ವಿನಿಮಯ ಆಯಿತು. ನನಗೆ ಸಾಮಾಜಿಕತೆ ಅಂದರೆ ಏನು ಅಂತ ಸ್ಪಷ್ಟ ಆಗಿಲ್ಲ. ಸಾಮಾನ್ಯವಾಗಿ ನಾವು ಈ ವಿಶ್ವವಿದ್ಯಾನಿಲಯದಲ್ಲಿ ಕೆಲಸ ಮಾಡ್ತಕ್ಕಂಥವರು ನಮಗೆ ಒಂದು ವಿಷಯ ಕನ್ನಡದಲ್ಲಿ ಅರ್ಥ ಆಗಿಲ್ಲ ಅಂದರೆ ಇಂಗ್ಲೀಷ್ ನಂಬರ್ ಹೋಗ್ತೇವೆ. ಇದಕ್ಕೆ ಸಾಮಾಜಿಕತೆ ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ಪರ್ಯಾಯ ಶಬ್ದ ಯಾವುದು ಅಂತ ಹುಡುಕಿದೆ. ಸೋಷ್ಯಾಲಿಟಿ ಅನ್ನೋ ಶಬ್ದ ಬಂತು. ಅದರ ಅರ್ಥ ಏನು ಅಂತ ಹುಡುಕ್ತಾ ಹೋದೆ. ಆಗಿದ್ದೊಂದು ಶಬ್ದನೇ ಇಲ್ಲ ಅಂತ ಮೊದಲಿಗೆ ಅನಿಸ್ತು. ಆ ನಂತರ ಹುಡುಕ್ತಾ ಟೆಂಡೆನ್ಸಿ ಟು ಅಸೋಸಿಯೇಟ್ ಇನ್ ಆ್ಯಂಡ್ ಫಾರ್ಮ್ ಗ್ರೂಪ್ಸ್ ಅಂತ ಬಂತು. ಅಂದರೆ ಒಬ್ಬ ಮನುಷ್ಯನಿಗೆ ತಾನು ತನ್ನ ಬಳಗದ ಜೊತೆ ಅಥವಾ ತನ್ನ ಸುತ್ತಲಿನ ಸಮುದಾಯದ ಜೊತೆ ಗುರುತಿಸ್ಕೊಳ್ಬೇಕು ಅನ್ನುವಂಥ ಅಭೀಪ್ಸೆ ಏನಿದೆ ಅದು ಸಾಮಾಜಿಕತೆ ಅಂತ. ಆ ಅರ್ಥದಲ್ಲಿ ಸಾಮಾಜಿಕತೆ ಅನ್ನುವ ಶಬ್ದದ ಅರ್ಥವನ್ನು ನಾವು ತಿಳ್ಕೊಂಡು ಅದನ್ನು ಈ ಸಂದರ್ಭಕ್ಕೆ ಅಳವಡಿಸಿಕೊಂಡ್ರೆ ಬಹುಶಃ ನನ್ನ ಭಾಷಣ ಬಹಳ ಅಕಾಡೆಮಿಕ್ ಲೆವೆಲಲ್ಲಿ ಸಾಗ್ಬೋದು ಅನ್ನುವಂಥ ಭಯ ನನ್ನನ್ನು ಕಾಡ್ತಾ ಇದೆ. ಸೊ ಆ ಪ್ರಯತ್ನವನ್ನು ನಾನು ಮಾಡೋದಿಲ್ಲ. ನಾನು ಇದನ್ನು ಸ್ವಲ್ಪ ಸರಳೀಕರಿಸಿ ಯಕ್ಷಗಾನ ಮತ್ತು ಸಮಾಜ ಅನ್ನುವ ದೃಷ್ಟಿಯಲ್ಲಿ ಮಾತಾಡ್ತೇನೆ. ಅದಕ್ಕೆ ತಮ್ಮ ಅನುಮತಿಯನ್ನು ಮೊತ್ತ ಮೊದಲಿಗೆ ಕೇಳ್ತಾ ಇದ್ದೇನೆ. ಇದನ್ನು ವಿಷಯ ಅಂತರ ಅಂತ ಅನಿಸಿದರೂ ಕೂಡ ವಿಷಯದಿಂದ ಸ್ವಲ್ಪ ಡಿವಿಯೇಟ್ ಆಗ್ತಿರೋದಕ್ಕೆ ತಮ್ಮ ಅನುಮತಿಯನ್ನು ಕೇಳ್ತಾ ಇದ್ದೇನೆ. ಒಂದು ಎರಡನೇದಾಗಿ ಇದನ್ನು ಎಲ್ಲರೂ ಹೇಳ್ತಾ ತಮ್ಮ ಭಾಷಣ ಪ್ರಾರಂಭಿಸಿದ್ದಾರೆ. ನಾನು ಕೂಡ ಅದನ್ನು ಮಾಡಬೇಕಾಗತ್ತೆ. ಬಹುಶಃ ವಚನ ಸಾಹಿತ್ಯದಿಂದ ಒಂದು ಸಾಲನ್ನು ಇಲ್ಲಿ ಉದ್ಧರಿಸಬೇಕು ಅಂತ ಅನಿಸುತ್ತೆ. ಆನುದೇವ ಹೊರಗಣವನು ಅಂತ. ನಾನು ಕುಂಬಳೆಯಲ್ಲಿ ಹುಟ್ಟಿರ್ಬೋದು, ಆದರೆ ನನಗೆ ಈ ಯಕ್ಷಗಾನ ರಂಗ ಏನಿದೆ ಅದಕ್ಕೆ ನಾನು ಹೊರಗಣವನು. ಒಂದು ಅರ್ಥದಲ್ಲಿ ಬೆಳಗ್ಗೆ ನಿತ್ಯಾನಂದ ಶೆಟ್ಟಿಯವರು ಮಾತಾಡ್ತಾ ಹೇಳಿದರು, ಪ್ರೇಕ್ಷಕ ಬಳಗದವರನ್ನು ಪ್ರಧಾನ ಮಾತುಗಾರನ್ನಾಗಿ ಇಲ್ಲಿ ಕರೆದಿದ್ದೇವೆ ಮತ್ತು ಯಕ್ಷಗಾನ ರಂಗದಲ್ಲಿದ್ದವರನ್ನು ಪ್ರತಿಕ್ರಿಯೆ ಕೊಡಲಿಕ್ಕೆ ಕರೆದಿದ್ದೇವೆ. ಇದು ಒಂದು ಬೌದ್ಧಿಕ ಕಸರತ್ತು ಅಂತ ಇರ್ಬೋದು. ಬೌದ್ಧಿಕ ಕಸರತ್ತು ಇರ್ಬೋದು, ಆದರೆ ಈ ಪ್ರೇಕ್ಷಕ ವರ್ಗಕ್ಕೆ ಸೇರಿದವರಲ್ಲಿ ಕೂಡ ಬೇರೆ ಬೇರೆ ಥರದವರು ಇರ್ತಾರೆ. ನಾನು ತೀರಾ ಸಾಮಾನ್ಯ ಪ್ರೇಕ್ಷಕ ವರ್ಗಕ್ಕೆ ಸೇರಿದವ. ಬಹುಶಃ ನಿತ್ಯಾನಂದ ಶೆಟ್ಟಿಯವರು ಸ್ವಲ್ಪ ಬೌದ್ಧಿಕವಾಗಿ ಸಾಹಿತ್ಯದ ಹಿನ್ನೆಲೆಯಿಂದ ಬಂದವರು, ಮತ್ತು ಅವರು ಪ್ರತಿನಿಧಿಸುವಂತಹ ಪ್ರೇಕ್ಷಕ ವರ್ಗ ಬೇರೆ, ನಾನು ಪ್ರತಿನಿಧಿಸತಕ್ಕಂತಹ ಪ್ರೇಕ್ಷಕ ವರ್ಗ ಬೇರೆ. ಬಹುಶಃ ನನ್ನ ಏಳನೇ ವಯಸ್ಸಿನಲ್ಲಿ ನೆಲದಲ್ಲಿ ಕುಳಿತು ಯಕ್ಷಗಾನವನ್ನು ನೋಡಲಿಕ್ಕೆ ಪ್ರಾರಂಭಿಸಿದ ನಂತರ ಒಂದು ಹಂತದಲ್ಲಿ ECಚೇರ್ಗೆ ಪ್ರಮೋಟ್ ಆಗಿಬಿಟ್ಟು ಕೊನೆಗೆ 2010 ಉಡುಪಿನಲ್ಲಿ ನಾನು ನೋಡಿದ ಕೊನೆಯ ಯಕ್ಷಗಾನ ಬಯಲಾಟ ಕಾಟಿಲು ಮೇಳದವ್ರದ್ದು. 7ನೇ ವಯಸ್ಸಲ್ಲಿ ನಾನು ನೋಡಿದ್ದು ನಾರಾಯಣ ಮಂಗಲದಲ್ಲಿ. ಶ್ರೀನಿವಾಸ ಕಲ್ಯಾಣ ಭಕ್ತ ಪ್ರಹ್ಲಾದ ಎನ್ನುವಂಥ ಹವ್ಯಾಸಿ ಮೇಳದವರ ಪಾಠ, ಆಗ ನನಗೆ 7 ವಯಸ್ಸು. ಆ ನಂತರ ನಾನು ನೋಡಿದಂಥ ಮೊದಲನ ಟೆಂಟ್ ಆಟ ಉಪ್ಪಳ ಅಯಲ ಮೈದಾನದಲ್ಲಿ ಅಮರಶಿಲ್ಪಿ ವೀರಕಲ್ ಕೂಡ ಸುರತ್ಕಲ್ ಮೇಳದವರ ಪ್ರಸಂಗ, ಅವರ ರಂಗಸ್ಥಳ ನನಗೆ ಈಗಲೂ ನೆನಪಿದೆ. ಅದರ ಹಿಂದೆ ಅವರ ಬ್ಯಾಕ್ಗ್ರೌಂಡ್ ಸ್ಕ್ರೀನ್ ಯಾವತ್ತೂ ಒಂಥರ ಕಪ್ಪಾಗಿತ್ತು, ಒಂಥರ ವಿಚಿತ್ರವಾದಂಥ ಒಂದು ರಂಗಸಜ್ಜಿಕೆ ನನಗೆ ನೆನಪಾಗ್ತಾ ಇದೆ. ಆ ನಂತರ ಅದೇ ಉಡುಪಿಯಲ್ಲಿ ಕೊನೆಯ ನನ್ನ ಯಕ್ಷಗಾನ ಬಯಲಾಟನ ಪ್ರದರ್ಶನ ನೋಡಿದೆ ಅಂತ ಹೇಳಿದಲ್ಲ, ದೇವಿ ಮಹಾತ್ಮೆ ಕರ್ಕಿಲ್ ಮೇಳದವರದು. ಈ ಅವಧಿನಲ್ಲಿ ನಾನು 100+ ಯಕ್ಷಗಾನಗಳನ್ನು ಒಬ್ಬ ಸಾಮಾನ್ಯ ಪ್ರೇಕ್ಷಕನಾಗಿ ನೋಡಿದ್ದೇನೆ. ಯಕ್ಷಗಾನಕ್ಕೆ ಸಂಬಂಧಪಟ್ಟಂಥ ಕೆಲವಾರು ವಿಚಾರಗಳನ್ನು ಓದುವ, ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿದ್ದೇನೆ, ಮತ್ತು ಯಕ್ಷಗಾನಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ವ್ಯಕ್ತಿಗಳ ಜೊತೆ ಸಂಪರ್ಕ ಇಟ್ಟುಕೊಂಡಿದ್ದೇನೆ, ಅವ್ರ ಜೊತೆ ಸಾಹಸ ಲಾಭವನ್ನು ಪಡೆದಿದ್ದೇನೆ. ಇದರ ಆ ಕಡೆ ನನಗೆ ಯಕ್ಷಗಾನದ ವಿಚಾರದಲ್ಲಿ ಏನು ಗೊತ್ತಿಲ್ಲ, ನಾನು ಯಕ್ಷಗಾನ ಪಂಡಿತನಲ್ಲ. ಈ ಪ್ರೇಕ್ಷಕ ಅಂತ ಹೇಳಿಕೊಳ್ಳುವಾಗ ಅಥವಾ ಒಬ್ಬ ಯಕ್ಷಗಾನದ ಅಭಿಮಾನಿ ಅಂತ ಹೇಳಿಕೊಳ್ಳುವತ್ತಿಗೆ ಒಂದು ರೀತಿಯ ಸ್ವಾತಂತ್ರ್ಯ ನಮಗೆ ಸಿಗುತ್ತೆ. ಆ ಸ್ವಾತಂತ್ರ್ಯ ಏನು ಅಂತಂದರೆ, ನೀವು ಒಬ್ಬ ಸಾಮಾನ್ಯ ಪ್ರೇಕ್ಷಕನಾಗಿದ್ದರೆ ಅಥವಾ ನೀವೊಬ್ಬ ಸಾಮಾನ್ಯ ಅಭಿಮಾನಿ ಆಗಿದ್ದರೆ ನೀವು ಏನು ಬೇಕಾದ್ರೆ ಹೇಳ್ಬೋದು, ಆ ಸ್ವಾತಂತ್ರ್ಯ ಇರುತ್ತೆ ನಮಗೆ. ಯಾರು ಅದನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ, ಚೆನ್ನಾಗಿದೆ ಅಂತ ಹೇಳಿದಾಗ, ಚೆನ್ನಾಗಿಲ್ಲ ಅಂತ ಹೇಳಿದಾಗ, ಹಾಗಾದ್ರೆ ನೀನು ಮಾಡಿ ತೋರಿಸುವ ಅನ್ನೋಂಥ ಪ್ರಶ್ನೆ ಬರೋದಿಲ್ಲ ಅಲ್ಲಿ. ನನಗೆ ಅನಿಸಿದ್ದನ್ನು ನಾನು ಹೇಳ್ತೇನೆ ಅನ್ನುವ ರೀತಿಯಲ್ಲಿ. ಸೊ ಅಂಥ ಸ್ವಾತಂತ್ರ್ಯವನ್ನು ನಾನು ಸ್ವಲ್ಪ ಇಲ್ಲಿ ಬಳಸಿಕೊಳ್ತೇನೆ, ಅದನ್ನು ತಾವು ಯಾರು ತಪ್ಪು ತಿಳ್ಕೋಬಾರ್ದು ಅನ್ನುವಂಥ ಇನ್ನೊಂದು ನಿವೇದನೆಯನ್ನು ಕೂಡ ತಮ್ಮ ಮುಂದೆ ಮಾಡ್ತೇನೆ. ಮೂರನೇದಾಗಿ ಇವತ್ತು

ಸಂಬಂಧಿಸಿದಂತೆ ಅಷ್ಟಾಗಿ ಇರುವುದಿಲ್ಲ ಅನ್ನುವಂಥ ಇನ್ನೊಂದು ನಿವೇದನೆಯನ್ನು ಕೂಡ ನಿಮ್ಮ ಮುಂದೆ ಮಾಡ್ತೇನೆ. ಈಗ ವಿಷಯಕ್ಕೆ ಬಂದಾಗ, ಯಕ್ಷಗಾನ ಮತ್ತು ಸಮಾಜ, ಯಕ್ಷಗಾನದ ಸಮಾಜ ಯಾವುದು ಅನ್ನುವಂಥ ಒಂದು ಪ್ರಶ್ನೆ ಇದೆ. ಅದಕ್ಕೆ ಮತ್ತೆ ಬರೋಣ. ಅದಕ್ಕೆ ಮೊದಲು ಒಂದು ವಾಕ್ಯದಲ್ಲಿ ಈ ಸಂಬಂಧವನ್ನು ಹೇಳುವುದಿದ್ರೆ, ಯಕ್ಷಗಾನ ಮತ್ತು ಸಮಾಜದ ಸಂಬಂಧ ಏನು ಅಂತ ಹೇಳುವುದಿದ್ರೆ, ಯಕ್ಷಗಾನ ಮತ್ತು ಸಮಾಜದ ಸಂಬಂಧ ತುಂಬ ಆತ್ಮೀಯವಾಗಿರುವಂಥದ್ದು, ತುಂಬ ಅವಿನಭವಾಗಿರುವಂಥದ್ದು. ಇದನ್ನು ಬಹುಶಃ ಎಲ್ಲ ಕಲೆಗಳ ವಿಚಾರದಲ್ಲೂ ಹೇಳಬಹುದಾದರೂ ಕೂಡ ಯಕ್ಷಗಾನದ ವಿಚಾರದಲ್ಲಿ ಇದನ್ನು ವಿಶೇಷವಾಗಿ ಒತ್ತು ಕೊಟ್ಟು ಹೇಳಬೇಕಾಗುತ್ತೆ. ಯಾಕೆ ಅಂತಂದರೆ, ಕಲಾವಿದ ಇಲ್ಲದೆ ಕಲೆ ಆಗುವುದಿಲ್ಲ. ಕಲೆ ಅನ್ನೋದು ಮೂರ್ತ ರೂಪ, ಅಮೂರ್ತ ರೂಪ, ಅದಕ್ಕೆ ಮೂರ್ತ ರೂಪವನ್ನು ಕೊಡತಕ್ಕಂಥವ ಕಲಾವಿದ ಅನ್ನುವ ದೃಷ್ಟಿಯಲ್ಲಿ ಯಕ್ಷಗಾನ ವಿಚಾರಕ್ಕೆ ಬಂದರೆ, ಯಕ್ಷಗಾನದ ಪರಿಸರದ ಆಚೆಗೆ ನಿಂತು ನೀವು ಯಕ್ಷಗಾನವನ್ನು ಕಲ್ಪಿಸುವ ಹಾಗಿಲ್ಲ, ಅಥವಾ ನೀವೊಂದು ಕಲ್ಪಿಸಿದರೂ ಕೂಡ ಅದು ಯಕ್ಷಗಾನ ಆಗಿರುವುದಿಲ್ಲ. ಅಂದಾಗೆ ಏನಾಯಿತು, ನೀವು ಈ ಪರಿಸರದಲ್ಲಿ, ಅಂದರೆ ಯಕ್ಷಗಾನದ ಸಮಾಜ ಇದೆಯಲ್ಲ, ಆ ಯಕ್ಷಗಾನದ ಸಮಾಜದ ಒಳಗೆ ಇದ್ದುಬಿಟ್ಟು ನೀವು ಯಕ್ಷಗಾನದ ಹೆಸರಲ್ಲಿ ಏನು ಮಾಡಿದರೂ ಕೂಡ ಅದು ಯಕ್ಷಗಾನ ಅಂತ ಸ್ವೀಕರಿಸಲ್ಪಡುತ್ತೆ. ನೀವು ಯಕ್ಷಗಾನದ ಸಮಾಜದ ಆ ಕಡೆ ಹೋಗಿ, ಯಕ್ಷಗಾನದ ಪರಿಸರದ ಆ ಕಡೆ ಹೋಗಿ ನೀವು ಎಷ್ಟೇ ಒಳ್ಳೆಯ ಯಕ್ಷಗಾನ ಮಾಡಿದರೂ ಕೂಡ ಅದನ್ನು ಅವರು ಸ್ವೀಕರಿಸುವ ದೃಷ್ಟಿ, ಅದನ್ನು ಅವರು ಸ್ವೀಕರಿಸುವ ವಿಧಾನಕ್ಕೂ, ಅದನ್ನು ಅವರು ಏನಾಗಿ ಸ್ವೀಕರಿಸ್ತಾರೆ, ಯಾವ ಕಲೆಯಾಗಿ ಸ್ವೀಕರಿಸುತ್ತಾರೆ ಅನ್ನೋದಕ್ಕೂ ನಾವು ಯಕ್ಷಗಾನವನ್ನು ಸ್ವೀಕರಿಸುವುದಕ್ಕೂ ಒಂದು ವ್ಯತ್ಯಾಸ ಇದ್ದೇ ಇದೆ. ಆದ ಕಾರಣ ಯಕ್ಷಗಾನವನ್ನು ಯಾಕೆ ಸಾಹಿತ್ಯ, ಕನ್ನಡ ಸಾಹಿತ್ಯ ವಲಯ ಗುರುತಿಸಿಲ್ಲ, ಅಥವಾ ಯಕ್ಷಗಾನ ಇಡೀ ಕರ್ನಾಟಕದ ಒಂದು ಅಧಿಕೃತ ಕಲೆ, ಅಭಿಜಾತ ಕಲೆ ಅನ್ನುವಂಥ ರೆಕಗ್ನಿಷನ್ ಅದಕ್ಕೆ ಯಾಕೆ ಸಿಕ್ಕಿಲ್ಲ, ಎಲ್ಲ ಪ್ರಶ್ನೆಗಳಿಗೆ ಬಹುಶಃ ಉತ್ತರ ಇರುವುದು ಇಲ್ಲಿ. ಯಾಕಂದರೆ ನಾವು ಅದನ್ನು ಅನುಭವಿಸಿದಷ್ಟು ದಟ್ಟವಾಗಿ, ನಾವು ಅದನ್ನು ಗ್ರಹಿಸಿದಷ್ಟು ಸೂಕ್ಷ್ಮವಾಗಿ, ಆ ಒಟ್ಟಂದದ ಪ್ರಜ್ಞೆ ಗ್ರಹಿಕೆ ಅದು ಈ ಸಮಾಜದ ಹೊರಗಿದ್ದವರಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಕಲ್ಪನೆ. ಇಲ್ಲಿ ಕಲೆ ಮತ್ತು ಕಲಾವಿದನ ಅದೇ ಸಂಬಂಧ, ಕಲೆಗೂ ಕಲಾವಿದನಿಗೂ ಒಂದು ಸಂಬಂಧ ಇದೆ. ಅದೇ ರೀತಿ ಕಲೆ ಕಲಾವಿದ ಮತ್ತು ಪ್ರೇಕ್ಷಕನಿಗೊಂದು ಸಂಬಂಧ ಇದೆ. ಈ ಕಲೆ ಕಲಾವಿದ ಮತ್ತು ಪ್ರೇಕ್ಷಕನಿಗಿರುವಂತಹ ಸಂಬಂಧ ಇದು ಎಲ್ಲ ಕಲೆಗಳ ವಿಚಾರಗಳಲ್ಲಿ ಸತ್ಯ ಆಗಿದ್ದರೂ ಕೂಡ, ಪ್ರೇಕ್ಷಕ ಎಲ್ಲಿಂದ ಬಂದ ಅನ್ನುವಂತಹ ಒಂದು ಪ್ರಶ್ನೆ, ಅದು ಯಕ್ಷಗಾನದ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮನ್ನು ಕಾಡಬೇಕಾದಂಥ ಪ್ರಶ್ನೆ. ಎಲ್ಲಿಂದಲೂ ಬಂದ ಒಬ್ಬ ಪ್ರೇಕ್ಷಕ ಯಕ್ಷಗಾನವನ್ನು ಅನುಭವಿಸುವಂತಹ ದೃಷ್ಟಿ, ಮತ್ತು ಈ ಸಮಾಜದ ಒಳಗಿಂದ ಬರತಕ್ಕಂಥ ಒಬ್ಬ ಪ್ರೇಕ್ಷಕ ಯಕ್ಷಗಾನವನ್ನು ಅನುಭವಿಸುವುದಕ್ಕೂ ಬಹಳ ವ್ಯತ್ಯಾಸ ಇದೆ. ಏನು ಇಲ್ಲಿನ ಸಮಾಜ, ಇಲ್ಲಿ ನಾವು ಯಕ್ಷಗಾನ ಜೊತೆ ಬೆಳೀತೇವಲ್ಲ, ಬೆಳೀತಾ ಬೆಳೀತಾ ಬೆಳೀತಾ ಅದನ್ನು, ಅದರ ಜೊತೆಗೆ ಒಂದು ಸಂಬಂಧವನ್ನು ನಾವು ಬೆಳೆಸಿಕೊಳ್ತೇವೆ. ಆ ಸಂಬಂಧವನ್ನು ಆಚೆಗೆ, ಆ ಸಂಬಂಧವನ್ನು ಮೀರಿ ನೀವು ಯಕ್ಷಗಾನವನ್ನು ಊಹಿಸುವ ಆಗಿಲ್ಲ, ಅಥವಾ ಯಕ್ಷಗಾನವನ್ನು ಗ್ರಹಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಅಥವಾ ಆ ಸಂಬಂಧದ ಆವರಣದ ಒಳಗೆ ಇಲ್ಲದವನಿಗೆ ಅದು ಏನಾಗಿ ಸ್ವೀಕೃತವಾಗುತ್ತೆ, ಅವ ಅದನ್ನು ಯಾವ ರೀತಿ ಸ್ವೀಕರಿಸುತ್ತಾನೆ ಎನ್ನುವುದರ ಬಗ್ಗೆ ನನಗೆ ಕಲ್ಪನೆ ಇಲ್ಲ. ಆದರೆ ಒಂದು ವಿಷಯ ಅಂತೂ ಸ್ಪಷ್ಟವಾಗಿದೆ, ಅದು ಏನು ಅಂತಂದರೆ, ನಾವು ಏನನ್ನು ಗ್ರಹಿಸ್ತೇವೋ ಅದನ್ನು ಅವರು ಗ್ರಹಿಸುವುದಿಲ್ಲ, ಗ್ರಹಿಸಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಆದ ಕಾರಣ ಅಲ್ಲಿ ಬೇರೆ ಬೇರೆ ರೀತಿಯ ಕೆಲವೊಮ್ಮೆ ಆಕ್ಷೇಪಣೆ ಎಲ್ಲ ಬರ್ತವೆ. ಕೆಲವು ಭಾಳ ಬೇರೆ ಬೇರೆ ರಂಗದಿಂದ ಬಂದಂಥ ಕೆಲವು ಕಲಾವಿದರು ಅಥವಾ ಚಿಂತಕರು, ಕಲೆಗೆ ಸಂಬಂಧಪಟ್ಟ ಚಿಂತಕರೆಲ್ಲ ಹೇಳ್ತಾರೆ, ನಿಮ್ಮ ರಂಗಸ್ಥಳದಲ್ಲಿ ಮಧ್ಯ ಮಧ್ಯೆ ಗ್ಯಾಪ್ ಯಾಕೆ ಇರ್ತದೆ, ಮಧ್ಯ ಮಧ್ಯೆ ಅವರು ಯಾಕೆ ಮಾತಾಡ್ತಾರೆ, ಅದು ಸಂಗೀತ ಯಾಕೆ ಆಗಿರುತ್ತೆ, ಅಲ್ಲಿ ಒಂದು ಪ್ರೇಕ್ಷಕರಿಗೆ ಒಂದು ಶಿಸ್ತು ಇರೋದಿಲ್ಲ, ಹೋಗ್ತಾರೆ ಬರ್ತಾರೆ, ಇದೆಲ್ಲ ನಮಗೆಲ್ಲ ಒಂದು ಸಮಸ್ಯೆ ಅಂತಲೇ ಅನಿಸೋದಿಲ್ಲ. ಅವರಿಗೆಲ್ಲ ಅನಿಸುತ್ತೆ, ಯಾಕಂದರೆ ಅವರು ನಮಗದೊಂದು ಪ್ರಪಂಚ, ನಮ್ಮ ಸಮಾಜದ ಭಾಗ ಅದು. ಅವರಿಗೆ ಹಾಗೆಲ್ಲ, ಅವರು ಯಾವುದೋ ಒಂದು ಇದೊಂದು ಎಕ್ಸಾಟಿಕ್ ಅನ್ನೋ ರೀತಿಯಲ್ಲಿ, ಏನೋ ಒಂದು ವಿಚಿತ್ರ ಅನ್ನುವ ರೀತಿಯಲ್ಲಿ ನೋಡುವಂಥ ದೃಷ್ಟಿಗೂ, ನಾವು ನೋಡುವಂಥ ದೃಷ್ಟಿಗೂ ವ್ಯತ್ಯಾಸ ಇದೆ. ಆದ ಕಾರಣ ಇಲ್ಲಿ ಕಲೆ ಕಲಾವಿದ ಮತ್ತು ಕಲಾವಿದ ಎಲ್ಲಿಂದ ಬಂದ, ಅವ ಈ ಯಕ್ಷಗಾನದ ಆವರಣದ ಈ ಸಮಾಜದೊಳಗಿಂದ ಬಂದನೋ ಅಥವಾ ಹೊರಗಿಂದ ಬಂದನೋ ಅನ್ನುವಂಥ ಪ್ರಶ್ನೆ ತುಂಬ ಮುಖ್ಯ ಆಗುತ್ತೆ. ನಾವು ನಮ್ಮ ಥಿಯೇಟರ್ ಯಕ್ಷದ ವತಿಯಿಂದ ಪೃಥ್ವಿರಾಜ್ ಕವತಾರ್ ಅವರ ನೇತೃತ್ವದಲ್ಲಿ ಒಮ್ಮೆ ರಂಗಶಂಕರದಲ್ಲಿ ಒಂದು ಯಕ್ಷಗಾನ ಕಾರ್ಯಕ್ರಮ ಆಯೋಜನೆ ಮಾಡಿದ್ವು, ಇಂದ್ರಜಿತ್ ಕಾಳಗ ಪ್ರಸಂಗ. ಅದು ಅಲ್ಲಿನ ಒಂದು ಜನಪದ ಕಲೆಗಳ ಕುರಿತಂತೆ ಒಂದು ಸಮಾರಂಭ ಇಟ್ಟುಕೊಂಡಿದ್ರು ಅವರು, ಒಂದು ದೊಡ್ಡ ಒಂದು ವಾರದ ವಿಚಾರ ಸಂಕಿರಣ ಇಟ್ಟುಕೊಂಡಿದ್ರು, ಅದರ ಅಂಗವಾಗಿ ಮಾಡಿರತಕ್ಕಂಥ ಒಂದು ಕಾರ್ಯಕ್ರಮ. ಅದಕ್ಕೆ ನಾವು ಏನು ಮಾಡಿದೆವು ಅಂತಂದರೆ, ಇಲ್ಲಿ ಇದನ್ನೊಂದು ಕೋರಿಯೋಗ್ರಾಫ್ಡ್ ಆಗಿ ಒಂದು ಯಕ್ಷಗಾನದ ಒಂದು ಸಣ್ಣ ಭಾಗವನ್ನಾಗಿ ಅಲ್ಲಿ ಪ್ರದರ್ಶಿಸುವುದಕ್ಕಿಂತ ಹೆಚ್ಚಾಗಿ, ಇಡೀ ಯಕ್ಷಗಾನ ಕರಾವಳಿ ಕರ್ನಾಟಕದ ತೆಂಕುತಿಟ್ಟು ಯಕ್ಷಗಾನದ ಸ್ವರೂಪ ಹೇಗಿದೆ ಅನ್ನುವ ರೀತಿಯಲ್ಲಿ ಒಂದು ಪರಿಚಯಾತ್ಮಕವಾಗಿರಬೇಕು ಅನ್ನೋ ರೀತಿಯಿಂದ ಕೋಡಂಗಿಯಿಂದ ತೊಡಗಿ ಕೊನೆಗೆ ಮಂಗಳದವರೆಗೂ, ಮಂಗಳ ತನಕ ಅದನ್ನು ಒಂದು ಒಂದು ಒಂದು ಒಂದು ರೀತಿಯಲ್ಲಿ ಪ್ರಸ್ತುತಪಡಿಸಿದವು. ಅಲ್ಲಿ ಯಕ್ಷಗಾನ ಆದ ನಂತರ ನಮ್ಮ ಅರುಂಧತಿ

0: ಅವರು ಅವರು ಎರಡು ಒಂದು ಒಂದು ಒಂದು ಒಂದು ಸಣ್ಣ ಪ್ರಶ್ನೆ ಎತ್ತಿದರು, ಎರಡು ಪ್ರಶ್ನೆ ಎತ್ತಿದರು. ಬಹುಶಃ ಅವರು ಕೂಡ ಆತನ ಯಕ್ಷಗಾನದಲ್ಲಿ ಯಕ್ಷಗಾನ ಪ್ರದರ್ಶನವೊಂದರಲ್ಲಿ ನೋಡಿರಲಾರದಂತಹ ಹಲವಾರು ಅಂಶಗಳು ಅದರಲ್ಲಿ ಇದ್ದರೂ ಕೂಡ ಅವೆಲ್ಲವುಗಳನ್ನು ಕೂಡ ಅವರು ಬದಿಗಿರಿಸಿ ಅವರು ಎರಡು ಪ್ರಶ್ನೆ ಕೇಳಿದರು. ಒಂದು, ನಿಮ್ಮ ಕೋಡಂಗಿ ಇದ್ದಾರಲ್ಲ, ಆ ಕೋಡಂಗಿ ಅವರು ಯಾಕೆ ಅವರಿಗೆ ಅಷ್ಟು ಪ್ರಾಕ್ಟೀಸ್ ಇಲ್ಲ, ಯಾಕೆ ಅವರು ಭಾಳ ಎಮೆಚ್ಯೂರಿಸ್ ಆಗಿರ್ತಾರಲ್ಲ ಅನ್ನುವಂಥದ್ದು. ಯಾಕಂದರೆ ಕೋಡಂಗಿ ಹಾಗೆ ಯಕ್ಷಗಾನದಲ್ಲಿ ಇರೋದು ಕೋಡಂಗಿ ಹಾಗೇನೆ, ಆದ ಕಾರಣ ನಾವು ಕೋಡಂಗಿಯನ್ನು ಆ ರೀತಿ ಪ್ರದರ್ಶಿಸಿದ್ದು. ಕೋಡಂಗಿಯವರಿಗೆ ಟ್ರೈನಿಂಗ್ ಕೊಡಲಿಕ್ಕೆ ಅಂತ ಇಲ್ಲ, ರೈಟ್? ಸೊ ಕೋಡಂಗಿ ಯಾಕೆ ಆಗಿರ್ತಾರೆ, ನೀವೇನು ಸರಿಯಾಗಿ ಪ್ರಿಪ್ರೇಷನ್ ಮಾಡಿಕೊಂಡು ಬಂದಿಲ್ಲ ಅನ್ನುವ ರೀತಿಯ. ಇನ್ನೊಂದು, ಅಲ್ಲಿ ಬಳಸಿದಂಥ ಪರದೆ, ಆ ಪರದೆ ಯಾಕೆ ಆಗಿದೆ, ಅದು ಅದು ಒಂಥರ ಒಗ್ಗಿದ ಬಟ್ಟೆ ಆಗಿದೆ ಅಂತ ಅಂದರು. ಸೊ ಅವರ ಕಲ್ಪನೆ ಆಗಿರುತ್ತೆ ಅಂತಂದರೆ ಆ ಒಂದು ಇದೇ ಒಂಥರ ಸಿನಿಮಾವನ್ನು ನೋಡುವ ದೃಷ್ಟಿಯಿಂದ ಅಥವಾ ಇನ್ಯಾವುದೋ ಒಂದು ನಾಟಕ ಪ್ರದರ್ಶನವನ್ನು ನೋಡುವ ದೃಷ್ಟಿಯಿಂದ ಅವರು ಯಕ್ಷಗಾನದ ಪರದೆಯನ್ನು ಕೂಡ ನೋಡ್ತಾರೆ. ನಾವು ಯಕ್ಷಗಾನದ ಪರದೆಯನ್ನು ನೋಡುವಂಥದ್ದು, ನಾವು ಯಕ್ಷಗಾನದ ರಥವನ್ನು ನೋಡುವಂಥ ದೃಷ್ಟಿ ಇದೆ ಅಲ್ಲ, ಅಥವಾ ನಾವು ಯಕ್ಷಗಾನದ ವೇಷಭೂಷಣವನ್ನು ನೋಡುವಂಥ ದೃಷ್ಟಿ ಇದೆ ಅಲ್ಲ, ಅಥವಾ ನಾವು ಯಕ್ಷಗಾನದ ಬಣ್ಣವನ್ನು ನೋಡುವಂಥ ದೃಷ್ಟಿ ಇದೆ ಅಲ್ಲ, ಅದನ್ನು ಗ್ರಹಿಸಲಿಕ್ಕೆ ಇಲ್ಲಿ ಹುಟ್ಟಿ ಬೆಳೆದವರಿಗೆ, ಈ ಪರಿಸರದಲ್ಲಿ ಹುಟ್ಟಿ ಬೆಳೆದವರಿಗೆ, ಈ ಸಮಾಜದ ಕಸುವನ್ನು ಹಿಡಿದು ಬೆಳೆದವರಿಗೆ ಮಾತ್ರ ಸಾಧ್ಯ ಅಂತ ಅನಿಸುತ್ತೆ. ಆದ ಕಾರಣ ಪ್ರೇಕ್ಷಕ ಇಲ್ಲಿಂದ ಬಂದಿರ್ತಾನೆ ಅನ್ನುವಂಥದ್ದು. ಶೇಕ್ಸ್ಪಿಯರ್ನ ನಾಟಕವನ್ನು ಇವತ್ತು ಇಂಗ್ಲೆಂಡಲ್ಲಿ ಮಾಡಿದ್ರು, ಇಲ್ಲಿ ಮಾಡಿದರೂ ಕೂಡ ಬಹುಶಃ ಅಲ್ಲಿದ್ದವರಿಗೆ ಸ್ವಲ್ಪ ಭಿನ್ನವಾಗಿರ್ಬೋದು, ಬಟ್ ನಾವೆಲ್ಲರೂ ಕೂಡ ಅದನ್ನು ಗ್ರಹಿಸುವ ರೀತಿ ಒಂದೇ ಆಗಿರುತ್ತೆ. ಯಕ್ಷಗಾನ ಯಾವತ್ತೂ ಬಹುಶಃ ಹಾಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ನಾವು ಯಕ್ಷಗಾನವನ್ನು ಒಂದು ಜಾಗತಿಕ ಮಟ್ಟದಲ್ಲಿ ಬೆಳೆಸಬೇಕು ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸಬೇಕು, ಕೊನೆಗೆ ರಾಜ್ಯ ಮಟ್ಟದಲ್ಲಿ ಬೆಳೆಸಬೇಕು ಅನ್ನುವುದು ಕೂಡ ಒಂದು ರೀತಿಯಲ್ಲಿ ದೊಡ್ಡ ಆ್ಯಂಬಿಷಿಯಸ್ ಆದಂತಹ ಒಂದು ಪ್ರಾಜೆಕ್ಟ್ ಆಗಿ ನನಗೆ ಕಾಣುತ್ತೆ. ಬಹುಶಃ ನಾವು ಯಕ್ಷಗಾನವನ್ನು ಇಲ್ಲಿ ಯಕ್ಷಗಾನದ ಜೊತೆ ಇಲ್ಲಿನ ಸಂಬಂಧ ಇದೆ ಅಲ್ಲ, ಅದನ್ನು ದಟ್ಟಗೊಳಿಸಬೇಕು ಮತ್ತು ಯಕ್ಷಗಾನ ನೋಡಲಿಕ್ಕೆ ಜನ ಇಲ್ಲಿಗೆ ಬರಬೇಕು, ಇಲ್ಲಿಂದ ಯಕ್ಷಗಾನ ಬೇರೆ ಕಡೆ ಹೋಗುವಂಥ ಪರಿಕಲ್ಪನೆ ನನಗೆ ಯಾಕೋ ಈ ದೃಷ್ಟಿಯಿಂದ ನೋಡುವ ಹೊತ್ತಿಗೆ ಅಷ್ಟು ಸರಿಯಾದಂಥ ಮಾರ್ಗದಲ್ಲಿ ಇದೆ ಅಂತ ನನಗೆ ಅನಿಸ್ತಾ ಇಲ್ಲ. ಒಂದು, ಇದು ನಾನು ಹೇಳ್ತಕ್ಕಂತಹ ಮೊದಲ ವಿಚಾರ. ಇನ್ನು ಯಕ್ಷಗಾನ ಅನ್ನುವಂಥ ಒಂದು ಕಲೆ ಇದೆ ಅಲ್ಲ, ಅಥವಾ ಒಂದು ಒಂದು ರಂಗಭೂಮಿ ಇದೆ ಅಲ್ಲ, ಅದು ದಕ್ಷಿಣ ಭಾರತದಲ್ಲಿ ಮತ್ತು ಮಧ್ಯ ಭಾರತದಲ್ಲಿ ಸ್ವಲ್ಪ ಮಟ್ಟಿಗೆ, ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಲ್ಲಿ ಕೂಡ ಇದೆ. ತಮಿಳ್ನಾಡಿನಲ್ಲಿ ತಿರುಕೂತು ಇದೆ, ಕೇರಳದಲ್ಲಿ ಕೃಷ್ಣನಾಟಂ ಅಥವಾ ಓಟಂತುಳ್ಳಲ್ಲು, ಆಂಧ್ರಪ್ರದೇಶದಲ್ಲಿ ಯಕ್ಷಗಾನಮು, ಮಹಾರಾಷ್ಟ್ರದಲ್ಲಿ ಬೇರೆ ಯಾವುದೋ ಪ್ರಕಾರದಲ್ಲಿ ಅದಿದೆ, ದಶಾವತಾರ, ಎಲ್ಲ ಕಡೆ ಒಂದು ಕರ್ನಾಟಕದಲ್ಲಿ ಹೇಗಿದೆಯೋ ಹಾಗೆ ಉಳಿದ ರಾಜ್ಯಗಳಲ್ಲಿ ಇದೆ. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಈ ಯಕ್ಷಗಾನೀಯ ಜಿಲ್ಲೆಗಳು, ಯಕ್ಷಗಾನದ ಸಮಾಜ ಇದೆ ಅಲ್ಲ ನಮ್ಮದು, ಅದರ ಆ ಕಡೆ ಕೂಡ ಯಕ್ಷಗಾನದ ಬೇರೆ ಬೇರೆ ರೀತಿಯ ವೇರಿಯಂಟ್ಸ್ ಪ್ರಕಾರಗಳನ್ನು ನಾವು ಕಾಣ್ತೇವೆ. ಸರಿ, ಅಂದರೆ ಒಂದು ಇಲ್ಲೆಲ್ಲ ಈ ಎಲ್ಲ ಪ್ರದೇಶಗಳಲ್ಲಿ ಕೂಡ, ಈ ಎಲ್ಲ ರಾಜ್ಯಗಳಲ್ಲಿ ಕೂಡ ಯಕ್ಷಗಾನ ಅನ್ನುವಂಥದ್ದು ರೀತಿಯ ಒಂದು ಕಲೆ ಒಂದೋ ಅಲ್ಲೇ ಹುಟ್ಟಿದೆ, ಹುಟ್ಟಿ ಬೆಳೆದಿದೆ, ಅಥವಾ ಎಲ್ಲೋ ಹುಟ್ಟಿ ಈ ಎಲ್ಲ ಪ್ರದೇಶವನ್ನು ಪಸರಿಸಿದೆ ಅಥವಾ ವ್ಯಾಪಿಸಿದೆ. ಆದರೆ ಈ ಪ್ರತಿ ರಾಜ್ಯದಲ್ಲಿ ಅಥವಾ ಪ್ರತಿ ರಾಜ್ಯದ ಪ್ರತಿ ಪ್ರದೇಶದಲ್ಲಿ ಆ ಯಕ್ಷಗಾನ ಅಂತ ಗುರುತಿಸಲ್ಪಡುವಂತಹ ಕಲೆ ಬೆಳೆದಂತಹ ರೀತಿ, ಮತ್ತು ಅದು ಇವತ್ತಿರತಕ್ಕಂಥ ಸ್ವರೂಪ, ಮತ್ತು ಅದು ಅಲ್ಲಿನ ಸಮಾಜದ ಜೊತೆ ಹೊಂದಿರತಕ್ಕಂಥ ಸಂಬಂಧ, ಇದು ಬೇರೆ ಬೇರೆ ಆಗಿರುತ್ತದೆ, ಬೇರೆ ಬೇರೆ ರೀತಿಯಿದೆ. ಇವತ್ತು ಕರಾವಳಿ ಕರ್ನಾಟಕದ ಯಕ್ಷಗಾನ ಅಥವಾ ಕರ್ನಾಟಕದ ಈ ಮೂರ್ನಾಲ್ಕು ಜಿಲ್ಲೆಯಲ್ಲಿರತಕ್ಕಂಥ ಯಕ್ಷಗಾನ ಈ ಸ್ವರೂಪದಲ್ಲಿ ಬೆಳೆದು ಯಾಕೆ ನಿಂತಿತ್ತು, ಈ ಸ್ವರೂಪದಲ್ಲಿ ಯಾಕೆ ಬೆಳೆಯಿತು, ಇದೇ ಸ್ವರೂಪದಲ್ಲಿ ಯಾಕೆ ಬೆಳೆಯಿತು, ತಿರುಕೂತು ಬೆಳೆದಕ್ಕಿಂತ ಭಿನ್ನವಾಗಿ ಅಥವಾ ಕೃಷ್ಣನಾಟಂ ಅಥವಾ ಓಟಂತುಳ್ಳಲ್ ಬೆಳೆದಕ್ಕಿಂತ ಭಿನ್ನವಾಗಿ ಅಥವಾ ಆಂಧ್ರಪ್ರದೇಶದ ಯಕ್ಷಗಾನವು ಬೆಳೆದಕ್ಕಿಂತ ಭಿನ್ನವಾಗಿ ಕರ್ನಾಟಕದಲ್ಲಿ ಯಾಕೆ ಬೆಳೆಯಿತು ಅಂತ ಕೇಳಿದರೆ ಅದಕ್ಕೆ ಕಾರಣ ಇಲ್ಲಿನ ಒಟ್ಟು ಸಮಾಜದ ಸ್ಥಿತಿಗತಿ, ಯಕ್ಷಗಾನ ಮತ್ತು ಸಮಾಜದ ಸಂಬಂಧ ಅನ್ನೋ ಹೊತ್ತಿಗೆ ಈ ಪರಿಸರದ ಸಮಾಜ ಇದೆ ಅಲ್ಲ, ಈ ಸಮಾಜ ಹೊಂದಿರತಕ್ಕಂಥ ಯಾವುದೋ ಒಂದು ಲಕ್ಷಣ, ಯಾವುದೋ ಒಂದು ಗುಣ, ಯಾವುದೋ ಒಂದು ಅಂಶ ಈ ಕಲೆಯನ್ನು ಈ ಪ್ರದೇಶದಲ್ಲಿ ಈ ರೀತಿ ಬೆಳೆಸಿದೆ. ಯಾವ ರೀತಿ ಬೆಳೆಸಿದೆ, ಯಾವ ರೀತಿ ಅದು ಭಿನ್ನವಾಗಿದೆ ಅಂತಂದಾಗ ಭಿನ್ನತೆನೂ ಇದೆ, ಸಾಮ್ಯತೆನೂ ಇದೆ. ಭಿನ್ನತೆ ಏನು ಅಂತ ಅಂದರೆ, ನನಗೆ ಅನಿಸೋ ಮಟ್ಟಿಗೆ ನೀವು ಆಂಧ್ರಪ್ರದೇಶದಲ್ಲಾಗಲಿ, ತಮಿಳ್ನಾಡಿನಾಗಲೇ ಆಗಲಿ, ಕೇರಳದಲ್ಲಾಗಲಿ, ಯಾವುದೇ ಯಾವುದಾದ್ರು ಒಂದು ಅಲ್ಲಿನ ಸ್ಥಳೀಯ ಪತ್ರಿಕೆಯನ್ನು ತೆಗೆದು ಅದರ ಯಾವುದಾದ ಪುಟಕ್ಕೆ ಹೋದರೆ ಅಲ್ಲಿ ಎರಡು ಉದ್ದದ ಕಾಲಮಲ್ಲಿ ತಿರುಕೂತನ ಲಿಸ್ಟ್ ಆಗಲಿ ಅಥವಾ ಕೃಷ್ಣನಾಟಂನ ಲಿಸ್ಟ್ ಆಗಲಿ ಕಾಣಿಸೋದಿಲ್ಲ. ಕರ್ನಾಟಕದಲ್ಲಿ ಇವತ್ತು ಅಷ್ಟರ ಮಟ್ಟಿಗೆ ಯಕ್ಷಗಾನ ಬೆಳೆದಿದೆ, ಅದನ್ನು ನೀವು ಜನಪ್ರಿಯತೆ ಅಂತೀರಾ ಅಥವಾ ಬೇರೆ ಏನೇ ಅಂತೀರಾ ಅದಕ್ಕೆ ಮತ್ತೆ ಬರೋಣ. ಆ ಮಟ್ಟಿಗೆ ಬೆಳೆದಿದೆ ಮಾತ್ರ ಅಲ್ಲ, ನಾನು ಹೇಳಿದಲ್ಲ ಆ ಸಂಬಂಧ, ಆ ಸಂಬಂಧ ಸಮಾಜ ಮತ್ತು ಯಕ್ಷಗಾನ ನಡೆಸತಕ್ಕಂಥ ಸಂಬಂಧ ಕೂಡ ಅಲ್ಲಿರೋದಕ್ಕಿಂತ ಭಿನ್ನವಾಗಿ ಇಲ್ಲಿದೆ. ಎಲ್ಲಿಯವರೆಗೆ ಅಂತಂದರೆ ಯಕ್ಷಗಾನ ಕಲಾವಿದನೊಬ್ಬ ಇಲ್ಲಿ ಯಕ್ಷಗಾನ ನಿಂತು ಗೆಲ್ಲುವಷ್ಟರ ಮಟ್ಟಿಗೆ, ಅದಕ್ಕೆ ಬೇರೆ ಕಾರಣಗಳು ಇರ್ಬೋದು, ಆದರೆ ಆ ಮಟ್ಟಿಗೆ ಯಕ್ಷಗಾನವನ್ನು ಜನ ಸ್ವೀಕರಿಸಿದ್ದು. ಮತ್ತು ಪ್ರತಿ ಒಂದು ಇತ್ತೀಚೆ ಬರಬರ್ತಾ ಒಂಥರ ಯಕ್ಷಗಾನ ನಮ್ಮ ಪ್ರೈವೇಟ್ ಲೈಫಿಗೆ ಅಥವಾ ನಮ್ಮ ಖಾಸಗಿ ಬದುಕಿಗೆ ಒಂದು ರೀತಿಯಲ್ಲಿ ಪ್ರವೇಶ ಮಾಡ್ತಿದೆ. ಮದುವೆ ಸಮಾರಂಭಕ್ಕೆ ಒಂದು ಯಕ್ಷಗಾನ ಇರಬೇಕು, ಮನೆ ಒಕ್ಕಲಾದರೆ ಒಂದು ಯಕ್ಷಗಾನ ಇರಬೇಕು, ಮತ್ತು ಯಾವುದೋ ಒಂದು ಸಮಾರಂಭ ಆದರೆ ಯಕ್ಷಗಾನ ಇರಬೇಕು. ಈ ರೀತಿಯಲ್ಲಿ ಅದು ನಮ್ಮ ನಮ್ಮ ಆಂತರಿಕ ಒಂಥರ ಪ್ರೈವೇಟ್ ಸ್ಪೇಸನ್ನು ಅಥವಾ ನಮ್ಮ ಖಾಸಗಿಯಾದಂಥ ಕೆಲವು ಆವರಣಗಳನ್ನು ಹುಕ್ಕು ನಮ್ಮ ಜೊತೆ ಇರುವಂಥ ಒಂದು ಸನ್ನಿವೇಶ ಇದೆಲ್ಲ, ಇದು ಅಲ್ಲಿ ಇದೆಯಾ? ಯಕ್ಷಗಾನದ ಅವನ್ನು ನಾವು ಹರಿಕೆ ಬಯಲಾಟಗಳನ್ನಾಗಿ ಮಾಡುವಂಥ ಒಂದು ಸಿಸ್ಟಮ್ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಬಂದಿತ್ತು ಒಮ್ಮೆ. ಇದನ್ನು ನಾವು ಯಾವುದೋ ಒಂದು ಸಮಾರಂಭ ಅಥವಾ ಯಾವುದೋ ಒಂದು ಚರ್ಚೆಯಲ್ಲಿ ಇದನ್ನೆತ್ತಿದಾಗ ಕೇರಳದಿಂದ ಬಂದವರು ಒಬ್ಬರು ಹೇಳಿದರು, ಇಲ್ಲ ಇಲ್ಲ, ಕೃಷ್ಣನಾಟಮನ್ನು ಕೂಡ ನಾವು ಹರಿಕೆ ರೂಪದಲ್ಲಿ ಪ್ರಸ್ತುತಪಡಿಸುವಂಥ ಒಂದು ಸಂಪ್ರದಾಯ ಕೇರಳದಲ್ಲಿದೆ. ಅಲ್ಲಿ ಹೇಗಿದೆ ಅಂತಂದರೆ, ಈಗ ಇಲ್ಲಿ ಕಟೀಲು ಮೇಳದವ್ರದ್ದು ಅಥವಾ ಧರ್ಮಸ್ಥಳ ಮೇಳದವ್ರದ್ದು ಒಂದು ಆಟವನ್ನು ಹರಕೆಯ ರೂಪದಲ್ಲಿ ಆಡಿಸುವ ಹೊತ್ತಿಗೆ ಯಾವುದೇ ಉದ್ದೇಶ ಇರ್ಬೋದು, ಆ ಉದ್ದೇಶಕ್ಕೂ ಪ್ರಸಂಗಕ್ಕೂ ಅಷ್ಟು ಸಂಬಂಧ ಇರುವುದಿಲ್ಲ. ಯಾವುದೋ ಒಂದು ಯಕ್ಷಗಾನ, ಈಗ ಬಾಡುಗುತಿಟ್ಟಿನವರಾದರೆ ಬೆಳಕಿನ ಸೇವೆ ಅಂತೇಳಿ ಮಂದಾರ್ತಿ ಮಾಡಿದವರಿಂದ ಮಾಡಿಸ್ತಾರೆ. ಆದರೆ ಅಲ್ಲಿ ಅದು ಹೇಗಿದೆ ಅಂತಂದರೆ, ಈ ಕೃಷ್ಣನಾಟಮನ್ನು ಬಹುಶಃ ಗುರುವಾಯೂರು ಟೆಂಪಲಲ್ಲಿ ಮಾಡಿಸ್ತಾರೆ ಕಾಣುತ್ತೆ. ಅದನ್ನು ಮಾಡುವ ಹೊತ್ತಿಗೆ ಶತ್ರು ಸಂಹಾರ ಉದ್ದೇಶ ಇದ್ದಿದ್ದರೆ ಅದನ್ನು ಪೂತನಿ ವಧೆ ಮಾಡಿಸ್ತಾರಂತೆ. ಮಕ್ಕಳಾಗಬೇಕು ಅನ್ನೋಂತೆ ಉದ್ದೇಶ ಇದ್ದರೆ ಆಗ ಶ್ರೀಕೃಷ್ಣ ಜನ್ಮ ಪ್ರಸಂಗ ಆಡಿಸ್ತಾರಂತೆ. ಅಥವಾ ಮತ್ತೆ ಯಾವುದು, ಯಾರಿಗೂ ಮದುವೆ ಆಗಿಲ್ಲ ಅನ್ನೋದು ಮದುವೆ ಆಗಬೇಕು ಅನ್ನೋ ಉದ್ದೇಶದಿಂದ ಹರಕೆ ಕೃಷ್ಣನಾಟ ಮಾಡಿಸುತ್ತಿದ್ದರೆ ರುಕ್ಮಿಣಿ ಸ್ವಯಂವರಂ ಅನ್ನು ಆಡಿಸ್ತಾರಂತೆ. ಸೊ ಅಲ್ಲಿ ನೋಡಿ, ಅಲ್ಲಿ ಅವರು ಹೊಂದಿರತಕ್ಕಂಥ ಸಂಬಂಧ ಮತ್ತು ನಾವು ಇಲ್ಲಿ ಹೊಂದಿರತಕ್ಕಂಥ ಸಂಬಂಧ ಅದು ಬೇರೆ ಬೇರೆ. ಸೊ ಹೀಗೆ ಇಷ್ಟೊಂದು ಜನಪ್ರಿಯತೆ ಪ್ರಿಯತೆಯನ್ನು ಈ ಕಲೆಯಲ್ಲಿ ಹೊಂದಿರುವಂಥದ್ದು, ಒಂಥರ ಅವಿನಾಭಾವ ಸಂಬಂಧವನ್ನು ಹೊಂದಿರುವಂಥದ್ದು ಮತ್ತು ಈ ಮಟ್ಟಕ್ಕೆ ಬೆಳೆದು ನಿಂತಿರುವಂಥದ್ದು, ವಿಚಾರಗಳನ್ನು ಒಟ್ಟು ಸೇರಿಸಿ ಇವತ್ತು ಯಾವ ಸ್ವರೂಪದಲ್ಲಿ ಈ ಕಲೆ ಇದೆ, ಆ ರೀತಿಯಲ್ಲಿ ಕಲೆಯನ್ನು ಬೆಳೆಸಿದ್ದು ಇಲ್ಲಿನ ಸಮಾಜ. ಯಾವ ಅಂಶ, ಸಮಾಜದ ಯಾವ ಅಂಶ ಈ ಕಲೆಯ ಈ ಹೊತ್ತಿನ ಈ ಸ್ವರೂಪಕ್ಕೆ ಕಾರಣವಾಗಿದೆ ಅನ್ನುವಂಥದ್ದನ್ನು ಗುರುತಿಸುವಂಥ ಕೆಲಸ ನಮ್ಮಲ್ಲಿ ಆಗಿಲ್ಲ. ಅದು ಇಲ್ಲಿನ ಸಾಮಾನ್ಯವಾಗಿ ಯಕ್ಷಗಾನ ಮತ್ತು ಸಮಾಜ ಅಂದ ಕೂಡಲೇ ಇಲ್ಲಿನ ಜಾತಿ ವ್ಯವಸ್ಥೆ ಮತ್ತು ಸಮಾಜ ಯಕ್ಷಗಾನ ಅನ್ನುವ ರೀತಿಯಲ್ಲಿ ಚರ್ಚೆ ಸಾಗುತ್ತೆ. ಜಾತಿ ವ್ಯವಸ್ಥೆ ಇರತಕ್ಕಂತಹ ಶ್ರೇಣೀಕೃತ ಒಂಥರ ವಿಧಾನಗಳು, ಸಂಬಂಧಗಳು, ಅದು ಯಕ್ಷಗಾನ ರಂಗದಲ್ಲಿ ಎಷ್ಟರ ಮಟ್ಟಿಗೆ ಪ್ರವೇಶಿಸಿವೆ, ಅದು ಯಕ್ಷಗಾನವನ್ನು ಯಾವ ಮಟ್ಟಿಗೆ ಬಾಧಿಸಿವೆ ಇತ್ಯಾದಿ ಇತ್ಯಾದಿಗಳನ್ನು ಈ ಪ್ರಶ್ನೆಗಳನ್ನು ನಾವು ಕೇಳ್ತೇವೆ. ಇದಕ್ಕಿಂತ ಇದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರಗಳು, ಇದರಲ್ಲಿ ಹೊಸದಾಗಿ ಹೇಳುವಂಥದ್ದು ಏನೂ ಇಲ್ಲ. ಬೇರೆ ಬೇರೆ ಹೈಪೊಥಿಸಿಸ್ಗಳು ಅಥವಾ ಊಹೆಗಳು ಇದರ ಬಗ್ಗೆ ಇದ್ದಾವೆ. ಅದು ಮತ್ತು ಕಾಲಕಾಲಕ್ಕೂ ಒಂದು ರೀತಿಯಲ್ಲಿ ಡೈನಾಮಿಕ್ ಆಗಿ ಬದಲಾಗ್ತಾನೂ ಇದ್ದಾವೆ. ಅದಲ್ಲ ಪ್ರಶ್ನೆ ಇರುವಂಥದ್ದು, ಈ ಸ್ವರೂಪದಲ್ಲಿ ಯಕ್ಷಗಾನವನ್ನು ಈ ಪ್ರದೇಶದಲ್ಲಿ ಬೆಳೆಸಿದಂತಹ ಈ ಸಮಾಜದ ಶಕ್ತಿಗಳು ಯಾವುವು? ಆ ಪ್ರಶ್ನೆಯನ್ನು ನಾವು ನೇರವಾಗಿ ಕೇಳಿದರೆ ಬಹುಶಃ ನಮ್ಮ ಹತ್ರ ಸ್ಪಷ್ಟವಾದಂಥ ಉತ್ತರ ಇಲ್ಲ. ಯಾಕೆ ಉತ್ತರ ಇಲ್ಲ ಅಂತಂದರೆ, ನಮ್ಮಲ್ಲಿ ಯಕ್ಷಗಾನವನ್ನು ಒಂದು ರೀತಿಯಲ್ಲಿ ಒಂದು ಅಧ್ಯಯನದ ವಸ್ತುವಾಗಿ ಅಥವಾ ಒಂದು ಒಂದು ಒಂದು ರಿಸರ್ಚ್ ಅನ್ನು ರಿಸರ್ಚಿನ ವಸ್ತುವಾಗಿ ಒಂದು ಸಂಶೋಧನೆಯ ವಸ್ತುವಾಗಿ ನಾವು ಕಂಡದ್ದು ಬಹಳ ವಿರಳ ಅಂತ ಹೇಳ್ಬೋದು. ಬೇರೆ ಬೇರೆ ಈಗ ಮಂಗಳೂರು ವಿಶ್ವವಿದ್ಯಾನಿಲಯದ ಅಥವಾ ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳ ಲೈಬ್ರರಿಗೆ ಹೋದರೆ ಅಲ್ಲಿ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಒಂದಷ್ಟು ಥೀಸಿಸ್ಗಳು ಸಿಗ್ತವೆ. ಅವುಗಳ ಕೊಡುಗೆಯನ್ನು ನಾನು ಕಡೆಗಣಿಸುವುದಿಲ್ಲ ಅಥವಾ ಅದನ್ನು ಕಡಿಮೆ ಅಂತ ಹೇಳುವುದಿಲ್ಲ. ಆದರೆ ಯಕ್ಷಗಾನ ರಂಗದಲ್ಲಿ ಅಕಾಡೆಮಿಕ್ ಆಗಿ ಆಗಬೇಕಾದಂತಹ ಎಷ್ಟು ಕೆಲಸ ಆಗಬೇಕಿತ್ತು ಅದು ನಮ್ಮ ವಿಶ್ವವಿದ್ಯಾನಿಲಯಗಳಲ್ಲಿ ಆಗಿಲ್ಲ ಅನ್ನುವಂಥದ್ದು ನನ್ನ ಸ್ಪಷ್ಟವಾದಂಥ ಅಭಿಪ್ರಾಯ. ಬಹುಶಃ ಅಂಥ ಒಂದು ಪರಂಪರೆ, ಅಂಥ ಒಂದು ಜಿಜ್ಞಾಸೆಯ ಪರಂಪರೆ ಅಥವಾ ಅಂಥ ಒಂದು ಸಂಶೋಧನೆಯ ಪರಂಪರೆ ನಮ್ಮಲ್ಲಿ ಹುಟ್ಟಿಕೊಂಡಾಗ ಬಹುಶಃ ಇಂಥ ಪ್ರಶ್ನೆಗೆ ಉತ್ತರ ಸಿಗ್ಬೋದು ಏನೋ. ಇನ್ನೊಂದು ವಿಚಾರ, ಒಂದು ರೀತಿಯ ವೈರುಧ್ಯ ನನಗೆ ಈ ಸಂದರ್ಭದಲ್ಲಿ ಯಕ್ಷಗಾನ ಮತ್ತು ಸಮಾಜದ ನಡುವಿನ ಸಂಬಂಧದಲ್ಲಿ ಕಾಣಿಸುತ್ತೆ. ಅದು ಏನು ಅಂತಂದರೆ, ಯಾವತ್ತೂ ಕೂಡ ಯಕ್ಷಗಾನದಂತಹ ಒಂದು ಕಲೆ ಅದು ಒಂದು ಪ್ರದೇಶದ ಮತ್ತು ಇಲ್ಲಿನ ಸಮಾಜದ ಇಲ್ಲಿನ ಸಂಸ್ಕೃತಿಯ ಅನನ್ಯತೆಯ ಪ್ರತೀಕ ಅನ್ನುವ ರೀತಿಯಲ್ಲಿ ನಾವು ಸಾಮಾನ್ಯವಾಗಿ ಕಾಣುವಂಥದ್ದು. ಇಂಥ ಒಂದು ವಿಶಿಷ್ಟವಾದಂತಹ ಒಂದು ಕಲೆ ಇಲ್ಲಿ ಮಾತ್ರ ಈ ರೀತಿ ಬೆಳೆದಂತಹ ಕಲೆ, ಅದು ಇಲ್ಲಿನ ಸಂಸ್ಕೃತಿಯ ಅನನ್ಯತೆಯ ಪ್ರತೀಕ ಅನ್ನುವಂಥದ್ದು ನಾವೆಲ್ಲ ಹಾಗೆ ತಿಳ್ಕೊಂಡಿದ್ದೇವೆ. ಆದರೆ ನನಗೆ ಅನಿಸುತ್ತೆ ಇತ್ತೀಚಿನ ದಿನಗಳಲ್ಲಿ ನಾವು ಕಾಣತಿರ್ತಕ್ಕಂತಹ ವಿಶೇಷವಾದಂಥ ಒಂದು ಯಕ್ಷಗಾನದ ಪ್ರಸರಣ ಏನಿದೆ ಅಥವಾ ಯಕ್ಷಗಾನದ ಒಂದು ಜನಪ್ರಿಯತೆ ಏನಿದೆ, ಸಿಕ್ಕಾಪಟ್ಟೆ ಯಕ್ಷಗಾನಗಳು ನಡೀತಾ ಇರುವಂಥದ್ದು. ನಾನು ಆಗ ಹೇಳಿದ ಹಾಗೆ ಅದು ನಮ್ಮ ವೈಯಕ್ತಿಕ ಬದುಕನ್ನು ಕೂಡ ಪ್ರವೇಶಿಸಿರುವಂಥದ್ದು, ಮತ್ತು ಬಹುಶಃ ಇಷ್ಟು ವರ್ಷಗಳ ಉದಯವಾಣಿಯ 7ನೇ ಪೇಜ್ ಅಥವಾ 8ನೇ ಪೇಜ್ ಅಥವಾ ಕೊನೆಯ ಪೇಜಲ್ಲಿ ಎಲ್ಲಿ ಯಕ್ಷಗಾನದ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅದನ್ನು ಇಷ್ಟು ವರ್ಷ ಅಂದರೆ ಅದು ಪ್ರಾರಂಭವಾದಿನಿಂದ ಇವತ್ತಿನ ತನಕ ತುಲನಾತ್ಮಕವಾಗಿ ನೋಡಿದರೆ ಬಹುಶಃ ಈ ಕಾಲಘಟ್ಟದಲ್ಲಿ ಕಳೆದ ಒಂದು 4-5 ವರ್ಷಗಳಲ್ಲಿ ಅಥವಾ 10 ಹೆಚ್ಚಿನ ಸಂಖ್ಯೆಯ ಅಡ್ವರ್ಟೈಸ್ಮೆಂಟ್ಸ್ ಅಲ್ಲಿ ಕಾಣುತ್ತೆ. ಇದು ಒಂದು ಇದರ ಈ ನಂಬರ್ನ ಆಧಾರದಲ್ಲಿ ಮಾತ್ರ ನಾವು ಯಕ್ಷಗಾನದ ಜನಪ್ರಿಯತೆಯನ್ನು ಲೆಕ್ಕ ಹಾಕಿದರೆ ಆಗ ಬಹುಶಃ ನಾವು ಹೇಳಬೇಕಾಗುತ್ತೆ ಯಕ್ಷಗಾನ ಭಾಳಷ್ಟು ಬೆಳೆದಿದೆ ಅಂತ, ಭಾಳ ಭಾಳ ಉತ್ಸಾಹವಾದಂಥ ಸ್ಥಿತಿಯಲ್ಲಿದೆ ಅಂತ. ಅದರ ಗುಣಮಟ್ಟದ ವಿಚಾರಕ್ಕೆ ಮತ್ತೆ ಬರೋಣ. ಇದು ಈ ಬೆಳವಣಿಗೆ ಇದೆ ಅಲ್ಲ, ಈ ಬೆಳವಣಿಗೆ ಅದರ ಜೊತೆಗೆ ಏನಾಗಿರಬೇಕಿತ್ತು, ನಮ್ಮ ಈ ಸಮಾಜದ ಒಂದು ಅನನ್ಯತೆ ಏನಿದೆ ಅಥವಾ ಒಂದು ಈ ನಮ್ಮ ಪ್ರದೇಶದ ಒಂದು ಅಸ್ಮಿತೆ ಏನಿದೆ ಅದು ಜೊತೆ ಜೊತೆಯಾಗಿ ಬೆಳವಣಿಗೆ ಹೊಂದಬೇಕಿತ್ತು. ಅಂದರೆ ನಾವು ಭಾಳ ಈ ಪ್ರದೇಶದವರು ನಾವು ಆದ ಕಾರಣ ನಾವು ಯಕ್ಷಗಾನವನ್ನು ಬೆಳೆಸಬೇಕು ಅನ್ನುವಂತಹ ಒಂದು ತೀವ್ರತೆ ಇರಬೇಕು ಕಾಣಬೇಕಿತ್ತು. ನನಗೆ ಅದು ಕಾಣ್ತಾ ಇಲ್ಲ. ಒಂದು ಕಡೆ ಯಕ್ಷಗಾನದ ಸಂಖ್ಯೆ ಅಥವಾ ಜನಪ್ರಿಯತೆ ಬೆಳೀತಾ ಇದೆ, ಇನ್ನೊಂದು ಕಡೆ ಈ ಪ್ರಾದೇಶಿಕ ಅಸ್ಮಿತೆ ಅನ್ನುವಂಥದ್ದು ಏನಿದೆ ಅದು ಕಡಿಮೆ ಆಗ್ತಾ ಇದೆ. ಅದಕ್ಕೆ ಕಾರಣ ಆರ್ಥಿಕ ಇರ್ಬೋದು, ತಾಂತ್ರಿಕ ಇರ್ಬೋದು, ರಾಜಕೀಯ ಇರ್ಬೋದು, ಏನೇ ಇರ್ಬೋದು, ಅಸ್ಮಿತೆಯ ಕುರಿತಾದಂತಹ ಒಂದು ರೀತಿಯ ಕುಸಿತ ಮತ್ತು ಈ ಅಸ್ಮಿತೆಯ ಕುರುಹಾಗಿ ಪ್ರತೀಕವಾಗಿ ಇರಬಹುದಾದಂತಹ ಒಂದು ಕಲೆಯ ಒಂಥರ ಆರ್ಟಿಫಿಷಿಯಲ್ ಒಂಥರ ಕೃತಕವಾದಂತಹ ಒಂದು ಬೆಳವಣಿಗೆ, ಇದೆರಡು ಕೂಡ ಜೊತೆ ಜೊತೆಗೆ ಹೋಗುವಂತೆ ನನಗೆ ಕಾಣಿಸುತ್ತೆ. ಇದಕ್ಕೆ ನಾನು ಕಂಡುಕೊಂಡಂತಹ ಅಥವಾ ಇದು ನನ್ನ ಸ್ಪಷ್ಟವಾದ ಒಂದು ವಾದ ಏನೂ ಅಲ್ಲ, ಮತ್ತೆ ಒಂದು ಊಹನಾತ್ಮಕ ಸಿದ್ಧಾಂತ, ಒಂದು ಹೈಪೋಥಿಸಿಸ್ ಏನು ಅಂತ ಅಂದರೆ ಬರಬರುತ್ತಾ ಈ ಯಕ್ಷಗಾನವನ್ನು ನಾವು ಬಳಸಿಕೊಳ್ತಿರುವಂತಹ ರೀತಿ ಇದೆ ಅಲ್ಲ, ಅದು ನಮ್ಮ ಪ್ರಾದೇಶಿಕ ಅಸ್ಮಿತೆಯ ಒಂದು ಕುರುಹಾಗಿ ಅಲ್ಲ, ಅದರ ಬದಲಾಗಿ ಏನೋ ಈ ದೇಶದಲ್ಲಿ ಆಗ್ತಕ್ಕಂಥ ಯಾವುದೋ ಒಂದು ಬದಲಾವಣೆ, ರಾಜಕೀಯ ಬದಲಾವಣೆಗೆ ಪೂರಕವಾಗಿ ನಾವು ಯಕ್ಷಗಾನವನ್ನು ಬಳಸಿಕೊಳ್ತಾ ಇದ್ದೇವೋ ಅನ್ನುವಂಥ ಒಂದು ಸಂಶಯ ಬರುತ್ತೆ ನನಗೆ. ಏನೋ ಒಂದು ರೀತಿಯ ಬದಲಾವಣೆ ಈ ದೇಶದ ಸಮಾಜದಲ್ಲಿ ನಡೀತಾ ಇದೆ. ಆ ಒಟ್ಟು ದೇಶದ ರಾಜಕೀಯಕ್ಕೆ ಪೂರಕವಾಗಿ ಯಕ್ಷಗಾನವನ್ನು ಬಳಸಿಕೊಳ್ಳುವಂಥ ಒಂದು ಕೆಲಸ ನಡೆಯುವ ಕಾರಣ ಅಥವಾ ಆ ಉದ್ದೇಶಕ್ಕೆ ಯಕ್ಷಗಾನದಂತಹ ಒಂದು ಕಲೆಯನ್ನು ಬಳಸಿಕೊಳ್ಳಬಹುದಾದಂತಹ ಕಾರಣದಿಂದಾಗಿ ಈ ರೀತಿಯ ಬೆಳವಣಿಗೆಯನ್ನು ನಾವು ಕಾಣ್ತೇವೋ ಅನ್ನುವಂಥ ಒಂದು ಸಂಶಯ ನನ್ನನ್ನು ಕಾಡ್ತಾ ಇದೆ. ಇದನ್ನೇ ಸ್ವಲ್ಪ ಮುಂದುವರಿಸಿದರೆ ಹಾಗಾದರೆ ಒಂದು ಸಮಾಜವಾಗಿ ನಾವು ಯಕ್ಷಗಾನವನ್ನು ಹೇಗೆ ಬಳಸಿಕೊಂಡಿದ್ದೇವೆ? ಒಂದು ಇದು ನಾವು ರಾಜಕೀಯವಾಗಿ ಯಕ್ಷಗಾನವನ್ನು ಬಳಸಿಕೊಂಡಂತೆ ನನಗೆ ಕಾಣುತ್ತೆ, ನಾವು ಆರ್ಥಿಕವಾಗಿ ಯಕ್ಷಗಾನವನ್ನು ಬಳಸಿಕೊಂಡಾಗೆ ಕಾಣುತ್ತೆ, ನಾವು ಧಾರ್ಮಿಕವಾಗಿ ಯಕ್ಷಗಾನವನ್ನು ಬಳಸಿಕೊಂಡಾಗೆ ಕಾಣುತ್ತೆ. ಆದರೆ ಯಕ್ಷಗಾನವನ್ನು ಒಂದು ಕಲೆಯಾಗಿ ಅಥವಾ ಯಕ್ಷಗಾನದಲ್ಲಿರತಕ್ಕಂಥ ಎಲ್ಲ ಸೃಜನಾತ್ಮಕವಾದಂಥ ಸಾಧ್ಯತೆಗಳನ್ನು ನಾವು ಬಳಸಿಕೊಂಡಿದ್ದೇವೋ ಅಂತ ಕೇಳಿದರೆ ಅಲ್ಲಿ ಮಾತ್ರ ಒಂಥರ ನಿರಾಶಾದಾಯಕವಾದಂತಹ ಉತ್ತರ ನಮಗೆ ಸಿಗುತ್ತೆ. ಇವತ್ತು ಬೆಳಿಗ್ಗೆ ಮಾತಾಡಿದ್ರೆಲ್ಲ ಒಂದು ರೀತಿಯಲ್ಲಿ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಳಿದರು. ನಾವು ಇವತ್ತು ಆಟವನ್ನು ನೋಡುವ ಮತ್ತು ಆಸ್ವಾದಿಸುವ ಸಂಬಂಧದಿಂದ, ಅದನ್ನು ನೋಡುವ ಮತ್ತು ಗ್ರಹಿಸುವ ಸಂಬಂಧದಿಂದ ನಾವು ಇವತ್ತು ಆಟವನ್ನು ಯಕ್ಷಗಾನವನ್ನು ಆಡಿಸುವ ಮತ್ತು ಅದರಲ್ಲಿ ಪಾಲ್ಗೊಳ್ಳುವ ಒಂದು ರೀತಿಯ ಸಂಬಂಧದ ಕಡೆಗೆ ಸಾಗ್ತಾ ಇದ್ದೇವೋ? ಒಂದು ಕಾಲದಲ್ಲಿ ಯಕ್ಷಗಾನ ಜಾತ್ರೆಯ ಭಾಗವಾಗಿ ಆಗ್ತಾ ಇತ್ತು, ಈಗ ಯಕ್ಷಗಾನ ಮಾಡುವುದೇ ಒಂದು ಜಾತ್ರೆ ಅನ್ನುವ ಹಾದಿಯಲ್ಲಿ ಸಾಗ್ತಾ ಇರುವ ಕಾರಣಕ್ಕೋಸ್ಕರನೇ ಬಹುಶಃ ಇವತ್ತು ಬೆಳಿಗ್ಗೆ ಅಷ್ಟೋ ಜನ ಮಾತಾಡಿದಂಥ ಅಥವಾ ಅವರು ಎತ್ತಿದಂಥ ಯಕ್ಷಗಾನದ ಒಟ್ಟಂದದ ಕುಸಿತ ಆಗ್ತಾ ಇರ್ಬೋದಾ ಅನ್ನುವಂತಹ ಒಂದು ಸಂಶಯ ಕೂಡ ನನ್ನನ್ನು ಕಾಡ್ತಾ ಇದೆ. ಕೊನೆಯದಾಗಿ ಹೇಳುವಂಥದ್ದಿಷ್ಟೇ, ಒಂದು ರೀತಿಯ ತೀವ್ರವಾದಂತಹ ಗಾಢವಾದ ಸಂಬಂಧ ಯಕ್ಷಗಾನ ಈ ಸಮಾಜ ಜೊತೆ ಹೊಂದಿದ್ದರೂ ಕೂಡ ಬರಬರುತ್ತೆ ಇತ್ತೀಚಿನ ದಿನಗಳಲ್ಲಿ ಆ ಸಂಬಂಧದೊಳಗೆ ಒಂದು ರೀತಿಯ ವೈರುಧ್ಯಮಯವಾದಂತಹ ಸನ್ನಿವೇಶ ಸೃಷ್ಟಿಯಾಗಿದೆ, ಮತ್ತು ಒಂದು ರೀತಿಯ ಡಯಾಲೆಕ್ಟಿಕ್ ಅದರ ಒಳಗಿಂದಲೇ ಆ ಗಾಢವಾದ ಸಂಬಂಧವೇ ಅದನ್ನು ಒಂದು ರೀತಿಯಲ್ಲಿ ಅದನ್ನು ಶಿಥಿಲಗೊಳಿಸ್ತಾ ಇದೆ ಅನ್ನುವಂತಹ ಸಂಶಯ ಕೂಡ ನನ್ನ ಕಾಡ್ತಾ ಇದೆ. ಬಹುಶಃ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಬಲಿಪರ ಒಂದು ಮಾತು ಹೇಳ್ತಾರೆ, ಅದೇನಂತಂದರೆ ಯಕ್ಷಗಾನದಲ್ಲಿ ಬೇರೆ ಬೇರೆ ಜಾಮಗಳಿದ್ದಾವಂತೆ, ಒಂದನೇ ಜಾಮದ ಯಕ್ಷಗಾನ, ಎರಡನೇ ಜಾಮದ ಯಕ್ಷಗಾನ, ಮೂರನೇ ಜಾಮದ ಯಕ್ಷಗಾನ ಅಂತ. ಸೊ ಈ ರಾತ್ರಿ ಎರಡು ಗಂಟೆಗೆ ಮೂರು ಗಂಟೆಗೆಲ್ಲ ಆಗುವಂಥದ್ದು ಬಹುಶಃ ಮೂರನೇ ಜಾಮದಿರ್ಬೋದು. ಆಗ ಸ್ವಲ್ಪ ಚಂಡೆ ಪೆಟ್ಟೆಲ್ಲ ಜಾಸ್ತಿ ಇರಬೇಕಾಗುತ್ತೆ, ಸ್ವಲ್ಪ ಆರ್ಭಟ ಕೊಡುವಂಥ ವೇಷಗಳೆಲ್ಲ ಬರಬೇಕಾಗುತ್ತೆ. ನೀವೆಲ್ಲ ನಾನು ಗಮನಿಸಿದಾಗ ನಿದ್ದೆ ಮಾಡದೆ ಕೇಳಿದಿರಿ ಅಂತ ತಿಳ್ಕೊಳ್ತೇನೆ ನನ್ನ ಮಾತನ್ನು. ಸೊ ಮೂರನೇ ಜಾಮದಲ್ಲ ಇದು, ಒಂದನೇ ಜಾಮದ ಯಕ್ಷಗಾನ ಅನ್ನೋ ರೀತಿಯಲ್ಲಿ ಇದನ್ನು ಸ್ವೀಕರಿಸಿ ನನ್ನ ಮಾತುಗಳನ್ನು ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು.
1: ಇದುವರೆಗೆ ಡಾಕ್ಟರ್ ಎ ನಾರಾಯಣ ಇವರ ಮಾತುಗಳನ್ನು ಕೇಳ್ತಾ ಬಂದ್ರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.
2: ನೂರ 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

0: ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸರಂಗ್ 107.8 FM. ಹಲೋ ಡಾಕ್ಟರ್, ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಪ್ರತಿ ವಾರ ಒಬ್ಬರು ವಿಶೇಷವಾದಂಥ ತಜ್ಞ ವೈದ್ಯರು ನಮ್ಮ ಜೊತೆಗಿದ್ದಾರೆ. ಬೇರೆ ಬೇರೆ ವಿಷಯದ ಬಗ್ಗೆ ನಾವು ಜೊತೆ ಚರ್ಚೆ ಮಾಡ್ತೇವೆ. ನಮ್ಮಲ್ಲಿರುವಂಥ ಪ್ರಶ್ನೆ ಗೊಂದಲಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇರ್ತೇವೆ. ಇವತ್ತು ಮೊಹರಂ, ಬೇರೆ ಮೊಹರಂನ ಶುಭಾಶಯವನ್ನು ಕೂಡ ತಿಳಿಸ್ತಾ ಇವತ್ತು ನಮ್ಮ ಜೊತೆಗೆ ಇರುವಂಥ ತಜ್ಞ ವೈದ್ಯರು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರು, ಜಿಲ್ಲಾ ಸರ್ವೇಕ್ಷಣಾ ಅಧಿಕಾರಿಗಳು. ನನಗನ್ಸುತ್ತೆ ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಅತಿ ಹೆಚ್ಚು ಬಾರಿ ನಾವು ಯಾರ ಡಾಕ್ಟರ್ ಜೊತೆ ಆದರೂ ಮಾತಾಡಿದರೆ ಅದು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರು ಇರಬಹುದು ಅಂತ ಹೇಳಿ, ನಿಮಗೆ ಈಗ ಮನಸ್ಸಲ್ಲಿ ಡಾಕ್ಟರ್ ಬಂದಿದ್ದಾರೆ ಅಂತ ಹೇಳಿದರೆ ನಿಮ್ಮ ಮನಸ್ಸಲ್ಲಿ ಆಲ್ರೆಡಿ ಟಾಪಿಕ್ ಈಗ ಬಂದಿರಬಹುದು. ನಾವು ಮಲೇರಿಯಾ ಡೆಂಗ್ಯೂ ಬಗ್ಗೆ ಮಾತಾಡ್ತಿದ್ದೇವೆ ಅಂತ. ಹೌದು, ಇದೀಗ ಅಂತೂ ಸೀಸನ್ ಟೈಮ್ ಕೂಡ ಹೌದು. ಸೊ ಡಾಕ್ಟ್ರೆ ನಮಸ್ಕಾರ.
1: ನಮಸ್ತೆ ಸರ್,
0: ಹೇಗಿದ್ದೀರಿ ಡಾಕ್ಟ್ರೆ? ಆರಾಮ?
1: ಮಳೆ ಬಿಟ್ಟು ಬಿಟ್ಟು ಬರ್ತಾ
0: ಇದೆ, ಅದು ಸಮಸ್ಯೆ.
1: ಮಳೆ ಚೆನ್ನಾಗಿ ಬರಬೇಕಿತ್ತು, ಬಿಡದೆ ಬರಬೇಕಿತ್ತು, ಅವಿರತವಾಗಿ ಸುರಿಬೇಕಿತ್ತು, ಆಗ್ತಾ ಇಲ್ಲ. ತುಂಬಾನೇ ಬಿಟ್ಟು ಬಿಟ್ಟು ಬರ್ತಾ ಇದೆ, ನಡು ನಡುವಲ್ಲಿ ಬಿಸಿಲು ಬರ್ತಾ ಇದೆ. ಸೊ ಇಂಥ ಪರಿಸ್ಥಿತಿ ಖಂಡಿತ ಕೀಟಜನ್ಯ ರೋಗಗಳಿಗೆ ಒಳ್ಳೇದಲ್ಲ. ಯಾವುದೆಲ್ಲ ಈ ಕೀಟ ಅಂದ್ರೆ, ಕೀಟ ಅಂತ ಹೇಳಿದ್ರೆ ನಾವು ಇಲ್ಲಿ ಸೊಳ್ಳೆಗಳಿಗೆ ಕೀಟ ಅಂತ ಹೇಳ್ತೇವೆ. ಸೊ ಸೊಳ್ಳೆಯಿಂದ ಹರಡುವ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಖಂಡಿತ ಇದು ಒಳ್ಳೆಯ ಸಮಯ ಅಲ್ಲ.
0: ಅಲ್ಲ, ಓಕೆ. ಸದ್ಯ ಹೇಗಿದೆ ಸರ್ ಮಂಗಳೂರಿನ ಪರಿಸ್ಥಿತಿಯಲ್ಲಿ ಪ್ರಕರಣಗಳು?
1: ಈಗ ಕಳೆದ ವರ್ಷದ ಮೊದಲಿಗೆ ಊಹಿಸಿದ್ರೆ, ಅಂದ್ರೆ ಜನವರಿ ಫೆಬ್ರವರಿ ಮಾರ್ಚ್ಗೆ ಊಹಿಸಿದ್ರೆ ಖಂಡಿತ ಮೇ ನಂತರ ಡೆಂಗ್ಯೂ ಖಂಡಿತ ಜಾಸ್ತಿ ಆಗಿದೆ. ದುರದೃಷ್ಟವಶಾತ್ ಒಂದ್ ಸ್ವಲ್ಪ ಮಲೇರಿಯಾ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಖಂಡಿತ ಎರಡೂ ರೋಗಗಳು ತಮ್ಮ ಕಾರ್ಯಗಳನ್ನು ಶುರು ಮಾಡಿದ್ದಾವೆ. ಮೇ ಬಿ ಈಗದ್ದು ಪ್ರಕೃತಿ ಕೂಡ ಅದಕ್ಕೆ ಒಂದಷ್ಟು ಸಾಥ್ ಕೊಡ್ತಾ ಇದೆ, ಅಥವಾ ಅದಕ್ಕೆ ಕೂಡ ಪ್ರಯೋಜನ ಆಗಿದೆ. ಈಗ ಈ ರೀತಿಯ ಬಿಟ್ಟು ಬಿಟ್ಟು ಬರುವಂತ ಮಳೆ ಇರಬಹುದು, ಅಥವಾ ನಡು ನಡುವಲ್ಲಿ ಬಿಸಿಲು ಬರುವುದಂತ ಇರಬಹುದು, ಹಾಗೂ ಒಂದಷ್ಟು ಸಮಯ ರೋಗ ಇಲ್ಲದೆ ಇರುವುದು ಕೂಡ ಒಂದಷ್ಟು ಜನರಿಗೆ ರೋಗದ ಬಗ್ಗೆ ಕೂಡ ಮರ್ತೋಗಿರ್ತದೆ
0: ಅಂತ ನನಗೆ ಅನಿಸುತ್ತೆ. ನಾವು ಇದ್ರ ಬಗ್ಗೆ ಅನೇಕ ಬಾರಿ ಮಾತಾಡಿದ್ದೇವೆ, ತುಂಬಾ ಸಲ ಮಾತಾಡಿದ್ದೇವೆ, ಬಟ್ ತುಂಬಾ ಸಲ ಮಾತಾಡುವಂತ ಅಗತ್ಯ ಇದೆ ಅಂತ ಅಲ್ವಾ? ಮತ್ತೆ
1: ಖಂಡಿತ ಇದೆ. ಯಾಕೆಂತ ಹೇಳಿದ್ರೆ, ಈಗ ನಾವು ಭೂತಾನ್ ಅನ್ನು ತುಂಬಾ ದೊಡ್ಡ ಎಕ್ಸಾಂಪಲ್ ಆಗಿ ತಗೊಳ್ತೇವೆ. ತುಂಬಾ ಚಿಕ್ಕ ರಾಷ್ಟ್ರ, ತುಂಬಾ ವೆಲ್ ಸ್ಟ್ರಕ್ಚರ್ಡ್ ರಾಷ್ಟ್ರ, ಎಲ್ಲವೂ ಒಂದು ಮುಷ್ಟಿಯ ಒಳಗಿರುವಂತ ರಾಷ್ಟ್ರ. ಅಲ್ಲಿ ಒಂದು 75 ಮಲೇರಿಯಾ ಕೇಸ್ಗಳು ಉಳಿದಿತ್ತು. ಸೊ ಆಗ ಏನ್ ಮಾಡಿದ್ರೆ, ಇನ್ನು 75 ಇರುವುದಲ್ವಾ, ಹೇಗಾದ್ರೂ ಮಾಡಿ ಕಂಟ್ರೋಲ್ ಮಾಡಬಹುದು ಅಂತ ಒಂದಷ್ಟು ಅದರ ಬಗ್ಗೆ ಕಮ್ಮಿ ಗಮನ ಕೊಟ್ಟು ಬೇರೆ ಇದರ ಬಗ್ಗೆ ಹೋದರು. ಈ 75 ಕೇಸನ್ನು ಜೀರೋ ಮಾಡಲಿಕ್ಕೆ ದೇ ಟುಕ್ ಮೋರ್ ದೆನ್ 5 ಇಯರ್ಸ್. ಯಾಕೆಂತ ಹೇಳಿದ್ರೆ, ಯಾವ ಈ ಕೀಟಜನ್ಯ ರೋಗಕ್ಕೂ ಉಳಿದ ರೋಗಕ್ಕೂ ಒಂದಷ್ಟು ವ್ಯತ್ಯಾಸ ಇರ್ತದೆ. ಈಗ ಉಳಿದ ರೋಗದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಅದು ಒಬ್ಬರಿಂದ ಒಬ್ಬರಿಗೆ ಡೈರೆಕ್ಟಾಗಿ ಹರಡ್ತದೆ. ಯಾವಾಗ ಒಬ್ಬನ ವ್ಯಕ್ತಿಯಲ್ಲಿ ರೋಗ ಇಲ್ಲವೋ ಆಗ ಇನ್ನೊಬ್ಬನೇ ಬರುವುದಿಲ್ಲ. ಬಟ್ ಇಲ್ಲಿ ಹಾಗೆ ಅಲ್ಲ. ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಒಂದು ಸೊಳ್ಳೆ ಒಬ್ಬ ಡೆಂಗ್ಯೂ ವ್ಯಕ್ತಿಗೆ ಕಚ್ಚಿದರೆ ಅದು ಅವನ ರಕ್ತವನ್ನು ಹೀರುವಾಗ ಅದರ ಜೊತೆ ಆ ಡೆಂಗ್ಯೂದು ವೈರಸ್ಸನ್ನು ಕೂಡ ಹೀರಿಕೊಳ್ತದೆ. ಹೀಗೆ ಹೀರಿಕೊಂಡ ವೈರಸ್ ಅದರ ದೇಹದಲ್ಲಿ ಸೇರಿಕೊಳ್ತದೆ. ಸೇರಿಕೊಂಡ ವೈರಸ್ ಏನಾಗ್ತದೆ ಅಂತ ಹೇಳಿದರೆ, ಅಲ್ಲೇ ಉಳಿತದೆ. ಆಮೇಲೆ ಆ ಸೊಳ್ಳೆ ಬೇರೆಯವರಿಗೆ ಕಚ್ಚಿದಾಗ ಅವರಿಗೆ ಈ ರೋಗ ಬರ್ತದೆ. ಸೊ ತುಂಬ ಸುಲಭ ಇದೆ. ಆದರೆ ಇಲ್ಲಿ ಯಾವಾಗ ಪರಿಸ್ಥಿತಿ ಗಂಭೀರ ಆಗ್ತದೆ ಅಂತ ಹೇಳಿದರೆ, ಈ ಸೊಳ್ಳೆ ಏನು ಮಾಡ್ತದೆ, ಅದು ಹೆಣ್ಣು ಸೊಳ್ಳೆಯ ಮೊಟ್ಟೆಗೆ ಕೂಡ ಈ ವೈರಸ್ಸನ್ನು ಮುಂದುವರಿಸ್ತದೆ. ಅಂದರೆ ಅದು ಅಲ್ಲಿಂದ ಹೊಟ್ಟೆಯ ಸೊಳ್ಳೆಯ ಹೊಟ್ಟೆಯಿಂದ ತನ್ನ ಹೊಟ್ಟೆಯಲ್ಲಿರುವ ಮೊಟ್ಟೆಗಳಿಗೆ ಕೂಡ ಈ ವೈರಸ್ ಪಸರಿಸ್ತದೆ. ಸೊ ಮೊಟ್ಟೆಯಲ್ಲಿ ಈಗ ವೈರಸ್ ಹೊಕ್ಕಿತ್ತು. ಈ ರೀತಿ ಹೊಕ್ಕಿದಂಥ ಮೊಟ್ಟೆಯನ್ನು ಅದು ಏನು ಮಾಡ್ತದೆ ಅಂತ ಹೇಳಿದರೆ, ಯಾವುದಾದರೂ ನೀರು ಇರುವಂಥ ಪ್ರದೇಶದಲ್ಲಿ, ಒಂದೋ ನೀರಿನ ಮೇಲೆ ಅಥವಾ ನೀರಿನ ಬದಿಯಲ್ಲಿ, ಈಗ ನಾವು ಎಷ್ಟೋ ಸಲ ನೋಡ್ತೀವಿ ಈ ತುಂಬ ಸಮಯದಿಂದ ನೀರಿಟ್ಟಂಥ ಪಾತ್ರೆಯಲ್ಲಿ ಒಂದು ಚಿಕ್ಕ ಕಪ್ಪ ಕಪ್ಪು ಚಿಕ್ಕ ಚಿಕ್ಕ ಬಿಂದುಗಳ ಥರ ಡಾಟ್ ಥರ ಕಾಣ್ತದೆ. ಸೊ ಈ ಬಿಂದುಗಳನ್ನು ನೋಡಿದರೆ ನಮ್ಮ ತಲೆಯಲ್ಲಿ ನಮ್ಮ ತಲೆಯಲ್ಲಿ ಏನು ಯೋಚಿಸ್ತೇವೆ ಅಂದರೆ, ಹೆಚ್ಚಿನ ಅಂಶ ಅದು ಪಾಮಜಿವತ್ತಿನ ಉಪ್ಪು ಅಂತ. ಅದು ಆಕ್ಚುಲಿ ಅದು ಅಂತ ಹಾವಸ ಅಲ್ಲ, ಅದು ಬಂದಿರುವುದು ಈ ಸೊಳ್ಳೆಯ ಮೊಟ್ಟೆ. ಇಲ್ಲಿ ಇನ್ನೂ ತೊಂದರೆ ಯಾವಾಗ ಆಗ್ತದೆ ಅಂತ ಹೇಳಿದ್ರೆ, ಈ ಮೊಟ್ಟೆ ಕನಿಷ್ಠ 1 ವರ್ಷ ಬದುಕಿ ಉಳಿತದೆ. ನಮ್ಮ ಸಾಧಾರಣ ಕೋಳಿ ಮೊಟ್ಟೆ 20 ದಿವಸ 30 ದಿವಸ ಎಲ್ಲ ಹಾಳಾಗೋಗುತ್ತೆ, ಆದರೆ ಸೊಳ್ಳೆಯ ಮೊಟ್ಟೆ 1 ವರ್ಷ ಉಳಿಬೋದು, ಕೆಲವೊಂದು ಪರಿಸ್ಥಿತಿಯಲ್ಲಿ 2 ವರ್ಷದ ಕಾಲ ಉಳಿಬೋದು. ಸೊ ಅದರ ಅರ್ಥ ಇಷ್ಟೇ. ಈಗ ಮೊನ್ನೆ ಯಾರಿಗೂ ಒಬ್ಬನೇ ಡೆಂಗು ಬಂತು, ಇವನ ಡೆಂಗು ರೋಗ ಅವನಿಗೆ ಸೊಳ್ಳೆ ಕಚ್ಚಿದ್ರೆ ಆ ಸೊಳ್ಳೆಯ ಮೂಲಕ, ಸೊಳ್ಳೆಯ ಮೊಟ್ಟೆಯ ಮೂಲಕ ಇನ್ನು 2 ವರ್ಷ ಜೀವಂತವಾಗಿರ್ತದೆ. ಸೊ 2 ವರ್ಷಗಳ ಕಾಲ ರೋಗ ಹರಡುವಂತ ಸಾಧ್ಯತೆ ಇರ್ತದೆ. ಸೊ ನೀವು ಊಹಿಸ್ಬೋದು, ಈಗ ಮಂಗಳೂರಲ್ಲಿ 10 ಜನರಿಗೆ ಡೆಂಗು ಬಂದ್ರೆ, 10 ಜನರಿಗೆ 100 ಸೊಳ್ಳೆ ಕಚ್ಚಿದ್ರೆ, ಆ 100 ಸೊಳ್ಳೆ 100 ಮೊಟ್ಟೆ ಇಟ್ಟರೆ ಎಷ್ಟು ಪ್ರಪೋರ್ಷನ್ ಅಲ್ಲಿ ರೋಗ ಹರಡಬಹುದು ಅಂತ. 10 ಜನಕ್ಕೆ ಡೆಂಗು ಬಂತು, 10 ಜನಕ್ಕೆ 10 ಸೊಳ್ಳೆ ಕಚ್ಚಿತ್ತು ಅಂತ ಇಟ್ಕೊಡುವ, ಒಬ್ಬೊಬ್ಬನಿ 1 ಸೊಳ್ಳೆ ಕಚ್ಚಿದ್ದು, ಆ 10 ಸೊಳ್ಳೆ 100 ಮೊಟ್ಟೆ ಇಡಬಹುದು. ಸೊ 10 × 100 ಅವರು ಮತ್ತೆ ಬೇರೆಯವರಿಗೆ ಕಚ್ಚುವಾಗ ಅಷ್ಟು ಇಟ್ ಕ್ಯಾನ್ ಸ್ಪ್ರೆಡ್ ಲೈಕ್ ಎನಿಥಿಂಗ್. ನಾವು ಹೆಚ್ಚಿನ ಅಂಶ ಇದೇ ಮಾತನ್ನು 2019 ಇಲ್ಲೇ ಕೂತ್ಕೊಂಡು ಮಾತಾಡಿದ್ದೆ, ನೀವು ಇದ್ರಿ ನಾನು ಇದ್ದೆ. ನಮ್ಮಲ್ಲಿ 10-20 ಜನ ತೀರಿಕೊಂಡ್ರ ಆ ಒಂದು ಡೆಂಗು ಪ್ಯಾಂಡಮಿಕ್ ಅಲ್ಲಿ. ಹೆಚ್ಚಿನ ಅಂಶ ಮಂಗಳೂರಿನ ಪ್ರತಿಯೊಂದು ಮನೆಯಲ್ಲೂ ಡೆಂಗು ಬಂದಿತ್ತು. ಸೊ ಡೆಂಗು ಯಾವತ್ತು ಹೇಗೆ ಅಂತ ಹೇಳಿದ್ರೆ, ಅದು ತುಂಬಾ ಬೇಗ ಹರಡ್ತದೆ ಹಾಗೂ ತುಂಬಾ ಸಮಯದವರೆಗೆ ಉಳಿಕೊಳ್ತದೆ. ಆದ ಕಾರಣ ನೀವು ಆಗ ಕೇಳಿದ ಪ್ರಶ್ನೆಗೆ ಉತ್ತರ ಅದೇ, ಡೆಂಗು ಬಗ್ಗೆ ಮಾತಾಡೋದು ನಿಲ್ಲಿಸ್ಬೇಕಾ ಅಥವಾ ಮುಂದುವರಿಸ್ಬೇಕಾ? ಖಂಡಿತ ಮುಂದುವರಿಸ್ಬೇಕು. ಎಷ್ಟು ದಿವಸ ಮಂಗಳೂರಲ್ಲಿ ಈ ರೀತಿಯ ಹವೆ ಇರ್ತದೋ ಅಲ್ಲಿವರೆಗೆ ಡೆಂಗು ಇದ್ದೇ
0: ಇರುತ್ತದೆ. ಡಾಕ್ಟರ್, ಈಗ ಒಂದು ವಿಷಯವನ್ನು ಹೇಳಿದ್ರೆ, ಈ ಡೆಂಗ್ ಸೊಳ್ಳೆ ಮೊಟ್ಟೆ ಇಟ್ಟು ಅದು 1 ವರ್ಷದವರೆಗೆ ಇರ್ತದೆ ಅನ್ನುವಂಥ, ಅದಕ್ಕಿಂತ ಹೆಚ್ಚು ಇರಬಹುದು ಅಂತ ನಾನು ನಿಮ್ಮ ಹತ್ರ ಕೇಳುವಂಥದ್ದು, ಒಂದು ಆರೋಗ್ಯ ಅಧಿಕಾರಿಗಳಾಗಿ ನೀವು ಆರೋಗ್ಯ ಇಲಾಖೆಯಿಂದ ನಿಮ್ಮ ಈ ಕಾರ್ಯವ್ಯಾಪ್ತಿಯಲ್ಲಿ ಈ ಮೊಟ್ಟೆ ಇಡದ ಹಾಗೆ ಸೊಳ್ಳೆಗಳನ್ನು ನೋಡಿಕೊಳ್ಳುವುದ ಅಥವಾ ಮೊಟ್ಟೆ ಇಟ್ಟದ್ದನ್ನು ನಾಶ ಮಾಡುವ ಮೂಲಕ ರೋಗವನ್ನು ಹರಡು ನಿಲ್ಲಿಸುವಂಥದ್ದು ಏನು?
1: ಈಗ ಖಂಡಿತ ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ಮೊಟ್ಟೆ ಇಟ್ಟ ನಂತರ ಆ ಮೊಟ್ಟೆ ಏನಾಗತ್ತೆ, 2 ಇಶ್ಯೂ ಇರತ್ತೆ. ಮೊಟ್ಟೆಯಿಂದ ಅದು ಲಾರ್ವ ಆಗತ್ತೆ, ಹುಳ ಅಂತ ಹೇಳ್ತೀವಿ ನಾವು ಹೆಚ್ಚಾಗಿ ಜನರಿಗೆ. ಇನ್ನೂ ಕೂಡ ಒಂದು ಮನಸ್ಥಿತಿ ಏನಿದೆ ಅಂತ ಹೇಳಿದ್ರೆ, ಹುಳ ಅಂತ ಹೇಳಿದ್ರೆ ಯಾವುದು, ಅದು ಹುಳ ಅಂತ, ಅದು ಒಂದು ಕೀಟದ ಕೀಟ ಅಂತ ಹೇಳಿದ್ರೆ ಇಲ್ಲಿ ಸೊಳ್ಳೆದ್ದು ಮರಿ ಅನ್ನೋದನ್ನು ನಾವು ಈಗ ನಾವು ಹುಳವನ್ನು ಖಂಡಿತ ಕೂಡಲೇ ಏನು ಗಲೀಜು ಫೀಲಿಂಗ್ ಬರುತ್ತೆ ನಮಗೆ. ಅದೇ ಹುಳವನ್ನು ತೆಗೆದಿಡಿ 1 ವಾರ, ಅದು ಸೊಳ್ಳೆಯನೋ ನೊಣವೋ ಅಥವಾ ಬೇರೆ ಯಾವುದೋ ಕೀಟ ಆಗಿ ಹರ್ಕೊಂಡು ಹೋಗ್ತದೆ. ಅದು ತುಂಬ ಚೆನ್ನಾಗಿ ನೋಡ್ಲಿಕ್ಕೆ ಚಂದ ಇರ್ತದೆ. ಒಂದು ವೇಳೆ ನೀವು ಪಾತರಗಿತ್ತಿದ್ದು ಮೊಟ್ಟೆ ಆದರೆ ತುಂಬ ಸುಂದರವಾದ ಪಾತರಗಿತ್ತಿ ಹೊರಗಡೆ ಬರ್ಬೋದು. ಸೊ ಹುಳ ಅನ್ನೋದು ಮೊಟ್ಟೆಯ ಮುಂದುವರಿದ ಭಾಗ. ಸೊ ಮೊಟ್ಟೆಯನ್ನು ನಾಶಪಡಿಸೋದು ಹೇಗೆ, ತುಂಬ ಸುಲಭ. ಅದನ್ನು ಆರೋಗ್ಯ ಇಲಾಖೆ ಮಾಡಲ್ಲ, ಬಟ್ ಆರೋಗ್ಯ ಇಲಾಖೆ ತಮ್ಗೆ ಯಾವತ್ತೂ ಹೇಳ್ತಾ ಇತ್ತು, ನೀರಿನ ಸಂಗ್ರಹಗಳನ್ನು ತಿಕ್ಕಿ ತೊಳೆಯಿರಿ ಅಂತ. ನೀರಿನ ಸಂಗ್ರಹಕ ಅಂದರೆ ಟ್ಯಾಂಕ್ ಇರ್ಬೋದು, ನೀರು ಸಂಗ್ರಹಿಸುವಂಥ ದೊಡ್ಡ ದೊಡ್ಡ ಪಾತ್ರೆಗಳಿರ್ಬೋದು, ಅದನ್ನು ತಿಕ್ಕಿ ತೊಳೆಯಬೇಕು. ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಹೆಚ್ಚಾಗಿ ನಾವು ಈ ಮನೆ ಮನೆಗೆ ಹೋಗುವಾಗ ಕಂಡುಕೊಂಡಂಥ ಸತ್ಯ ಏನು ಅಂತ ಹೇಳಿದ್ರೆ, ಜನ ಹೇಳ್ತಾರೆ ಅದು ಮಳೆ ನೀರು ಸಂಗ್ರಹಿಸ್ಲಿಕ್ಕೆ ಇಟ್ಟಂಥ ಪಾತ್ರೆ. ನೀರು ನಾವು ತೆಗೆದದನ್ನು ಉಪಯೋಗಿಸ್ತಾ ಇರ್ತೀವಿ, ಬಟ್ಟೆ ತೊಳಿಲಿಕ್ಕೆ ಉಪಯೋಗಿಸ್ತೀವಿ. ಸೊ ನೀರು ಖಾಲಿ ಆಗ್ತದೆ, ಅದರಲ್ಲಿ ಏನು ತೊಂದರೆ ಇಲ್ಲ ಅಂತ. ಆದರೆ ಸತ್ಯಾಂಶ ಏನು ಅಂತ ಹೇಳಿದ್ರೆ, ಆ ನೀರು ಮುಂದಿನ 6 ತಿಂಗಳವರೆಗೆ ಮುಂದುವರಿತಾ ಇರ್ತದೆ. ಒಂದಷ್ಟು ನೀರು ಉಳ್ಕೊಳ್ತದೆ, ಅದರಲ್ಲಿ ಉಳಿದ ನೀರನ್ನು ಖರ್ಚು ಮಾಡ್ತೀರ. ಸೊಳ್ಳೆಯ ಮೊಟ್ಟೆ ಸೊಳ್ಳೆಯ ಹುಳ ಕೂಡ ತುಂಬ ಹುಷಾರಿರ್ತದೆ. ಮೊಟ್ಟೆ ಬದಿಗೆ ಅಂಟಿಕೊಂಡಿರ್ತದೆ, ಸೊಳ್ಳೆಯ ಆ ಲಾರ್ವ ನೀರಿನ ಅಡಿಯಲ್ಲಿ ಹೋಗಿ ಸೇರ್ಕೊಳ್ತದೆ ನೀರು ಅಲುಗಾಡಿದ ತಕ್ಷಣ. ಸೊ ನೀವು ಎಷ್ಟು ನೀರು ಉಪಯೋಗಿಸಿದ್ರು ಆ ಸೊಳ್ಳೆಯ ಲಾರ್ವ ಅದರ ಒಳಗೆ ಉಳ್ಕೊಳ್ತದೆ, ಮೊಟ್ಟೆ ಬದಿಯಲ್ಲಿ ಹಿಡ್ಕೊಂಡಿರ್ತದೆ. ಅದಕ್ಕೋಸ್ಕರ ಆ ಸ್ಲೋಗನ್, ತಿಕ್ಕಿ ತೊಳೆಯಿರಿ, ವಾರಕ್ಕೊಮ್ಮೆ ಖಾಲಿ ಮಾಡಿ, ಒಣಗಿಸಿ ಮತ್ತೆ ತುಂಬಿಸಿ. ನಮಗೆ ಹೇಳಲಿಕ್ಕೆ ಸುಲಭ, ನಿಮ್ಗೆ ಮಾಡಲಿಕ್ಕೆ ತುಂಬ ಕಷ್ಟ ಉಂಟದು. ಆದ್ರೂ ಅಟ್ಲೀಸ್ಟ್ ವಾರದಲ್ಲಿ 1 ಸಲ ಅಥವಾ 15 ದಿವಸಕ್ಕೆ 1 ಸಲ ಆದರೂ ಟ್ಯಾಂಕಿಗಳನ್ನು ಸರಿಯಾಗಿ ತೊಳೆದು ಖಾಲಿ ಮಾಡಿ ಮತ್ತೆ ತುಂಬಿಸಿದರೆ ಸಾಧಾರಣ ಈ ಮೊಟ್ಟೆಯಿಂದ ಸೊಳ್ಳೆಯ ಮೊಟ್ಟೆಯಿಂದ ಬರುವ ತೊಂದರೆ ಖಂಡಿತ ಕಮ್ಮಿ ಆಗ್ತದೆ
0: ಅಂತ. ಇದು ಈ ಸೀಸನ್ಗೆ ಮಾತ್ರ ಅಲ್ಲ ಅಂತ?
1: ಇಲ್ಲ ಇಲ್ಲ, ಖಂಡಿತ ಅಲ್ಲ. ಯಾಕಂದರೆ ಸೊಳ್ಳೆ ಮೊಟ್ಟೆ ಮಂಗಳೂರಲ್ಲಿ 360 ದಿವಸ. ಈಗ ನೀವು ಮಡಿಕೇರಿಗೆ ಹೋದರೆ ಅಥವಾ ರಾಯಚೂರಿಗೆ ಹೋದರೆ ಪರಿಸ್ಥಿತಿ ವಿಭಿನ್ನ. ರಾಯಚೂರಲ್ಲಿ 45°C ಮೊಟ್ಟೆ ಸೊಳ್ಳೆ ಬದುಕಲ್ಲ, ಸೊಳ್ಳೆಗೆ ಮತ್ತೆ ಅದು ಮೊಟ್ಟೆ ಇಡಲಿಕ್ಕೆಲ್ಲ ಆಗುದಿಲ್ಲ. ಮಡಿಕೇರಿಯಲ್ಲಿ 6°C, 7° ಹೋದಾಗ ಮತ್ತೆ ಅದು ಮೊಟ್ಟೆ ಇಡುವುದಿಲ್ಲ. ಮತ್ತೆ ಮಂಗಳೂರಲ್ಲಿ ನಿಮ್ಗೆ ಒಂದಲ್ವಾ, 18°C ಕೆಳಗೆ ಇವತ್ತಿನವರೆಗೆ ಹೋಗಿಲ್ಲ ನಮ್ದು ಉಷ್ಣತೆ, 36°C ಮೇಲೆ ಹೋಗ್ಲಿಲ್ಲ. ಇದು ಸೊಳ್ಳೆಗೆ ಹೇಳಿ ಮಾಡಿಸಿದ್ದು. ಸೊಳ್ಳೆ ನಿಮ್ಮಲ್ಲಿ 365 ದಿವಸ ಮೊಟ್ಟೆ ಇಡ್ತದೆ. ಆದ ಕಾರಣ ನಾವು 365 ದಿವಸ ಕೂಡ ನೀವು ರೇಡಿಯೋ ಸಾರಿಂಗಿಂದ ಸೊಳ್ಳೆ ಸೊಳ್ಳೆ ಅಂತ ಹೇಳಿದ್ರು ತಪ್ಪಿಲ್ಲ.
0: ಓಕೆ, ಇನ್ನೊಂದು ಡಾಕ್ಟರ್, ಈಗ ನೀವು ಸುಮಾರು ಇಷ್ಟು 7-8 ಎಷ್ಟು ವರ್ಷ ಆಯ್ತು?
1: 6
0: ಮಲೇರಿಯಾ
1: ಮಲೇರಿಯಾ ಅಧಿಕಾರಿಯಾಗಿ 5 ವರ್ಷ ಇದ್ದೆ. ಈಗ ಮತ್ತೆ ಅದರ ಹೆಚ್ಚುವರಿ
0: ನಿಮ್ಮ ಟರ್ಮ್ ಒಂದು ಅಲ್ವಾ,
1: ಹೆಚ್ಚುವರಿ ಪ್ರಭಾರ ಆಗಿ ಮತ್ತೆ ಮಲೇರಿಯಾ ಅಧಿಕಾರಿ ಆಗಿದ್ದೇನೆ. ಈಗ ಸರ್ವಿಲೆನ್ಸ್ ಅಧಿಕಾರಿ ಆದ್ರೂ ನನಗೆ ಮತ್ತೆ ಮಲೇರಿಯಾ ನೋಡ್ಕೊಳ್ಳಿಕ್ಕೆ ಹೆಚ್ಚಾಗಿ ಕೊಟ್ಟಿದ್ದಾರೆ.
0: ನಾನು ನಿಮ್ಮ ಹತ್ರ ಕೇಳೋದು ಡಾಕ್ಟ್ರೆ, ಈಗ ಪ್ರತಿಯೊಂದು ಸಂದರ್ಭಗಳು ಕೂಡ ಒಂದು ಅಪ್ಡೇಟ್ ಆಗ್ತಾ ಇರ್ತದೆ ಎಲ್ಲವೂ ಕೂಡ ನಮ್ಮ ಜೀವನದಲ್ಲಿ. ನನಗನ್ಸುತ್ತೆ ಈ ನೀವು ಮೊದಲನೇ ವರ್ಷ ಬಂದು ಮಾತಾಡುವಾಗ ಸೊಳ್ಳೆಗಳ ಬಗ್ಗೆ ಮಾತಾಡುವಾಗ ಅದು ಉತ್ಪತ್ತಿ ಆಗುವಂಥ ಜಾಗ, ಮನೆ, ಮನೆಯ ಸುತ್ತಮುತ್ತ ಟ್ಯಾರಿಸ್ ಅದೆಲ್ಲ ನಾವು ಹೇಳ್ತಾ ಇದ್ವಿ. ಈಗಂತೂ ಈ ಸ್ಮಾರ್ಟ್ ಸಿಟಿಯಲ್ಲಿ ಸುತ್ತಮುತ್ತ ಎಲ್ಲೂ ನೋಡಿದರೆ ಬಿಲ್ಡಿಂಗ್ಗಳೇ ಹೇಳ್ತಾ ಇರುವಂಥ,
1: ಹೌದು,
0: ಇದೊಂದು ಅಡಿಷ್ನಲ್ ಆಗಿ ವರ್ಷದಿಂದ ವರ್ಷಕ್ಕೆ ನಿಮಗೆ ಮತ್ತೊಂದು ಟಾಸ್ಕ್ ಅಲ್ವಾ?
1: ಖಂಡಿತ ಹೌದು. ನಾವು ಅದಕ್ಕೋಸ್ಕರ ಯಾವತ್ತು ಇದ್ದರೂ ಎಲ್ಲ, ಮತ್ತೆ ಮೊನ್ನೆ ಕೂಡ ಮಹಾನಗರ ಪಾಲಿಕೆಯಲ್ಲಿ ಹೋಗುವಾಗ ಕೂಡ ಅವರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಯಾಕಂತ ಹೇಳಿದ್ರೆ ಹೊಸ ಬಿಲ್ಡಿಂಗ್ ಬರುವಾಗ ಆ ಸಂಬಂಧಪಟ್ಟ ಇಂಜಿನಿಯರ್ ಅವರಿಗೆ ಒಂದಷ್ಟು ಈ ವಿಷಯದ ಬಗ್ಗೆ ಹೇಳಿ, ಯಾಕಂದರೆ ಅವರಿಗೆ ಒಂದಷ್ಟು ಮಾಹಿತಿ. ಈ ಏನಾಗತ್ತೆ ಅಂತ ಹೇಳಿದರೆ, ನೀವು ಈಗ ರೇಡಿಯೋ ಜಾಕಿಯಾಗಿ ರೇಡಿಯೋದ ಬಗ್ಗೆ ಮಾತ್ರ ನಿಮ್ಮಲ್ಲಿರುವ ತಂತ್ರಜ್ಞಾನ ತುಂಬ ಜಾಸ್ತಿ ಇರ್ತದೆ. ನನಗೆ ನಿಮ್ಮಲ್ಲಿ ಬಂದು ಕೆಲವೊಂದು ವಿಷಯ ಕೇಳಿದರೆ ನನಗೆ ಖಂಡಿತ ಗೊತ್ತಿರೋದಿಲ್ಲ ನಿಮ್ಮ ರೇಡಿಯೋ ತಂತ್ರಜ್ಞಾನ. ಅದೇ ರೀತಿ ಸೊಳ್ಳೆಗಳಿಗೆ ಸಂಬಂಧಪಟ್ಟಾಗಿ ನಮಗೆ ಗೊತ್ತಿರುತ್ತೆ, ನಿಮ್ಗೆ ಗೊತ್ತಿರಲ್ಲ. ಹಾಗೆ ನೀವು ಒಂದು ವೇಳೆ ನಾಳೆ ಇನ್ನೊಂದು ಬಿಲ್ಡಿಂಗ್, ರೇಡಿಯೋ ಸಾರಂಗಿ ಇನ್ನೊಂದು ಬಿಲ್ಡಿಂಗ್ ಕಟ್ತಾ ಇದ್ರೆ ನಿಮ್ಮ ಇಡೀ ಮನಸ್ಥಿತಿ ಎಲ್ಲಿರ್ತದೆ ಅಂತೇಳಿ, ಯಾವ ಹೊಸ ಎಕ್ವಿಪ್ಮೆಂಟ್ ಹಾಕೋದು, ಯಾವ ರೀತಿ ನಾನು ಒಳ್ಳೆಯ ರೀತಿಯ ಒಂದು ಸ್ಟುಡಿಯೋ ಮಾಡೋದು ಅಂತ ಇರುತ್ತದೆಯೇ ಹೊರತು, ನೀವು ತಪ್ಪಿ ಕೂಡ ನಾನು ಬಿಲ್ಡಿಂಗ್ ಕಟ್ಟುವಾಗ ನೀರು ನಿಲ್ಬೋದು, ಈ ನೀರಲ್ಲಿ ಸೊಳ್ಳೆ ಬೆಳಿಬೋದು, ಸೊಳ್ಳೆ ಬೆಳೆದ್ರೆ ಹತ್ತಿರದ ಜನರಿಗೆ ಮಕ್ಕಳಿಗೆ ಸೊಳ್ಳೆ ಕಚ್ಚಿ ನಾಳೆ ರೋಗ ಬರ್ಬೋದು ಅನ್ನುವ ಒಂದು ಕಾನ್ಸೆಪ್ಟ್ ನಿಮಗೆ ಬರುವುದಿಲ್ಲ, ಬಿಕಾಸ್ ಯು ಆರ್ ನಾಟ್ ಕನೆಕ್ಟೆಡ್ ಟು ಇಟ್. ಸೊ ಆದ ಕಾರಣ ಪ್ರತಿಯೊಬ್ಬರು ಬಿಲ್ಡರ್ಸ್, ಗುತ್ತಿಗೆದಾರರು ಇರ್ಬೋದು ಅಥವಾ ಇಂಜಿನಿಯರ್ಸ್ ಇರ್ಬೋದು, ಈ ಮಲೇರಿಯಾ ಮತ್ತು ಡೆಂಗ್ಯೂ ಬಗ್ಗೆ ಮಂಗಳೂರಲ್ಲಿ ಇರುವಷ್ಟು ಕಾಲ ಖಂಡಿತ ಯೋಚಿಸಬೇಕು.
0: ಎಸ್, ಕೇಳುಗರೆ, ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರಿದ್ದಾರೆ, ಮಾತಾಡ್ತಾ ಇದ್ದೀವಿ. ಇವತ್ತಂತೂ ಮೊಹರಂ ಬೇರೆ, ಕೆಲವರಿಗೆ ರಜೆಯೆಲ್ಲ ಇರ್ಬೋದು, ರೇಡಿಯೋನ ಕೇಳ್ತಾ ಇರ್ಬೋದು ಹೆಚ್ಚಾಗಿ. ಮಲೇರಿಯಾ ಡೆಂಗ್ಯೂ ಬಗ್ಗೆ ನಾವೇನು ನೇರವಾಗಿ ಈಗ ಸಬ್ಜೆಕ್ಟ್ಗೆ ಇನ್ನೂ ಕೂಡ ಬಂದಿಲ್ಲ, ಬೇರೆ ಬೇರೆ ಅದರ ಸುತ್ತಮುತ್ತ ವಿಷಯಗಳನ್ನು ಮಾತಾಡ್ತಾ ಇದ್ದೇವೆ. ನಿಮ್ಮಲ್ಲಿ ಪ್ರಶ್ನೆಗಳಿದ್ದರೆ ಖಂಡಿತವಾಗಿಯೂ ನೀವು ಕರೆಯನ್ನು ಮಾಡ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ಕರೆಯನ್ನು ಮಾಡಿ ನಿಮ್ಮಲ್ಲೂ ಕೂಡ ಏನಾದರೂ ಪ್ರಶ್ನೆಗಳಿದ್ದರೆ ನೀವು ಕೇಳ್ಬೋದು ಅನ್ನೋದನ್ನು ಕೂಡ ತಮ್ಮಲ್ಲಿ ಹೇಳ್ತಾ. ಇನ್ನು ಡಾಕ್ಟ್ರೆ, ಈಗ ರೋಗ ಲಕ್ಷಣಗಳ ಬಗ್ಗೆ ಮಾತಾಡುವಾಗ ನಾವು ನಮಗೆ ಸಾಧಾರಣವಾಗಿ ಗೊತ್ತಿದೆ ಏನೆಲ್ಲ ಲಕ್ಷಣಗಳು, ಒಂದು ಜ್ವರ ಬಂದರೆ ಡೆಂಗ್ಯೂ ಬಂದರೆ ಇರುತ್ತೆ ಅಂತ. ಈ ರೋಗ ಲಕ್ಷಣಗಳು ಕೂಡ ವರ್ಷದಿಂದ ವರ್ಷಕ್ಕೆ ಏನಾದರೂ ಬದಲಾವಣೆಗಳು ಆಗ್ತಾ ಇರ್ತಾರೆ ಡಾಕ್ಟರ್? ಹಾಗೆ ಮೊದಲಿನಿಂದಲೂ ಇಲ್ಲಿವರೆಗೆ ಹಾಗೇ ಇದೆಯಾ?
1: ಇಲ್ಲ ಇಲ್ಲ, ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ದೀನಿ. ಖಂಡಿತ ಬದಲಾವಣೆ ಆಗ್ತದೆ
0: ಅಲ್ವಾ?
1: ನೋಡಿ, ನಮಗಿಂತ ಮುಂದುವರೆದಿರ್ತದೆ ವೈರಸ್. ಈಗ ಏನಾಗ್ತಾ ಇತ್ತು, ನಾವು ಮೊದಲಿಗೆ ಡೆಂಗ್ಯೂ ರೋಗ ಅಂತ ಹೇಳಿದ್ರೆ ಪ್ಲೇಟ್ಲೆಟ್ ಕಮ್ಮಿ ಆಗೋದು, ಅದೊಂದೇ ತೊಂದರೆ ಇದ್ದಿದ್ದು. ಪ್ಲೇಟ್ಲೆಟ್ ಕಮ್ಮಿ ಆಗ್ತದೆ, ರಕ್ತ ಬೀಳ್ತದೆ, ಅಂದರೆ ರಕ್ತ ಎಲ್ಲ ಬಾಯಿಯಿಂದ ಬರ್ಬೋದು, ವಾಂತಿಯಿಂದ ಬರ್ಬೋದು, ಮೂಗಿಂದ ಬರ್ಬೋದು, ಮೂತ್ರದಲ್ಲಿ ಹೋಗ್ಬೋದು, ಅಥವಾ ಆತನ ಎರಡಕ್ಕೆ ಅಥವಾ ಆತನ ಮಲದಲ್ಲಿ ಹೋಗ್ಬೋದು. ಇದು ಮಾತ್ರ ನಮ್ಗೆ ಗೊತ್ತಿದ್ದಾಗ ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಅಂತ ಹೇಳ್ತಾ ಇದ್ವಿ ನಾವು. ಬಟ್ ಈಗ ಅದು ಬದಲಾಗಿದೆ. ಈಗ ಡೆಂಗ್ಯೂಲ್ಲಿ ಶಾಕ್ ಸಿಂಡ್ರೋಮ್ಗಿಂತ ಜಾಸ್ತಿ ಮೆದುಳಿಗೆ ಆಘಾತ ಆಗಿ ಮೆದುಳಲ್ಲಿ ವೈರಸ್ ಹೊಕ್ಕು ಎನ್ಸೆಫಲೈಟಿಸ್ ಆಗಿ ಡೆತ್ಸ್ ಆಗ್ತಾ ಇದೆ. ಸೊ ಖಂಡಿತ ಚೇಂಜಸ್ ಆಗಿದೆ. ಮತ್ತು ನಾವು ನೋಡಿದ ಮೊದಲಿನ ರೀತಿಯ ವಿಪರೀತ ಸುಸ್ತು ಅದು ಇವತ್ತು ಕಾಣ್ತಾ ಇಲ್ಲ. ಸೊ ಹೆಚ್ಚಾಗಿ ಸಾಧಾರಣ ವ್ಯಕ್ತಿಯಲ್ಲಿ ಸಾಧಾರಣ ರೀತಿಯ ಜ್ವರ ಬರುತ್ತೆ, ಸಾಧಾರಣ ತೊಂದರೆ ಇರ್ತದೆ, ಅವನು ದುರದೃಷ್ಟವಶಾತ್ ಕೆಲವೊಂದು ಜನರಿಗೆ ಜೋರಾಗಿಬಿಡ್ತದೆ. ಆದ ಕಾರಣ ನಾವು ಡೆಂಗು ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ಹೆದರಿಕೆ ಆಗ್ತಾ ಇದೆ. ನೀವು ಪರೀಕ್ಷೆ ಮಾಡಿ ಮಾಡುವಂಥದ್ದು ಏನು ಇಲ್ಲ ಇಲ್ಲಿ, ಜಾಗ್ರತೆ ಮಾಡೋದೇ ಇಶ್ಯೂ ಇರೋದು.
0: ಓಕೆ, ಜಾಗ್ರತೆ ಬಹಳ ಪ್ರಮುಖವಾದಂಥ ಅಂಶ ಅಂತ. ಇನ್ನು ಡೆಂಗ್ಯೂ ಬಗ್ಗೆ ನಾವು ಮಾತಾಡಿದ್ವಿ ಡಾಕ್ಟರ್, ಸ್ವಲ್ಪ ಮಲೇರಿಯಾವನ್ನು ಕೂಡ ನಾವು ಮಾತಾಡೋಣ. ಡೆಂಗ್ಯೂ ಅಷ್ಟು ಗಂಭೀರತೆ
1: ಮಲೇರಿಯಾದಲ್ಲಿ ಇರುವುದಿಲ್ಲ. ಯಾಕೆಂತ ಹೇಳಿದರೆ, ನೀವು ಅದೇ ಕೇಳಲಿಕ್ಕೆ ಬರ್ತಾ ಇದ್ದೀರಿ, ಡೆಂಗ್ಯೂ ತೊಂದರೆಯ ಮಲೇರಿಯಾ ತೊಂದರೆ, ಎರಡೂ ರಕ್ಕ ಸರಿ, ಎರಡೂ ತೊಂದರೆ ಕೊಡ್ತದೆ. ಆದರೆ ಈಗ ನಿಮ್ಗೆ ಯಾವುದಾದ್ರೂ ಒಂದು ಶಾಪ ಕೊಡ್ತೇನೆ ಅಂತ ಯಾರಾದರೂ ಹೇಳಿದರೆ, ಯಾವುದು ಒಳ್ಳೆಯದು, ಡೆಂಗ್ಯೂ ಬರಲಿ ಮಲೇರಿಯಾ ಬರಲಿ ಅಂತ ಹೇಳಿದರೆ, ಆಯ್ತಪ್ಪ ಮಲೇರಿಯಾ ಬರಲಿ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ, ಈಗ ಡೆಂಗುಗೆ ಖಚಿತ ಔಷಧಿ ಇಲ್ಲ. ಡೆಂಗುಗೆ ಬಂದ ನಂತರ ನೀಡಲಿಕ್ಕೆ ಯಾವುದೇ ರೀತಿಯ ಔಷಧಿ ಇರುವುದಿಲ್ಲ. ಆದರೆ ಮಲೇರಿಯಾಕ್ಕೆ ಖಚಿತ ಔಷಧಿ ಇದೆ. ಖಚಿತ ಅಂತೇಳಿ 100 to 100 ಗುಣಪಡಿಸ್ತೇನೆ ಅನ್ನುವ ಒಂದು ಖಾತ್ರಿ ನಮಗಿದೆ. ಸೊ ಅದರಷ್ಟು ದೊಡ್ಡ ವರದಾನ ಯಾವುದೂ ಇಲ್ಲ. ಸೊ ಅದಕ್ಕೆ ನೋಡಿ ಈ ಮಲೇರಿಯಾದ್ದು ಸ್ಲೋಗನ್ ಇರೋದು, ಕ್ಷಿಪ್ರ ಪತ್ತೆ ತ್ವರಿತ ಚಿಕಿತ್ಸೆ ಸಂಪೂರ್ಣ ಚಿಕಿತ್ಸೆ ಅಂತ ಹೇಳ್ತೇವೆ. ಎಷ್ಟು ಬೇಗ ಫೈಂಡ್ ಔಟ್ ಮಾಡ್ತೇವೆ ಅಷ್ಟು ಬೆಟರ್. ಎಷ್ಟು ಬೇಗ ರಕ್ತ ಪರೀಕ್ಷೆ ಮಾಡಿ ರೋಗವನ್ನು ಪತ್ತೆ ಹಚ್ತೇವೆ ಅಷ್ಟು ಒಳ್ಳೆಯದು. ಕ್ಷಿಪ್ರ ಪತ್ತೆ ಅಥವಾ ತ್ವರಿತ ಪತ್ತೆ ಸಂಪೂರ್ಣ ಚಿಕಿತ್ಸೆ ಮಲೇರಿಯಾದಲ್ಲಿ ಅದೊಂದು ತೊಂದರೆ ಇದೆ. ಏನಾಗ್ತದೆ ಅಂತ ಹೇಳಿದ್ರೆ, ಉಳಿದ ರೋಗದಲ್ಲಿ ನಾವು ಉಳಿದ ರೋಗದಲ್ಲೂ ನಾವು ಅದನ್ನೇ ನೋಡ್ಬೋದು. ಈಗ ಆಂಟಿಬಯೋಟಿಕ್ 7 ತಗೊಳ್ಳಿ ಅಂತ ಹೇಳಿ ಯಾರು ತಗೊಳ್ತಾರೆ? 3 ತಗೊಳ್ತಾರೆ, ನಂದು ಕಮ್ಮಿ ಆಯಿತು ಡಾಕ್ಟರ್ ಸುಮ್ಮನೆ ಹೇಳಿದ್ದಾರೆ ತಗೊಳ್ಳಲ್ಲ ಅಂತ ಹೇಳೋರೇ ಜಾಸ್ತಿ ಇರೋದು. ಒಂದಷ್ಟು ಜನ ಇರ್ಬೋದು ಬಿಡಿ. ಮಲೇರಿಯಾದಲ್ಲಿ ಇನ್ನೂ ವಿಪರೀತ, ತಡೆಯಲಾರದ ಚಳಿ ಜ್ವರ ಬರ್ತಾ ಇದ್ದ ವ್ಯಕ್ತಿಗೆ 4 2 ತಗೊಂಡ ಮರು ದಿವಸದಿಂದ ಜ್ವರ ತಲೆನೋವು ಚಳಿ ಬರುವುದಿಲ್ಲ. ಇನ್ನೂ 3 ನೀನು 4 ಮಾತ್ರೆ ತಗೋ, ನೀನು 4 ಇನ್ನೊಂದು ದಿವಸ ತಗೋ, ಮತ್ತೆ 2 ಇನ್ನೊಂದು ದಿವಸ ತಗೋ, ಪ್ರೈಮಾಕ್ವಿನ್ ಮಾತ್ರೆಯನ್ನು ಇನ್ನೂ 14 ತಗೋ ಅಂತ ಹೇಳಿದರೆ ಯಾರು ತಗೊಳ್ಳಲ್ಲ. ಹೆಚ್ಚಾಗಿ ಏನು ಮಾಡ್ತಾರೆ, 1-3 ತಗೊಂಡು ನಿಲ್ಲಿಸ್ತಾರೆ. ಇದೇ ಮಲೇರಿಯಾವನ್ನು ಮತ್ತೆ ಮತ್ತೆ ಬರುವ ಹಾಗೆ ಮಾಡ್ತದೆ. ಆಗ ಏನಾಗ್ತದೆ ಅಂತ ಹೇಳಿದ್ರೆ, ಆತನ ಪಿತ್ತಜನಕಾಂಗದಲ್ಲಿ ಈ ಮಲೇರಿಯಾದ ಪ್ಯಾರಾಸೈಟ್ ಅದರದ ಪರಾವಲಂಬಿ ಜೀವಿ ಹೋಗಿ ನಿಲ್ಕೊಳ್ತದೆ. ಸೊ ಅಲ್ಲಿಂದ ಅದು 3 ಬಿಟ್ಟು 2 ಬಿಟ್ಟು 4 ಬಿಟ್ಟು ಮತ್ತೆ ಹೊರಗೆ ಬಂದು ರಕ್ತವನ್ನು ಪ್ರವೇಶಿಸ್ತದೆ. ಹಿಪ್ನೋಜಾಯಿಂಟ್ಸ್ ಅಂತ ಹೇಳ್ತೇವೆ ಮಲಗಿದ್ದಂಥ ಪರಾವಲಂಬಿ ಜೀವಿಗಳು. ಸೊ ಅವುಗಳು ಏನು ಮಾಡ್ತವೆ ಅಂತ ಹೇಳಿದ್ರೆ, ನಿಮಗೆ ಮತ್ತೆ ರೋಗವನ್ನು ಕೊಡ್ತದೆ. ಸೊ ಮಲೇರಿಯಾದಲ್ಲಿ ತ್ವರಿತ ಪತ್ತೆ ಸಂಪೂರ್ಣ ಚಿಕಿತ್ಸೆ ಸ್ಲೋಗನ್. ತ್ವರಿತ ಪತ್ತೆ ಎಷ್ಟು ಬೇಗ, ಮಂಗಳೂರಿಗೆ ರೂಲ್ ಸಿಂಪಲ್, ಏನೇ ಜ್ವರ ಬರಲಿ, ಶೀತ ಜ್ವರ ಇರಲಿ ಮೈಕೈ ನೋವು ಇರಲಿ, ಜ್ವರ ಬರ್ತಾ ಇದೆಯಾ ಮಲೇರಿಯಾ ಟೆಸ್ಟ್ ಮಾಡಿ. ಈಗ ಮಾತ್ರ ಅಲ್ಲ, ಇನ್ನೊಂದು 5 ಮಾಡಬೇಕು. ಆ ನಂತರ ಬೇಕಾದ್ರೆ ಹೆಚ್ಚಿನ ಅಂಶ ಪರಿಸ್ಥಿತಿ ಬದಲಾಗಬಹುದೇನೋ ಅಂತ ಹೇಳಿದ್ರೆ, ನಮ್ಮಲ್ಲಿ ಕಳೆದ 5 ವರ್ಷಕ್ಕೆ 10,000 ರೋಗಗಳು ಬರ್ತಾ ಇತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ. 10,000 ಮಿಕ್ಕಿರ್ಬೋದು, ಲೆಕ್ಕಕ್ಕೆ ಸಿಕ್ಕಿದ್ದು 10,000-15,000. ಕಳೆದ 5-6 ನಮ್ಮಲ್ಲಿ ರೋಗ ಕಮ್ಮಿ ಆಗ್ತಾ ಇದೆ. ಈಗ ಕಳೆದ ವರ್ಷ ನಮ್ಮಲ್ಲಿ 56 ಇತ್ತು, ಆದ್ರೆ ಹಿಂದಿನ ವರ್ಷ 162 ಇತ್ತು, ಆದರೆ ಹಿಂದಿನ ವರ್ಷ 689 ಇತ್ತು. ಅಂದರೆ ಅದ್ರ ಹಿಂದಿನ ವರ್ಷ 1,000 ಚಿಲ್ಲರೆ ಇತ್ತು, ಅದ್ರ ಹಿಂದಿನ ವರ್ಷ 3,000 ಇತ್ತು. ಸೊ ಇಟ್ಸ್ ಆನ್ ದ ಡೌನ್ವರ್ಡ್ ಟ್ರೆಂಡ್. ಅದ್ರ ಹಿಂದಿನ ವರ್ಷ 6,000 ಇತ್ತು. ಸೊ ಕೇಸಸ್ ಕಮ್ಮಿ ಆಗ್ತಾ ಇದೆ. ಈ ವರ್ಷ ಈಗ ಈವರೆಗೆ ನಮ್ಮಲ್ಲಿ ಸಾಧಾರಣ 8 ಬಂದಿದೆ ಅಷ್ಟೇ, ಜನವರಿಯಿಂದ ಈವರೆಗೆ. ಸೊ ಈ ವರ್ಷ ಹೆಚ್ಚಿನ ಅಂಶ ಎಲ್ಲರೂ ಸಹಕರಿಸಿದ್ರು ಒಂದು 25 ಪ್ರಕರಣದೊಂದಿಗೆ ಮುಗಿಬಹುದೋ ಏನೋ ಅನ್ನೋ ಆಸೆ ಇದೆ ನಮಗೆ.
0: ಅದರ ಹಿಂದೆ ಆರೋಗ್ಯ ಇಲಾಖೆ ಬಹಳ ದೊಡ್ಡ ಕೆಲಸ ಇದೆ ಸರ್. ಅಂದರೆ ನಾವು ನಿರಂತರವಾಗಿ ನೋಡ್ತಾ ಇದ್ದೇವೆ, ಅದ್ರ ಕೂಡ ಶ್ರೋತೃಗಳನ್ನು ಹೇಳಬೇಕು ಡಾಕ್ಟರ್, ನವೀನ್ ಚಂದ್ರ ಕುಲಾಲ್ ಅವರ ಏನು ಶ್ರಮ ಏನಿದೆ ಅದರ ಹಿಂದೆ, ಯಾಕೆಂತೇಳಿ ನಾವು ನೋಡ್ತಾ ಇರುವಂಥದ್ದು. ನಾನು ಸಾರಂಗಕ್ಕೆ ಸೇರಿದ ಕೆಲವು ವರ್ಷಗಳಿಂದಲೇ ನಾನು ನವೀನ್ ಚಂದ್ರ ಕುಲಾಲ್ ಸರ್ ಜೊತೆ ಮಾತಾಡ್ತಾ ಇದ್ದೇನೆ, ಬಟ್ ಅವ್ರು ವರ್ಷದಿಂದ ವರ್ಷಕ್ಕೆ ಬರುವಾಗ ಹೇಳ್ತಿರೋದು ಇಷ್ಟು ಕಡಿಮೆ ಆಗಿದೆ, ಇಷ್ಟು ಕಡಿಮೆ ಆಗಿದೆ. ಸೊ ಶ್ರಮವೂ ಇದೆ, ಜನರು ಕೂಡ ಸ್ವಲ್ಪ.
1: ಖಂಡಿತ, ಅದು ನಾನು ಮತ್ತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ನಿಮ್ಮೆಲ್ಲರ ಅಂದರೆ ರೇಡಿಯೋ ಸಾರಂಗ್ ಇರ್ಬೋದು ಅಥವಾ ಎಲ್ಲ ಮಾಧ್ಯಮದವರು ಕೂಡ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟ ಕಾರಣ, ನೀವಂತೂ ತುಂಬ ಸಲ ಮಾತಾಡಿದ್ದೀರಿ, ಈ ಜನರಿಗೆ ಸ್ವಚ್ಛ ನಿಂತ ನೀರಲ್ಲಿ ಸೊಳ್ಳೆ ಉತ್ಪತ್ತಿ ಆಗ್ತದೆ ಅನ್ನೋ ಒಂದು ಕಾನ್ಸೆಪ್ಟ್ ಫಸ್ಟ್ಗೆ ಒಪ್ಪಿಕೊಳ್ತಾ ಇದ್ದಾರೆ. ಅದು ದೊಡ್ಡ ಬೆಳವಣಿಗೆ. ಈ ಮೊದಲೆಲ್ಲ ಏನು ಮಾಡ್ತಾ ಇದ್ರು ಅಂತೇಳಿ, ಸೊಳ್ಳೆ ಅಂತ ಹೇಳಿದರೆ ಪಕ್ಕದ ಮನೆಯವನು ಇದು ತೆಂಗಿನ ಮರದ ಬುಡ ತೋರಿಸ್ತಾ ಇದ್ರು, ಅಲ್ಪ ನೀರು ಉಂತದನ್ನು ತುಲ್ಲಿ ಐಟ್ದು ಬರಪ್ಪ ನಾನು ಗಲೀಜಿ ನೀರನ್ನು, ಪಕ್ಕದ ಮನೆ ಒಂದು ಶೌಚಾಲಯದ್ದು ನೀರು ಹೇಳ್ತಾ ಇದ್ರು ಅಂತ ಅವ್ರದ್ದು ಬಯಲಿದ್ದು ಅವ್ರದ್ದು ಬಯಲಲ್ಲಿ ಸುತ್ತಲೆಯಲ್ಲಿ ಆದರೆ ನೀರು ನಿಂತಿದ್ರೆ ಅದರ ಬಗ್ಗೆ ಮಾತಾಡ್ತಾರೆ. ಬಟ್ ಇವತ್ತು ಒಪ್ಕೊಳ್ತಾ ಇದ್ದಾರೆ, ಹೌದು ನನ್ನ ಮನೆಯಲ್ಲಿ ನಾನು ನಿಟ್ಟ ಈ ಹೂವಿನ ಗಿಡದ ಅಡಿಯಲ್ಲಿ ಪಾತ್ರೆಯಲ್ಲಿ ನೀರು ನಿಂತಿದೆ, ಸೊಳ್ಳೆ ಬೆಳೀತಾ ಇದೆ, ಆ ಹುಳು ಅದರಲ್ಲಿರುವಂಥ ಏನು ವ್ಯಾಗ್ಲಿಂಗ್ ಮೂಮೆಂಟ್ ಹೇಳ್ತೀವಿ ಅಂದರೆ ಈ ಹಾವಿನ ಥರ ಮೂಮೆಂಟ್ ಆಗುವಂಥ ಹುಳವನ್ನು ನೋಡಿದರೆ ಹೌದು ಅದು ಸೊಳ್ಳೆ ಮರಿ ಅಂತ ಒಪ್ಪಿಕೊಳ್ತಾ
0: ಇದೆ.
1: ತೊಂದರೆ ಇಲ್ಲ, ಅದು ದೊಡ್ಡ ಬೆಳವಣಿಗೆ, ತುಂಬ ದೊಡ್ಡ ಬೆಳವಣಿಗೆ ಅಂತೇಳಿ ಜನರು ಒಪ್ಪಿಕೊಳ್ತಾ ಇರೋದು. ಹೌದು ಸೊಳ್ಳೆ ಇದೆ, ನಮ್ಮ ಮನೆಯಲ್ಲಿ ನಾವು ಎಕ್ಸ್ಟ್ರಾ ಇಟ್ಟಂಥ ನೀರಲ್ಲಿ ಅದು ಉತ್ಪತ್ತಿ ಆಗ್ತದೆ ಅನ್ನುವ ಒಂದು ಕಾನ್ಸೆಪ್ಟ್ ಏನಿದೆ ಅದು ದೊಡ್ಡ ಮಟ್ಟಿನ ಪಾಸಿಟಿವ್ನೆಸ್
0: ಅಂತ. ಎಸ್ ಕೇಳುಗರೆ, ನೀವು ಕಾಲ್ ಮಾಡಬೇಕು, ದೂರವಾಣಿ ಸಂಖ್ಯೆ 6364240949, ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡ್ಬೋದು. ಡಾಕ್ಟರ್ ನವೀನ್ ಚಂದ್ರಕುಲಾಲ್ ಅವರು ನಮ್ಮ ಜೊತೆಗಿದ್ದಾರೆ. ಮಲೇರಿಯಾ ಡೆಂಗ್ಯೂ ಬಗ್ಗೆ ನಾವಿವತ್ತು ಮಾತಾಡ್ತಾ ಇದ್ದೇವೆ. ಅದು ಬೇರೆ ಬೇರೆ ಅದರ ಏನು ರೋಗ ಲಕ್ಷಣಗಳು, ಹರಡುವ ರೀತಿ, ನಮ್ಮ ಜವಾಬ್ದಾರಿಗಳು ಎಲ್ಲದರ ಬಗ್ಗೆ ಕೂಡ ನಾವು ಚರ್ಚಿಸ್ತಾ ಇದ್ದೇವೆ. ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಮೊದಲು ಈ ಮಲೇರಿಯಾವನ್ನು ಪರೀಕ್ಷೆ ಮಾಡುವಂತ ಕಾಲ್ ಮಾಡಿದರೆ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮನೆಗೆ ಬಂದು ಪರೀಕ್ಷೆ ಮಾಡ್ತಾ ಇದ್ದಂತೆ. ಈಗಲೂ ಕೂಡ ವ್ಯವಸ್ಥೆ ಇದೆ?
1: ಖಂಡಿತ ಇದೆ, ಖಂಡಿತ ಇದೆ, ಖಂಡಿತ ಇದೆ. ಇನ್ನು ಮುಂದಕ್ಕೂ ಇರ್ತದೆ.
0: ಓಕೆ,
1: ಅದು ಒಂದು ತುಂಬ ಇನೋವೇಟಿವ್ ಆಗಿ ನಮಗೆ ಹೆಲ್ಪ್ ಆದಂಥ, ನಮಗೆ ತುಂಬ ದೊಡ್ಡ ಮಟ್ಟದಲ್ಲಿ ಪ್ರಯೋಜನ ಕೊಟ್ಟಂತ ಒಂದು ವ್ಯವಸ್ಥೆ.
0: ಒಬ್ಬರು ಕಾಲ್ ಇದ್ದಾರೆ, ಮಾತಾಡಿಬಿಡುವ ಡಾಕ್ಟರ್. ಹಲೋ, ನಮಸ್ಕಾರ. ಹಲೋ
2: ಹಲೋ,
0: ನಮಸ್ತೆ.
2: ನಮಸ್ತೆ ನಮಸ್ತೆ ಸರ್, ಪೂರ್ಣಿಮಾ ಚಾಲಕರಿಂದ.
0: ಪೂರ್ಣಿಮಾ ಅವರೇ, ಮಾತಾಡಿ ಮಾತಾಡಿ. ಡಾಕ್ಟರ್ ಇದ್ದಾರೆ.
2: ಡಾಕ್ಟರ್ ನಮಸ್ತೆ.
1: ನಮಸ್ತೆ ಅಮ್ಮ.
2: ನಾನಂದ್ರೆ ಕೇಳಿದೀಗ ಡೆಂಗ್ಯೂ ಜ್ವರ ಬರೋದು ಪ್ಲೇಟ್ಲೆಟ್ ಕಮ್ಮಿ ಆಗ್ತದೆ ಅಂತ ಹೇಳ್ತಾರಲ್ಲ, ಅದು ಪ್ಲೇಟ್ಲೆಟ್ ಕಮ್ಮಿ ಆಗೋದ್ರಿಂದ ಬರುದಾ ಅಲ್ಲ ಜ್ವರ ಬಂದು ಕಮ್ಮಿ ಆಗುದಾ ಅಂದ್ರೆ, ಮತ್ತೆ ಯಾಕೆ ಕಮ್ಮಿ ಆಗ್ತದೆ? ಮತ್ತೆ ಈಗ ಹೆಚ್ಚಿನವರೆಲ್ಲ ಹೇಳ್ತಾರಲ್ಲ, ಡಾಕ್ಟರ್ಗಿಂತ ಸ್ವಲ್ಪ ಮುಂದೆ ಬಂದು ಪಪ್ಪಾಯಿ ರಸ ತಿನ್ಬೇಕು, ಮತ್ತೆ ಕಿವಿಯನ್ನು ತಿನ್ಬೇಕು, ಮತ್ತೆ ಈಗ ಏಲಕ್ಕಿ ಬೀಜ ಎಲ್ಲ ಬಾಯಿಗೆ ಹಾಕೊಳ್ಬೇಕು, ಆಗ ಪ್ಲೇಟ್ಲೆಟ್ ಹೆಚ್ಚಾಗ್ತದೆ, ಈ ತರ ಹೇಳಿ ಹೇಳಿ ನಮ್ಮ ತಲೆನೇ ಹಾಲು ಮಾಡಿ ಬಿಡ್ತಾರೆ. ಅದನ್ನು ನಿಜವಾಗಿ ವೈಜ್ಞಾನಿಕವಾಗಿ ಸಂಶೋಧನೆ ಮೂಲಕ ಇದು ಸಾಬೀತಾಗಿದೆಯಾ ಅಂತ ರೇಡಿಯೋದಲ್ಲಿ ಕೇಳ್ತೇನೆ ಸರ್.
1: ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ, ವೆರಿ ಸ್ಟ್ಯಾಂಡರ್ಡ್ ಪ್ರಶ್ನೆ, ಕೇಳಿ ಖುಷಿ ಆಗತ್ತೆ. ಮೊದಲನೇದಾಗಿ ಇಂಥ ಪ್ರಶ್ನೆ ಬಂದರೆ ನಮಗೂ ಒಂದು ಸಂತೋಷ. ಈಗ ಒಂದು ದೊಡ್ಡ ಮಿತ್ ಅಂತ ಹೇಳಿದರೆ ಪ್ಲೇಟ್ಲೆಟ್. ಮೊದಲು ನಾನು ಹೇಳಿದೆ, ನಾವು ಮೊದಲು ನೀವು ಕೇಳಿದ್ರಿ ಈ ಸಂದರ್ಶನದ ಮೊದಲಲ್ಲಿ, ಪ್ಲೇಟ್ ಈಗ ರೋಗದ ವ್ಯವಸ್ಥೆ ಬದಲಾಗಿದೆ ಅಂತ. ಹೌದು, ಖಂಡಿತ ಬದಲಾಗಿದೆ. ಪ್ಲೇಟ್ಲೆಟ್ ಕಮ್ಮಿ ಆಗುವುದು,
0: ಪ್ಲೇಟ್ಲೆಟ್ ಅಂದರೆ ಏನು?
1: ಪ್ಲೇಟ್ಲೆಟ್ ಅಂತ ಹೇಳಿದ್ರೆ ರಕ್ತದಲ್ಲಿರುವ ಒಂದು ಅಂಶ. ಇದು ಅಂಶ ಏನ್ ಮಾಡತ್ತೆ ಅಂತ ಹೇಳಿದ್ರೆ, ನಮ್ಮ ರಕ್ತವನ್ನು ಹೆಪ್ಪುಗಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ. ಈಗ ರಕ್ತ, ಈಗ ಒಂದು ಗಾಯ ಆಯಿತು, ಗಾಯದಿಂದ ರಕ್ತ ಹೊರಗಡೆ ಹೋಗ್ತಾ ಇದೆ. ಈ ಹೊರಗಡೆ ಹೋಗುವ ರಕ್ತವನ್ನು ನಿಲ್ಲಿಸಬೇಕಾದ್ರೆ ಅದರಲ್ಲಿ ಫೈಬ್ರೋನೋಜಿನ್ ಅಂತ ಹೇಳೋ ಒಂದು ಅಂಶ ಇರ್ತದೆ, ಪ್ಲೇಟ್ಲೆಟ್ ಅನ್ನೋ ಇನ್ನೊಂದು ಅಂಶ ಇರ್ತದೆ. ಇದು ಎರಡೂ ಸೇರಿ ರಕ್ತ ಹೊರಗೆ ಹರಿದು ಹೋಗದಂತೆ ನಿಲ್ಲಿಸ್ತದೆ. ಅಥವಾ ನಮ್ಮ ಮೂಗಿನಿಂದ ಬಾಯಿಯಿಂದ ರಕ್ತ, ಈ ಕ್ಯಾಪಿಲರೀಸ್ ಅಂತ ಹೇಳಿದ್ರೆ ರಕ್ತದ ತುಂಬ ಚಿಕ್ಕವಾದ ರಕ್ತ ನಾಳಗಳು, ಅದರಿಂದ ರಕ್ತ ಲೀಕ್ ಆಗದಾಗೆ ಅಥವಾ ರಕ್ತ ಹರಿದು ಹೋಗದಾಗೆ, ಹೊರಗಡೆ ಹೋಗದಾಗೆ ಅಥವಾ ನಮ್ಮ ದೇಹದಿಂದ ಹೊರಗೆ ಬೀಳದಾಗೆ ಅಂತ ಅದನ್ನು ಹಿಡಿದುಕೊಳ್ಳುವಂಥ ಒಂದು ವ್ಯವಸ್ಥೆ ಪ್ಲೇಟ್ಲೆಟ್. ಅದೊಂದು ಚಿಕ್ಕ ಕಣ, ಅದು ಸುಮಾರು 2.5 ಲಕ್ಷದಿಂದ 4 ಲಕ್ಷದವರೆಗೆ ಇರ್ತದೆ ನಂಬರ್ಸ್ ನಮ್ಮಲ್ಲಿ. ಅದು 1 ಲಕ್ಷಕ್ಕಿಂತ ಕಮ್ಮಿ ಆಗಿ 60,000, 40,000, 40,000 ಈ ರೀತಿ ಕಮ್ಮಿ ಆಗ್ತಾ ಬರ್ತದೆ ಡೆಂಗ್ಯೂ ರೋಗದಲ್ಲಿ. ಡೆಂಗ್ಯೂ ರೋಗ ಬಂದ ನಂತರವೇ ಆಗ್ತದೆ ಹೊರತು ಪ್ಲೇಟ್ಲೆಟ್ ಕಮ್ಮಿ ಆದಕ್ಕೆ ಡೆಂಗ್ಯೂ ರೋಗ ಬರುತ್ತಿರಲಿಲ್ಲ. ಇದು ಮೊದಲನೇ ವಿಷಯ. ಪ್ಲೇಟ್ಲೆಟ್ ಅನ್ನುವ ಬಗ್ಗೆ ನಾವು ಯಾಕೆ ತಲೆಬಿಸಿ ಮಾಡೋದು ಬೇಡ ಅಂತ ಹೇಳಿದ್ರೆ, ನಮ್ಮ ದೇಹ ಆ ಪ್ಲೇಟ್ಲೆಟ್ ಅನ್ನು ನಿಯಂತ್ರಿಸುವುದೇ ನಮ್ಮ ದೇಹ, ಎಷ್ಟು ಬೇಕು ಎಷ್ಟು ಬೇಡ ಆ ವ್ಯವಸ್ಥೆಯನ್ನು ಡೆಂಗ್ಯೂನ ವೈರಸ್ ಹಾಳು ಮಾಡಿ ಆಗ್ತದೆ. ಈಗ ಡೆಂಗ್ಯೂ ವೈರಸ್ ಮಾತ್ರ ಅಲ್ಲ, ಮಲೇರಿಯಾ ಬಂದರೂ ಪ್ಲೇಟ್ಲೆಟ್ ಕಮ್ಮಿ ಆಗತ್ತೆ, ಕೆಲವೊಂದಷ್ಟು ಜ್ವರದಲ್ಲೂ ಕೂಡ ಪ್ಲೇಟ್ಲೆಟ್ ಕಮ್ಮಿ ಆಗ್ತದೆ. ಸೊ ಪ್ಲೇಟ್ಲೆಟ್ ಕಮ್ಮಿ ಆಗುವುದು ಡೆಂಗ್ಯೂಗೆ ಮಾತ್ರ ಹೇಳಿದಂಥ ವ್ಯವಸ್ಥೆ ಅಲ್ಲ, ಮೊದಲನೇ ವಿಷಯ. ಎರಡನೇ ವಿಷಯ ಏನು ಅಂತ ಹೇಳಿದರೆ, ಪ್ಲೇಟ್ಲೆಟ್ 2.5 ಲಕ್ಷ ಇದ್ದ ಪ್ಲೇಟ್ಲೆಟ್ 10,000 ಕಮ್ಮಿ ಆದರೆ ಆಗ ಪ್ಲೇಟ್ಲೆಟ್ ಅನ್ನು ಮರುಪೂರಣ ಕೊಡಬೇಕಾಗ್ತದೆ, ಅಂದ್ರೆ ಕೊಡಬೇಕಾಗ್ತದೆ ನಾವು ಪ್ಲೇಟ್ಲೆಟ್ ಕೊಡಬೇಕಾಗ್ತದೆ. ಇಲ್ಲದ್ರೆ ನೀವು ಪ್ಲೇಟ್ಲೆಟ್ ಕೊಡುವ ಅಗತ್ಯವೂ ಇಲ್ಲ. ಮತ್ತೆ ಅವರು ಹೇಳಿದ ಪ್ರಶ್ನೆ, ನಾವೇನಾದ್ರೂ ತಿಂದು ಪ್ಲೇಟ್ಲೆಟ್ ಅನ್ನು ಸರಿ ಮಾಡಬೇಕಾ ಅಂತ. ನೀವು ಏನ್ ತಿಂದ್ರು ಪ್ಲೇಟ್ಲೆಟ್ ಚೇಂಜ್ ಆಗುದಿಲ್ಲ. ಪ್ಲೇಟ್ಲೆಟ್ ಚೇಂಜ್ ಆಗ್ಬೇಕಾದ್ರೆ ಪ್ಲೇಟ್ಲೆಟ್ ಅನ್ನೇ ಕೊಡಬೇಕು. ರಕ್ತ ಕೊಡ್ಲಿಕ್ಕೂ ಆಗಲ್ಲ, ರಕ್ತದಲ್ಲಿರುವ ಪ್ಲೇಟ್ಲೆಟ್ ಅಂಶವನ್ನು ತೆಗೆದು ಆ ಪ್ಲೇಟ್ಲೆಟ್ ಅನ್ನು ಕೊಡುವಾಗ ಒಂದಷ್ಟು ಜಾಸ್ತಿ ಆಗತ್ತೆ. ಆದ್ರೆ ನಮ್ಮ ದೇಹ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ, ನಮ್ಮ ದೇಹವೇ ಪ್ಲೇಟ್ಲೆಟ್ ಅನ್ನು ಸರಿ ಮಾಡ್ತದೆ. ಸೊ ಪ್ಲೇಟ್ಲೆಟ್ ಈಗ ನಿಮ್ದು 2.5 ಲಕ್ಷ ಇದ್ದದ್ದು 2 ಲಕ್ಷ ಆಯ್ತು, 1.5 ಲಕ್ಷ ಆಯ್ತು, 1 ಆಯ್ತು, ಕಮ್ಮಿ ಆಗ್ತಾ ಬರ್ತದೆ ರೋಗದ ಜೊತೆ.
0: ಓಕೆ ಓಕೆ, ಒಬ್ರು ಕಾಲ್ ಇದ್ದಾರೆ, ಕೇಳಿಬಿಡುವ ಏನ್ ಪ್ರಶ್ನೆ ಅಂತ. ಹಲೋ
3: ಸರ್, ನಮಸ್ತೆ.
0: ನಮಸ್ತೆ ನಮಸ್ತೆ, ಹೇಳಿ ಯಾರು?
3: ನಾವು ಬಂಟಾಲ ಅಂತ, ಪದ್ಮನಾಭನ್ ಸರ್.
0: ಮಾತಾಡಿ ಮಾತಾಡಿ ಪದ್ಮನಾಭ ಅವರೇ.
3: ನಮ್ಮಲ್ಲಿಗ ಮೊದಲೆಲ್ಲ ಇರ್ಲಿಲ್ಲ ಸರ್, ಈಗ ಮಳೆ ಬಂದ ಮೇಲೆ ಮಲೇರಿಯಾ ಡೆಂಗೆ ಎಲ್ಲ ಜಾಸ್ತಿ ಆಗ್ತುಂಟು
0: ಈಗ ಬಂಟ್ವಾಳದಲ್ಲಿ ಅಲ್ವಾ?
3: ಹೌದು.
0: ಡಾಕ್ಟರ್ ಹತ್ರ ಏನಿದೆ ಪ್ರಶ್ನೆ ನಿಮ್ದು ಕೇಳಿ. ಹಲೋ ಡಾಕ್ಟರ್ ಇದ್ದಾರೆ, ಏನ್ ಪ್ರಶ್ನೆ ನಿಮ್ದು?
3: ಅದೇ ನಮ್ಮ ಈಗ ಈ ಮಳೆ ಬರೋ ಇದರಲ್ಲಿ ನಮ್ಮ ಮಲೇರಿಯಾ ಡೆಂಗೆ ಎಲ್ಲ ಜಾಸ್ತಿ ಆಗ್ತಂತ ಅಂತ. ಮಲೇರಿಯಾ ಎಲ್ಲ.
0: ಓಕೆ, ಅದು ಏನು ಕಾರಣ ಅಂತ ನಿಮ್ಗೆ ಏನಾದ್ರು ಗೊತ್ತಿದೆಯಾ? ನಿಮ್ಮ ಮನೆ ಸುತ್ತಮುತ್ತ ತೋಟ ಏನಾದ್ರೂ ಇದೆಯಾ? ಹೇಗೆ
3: ಕಾರಣ ನೀರ್ ನಿಲ್ಸಲ್ಲ, ನೀರ್ ನಿಲ್ಸಿದ್ರೆ ಸಲ್ಲತ್ತೆ ಸರ್.
0: ಹೌದು, ನಿಮ್ಮ ಪ್ರಶ್ನೆ ಈಗ ಹೇಗೆ ಕಡಿಮೆ ಮಾಡುದು ಅಂತನಾ ಪ್ರಶ್ನೆ ಏನು?
3: ಹೌದು, ಹೇಗೆ ಕಡಿಮೆ ಮಾಡುದು ಅಂತ.
1: ಮೊದಲನೇದಂತ ಅದೇಂತ ಹೇಳಿದ್ರೆ, ಈಗ ಹೆಚ್ಚಾಗಿ ಏನಾಗತ್ತೆ, ಆ ನಮ್ಮ ದೇಹವೇ ಪ್ಲೇಟ್ಲೆಟ್ ಅನ್ನು ಸರಿಪಡಿಸ್ತದೆ. ಸೊ 1 ಲಕ್ಷ ಆಯ್ತು, 60,000 ಆಯ್ತು, 50,000 ಆಯ್ತು, ಆ ಹಂತದಲ್ಲಿ ಒಂದು ಟ್ರಿಗರ್ ಸ್ಟಾರ್ಟ್ ಆಗ್ತದೆ. ನಮ್ಮ ದೇಹವೇ ಅದನ್ನು ವ್ಯವಸ್ಥೆ ಮಾಡಿ ಮತ್ತೆ ಅದನ್ನು ಮರು ಉತ್ಪಾದನೆ ಮಾಡಲಿಕ್ಕೆ ಶುರು ಮಾಡ್ತದೆ. ಸೊ ನೀವು ಯಾವುದು
0: ಹಣ್ಣುಗಳು,
1: ಹಣ್ಣುಗಳು ಕಿವಿ ಹಣ್ಣು ತಿನ್ನಿ ಅಥವಾ ಪಪ್ಪಾಯಿ ಹಣ್ಣದ ಎಲೆ ತಿನ್ನಿ, ಯಾವುದೇ ತಿಂದ್ರೂ ಅದರ ಆ ಟ್ರಿಗರ್ ಪಾಯಿಂಟ್ ಅದು ತನ್ನಷ್ಟೇ ಆಗ್ತದೆ ಹೊರತು ನಮ್ಮ ನಾವು ತಿನ್ನುವ ಪದಾರ್ಥದಿಂದ ಆಗುದಿಲ್ಲ.
0: ಮೊದಲು ಸರ್ ಪಪ್ಪಾಯ ತಿನ್ನಿ, ಎಲೆ ತಿನ್ಬೇಡಿ, ಅದೊಂದು
1: ಪಪ್ಪಾಯ ಹಣ್ಣು ತಿನ್ನಿ. ಹಣ್ಣು ತಿಂದ್ರೆ ಒಳ್ಳೇದು, ಹಣ್ಣಲ್ಲಿ ವಿಟಮಿನ್ ಸಿ ಇರುತ್ತೆ, ಸಾಕಷ್ಟು ಬೇರೆ ಎನ್ಝೈಮ್ ಇರುತ್ತೆ, ತುಂಬಾ ಒಳ್ಳೇದು ಅದು. ಪಪ್ಪಾಯಿ ಹಣ್ಣಾದ ಪಪ್ಪಾಯಿ ಅಥವಾ ಕಿವಿ ಹಣ್ಣು ಕೂಡ ತುಂಬಾ ಹಾಳೇನಲ್ಲ, ಅದು ಒಳ್ಳೇದೇ. ಆದ್ರೆ ನಿಮ್ಮ ಮನೆ ಹಿಂದ್ಗಡೆ ಇರುವ ಪೇರಳೆ ಹಣ್ಣು ಬಿಟ್ಟು ಆ ಒಂದು ಹಣ್ಣಿಗೆ 30 ರೂಪಾಯಿ 40 ರೂಪಾಯಿ ಕೊಟ್ಟು ಪಪ್ಪ ಈ ನಿಮ್ಮ ಕಿವಿ ಹಣ್ಣು ತಿನ್ನೋದು ಖಂಡಿತ ಒಂದು ಒಳ್ಳೆಯ ವಿಷಯ ಅಲ್ಲ. ಯಾಕಂತ ಹೇಳಿದ್ರೆ ಕಿವಿ ಹಣ್ಣು ಅದು ಕೊಯ್ದು ಏನಿಲ್ಲ ಅಂದ್ರೆ 3 ತಿಂಗಳಾಗಿರ್ಬೋದು, ಅದು ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಇಂದ ಬರಬೇಕು, ಅದು ನಮ್ಮಲ್ಲಿ ಇಲ್ಲ. ಅದು ಈಗ ಸಾಕಷ್ಟು ಹಣ್ಣು ನಾವು ಉತ್ಪಾದನೆ ಮಾಡ್ತಾ ಇದ್ವಿ. ಈಗ ರಾಂಬುಟನ್ ಒಂದ್ಸಲ ಒಂದ್ ಕಾಲದಲ್ಲಿ ನಾವು ನೋಡದ ಹಣ್ಣು ಇವತ್ತು ನಮ್ಮಲ್ಲಿದೆ, ಲಿಚಿ ನಾವು ನೋಡದ ಹಣ್ಣು ನಮ್ಮಲ್ಲಿದೆ, ಬಟ್ ಇನ್ನು ಕೂಡ ಕಿವಿ ಹಣ್ಣನ್ನು ನಾವು ಪ್ರೊಡ್ಯೂಸ್ ಮಾಡ್ತಾ ಇಲ್ಲ. ಸೊ ನಮ್ಗೆ ಸಿಗುವಂತ ಹಣ್ಣು ಯಾವತ್ತೂ ಪ್ಯಾಕ್ ಮಾಡಿದ್ದು, ಅದರಲ್ಲಿರುವ ಎಲ್ಲಾ ಅಂಶಗಳು ಕಮ್ಮಿ ಆಗಿರುತ್ತೆ. ಅದ್ರ ಬದಲು ನಿಮ್ಮ ಮನೆ ಪಕ್ಕ ಇರುವ ಲಿಂಬೆ ಹಣ್ಣಿನ ರಸ ಕುಡೀರಿ, ನಿಮ್ಮ ಮನೆಯಲ್ಲೇ ಇರುವ ಪೇರಳೆ ಹಣ್ಣು ತಿನ್ನಿ, ಪಪ್ಪಾಯಿ ಹಣ್ಣು ತಿನ್ನಿ, ಪಪ್ಪಾಯಿ ಎಲೆಯ ನೀರನ್ನು ದಯವಿಟ್ಟು ಸೇವಿಸಬೇಡಿ. ಅದರಿಂದ ತುಂಬಾನೇ ಕ್ಷಾರ, ಅದು ಕ್ಷಾರ ಅಂತ ಹೇಳಿ ತುಂಬಾ ಉರಿಯನ್ನು ಉಂಟು ಮಾಡುವಂತ ವಿಷಯವು. ಈ ರೀತಿ ನಮ್ಗೊಂದು ತೊಂದರೆ ಆಯ್ತು, ಅದನ್ನು ಹೇಳಿಬಿಟ್ಟು ನಾನು ಮುಗಿಸ್ತೇನೆ. ನಮ್ಮದೇ ಒಬ್ರು ರೋಗಿ, ಈಗಲ್ಲ ಒಂದೆರಡು ವರ್ಷ ಹಿಂದೆ ರೋಗ ಡೆಂಗು ಬಂದು ಗುಣ ಆಯ್ತು ಅವ್ರದ್ದು, ಪ್ಲೇಟ್ಲೆಟ್ ಎಲ್ಲ ಸರಿ ಆಯ್ತು, ಊರಿಗೆ ಹೋದ್ರು. ಊರಲ್ಲಿ ಏನಾಯ್ತು, ಈಗ ತಮ್ಮ ಅವರು ಮೇಡಮ್ ಅವರು ಕೇಳಿದಂತೆ ಯಾರೋ ಅವ್ರಿಗೆ ಹೇಳಿ ಕೊಟ್ರು, ಅವರಲ್ಲಿ ಹೇಳಿದ್ರು ನೀವು ಪಪ್ಪಾಯಿ ಹಣ್ಣಿದ್ದು ಪಪ್ಪಾಯಿ ಎಲೆದ್ದು ರಸ ಕುಡೀರಿ, ಡೆಂಗುಗೆ ಒಳ್ಳೇದು, ಇನ್ನೊಂದ್ಸಲ ಬರುದಿಲ್ಲ ಅದು ಅಂತ. ಇವ್ರು ಏನ್ ಮಾಡಿದ್ರು, ಪಕ್ಕದ ಮನೆಯದ್ದು ಎಲ್ಲ ತೆಗೆದ್ರು, ಜಜ್ಜಿ ನೀರು ಮಾಡಿ ಕುಡಿದು ಬಿಟ್ರು. ಅವತ್ತು ಶುರುವಾದ ವಾಂತಿ 24 ಗಂಟೆ ವಾಂತಿ ಆಯಿತು ಅವರಿಗೆ. ಎಷ್ಟೊಂದು ವಾಂತಿ ಆಯಿತು ಅಂತ ಹೇಳಿದ್ರೆ, ನಮ್ಮಲ್ಲಿ ಎಲೆಕ್ಟ್ರೋಲೈಟ್ ಅಂತ ಹೇಳ್ತೇವೆ ನಾವು, ನಮ್ಮ ನಮ್ಮ ಈ ವ್ಯವಸ್ಥೆಯನ್ನು ಒಂದು ರಕ್ತದ ವ್ಯವಸ್ಥೆಯನ್ನು ಸರಿ ಇಡ್ರಿ ಅಂತ ಒಂದು ವ್ಯವಸ್ಥೆ ಇರ್ತದೆ, ಎಷ್ಟು ಸೋಡಿಯಂ ಇರಬೇಕು ಎಷ್ಟು ಪೊಟ್ಯಾಸಿಯಂ ಇರಬೇಕು ಅಂತ. ಅಲ್ಲಿ ಅದೆಲ್ಲ ಅಳ್ಳೋಲ ಕಳ್ಳೋಲ ಆಯಿತು, ಸಿಕ್ಕಾಪಟ್ಟೆ ವಾಂತಿಯಾಗಿ ಅಸಿಡೋಸಿಸ್ ಅಂತ ಆಗ್ತದೆ, ಕಿಡ್ನಿ ಫೇಲ್ಯೂರ್ ಆಯಿತು. ತುಂಬ ಜೋರಾದ್ಮೇಲೆ ಅವರನ್ನು ಇಟ್ಕೊಂಡು ಮಂಗಳೂರಿಗೆ ಬಂದರು. ಇದೇ ಕಸ್ತೂರ್ಬಾ ಮೆಡಿಕಲ್ ಹಾಸ್ಪಿಟ್ಲೆಲ್ಲ ದಾಖಲಾದರು, ರೋಗದಿಂದ ತೀರಿ ಹೋಗಲಿಲ್ಲ ಅವರು, ಡೆಂಗುವಿನಿಂದ ತೀರಿ ಹೋಗಲಿಲ್ಲ. ಡೆಂಗು ಗುಣ ಆಗಿತ್ತು ಅವರಿಗೆ, ಗುಣ ಆಗಿ ಊರಿಗೆ ಹೋಗಿದ್ರು, ಪ್ಲೇಟ್ಲೆಟ್ಟು ಸರಿಯಾಗಿತ್ತು, ಎಲ್ಲ ಸರಿಯಾಗಿತ್ತು. ಈ ಹಣ್ಣಿನ ಈ ಎಲೆ ಜಜ್ಜಿ ಕುಡಿದು ಅದರ ಕ್ಷಾರ ತಡೆಯಲಿಕ್ಕಾಗದೆ ವಾಂತಿಯಾಗಿ ವಾಂತಿಗೆ ಸರಿಯಾಗಿ ಮರುಪೂರಣ ಮಾಡದೆ ಅವ್ರು ತೀರಿಕೊಂಡ್ರು. ಶೀ ಈಸ್ ಅ 26-year-old lady. 26 ವರ್ಷದ ಒಬ್ಬಳು ಮಹಿಳೆ. ಸೊ ಖಂಡಿತವಾಗಿಯೂ ಯಾವುದೇ ವಾಟ್ಸಪ್ಪಲ್ಲಿ ಬಂದದ್ದು ಅಥವಾ ಯಾರೋ ಹೇಳಿದ್ದನ್ನು ದಯವಿಟ್ಟು ಕೇಳಬೇಡಿ. ನಿಮಗೆ ಬೇಕಾಗಿರೋದು ಉತ್ತಮವಾದ ನೀರಿನಂಶ ಹೊಂದಿದ ಆಹಾರ. ನಮಗೆ ಮಂಗಳೂರು ಜನತೆಗೆ ನಮಗೆ ಗಂಜಿ ಬೆಸ್ಟ್. ಯಾಕಂದರೆ ಗಂಜಿಯಷ್ಟು ನಾವು ಗಂಜಿಯಷ್ಟು ನಮಗೆ ಹೊಂದಿಕೊಳ್ಳುವಂಥ ವ್ಯವಸ್ಥೆ ಯಾವುದೂ ಇಲ್ಲ. ನಾವು ಬೇಸಿಕಲಿ ನಾವು ಅಕ್ಕಿ ಊಟ ಮಾಡೋರು. ಸೊ ಅಕ್ಕಿ ನೀರು ಅಂತ ಗಂಜಿ. ಗಂಜಿ ನೀರನ್ನು ಸಾಕಷ್ಟು ಕುಡಿಯಿರಿ. ಖಾರ, ಹುಳಿ, ಉಪ್ಪು ಕಮ್ಮಿ ಸೇವಿಸಿ ಈ ಸಮಯದಲ್ಲಿ. ಮಾಂಸ ತಿನ್ಬೋದಾ ತಿನ್ನಬಾರ್ದ ಅನ್ನೋದು ಡಿಬೇಟ್. ನೀವು ತುಂಬಾ ಮಾಂಸ ತಿನ್ನೋದು ಖಂಡಿತ ಒಳ್ಳೆಯದಲ್ಲ. ಯಾಕಂತೇಳಿದ್ರೆ ನಮ್ಮ ಈ ಡೆಂಗು ಸಮಯದಲ್ಲಿ ಹೊಟ್ಟೆಯ ಜೀರ್ಣಶಕ್ತಿ ಆಚೀಚಾಗಿರ್ತದೆ. ಸೊ ಮಾಂಸ ತಿನ್ನದೆ ಹೊಟ್ಟೆಗೆ ಹಿಡಿಸುವುದಿಲ್ಲ ಅಂತ ಅಥವಾ ಬಾಯಿಗೆ ರುಚಿಸುವುದಿಲ್ಲ ಅಂದರೆ ತಿನ್ಬೋದು. ಮೀನು ತಿನ್ನದೆ ಕೂರ್ಲಿಕ್ಕೆ ಸಾಧ್ಯನೇ ಇಲ್ಲ, ತಿನ್ಬೋದು. ಅದು ತುಂಬಾ ಮೀನು, ತುಂಬಾ ಖಾರ, ತುಂಬಾ ಹುಳಿ, ತುಂಬಾ ಉಪ್ಪು, ದಯವಿಟ್ಟು ಕಮ್ಮಿ ಮಾಡಿ. ಸೊ ಡೆಂಗು ಬಂದವರಲ್ಲಿ ನನ್ನಲ್ಲಿ ಇಷ್ಟೇ ವಿನಂತಿ, ಒಂದು ಮೊದಲಿಗೆ ನೀವು ಸೊಳ್ಳೆಯಿಂದ ಕಚ್ಚಿಸ್ಕೊಳ್ಬೇಡಿ. ಅಂದರೆ ನಿಮಗೆ ಹೇಗಾದರೂ ಬಂದಾಯಿತು, ಇನ್ನೊಬ್ಬರಿಗೆ ಅದನ್ನು ದಾನ ಕೊಡಬೇಡಿ. ರೋಗನ ನಿಮಗೆ ಬಂದಂಥ ರೋಗ ಇನ್ನೊಬ್ಬರಿಗೆ ಹರಡಬಾರ್ದಾದರೆ ನಿಮಗೆ ಸೊಳ್ಳೆ ಕಚ್ಚಬಾರ್ದು. ಸೊಳ್ಳೆ ಕಚ್ಚಬಾರ್ದಾದರೆ ಈಗ ಇರುವ ಸುಲಭ ಉಪಾಯ ಅಂತ ಹೇಳಿದ್ರೆ ಈ ಬೇವಿನ ಎಣ್ಣೆ ಇದೆಯಲ್ಲ, 100 ml ಬೇವಿನ ಎಣ್ಣೆಗೆ 300 ml ತೆಂಗಿನೆಣ್ಣೆ ಹಾಕಿ ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡು ಹಚ್ಚಿಕೊಂಡ್ರೆ ಯಾವ ಸೊಳ್ಳೆನೂ ಕಚ್ಚಲ್ಲ. ನಾವು ಎಲ್ಲೆಲ್ಲಿ ಸೊಳ್ಳೆ ಕೊಚ್ಚಲಿಗೆ ಸಾಧ್ಯತೆ, ಕಾಲಡಿ ಇರ್ಬೋದು, ಕೈ ಇರ್ಬೋದು, ಕಿವಿ ಇರ್ಬೋದು, ಮುಖ ಇರ್ಬೋದು, ಕುತ್ತಿಗೆ ಹಿಂಭಾಗ ಮುಂಭಾಗ ಎಲ್ಲ ಹಚ್ಕೊಳ್ಬೋದು. ನಾನಂತೂ ಹಚ್ಕೊಂಡಿದ್ದೆ. ನಾನಂತೂ ನನ್ನ ಬಣ್ಣ ಆಚೆಗೆ ಗಾಢವೂ ಆಗಲಿಲ್ಲ, ಈಚೆಗೆ ತಿಳಿಯೂ ಆಗಲಿಲ್ಲ, ಇದ್ದಾಗೆ ಇದೆ. ಖಂಡಿತ ಚರ್ಮಕ್ಕಂತಷ್ಟು ಒಳ್ಳೇದಾಗ್ತದೆ. ಸೊ ಯಾರಿಗೆಲ್ಲ ಡೆಂಗು ಬರ್ತದೆ, ಮೊದಲಿಗೆ ನಿಮಗೆ ಸೊಳ್ಳೆ ಕಚ್ಚದಾಗೆ ನೋಡಿ. ಎರಡನೇದಾಗಿ ಯಾವುದೇ ವಿಪರೀತವಾದ ಆಹಾರ ಮಾಡಬೇಡಿ. ತುಂಬಾ ಕಿವಿ ಹಣ್ಣು ತಿನ್ನೋದು, ತುಂಬಾ ಅದು ತಿನ್ನೋದು, ಇದು ತಿನ್ನೋದು, ಹಣ್ಣಿನ ರಸ ಕುಡಿಯೋದು. ಹಣ್ಣಿನ ರಸ ಮನೆಯಲ್ಲಿ ಮಾಡಿ ಕುಡಿಯಿರಿ, ತುಂಬ ಒಳ್ಳೆಯದೇ, ತೊಂದರೆ ಇಲ್ಲ. ಅದಕ್ಕೊಂದಷ್ಟು ಸಕ್ಕರೆ ಸೇರಿಸೋದನ್ನು ಮಾಡಬೇಡಿ. ಯಾಕಂದರೆ ಹಣ್ಣಿನ ರಸದಲ್ಲೇ ಸಾಕಷ್ಟು ಸಕ್ಕರೆ ಇರ್ತದೆ. ಮತ್ತೆ ನಾವು ಸಕ್ಕರೆ ಹಾಕೋದು ಮೂರ್ಖತನ. ಅದರಲ್ಲೇ ಫ್ರಕ್ಟೋಸ್ ಅಂತ ಇರ್ತದೆ. ಫ್ರಕ್ಟೋಸ್ ಅಂತ ಹೇಳಿದ್ರೆ ಶುಗರ್ ಇದ್ದು ಇನ್ನೊಂದು ಅದರದ್ದು ರೂಪ ಅದು. ಸೊ ಹಣ್ಣಿನ ರಸ ತೊಗೋಬೋದು, ಗಂಜಿ ತೊಗೊಳ್ಬೋದು, ನೀರಿನಂಶ ಜಾಸ್ತಿ ತೊಗೊಳ್ಳಿ, ವಿಶ್ರಾಂತಿ ತಗೊಳ್ಳಿ. ಮಾತ್ರೆ ತಗೊಂಡು ಸುತ್ತಾಡ್ಲಿಕ್ಕೆ ಹೋಗಬೇಡಿ, ಕೆಲಸಕ್ಕೆ ಹೋಗಬೇಡಿ. ಡೆಂಗು 6 ದಿವಸದ ಕಾಯಿಲೆ. ಮೊದಲ 3 ದಿವಸ ಜ್ವರ ಇರ್ತದೆ, 4ನೇ ದಿವಸ ಜ್ವರ ಬಿಡ್ತದೆ, 5-6ರಲ್ಲಿ ನಮ್ಮ ದೇಹ ಮತ್ತೆ ಮರು ಹೊಂದಿಕೊಳ್ತಾ ಇರ್ತದೆ. ಈ 6 ದಿವಸ ನೀವು ಜಾಗೃತೆಯಾಗಿದ್ದರೆ, ಜಾಗರೂಕತೆಯಿಂದ ಜೀವನ ಸಾಗಿಸಿದರೆ ಇದರಿಂದ ನಿಮ್ಮ ದೇಹವೇ ನಿಮ್ಮನ್ನು ಹೊರಗಡೆ ತರ್ತದೆ. ಅದು ಬಿಟ್ಟು ನೀವು ಮಾತ್ರೆ ಪ್ಯಾರಾಸಿಟಮಾಲ್ ಜಾಸ್ತಿ ತಿಂದು, ಬ್ರೂಫಿನ್ ತಿಂದು, ಏನೋ ಮಾತ್ರೆ ತಿಂದುಕೊಂಡು ಅದರ ವಿರುದ್ಧವಾಗಿ ನಡ್ಕೊಂಡ್ರೆ ಅದು ಖಂಡಿತ ನಿಮಗೆ ತೊಂದರೆ ಕೊಡ್ತದೆ.
0: ಇನ್ನೊಂದು ಪದ್ಮನಾಭ ಅವರು ಕೇಳಿದ್ದು, ಅವ್ರು ಬಂಟ್ವಾಳದವರು, ಸ್ವಲ್ಪ ಹೆಚ್ಚಾಗಿದೆ ಈ ಏನು ಸೊಳ್ಳೆಗಳ ಕಾಟ ಅಂತ ಹೇಳಿದ್ದು.
1: ಡೆಂಗು ಮಲೆ
0: ಸರ್, ನಾನು ನಿಮ್ಮತ್ತ ಕೇಳೋದು, ಈ ಗ್ರಾಮೀಣ ಪ್ರದೇಶದ ವ್ಯವಸ್ಥೆಯು ನಗರ ಪ್ರದೇಶದ ವ್ಯವಸ್ಥೆಯು ಇಲ್ಲಿರುವಂಥ ವ್ಯವಸ್ಥೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸೊಳ್ಳೆಗಳು ಬರ್ಬೋದು, ಅಲ್ಲಿ ಇನ್ನೊಂದು ರೀತಿಯಲ್ಲಿ ಸೊಳ್ಳೆ ಉತ್ಪತ್ತಿ ಆಗ್ಬೋದು. ಸ್ವಲ್ಪ ಕಂಪೇರ್ ಮಾಡಿ ಹೇಳಿದ್ರೆ ಹೆಲ್ಪ್.
1: ಖಂಡಿತ ನೋಡಿ, ಈಗ ಮೊದಲನೇದಾಗಿ ಸೊಳ್ಳೆಯ ಪ್ರಭೇದವೇ ಚೇಂಜ್ ಆಗ್ತದೆ ಗ್ರಾಮೀಣಕ್ಕೂ ಇದಕ್ಕೂ, ನಮ್ಮ ಅರ್ಬನ್ಗೂ ಅಥವಾ ನಗರ ಪ್ರದೇಶ. ಆದರೆ ಇತ್ತೀಚೆಗೆ ಏನಾಗಿದೆ, ಎರಡು ಪ್ರಭೇದಗಳು ಎರಡೂ ಕಡೆ ಇರ್ತದೆ. ಸೊ ಪ್ರಭೇದ ಬಗ್ಗೆ ನಾನು ಹೇಳಲ್ಲ. ಡೆಂಗುವಲ್ಲಿ ಎರಡು ಪ್ರಭೇದ ಇದೆ, ಆಲ್ಬೋಪೆಕ್ಟಸ್ ಮತ್ತು ಇಡೀಸ್ ಈಜಿಪ್ಟಿ ಅಂತ. ಈ ಎರಡೂ ಕಡೆ ಕಾಣ್ತಾ ಇದೆ ನಮಗೆ. ಆದರೆ ನಗರ ಪ್ರದೇಶದಲ್ಲಿ ಕಟ್ಟಡಗಳ ಮಾಳಿಗೆ ಮೇಲೆ, ಟ್ಯಾರಿಸ್ ಮೇಲೆ, ಸಜ್ಜದ ಮೇಲೆ ನೀರು ನಿಲ್ತಾ ಇದ್ರೆ, ಹಳ್ಳಿಗಳಲ್ಲಿ ತೋಟಗಳಲ್ಲಿ ಕಡಿದು ಹಾಕಿದಂಥ ಏನು ಅಡಿಕೆ ಮರ ಇರ್ಬೋದು, ಬಿದ್ದಂಥ ಸೋಗೆಗಳಿರ್ಬೋದು, ತಾಳೆ ಮರದ್ದು ಸೋಗೆ ಇರ್ಬೋದು, ತೆಂಗಿನ ಮರದ್ದು ಸೋಗೆ ಇರ್ಬೋದು. ಸೋಗೆ ಅಂತ ಹೇಳಿದರೆ ಎಲೆಗಳಿಗೆ ಹೇಳೋ ಒಂದು ವರ್ಡ್. ಅಥವಾ ಅದರಲ್ಲಿ ಗೆರೆಟೆಗಳಿರ್ಬೋದು,
0: ರಬ್ಬರ್
1: ಇದ್ದು ತುಂಬ ಒಳ್ಳೆಯ ನಿಮ್ಮ ಸಜೆಷನ್. ರಬ್ಬರ್ ಸಂಗ್ರಹಕ ಮಾಡುವಂಥ ಒಂದು ಗೆರೆಟೆ ರೀತಿಯ, ಪ್ಲಾಸ್ಟಿಕ್ ಇಡ್ತಾರೆ, ಗೆರೆಟೆನ ಇಡ್ತಾರೆ. ಇವರು ಸಂಗ್ರಹ ಆದ್ಮೇಲೆ ತುಂಬ ತಿಳಿದವ್ರು ಏನು ಮಾಡ್ತಾರೆ ಅಂತ ಮುಚ್ಚಿ ಅದನ್ನು ಉಲ್ಟಾ ಮಾಡಿ ಇಡ್ತಾರೆ. ಎಲ್ಲ ಸಂಗ್ರಾಹಕಗಾರರು ತಪ್ಪು ಮಾಡ್ತಾರೆ ಅಂತ ಹೇಳಲ್ಲ ನಾನು. ಕೆಲವೊಬ್ಬರು ಸಂಗ್ರಹ ಮಾಡುವವರು ಏನು ಮಾಡ್ತಾರೆ, ಅದನ್ನು ಹಾಗೆ ಇಟ್ಬಿಡ್ತಾರೆ. ನೀವು ನಿಮ್ಮ ರಬ್ಬರನ್ನು ಟ್ಯಾಪ್ ಮಾಡುವ ವ್ಯಕ್ತಿಯಲ್ಲಿ ಸರಿಯಾಗಿ ಸೂಚನೆ ಕೊಟ್ಟರೆ, ನೋಡಪ್ಪ ನೀನು ಅದರದ್ದು ರಬ್ಬರ್ ಅನ್ನು ತೆಗೆದು ನಂತರ ಉಲ್ಟಾ ಇಡು ಅಂತ ಹೇಳಿದ್ರೆ ಅಲ್ಲಿ ಎಲ್ಲೂ ಉತ್ಪತ್ತಿ ಆಗೋದಿಲ್ಲ. ಬಟ್ ಹೆಚ್ಚಾಗಿ ಕಾರ್ಮಿಕ ವರ್ಗದವರು ಎಲ್ಲೋ ದೂರದಿಂದ ಬಂದವರು, ಅವ್ರಿಗೆ ಅದರ ಬಗ್ಗೆ ಗೊತ್ತಿರಲ್ಲ, ನಮ್ಮ ಊರಿನ ತೊಂದರೆ ಅವ್ರಿಗೆ ಗೊತ್ತಿರಲ್ಲ, ಸೊ ಅವ್ರು ಉಲ್ಟಾ ಇಡಲ್ಲ. ಸೊ ಅದರಲ್ಲಿ ಬರುತ್ತೆ ತೆಂಗಿನ ಮರದ ಸೋಗೆಯಲ್ಲಿ ಬರುತ್ತೆ. ಮೊದಲೆಲ್ಲ ಏನಾಗ್ತಾ ಇತ್ತು, ತೋಟವನ್ನು ಕ್ಲೀನ್ ಮಾಡೋದು ಅಂತ ಒಂದು ವ್ಯವಸ್ಥೆ ಇತ್ತು, ನನಗೆ ಗೊತ್ತಿಲ್ಲ ನಿಮ್ಗೆ ನೆನಪಿರ್ಬೋದು. ಈ ಮಳೆಗಾಲ ಶುರುವಾಗದ ಮೊದಲು ತೋಟವನ್ನೆಲ್ಲ ಕ್ಲೀನ್ ಮಾಡೋದು, ಅಂತ ಅದರ ಹುಳುಗಳನ್ನೆಲ್ಲ ಕಟ್ ಮಾಡಿ ಬಿದ್ದಂಥ ಸೋಗೆಗಳನ್ನು ಮನೆ ತಂದು ಶೇಖರಿಸಿ ಇಟ್ಟು ಮತ್ತೆ ಮಳೆಗಾಲದಲ್ಲಿ ಉರುವಲಾಗಿ ಉಪಯೋಗಿಸ್ತಾ ಇದ್ರು. ಇವತ್ತು ನಿನ್ನೆಯಲ್ಲಿ ಗ್ಯಾಸ್ ಬಂದ ಮೇಲೆ ಉರುವಲಿ ಯಾರಿಗೂ ಬೇರೆ, ಬರೀ ಅಡಿಕೆ ಮತ್ತು ತೆಂಗಿನಕಾಯಿ ಮಾತ್ರ ಬೇಕೇ ಹೊರತು ತೋಟದಲ್ಲಿ ಬೇರೆ ಏನು ಮುಟ್ಟಲ್ಲ. ಸೊ ತೋಟ ಇಡೀ ನೀರು ನಿಲ್ಲುವಂಥ ವ್ಯವಸ್ಥೆ ಆಗಿದೆ. ಸೊ ಅಲ್ಲಿ ಕೂಡ ಸೊಳ್ಳೆ ಉತ್ಪತ್ತಿ ಆಗ್ತದೆ. ಸೊ ಅಲ್ಲಿ ಉತ್ಪತ್ತಿ ಇನ್ನೂ ಒಂದು ಹೊಸ ತೊಂದರೆ ನಮಗೆ ಬಂದಿದೆ. ನಾವೀಗ ಏನು ಮಾಡ್ತಾ ಇದ್ವಿ, ಅದು ನಗರದಲ್ಲೂ ಇದೆ ಹಳ್ಳಿಯಲ್ಲೂ ಇದೆ, ಈ ಹಂಚಿನ ಮನೆಗೆ ನೀರು ಮೊದಲೆಲ್ಲ ಅದು ಪ್ರತಿ ಹಂಚಲ್ಲೂ ಒಂದು ನೀರು ಕೆಳಗೆ ಇಳಿಲಿಕ್ಕೆ ಒಂದು ವ್ಯವಸ್ಥೆ ಇರ್ತದೆ. ಬಟ್ ಇವತ್ತು ಏನು ಮಾಡ್ತೀರಾ ನೀವು, ಅದರ ಅಡಿಯಲ್ಲಿ ಒಂದು ಪೈಪ್ ಕರ್ದ ತುಂಡಾದ ದಂಬೆ ಅಂತ ಹೇಳ್ತೀವಿ ನಾವು, ಅದನ್ನು ಇಡ್ತೀರಿ, ಒಂದು ಸೈಡಲ್ಲಿ ಇಳಿತದೆ ನೀರು. ಹೌದು, ನೋಡಲಿಕ್ಕೆ ಚಂದ ಇರ್ತದೆ, ಬಟ್ ಅದೇ ಮೊದಲಿದ್ದೇ ವ್ಯವಸ್ಥೆ ಚಂದ, ಇಡೀ ಮನೆ ಸುತ್ತ ನೀರು ಹನಿ ಹನಿಯಾಗಿ ಬೀಳೋದು. ಬಟ್ ಇವತ್ತು ದಾರಿಯಾಗಿ ಒಂದೇ ಸೈಡಿಂದ ಹೋಗುವಾಗೆ ಮಾಡ್ತೀರಿ, ಬಟ್ ಈ ದಂಬೆ ಮೇಲೆ ಅದು ಮೇಲೆ ಕೂಡ ಇರ್ತದೆ ತುಂಬ, ಅಲ್ಲಿ ಹೋಗಿ ನಿಮಗೆ ತೆಗಿಲಿಕ್ಕೂ ಆಗೋದಿಲ್ಲ. ಅದ್ರ ಮೇಲೆ ಎಲೆ ಬಿದ್ದು ಅಥವಾ ಕಸ ನಿಂತು ನೀರು ನಿಂತರೆ ಗೊತ್ತೇ ಆಗೋದಿಲ್ಲ. ಸೊ ಇದು ಹೊಸತ್ತೊಂದು ನಮ್ಮ ತೊಂದರೆ ಏನು ಮುಂದಕ್ಕೆ ಮಂಗಳೂರು ನಗರದಲ್ಲಿ ಆಗುವಂಥ ಹೊಸ ಗೊಂದಲ ಅಂತ ಹೇಳಿದರೆ ಇದು. ಸೊ ನೀವು ಮನೆಗೆ ಟ್ಯಾರಿಸ್ ಮೇಲೆ ಕೂಡ ಸಾಕಷ್ಟು ಶೀಟ್ ಹಾಕ್ತಾ ಇದ್ದಾರೆ, ಆ ಶೀಟಿಗೆ ದಂಬೆ ಹಾಕುವ ವ್ಯವಸ್ಥೆ ಖಂಡಿತ ನಾನಂತೂ ಅರ್ಥ ಇಲ್ಲದ ವ್ಯವಸ್ಥೆ. ಸುತ್ತಲೂ ನೀರು ಇಳಿಯೋದೇ ಚಂದ ನೋಡಲಿಕ್ಕೆ, ಅದು ಬಿಟ್ಟು ಒಂದು ಕಡೆಯಿಂದ ಇಳಿದು ಹೋಗುವಂತೆ ಮಾಡೋದು ಯಾವ ಒಂದು ಮನಸ್ಥಿತಿ ಅಂತ ಗೊತ್ತಾಗಲ್ಲ. ಸೊ ದಯವಿಟ್ಟು ಅದನ್ನು ಮಾಡಬೇಡಿ, ಮಾಡೋದಿದ್ರೆ ಅದನ್ನು ಕ್ಲೀನ್ ಮಾಡುವಂಥ ವ್ಯವಸ್ಥೆ ಕೂಡ ಇಟ್ಕೊಳ್ಳಿ
0: ಅಂತ ಕೇಳುಗಳೇ. ಡಾಕ್ಟರ್ ನವೀನ್ ಚಂದ್ರ ಕುಲಾದ ಅವ್ರ ಜೊತೆ ಮಾತಾಡ್ತಾ ಇದ್ದೇವೆ.

0: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ

0: Yes, welcome back to Radio Sarang 107.8 FM. Hello, Dr. Nera Prasara ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವ್ರ ಜೊತೆ ಮಾತಾಡ್ತಿದ್ವಿ. ಬೇರೆ ಬೇರೆ ಸಂಗತಿಗಳನ್ನು, ಮಲೇರಿಯಾ, ಡೆಂಗ್ಯೂ ಬಗ್ಗೆ ನಾವು ಮಾತಾಡ್ತಿದ್ವಿ. ಅವರು ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನಿಮ್ಮಲ್ಲೂ ಕೂಡ ಏನಾದರೂ ಪ್ರಶ್ನೆಗಳಿದ್ದರೆ ಖಂಡಿತವಾಗಿಯೂ ನೀವು ಕರೆಯನ್ನು ಮಾಡಬಹುದು ಅಂತ ಹೇಳಿದ್ದೆ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949, ಈ ಸಂಖ್ಯೆಗೆ ಕಾಲನ್ನು ಮಾಡ್ಬೋದು. ಈ ಒಂದು ಮಳೆಗಾಲ ಆರಂಭವಾಗುವಂಥ ಈ ಕಾಲಘಟ್ಟದಲ್ಲಿ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳು ಕೂಡ ಬರ್ತದೆ. ಅದರಲ್ಲಿ ಮಲೇರಿಯಾ, ಡೆಂಗ್ಯೂ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥದ್ದು ಕೂಡ ಬಹಳ ಮುಖ್ಯವಾಗಿರ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ನೀವು ಯಾವುದೇ ರೀತಿಯ ಪ್ರಶ್ನೆಗಳನ್ನು ಕೇಳಿದರೂ ಕೂಡ ಆರೋಗ್ಯಕ್ಕೆ ಸಂಬಂಧಿಸಿದ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರು ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಸಮರ್ಥರಿದ್ದಾರೆ. ನೀವು ಪ್ರಶ್ನೆಗಳನ್ನು ಕೇಳ್ಬೋದು, ನೀವು ಕಾಲನ್ನು ಮಾಡ್ಬೋದು ಅನ್ನೋದನ್ನು ಹೇಳ್ತಾ ಇನ್ನು ಡಾಕ್ಟ್ರೆ, ಕೊನೆಯ ಒಂದು 10 ನಿಮಿಷ ಬಾಕಿ ಇದೆ. ಒಮ್ಮೆ ಬೇರೆ ಬೇರೆ ನಾವು ವಿಷಯಗಳನ್ನು ಮಾತಾಡಿದ್ದೇವೆ, ಮಲೇರಿಯಾ, ಡೆಂಗ್ಯೂ ಬಗ್ಗೆ ಎಲ್ಲ. ಮತ್ತೊಮ್ಮೆ ಜನರಿಗೆ ಈ ಒಂದಿಷ್ಟು ಕಿವಿ ಮಾತುಗಳನ್ನು ಹೇಳೋದಾದರೆ ಏನು ಹೇಳಲಿಕ್ಕೆ?
1: ಈಗ ಮೊದಲಿಗೆ ಒಂದು ನಂಬರ್ ಅವ್ರು ನೆನಪಿಟ್ಕೊಳ್ಬೇಕು, ನಮ್ಮದು 24x7 ನಂಬರ್. ನೀವಾಗ ಏನು ಹೇಳಿದಿರಿ, 9448556872.
0: ಓಕೆ ಓಕೆ. ಸೊ ಇನ್ನೊಮ್ಮೆ
1: 9449855682 6872 9448556872. ಈ ನಂಬರ್ ಮಂಗಳೂರು ನಗರ ಪ್ರದೇಶದಲ್ಲಿ, ನಾವು ಈಗ ಪುತ್ತೂರಿಂದ ಫೋನ್ ಮಾಡಿದರೆ ವಿ ಕೆ ನಾಟ್ ಡೂ ಎನಿಥಿಂಗ್, ಬಟ್ ಮಂಗಳೂರು ನಗರ ಪ್ರದೇಶದಲ್ಲಿ ಈ ಸಂಖ್ಯೆಗೆ ಫೋನ್ ಮಾಡಿದರೆ ಜ್ವರ ಬಂದರೆ ಮಲೇರಿಯಾ ಪರೀಕ್ಷೆ ಉಚಿತ ಹಾಗೂ ಚಿಕಿತ್ಸೆ ಕೂಡ ಉಚಿತ. ಮಲೇರಿಯಾ ಪರೀಕ್ಷೆ ಉಚಿತ, ಚಿಕಿತ್ಸೆ ಉಚಿತ. 9449855682 ಈ ನಂಬರ್ಗೆ ಫೋನ್ ಮಾಡಿದ್ರೆ ಮಲೇರಿಯಾ ಪರೀಕ್ಷೆ ಉಚಿತ ಹಾಗೂ ಚಿಕಿತ್ಸೆ ಕೂಡ ಉಚಿತ. ಇದು ಮೊದಲನೇ ಇಶ್ಯೂ. ಎರಡನೇ ಇಶ್ಯೂ, ಇನ್ನು ಕೂಡ ನಾವು ಆ ಸ್ವಚ್ಛ ನಿಂತ ನೀರು ನಮ್ಮ ಮನೆಯಲ್ಲಿ ನಿಂತಾ ಇದೆ, ಸಾಕಷ್ಟು ಜನರ ಮನೆಯ ಟ್ಯಾರಿಸ್ ಮೇಲೆ ನೀರಿದೆ. ಸೊ ಇವತ್ತೇ ಯಾರೆಲ್ಲ ಕೇಳ್ತಾರೆ, ದಯವಿಟ್ಟು ನಿಮ್ಮ ಟ್ಯಾರಿಸ್ಗೆ ಹೋಗಿ ನೋಡಿ ನೀರು ನಿಂತಿದ ಅಂತ. ನಿಮ್ಮ ಮನೆಗೂ ಒಳ್ಳೆಯದದು, ಯಾಕಂತ ಹೇಳಿದ್ರೆ ಮನೆಯಲ್ಲಿ ಟ್ಯಾರಿಸಲ್ಲಿ ನೀರು ನಿಂತರೆ ಮತ್ತೆ ಮನೆಯ ಅದು ವೀಕ್ ಆಗತ್ತೆ. ಎರಡನೇದಾಗಿ, ನಾವು ಮನೆ ಎದುರುಗಡೆ ಬಿಸಾಡಿದಂಥ ಪ್ಲಾಸ್ಟಿಕ್ ತುಂಡುಗಳು, ಪ್ಲಾಸ್ಟಿಕ್ ವಸ್ತುಗಳು, ಒಂದಷ್ಟು ಬಾಲ್ದಿಗಳಿರ್ಬೋದು ಅಥವಾ ಬಾಟಲಿಗಳಿರ್ಬೋದು ಅಥವಾ ಬೇರೆ ಒಡೆದ ಮಡಿಕೆಗಳಿರ್ಬೋದು,
0: ಕಡಪಿಕಲ್ ಇರ್ಬೋದು.
1: ಕಡಪಿಕಲ್ ದೊಡ್ಡದು, ಬಟ್ ನನಗೊಂದು ಖುಷಿ ಅಂತ ಹೇಳಿದ್ರೆ ಕಡಪಿಕಲ್ ಬಗ್ಗೆ ಜನ ಅರ್ಥ ಮಾಡ್ತಾ ಇದ್ದಾರೆ, ಇವತ್ತು ಕಡಪಿಕಲನ್ನು ಮಗಿಸಿ ಹಾಕ್ತಾ ಇದ್ದಾರೆ. ಸೊ ಮೊದಲೆಲ್ಲ ಅದೊಂಥರ ಹೆದರಿಕೆ ಇತ್ತು, ಕಡಪಿಕಲ್ ಮಗಿಸಿ ಹಾಕಿದ್ರೆ ಯಜಮಾನನಿಗೆ ಹೃದಯ ತೊಂದರೆ ಬರುತ್ತೆ ಅಂತ. ಸೊ ಇದೆಲ್ಲ ಹೋಗಿದೆ, ಇಟ್ಸ್ ಆಲ್ ಗುಡ್ ಸೈನ್ಸ್. ಬಟ್ ನನ್ನ ರಿಕ್ವೆಸ್ಟ್ ಇಷ್ಟೇ, ರೋಗ ನಿಮಗೆ ಬಂದರೆ ಅಂದರೆ ಜ್ವರ ಬಂದರೆ, ಮಂಗಳೂರಲ್ಲಿ ಜ್ವರ ಬಂದರೆ ಮಲೇರಿಯಾ ಟೆಸ್ಟ್ ಮಾಡಿ, ನಿಮ್ಮ ಸುತ್ತಮುತ್ತಲು ಡೆಂಗ್ಯೂ ಇದ್ದರೆ ರೆಸ್ಟ್ ತಗೊಳ್ಳಿ, ವೈದ್ಯರನ್ನು ಸಂಪರ್ಕಿಸಿ. ಡೆಂಗ್ಯೂವಲ್ಲಿ ಡೆಂಗು ಅಂತ ಗೊತ್ತಾಗಿ ಮಾಡಲಿಕ್ಕೆ ಏನೂ ಇಲ್ಲ. ಡೆಂಗು ಅಲ್ಲದಿದ್ದರೆ ಬೇರೆ ಏನು ಅನ್ನೋದು ಗೊತ್ತಿರಬೇಕು. ಅಂದರೆ ಈಗ ಒಬ್ಬ ಟೈಫಾಯ್ಡ್ ಬಂದವ ಸುಮ್ಮನೆ ಮನೆಯಲ್ಲಿ ಕೂತ್ರೆ ಟೈಫಾಯ್ಡ್ ಜ್ವರ ಆಗ್ಬೋದು, ಟಿಬಿ ಅಥವಾ ಕ್ಷಯ ರೋಗ ಬಂದವನು ಸುಮ್ಮನೆ ಕೂತ್ರೆ ತೊಂದರೆ ಆಗ್ಬೋದು. ಬಟ್ ಡೆಂಗ್ಯೂವಲ್ಲಿ ಎಲ್ಲಕ್ಕಿಂತ ಅಗತ್ಯ ವಿಶ್ರಾಂತಿ, ಜ್ವರ ವಿಪರೀತ ಜ್ವರ ಇರುವಾಗ ಮಾತ್ರ ಜ್ವರದ ಮಾತ್ರೆ, ಇಲ್ಲದ್ರೆ ಏನು ಮಾಡ್ತಾರೆ ಜನ ಮಾತ್ರೆ ತಿಂತಾ ಕೂತಾರೆ, ಪ್ಯಾರಾಸಿಟಮಾಲ್ ಮಾತ್ರೆ 5, 6, 7, ಒಂಥರ ಮೆಂಟಾಲಿಟಿ.
0: ಒಬ್ರು ಕಾಲ್ ಇದ್ದಾರೆ ಡಾಕ್ಟರ್. ಹಲೋ ನಮಸ್ಕಾರ.
2: ಹಲೋ ನಮಸ್ಕಾರ ಸರ್.
0: ನಮಸ್ತೆ ನಮಸ್ತೆ.
2: ಅಭಿಷೇಕ ಹಾಗೂ ಕುಲಾಲ್ ಡಾಕ್ಟರ್ ಅವರಿಗೆ ವಂದನೆಗಳು.
1: ವಂದನೆಗಳು.
2: ನಾನು ಎಚ್ ಮೊಹಮ್ಮದ್ ವೇಣೂರ್ ಮಾತಾಡ್ತಿದ್ದೇನೆ ಸರ್.
0: ವೇಣೂರಿಂದ ಹೇಳಿ ಹೇಳಿ ಸರ್.
2: ಬಹಳ ಕಳೆದ ವರ್ಷವೂ ಬಂದಿದ್ದೀರಿ ತಾವು, ಬಹಳ ಕಡಿಮೆ ಇತ್ತು ಕಳೆದ ವರ್ಷ, ಈ ಸಲ ಹೆಚ್ಚಾಗುವ ಸಾಧ್ಯತೆ ಇದೆ ಅಲ್ಲ ಡಾಕ್ಟರ್?
1: ಹೌದು ಹೌದು, ಖಂಡಿತ ಇದೆ.
2: ಹೌದು, ಇತ್ತೀಚೆಗೆ ನಮ್ಮ ಬೆಳ್ತಂಗ ತಾಲೂಕಿನಲ್ಲಿ ಒಂದು ಮೃತ್ಯು ಆಗಿದೆ.
1: ಹೌದೌದು
2: ಹೌದು. ಆಗಿರುವಾಗ ನನ್ನ ಒಂದು ಅಭಿಪ್ರಾಯ ಉಂಟು ಸರ್. ನಾನೊಂದು ಸೈಂಟಿಸ್ಟ್ ಅಲ್ಲ, ಏನ್ ಹೇಳುದಂದ್ರೆ ಈಗ ಸೋಲಾರ್ ನಲ್ಲಿ ಇಲ್ಲದೆ ಕರೆಂಟ್ ನಲ್ಲಿ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಒಂದೊಂದು ಬ್ಯಾಟ್ ಇದೆ ಸೊಳ್ಳೆ ಕೂಡಿಕೆ ಅಲ್ವಾ, ನಿಮ್ಮ ಮನೆಯಲ್ಲಿ ಇರ್ಬೋದು. ಆಗಿರುವಾಗ ಈ ಆ ಸಿಸ್ಟಮ್ ದೊಡ್ಡ ಪ್ಯಾನಲ್ ನ ಹಾಗೆ ಒಂದೊಂದು RCC ಮೇಲೆ ಇರುವ ಸಿಸ್ಟಮ್ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಸೋಲಾರ್ ಇಲ್ಲ ಕರೆಂಟ್ ಅಲ್ಲಿ ಅದು ಅದಕ್ಕೆ ಈಗ ನಿಮ್ಮ ಮಂಗಳೂರು ದೊಡ್ಡ ಟೌನ್ ಅಲ್ಲಿ ಅದನ್ನು ಮಾಡಿದ್ರೆ ಒಳ್ಳೇದಾಗಬಹುದು
0: ಅಲ್ಲ ಮೊಹಮ್ಮದ್ ಅವರೇ? ಬಟ್ ಸೊಳ್ಳೆ ಅಲ್ಲಿಗೆ ಬರ್ಬೇಕಲ್ಲ.
1: ನಿಮ್ಮ ಆಲೋಚನೆ ತುಂಬಾ ಚೆನ್ನಾಗಿದೆ, ತುಂಬಾ ಒಳ್ಳೆಯ ವ್ಯವಸ್ಥೆಯ ಬಗ್ಗೆ ಯೋಚಿಸ್ತಾ ಇದ್ದೀರಾ. ಈ ರೀತಿಯ ವ್ಯವಸ್ಥೆ ಇದೆ, ಇದಕ್ಕಿಂತಲೂ ದೊಡ್ಡ ವ್ಯವಸ್ಥೆ ಈಗ ಶುರು ಆಗಿದೆ. ಅದೇನಂತ ಹೇಳಿದ್ರೆ, ಆ ಸೊಳ್ಳೆಗಳನ್ನು ನಾಶಪಡಿಸಲಿಕ್ಕೆ ಇನ್ನೊಂದು ಜಾತಿಯ ಸೊಳ್ಳೆಗಳನ್ನೇ ರೆಡಿ ಮಾಡ್ತಾ ಇದ್ದಾರೆ. ತುಂಬಾ ಸಂಶೋಧನೆಗಳು ಆಗ್ತಾ ಇದೆ, ಆದ್ರೆ ಅದಕ್ಕೆಲ್ಲಕ್ಕಿಂತ ಸುಲಭ ಉಪಾಯ ಅಂತ ಹೇಳಿದ್ರೆ ಸೊಳ್ಳೆ ಮೊಟ್ಟೆ ಇಡದಾಗೆ ಮಾಡೋದು. ಅಂದ್ರೆ ಮೊಟ್ಟೆ ಇಡಬೇಕಂದ್ರೆ ನೀರು ಬೇಕಲ್ವಾ? ಈಗ ನೀರು ನಿಲ್ಲಿಸೋದು ಯಾರು? ದೇವರೇನೋ ನೀರು ನಿಲ್ಲಿಸ್ತಾ ಇಲ್ಲ, ನಾವೇ ಕೃತಕ ನೀರು ನಿಲ್ಲಿಸ್ತಾ ಇದ್ದೀವಿ. ಸೊ ಅದನ್ನು ಕಮ್ಮಿ ಮಾಡಿದ್ರೆ ಹೆಚ್ಚಿನ ಅಂಶ ಈ ಸೊಳ್ಳೆ ಉತ್ಪತ್ತಿ ಕಮ್ಮಿ ಆಗುತ್ತೆ. ಅವ್ರದ್ದು ಕೂಡ ಖಂಡಿತ ತುಂಬಾ ಪ್ರಗತಿಪರವಾದ ಚಿಂತನೆ.
0: ಸರ್, ರೀಸೆಂಟ್ ನಾನು ಕೇಳಿದೆ ಗೂಗಲ್ ಇಂದ ಏನಾದ್ರೂ ಸೊಳ್ಳೆ?
1: ಹೌದು, ಈಗ ಸೊಳ್ಳೆ ಗೂಗಲ್ ಮಾತ್ರ ಅಲ್ಲ, ಈಗಾಗಲೇ ಸಿಂಗಾಪುರ್ ಮತ್ತೆ ಎರಡು ಮೂರು ದೇಶದಲ್ಲಿ ಇದನ್ನು ಪ್ರಯತ್ನಿಸ್ತಾ ಇದ್ದಾರೆ. ಅಂದ್ರೆ ಈಗ ಸೊಳ್ಳೆಗಳು ಜಾಸ್ತಿ ಆಗ್ಲಿಕ್ಕೆ ಕಾರಣ ಏನು? ಮೊಟ್ಟೆ ಇಡೋದು. ಸೊ ಮೊಟ್ಟೆ ಇಡದ ರೀತಿಯಲ್ಲಿ ಹೆಣ್ಣು ಸೊಳ್ಳೆ ಆದ್ರೆ, ಅಂದ್ರೆ ಹೆಣ್ಣು ಸೊಳ್ಳೆ ಜೊತೆ ಗಂಡು ಸೊಳ್ಳೆ ಬೆರೆಯುವಾಗ ಅದರಲ್ಲಿ ಮೊಟ್ಟೆ ಆಗದ ರೀತಿ ವ್ಯವಸ್ಥೆ ಆದ್ರೆ ಆ ರೀತಿಯ ಗಂಡು ಸೊಳ್ಳೆಯನ್ನು ರೆಡಿ ಮಾಡಿ ಪ್ರಕೃತಿಯಲ್ಲಿ ಬಿಡ್ತಾ ಇದ್ದಾರೆ. ಸೊ ಇನ್ನೂ ಕೂಡ ಇದು ಸಂಶೋಧನಾ ವ್ಯವಸ್ಥೆಯಲ್ಲಿ ಇದೆ. ಇನ್ನು ಕೂಡ ಇನ್ನೂ ತುಂಬಾ ದೊಡ್ಡ ಮಟ್ಟದಲ್ಲಿ ಸಂಶೋಧನೆ ಆಗಬೇಕು. ಅದೇ ರೀತಿ ಈಗ ಇವರು ಹೇಳಿದಂಥದ್ದು, ಈಗ ಅದು ಹೌದು, ಸೊಳ್ಳೆಗಳನ್ನು ಅಟ್ರಾಕ್ಟ್ ಮಾಡಿ ಕೊಲ್ಲುವಂತ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಬಹುದು. ಇದೆಲ್ಲ ಸಂಶೋಧನೆ ಆಗಬೇಕು. ಈಗಾಗಲೇ ನಾವೇ ನೀವೆಲ್ಲ ನೋಡ್ತಾ ಇರ್ಬೋದು, ಕೆಲವೊಂದಷ್ಟು ಅಮೆಝಾನಲ್ಲೂ ಬರುತ್ತೆ, ಫ್ಲೂರೋಸೆಂಟ್ ಒಂದು ಲೈಟ್, ಅದರ ಹಿಂದ್ಗಡೆ ಒಂದು ಬಿಸಿ ಆಗುವಂತ ವ್ಯವಸ್ಥೆ, ಅಲ್ಲಿ ಬಂದು ಅಟ್ರಾಕ್ಟ್ ಆಗಿ ಸರ್. ಇದೆಲ್ಲ ಬೇರೆ ಬೇರೆ ರೀತಿಯ ವ್ಯವಸ್ಥೆ. ನಮ್ಮಲ್ಲಿ ಮೊದಲು ಗುಡ್ ನೈಟ್ ಇತ್ತು, ಇದೆಲ್ಲ ಹೊಸ ಹೊಸ ಇಶ್ಯೂಗಳು. ಎಲ್ಲಕ್ಕಿಂತ ಸುಲಭ, ನಿಮ್ಮ ಮನೆಯ ಸುತ್ತಮುತ್ತ ನೀರು ನಿಲ್ಲದೆ, ನಿಮ್ಮ ಮನೆ ಒಳಗಡೆ ನೀವು ಹೂವಿನ ಕುಂಡಕ್ಕೆ ಜಾಸ್ತಿ ನೀರು ಹಾಕದೆ ನೀರು ನಿಲ್ಲದಾಗಿ ನೋಡಿದ್ರೆ ಅದರಷ್ಟು ಸುಲಭ ಹಾಗೂ ಖಚಿತವಾದ ವ್ಯವಸ್ಥೆ ಯಾವುದೂ ಇಲ್ಲ. ಯಾಕೆಂತ ಹೇಳಿದ್ರೆ, ನಾನು ಇದನ್ನು ನಿಮ್ಮ ಪಡೀಲಲ್ಲಿ, ನೀವಿರುವಂತ ಪಡೀಲಿರ್ಬೋದು ಅಥವಾ ಹತ್ತಿರದ ನಮ್ಮ ಜಪ್ಪು ಏರಿಯಾದಲ್ಲಿ ಗುಜ್ಜರ ಕೆರೆ ಆ ಜಾಗದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಡೆಂಗು ಹರಡಿತ್ತು. ಸೊ ಜನರಿಗೆ ಅರ್ಥ ಆಯ್ತು, ಅಂದ್ರೆ ಅವರು ಅಷ್ಟೊಂದು ಸಫರ್ ಆದ್ರು, ಆ ನೀರು ನಿಲ್ಲಿಸೋದನ್ನೇ ಕಮ್ಮಿ ಮಾಡಿದ್ರು, ರೋಗ ಕೂಡ ಒಂದಷ್ಟು ವರ್ಷ ಇರಲಿಲ್ಲ. ಈಗ ಮತ್ತೆ ಜನರಿಗೆ ಮರ್ತೋಗಿದೆ, ಮತ್ತೆ ಶುರು ಹಚ್ಚಿದ್ದಾರೆ, ಅದು ಬೇರೆ ವಿಷಯ. ಬಟ್ ನಾವು ಜಾಗರೂಕತೆಯಾಗಿ ನೀರು ನಿಲ್ಲಿಸದೆ ಇದ್ರೆ ಮನೆಯ ಸುತ್ತಮುತ್ತ, ಮನೆಯ ಒಳಗಡೆ, ಮನೆಯ ಮೇಲ್ಗಡೆ, ಅಥವಾ ನಮ್ಮ ಮನೆಯ ವಿನ್ಯಾಸವನ್ನೇ ಆ ರೀತಿ ಮಾಡಿದ್ರೆ, ಈಗ ಉದಾಹರಣೆಗೆ ನಿಮ್ಮ ಮುಂಬಾಗಿಲಿಗೆ ಸೊಳ್ಳೆಯ ಪರದೆ ಅಂತ ಎರಡನೇ ಬಾಗಿಲು ಮಾಡಬಹುದು, ನಿಮ್ಮ ಎಲ್ಲಾ ಕಿಟಕಿಗಳಿಗೆ ಸೊಳ್ಳೆ ಪರದೆ ಅಂತ ಬಾಗಿಲುಗಳನ್ನು ಅಳವಡಿಸಬಹುದು. ಆ ಮೂಲಕ ಮನೆಯೊಳಗೆ ಸೊಳ್ಳೆ ಬರದಾಗೆ ನೋಡಬಹುದು. ಸೊಳ್ಳೆ ಕಚ್ಚದಾಗೆ ನೀವು ತೆಂಗಿನೆಣ್ಣೆ ಬೇವಿನೆಣ್ಣೆ ಮಿಶ್ರಣ ಆಗಿ ಹೇಳಿದೆ, ನಾಲ್ಕನೇ ಒಂದು ಅಂಶ ಬೇವಿನೆಣ್ಣೆ, ಮೂರನೇ ನಾಲ್ಕು ಅಂಶ ತೆಂಗಿನೆಣ್ಣೆ ಮಿಶ್ರಣ ಹಾಕಿ ಹಚ್ಕೊಂಡು ಹೋಗ್ಬೋದು. ಈಗ ಹಳ್ಳಿಗಳಲ್ಲಿ ನೀವು ತೋಟಕ್ಕೆ ಬೇಲಿ ಹಾಕ್ಲಿಕ್ಕೆ ಸಾಧ್ಯ ಇದೆಯಾ? ಪರದೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ.
0: ಒಬ್ರು ವಿಲಿಯಂ ಮಾರ್ಸ್ ನಮ್ಮ ನಿರ್ದೇಶಕರು ಒಂದು ಮೆಸೇಜ್ ಕಳಿಸಿದ್ದಾರೆ. ಒಬ್ಬ ವ್ಯಕ್ತಿಗೆ ಜೀವಮಾನದ ಅವಧಿಯಲ್ಲಿ ಮಲೇರಿಯಾ ಒಂದಕ್ಕಿಂತ ಹೆಚ್ಚು ಬಾರಿ ಬಂದರೆ ಅದು ಜೀವಕ್ಕೆ ಅಪಾಯವಾಗುವ ಸಾಧ್ಯತೆ ಹೆಚ್ಚಿರುತ್ತದೆ ಅನ್ನುವಂಥ ಸತ್ಯನ ಅಂತ ಅವ್ರು ಕೇಳ್ತಾರೆ.
1: ಖಂಡಿತ ಹೌದು, ಅಪಾಯ ಜಾಸ್ತಿ ಇರ್ತದೆ. ಯಾಕೆಂತ ಹೇಳಿದ್ರೆ, ಈಗ ನೀವು ಜಾರ್ಖಂಡ್ ಇಂದ ನಮಗೆ ಬರ್ತಾ ಇದ್ದಾರೆ ಜನ, ಸಾಕಷ್ಟು ಲೇಬರ್ಸ್ ಬರ್ತಾ ಇದ್ದಾರೆ. ಅವರು ಪರೀಕ್ಷೆ ಮಾಡಿ ನೋಡುವಾಗ ಅವರ ಸ್ಪ್ಲೀನ್ ರಕ್ತವನ್ನು ಇನ್ನೊಂದು ಶುದ್ಧೀಕರಣ ಮಾಡುವಂತ ಒಂದು ಅಂಗ ಇದೆ. ನಮ್ಮಲ್ಲಿ ಲಿವರ್ ಒಂದು ಅಂಗ ಆದ್ರೆ ಸ್ಪ್ಲೀನ್ ಎರಡನೇ ಅಂಗ. ಅದು ತುಂಬಾನೇ ಬೆಳೆದು ಬಿಡ್ತಿರ್ತದೆ, ತುಂಬಾ ದೊಡ್ಡದಾಗಿರ್ತದೆ. ಈ ಮಲೇರಿಯಾ ಮತ್ತೆ ಬಂದು ಬಂದು ಸ್ಪ್ಲೀನ್ ದೊಡ್ಡದಾಗ್ತದೆ, ಖಂಡಿತ ಅನೀಮಿ ಆಗ್ತದೆ, ಪಿತ್ತಜನಕಾಂಗದ ತೊಂದರೆ ಆಗ್ತದೆ. ಸೊ ಖಂಡಿತವಾಗಿಯೂ ಅಪಾಯ ಇರ್ತದೆ. ಅದಲ್ಲದೆ ಹೈಪರ್ ಸೆನ್ಸಿಟಿವಿಟಿ ಕೂಡ ಆಗ್ಬಹುದು. ಎಲ್ಲವನ್ನು ನೋಡಿದ್ರೆ ಖಂಡಿತ ಮಲೇರಿಯಾ ಮತ್ತೆ ಮತ್ತೆ ಬರೋದು
0: ಒಳ್ಳೇದಲ್ಲ,
1: ಖಂಡಿತ ಒಳ್ಳೇದಲ್ಲ. ಅವ್ರು ಏನು ಕನ್ಸರ್ನ್ ತೋರಿಸಿದ್ದಾರೆ ಅದು ನೂರಕ್ಕೆ ನೂರು ಸತ್ಯ.
0: ಸತ್ಯ, ಅದಕ್ಕೆ ಇರುವಂತದ್ದು ಪ್ರಮುಖವಾಗಿ ಏನಿದೆ ಆ ಡೋಸ್ ಅಂತ ಕೊಡ್ತ, 14 ದಿವಸದ
1: ಸಂಪೂರ್ಣ ಚಿಕಿತ್ಸೆ
0: ಪಡ್ಕೊಳ್ಬೇಕು.
1: ಈಗ ನಮ್ಮಲ್ಲಿ ಇರೋದು ಪಾಲ್ಸಿ ಫಾರಂ ವೈವ್ಯಾಕ್ಸ್, ವೈವ್ಯಾಕ್ಸ್ಗೆ 14 ದಿವಸ ಚಿಕಿತ್ಸೆ ಬೇಕು. ಪಾಲ್ಸಿ ಫಾರಂ ಆಗಾದ್ರೆ 3 ದಿವಸ ಸಾಕು.
0: ಇನ್ನೊಂದು ಪ್ರಶ್ನೆ ಡಾಕ್ಟರ್, ಡೆಂಗ್ಯೂ ಮಲೇರಿಯಾ ಬಂದ್ರೆ ಹಾಸ್ಪಿಟಲೈಸ್ ಆಗೋದು ಅತ್ಯಂತ ಮುಖ್ಯ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ಬೇಕಲ್ಲ, ಮನೆಯಲ್ಲಿ ಕೂತು ತಗೊಳ್ಬಹುದು.
1: ಅದು ರೋಗದ ಗಂಭೀರತೆಯ ಮೇಲೆ ಇರ್ತದೆ. ಈಗ ನಾವು ನಮ್ಮ ವಾಲಂಟಿಯರ್ಸ್ ಇರ್ತಾರೆ, ನಮ್ಮ ವಾಲಂಟಿಯರ್ಸ್ ಅಂತ ಹೇಳಿದ್ರೆ ಸ್ವಯಂ ಸೇವಕರಿದ್ದಾರೆ, ಸುಮಾರು 45 ಜನ ಇದ್ದಾರೆ. ನಿಮ್ಮ ಎಲ್ಲಾ ಕಟ್ಟಡದ ಕಾರ್ಮಿಕರಿಗೆ ನಾವೇ ಚಿಕಿತ್ಸೆ ಕೊಡ್ತಾ ಇರೋದು. ಯಾವೊಬ್ಬ ಕಾರ್ಮಿಕ ಕೂಡ ಹೋಗಿ ಆಸ್ಪತ್ರೆಯಲ್ಲಿ ದಾಖಲ ಆಗ್ತಾ ಇಲ್ಲ. ಆದರೆ ಜ್ವರ ವಿಪರೀತ ಇದೆ, ತುಂಬಾ ಜೋರಾಗಿ ಜ್ವರ ಬರ್ತಾ ಇದೆ. ಈಗಾಗಲೇ ಆತನ ಪಿತ್ತಜನಕ ಅಥವಾ ಲಿವರ್ ತೊಂದರೆಗೆ ಒಳಗಾಗಿದೆ, ಜಾಂಡಿಸ್ ಆಗಿದೆ. ಅಂಥ ಪರಿಸ್ಥಿತಿಯಲ್ಲಿ ಅಡ್ಮಿಟ್ ಆಗುವ ಅಗತ್ಯತೆ ಕೂಡ
0: ಇರಬಹುದು. ಒಬ್ಬರು ಕೊನೆಯ ಕಾಲ್ ಇದ್ದಾರೆ. ನಮಸ್ಕಾರ.
3: ಶಿಶಿ ಗುರು ಗೌರಂಗ ಗದಾಧರ ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ ರಾಧೆ ರಾಧೆ. ನಮಸ್ಕಾರ. ನಾನು ವಿದ್ಯುನಾರಾಯಣ ಹರಿ ಓಂ ಧನ್ವಂತರಾಯ ನಮಃ. ನಾನು ಪ್ರೇಂಕ್ರದೀಪ್ ದಾಸ್ ಅಂತ ಮಾತಾಡ್ತಿರೋದು. ಶ್ರೀಕೃಷ್ಣ ಚೈತನ್ಯ ಜಗನ್ನಾಥ ಪರಶುರಾಮ ಕ್ಷೇತ್ರ ಕದ್ರಿ ಮಂಜುನಾಥ ಸ್ವಾಮಿ ಖಾತೆಯನ್ನು ಮಂಗಳಂಬಿಕೆ ಮಂಗಳೂರಿಂದ ವೈದ್ಯರ. ನಮಸ್ಕಾರ. ನಂದು ಎರಡು ಪ್ರಶ್ನೆ ಇದೆ. ಏನಂದ್ರೆ ಈಗ ನೋಡಿ, ಇದರಲ್ಲಿ ಸ್ಟೆಮ್ ಥೆರಪಿ ಸೆಲ್ ಥೆರಪಿಯಲ್ಲಿ ಈ ವೈರಸ್ ಅನ್ನೇ ಮ್ಯೂಟೇಷನ್ ಮಾಡಿ ಅದು ಸುಮಾರು ಇದೆಲ್ಲ ಮಾಡ್ತಿದ್ದಾರೆ. ಹಾಗೆ ಈ ವೈರಸ್ ಯಾವುದು ಎಫೆಕ್ಟ್ ಮಾಡ್ತದೆ ಮಲೇರಿಯಾ ಮತ್ತೆ ಇದಕ್ಕೆ, ಅದನ್ನೇನ ಮ್ಯೂಟೇಷನ್ ಮಾಡಿ ಸಂತಾನ ಹರಣ ತರ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ. ಅದೆಲ್ಲ ಜೆನೆಟಿಕ್ ಇದ್ರಲ್ಲೆಲ್ಲ ಇದನ್ನ ವೈರಸ್ ಮ್ಯೂಟೇಷನ್ ಮಾಡಿ ಯೂಸ್ ಮಾಡ್ತಿದ್ದಾರೆ. ಎರಡನೇ ಪ್ರಶ್ನೆ ಏನಂದ್ರೆ, ಈಗ ನೀವು ಹೇಳಿದ್ರಿ ಅದು ಟ್ರಿಗರ್ ಆಗ್ತದೆ ಅಂತ, ಅದು ಯಾವುದು ತನ್ನಷ್ಟಕ್ಕೆ ಟ್ರಿಗರ್ ಆಗುದು ಅಂತ. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಸೈಂಟಿಸ್ಟ್ ಗಳೆಲ್ಲ ಈಗ ಪ್ರೋಟೀನ್ ಇದೆಯಲ್ಲ ಡಿ ಎನ್ ಎ ಅಲ್ಲಿ, ಅದು ತನ್ನಷ್ಟಕ್ಕೆ ಕಂಬೈನ್ ಆಗಿ ಆ ರೀತಿ ಆಗ್ಬೇಕಂದ್ರೆ ಅದು ಚಾನ್ಸ್ ತುಂಬಾ ಕಡಿಮೆ. ಅದು ಅಂದ್ರೆ 10^3 ಫಾಲೋಡ್ ಬೈ 10 zeros ಅಂತ ಹೇಳ್ತಾರೆ. ಅದಕ್ಕೆ ಇಷ್ಟು ಕೋಟಿ ವರ್ಷ ಬೇಕು, ಬೈ ಚಾನ್ಸ್ ಅಲ್ಲ. ಅದರ ಹಿಂದೆ ಒಂದು ಕಾನ್ಶಿಯಸ್ ಡಿಸೈನ್ ಇದೆ. ಅದು ಒಂದು ಅದನ್ನ ದೇವರು ಅಂತ ಹೇಳ್ಬಹುದು ಅಥವಾ ಇನ್ನೊಂದು ಬೇರೆ ಹೆಸರಲ್ಲಿ ಬೇರೆಯವರು ಕರಿಬಹುದು. ಒಂದು ಇಚ್ಛಾಶಕ್ತಿಯ ಪ್ರಕರಣೆ ಆಗುದು ತನ್ನಷ್ಟಕ್ಕೆ ಅಲ್ಲ ಅಂತ ಹೇಳ್ತಾರೆ. ಅಂದ್ರೆ ನೀವೇ ಅದು ಹೇಳಿದಲ್ಲ, ಅದು ತನ್ನಷ್ಟಕ್ಕೆ ಅದು ಚೇಂಜ್ ಆಗ್ತದೆ, ಮ್ಯೂಟೇಷನ್ ಆಗ್ತದೆ, ಹಾಗೆ ಅಲ್ಲ ಅಂತ ಈಗ ಮೈಕ್ರೋ ಬಯಾಲಜಿಸ್ಟ್ ಎಲ್ಲ ಹೇಳ್ತಾರೆ. ಹಾಗೆ ಸತ್ಸ್ವರೂಪ ಇವರೆಲ್ಲ.
0: ಓಕೆ ಓಕೆ, ನಿಮ್ ಪ್ರಶ್ನೆ ಅಲ್ವಾ ಇದು?
1: ಸೊ ಮೊದಲಿಗೆ ಏನಂತ ಹೇಳಿದ್ರೆ, ಈಗ ಸೈನ್ಸ್ ಅಲ್ಲಿ ಸಾಕಷ್ಟು ಸಂಶೋಧನೆಗಳು ಆಗ್ತಾ ಇದೆ, ಹೊಸ ಹೊಸ ಸಂಶೋಧನೆಗಳು. ಅದು ಮಾಸಿಗೆ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಜನರಿಗೆ ಯಾವಾಗ ಹೆಲ್ಪ್ ಆಗ್ತದೆ ಅದನ್ನ ಮಾತ್ರ ನಾವು ಇದಕ್ಕೆ ತಗೊ. ಈಗ ವ್ಯಾಕ್ಸಿನ್ಸ್ ತುಂಬಾ ಸಾಕಷ್ಟು ರೋಗಗಳಿಗೆ ವ್ಯಾಕ್ಸಿನ್ ಇದೆ, ಬಟ್ ಎಲ್ಲಾ ವ್ಯಾಕ್ಸಿನ್ ಅನ್ನು ಉಪಯೋಗಿಸ್ತಾ ಇಲ್ಲ. ಈಗ ಸದ್ಯಕ್ಕೆ ನಾವು HPV ವ್ಯಾಕ್ಸಿನ್ ಅಂತ ಕೊಡ್ತಾ ಇದ್ದೀವಿ. ಅಂದ್ರೆ ಈ ಸರ್ವೈಕಲ್ ಕ್ಯಾನ್ಸರ್ ಬಾರದ ರೀತಿಯಲ್ಲಿ ಒಂದು ಕ್ಯಾನ್ಸರ್ಗೆ ಒಂದು ಟ್ರೀಟ್ಮೆಂಟ್ ಇರ್ತದೆ, ಅದಕ್ಕೆ ಬಾರದ ರೀತಿಯಲ್ಲಿ ವ್ಯಾಕ್ಸಿನ್ ಇದೆ. ಈಗ ಆ ವ್ಯಾಕ್ಸಿನ್ ಎಲ್ಲರಿಗೂ ಕೊಡ್ಬೋದಾ, ಎಲ್ಲರಿಗೂ ಅಗತ್ಯ ಇದೆಯಾ, ಅಥವಾ ಯಾಕೆ ಇಷ್ಟು ವರ್ಷ ಕೊಡಲಿಲ್ಲ, ಅದಕ್ಕೆಲ್ಲ ಒಂದೊಂದಷ್ಟು ಸಂಶೋಧನೆ ಕಾರಣಗಳಿದೆ. ಈಗ ಅದೆಲ್ಲ ಪಾಸ್ ಆಗಿ ಇವತ್ತು ಬಂದಿದೆ ಅದು. ಅದೇ ರೀತಿ ಇವ್ರು ಹೇಳಿದ ಇದೆಲ್ಲ ವ್ಯವಸ್ಥೆಗಳು ಖಂಡಿತ ಮುಂದಕ್ಕೆ ಬರ್ಬೋದು, ಬಾರದೂ ಇರ್ಬೋದು. ಅದರಲ್ಲಿ ಎರಡು ಇಂಪಾರ್ಟೆಂಟ್, ಒಂದು ಜನಸಾಮಾನ್ಯರಿಗೆ ಅದರಿಂದ ಎಷ್ಟು ಪ್ರಯೋಜನ ಆಗ್ತದೆ, ಇನ್ನೊಂದು ವೆದರ್ ಇಟ್ ಈಸ್ ಎಕನಾಮಿಕಲ್, ಅದು ಮಾಡಲಿಕ್ಕೆ ಸಾಧ್ಯ ಇದೆಯಾ ಅನ್ನೋದು, ಅಂದ್ರೆ ಹಣಕಾಸು ವ್ಯವಸ್ಥೆಯಲ್ಲಿ ಸಾಧ್ಯ ಇದೆ ಅನ್ನೋದು ಎರಡು ಇಂಪಾರ್ಟೆಂಟ್. ಸೊ ಎರಡೂ ವ್ಯವಸ್ಥೆ ಸರಿಯಾದಲ್ಲಿ ಖಂಡಿತ ಹೊಸ ಹೊಸ ಸಂಶೋಧನೆಗಳು ಸಾಕಷ್ಟು ಆಗ್ತಾ ಇದೆ. ನಾವು ಕೇಳದೆ ಹೇಳದೆ ಊಹಿಸದಂತ ಸಂಶೋಧನೆಗಳಾಗ್ತಾ ಇದೆ, ಖಂಡಿತ ಆಗಬಹುದು ಮುಂದಕ್ಕೆ. ನಾವು ಹೋಪ್ಫುಲ್ ಆಗಿರುವ ಸದ್ಯದ ಮಟ್ಟಿಗೆ ನಮಗಿರುವ ದಾರಿ ನೀರು ನಿಲ್ಲದಾಗೆ ನೋಡೋದು, ಸೊಳ್ಳೆಯಿಂದ ಕಚ್ಚಿಸಿಕೊಳ್ಳದಾಗೆ ನೋಡೋದು, ಅದಕ್ಕೆ ಪರ್ಸನಲ್ ಪ್ರೊಟೆಕ್ಷನ್ ಮೆಥಡ್ ಆದ ಬೇವಿನೆಣ್ಣೆ ಅಥವಾ ತೆಂಗಿನೆಣ್ಣೆಯನ್ನು ಮಿಶ್ರಣ ಹಚ್ಕೊಳ್ಳೋದು, ಅಥವಾ ನಮ್ಮ ಮನೆ ಸುತ್ತಮುತ್ತ ನೀರು ನಿಲ್ಲದಾಗೆ ನೋಡೋದು, ಬಂದ ರೋಗಿಯನ್ನು ಜಾಗರೂಕತೆಯಿಂದ ಶುಶ್ರೂಷ ಮಾಡೋದು, ಇದು ಮಾತ್ರ ನಮ್ಮಲ್ಲಿ ಇರುವಂತ ಸದ್ಯದ ವ್ಯವಸ್ಥೆ. ಸೊಳ್ಳೆ ಪರದೆ ಇದೆ, ಫಾಗಿಂಗ್ ಅಂತ ಮಾಡಬಹುದು, ಅಥವಾ ನಿಮ್ಮ ಮನೆಯಲ್ಲೇ ನೀವು ಹೊಗೆ ಹಾಕಿಕೊಳ್ಬಹುದು, ಇಂಥದ್ದೆಲ್ಲ ವ್ಯವಸ್ಥೆ ಮಾಡಬಹುದೇ ಹೊರತು ದೊಡ್ಡ ದೊಡ್ಡ ಸಂಶೋಧನೆಗಳು ಸದ್ಯದ ಮಟ್ಟಿಗೆ ನಮ್ಮಲ್ಲಿ ಪ್ರಸ್ತುತ ಇಲ್ಲ
0: ಅಂತ. ಓಕೆ ಡಾಕ್ಟರ್, ನೀವು ನೀಡಿದ ಮಾಹಿತಿ

0: ಆ ನಿಟ್ಟಿನಲ್ಲಿ ನೀವು ತುಂಬ ಜನರಿಗೆ ಮಾಹಿತಿ, ಸೈನ್ಸ್ ಹಲೋ ಡಾಕ್ಟರ್ ಅನ್ನುವ ಸಂಕಲನವೇ ಒಂದು ದೊಡ್ಡ ವ್ಯವಸ್ಥೆ. ಯಾಕೆಂತ ಹೇಳಿದ್ರೆ ಇವತ್ತು ಈ ರೀತಿಯ ವ್ಯವಸ್ಥೆ ತುಂಬ ಅಗತ್ಯ. ಯಾಕೆಂತ ಹೇಳಿದ್ರೆ ವಾಟ್ಸಪ್ಪಲ್ಲಿ ಅಥವಾ ವಾಟ್ಸಪ್ ಯೂನಿವರ್ಸಿಟಿಯಿಂದಲೇ ಹೇಳ್ತಾ ಇದ್ದಾರೆ, ಏನೆಲ್ಲ ಒಂದು ಮಾಹಿತಿಗಳು, ತಪ್ಪು ಮಾಹಿತಿಗಳು ಅನ್ವೆರಿಫೈಡ್ ಸೋರ್ಸಿಂದ ಬರ್ತಾ ಇರ್ತದೆ. ಸೊ ಜನರು ತುಂಬ ಕನ್ಫ್ಯೂಷನ್ ಇರುವ ಸಮಯದಲ್ಲಿ ಈ ರೀತಿ ಒಂದು ನಿರ್ದಿಷ್ಟವಾದ ವ್ಯಕ್ತಿಯಿಂದ, ಸರ್ಟಿಫೈಡ್ ವ್ಯಕ್ತಿಯಿಂದ ತಾವುಗಳು ಏನು ಈ ರೇಡಿಯೋ ಹಲೋ ಡಾಕ್ಟರ್ ಅಂತ ಮಾಡ್ತಾ ಇದ್ದೀರಿ, ಇದಕ್ಕೆ ನಾನು ಪರ್ಸನಲ್ ಆಗಿ ತುಂಬ ದೊಡ್ಡ ಮಟ್ಟದ ಧನ್ಯವಾದ ರೇಡಿಯೋ ಸಾರಂಗಕ್ಕೆ ಹೇಳ್ತೇನೆ.
1: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಡಾಕ್ಟರ್. ಇವತ್ತು ಸರ್ಕಾರಿ ರಜೆ ಇದ್ರೂ ಕೂಡ ನೀವು ಸಮಯ ಮಾಡಿಕೊಂಡು ಬಂದಿದ್ದೀರಿ. ನಿಮ್ಮ ಅಮೂಲ್ಯ ಸಮಯಕ್ಕೆ ಮತ್ತೊಮ್ಮೆ ರೇಡಿಯೋ ಸಾರಂಗದಿಂದ ಬಂದಿದೆ. ಥ್ಯಾಂಕ್ ಯು ಸೋ ಮಚ್.
0: ನಮಸ್ತೆ
1: ಶ್ರೋತೃಗಳೇ. ಇಷ್ಟು ಹೊತ್ತು ನಮ್ಮ ಜೊತೆ ಜಿಲ್ಲಾ ಸರ್ವೇಕ್ಷಣ ಅಧಿಕಾರಿಗಳಾದ ಡಾಕ್ಟರ್ ನವೀನ್ ಚಂದ್ರಕುಲಾರ್ ಅವರು ಬಹಳ ಅದ್ಭುತವಾದಂಥ ರೀತಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಇವತ್ತಿನ ಹಲೋ ಡಾಕ್ಟರ್ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಆರ್ ಜೆ ಅಭಿಷೇಕ್, ಎಲ್ಲರೂ ಕೂಡ ನಮಸ್ಕಾರ.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಆಶ್ರಯದಲ್ಲಿ ನಡೆದ ತುಳು ಯಕ್ಷಗಾನ ತಾಳಮದ್ದಳೆ ಪಗರಿದ ಸಂಕ. ಪ್ರಸಂಗ ರಚನೆ ಹರೀಶ್ ಶೆಟ್ಟಿ ಸೂಡ. ಭಾಗವತರು ದಯಾನಂದ ಕೋಡಿಕಲ್. ಚೆಂಡೆ ಕೃಷ್ಣರಾಜ ನಂದಳಿಕೆ. ಮದ್ದಳೆ ರಾಜೇಶ್ ಕುಡ್ಪಾಡಿ. ಪಾತ್ರ ಪರಿಚಯ ಅರ್ಜುನ, ಭಾಸ್ಕರ್ ರೈ ಕುಕ್ಕುವಳ್ಳಿ, ಹನುಮಂತ, ದಯಾನಂದ್ ಕತ್ತಲ್ ಸರ್, ವೃದ್ಧ ವಿಪ್ರ ಪ್ರಶಾಂತ್ ಸಿಕೆ. ಪ್ರಸ್ತುತಿ ಪೊಸಕುರಲ್ ಚಾನೆಲ್. ಈಗ ಪಗರಿದ ಸಂಕ, ಈ ತುಳು ಯಕ್ಷಗಾನ ತಾಳಮದ್ದಳೆಯ ಮೂರನೇ ಕಂತು.
1: ಅಂಚ ಪುಷ್ಕವತ್ತನ ವಿತ್ತಲಾಗಿ ಅಂಚ ಬಾಕಿ ಪೂರ ಮಂಗೇರ್ಕುಲ ಪೂರ ಇತ್ತಲಾಗಿವೆ ಇತ್ತಲಾಗಿವೆ.
2: ರಾಮೆ ಅಯೋಧ್ಯೆಗೆ ಪೊಗ್ಗಿನ ಕಾತನ ಕತೆ
1: ಅಂದು ಅವು ಸಂಗತಿ ಬೇತೆ. ಅವು ಕೋಂಗಿ ಕಟ್ಟು ನಕ್ಕಲು ಕಬಿ ಕಟ್ಟುವೇರಿ ಅಂಡ ಒಂದು ಅಂಚ ಯಾನು ಉದಾಹರಣೆ ಅವು ಕತೆ ಬಂದ ಉಪಗತೆ ಒತ್ತು ಕತೆ ಬರ್ಪುಂಡು ಅಂಡ ಅವು ಕತೆ ಎತ್ತೆ ಹಾಕೊಂಡು ಅಜ್ಜ ಮೂಲು ಲಾಗಿ ನಲ್ಕ ಬಾಕಿ ತಕ್ಕಲು ಲಾಗಿಡೀರಿ ಅಂಡ ಇಂಕೊಂಜಿ ಮದ್ದಪ್ಪಯ್ಯ ಅವೊಂಜಿ ಸಾಪ
2: ಅಂದ
1: ಅಂದ ಕುಲ್ದಿನ ಪೊರ್ತುಡು ಜಾಂಬವ ದೇವಿರ್ ಆರ್ಬತ್ತಿ ಬೆರಿಬಿಟ್ಟದು ಬಂಡಿಯಿಂದ ಈ ಕಡಲಿಗೆ ಉತ್ತರ ಕೊರ್ಪಂದಿತ್ತು ನಾವು ಈ ಮಾತ್ರ.
2: ಓಹೋ
1: ಆತಾನಗ ಸಿರಿಂಟು ದಿನ ಲಕ್ ಲಕ್ ಲಕ್ಕದ ಮಿತ್ತು ಬೋಯ್ ಓದೊಂಜಿ ಲಾಗಿ ನಂಜಿ ಗೊತ್ತುಂಡು
2: ಮಹೇಂದ್ರ ಮಿತ್ತು
1: ಆಯ್ತಕ್ಕ ಓದು ಕಡಪ ಲಾಗಿದ್ದೀನಿ ಅಲ್ತಿರದ ಪಿರಬತ್ತದೆ ಆಯ್ತ ಲೆಕ್ಕಾಚನ್ ಯಾನು ಒರಿಯತ್ತು ಆಗಿ ಲಾಗಿರೋ ತಾಕತ್ತದ ಬೊಕ್ಕೋದಿಲ್ಲಿ ಬೊಕ್ಕೊರ್ಲಿತ್ತೆ ವಾಲಿ ನಮಗೆ ಅಂಗದೆ ಆಯ್ಗಲಾತ ತಾಕತ್ತು ಅಂಚದ್ ಯಾನ್ ಲಾಗಿದ್ ಬತ್ತೇನೋ ಆತ ಮಾತ್ರ ನನ ಪೋವಡು ನಂಡ ಸಂಕ ಕಟ್ಟೋಡು.
2: ಓಹೋ
1: ಹಾ ಈತು ಈ ಲೆಕ್ಕ ಬಂಡತ್ತ ಆತ ಜನ ತೊಟ್ಟಿಗೆ ಬೋದು ಖಾಲಿ ಕಾರ್ಡ್ ನಡಪು ನಂಚಿತ್ತನ ಕಾಡದ ಕಾರ್ಡ್ ನಡಪು ನಂಚಿತ್ತಿನ ರಾಮೆ ಲಕ್ಷ್ಮಣೆ ಎಂಕುಲು ಒಟ್ಟಾದ ಪೋಡ ಐತೊಟ್ಟಿಗೆ ಬತ್ತಿನ ರಾಮನೇ ರಾವಣನ ಮೆಗ್ಗಿರಿ
2: ಅಂದಪ್ಪ
1: ಒಂದು ಪೋಡ್ ನಂಡು ಇತ್ತು ಜನ ಬೋಟ ಸಂಘ
2: ಬೋಡತ್ತೋಕ್ಕಲು ಏಳು ಜನ ನರಮನಿಗೆ
1: ಅಂದು ಬೊಕಪೂರ ಮಂಗೇರ್
2: ರಾಮೆ ಲಕ್ಷ್ಮಣೆ ವಿಭೀಷಣೆ ಆಯ್ನ ಒಟ್ಟಿದ್ದೆ ಐನ ಮಂತ್ರಿ
1: ಮಂತ್ರಿ ನಕು ಅಂಚನೆ ಎಂಕುಲು ಲೆಕ್ಕ ಬಾಡ್ನಾಗ ನೂದು ಯೋಜನ ಅಂಚನೆ ಪತ್ತು ಉದ್ದ ನೂದು ಉದ್ದ ಪತ್ತಾಗೆಲ್ಲ
2: ಅಗೆಲ್ಲ
1: ಆತುದ್ದದ ಸಂಕ ಕಟ್ಟೋಡು ನನ್ನದಾದ ಬೋಡು ಪೂರ ಕಲ್ಲು ಬಾಡ್ರೆ ಸುರುಮಲ್ತ ಪೂರ ಮುರ್ಕೇರ ಸುರು ಐಡ್ದೊಕ್ಕ ರಾಮದೇವರಡ ಸುಗಿತೋ ಕಲ್ಲು ಪೂರ ನಿಂದೇರ ಸುರುವಾಂಡ್ ಆ ಮುಲ್ತದ ಅಡೆಮುಟ್ಟ ಸಂಕ ಕಟ್ಟೊಡ್ಡೋ ಏತ್ ಕಲ್ಲು ಬೋಡು ಏತ್ ಮರ ಬೋಡು ಕೆಲವು ಕಲ್ಲು ಮರ ಅಂದ್ಬಂಡ್ಪೇರು ಕೆಲವು

0: ಕಲ್ಮರ ಅಂದ್ ಬಂಡ್ಬೇರೆ ಮರಕ್ಕುಲೆಡ ಕೆಲವು
1: ಮರಟ್ಟಿ
0: ನೀರಿಗೆ ಬಾಡ್ರೆ ಆಪಿನ ಕಲ್ಮರ ಅಂದುಂಡು ಅವೆಡ್ಡೆ ಗಟ್ಟಿಪ್ಪುಂಡು.
1: ಓಹೋ
0: ಮರಕ್ಕುಲೆಡ ಮಸ್ತುಂಡ ಅಯ್ಯೋ ಓಡೆ ಮುಟ್ಟಂಡ ಸೈತಿನ ಬದುಕವನ ಮರಕ್ಕುಲ್ಲುಂಡು ಅಂದ್
1: ಆಯುರ್ವೇದ
0: ಪುರುಂಡು ಅಂಚಿತ್ತಿನ ಪೂರ ಇತ್ತಿನ ಅಂಚಿತ್ತಿನ ಕಲ್ಲು ಏತ್ ಮರ ಮಟ್ಟ ಪೂರ ಬಾಡ್ದು ತುಂಬು ತುಂಬುದು. ಒರುವರ ಎಂಕ್ಲಿನ ಜಾಂಬವ ದೇವಿರ್ಬೋದು ಕೈಲಾಸ ಗಿರಿನವರ ಗದ್ದ ಇರು ಅಡೆ ಮುಟ್ಟ ಊರ ಸಂಗತಿ ಆತನ ಆತನ ಪೂರ ಕೊಣದು ಪಾಡದು ಪಾಡದು ಬೇಲೆ ಮಲ್ತದು ಸಂಕ ಕಟ್ಟದು ಕಟ್ಟ ಕಡೆಗೆ ರಾವಣನ ಅಲಿತ್ತದು ಅವಳು ವಿಭೀಷಣನ ಕುಲ್ಲಾದು ತೀರ ಬರ್ಪುನ ವರೆ ಮುಟ್ಟೋಗ್ಲೆಂಕ್ಲ ಸರ್ರೋ ಅಡೆವರೆ ಮುಟ್ಟಲು ಗೊತ್ತದು ಕೆಲವೊಂದು ಉಮೇದಡು ಬೇಲೆ ಮಲ್ಪುನಾಗ ಬಚ್ಚಲು ಗೊತ್ತಾಗ ಉಮೇದಡು ಮಲ್ಪು ಕೆಲವು ಮಲಮಲ್ಲ ದೇವಲ್ಯಡು ಬರೋ ಸಂಗತಿ ಉಂಟು ಮುಟ್ಟಿ ಮಲ್ಪು ನು ಸಂಬಳ ಗೊರ್ಪುಂಡೋ ಬರ್ಪು ನೀವಂತೆ ಬರ್ತುಗು ಬೇಲೆ ಮಲ್ಪು ನೀವಂತೆ ಒಂತೆ ತೆನಸಿಗೆ ಬಾರೆ ಅಂಡ ಬೊಕ್ಕಂತೆ ಬರ್ತ ವನಸಿಗೆ ಬಾರೆ ಅಂಡ ಬೊಕ್ಕಂತೆ ಬರ್ತ ನಿದ್ರಿಯಾರ ಅಂಡ ಐಟು ಅಂತೆ ಅವೆ ಬುಟ್ಟಿ ಮಲ್ಪುನ ಬಣದ ಅಂದಂದ್ ಅವೆ ಬುಟ್ಟಿ ಮಲ್ಪುನ ಬಣದ ನನಗೆ ಎತ್ತಲ ಮಲ್ಪರೆ ಎಂಕ್ಲಿಗೆ ಬಚ್ಚಲೇ ಗೊತ್ತಾತು ಜಿಂದು.
1: ಓಹೋ
0: ಅಂಚುತ್ತಿನ ಚಾಕಿರಿನ ಮಲ್ತಿ ನೆಡ್ದ ಅವರ ಅತತ್ ಕಲ್ಲು ಗುಡ್ಡೆಲನ್ನು ತುಂಬಿ ನೆಡ್ದ ಅವರ ಸರ್ರು ಕುಸ್ಕುದುಂಡು ಕೈಕಾರ ಉಳಾಯಿ ಸೇರಿದುಂಡು ಕಣ್ಣ ಅಡೇಗೆ ಮುಚ್ಚಲಪ್ಪ ಆತುಂಡು ಈ ಪೊಯ್ಯದ ಬೆಪ್ಪುಡು ರಾಮನ ಸುಗಿತದ ಕುಲ್ದೆ ಯಾನೇ ಹನುಮಂತೆ.
1: ರಾಮಾಯಣ ಗೊತ್ತಿ ಜನನಿಗೆ ಕತೆ ಅನ್ಪಿನ್ನ
0: ವಾತು
1: ಏರಿಗೆ ಗೊತ್ತಿಜಿ ಮಾರಾಯ ಅಂಡ ಈ ಕತೆ ಕೇಂದ್ರ ಬಡದಿನಿ
0: ಸಂಕ ಕಟ್ಟದಿನಿ ಎಂಕುಲೆ ಎಂದು
1: ಅತ್ತು ಒಂದು ಪಾತೇರ ಉಂಡು ಒರಿ ಇಂಚನೆ ಫೋನಾಗ ಸಾಧಿ ಬರಿಯ ಫೋನಾಗ ಒಂಜಿ ಉಚ್ಚು ತಿಕ್ಕಿಂಡಿಗೆ ತಿಕ್ಕನ ಇದ ಬೀಲಗು ತೊರಿತು ಬಿಡಿ
0: ವಾ
1: ಬೀಲಗು ತೊರಿಪುನಾಗ ಅವು ಜಿಡ ತೀರ್ತುಂಡು
0: ಅವು ಬೀಲಗು ತೊರ್ತುಂಡ ಅವು ಸುಯಿಂಪುನ ಜಿಡ ತೀರ್ಪುನ ಕೊಡಪಂದಿನ ಪುಣ್ಯ
1: ಅತ್ತ ಕಾಯಿ ಬಲಿತಿ ಬಲಿತ ನನ್ನೊರಿಟ ಬಂಡೆಗೆ ನಮಾರ ಏನು ಸಾಧಿ ಫೋನಾಗ ಒಂಜಿ ಉಚ್ಚು ತಿಕ್ಕಿಂಡು ಒಂಜಿ ತೊರಿತೆ ಚಟ್ಟೆ ಈ ತಗೆಲ್ಲ
0: ಅವ್ ತೊರ್ತಿನ ಒಂಜಿ ಗಡೆಗೆ ಅಗೇಲ ಹತ್ತಿರ ಕೂಡ ಒಂಜಿ ಗಡಿಗೆ ಅವು ಗೊತ್ತು
1: ಅತ್ತ ಏಪನೋ ಬರ್ಸ ಬರ್ತದೆ
0: ಒಂದು ನಿನ್ನ ಅನುಭವದ ಕತೆನ
1: ಬರ್ಬಿಡಿ ಅಲ್ಲ ಇತ್ತೆ ಮುಂದೆ ಕೊಡಿತಿರುಂದು ಫಂಡ್ ಲೆಕ್ಕ ಅಂಡ್ ಓಂಜಿ ಕಾಲೋಡ ಅಂಚಾಂಡ್ ಇನಿಕ್ ಇಂಚಾಂಡ
0: ಬೊಕ್ಕೊಂಜಿ
1: ಹನುಮಂತನ ಬಗ್ಗೆ ಎಂಕ್ಲೆ ಗೊತ್ತಿದ್ದ
0: ಅತ್ತ ಇಂಚೆನೆ ಕತೆ ಬಣ್ಣಗ ಬೊಕ್ಕೋರಿ ಬಣ್ಣಪೇಗೆ
1: ಇಂಚಿನ
0: ಯಾನು ಕಂಗ್ರದ ಗಡಪಲ ಆಗಿವೆ ಬೊಕ್ಕ ಬಂಡ
1: ಕಂಗಬೂರ್ ನಾವು
0: ಕಡ್ತಿನ ಕಾಡ್ತಿನ ಕಂಗದ ಕಡಪಲ ಆಗಿ ಒಂದು ಅಂಚತ್ತಯ್ಯ ಒಂದು ಅಂದೆ
1: ಹನುಮಂತೆ ಬಂಡ ವಜ್ರ ಶರೀರಿ ಆಜನ್ಮ ಬ್ರಹ್ಮಚಾರಿ ಆಯ ಸಿರ್ಕೆರಣೆ ಇದ್ದಿದ್ದ ಲೆಕ್ಕ ಅಂಚಿನಲ್ಪ ಯಾನೇ ಹನುಮಂತೆ ನೀ ಪನ್ಪ ನಿನ್ನಡ ಈ ಬಗ್ಗೆ ಚರ್ಚೆ ಮಾಡ್ತದ ಒಕ್ಕಡೆ ನಿನ್ನ ಅಂದದ ಮನ್ಪಾರ ಇಂಕಾ ಒಂದು ಈ ಹನುಮಂತೆ ಎಂದೇ ಉಪ್ಪಡು ಉಪ್ಪಡು ಇತ್ತ ಯಾನು ಒತ್ತೊಂದಿನ ಉಕ್ಕರದತ್ತು ಈನು ಹನುಮಂತೆಂದು ಪಂಡತ್ತ
0: ಐಕೊಂಜಿ ಮಲ್ಲ ಭಾಷೆಡ್ ಪಾತೆರಂಡು ಅಭ್ಯುಭಗಮ ವಾದ ಇಪ್ಪಡು
1: ಅವು ಅಲ್ಪ ಉಪ್ಪಡು ಐತ ಬಗ್ಗೆ ಚರ್ಚೆ ಬಂಡ ದುಮ್ಮ ಅಲ್ಪಗ ಈ ಪಣ್ಣ ಪಾತೆರೊಡೆ ಎಂಕೊಂಜಿ ತಿಕೊಂಡು
0: ದಾದ ತಿಕೊಂಡು
1: ಎಂಕುಲು ಆತು ಬಲ್ತೋ ಇದು ಬಲ್ತೋ ಏರಾಯ ನಳ್ಳೇನ
0: ಬೊಕ್ಕ ಆಯನ ಯಜಮಾನಿಗೆಡ ಆಯನ
1: ಯಜಮಾನಿಗೆಡ ಆಯನಂಜನ ಶಿಲ್ಪಿ ಈ ಸಂಕೋನು ಕಟ್ಟಾಯಿನಿ ಅಲ್ಪಡ್ದು ಮುಲ್ಪಡ್ದು ಕಲ್ಮಾರ
0: ಅಂಚಿತ್ತಿನ ಇತ್ತೆಲ ನನದ ಯುಗಕುಲ ಬೋಡೆವು
1: ಕೈಲಾಸವನ್ನು ಜರಿಪಿಯೋದರಿ ಪೋತೆಗೆ
0: ಅಂದಂದಂತೆ
1: ಅಂದಪ್ಪ
0: ಅಂದ
1: ಈತಮಾ ಅಂತ ಮಲ್ತೇರು
0: ಅಂದ ಕೈಲಾಸವನ್ನು ದೆರ್ತುಂಡು ಕೈ ಚಟ್ನಿ ಆತಿನ ಸುಗಿತೆ
1: ಅಂದು
0: ಅಣ್ಣ ಆಯಲಕ್ಕತ್ತು
1: ಒಂದು ಬೇತೇನೆ
0: ಒಂದು ಬೇತೇನೆ
1: ಅವು ಕರಸೇವೆ ಅಂದ ಅಂಡ ಈತಮಾ ಅಂತ ಎಂಕ್ಲು ಮಲ್ತ ಅಂದ ಮಂಗೇರು ಬಣ್ಣಲ್ಲ ಎಂಕಾಪುಂಡು ರಾಮೆ ಮಲ್ಪಾಯಿನಿ
0: ಎಂಕುಲು ಬಂಡ ರಾಮೆ ಮಲ್ಪಾಯಿನೇ ಹಾ ರಾಮ ದೇವರನ್ನ ಯಾನ ಅವು ಶಬ್ದ ಕೇಂಡಿ ಜನ ಅಂದ ಚಾಕಿರಿ ಮಲ್ತೀನಿ ರಾಮನ
1: ರಾಮನ ಚಾಕಿರಿ ಈ ಜನ ರಾಮನಂಚಿನ ಒಂಜಿ ಬಿರುಪಗರಿ ತೆರಿನಾಗ ನಿಕ್ಕಿಲಕ ಈ ಬಂಗ ಕೊರುಡ ದಾನ ಮಲ್ಪೊಳಿ ಗೊತ್ತುಂಟಾ

0: ಕಡಲನ್ನು ತುಂಬಂದು ಪರ್ವತಲನ್ನು ನರಿತೊಂದು ಗಟ್ಟೊಂದು ಅಂಚನೆ ಪೊರಿಕಂಡ ಈ ಮರಕ್ಲಿನ ಮಂತ
1: ಪೊರಿತೊಂದು
0: ಈತ ಮಾತ ದಿರ್ತೊಂದು ಬತ್ತದು ಈ ಕಡಲ್ಗೆ ಪಾಡಿಯರು
1: ಅಂದು ಎಂಕುಲೇ ಪಾಡ್ದೀನಿ
0: ಅಂದು ಪಾಡು
1: ಅಂದಂತ
0: ನಿನ್ನಂಚಿನ ಮಂಗೇರಾಗ್ಲು ಮಲ್ತೀರು ಆತ ಪಾಡ್ನವು ಪೂರ ಆ ವರುಣದೇವಿಯರು ಕೊರ್ನಂಚಿನ ಒಂದು ಪ್ರಸಾದದ ರೂಪಡು ಅವು ಪಾಮು ಒಂದು ಬತ್ತಂಡು ಒಂದು ಮಾತ ಯಾನ್ಲಾಕ್ ಏನ್ ನಂಚಿನ
1: ಅಂದಂತ
0: ಅಂಡ ಎಂಕ ಆಪುಡು ಶ್ರೀರಾಮಚಂದ್ರ ಪಂಡ ಕೋದಂಡ ದೀಕ್ಷಾ ಗುರು
1: ಅಂದಪ್ಪ
0: ಅತ
1: ಆರ್ನಂಚಿತ್ತಿನ ಬಿರುವೆ ಬೇತೆ ಏರ್ಲ ಪುಟ್ಟರೆಂಚಿನ
0: ಬಿರುವೆ ಬೀರೆ ಅವು ಬುಂಡ ಬುಕ್ಕ ಯಾನೆ ಅಂದಪ್ಪ ಆ ಕಾಲೊಡು ರಾಮದೇವರೆಗೆ ಆ ಶಕ್ತಿ ಇತ್ತುಂಡು ಒಂಜೇ ಒಂಜಿ ಪಗರಿಡು 14,000 ರಕ್ಕಸರಣು ಕೆಡಗದರಿಗೆ
1: ಅಂದಪ್ಪ
0: ಅತ
1: ಜಯೇ ಬೊಕ್ಕ ಸುಪ್ರಭೆ ಕೊರ್ತಿನ ಅಯ್ಯವಯ್ಯ ಪಗರಿಲಿತ್ತುಂಡು
0: ಅಂದಪ್ಪ ಬೃಷಾಸ್ವೇ ಪನ್ಪುಣ ದಿಕ್ಕಿನವು ಈತ ಮಾತ ಇತ್ತು ನಂಚಿನ ರಾಮಚಂದ್ರೆ ಬಜೀ ಬಿರು ಪಗರಡೆ ಮಲ್ಪುನಂಚಿನ ಬೇಲೆನು ನಿಖಿಲ್ ನಂಚಿನ ಕೋಟಿ ಕಟ್ಲೆ ಅರ್ಬುದ ಸಂಕೇತ ಈ ಒಂಜಿ ಮಂಗೇರಡ ಮಲ್ಪಯರಿಂದ ಪಂಡ ದಾದನಾ ಒಂಜಿ ಕಾರಣಗ ಆತನಂದು ಪನ್ಪಾಯನು
1: ಅತ ಬಿರು ಪಗರಿಡಂಚ ಮಲ್ಪರೆ ಆ ಪುಂಡತ
0: ಆತು ಸುಲಭನ ಮಾತಾಡದತ್ತು ನಿನ್ನಂಚಿನ ಆಗಿ ಸಾಧ್ಯ ಉಂಡು ಆ ಕಾಲುಡು ಅವು ಅಗತ್ಯ ಬೂರುಜ ಬುಡ್ಚಿಂದ ಅಣ್ಣ ರಾಮಗದ ಅಣ್ಣ
1: ಅಣ್ಣ
0: ಈ ಕಾಲುಡು ಉಂಡಂತ ಈ ತಂತ್ರಜ್ಞಾನ ಬರ್ಬಿಡ ಭಾರಿ ಎತ್ತರಡು ಉಂಡು ಕುಲ್ನಲ್ಪಡದೆ ನಮ್ಮ ಪಾತ್ರ ನೆನ್ಬುಕ್ಕೋರಿಯೋ ಕೇನ್ ಪೈರ ಉಂಡು
1: ಕೇನ್ ತೂಪ ಇರ್ಲ
0: ಅಂದಪ್ಪ ಎದುರು ಮುಲ್ಕೊಳ್ಳೋಡ್ದಿಜ್ಜಿ ಮುಲ್ಪ ದಾದವು ನಡಪುಡು ಬಂದ್ಬಿಡೇನು ಅಕಲ ಅಕಲ ಇಲ್ಲಲ್ಲೂ ಕುಳಿದು ಎರಪು
1: ಅಂಗ ಇಡು ತೂಪ ತೆರಿಗೆ
0: ಅಂದಂದ ಅಂಚಿತ್ತಿನ ಮಾತ ಅತ್ಯರ್ಲು ಬೈದ
1: ಅಂದ
0: ಅಂಡ ಅವು ಮಾತ ಒಂಜಿ ರೀತಿದ ಹಿಕ್ಕು ಮತ ಅದು
1: ಅತ ನಿಕ್ಲೆಟ್ಟೆ ಇತ್ತಂಡ್ ಎತ್ತವು
0: ಎಂಕಲ್ಪ ಸಂಜಯ ಏನುಲ್ಲಿ ಅಂದಪ್ಪ
1: ಆ
0: ಸಂಜಯ ವ್ಯಾಸದೇವರನ ಅನುಗ್ರಹ ಕುಳ್ಳಲ್ಪಡ್ದೆ ಓಲು ಮಾತ ಇಂಚಿನ ನಡಪುಡುದು ಪಂಜರ ತುಯರಾಪುಡು
1: ಅದು ತೋಜಿದ ಎತ್ತ
0: ಎನ್ನ ನೆಲೆ ಮೆರುಳೇರು ಆರೆಗೆ ಕಣ್ಣು ತೋಜುಜಿ
1: ಕಣ್ಣು ತೋಜ
0: ಆಂಡ ಆರೆಗೆ ತೋಜು ಲೆಕ್ಕ ಬನ್ಪುನಂಚಿನ ಬುದ್ಧಿ ಆಡ ಉಂಡು ವಿದ್ಯೆ
1: ಅಂದ ಐಟಿ ಏ ತುಂಡ ಕಡತಂಡ ತೋಜಿಗೆ ಬಕ್ಕೋ
0: ಅಂಚಾದು ಆ ವಿದ್ಯೆ ಒಂಜಿ ಬೋಡುಂದಂಡ
1: ಅತ ನನ್ನ ದುಂಬುದ ಕಾಲುಗಳ ಬರು ಯುಗೋಕುಲ
0: ಅದು ದುಂಬುದ ಕಾಲುಗಳ ಬರು ಇತ್ತೆಲ್ಲ ಬೋಟ ನಮ್ಮ ದಾನಮಲ್ತೊಂದು ಬಂಡದು ಬೋಲು ಅಣ್ಣಗ ತೋಲಿ ಅಲ್ಪ ಅಂದು ನಮ್ಮ ಅಣ್ಣಗೆ ಅವು ಅಗತ್ಯ ತೋಜಿಜಿಂಕ್ ಇಂದಿತ್ತ ಒಂಜಿ ಇತ್ಯರ್ಥ ಅವಡ್ಚ ಇತ್ತೆ ರಾಮದೇವರು ಈ ಬೇಲೆ ನಿಖಿಲಡ ಮಲ್ಪಾಯರು ಒಂಜಿ ವೇಳೆ ರಾಮೆ ಬಿಡು ರಾಮಂಗ ಬುಡ್ಚಿಂದ ಅಣ್ಣದನ್ನ ಎನ್ನಂಚಿನ ಒರಿ ಬಿರುವೆ
1: ನಿನ್ನಂಚಿನ ಏ
0: ಬಿಲ್ಗಾರೆ ಬಿರುವ ಬೀರೆ ಆ ಪೊರ್ತುರು ಇತ್ತೆಂದಾಂಡ
1: ಇತ್ತುದ್ವೆಂದಾಂಡ
0: ದಾನೆ ಮಲ್ತುದ ಗೊತ್ತುಂಡ
1: ದಾದ ಮಲ್ದುವೆ
0: ಒಂಜಿ ತೊಟ್ಟೆ ಹಿಡಿದೇಪುನಿ ದಾದ
1: ಪಗರಿ
0: ಪಗರಿ ಅಯ್ನು ನುಂಡತ ಬಿರು ನೆಕ್ಕೆ ಬಿರು ಬಂಡದು ಬುದಾರ
1: ಅಂದಂತ
0: ನೆಕ್ಕ ಜೋಡಿ ಅವನೇ
1: ಅಂದಪ್ಪ ಅಂಚಿನ ಬಿರುನು ಮಸ್ತು ತೂತೆ
0: ಅಂದ ಅಡ ಈ ಬಿರು ತೂದಿಪ್ಪ
1: ಒಂದು ತೂತು
0: ನೆತ್ತ ಬಲ್ಲುಂಡತ್ತ ಕೆಬಿತ್ತಾಡೆ ಬಿಟ್ಟ ಹೋಯ್ತದು ಸ್ವಯಂಕ ಒಂಜಿ ಬಿಡ್ಬಿ
1: ಬುಡ್ನಾಗ ಒಂಜಿ
0: ಅವು ಅರ್ಜುನ ನಾವು ಬಾಕಿದಾಗಲ್ಲ ನಾವು ಬುಡ್ನಾಳ ಒಂಜೆ ಹೋಯ್ನಾಗಲ್ಲ ಒಂಜೆ ನಮ್ಮ ವಂಚತ್
1: ಒಂಚ
0: ಬುಡ್ನಾಗ ಒಂಜಿ ಫೋನಾಗ ಪತ್ತು ಅಡಗೆ ಎತ್ತನಾಗ ನೂದು ಅವು ಲಕ್ಷ ಭೇದನ ಮಲ್ಪಡಗ ಸಾರ ಗಟ್ಲೆ ಇಂಚ ಆಪು ನಂಚಿನ ಬಾಣ ಜಾಲ ಅಂದು ಬುದರ ಅಂಚ ಮಲ್ತೆಂಡ ಈ ಕಡಲ್ಗುಂಡತ್ತ ಒಂಜೇ ಗಳಿಗೆಡು ಎತ್ತುದ್ದ ಉಂಡು ಬಂಡಿನಿ ನೂದು ಯೋಜನ ಐಡ್ದ ಆಕಾರ ಬೋಡಲ್ಲ ಕಟ್ಟ್ಯಾರ ಆಪುಂಡು
1: ಐಡ್ದ
0: ಯಾನ್ ಕಟ್ಟುದ್ವೆ ಒಕ್ಕಡೆ ಒಂದು ಪೂಜಿ
1: ಅತ್ತ ನಿನ್ನ ಪಾತೆರೆಗನ್ನ ಎಂಚ ಆಪುಂಡು ಗೊತ್ತುಂಡ
0: ಎಂಚ
1: ನಿನ್ನ ಈ ಪುಂಡಾಟಿಗೆ ಉಂಡತ್ತ
0: ಯಾನ್ ಮಲ್ತೆಯಾ

0: ಅಂಚಿತ್ತಿನದಾದ ಮಲ್ತಾಯಿ
1: ಯಾನ್ ಮಲ್ತಿನ ಗೊತ್ತಿಜಿರಿಕ್ ಯಾನ್ ಪೊಕ್ಕಡೆ ಉಂಡತ್ತ ಅನುಭವ ಇದೆ ವಾ ವಿಷಯ ಪನ್ಪುಜಿ
0: ಇತ ಕಡಲ್ಗೆ ಸಂಕೈ ಪಗರಿಡೆಬಾಡುವ
1: ಇತ ಮುಲ್ಪಡ್ದ ಆಡೆಗೆ ಅಥವಾ ನೂದು
0: ನೂದು
1: ಮುಲ್ಪಡ್ದ ಆಡೆಗೆ ಎತ್ತು
0: ಒಡೆಗು
1: ಬಾನೋಗು ಅಕ್ಕಸ್ ಹೋಗು
0: ಬಾನೋಗು ಲೆಕ್ಕ ಅನ್ಪೇರು
1: ಬಾನೋಗು ಲಿಂಚಿ
0: ಬಾಡ್ನಾಗ್ಲಜ್ಜಿ
1: ಅಪಗಂಡ ಕಡಲ್ಗೆ ಪಾಂಪು ಪಾಡ್ನಕ್ಲು ಬಾನೋಗು ಲಿಂಚಿ ಪಾಡ್ನಕ್ಲು ಇತ್ತಂಡ ಮಲ್ಲ ಇಸ್ಮಯ ಅಂದ ಲೆಕ್ಕ
0: ಅಂದಪ್ಪ
1: ಒಂಜಿ ಕಾಲೊಡು ಯಾನ್ ಮಲ್ತಿನೈ
0: ಈ
1: ಎನ್ನ ಅಪ್ಪೆ ಕುಂತಿದೇವಿ ಗಜ ನೋಹಿ ಪಂಡ ಆನೆದ ನೋಂಪು
0: ನೋಂಪು
1: ಮಲ್ಪೊಡ್ದು ಆಸೆ ಪಡ್ಯಲು ದಯಪಂಡ ಆಮೆ ಇಟ್ಟು ಎಂಕಲ್ನ ದೊಡ್ಡಮ್ಮ ಗಾಂಧಾರಿ ದೇವಿ ಮಲ್ಲ ಒಂಜಿ ಬುಲಿಯಾನೆ ಮಲ್ತದು ಮಣ್ಣಿಡು
0: ಮಣ್ಣದ ಆನೆ ಮಲ್ತದು
1: ಮಲ್ಲ ನೋಂಪು ಕರಿತಾಳು ಪಂಡ ರಾಜ್ಯಪುರ ಅಖಲಿಡಿತ್ತು
0: ಅಂದು ಗಜ ಗೌರಿ
1: ವೃತ್ತರು ಹೈನ್ನು ಅವು ಒಡನ ಎನ್ನ ಎನ್ನ ಅಮ್ಮಗ ಪೊಕ್ಕಡೆ ಅವಡದು ಹಂಡದೆ ಒಡದೆ ಮಲ್ದಿನಿ ಅವು
0: ನಂಜೆ ಅಂಡ ನಿನ್ನ ಅಮ್ಮಗ
1: ನಂಜೆತ್ತವು
0: ಒಕ
1: ನಂಜೆ ಆವಡು ಮಲ್ತೀನಿ ಅಕಲು
0: ಅಕುಲ ನಿನ್ನ ಅಪ್ಪೆಗೆ ನಂಜೆ ಆವಡು ಮಲ್ತೇರು
1: ಮಲ್ತೀನಿ ಅಪ್ಪೆಗೆ ದಾನ
0: ಅಪ್ಪಗೆ ನಿನ್ನ ಅಪ್ಪೆದಾದ ಮಲ್ತೇರು
1: ಆರೆಗೆ ದಾನ ಹೇಳಿ ಎನ್ನ ಜೋಕುಲ್ಲಾತೆ ಬಿಸ್ಸೇರು ಅತದು ಇತ್ತುಂಡ ಎಂಕಲ ಒಂಜಿ ನೋಂಪು ಕರಿತೋಲೆ ಅಂಡ ದಾನ ಮನಸ್ಸಿಡ ಅಂಡ ಕಡೆ ಕನ್ನಡ ಕೊಡಿ ದುಃಖ ದುರ್ಪಂದಿನ ಪೊರ್ತುಡು ಯಾನ್ ಅವೇನು ಕೇಳಿದು ಅಮ್ಮ ಬಜೀ ಮಣ್ಣು ದಾನ ಮಲ್ತದಾಗ ಪೂಜೆ ಮಲ್ಪಡತ್ತ ನಿನ್ನ ಪೂಜೆಗೆ ಮಿರಿ ಲೋಕದ ಬುಲ್ಯಾನೇ ತರ್ಪವೇ
0: ಇಂದ್ರನ ಐರಾವತ
1: ಅಂದು ಯಾನ್ ಭಾಷೆ ಪಾಡಿಯೇ ಮಾತ್ರ ಪಂಡದು ತೋಜಾಯೆ
0: ಎಂಚ ತೋಚ ಎಂಚ
1: ಗೊತ್ತುಂಡ
0: ಎಂಚ
1: ಮುಲ್ಪ ಇತ್ತೊಂದೆ ಎಕಡ ಬಂಡಿಲೆಕ ಒಂಜಿ ಬಾನದೆತ್ತಿನಿ
0: ಪಗರಿದೆತ್ತ
1: ಅಂದು ಐಟು ಒಂಜಿ ಕಾಕಜಿದ್ನಿ ಒಂಜಿ ಓಲೆ
0: ತಾರ್ದೋಲಿತ
1: ಅಂದು ಒಂಜಿ ಓಲೆ ಅದಿದ್ನಿ
0: ಓಹಾ
1: ಅವೇನ ಐಕ್ ಕೊಲ್ಪದು ಟೈಯ ಉಡ್ನಿ
0: ಅವು ಬೋದು
1: ಅವು ಪೋದು ದೇವಲೋಕಡು ದೇವೇಂದ್ರನ ಸುಧರ್ಮ ಸಭೆತ ವಜ್ರ ಕಂಬಗು ಕೊಲ್ತುಂಡಿಗೆ
0: ಓ ಅಪಂಡ ನಿನ್ನ ಪಗರಿ ವಜ್ರೋಗಲ ಕಂತುಂಡು
1: ಅಂಚಿನ ಪಗರಿ ಅವು ಅಯ್ನ ಕೇಂಡಂಚಿನ ದೇವರಾಜೇ ಆ ಓಲೆನು ಓದುದು ಆಯ್ತ ಒಕ್ಕಣೆನು ತೂದು ಬೇತೆ ಪಾತರಂದೆ ಬಜಿ ಬೊಲಿಯಾನನು ಮಾತ್ರ ಖಡಪುಡ್ನೆತ್ ಯಾನ್ ಬೋಡಿತ್ರ ಪೂರ ಖಡಪುಡುವೆ ಆಂಡ ಒಂಜಿ ಕೊಲಿಕೆ ದೀ ಕಡಪುಡಿ ರಡ್ಡಿ ಜಿದಾಯ ಪಂಡ ಅರ್ಜುನೇ ದಾದ ಅಂದ್ ಗೊತ್ತುಂಡ
0: ಅಂದಪ್ಪ
1: ಆಂಡ
0: ಅತ ಕಡಪುಡು ಇಂದು ಬಂಡ್ರೆ ವಜ್ರ ಕಂಬೋಗೆ ಪಗರಿಗಂತ
1: ಅತ್ತ
0: ನಾನು ಏನನ್ನ ಬಿಡುವೆ ನಾ ಪಂಡದು
1: ಅಂಚ ಮುಲ್ಪಡ್ದು ಒತ್ತಂಡ ಅಡಿಗೆ ಬಿಟ್ಟು
0: ದಾದ ಮಲ್ತ
1: ಅಪ್ಪಗ ಆಯ ಬಂಡಿ ಬುಲಿಯಾನ ಕಡಪುಡೋಲಿ ಆಂಡ ಅವು ತೀರ್ತು ಜತ್ತು ಬರ್ಬೇಕ ಏಣಿ ಕಟ್ಟದು ಕೊರಡು
0: ಲೆಂಚಿ ಕಟ್ಟೋಡು
1: ಅಂದು
0: ಮುಲ್ತುರ್ದು ಸ್ವರ್ಗೋಗು ಲೆಂಚಿ ಕಟ್ಟನಾಯಿ
1: ಅತ್ ಆಯ್ದಾದೆ ಇನ್ನಿ
0: ಇನ್ನು ಮಲ್ಪ
1: ಈತ ಬಂಡಿಗೆ ಪೋಡಿ ಬೇರುಂದು ಬೇಲೆ ಹಾಪುಜಿ ಕೊರ್ಲೆಕಲಾಂಡು
0: ಅಂದಂದು
1: ಕುರ್ಪುಜಿ ಮನ್ಲೆಕಲಾಂಡು
0: ಅವು ದುಮ್ಮೊಂಜಿ ಕತೆ ಎತ್ತಂಡಯ್ಯ ಪೊಣ್ಣುದು ಎರವೇರಿಗೆ
1: ಅಂದು
0: ಪೊಣ್ಣುದು ಎರವೋನಗ ಪರಬೇರಿನ ಬುಡ್ದು ಬೋತಿಯರ್ ಬುಡ್ದು ಬೋನಾಗ ಅವಳು ಪೊಣ್ಣು ಕೊರಿಯರೇ ಕೊರಲಿ ಆಂಡ ಜಾಳ ರಡ್ಡು ಬಟ್ಟಿ ಉಮಿದೀತ ಉಮಿಟ್ ಬಲ್ಲು ಬಿಡ್ದು ಕೊರಡು ಉಮಿಟ್ ಬಲ್ಲು ಬಿಡ್ದು ಕೊರಂಡ ನಿಕ್ಲೇಗ ಪೊಣ್ಣು ಕೊರಲಿ ಪರಬನ್ನು ಬಿಡ್ದು ಬತ್ತಿನ ಮಂಡೆ ವೆಚ್ಚ ದೂರೋಡ ತೆಮ್ಮಲತ್ತೊಂದು ಪರಬೆ ಬತ್ತೆ ದಾದಗೆ ಒಂದು ಪೊಣ್ಣು ದಿಕ್ಕುಲ ಕಜ್ಜಿ ಉಮಿಟ್ ಬಲ್ಲು ಬಿಡ್ರೆ ಅಪ್ಪಂಡ ಐಕ್ಕದಾಯ ಮಂಡೆ ವೆಚ್ಚ ಅನ್ಪಾರೆ ಬೂರ್ದ ಬಟ್ಟಿಂಡೋ ಉಂಡು ರಡ್ಡ ಬಟ್ಟಿ ನೀರ್ದೆತ್ತು ಕೊರಲು ಉಮಿಟ್ ಬಲ್ಲು ಬಿಡ್ದು ಕೊರಕ ಅಂಚಾಂಡ ನಿನ್ನ ಬುದ್ಧಿ
1: ತಾರ್ಕಾಣೆ ಅಂಬಿಯಲಂಚನೆ ಎನ್ನಿ ಈತು ಪಂಡಿ ಬೆಟ್ಟಕ್ಕೆ ಪೋಡಿ ಪೇರ್ಬೇಕು ಆಂಡ ಅಂಬಿ ಎಂಚಿನ
0: ದಾದಮಲ್ತಿ
1: ದ್ರೋಣನ ಶಿಷ್ಯನು ದ್ರೋಣಾಚಾರ್ಯರೇ ಪಂತೇರು ಪಾರ್ಥ ಏವ ಧನುರ್ಧರ
0: ಈವರಿಯ ಬಿರುಬಗರಿದ ಜಗತ್ತಡ
1: ಅಂಚಾದು ಆ ಮರುಕ್ಷಣ ಒಂಜೇ ಒಂಜಿ ಪಗರಿ ಬುಡುದು
0: ಪಂಡಿನಾಲೈ ದೊಂಡೆಡ ಅವಡ
1: ಆಕಾಶದ ಎತ್ತರಗೂ ಏಣಿದ ಮಿತ್ತು ಏನು ಏಣಿದ ಮಿತ್ತು ಏಣಿ
0: ಲೆಂಚಿದ ಮಿತ್ತು ಲೆಂಚಿ ಕಟ್ಟೊಂದು
1: ಲೆಂಚಿ ಕಟ್ಟದ
0: ಪಗರಿದ ಲೆಂಚಿ
1: ಬುಕ್ಕ ಉಸ್ಕುಡ ಮಿಜ್ಜಿ ಅಯ್ಯ ಕಡಪುಡ್ನಿ
0: ಕಡಪುಡೋಡೆತ್ತ
1: ಬಜಿ ಬೊಲಿಯಾನೆ ಮಾತ್ರ ಅತ್ತು
0: ಬೊಕ
1: ಅಲ್ಪದ ಪೂರ ಬಿರಿ ಲೋಕದ ಸಿರಿನಕಲು
0: ಪಣವು ಪದ್ದೈ ಬದುಕು ಭಾಗ್ಯ
1: ಎಂಜಿನ ಮಾತ ಎಡ್ಡೆಡ್ಡೆ ವಸ್ತುಲುಂಡು ಮಾತ ಭೂಲೋಕಕ್ಕೆ ಬತ್ತುಂಡು ಭಾರೀ ಗೌಜಿಡ ನೋಂಪು ಕರಿತೀರಿ ನಮ್ಮ
0: ಆನೆದ ನೋಂಪು ಕರ್ತುರಿಯರ್ ನೀರು
1: ನಂತೋಸೋಡು ಕೂಡ ಅಂಚನೇ ಕಡಪುಡ್ದು ಕೊರ್ತೆ ಅಂಚಾದು ಮುಲ್ಪಡ್ದ ಆಡಿಗೆ ಲೆಂಚಿ ಕಟ್ಟಿನಂಚಿನ ಎಂಕ್ ಇನ್ನೊಂದು ಮಲ್ಲ ಸಂಗತಿಯ
0: ಅತ್ತಿಯ ನಿನ್ನ ಸಂಗತಿ ಎಂಚ ಅಣಗೊತ್ತುಂಡ
1: ಎಂಚಿನ
0: ಎನ್ನ ಇಲ್ಲಲ ಮಾತ್ರ ಬೊಳ್ಳೆ ಇಪ್ಪುನೆ ನಿನ್ನ ಇಲ್ಲಲು ಪುನು ಸುಯಿಂತ ದಕ್ಕಿನ ಅವಣ್ ಪೆರತ್ತ ಅಂಚಾಂಡ್ ನಿನ್ನ ಸಂಗತಿ ಅಂಚಾಂಡ್ ಗೊತ್ತಾಂಡ ನಿನ್ನ

0: ಉಂತಾವಿಯ ನಿನ್ನ ಏಕರೆ
1: ಇಂಚ
0: ಬಂಡಿ ನೆಕ್ಕಿ ಏಕರೆ ಎಂದು ಬಣ್ಣಪ್ಪನೆ. ನಿನ್ನ ಸಂಗತಿ ಎಂಚಾಣು ಗೊತ್ತುಂಡ? ಮಿತ್ತೊಂಜಿ ತೊಡ್ಡೆ ತೊಡ್ಡೆದ ಪಟ್ಟು ಅವು ನೇಲೊಂದಿಪ್ಪುಂಡು. ಅವು ತೊಡ್ಡೆ ಸೂರ್ಯ ಉದಿಪ್ಪುನಾಗ ಪಟ್ಟದು ಪೂಕು ಜುಂಬದು ಪಾಡ್ನಂಚಿತ ತಿಗ್ಗ ಅಂದ ಬಣ್ಣಪ್ಪನೆ. ಅವೇನು ದೆಪ್ಪೆರೆ ಬೋಡಾದು ಆಯ್ಗೆ ಇಂಚ ದೆಪ್ಪೆರೆ ಗೊತ್ತುಂಚಿ ಕೋಲುಡು ಕುಟುದು ತಿಗದೆಪ್ಪುಂಡು.
1: ಓ ಎಲ್ಲ ಕೇಂದ್ರ ಗಾದೆ
0: ಅವು ಎಂಚೋ ಇಂಚದೆತ್ತುಂಡ ತುಚ್ಚುಂಡತ್ತೋ
1: ಅಂದು
0: ಐಗ ಒಳದು ದೂರದ ಮಲ್ಲ ಕೇರ್ಪು ಕಟ್ಟದು ಐಟು ಕುಟ್ಟುದು ತಿಗದೆಪ್ಪುಂಡು. ಬೊಕ್ಕ ಕೆಲವು ಜನ ಉಂಡು ಒಂಜಿ ಸೂಜಿಗೆ ದಬ್ಬನಗೆ ನೂಲು ಕಟ್ಟದು ಇಂಚ ದಕ್ಕುನವು ದಕ್ಕಂಡ ಆ ನೂಲು ಜತ್ತು ಬರ್ಪು ಅಂಚೆ ಎಂಚ ಅಲ್ಲ ಮಂಗೆ ಮಲ್ತದ ಏರೆಲ್ಲ ತಿಗದೆಪ್ಪು ನನ್ ಚಿತ್ತನ ಕ್ರಮ. ಕೆಲವು ಜನ ಉಂಡು ತಿಗದೆಪ್ಪುನ ಈ ತಾರದೊಲಿತ ತೂಟೆ ಬತ್ತದು ಅವೇನು ಬತ್ತದ ಐಕ್ಲಿನ ಪೋಡಿ
1: ಕಟ್ಟದು
0: ಗಿಡತ್ತು ಮಂಗೆ ಮಲ್ತದ ಐಕ್ಲಿನ ಅರ್ಥ ಅಂಡೋ ಅಂಚ ಇಂದಿ ತುಳುಟೊಂಜಿ ಪಾತೇರಣ್ಣು ಡಬ್ಬೆ ಬೊಟ್ಟದು ಪಿಲಿಗಿಡಪ್ಪು ಅಂಚಾಂಡು ನಿನ್ನ ಸಂಗತಿ. ಈ ಕೋಲುಡು ತಿಗದೆಪ್ಪುನ ಒರಟು ಈ ಎನನ ಎನನ ಮಂಗನ ಮಂಗೆ ಮಲ್ಪೇರೆ ಬಿದ್ದಾಡ ಬತ್ತಮಾರೆ ದಾದ ಬಂಡ ಈ ಸ್ವರ್ಗೊಗು ಲೆಂಚಿ ಕಟ್ಟಿ
1: ಸ್ವರ್ಗೊಗು ಲೆಂಚಿ ಕಟ್ಟನಾಗ ಒಂದು ಮಲ್ಲ ಬೇಲೆ ಎತ್ತು
0: ಸ್ವರ್ಗೊಗು ಲೆಂಚಿ ಕಟ್ಟನಾಗ ಒಂದು ಮಲ್ಲ ಬೇಲೆ ಎತ್ತು ಯಾನಪುರದಾದ ಸಂಗತಿ ಮಲ್ತದ ನಿಕ್ಕ ಗೊತ್ತುಂಡೋ ಎನ್ನ ತಾಕತ್ತು ತೆರೆಯಣ್ಣ ಮುಕ್ಕುವೆ ಮುಕ್ಕುವೆ.

0: ದೊಡ್ಡ ಬಜಪುನಗ ನಿನ್ನ ಬಿರ್ಸಾದಿಗದ ಪಾತಿರನು ಕೆನ್ನಗ ಬಹುಶಃ ಎಂಕ್ ಸೊಂದುದು ಗೆಂದುವೆ ಪನ್ಪುನಂಚಿನ ಒಂಜಿ ಆಲೋಚನೆ ನಿನ್ನ ಮನಸ್ಸಿಗೆ ಬತ್ತಿರಕೊಂಡು ಅಂದಯ್ಯ
1: ದಾನೇ
0: ನಿನ್ನ ಸೊರ್ಕು ಏತುಣ್ಣು ನಿನ್ನ ಅರ್ಬು ಏತುಣ್ಣು ಎಂಕಲ ತುವೋಡು ಎಂಕಲ ಪಾತೆರ ಉಂಡು ಮೂಜಿ ಮೂಜಿ ಪಾತೆರ ಒಂದು ಅಂದ್ರೆ ಎಂಕಲ ಕ್ಷತ್ರಿಯರುಂಡತ್ತ
1: ಅತ್ತತ್ತು ಅವಂದು ಸಂಗತಿ ಅಂದವು
0: ಕ್ಷತ್ರಿಯರು ಏಪಲ ಮೂಜಿ ಎಂಕಲ್ಲ ಮೂಜಿ ಮೂಜಿ ಪಾತೆರಗಳು ಅಂದ ಅಂದ ಲೆಕ್ಕ ನಿನ್ನ ತಾಕತ್ತು ಏತುಂದು ಅಳತೆ ಮಾಲ್ಕೊಡ ಹಿಂಗ
1: ಎನ್ನ ತಾಕತ್ತು ಲಪ್ಪೆರೆ ಈ ಜನನ
0: ಅದು ಲಪ್ಪೊಡಂಡ ಎನ್ನ ಕಜ್ಜೊಡೆ ಏನ ಮಲ್ತು ತೋಜಪೆ ಯಾನ್ ಒಂಜು ವೇಳೆ ಪಗರಿದ ಸಂಕುನು ಕಟ್ಟಂಡ
1: ಕಟ್ಟಂಡ
0: ಒಲಿಪೆ ಬರ್ಪುರಂಜಿನ ಪಾತೆರ ಪಂಡ
1: ಪೊಲ್ತು ಪಾಡುವೇನೆ
0: ಆ ಪೊಲ್ತು ಪಾಡಿನಂಚಿನ ಪಾತೆರ ಏತು ಸತ್ಯ ಏತು ಬಿಗು ಏತು ತರ್ತೆದವು ಅವು ಗೊತ್ತಾವಡಂದಾಂಡ ಒಂಜೊಂಜೇ ಒಂಜೊಂಜೇ ಮೊಟ್ಟಿಕಲ್ಲಿ ಎರಡು ಮೂಜಿ ಸರ್ತಿ ಒಂಜತ್ತು ರಡ್ಡತ್ತು ಮೂಜಿ ಮೂಜಿ ಸರ್ತಿ ಕಟ್ಟುವೇನು ಪಂಡ ಹಿಂಗ ಮನಸ್ಸು ಮಾಡಿದ್ರೆ ಏತು ಸರ್ತಿಲ ಕಟ್ಟುವೆ
1: ಕೆಲವು ಗೋದೊಡು ದುಮ್ಮು ದುಣ್ಣದಿರ್ಪು ನಕುಲುಲ್ಲಿರು ಎನ್ನ ಪುದರಡು ಗೋದ ಕಟ್ಟದು ಸುರುಕುವಂತೆ ಐದಕ್ಕೊಂತೆ ಮಲ್ಲ ಐದಕ್ಕ ಐದು ಮಲ್ಲ ಅಂಚ ಸುರುಕು ಸುರುಕು ಎಲ್ಲಿ ಅದಿಪ್ಪಾಳು
0: ಮುಲ್ಪಾಡ್ದ ಆಡೆಗು ಸಂಕ ಪಗರಿಡಿ ಇಂಚ ಕಟ್ಟುವ ಗೊತ್ತುಂಡ
1: ಎಂಚ
0: ಒಂಜಿ ಪ್ರಯೋಗಾತ್ಮಕವಾಯಿನ ಸಂಕ ತುಯ್ಯರ
1: ತುಯ್ಯರೆ
0: ಇಂಚ ಮಲ್ಪ್ಯಾರ ಆಪುಂಡು ಅಂದು ಕೇಂಡತ್ತೈ
1: ಆಪುಂಡು
0: ಆಪುಂಡು ಅಯ್ಯದು ಬುಕ್ಕ
1: ಅವೇನು ಪೊಲ್ತೇಡ
0: ಐದು ಪೊಲ್ತಿಂದ ಪರೀಕ್ಷಾರ್ಥಕ
1: ಕುಡಂಜಿ ಪರೀಕ್ಷೆ
0: ಅನ್ನಂದು
1: ಮೇಲೆ ತಾಕತ್ತದ ಪರೀಕ್ಷೆ
0: ನಿನ್ನ ತಾಕತ್ತಿ ಐತ ತಾಕತ್ತಿ ಅಕೇರಿಗೆ ಪಂತ
1: ಅವೇನು ನುರ್ತೇಡ
0: ಇತ್ಯರ್ಥಕ
1: ಇತ್ಯರ್ಥ ಪಂತದ ಇತ್ಯರ್ಥ
0: ಪದ್ದದ ಸರಿಯಾಯಿನ ಫಲಬಾಪನೆ ಅಲ್ಪ
1: ಇತ್ತೇ ಒಂಜಿ ವೇಳೆ ಈ ಒರ್ವರ ಇರುವರ ಮುಕ್ಕೊಲ
0: ಅಂದು
1: ಈ ಪಗರಿದ ಸಂಕ ಕಟ್ಟಿಯಂಡ ಅವೇನೇ ನುರ್ಪುನು ನುರ್ಪುನೆ ನುರ್ತೇಡ
0: ಅಪಗಣ ಪಂತ ಮೂಜಿ ಮೂಜಿ ಸರ್ತಿ ಕಟ್ಟು ನಂಚಿನ ಸಂಕುನು ಒಂಜಿ ವೇಳೆ ಈ ಪೊಲಿತ
1: ಪೊಲ್ತೆ ಅಂದಂಡ
0: ಮುಖಯನ ಬದುಕೋಡ ರಾಮದೇವರಿಗಿತ್ತನಿಗೆ ಒಂಜೇ ಪಾತೇರ ಒಂಜೇ ಪಗರಿ ಒಂಜೇ ಬುಡದಿ ಅಂದ ಎಂಕಲ
1: ನಿಕ್ಕಂಚತ್
0: ಎಂಕಲ ಉಂಡು ಬುಡೇದಿನ ವಿಷಯ ಪಾತೆರ ಉಂಜಿ ಪಾತೆರ ಉಂಜಿ
1: ಅದಕ್ಕೇಂದೇನ್
0: ಕ್ಷತ್ರಿಯರು ಪಾತೆರ ಮೇನಿ ತತ್ತುಂಡ ಬುಕ್ಕ ಜೀವ ಒರಿತಾನ ಇರು
1: ಪಾತೆರ ತತ್ತುಂಡ ಜೀವ ದಿಟ್ಟು
0: ಅಂದಪ್ಪ ಯಾನ ಒಂಜಿ ವೇಳೆ ಈ ಪಂತೋಡು ಸೋತೆ ಅಂದಾಂಡ ಯಾನ ಕಟ್ಟು ನಂಚಿನ ಸಂಕುನ ಈ ಪೊಲಿತದ ಬುಡಿ ಅಂದಾಂಡ ಐಡ್ದು ಬುಕ್ಕ
1: ಐಡ್ದು ಬುಕ್ಕ
0: ಈ ಸರ್ವ ಐತ ಉಲಾಯಿತಿನ ಪ್ರಾಣ ಅವು ದೀವಂದು ದಾಲ ಪ್ರಯೋಜನ ಅಜ್ಜಿ
1: ಅವೇನು ದೀವನ ಜಪಕದಲ್ಪ
0: ಊರಿಯಾಗ ಮೋನೆ ತೋಜಾರ ಸಾಧ್ಯ ಅಜ್ಜಿ
1: ಊರಿಯಾಗ ಸೊಡ್ಡು ತೋಜ್ಪಾವಜ
0: ಎನ್ನ ಈ ಸರ್ವನು ಪೊತ್ತು ನಂಚಿನ ಅಗ್ಗಿಗೆ ಅರ್ಪಣೆ ಮಾಡ್ಪ.
2: ಇದುವರೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಆಶ್ರಯದಲ್ಲಿ ನಡೆದ ತುಳು ಯಕ್ಷಗಾನ ತಾಳಮದ್ದಳೆ ಪಗರಿದ ಸಂಕ ಇದರ ಮೂರನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
3: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

0: നിങ്ങൾക്കേനും തുപ്പനെ റേഡിയോ സാരംഗ് 107.8 FM ഇന്നത്തെ തുളു പ്രസാരകൻ നിങ്ങളെ മാത്രം മോഹിതഞ്ചി സൊൽമെലോ ഇന്നത്തെ ഈ കാര്യക്രമം ഡോക്ടർ ദേവദാസ് കാപ്പിക്കാട് അർണ കത്തെ സംഭാഷണെ ഗീതാരചനെ ഹിന്നലെ ഗായന അഞ്ചനെ നിർദ്ദേശനത തുളുനാട്ടക
1: കാസ് ഓൽദീപ്പര്
0: നടപ്പാത് കൊർപ്പിനക്കലു ചാപ്പർക്ക തണ്ടത കലാവിതര് കൃപ്പെ ഡോക്ടർ ദേവദാസ് കാപ്പിക്കാട് ചാപ്പർക്ക തണ്ട
1: കാസ് ഓൽദീപ്പര് നാടകദ ರಡ್ಡನೆ ಯಜ್ಞೆ
2: ವಿಚಿತ್ರ ಉದರ್ ವಿಚಿತ್ರ ಉದರ್ ಬಲೆ ಚಾವರಕ ಪಂಡ ನಂಬಾಯರೆ ಪುದರ್ ದೀಪಜಿ ಈರ್ ದೂರ ನಿಖಿಲ ಅಮ್ಮಡೆ
3: ಹೆಚ್ಚಿನ
2: ಯಾ ನಿರ್ಣ್ಯವು ಪುದರತ್ತವು
3: ಮನೆ ಸುರತ್ ಕಂಡು ನಾಟಕ ಮಾತ್ರದೆ ಆಯ್ತ ಪುದರ್ದಾದ
2: ಅಪ್ಪ ಸಾವು
4: ಪತ್ತೆ
2: ಅವ್ ನಾಟಕದ ಪುದರಿ ಅಂಕಲಿ
4: ಅವ್ ನಾಟಕದ ಪುದರ
2: ಕಂಡಪ್ಪ ದೇವರೇ ಅವನಿಗೆ ಅಪ್ಪನೇ ಸಾವು ಬರ್ಕೊಂಡು ಭಾರಿ ಪಂಗ ಬರ್ತಪ್ಪ ಮಾತಿಡಲು ನಟ್ಟುವೆ ಕೊಂಚ ನರಮನೆಯಾಗಿ ನಾಯ ಪೈಸ ಕರ್ಬೇಕು ಮಗಳ ಅಪ್ಪ ಸಾವ ಭಾರಿ ಬೇಕು ನೈಜ ವಯಸ್ಸಿಗೆ ಕುರ್ತಿಯಲ್ಲಿ
4: ಈ ನಮನೆ ನೀವು ನಾಟಕ ಹೋಗು ಪುದಾರ ದಿಯಾರ ಅಂಡ ಒಂಜತ್ತು ಒಂಜಿನ ನೀವು ಪೆಟ್ಟು ತಿನ್ ಬರೋ
3: ಗ್ಯಾರಂಟಿ
4: ಸೈಡ ವಾಯನ ಮಾಡಲಾನ ಈ ಬಲ ನನ್ನ
3: ಮಮ್ಮಿ
4: ಇಲ್ಲ ಇರಲಿ
2: ಬುದ್ಧಿ ಆ ನಾಟಕದಲ್ಲಿ ಎನ್ನ ಬುದರ್ ಕಾವ್ಯ
4: ಫ್ಯಾಮಿಲಿ ಮತ್ತೆ ಹಂಚಿ
3: ಫ್ಯಾಮಿಲಿ ಬಾರಿ ರಿಚ್
4: ಅಂದ
3: ಅಂದ ಅಗಲಿಗೆ ಎಸ್ಟೇಟ್ ಮತ್ತೊಂದು ಮಡಿಕೇರಿ
4: ಓಹೋ
3: ಆತಿಗೆ ಡ್ಯಾಡಿ
4: ಅಂದ
3: ಹೆಂಗಲ್ಲ ಲವ್ ತಮೀನ್ ವಿಷಯ ಡ್ಯಾಡಿ ಗೊತ್ತಂದ ಶೂಟ್ ಮಲ್ಪಿರೋದ್ ಬಣ್ಣ ತೋಲ್ ಕಾವ್ಯ
2: ಶೂಟ್ ಮಲ್ಪಿಂದ ಕಟ್ಟೇನ ಇದು ಆಲ ಪೊಡಿಕಿದ್ದಾನೆ ಇದು ಆಲ ಪೊಡಿಚಿ ಈ ರವಿಚಂದ್ರ ಬರ್ಬಿ ಕೇಂದ್ರ ಜನ ಪಿಕ್ಚರ್
4: ಇಡಮೇ
2: ಪ್ರೀತಿ ಮಾಡಬಾರ ಮಾಡಿದರೆ ಜಗಕ್ಕೆ ಎದರೆ ಬಾರ ಸದ್ಯ ಬಂತೆ ಈ ಡ್ರೆಸ್ ಉಂಡತ್ತೀರಿ ಸಬ್ ಇನ್ಸ್ಪೆಕ್ಟರ್ ಲಗದೇ ದಾರ ಬತ್ತಿ ನಿಂಚಿ
3: ದಾರ ಸಬ್ ಇನ್ಸ್ಪೆಕ್ಟರ್ ಏನೇ ಬೋಡಿಯ ಗೇಟ್ ದಲ್ಲೊಂದು ಸಾಕಾಂಡು ಅಂಜಾ ಈರುಳ್ಳ ಗೇಟ್ ಪಾತೆ ಗಾನು ಬತ್ತಿನಿ
2: ಲಗ್ಲೇ ರೀ ಇಲ್ಲ ಬರ್ಲಿ ಗಟ್ಟಿ ಲಗ್ಲೇ ರ ಸಿ
3: ಗಾವನಿ ಪಂಜ ಉಂಡು ಮಾರೆ ಕಾಸ್ ಬಣ ಜೀವ ಬಿಟ್ಟು ಅನೆ ಕೊಣ ಕೊಣ ಕೂಡ ಅಲ್ಲಿ ಬೆಟ್ಟಿ ಮೇ
2: ಆರೆ ಕೊಣ ಕ ಕೊಣ ಪುಜೇರಿ ಇವೆನಿ ತಕ್ಕ ಕಕ್ಕೆ ಬರ ಕೂಡ ಅಲ್ಲಿ
5: ನಿನ್ನ ಬೇರೆದಾದ ಅಂದ್ರೆ
3: ವಾಚ್ಮ್ಯಾನ್
5: ವಾಚ್ಮ್ಯಾನ್ ಈ ಮೂದಾದ ಅನ್ಕೊಂಡು ನಿನ್ನ ನೀನೆ ಬರ ಬಂದಿನೇನೆ
4: ಯಾನ್ ವಾಚ್ಮ್ಯಾನ್ ಅರ್ಜೆಂಟ್ ಹೋದು ಮುಂಜಿ ಲಂಕೇಶ್ ಪತ್ರಿಗೆ ಹೋದ
3: ಅದೇ
5: ಯಾನ್ ಇದು ಬೇರೆ ಮಲ್ಕೊಂಡ್ರೆ ನಿನ್ನ ಬೇರೆ ಮಲ್ಕೊಂಡು ಬಿಟ್ರೆ
3: ಎಂಕ್ಲೇನೆ
4: ಬುಲ್ಲೆ
5: ನಕ್ಲೆ ದಾದ ಅವ್ರು ನಿಕ್ಲೆ
3: ಅದೇ ಹಾಗೆ ಪಾಪದಕ್ಕೆಲ್ಲ ಮಂಡ ಹಾಕಿದ ಕಾಸು ಮಾಡ್ಬಾರಿ ಈ ಕಾಸು ಹೋದಿಪ್ಪಾರಿ ನಿಖಿಲ ಆ ಬಾರಡು ಆ ಮೀನ್ ಕಾರ್ಡ್
4: ಮೀನ್ ಕಾರ್ಡ್ ಹತ್ತು ಮಾರಾಯ ಮೆನು ಕಾರ್ಡ್
3: ಅಣ್ಣ ಇದೇ ಬರ್ಚಿ ಮನೆ ಬಂದಿಲ್ಲ ಮೀನ್ ಕಾರ್ಡ್ ಮೀನ್ ಗೇಟ್ ಬೆಲೆ ಮಾಡ್ತಾರೆ
2: ಕೈದ ಮೀನ್ಗೆ ಬೆಲೆ ಮಾಡ್ತಾರೆ ಒಂದು ಪ್ಲೇಟ್ ಕಲರ್ ಕೊಡ್ದು ಕೊಟ್ಟದೇ ಬೆಲೆ ಮಾಡ್ತಾರೆ ನಿಖಿಲ ಸೀಸನ್ ಅಪ್ಪ ಇಂಗ್ಲೀಷ್ ಸೀಸನ್ ಕಾಸು ಬರುತ್ತೆ
5: ಯಾರು ಬೇಲೆ ಮಾಡ್ಕೊಂಡು ಬೇಲೆ ಮಾಡ್ತಾರೆ ಬಿಡ್ರಿ ಇರೆಸ್ಪಾನ್ಸಿಬಿಲಿಟಿ
4: ಇರ್ರೆಸ್ಪಾನ್ಸಿಬಲ್ ಫೆಲೋಸ್ ಬಂದ್ರೆ ಎಂಕ್ ದಾರ ಟಾಂಟ್ ತಿಂತು ಪಾತ್ರ ಏನಲ್ಲ ಕಾಸ

0: ചുമതല.
1: ఇంక తెలిక కంట్రోల్ ఆపుజీయా అది ఫుల్ కామెడీ ఉన్నత్త
0: ಮರ್ಲೆ ಮಗ ಒಂದು ಹುಲ್ಯಾನಗೆ ಒಂದು ಕತೆ ಅಂಚಂಡು
1: ಕತೆ ಶೋಪ ಎಡ್ಡೆ ಬೋಗ್ಲು ಕಾಮಿಡಿ ಸ್ಟೋರಿ ಮಾತ ಬಾರ್ಲ ಹಾಕ್ ಬಾಯ್ತೀನಿ ಲಾಸ್ಟ್ ಹೀರು ಗೋಲ್ ಆಗಿ ನಾವು ಕೊಂತದೆ
0: ನೆಟ್ಟು
1: ಸದಾರ್ಣ ಏಳೆನ್ ಜನ ಮರಲು
0: ಪೂರ ಮರ್ಲೇ
1: ಪೂರ ಮರ್ಲ ಜಾಸ್ತಿ ಹೊರಮನೆ ಸೀಂಡ್ ಹೀರೋಗ್ ಮರ್ಲು ಶುರು ಆಗ್ಲು ಹತ್ತನೇ ಸೀಂಡ್ ಹೀರೋಯಿನ್ ಅಮ್ಮರಿಗೆ ಮರ್ಲು ಇರುವತ್ತ ಹೆಣ್ಮನೆ ಸೀಂಡು ಕಾಮಿಡಿ ಅಂಡು ಮಾಸ್ಟ್ರೆ ಆಯ್ತಾ ಅಲ್ಲ ಪ್ರಣಾಲಿ ನಿನ್ನ ಅಪ್ಪೆ ಮೋಹಿನಿ
0: ಯಾವ ಯಾವ ಇಲ್ಲ
2: ಭಾನುಡು ಚಂದ್ರ ಮೂಡೋದಲ್ಲೇ ತೂಯೋ
0: ಹಂಗಡಿಡ್ಲಾಗುದು ನೆನೇಕೇನು ನಾನು ಮರ್ಲಿ ದೇವರೇ
3: ಸ್ಪೆಷಲ್ ಐಟಮ್ ಅಂತ ಭಾರಿ ರುಚಿ
0: ಈಗ ತಿಂದನು ಚಿಕನ್ ತಿಂದನು ಭಯಂಕರ ಸ್ಪೆಷಲ್ ಫುಡ್
3: ಅವು
0: ಚೈನೀಸ್ ಫುಡ್ ಬಾರ್ಲ ಭಾರಿ ಫೇಮಸ್ ಫುಡ್ ಚೈನೀಸ್ ಫುಡ್ ಅವು ಗೊತ್ತಲ್ಲ ಚಿಕನ್ ಸುಯಿ ಸುಯಿ ಸುಯಿ ಅಂದ್ರೆ ಭಾರಿ ಫೇಮಸ್ ಬಾರ್ಲ ಆಗತ್ತಿ ನಂಗೆ ಪ್ರಯತ್ನ ಕಾತಿದ್ದೀನಿ ಎರಡಲ್ಲಿ ಪಲ್ಚಿ ಮರ ಎಂಟು ಮಲ್ಪು ಮಾತ್ರ ಎರಡಲ್ಲಿ ಪಲ್ಚಿ ಅವ ನಾನು ಇಕ್ಕ ಬಂದೆ ಅವು ಎಂಟಿ ಗೊತ್ತಿರ ಇದು ಚಿಕನ್ ದ ಸುಯಿ
3: ಇದ್ದ
0: ಸುಯಿ ಅವನ್ ಮುಂಚಿದ ಬಡಿಟ್ಟು ಮುರ್ಕಾದು ಎಣ್ಣೆ ಬರ್ತೀರ ಚಿಕನ್ ಸುಯಿ ಸುಯಿ ಸುಯಿ ಎರಡೆಲ್ಲ ಬಂಡ್ರೆ ಬಾರ ಬೊಕ ಕೆಬಿಕ್ ಬಾಡ್ರೆ ಸುಯಿ ಇದ್ದಿಲ್ಲ ಕಾವು ಭಾರಿ ಜಾಗ್ರತೆ ಟೇಸ್ಟಿ ಬಿಡ್ಡ ಏ ಬೆಳೆದಿರ ಏನು ಏನು ನಮ್ಮ ಅಮ್ಮೆ ಕಂಡನೇನು ಗೆಂಪು ನಿಜ್ಜದ
3: ಕಂಡನೇನು ಗೆಂಪರೆ ಪುಸ್ತಕ ತಗೊಂಡಿಯ ಇಡೀ ದಿನ ಕಾಸು ಗೆಂಪು ನೈತೆ
0: ಏನು ಪಂಪೆ ಬೆನಜರ ನಮ್ಮ ಎಪ್ಪಲ ಪೊಣ್ಣು ಲೇನು ಕಂಟ್ರೋಲ್ ಇವಳು ಬಡದಿಲ್ಲ ಎಪ್ಪಲೆ ಕಂಟ್ರೋಲ್ ಇದ್ದಿರು ದಾದನ್ ಪೈ
3: ಅವ ಮಾತೆಲ್ಲ ಬರ್ಮನೆ ಅಂತಾನೆ ಅದಿಮೇನ ಸುರುಟು ಮಾತೆಲ್ಲ ಬರ್ಮನೆ ಅಂತಾನೆ ಬಡದಿಲ್ಲ ಕಂಟ್ರೋಲ್ ಇವಳು ಕಂಟ್ರೋಲ್ ಇವಳು
0: ದಾನೆ
3: ಆಪಜ
0: ನಿನ್ನ ಸ್ಟೋರಿಲಿ ಅಂಚೆನೆ ನಮಗ ಐಟಿ ಏನೇನು ತೂರ ನಮ್ಮ ಮತ್ನ ಆಯ್ಬಕ್ಕ ಪೊಣ್ಣು ಕುಲ್ಲು ಬಂಡೆ ಕುಲ್ಲು ನೋಡು ಲಕ್ಕ ಬಂಡೆ ಲಕ್ಕ ನೋಡು ಅಟ್ಟಿ ಮುಟ್ಟಿ ಕಂಟ್ರೋಲ್ ಇದೆ ಇಪ್ಪುಡು
3: ಮೋಣ ಯಾರಲ್ಲ ಮದುವೆ ಸುರುಟು ಅಂಚೆನೆ ಕುಲ್ಲು ಬಂಡ ಕುಲ್ಲು ನೋಡು ಲಕ್ಕ ಬಂಡ ಲಕ್ಕ ನೋಡು ಯಾರಲ್ಲ ಬಂಡೆ
0: ಗೊತ್ತ
3: ಇತ್ತೆ ಯಾನೆ ಕುಲ್ಲು ನೀ ಯಾನೆ ಲಕ್ಕ
0: ಚೆಚ್ಚೆಚ್ಚೆ ಎಂದು ಭಯಂಕರ ದುರಂತ
3: ಬಗ ಅದೇ ಮೋಣ ನೀ ಈದಾನೆ ಮದುವೆ ಆಪ್
0: ಏನು ಯಾರೆ
3: ಈ
0: ಏನಲ್ಲ ಒಂದು ಲವ್ ಬರ್ತದೆ
3: ಅಂದ
0: ಕಣ್ಣ ಬಿಟ್ಟೆ ಡೀಪ್ ಲವ್ ಕಾಸರಗೋಡು ಯಾರು ಹೋಟೆಲ್ ಉಪ್ಪನಾಗ ಮಂಜು ಲವ್ ಬಂದರ ಭಯಂಕರ ಪವರ್ಫುಲ್ ಕಂಡೀಷನ್ ಲವ್ ಚೆಚ್ಚೆ ಹೆಂಕಿನ ಪುಂಡು ಗೊತ್ತಿರ ಚೆಚ್ಚೆ ಭಯಂಕರ ಬ್ಯೂಟಿಫುಲ್ ಟೇಸ್ಟಿ ಪುಂಡು ಅವು ಆಡ ದಾದ ಗೊತ್ತಿರ ಹೆಂಕಲ ಲವ್ ಗೊತ್ತಾರ ಹೆಂಕಲ ಹೋಟೆಲ್ ದ ಧನಿ ಹೆಂಕಲ ಹೋಟೆಲ್ ಇದ್ದೇ ಪಿದಾಯಿ ಪಾಂಡು ಅಂತಿನ ಒಂದು ವ್ಯವಸ್ಥೆ ಮರೆಯ ಹೌದಾಯ ಪಂಡ ಯಾರು ಹೋಟೆಲ್ ದಲ್ಲಿನ ಮಗಲೇನೆ ಮದ್ವೆ
4: ಮನೋರಮ ಪೇಪಾಡ್ ಮಗ ಕೊಂಜ ಪೊಂಡು ಪೊಡ್ದು ಪೊಂಡು ಲೈನಿಂದ ಅಡಿಕೆ ಯಾನೆ ಕೊಂಜ ಪೊಂಡು ತುಂಡು ಏತು ಪೊರ್ಲು ಮೂಲು
3: ಮುಟ್ಟ
4: ಅತ್ತಿಯ ಕುಜಾಲಿ ಎಂಕು ಖುಷಿ ಆತನ ಬೇ ಮದ್ಮೇರೆ ಸಣ್ಣ
0: ನಿಕ್ಕ ಖುಷಿ ಆತನ ನಿಕ್ಕ ಖುಷಿ ಆತನ ಪಕ್ಕದಲ್ಲಿ ನಿಕ್ ಮದ್ಮೇರೆ
4: ಮೋನ
0: ಪಕ್ಕ ಎಂಕಿನ ನಿಕ್ಕದಲ್ಲಿ ಜೋಕುಲು ಎಂಕುಲು ಎಂಕುಲು ನಿನ್ನ ಜೋಕುಲು ಅತ್ತ ಪರಕೆರೆ ಪುಟ್ಟಿನತ್ತ
4: ಮೋನ ಈ ಸತಿ ಮದ್ಮಾಯ್ತಿನ ಅಮ್ಮಿ ಬಂದುಗುಲ್ಲ ಮೋನ ಈ ಸತಿ ಮದ್ಮಾಯ್ತಿನ ಶೇಷಪ್ಪ ನಿನ್ನ
3: ಕೇಳ
4: ಮೋನ ಮದ್ಮೇಲೆ
0: ಪುಣಿತೆ ಅಲ್ಲಿ ಬರೀ ಇಂಕಿನ ಒಂದು ಅಮ್ಮೆ ಮಾರೆ ಸತ್ಯ ಬಂತೆ ಓ ಮನೆಗೆರ ಸತ್ಯ ಬಂತೆ ಇಂಕಿ ಈಜಂತ ಅವಸ್ಥೆ ಅಂತ ಊನಗ ಬರೋರು ಆಪ್ನ ಮಾರೆ ಅಮ್ಮನೆ ಗುರ್ತಿಂದ ಆಪ್ನ ಮಾರೆ ಅಮ್ಮನೆ ಗುರ್ತಿಂದ ಆಪ್ನ ನಿಕ್ಕ ಬೋಡ
2: ಬರ್ತಾರೆ ಚಂದ್ರ
0: ಅಡ್ವರ್ಟೈಸ್ಮೆಂಟ್ ಇಲ್ಲಕ್ಕ ಆಪ್ನ
3: ಎಂಚಿನ ಮರೆ ಈ ಬಗ್ಗೆ ಇಲ್ಲ ಚಂದ್ರ ಒಂದು
0: ಅಜ್ಜ ಮಾತಾಡ್ತೀವಿ
3: ನಮಸ್ಕಾರ ನೀಲ
0: ಎಂಕಿನ ಒಲ್ಲಿ ಬೇಲೆ ಈಜಂತ ಬೇಲೆ ಮರೆ ಸೂಪರ್ ಬೇಲೆ ಬಂಡೆ ಈಜಂತ ಒಂದು ರಿಸ್ಕ್ ಇಜ್ ಮರೆ ಬೇಲೆ ಪೋಂಡಲ್ಲ ರಿಸ್ಕ್ ಇಜ್ ಅವಕ್ಕೆ ಗೊತ್ತಲ್ಲ ಇದು ಈ ಜನ ಮೊದಲು ಬೇಲೆ ಒಂದು ವೇಳೆ ಎಲ್ಲ ದೆತ್ತಿರ್ ಬನ್ಕ ಅದಕ್ಕೆ ಸೀದಾ ಇಲ್ಲಡೆ ಹೋದು ಅಲ್ಪನೆ ಆ ಬೇಲೆ ಕಂಟಿನ್ಯೂ ಮನ್ಕೊಳ್ಳಿ ಅವ ಎಂತ ಗೊತ್ತಾಂಡ ಇಲ್ಲೆಲ್ಲ ಬಕ್ಕ ಬಡಿದಿಲ್ಲ ಕಾಪಲೆ ತಲ್ಪ ಮೂಲ ಅವೇತ ಕಾಪಲೆ ಬೇಲೆ
3: ಎಂಚಿನ ಎಡ್ಡ ಬೇಲೆಯ ಬೇರೆ ಬೋರ್ಡ್ ಆ ತೊಂದ್ರೆ ಗೇಟ್ ತಗೊಂಡು ಸಾಕಾಪು ಎಡ್ಡ ಬೇಲೆಗೆ ಕೊಂಜು ಉಂಡು ಮಾಮಲ ತೂಟೆ
0: ತೂಟೆ ತೂಟೆ ಕೊಡಲೆ ಕೊಡೋದು ಕುಲಪೋಲಿತ
3: ಹೆಚ್ಚೆ ಜೋರು ಉಂಟು ತೂಟೆ ಬಂಡ ನೀಲಯ್ಯ ಐಕಮತ ಈ ಪೋಡಿರವಲ್ಲಿ ಈ ಒಣಕ್ಕೆ ಓಬವನ ಕಥೆಗೆ ಎಂದಿದ್ದೇನೆ ಒಣಕ್ಕೆ ಓಬವ ಉಜ್ಜರ್ವದೊಂದು ಏಜ್ಜನ ಚೇರಿ ಈಲ ಅಂಚನೆ ಪುಲ್ಯಕಾಂಡ ಲತ್ತು ಕೇಳ್ತಲ್ಪ ಉಂಟು ಒಂಜಿ ಒಣಕ್ಕೆ ಉಜ್ಜರ್ ಬದನು ಅಮ್ಮ ಪಿದಾಯಿ ಒಣಕ ಉಜ್ಜರ್
5: ಪೀಸ್
3: ಮಲ್ಲ ಪಡಿ ಅಮ್ಮ ಸೂಪು
5: ಬೀಡಿ ಕಟ್ಟಲೆ ಗೆಲ್ಲೆ
3: ಡ್ಯಾಡಿ ಮಮ್ಮಿ ಮಮ್ಮಿಗೆ ಒಂಚೂರು ಕಮ್ಮಿ ಬರ
6: பொண்ணு வச்சது எல்லையா தண்ணி கேணும்
3: பொண்ணு எல்லையா தண்ணி
6: கேட்டு தவளும் தான் வைக்க
7: டேடி காவியா.

0: ಈತನೇಟ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಅರ್ನ ಕತೆ ಸಂಭಾಷಣೆ ಗೀತ ರಚನೆ ಹಿನ್ನೆಲೆ ಗಾಯನ ಅಂಚನೆ ನಿರ್ದೇಶನ ಒಪ್ಪುನ ತುಳು ನಾಟಕ ಕಾಸ್ ಓಲ್ದೀಪರ್ ಈ ನಾಟಕದ ರಡ್ಡನೆ ಎಗ್ಗೆ ಕೇಂಡರ್ ನಳಪಾದ ಕೊರ್ನಕುಲು ಚಾಪರ್ಕ ತಂಡದ ಕಲಾವಿದರ್ ಕೃಪೆ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಚಾಪರ್ಕ ತಂಡ ನನ್ನ ದುಂಬುದ ಎಗ್ಗೆ ಎಲ್ಲದ ತುಳು ಪ್ರಸಾರಡು ಕೇನಂದುಪ್ಪಲೆ ರೇಡಿಯೋ ಸಾರಂಗ 7.8 FM ಒಂದು ರಂಗ ರಂಗದ ಬದುಕು
1: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇರಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ಡ ತುಳು ಪ್ರಸಾರಕ್ಕೆ ಏನೊಂದಿಲ್ಲ ರೀ ನನ್ನದು ಬಗ್ಗೆ ಕೆಲವೊಂದು ತುಳು ಜನಪದ ಪದಕುಲನ್ನಕ್ಕೆ ಏನೊಂದು ಬರ್ಕ.

ಕೆಲವೊಂಜಿ ತುಳು ಜನಪದ ಪದಕುಲಿನ ಕೇನೊಂದು ಬತ್ತಾರೆ. ಇಡೆಗು ಈ ಕಾರ್ಯಕ್ರಮ ಮುಗಿಂಡ ಮಾತರೆಗ್ಲ ಸೊಲ್ಮೆಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲಹರಿ ಕಾರ್ಯಕ್ರಮದಲ್ಲಿ ಕುವೆಂಪು ಅವರ ರಚನೆಯ, ಬಿವಿ ಶ್ರೀನಿವಾಸ್ ಹಾಗೂ ಆರ್ ವೆಂಕಟೇಶ್ ಇವರ ಸಂಗೀತ ನಿರ್ದೇಶನದ, ಕಸ್ತೂರಿ ಶಂಕರ್ ಇವರು ಹಾಡಿರುವ ನಿನ್ನೆಡೆಗೆ ಬರುವಾಗ

ಮುಂದಿನ ಹಾಡು ಎಂಎನ್ ವ್ಯಾಸರಾವ್ ಇವರ ರಚನೆಯ, ಯಶವಂತ್ ಹಳಿಬಂಡಿ ಇವರ ಸಂಗೀತ ನಿರ್ದೇಶನ ಹಾಗೂ ಗಾಯನದ ಹೋಗು ಮನಸೆ.

0: ಮುಂದಿನ ಹಾಡು ಕುವೆಂಪು ಅವರ ರಚನೆಯ, ಬಿವಿ ಶ್ರೀನಿವಾಸ್ ಹಾಗೂ ಆರ್ ವೆಂಕಟೇಶ್ ಇವರ ಸಂಗೀತ ನಿರ್ದೇಶನದ, ಕಸ್ತೂರಿ ಶಂಕರ್ ಇವರು ಹಾಡಿರುವ ಬೇಸರದ ಸಂಜೆ ಇದು.
1: ಓಕುಳಿಯ ಚೆಲ್ಲಿದ ಸಂಧ್ಯೆ ಅದೆಷ್ಟು ಚೆಂದ, ಸಂಜೆ ಕುಂಕುಮ ರಂಗಿನ ಓಕುಳಿ ಎರಚು ತಿಳಿತೆರೆ ಬನದಲ್ಲಿ. ಆಹಾ,

ಮುಂದಿನ ಹಾಡು ಕಥಾ ಚಿಕ್ಕಣ್ಣ ಅವರ ರಚನೆಯ, ಬಿವಿ ಶ್ರೀನಿವಾಸ್ ಇವರ ಸಂಗೀತ ನಿರ್ದೇಶನದ, ಸಂಗೀತ ಕಟ್ಟೆ ಇವರು ಹಾಡಿರುವ ನೆಲಮುಗಿಲ.

114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಮತ್ತು
1: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

0: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗುನ್ 07.8 FM ಬಣ್ಣ ಬಣ್ಣದ ಬದುಕು. ಇಂದಿನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಮಾತಾಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಸೈಫುಲ್ಲಾ ಕುತ್ತಾರ್. ಕೇಳುಗರೆ, ಪ್ರತಿ ಗುರುವಾರ ಮತ್ತು ಶುಕ್ರವಾರ ಬೆಳಿಗ್ಗೆ ಇದೇ ಸಮಯಕ್ಕೆ 8:15 ಮತ್ತು ಮರುಪ್ರಸಾರದಲ್ಲಿ 1:30 ಈ ವಿಶೇಷ ಸರಣಿ ಕಾರ್ಯಕ್ರಮ ಮೂಡಿಬರುತ್ತೆ. ವಿಶೇಷ ಆಹಾರ ಖಾದ್ಯಗಳ ಬಗ್ಗೆ, ಆಹಾರ ವೈವಿಧ್ಯದ ಬಗ್ಗೆ, ಸಾಂಪ್ರದಾಯಿಕ ಅಡಿಗೆಗಳು ಇದಕ್ಕೆ ಸಂಬಂಧಪಟ್ಟು ಮತ್ತು ಅಡುಗೆ ಟಿಪ್ಸ್ಗಳೊಂದಿಗೆ ಈ ಒಂದು ಕಾರ್ಯಕ್ರಮ ಮೂಡಿಬರುತ್ತೆ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಬಹುದು, ನಿಮ್ಮ ವಿಶೇಷ ಆಹಾರ ಖಾದ್ಯದ ಬಗ್ಗೆ ನಮ್ಮ ಜೊತೆಗೆ ಕೂಡ ಹಂಚಿಕೊಳ್ಬಹುದು. ಕೇಳುಗರೆ, ಇವತ್ತಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಆಹಾರದಲ್ಲಿ ಕಲಬೆರಕೆಯನ್ನು ಪತ್ತೆ ಹಚ್ಚೋದು ಹೇಗೆ, ಈ ವಿಷಯಕ್ಕೆ ಸಂಬಂಧಪಟ್ಟು ಆಹಾರ ವಿಜ್ಞಾನಿ ಡಾಕ್ಟರ್ ಎ ಫಜಲ್ ಅವರ ಒಂದಿಷ್ಟು ಟಿಪ್ಸ್ಗಳನ್ನು ಕೇಳ್ತಾ ಬರೋಣ.
1: ಕಾಳು ಮೆಣಸು ತುಂಬ ಬೆಲೆ ಬಾಳುವ ವಸ್ತು ಸಾಂಬಾರ ಪದಾರ್ಥಗಳಲ್ಲಿ. ಕಾಳು ಮೆಣಸಿಗೆ ತುಂಬ ಒಂದು ಕಲಬೆರಕೆ ಆಗ್ತಾ ಇದೆ. ಪಪ್ಪಾಯ ಬೀಜ, ಹತ್ತಿ ಬೀಜ ಮತ್ತು ಈ ಕಾಳು ಮೆಣಸು ಎಲ್ಲ ದೂರದಿಂದ ನೋಡುವಾಗ ಒಂದೇ ಥರ ಇರ್ತದೆ. ಸೊ ಅದನ್ನು ಪತ್ತೆ ಹಚ್ಚಲಿಕ್ಕೋಸ್ಕರ ಒಂದು ಗ್ಲಾಸ್ ನೀರಿನಲ್ಲಿ ಕಾಳು ಮೆಣಸನ್ನು ಹಾಕಿದಾಗ ಅದು ಶುದ್ಧ ಕಾಳು ಮೆಣಸಾಗಿದ್ದರೆ ಅದು ನೀರಿನಲ್ಲಿ ಕೆಳಗೆ ಸೆಟ್ಲ್ ಆಗ್ತದೆ. ಅದೇ ಥರ ಬೇರೆ ಯಾವುದೇ ವಸ್ತುಗಳು ಕಾಟನ್ ಸೀಡ್ ಆಗಲಿ ಅಥವಾ ಪಪ್ಪಾಯ ಸೀಡ್ ಆಗಿದ್ದರೆ ಅದು ಮೇಲೆ ತೇಲ್ತಾ ಇರ್ತವೆ. ಸಾಮಾನ್ಯವಾಗಿ ನಮ್ಮ ಮೆಣಸಿನ ಪುಡಿ ನಾವು ಮನೆಗೆ ತರ್ತೇವೆ, ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಲಬೆರಕೆಯಾಗಿರುವುದು ಒಂದು ಕಲರ್ ಪೌಡರ್ ಹಾಕ್ತಾರೆ, ಡೈ, ಯಾವುದೇ ವಿಧದ ಚೀಪ್ ಡೈಯನ್ನು ಅದರ ಮೇಲೆ ಅದರಲ್ಲಿ ಮಿಕ್ಸ್ ಮಾಡಿರ್ತಾರೆ. ಅದನ್ನು ಪತ್ತೆ ಹಚ್ಚಲಿಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಈ ಪುಡಿಯನ್ನು ತೆಗೆದು, ಮೆಣಸಿನ ಪುಡಿಯನ್ನು ಒಂದು ಗ್ಲಾಸ್ ನೀರಿನಲ್ಲಿ ಹಾಕಿ ಅದನ್ನು ಕರಗಿಸಿದಾಗ ಈ ಡೈ ಆಗಿದ್ದರೆ ಗ್ಲಾಸ್ ನೀರು ಎಲ್ಲ ಆ ಕಲರ್ಗೆ ಬರ್ತವೆ, ಆ ಡೈನ ಕಲರ್ ಬರ್ತದೆ. ಶುದ್ಧ ಮೆಣಸಿನ ಪುಡಿ ಆಗಿದ್ದರೆ ಆ ಮೆಣಸಿನ ಪುಡಿ ಅಷ್ಟು ಬೇಗ ಕಲರ್ ಬಿಡುವುದಿಲ್ಲ, ನೀರಿನಲ್ಲಿ ತೇಲ್ತಾ ಇರ್ತವೆ. ಇನ್ನು ನಾವು ತಿನ್ನುವ ಅಡಿಗೆಗೆ ಉಪಯೋಗಿಸುವಂತಹ ಉಪ್ಪಿಗೆ ಅಯೋಡೈಡ್ ಸಾಲ್ಟ್ ಮತ್ತು ನಾರ್ಮಲ್ ಸಾಲ್ಟ್ ಅಂತ ಎರಡಿದೆ. ಅಯೋಡೈಡ್ ಸಾಲ್ಟ್ಗೆ ಸ್ವಲ್ಪ ರೇಟ್ ಜಾಸ್ತಿ. ನಮ್ಮ ಮನೆಗೆ ತಂದಿರುವ ಸಾಲ್ಟ್ ಅದು ಅಯೋಡೈಸ್ಡ್ ಆಗಿದೆಯೋ ಇಲ್ಲವೋ ಅಂತ ಪತ್ತೆ ಹಚ್ಚಲಿಕ್ಕೆ ಸುಲಭ ಉಪಾಯ ಇದೆ. ಒಂದು ಸಣ್ಣ ಬಟಾಟೆಯನ್ನು ತಗೊಂಡು ಅದನ್ನು ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಲೆಮನ್ ನ ಒಂದೆರಡು ಡ್ರಾಪ್ ಹಾಕಿ ಈ ಉಪ್ಪನ್ನು ಹಾಕಬೇಕು. ಆಗ ಉಪ್ಪು ಈ ಲೆಮನ್ನ ಜೊತೆ ಸೇರಿಬಿಟ್ಟು ನೀಲಿ ಬಣ್ಣಕ್ಕೆ ತಿರುಗುತ್ತೆ. ನೀಲಿ ಬಣ್ಣಕ್ಕೆ ಬಂದಿದ್ದರೆ ಅದು ಉಪ್ಪು ಅಯೋಡೈಸ್ಡ್ ಆಗಿದೆ ಅಂತ ಖಾತ್ರಿ ಆಗುತ್ತೆ. ಅದು ಒಂದು ವೇಳೆ ನೀಲಿ ಬಣ್ಣಕ್ಕೆ ಬರದೇ ಇಲ್ಲ ಅಂದರೆ ಅದು ನಾವು ತಂದಿರುವಂತಹ ಆ ಉಪ್ಪು ಅದು ನಾನ್ ಅಯೋನೈಸ್ಡ್ ಆಗಿರುವುದಿಲ್ಲ, ಅಯೋಡೈಸ್ಡ್ ಅಂದ್ಬಿಟ್ಟು ಸುಳ್ಳು ಹೇಳಿ ಮಾರಾಟ ಮಾಡಿರ್ತಾರೆ ಅಂತ ಗೊತ್ತಾಗುತ್ತೆ. ಕೆಲವು ತರಕಾರಿಗಳ ಮತ್ತು ಹಣ್ಣುಗಳದ್ದು ಕಲಬೆರಕೆ ಹೆಂಗೆ ಮಾಡ್ತಾರೆ, ಇಲ್ಲ ಕೆಮಿಕಲ್ಸ್ ಹೇಗೆ ಯೂಸ್ ಮಾಡ್ತಾರೆ ಅಂತ ನೋಡೋಣ. ಈಗ ಸಾಧಾರಣವಾಗಿ ನಾವು ತಗೊಳ್ಳುವ ಬೆಂಡೆಕಾಯಿ, ಮೆಣಸಿನಕಾಯಿ ತುಂಬ ಕಡು ಹಸಿರು ಕಲರ್ನಲ್ಲಿ ಇರ್ತದೆ. ಮಾರುಕಟ್ಟೆಯಲ್ಲಿ ಗ್ರಾಹಕರನ್ನು ಸೆಳೆಯೋಕ್ಕೋಸ್ಕರ, ಅದನ್ನು ಫ್ರೆಶ್ ಆಗಿ ಕಾಣೋಕ್ಕೋಸ್ಕರ ಅದಕ್ಕೆ ಡೈ ಹಾಕಿರ್ತಾರೆ. ಮೆಲಚಿಟ್ ಗ್ರೀನ್ ಅನ್ನುವಂಥ ಒಂದು ಡೈ ಉಪಯೋಗಿಸಿಕೊಂಡು ಒಳ್ಳೆ ಕಡು ಹಸಿರು ಬಣ್ಣವನ್ನು ಕೊಟ್ಟಿರ್ತಾರೆ ಈ ಕೆಲವು ತರಕಾರಿಗಳಿಗೆ. ಇದನ್ನು ಹೇಗೆ ಪತ್ತೆ ಹಚ್ಚುವುದಪ್ಪ ಅಂದರೆ, ಒಂದು ಸಣ್ಣ ಕಾಟನ್ ಪೀಸ್ ತಗೊಂಡು ಅದನ್ನು ನೀರಿನಲ್ಲಿ ಅದ್ದಿ ಈ ತರಕಾರಿಯ ಮೇಲೆ ಉಜ್ಜಬೇಕು. ಆವಾಗ ಡೈ ಹಾಕಿ ಕಲಬೆರಕೆ ಮಾಡಿದರೆ ಆ ಡೈ ಕಲರ್ ಈ ಕಾಟನ್ನಲ್ಲಿ ಬರ್ತದೆ. ಒರಿಜಿನಲ್ ಯಾವುದೇ ಕಲರ್ ಯಾವುದೇ ಡೈ ಉಪಯೋಗಿಸದೇ ಇದ್ದರೆ ನೀವೆಷ್ಟು ಉಜ್ಜಿದರೂ ಈ ಒರಿಜಿನಲ್ ಬೆಂಡೆಕಾಯಿದಾಗಲಿ ಮೆಣಸಿನಕಾಯಿದಾಗಲಿ ಈ ಹಸಿರು ಕಲರ್ ಕಾಟನ್ನಲ್ಲಿ ಬರುವುದಿಲ್ಲ. ಇನ್ನು ಎರಡನೇ ವಿಧಾನ, ಇನ್ನೊಂದು ಮೆಲಸಿನ್ ಗ್ರೀನ್ ಸಾಮಾನ್ಯವಾಗಿ ಉಪಯೋಗಿಸುವುದಂದರೆ ಗ್ರೀನ್ ಪೀಸ್ಗೆ. ಗ್ರೀನ್ ಪೀಸ್ ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಡು ಹಸಿರು ಬಣ್ಣದಲ್ಲಿ ಇರಬೇಕಾದ್ರೆ ಅದಕ್ಕೆ ಮೆಲಚಿಟ್ ಗ್ರೀನ್ ಅನ್ನೋದು ಉಪಯೋಗಿಸ್ತಾರೆ. ಅದನ್ನು ಕೂಡ ಇದೇ ಥರ ಒಂದು ಬ್ಲಾಟಿಂಗ್ ಪೇಪರ್, ನೀರಲ್ಲಿ ಸ್ವಲ್ಪ ಒದ್ದೆ ಮಾಡಿ ಬ್ಲಾಟಿಂಗ್ ಪೇಪರ್ನಲ್ಲಿ ಈ ಕಾಳುಗಳನ್ನು ಹಾಕಿದಾಗ ತಕ್ಷಣ ಈ ಡೈ ಹಾಕಿದ್ದು ಡೈ ಬ್ಲಾಟಿಂಗ್ ಪೇಪರ್ನ ಎಳ್ಕೊಳ್ತದೆ. ಒರಿಜಿನಲ್

ಚೈನೀಸ್ ಇಂಪೋರ್ಟೆಡ್ ಕೆಮಿಕಲು ಬಂದಿದೆ, ತುಂಬ ಚೀಪಾಗಿದೆ, ಅದು ತುಂಬ ಹಾನಿಕಾರಕ. ನಾವು ಒಂದೇ ಒಂದು ವಿಧಾನದಲ್ಲಿ ಸುಲಭವಾಗಿ ಪತ್ತೆ ಹಚ್ಚುವುದು ಹೇಗೆಂದರೆ, ಬಾಳೆಹಣ್ಣು ಹಣ್ಣಾದಾಗ ಅದು ಬಾಳೆಹಣ್ಣಿನ ಪ್ರತಿಯೊಂದು ಹಣ್ಣಿನ ತುದಿಯಿಂದ ಅದರ ಗೊಂಚಲಿನವರೆಗೆ ಒಮ್ಮೆಲೆ ಹಳದಿ ಬರುವುದಿಲ್ಲ. ರಾಸಾಯನಿಕ ವಸ್ತುಗಳನ್ನು ಉಪಯೋಗಿಸಿ ಹಣ್ಣು ಮಾಡಿದರೆ ಮಾತ್ರ ಅದು ಟೋಟಲ್ ಕಲರ್ ಚೇಂಜ್ ಆಗಿರ್ತದೆ. ಗೊನೆ ಸಮೇತ, ಗೊನೆ, ಅದರ ದಂಟು ಎಲ್ಲ ಕಲರ್ ಚೇಂಜ್ ಆಗಿರ್ತದೆ. ಸೊ ಅದು ಒಂದು ಸುಲಭ ವಿಧಾನದಲ್ಲಿ ನೀವು ಪತ್ತೆ ಹಚ್ಚಬಹುದು. ನಿಮ್ಮ ಮನೆಯಲ್ಲಿ ಈಗ ಹಣ್ಣು ಮಾಡಲಿಕ್ಕೆ ಇಟ್ಟರೆ ಅದು ಸಾಧಾರಣ ಒಂದು ವಾರ ಹಿಡಿಯುತ್ತದೆ. ನೀವು ಮಾರುಕಟ್ಟೆಯಿಂದ ಕಾಯಿನೇ ತಂದರೂ ಅದು ಒಂದೇ ದಿನದಲ್ಲಿ, ಇವತ್ತು ತಂದರೆ ನಾಳೆ ಬೆಳಗ್ಗೆಗೆ ಹಣ್ಣಾಗಿರ್ತದೆ. ಅದಕ್ಕೆ ಕಾರಣ ಅದನ್ನು ಕೆಮಿಕಲ್ನಲ್ಲಿ ಟ್ರೀಟ್ ಮಾಡಿರ್ತಾರೆ. ಇನ್ನು ಆ್ಯಪಲ್ನಲ್ಲಿ, ಆ್ಯಪಲನ್ನು ನಾವು ಆ್ಯಪಲ್ ಆರ್ಚಾರ್ಡಿಗೆ ಹೋಗಿದ್ದೇವೆ, ಆ್ಯಪಲ್ನಲ್ಲಿ ಸಿಕ್ಕಾಪಟ್ಟೆ ಕೆಮಿಕಲ್ ಯೂಸ್ ಮಾಡ್ತಾರೆ. ವಾರಕ್ಕೆ 2 ಸಲ 3 ಸಲ ಸ್ಪ್ರೇ ಮಾಡ್ತಾರೆ ಕೆಮಿಕಲ್. ನಾವು ಕಾಶ್ಮೀರದಲ್ಲಿ ಆ್ಯಪಲ್ನ ಆರ್ಚಾರ್ಡ್ಗೆ ಹೋಗಿದ್ದೇವೆ. ಅದು ಇನ್ನೂ ನಾವು ಹೋದ ತಿಂಗಳು ಜುಲೈ, ಇನ್ನೂ ಒಂದೂವರೆ ತಿಂಗಳು ಬಾಕಿ ಇತ್ತು ಹಾರ್ವೆಸ್ಟ್ ಆಗೋದಕ್ಕೆ. ಆಗಲೇ 13 ಸಲ ಸ್ಪ್ರೇ ಮಾಡಿದ್ದೇನೆ ಅಂತ ಹೇಳ್ತಾರೆ ಅವರು. ಆವಾಗ ಇನ್ನೂ ಒಂದು 10 ಸಲ ಸ್ಪ್ರೇ ಮಾಡಿದರೆ ಅದು ಸ್ಪ್ರೇ ಎಷ್ಟಾಗತ್ತೆ? ಅದು ಸಾಲದೆ ನಾವು ಆರ್ಚರ್ಡ್ನಲ್ಲಿ ನೋಡಿದ್ದು, ಕೇಳಿದ ಪ್ರಕಾರ ಅದನ್ನು ಹಣ್ಣನ್ನು ಕೊಯ್ದು ಒಂದು ದೊಡ್ಡ ಟ್ಯಾಂಕಿಗೆ ಹಾಕ್ತಾರೆ. ಆ ಟ್ಯಾಂಕ್ ಉದ್ದದ ಟ್ಯಾಂಕ್ ಇರ್ತದೆ, ಉದ್ದನೆಯದು, ಆಯತಾಕಾರದ ಉದ್ದನೆ ಟ್ಯಾಂಕ್. ಒಂದು ಸೈಡ್ನಲ್ಲಿ ಹಾಕ್ತಾ ಇದ್ದರೆ ಅದು ನೀರಿನಲ್ಲಿ ಫ್ಲೋಟಾಗಿ ಇನ್ನೊಂದು ಸೈಡ್ಗೆ ಬರುವಾಗ ಅರ್ಧ ತಾಸು, 30 ಮಿನಿಟ್. ಸೊ ಈ ಸೈಡ್ನಿಂದ ಒಬ್ಬರು ಹಾಕ್ತಾ ಇರ್ತಾರೆ, ಆ ಸೈಡ್ನಿಂದ ಒಬ್ಬರು ಕಲೆಕ್ಟ್ ಮಾಡಿ ಪ್ಯಾಕ್ ಮಾಡ್ತಾ ಇರ್ತಾರೆ. ಆ ಟ್ಯಾಂಕಿನಲ್ಲಿ ನೀರಿನಲ್ಲಿ ಕೆಮಿಕಲ್ಸ್ನಿಂದ ಅದು ಟ್ರೀಟ್ ಆಗಿ ಬರ್ತದೆ ಅಲ್ಲಿಗೆ. 30 ನಿಮಿಷ ಆ ಕೆಮಿಕಲ್ ಟ್ರೀಟ್ ಆಗಿರ್ತದೆ. ಸೊ ಆದ ಕಾರಣ ಆ್ಯಪಲ್ ಮತ್ತು ಗ್ರೇಪ್ಸ್ ಅತ್ಯಂತ ಹೆಚ್ಚು ರಾಸಾಯನಿಕಗಳಿಂದ ಸ್ಪ್ರೇ ಮಾಡಲ್ಪಡ್ತವೆ. ಅವುಗಳನ್ನು ಆದಷ್ಟು ಪ್ರಮಾಣದಲ್ಲಿ ಕಡಿಮೆ ಉಪಯೋಗಿಸಿದರೆ ಒಳ್ಳೆಯದು. ಅಥವಾ ಆ್ಯಪಲ್ನಲ್ಲಿ ಹೇಳುವುದಾದರೆ ಅದರ ಹೊರ ಕವಚ ಸಿಪ್ಪೆಯನ್ನು ತೆಗೆದುಬಿಟ್ಟು ತಿನ್ಬೋದು ಆದಷ್ಟು. ಗ್ರೇಪ್ಸ್ನಲ್ಲಿ ಆದರೆ ಅದನ್ನು ನೀವು ಉಪ್ಪಿನ ದ್ರಾವಣದಲ್ಲಿ 1-10 ನಿಮಿಷ ಅದ್ದಿಬಿಟ್ಟು, ಅಥವಾ ಹುಣಸೆ ಹಣ್ಣಿನ ದ್ರಾವಣದಲ್ಲಿ ಅದ್ದಿಬಿಟ್ಟು ಒಂದು 10-15 ನಿಮಿಷ ಚೆನ್ನಾಗಿ ತೊಳೆದು ತಿನ್ಬೋದು. ಇಷ್ಟೆಲ್ಲ ಜಾಗ್ರತೆ ಮಾಡಿದ್ರೂ ಅದು 100ಕ್ಕೆ 100% ಅದಕ್ಕೆ ನಿರ್ವಹಣೆ ಮಾಡಲಿಕ್ಕೆ ಆಗುವುದಿಲ್ಲ. ಆದಷ್ಟು ಕಡಿಮೆ ಮಾಡಬಹುದು ಅಷ್ಟೇ. ಈಗ ಹುಣಸೆ ಹಣ್ಣಿನಲ್ಲಿ ಟಾರ್ಟಾರಿಕ ಆಮ್ಲ ಜಾಸ್ತಿ ಇದೆ. ಅದು ಈ ಎಲ್ಲ ಕೆಮಿಕಲನ್ನು ಎಳೆದುಕೊಳ್ಳುವ ಶಕ್ತಿ ಇದೆ ಅಂತೇಳಿ ಇತ್ತೀಚಿನ ಸಂಶೋಧನೆಯಿಂದ ಗೊತ್ತಾಗಿದೆ. ಆದ ಕಾರಣ ಹುಣಸೆ ಹಣ್ಣು ಒಂದು ಒಳ್ಳೆಯ ಉಪಾಯ. ಹುಣಸೆ ಹಣ್ಣಿನ ದ್ರಾವಣದಲ್ಲಿ ಯಾವುದೇ ಹಣ್ಣು ಹಂಪಲನ್ನು ತೊಳೆದು ನಂತರ ನಾವು ತಿನ್ನುವುದು ಒಂದು ಒಳ್ಳೆಯ ಉಪಾಯ. ಆದರೆ ಹುಣಸೆ ಹಣ್ಣಿನಲ್ಲೂ ಕೂಡ ಕೆಮಿಕಲ್ ಇದ್ದರೆ ಮತ್ತೆ ನಾವು ಏನು ಮಾಡೋಕ್ಕಾಗಲ್ಲ. ಆ ಹುಣಸೆ ಹಣ್ಣು ಪ್ಯೂರ್ ಆಗಿರಬೇಕು, ಆರ್ಗ್ಯಾನಿಕ್ ಆಗಿರಬೇಕು. ಈ ಎಲ್ಲ ವಿಷಯಗಳನ್ನು ನೋಡಿದಾಗ ನಮಗೆ ಒಂದೇ ನೆನಪಾಗುವುದು, ನಮಗೆ ಇರುವ ಒಂದೇ ಒಂದು ದಾರಿ ಅಂದರೆ ಸಾವಯವ ಕೃಷಿ. ಯಾವುದೇ ಕೆಮಿಕಲ್ಸ್, ಅದು ರಾಸಾಯನಿಕ ಗೊಬ್ಬರವಿರಲಿ, ಕೀಟನಾಶಕಗಳಿರಲಿ, ಮತ್ತು ರೋಗ ನಾಶಕಗಳಿರಲಿ, ಯಾವುದೇ ಒಂದು ರಾಸಾಯನಿಕಗಳನ್ನು ಉಪಯೋಗಿಸದೆ ಶುದ್ಧವಾದ ನಮ್ಮ ದೇಶೀ ಹಸುವಿನ ಮತ್ತು ದನಕರುಗಳನ್ನು ಉಪಯೋಗಿಸಿ ಅದರ ಗೊಬ್ಬರದಿಂದ ತಯಾರಿಸಿದಂತಹ ನಮ್ಮ ಈ ಕೃಷಿ ಉತ್ಪನ್ನಗಳು, ಆಹಾರಗಳನ್ನು ನಾವು ಬಳಕೆ ಮಾಡುವುದಾದರೆ ಅದೇ ಒಂದು ಉತ್ತಮ ವಿಚಾರ. ಬೇರೆ ಎಲ್ಲ ಆಹಾರ ಪದಾರ್ಥಗಳು ಯಾವುದೇ ರೀತಿ ತಯಾರಿಸಿದರೂ, ನೀವು ಅದನ್ನು ಯಾವುದೇ ರೀತಿ ತೊಳೆದರೂ, ಯಾವುದೇ ರೀತಿ ಟ್ರೀಟ್ಮೆಂಟ್ ಮಾಡಿದರೂ ಅದು 100ಕ್ಕೆ 100 ಸೇಫ್ ಅಲ್ಲ. ಸೇಫ್ ಆಗಿರಬೇಕಾದರೆ ನಾವೆಲ್ಲರೂ ಸಾವಯವ ರೀತಿಯಲ್ಲಿ ಕೃಷಿ ಮಾಡಬೇಕು.
ನಾವು ಎಲ್ಲರೂ ಸ್ವ

0: ಅವಲಂಬಿಗಳಾಗಿರಬೇಕು. ನಮ್ಮ ಮನೆಯಲ್ಲೇನೆ ನಾವೇ ನಮಗೆ ಬೇಕಾಗುವ ತರಕಾರಿಗಳು ಹಣ್ಣು ಹಂಪಲುಗಳನ್ನು ನಾವೇ ಬೆಳೆಸುವಂತಾಗಬೇಕು. ಅದು ಹಳ್ಳಿಯಾಗಲಿ ಪೇಟೆ ಪಟ್ಟಣಗಳಲ್ಲಾಗಲಿ, ನಾವು ನಮ್ಮ ಸಾವಯವ ಕೃಷಿಕ ಗ್ರಾಹಕ ಬಳಗ ಮಂಗಳೂರಿನಲ್ಲಿ ನಾವು ಸಿಟಿಯಲ್ಲಿರುವ ಜನಗಳಿಗೂ ತಮ್ಮ ಮನೆ ಹತ್ತಿರ ತಮ್ಮ ಅಂಗಳದಲ್ಲಿ ತಮ್ಮ ಟೆರೇಸ್ನಲ್ಲಿ ತಮ್ಮ ಬಾಲ್ಕನಿಯಲ್ಲಿ ಕುಂಡಗಳನ್ನು ಇಟ್ಟಾದರೂ ತಮಗೆ ಬೇಕಾಗುವಂತಹ ತರಕಾರಿಗಳನ್ನು ಹಣ್ಣುಗಳನ್ನು ತಾವೇ ಬೆಳೆಸಬೇಕು ಅಂತ ನಾವು ಅವರಿಗೆ ತರಬೇತಿಯನ್ನು ಕೂಡ ಕೊಡ್ತೇವೆ. ಧನ್ಯವಾದ.
1: ಕೇಳುಗ್ರೆ, ಇದುವರೆಗೆ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಆಹಾರದಲ್ಲಿ ಕಲಬೆರಕೆಯನ್ನು ಪತ್ತೆ ಹಚ್ಚುವುದು ಹೇಗೆ ಈ ವಿಷಯಕ್ಕೆ ಸಂಬಂಧಪಟ್ಟು ಆಹಾರ ವಿಜ್ಞಾನಿ ಡಾಕ್ಟರ್ ಎ ಫಜಲ್ ಅವರ ಒಂದಿಷ್ಟು ಟಿಪ್ಸ್ಗಳನ್ನು ಕೇಳ್ತಾ ಬಂದಿರಿ. ಇದು ಇವತ್ತಿನ ಅಡುಗೆ ಮನೆ ಕಾರ್ಯಕ್ರಮ. ಮುಂದಿನ ಅಡುಗೆ ಮನೆ ಸಂಚಿಕೆಯಲ್ಲಿ ಸಿಗೋಣ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇರಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇರಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

रेडियो सारंग 107.8 FM ಕೇಳುಗರೆ ಕೇಳ್ತಾ ಇರುವುದು ಇದು ರೇಡಿ ಸಾರಂಗುನ್ 07.8 FM ಬಣ್ಣ ಬಣ್ಣದ ಬದುಕು. ಇಂದಿನ ಗಜಲ್ ಹಾಡುಗಳ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ.

0: ಕೇಳುಗರೆ, ಇವತ್ತಿನ ಗಜಲ್ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಹಾಡುಗಳನ್ನು ಕೇಳ್ತಾ ಬಂದ್ರಿ. ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು.
1: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇರಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

0: ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು, ಒಲವಿನ ಹಾಡು ಕಾರ್ಯಕ್ರಮ. ಸ್ಟುಡಿಯೋದಲ್ಲಿ ನಾನಿದ್ದೇನೆ ರೋಷನ್ ಕುಲಶೇಖರ. ಆರಂಭದ ಕಾಲರ್ ಜೊತೆ ಮಾತಾಡೋಣ. 6364204949 ಸಂಖ್ಯೆಗೆ ಕರೆ ಮಾಡಿ ಮಾತಾಡಿ. ನಮಸ್ತೆ.
1: ಹಲೋ, ನಮಸ್ತೆ ಸರ್.
0: ನಿಮ್ಮ ಹೆಸರು?
1: ನಾನು ಪುತ್ತೂರಿನಿಂದ ಸರಸ್ವತಿ ಮಾತಾಡಿದ್ದು ಸರ್.
0: ಮಾತಾಡಿ ಮೇಡಮ್, ಯಾವ ಹಾಡು ಕೊಡ್ಲಿ ಇವತ್ತು?
1: ನನಗೆ ಧರ್ಮ ಚಿತ್ರದಿಂದ ಸರ್, ಸತ್ಯ ಧರ್ಮಗಳೇ ಪಾದ ಕಮಲಗಳಂತ, ಅದರಲ್ಲಿ ಫಸ್ಟಿಗೆ ಬರ್ತದೆ ಲೋಕ ಪಾವನೆ ಗಂಗೆ ಅಂತ.
0: ಒಂದು ನಿಮಿಷ, ಯಾವ ಹಾಡು ಹೇಳಿ ಮತ್ತೊಮ್ಮೆ?
1: ಧರ್ಮ,
0: ಧರ್ಮ ಚಿತ್ರದಿಂದ.
1: ಧರ್ಮ ಚಿತ್ರದ ಲೋಕ ಪಾವನೆ ಗಂಗೆ, ಸತ್ಯ ಧರ್ಮದಡಿ ಪಾದ ಕಮಲಗಳು.
0: ಲೋಕ ಪಾವನೆ ಗಂಗೆ, ಇದರಲ್ಲಿ ಸಂತೋಷ ಎಂಬ ಹಾಡು ಮಾತ್ರ ಇದೆ ಧರ್ಮ ಚಿತ್ರದಿಂದ. ನಮ್ಮ ಹತ್ರ ಸದ್ಯಕ್ಕಂತೂ
1: ಧರ್ಮ ಇಲ್ಲವಾ?
0: ಬೇರೆ ನೀವು ಕೇಳಿದಂತ ಹಾಡು ಸದ್ಯಕ್ಕಂತೂ ಲಭ್ಯವಿಲ್ಲ. ಆದ್ರೂ ಹಾಡಿನ ಟೈಟಲ್ ಮತ್ತೊಂದು ಸಲ ಹೇಳಿ ನೋಡೋಣ, ನೀವು ಅದನ್ನ ನೋಡೋಣ.
1: ಧರ್ಮ ಚಿತ್ರದಲ್ಲಿ ಸತ್ಯ ಧರ್ಮದಡಿ ಲೋಕ ಪಾವನೆ ಗಂಗೆ ಅಂತ.
0: ಅದರ ಆರಂಭದ ಲೈನ್ ಲೋಕ,
1: ಆರಂಭದಲ್ಲಿ ಲೋಕ ಪಾವನೆ ಗಂಗೆ ಅಂತ.
0: ಓಕೆ, ಟ್ರೈ ಮಾಡ್ತೇನೆ ಕೊಡ್ಲಿಕ್ಕೆ. ಧನ್ಯವಾದಗಳು, ಇದೇ ರೀತಿ ಕರೆ ಮಾಡ್ತಾ ಇರಿ. ಸೊ ಆರಂಭದ ಧರ್ಮ ಚಿತ್ರದ ಲೋಕ ಪಾವನೆ ಗಂಗೆ ಒಂದು ಹಾಡನ್ನು ಸ್ನೇಹಿತರಂತೂ ರಿಕ್ವೆಸ್ಟ್ ಮಾಡಿದ್ದಾರೆ. ನೋಡೋಣ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಮಾತಾಡಿ, ಅದೇ ರೀತಿ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ ವಿನಂತಿ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಜೀವನ ಅಂದಾಗ ಹೀಗೇನೆ ಅಂತ ಹೇಳ್ತಾರೆ, ಜೀವನ ಅಂದಾಗ ಹೀಗೇನೆ. ಪ್ರತಿದಿನ ಸೋಲು, ಪ್ರತಿದಿನ ಗೆಲುವು, ಪ್ರತಿದಿನ ನೋವು, ಪ್ರತಿದಿನ ನಲಿವು, ಪ್ರತಿದಿನ ಸಂತೋಷ, ಪ್ರತಿದಿನ ಸಡಗರ, ಪ್ರತಿದಿನ ಬೇಸರ, ಪ್ರತಿದಿನ ದುಗುಡ. ಪ್ರತಿದಿನ ಟೆನ್ಷನ್ ಇರುತ್ತೆ, ಟೆನ್ಷನ್ ಇಲ್ಲದೆ ಇರುತ್ತೆ. ಸಾಲ ಸೋಲ ಮಾಡಿ ಬದುಕನ್ನು ನಾವು ನಡೆಸ್ಕೊಂಡು ಹೋಗ್ತಾ ಇರ್ತೇವೆ. ಆದರೆ 3-4 ಗಂಟೆ ಹೊತ್ತಲ್ಲಿ ರೇಡಿಯೋ ಸಾರಂಗ ಆಲಿಸುವವರಿಗೆ ಸ್ವಲ್ಪ ಹಾಡುಗಳನ್ನು ಕೇಳಿ ಹೆಚ್ಚಿನ ಒಂದು ವಿಚಾರದಲ್ಲಿ ನೆಮ್ಮದಿಯನ್ನು ಸಿಗುವಂಥ ಹೊತ್ತು ಕೂಡ ಅಂತ ಹೇಳ್ಬೋದು. ಸೊ ಈಗ ತಾನೇ ಕೇಳುಗರಂತೂ ರಿಕ್ವೆಸ್ಟ್ ಮಾಡಿದ್ದಾರೆ ಒಂದು ಹಾಡನ್ನು. ಸೊ ಕೇಳುಗರು ತಮ್ಮ ಇಷ್ಟದ ಹಾಡುಗಳನ್ನು ಕೇಳಲಿಕ್ಕೆ ವಿನಂತಿ ಮಾಡಲಿಕ್ಕೆ ತುಂಬಂಥ ಅವಕಾಶ ಇದೆ. ಮುಂದಿನ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
2: ಹಲೋ, ನಮಸ್ತೆ.
0: ನಿಮ್ಮ ಹೆಸರು? ಲತಾ ಅವರೇ. ಮಾತಾಡಿ, ಯಾವ ಹಾಡು ಕೊಡಲಿ ಇವತ್ತು? ಓಕೆ ಮೇಡಮ್, ಖಂಡಿತ ಕೂಡ ಕಟೀಲಿನ ಭಕ್ತಿ ಗೀತೆ ನಿಮಗೋಸ್ಕರ ಖಂಡಿತವಾಗಿ ಪ್ಲೇ ಮಾಡ್ತಾ ಇದ್ದೀನಿ ಇನ್ನು ಕೆಲವು ಹೊತ್ತಲ್ಲಿ. ಸೊ ವಿಶೇಷವಾಗಿ ನಾವು ನೋಡ್ಬೋದು, ನೀವಂತೂ ಕೇಳಿದಂಥ ಹಾಡುಗಳನ್ನು ಕೊಡುವಂಥ ಪ್ರಯತ್ನ ಮಾಡ್ತೇನೆ ಇನ್ನು ಕೆಲವು ಹೊತ್ತಲ್ಲಿ. ಸೊ ಕಟೀಲಿನ ಭಕ್ತಿ ಗೀತೆಯನ್ನು ಸ್ನೇಹಿತರು ಕೇಳಿದ್ದಾರೆ, ಅದರ ಜೊತೆಯಲ್ಲಿ ಮತ್ತೊಂದು ಹಾಡನ್ನು ಕೂಡ ಧರ್ಮ ಚಿತ್ರದಿಂದ ಕೇಳಲಾಗಿದೆ. ಸೊ ಎರಡನ್ನೂ ಕೂಡ ಕೊಡುವಂಥ ಪ್ರಯತ್ನ ನಂದು. ಸೊ ಇನ್ನು ಕೆಲ ಹೊತ್ತಲ್ಲಿ ಅದನ್ನು ಪ್ಲೇ ಮಾಡ್ತೇನೆ. ವಿಶೇಷವಾಗಿ ಮಧ್ಯಾಹ್ನದ ಹೊತ್ತಲ್ಲಿ ಏನೆಲ್ಲ ಇದೆ ಮಾಧ್ಯಮದಲ್ಲಿ ಅದನ್ನು ಸ್ವಲ್ಪ ನೋಡೋಣ. ಯಾಕೆಂದರೆ ಪ್ರತಿದಿನ ನಮಗೂ ಹೊಸ ಹೊಸ ಸುದ್ದಿಗಳು ಸಿಗ್ತವೆ. ಭಾರತ ಏರ್ಲೈನ್ ಪ್ರವಾಸ, ಇಂದು T20 ಪ್ರವಾಸ ಆರಂಭವಾಗುತ್ತೆ. ಸೊ ಆ ಒಂದು ಪ್ರವಾಸದಲ್ಲಿ ನಾವು ನೋಡ್ಬೋದು, ಸೂರ್ಯವಂಶಿಯವರು ಇವತ್ತು ಆಟಾಡುವಂಥ ಸಾಧ್ಯತೆಗಳು ಇವೆ ಎಂದು ವಿಚಾರಗಳು ಹೇಳ್ತಾ ಇವೆ. ಸೊ ಅದೇ ರೀತಿ ಬೇರೆ ಬೇರೆ ವಿಷಯಗಳನ್ನು ನಾವು ನೋಡ್ಬೋದು. ಹಾರಾಟದ ವೇಳೆ ಪಕ್ಷಿಗೆ ಡಿಕ್ಕಿ, ಇಸ್ರೇಲ್ ಅಧ್ಯಕ್ಷರ ಹೆಲಿಕಾಪ್ಟರ್ ತುರ್ತು ಭೂಸ್ಪರ್ಶ ಎಂದಿದೆ ಒಂದು ಸುದ್ದಿ. ಬಂಡೀಪುರದಲ್ಲಿ ನಾಗರಹೊಳೆ ಸಫಾರಿ ಪುನರಾರಂಭಗೊಂಡಿದೆ. ಕುಂದಾಪುರ ಜಾಲಾಡಿ ಉಸ್ಕಳಿ ಭಾಗದ ಗದ್ದೆಗಳಲ್ಲಿ ಸಮಸ್ಯೆ, ಸ್ಥಳಕ್ಕೆ ಜಿಲ್ಲಾಧಿಕಾರಿ ಭೇಟಿ ನೀಡಿದ್ದಾರೆ. ಮಂಗಳೂರಿನ ಮಾಜಿ ಮೇಯರ್ ಹೇಳ್ದಾಳುವ ನಿಧನ ಹೊಂದಿದ್ದಾರೆ. ಸೊ ಅದೇ ರೀತಿ ಶನಿವಾರದ ಶಾಲಾ ಸಮಯ ಬದಲಿಸಿದ ಶಿಕ್ಷಣ ಇಲಾಖೆ ಎಂಬಂಥ ವಿಚಾರ ಕೂಡ ಇದೆ. ಸೊ ಇದು ಕೂಡ ಒಂದು ಪ್ರಮುಖ ವಿಷಯಗಳಲ್ಲೊಂದು. ಸೊ ಏನೋ ಇದು ಇದು ಮಕ್ಕಳಿಗೆ ಬೇಕಾದ ವಿಷಯ, ಶಾಲಾ ಮಕ್ಕಳಿಗೆ. ಇದು ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆ ಸಿಹಿ ಸುದ್ದಿ ನೀಡಿದೆ. ಇನ್ನು ಮುಂದೆ ಶಾಲಾ ಒಂದು ಹೊಸ ಸಮಯದಂತೆ ನಡೆಯಲಿದ್ದು ರಾಜ್ಯದ ಶಾಲೆಗಳು ಒಂದೇ ಸಮಯ ಜಾರಿಯಾಗಿದೆ. ಸೊ 8-12 ಗಂಟೆ 30 ನಿಮಿಷದವರೆಗೆ ಒಂದು ತರಗತಿಗಳು ನಡೆಯಲಿವೆ. ಬೆಳಗ್ಗೆ 8-12 ಗಂಟೆಗಳವರೆಗೆ ಇದ್ದಂಥ ತರಗತಿಗಳು ಇನ್ನು 7:30-11:30 ಕೆಲವು ಕಡೆ ನಡೆಯುತ್ತಿತ್ತು. ಸೊ ಈಗ ಇದು 8:30-12:30 ನಡೀಬೇಕೆಂದು ಅಧಿಸೂಚನೆಗಳು ಬಂದಿವೆ ಎಂದು ನಾವು ನೋಡ್ಬೋದು. ಸೊ ಸ್ನೇಹಿತರೆ, ಎರಡು ಹಾಡುಗಳನ್ನು ನಾವಂತೂ ಪ್ಲೇ ಮಾಡ್ತಾ ಇದ್ದೇವೆ ಕೆಲವು ಹೊತ್ತಲ್ಲಿ. ಸ್ನೇಹಿತರೆ ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ಚಿಯರ್ಸ್.
1: ಹಲೋ ಫ್ರೆಂಡ್ಸ್, ನಾನಂತ ಇವತ್ತು ತುಂಬ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
2: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನಂಗೆ ಭಯ ಆಗ್ತಿದೆ.
3: ಅಯ್ಯೋ, ಇವಳೊಬ್ಳು ಅಂಜು ಬುರ್ಕಿ.
4: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯ ವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
5: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.
1: ವೆಲ್ಕಮ್ ಬ್ಯಾಕ್ ಟು ಒಲ್ವೆನ್ ಹಾಡು ಕಾರ್ಯಕ್ರಮಕ್ಕೆ. ಸೊ ಕರೆ ಮಾಡಿ ಮಾತಾಡಿ 6364240949 ಈ ಸಂಖ್ಯೆಗೆ ಸುನಿಮಿಸಿದ ಹಾಡುಗಳನ್ನು ಕೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ಖುಷಿ ಪಡೆ ಅಂತ ಹೇಳ್ತಾ. ಸೊ ಮುಂದಿನ ಒಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ಕಾರ. ಯಾಕೋ ಕರೆ ಕಟ್ ಆಗಿದೆ. ಸೊ ಮುಂದಿನ ಕಾಲರ್ ಇದೆ. ಹಲೋ, ನಮಸ್ತೆ. ಹಲೋ,
2: ನಮಸ್ತೆ.
1: ನಮಸ್ತೆ, ನಿಮ್ಮ ಹೆಸರು?
2: ಅಶೋಕ್ ನಿಂಜರ್ ಅಂತ
1: ಹೇಳಿ. ಅಶೋಕ್, ಯಾವ ಹಾಡುಗೊಳ್ಳಿ?
2: ನನಗೆ ಎಸ್ ಪಿ ಅವರು ಹಾಡಿರುವ ಮನಸ್ಸಿನಲ್ಲಿ ನಿಂತಿರಲು ಮಂಜುನಾಥ.
1: ಯಾವ್ದು?
2: ಮನಸ್ಸಿನಲ್ಲಿ ನಿಂತಿರಲು ಮಂಜುನಾಥ.
1: ಯಾವ ಚಿತ್ರದ ಹಾಡೋದು? ಭಕ್ತಿಗೀತೆ?
2: ಅಲ್ಲ, ಭಕ್ತಿಗೀತೆ ಸರ್.
1: ಮನಸ್ಸಿನಲ್ಲಿ
2: ನಿಂತಿರಲು ಮಂಜುನಾಥ.
1: ಒಂದೇನು ಹಾಡಿ ನೋಡೋಣ ಸರ್. ಹಾಡಿ ನೋಡೋಣ ಸರ್ ಒಂದು ಲೈನ್.
2: ಮನಸ್ಸಿನಲ್ಲಿ ನಿಂತಿರಲು ಮಂಜುನಾಥ. ಎಷ್ಟು ಸ್ವಲ್ಪ?
1: ಓಕೆ, ಮನಸ್ಸಿನಲ್ಲಿ ನಿಂತಿರಲು ಮಂಜುನಾಥ. ಓಕೆ ಸರ್, ಖಂಡಿತ ಕೊಡೋಣ. ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ಕರೆ ಮಾಡ್ತಾ ಇದ್ದೆ. ಧನ್ಯವಾದಗಳು. ಸೊ ನೀವು ಕೇಳಿದಂಥ ಹಾಡನ್ನು ನಿಮಗೋಸ್ಕರ ನಾನು ಪ್ಲೇ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಮಾತಾಡಿ. 6364249949 ಈ ಸಂಖ್ಯೆಗೆ. ಸೊ ಮುಂದಿನ ಕೇಳುಗರು ಕೂಡ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಬಹುದು, ರಿಕ್ವೆಸ್ಟ್ ಕೂಡ ಮಾಡಬಹುದು ಅಂತ ಹೇಳ್ತಾ. ಸೊ ನೆಕ್ಸ್ಟ್ ಕಾಲರ್ ಯಾರಿದ್ದಾರೆ ಅಂತ ನೋಡೋಣ. ಹಲೋ, ನಮಸ್ತೆ. ನಮಸ್ಕಾರ. ನಮಸ್ತೆ, ನಿಮ್ಮ ಹೆಸರು?
3: ಅಶೋಕ್, ಮಂಗಳೂರಿಂದ
1: ಹೇಳಿ. ಅಶೋಕ್ ಅಣ್ಣ,
3: ನನಗೆ ಒಂದು ತುಳು ಭಕ್ತಿಗೀತೆ.
1: ಓಕೆ.
3: ಎಂಚಿತ್ತು
1: ಮಗನ್ನು ಪಡೆಯಲು
3: ಪಾರ್ವತಿ.
1: ಓಕೆ, ಖಂಡಿತ ಕೊಡೋಣ. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ನೀವಂತೂ ಕರೆ ಮಾಡಿ ಮಾತಾಡಿ. 6364240949 ಸಂಖ್ಯೆಗೆ. ಎಂಚಿತ್ತು ಮಗಲನ್ನು ಪಡೆಯಲು ಪಾರ್ವತಿ ಒಂದು ಹಾಡನ್ನು ನಾನಂತೂ ಪ್ಲೇ ಮಾಡ್ತೇನೆ ಇನ್ನು ಕೆಲ ಹೊತ್ತಲ್ಲಿ. ಸೊ ಎರಡು ಬ್ಯೂಟಿಫುಲ್ ಆದ ಹಾಡುಗಳೊಂದಿಗೆ ಕಾರ್ಯಕ್ರಮ ಮುಂದುವರಿಸ್ತೇನೆ. ಇದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇದು ನಿಮ್ಮ ನೆಚ್ಚಿನ ಒಲವಿನ ಹಾಡು ಕಾರ್ಯಕ್ರಮ. ನಾನಿದ್ದೇನೆ ರೋಷನ್ ಕುಲಶೇಖರ, ತಮ್ಮ ಬಾನುಲಿ ಸ್ನೇಹಿತ.

0: ಏನ್ರಿ ಮೂರ್ತಿ ಅವರೆ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.
1: ಮತ್ತೊಮ್ಮೆ ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಸ್ನೇಹಿತರೆ, ಒಬ್ಬರಿಗೆ ಒಂದೇ ಸಲ ಕರೆ ಮಾಡಲಿಕ್ಕೆ ಅವಕಾಶ ಇರುವುದು. ಸೊ ಮತ್ತೆ ಬೇರೆ ಬೇರೆ ಮಗದೊಮ್ಮೆ ಇತರ ಕೇಳುಗರಿಗೆ ಕೂಡ ಅವಕಾಶ ಕೊಡಿ ಅಂತ ಹೇಳಲಿಕ್ಕೆ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತೇನೆ. ಸೊ ಅದೇ ಕೇಳುಗರು ಇವತ್ತು ಕಾಲ್ ರಿಸೀವ್ ಆದಮೇಲೆ ಕೂಡ ಮತ್ತೆ ಕಾಲ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ವಿನಂತಿ ಇಷ್ಟೇ ಇದೆ. ಸೊ ಮುಂದಿನ ಕೇಳುಗರ ಜೊತೆ ಮಾತಾಡೋಣ. ಕರೆ ಮಾಡಿ ಮಾತಾಡಿ 6364420499 ಸಂಖ್ಯೆಗೆ. ಹಲೋ, ನಮಸ್ತೆ. ನಮಸ್ತೆ.
2: ನಮಸ್ತೆ
1: ಸಂಕಪಣ್ಣ. ವಾಪದನ್ ಕೊರಡಿನಿ.
2: ನಾನಿನ್ನ ಬಿಡಲ್ಲರೆ ಪಿಚ್ಚರ್ ರಾಘವೇಂದ್ರ ನಿನ್ ಬಿಡ ನಿನ್ನ ಪಾದ ಅಂದಿ ಎಸ್ ಜಾನಕಿ ಪಂತನ.
1: ನಾನಿನ್ನ ಬಿಡಲಾರೆ ಚಿತ್ರದ ರಾಘವೇಂದ್ರ ಬಿಡಿದು ನಿನ್ನ ಪಾದ ಅಲ್ವಾ. ಸೊ ಈ ಒಂದು ಹಾಡು ನಿಮಗೋಸ್ಕರ ಬೇಕಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ನಾನಿನ್ನ ಬಿಡಲಾರೆ ಚಿತ್ರದ ಒಂದು ಬ್ಯೂಟಿಫುಲ್ ಆದ ಹಾಡನ್ನು ನಾನು ಪ್ಲೇ ಮಾಡ್ತೇನೆ. ಬಿಡಿದು ನಿನ್ನ ಪಾದ ಈ ಒಂದು ಭಕ್ತಿ ಪ್ರಧಾನ ಹಾಡನ್ನು ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೇನೆ. ಸೊ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಮಾತಾಡಿ 6364420499 ಈ ಸಂಖ್ಯೆಗೆ. ಸೊ ಸ್ನೇಹಿತರೆ, ಕರೆ ಮಾಡಿ ಮಾತಾಡಿ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡುಗಳಿಗೋಸ್ಕರ ನೀವಂತೂ ಹಾಡುಗಳನ್ನು ರಿಕ್ವೆಸ್ಟ್ ಮಾಡಬಹುದು. ಸೊ ಅದೇ ರೀತಿ ಈ ಹಾಡುಗಳನ್ನು ಕೂಡ ಕೇಳಬಹುದು. ಮೊದಲನೇದಾಗಿ ಇವತ್ತು ಎಲ್ಲ ಕೇಳುಗರು ತಮ್ಮ ಇಷ್ಟದ ಹಾಡುಗಳನ್ನು ಈಗಾಗಲೇ ಕೇಳಿದಂಥ ಹಾಡುಗಳನ್ನು ಕೊಡುವಂಥ ಪ್ರಯತ್ನ ನಾನಂತೂ ಮಾಡಿದ್ದೇನೆ. ಸೊ ಮುಂದಿನ ಕೇಳುಗರು ಕೂಡ ಕರೆ ಮಾಡಿ ಮಾತಾಡಿ 6364420499 ಸಂಖ್ಯೆ. ಹಲೋ, ನಮಸ್ತೆ. ನಮಸ್ಕಾರ, ನಿಮ್ಮ ಹೆಸರು? ಹೇಳಿ ಸುನಂದ, ಯಾವ ಹಾಡು ಕೊಡ್ಲಿ? ಕೃಷ್ಣನ ತುಳು ಹಾಡು ಖಂಡಿತವೂ ಕೂಡ. ಥ್ಯಾಂಕ್ ಯು ವೆರಿ ಮಚ್, ಇದೇ ರೀತಿ ಕರೆ ಮಾಡ್ತಾ ಇರಿ. ಸೊ ಸ್ನೇಹಿತರೆ, ನೀವು ಕೂಡ ನಿಮ್ಮ ಇಷ್ಟದ ಹಾಡುಗಳಿಗೋಸ್ಕರ ಕರೆ ಮಾಡಿ ಮಾತಾಡಿ 6364420499 ಈ ಸಂಖ್ಯೆಗೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡುಗಳನ್ನಂತೂ ಕೇಳಬಹುದು, ರಿಕ್ವೆಸ್ಟ್ ಕೂಡ ಮಾಡಿ ಅಂತ ಹೇಳುತ್ತಾ. ಸೊ ಕೃಷ್ಣನ ಒಂದು ತುಳು ಹಾಡನ್ನು ನಾನು ಕೊಡ್ತಾ ಇದ್ದೇನೆ ಕೆಲವತ್ತಲ್ಲಿ. ಇದು ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.
5: ವೆಲ್ಕಮ್ ಬ್ಯಾಕ್ ಟು ಹೂವಿನ ಹಾಡು ಕಾರ್ಯಕ್ರಮಕ್ಕೆ ಕೊನೆಯದಾಗಿ ಸ್ವಾಗತ. ಕೊನೆ ಇಬ್ಬರು ಕೇಳುವರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ.
6: ನಮಸ್ತೆ ಸರ್.
5: ನಿಮ್ಮ ಹೆಸರು? ಹೇಳಿ ಸತೀಶ್. ಯಾವ ಹಾಡು ಕೊಡ್ಲಿ
6: ನಮ್ಗೆ? ಡಾಕ್ಟರ್ ರಾಜ್ಕುಮಾರ್ ಅವರು ಆಗಿರುವಂತ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ಅಂತ.
5: ಯಾವ ಚಿತ್ರದ
6: ಅದು? ಅದು ಚಿತ್ರದಲ್ಲ, ಅದು ಭಕ್ತಿ ಗೀತೆ.
5: ಆಕಾಶ ಭೂಮಿಗಳ
6: ಒಂದು ಮಾಡಿ ನಿಂತ.
5: ಓಕೆ, ನೋಡೋಣ ಸರ್. ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ಒಂದು ಹಾಡು, ಆಂಜನೇಯ ಹಾಡು, ಒಂದು ರಾಜ್ಕುಮಾರ್ ಅವರು ಹಾಡಿದಂತ ಹಾಡನ್ನು ನಾನಂತೂ ಇನ್ನು ಕೆಲವು ಹೊತ್ತಲ್ಲಿ ಪ್ಲೇ ಮಾಡ್ತಾ ಇದ್ದೇನೆ. ಕೊನೆಯ ಕಾಲರ್ ಜೊತೆ ನಾನು ಮಾತಾಡೋಣ. ಹಲೋ, ನಮಸ್ತೆ.
7: ಹಲೋ, ನಮಸ್ತೆ.
5: ನಮಸ್ತೆ, ನಿಮ್ಮ ಹೆಸರು?
7: ಒಂದೊಂದು ಮನೆಯಿಂದ ಇಬ್ರು ಇಬ್ರು ಕಾಲ್ ಮಾಡುದು ನಿನ್ನೆ ಸಾಗಿ ಇಬ್ರು. ಅದು ಒಮ್ಮೆ ಆವತ್ತೊಮ್ಮೆ ಕೋಪದಿಂದ ಹೋದದ್ದು ಅವರು, ನೀವು ಏನ್ ಕಾಲ್ ತೆಗೆದಿಲ್ಲ ಅಲ್ಲಿ ಕೇಳಿದ್ದೀರಿ, ನೀವು ಹಾಡಿರುವಾಗ ನಾವು ಕಾಲ್ ತೆಗೆದಿಲ್ಲ ಅಂತ. ಹಾಗೆ ಹೋದವರು ಇವಾಗ ಬಂದು ಇವಾಗ ಗಂಡ ಮತ್ತೆ ಹೆಂಡತಿ ಇಬ್ರು ನಿನ್ನೆ. ಇವತ್ತು ಸಾಗೇನೆ ಟ್ರೈ ಮಾಡಿದ್ರು ಕಾಣ್ಬೇಕು, ಗೊತ್ತಿಲ್ಲ. ಇವತ್ತು ಒಬ್ರು ಮಾಡಿದ್ರು, ಎಲ್ರಿಗೆ ಅವಕಾಶ ಕೊಡ್ಬೇಕು. ಮತ್ತೆ ನಾವೆಂತ ಕೇಳುದು ಇಲ್ಲಿ
5: ಸಾರಂಗ್ ಸಂಗಮದಲ್ಲಿ ಮಾತಾಡಿ ಮೇಡಮ್, ಅದನ್ನು ಖಂಡಿತವಾಗಿ ಹೇಳಿ ವಿಷಯವನ್ನು.
7: ಆಯ್ತು. ಮತ್ತೆ ಎಂತ

0: ಯಾವ್ದು ಗೊತ್ತಾ, ಇದು ಯಾವ ಫಿಲಮ್, ಗಂಗಯಮನ ಫಿಲಮ್ ನಿಂದ ಒಲವೇ ಮೌನವೇ.
1: ಒಲವೇ ಮೌನವೇ ಗಂಗಯಮನ ಚಿತ್ರದಿಂದ. ಓಕೆ, ಖಂಡಿತವಾಗಿ ಕೊಡೋಣ. ಥ್ಯಾಂಕ್ ಯು ವೆರಿ ಮಚ್, ಇದರತ್ತೆ ಕರೆ ಮಾಡ್ತಾ ಇರಿ. ಸೊ ಸ್ನೇಹಿತರೆ, ನಿಮ್ಮಂತೂ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ವಿಶೇಷವಾಗಿ ಒಂದು ಕೆಲವರು ಹಾಡುಗಳನ್ನೆಲ್ಲ ಕೇಳ್ತಾ ಇದ್ದಾರೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊನೆ ಇಬ್ಬರು ಕೇಳಿದಂಥ ಕೇಳುಗರು ಕೇಳಿದಂಥ ಹಾಡುಗಳನ್ನು ಕೂಡ ನಾನಂತೂ ಪ್ಲೇ ಮಾಡ್ತಾ ಇದ್ದೇನೆ. ಗಂಗಾ ಯಮುನಾ ಚಿತ್ರದ ಒಂದು ಹಾಡನ್ನು ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಸ್ನೇಹಿತರೆ, ಇದರೊಂದಿಗೆ ಇವತ್ತಿನ ಒಂದು ಒಲವಿನ ಹಾಡು ಕಾರ್ಯಕ್ರಮ ಮುಗಿತಾ ಐತೆ. ಒಲವೇ ಮೌನವೇ ಈ ಒಂದು ಹಾಡಿನೊಂದಿಗೆ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೇನೆ. ಸೊ ಮುಂದಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಸಿಗೋಣ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳು. ಸೊ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಜಗದ ಶಕ್ತಿಗಳೆಲ್ಲ ಒಂದಾಗಿ ನಿಂತಿತು. ಜಗವೆಲ್ಲ ಆಕ್ರಮಿಸಿ ಈ ಆಕಾರ ಬಂದಿತು. ಕರಿ ಮುಗಿಲೆ ಕೇಶವು, ಸೂರ್ಯ ಚಂದ್ರರೆ ನಯನಗಳು, ಸುಳಿವ ಮಿಂಚುಗಳೇ ನಗೆಯು, ಸಿಡಿಲು ಗುಡುಗುಗಳೆಲ್ಲ ನೀನಾಡೋ ನುಡಿಯು, ಮೇರು ಪರ್ವತವೇ ನೀ ಹಿಡಿದ ಗದೆಯು, ಪಾದ ಕಮಲಗಳೆರಡು ಪಾತಾಳದಲ್ಲಿವೆಯು. ಅಂಜನಾತನೆಯ, ವೀರಾಂಜನೇಯ, ಮಾರುತಿರಾಯ,

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇರಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ಹಲೋ, ಹಾಯ್, ನಮಸ್ಕಾರ ಕೇಳುಗರೆ, ಕೇಳ್ತಾ ಇದ್ದೀರಾ? ಇದು ರೇಡಿಯೋ ಸಾರಂಗುನ್ 107.8 FM, ಬಣ್ಣ ಬಣ್ಣದ ಬದುಕು. ಸಮಯ ಸರಿಯಾಗಿ 4:02 ಆಗ್ತಾ ಇದೆ. ವಿವಿಧ ಯೋಜನೆಗಳು ಮತ್ತು ಸವಲತ್ತುಗಳ ಮಾಹಿತಿಯೊಂದಿಗೆ ಮೂಡಿ ಬರ್ತಾ ಇರುವಂತಹ ವಿಶೇಷವಾದಂತಹ ನೇರಪ್ರಸಾರದ ಕಾರ್ಯಕ್ರಮ ಈ ಮಾರ್ಗದರ್ಶಿ ಅನ್ನುವಂಥ ಈ ಒಂದು ಕಾರ್ಯಕ್ರಮ. ಬೇರೆ ಬೇರೆ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಸರ್ಕಾರದಿಂದ ಸಿಗುವಂತಹ ಒಂದಿಷ್ಟು ಸವಲತ್ತುಗಳ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಕೂಡ ಈ ಒಂದು ನೇರಪ್ರಸಾರ ಕಾರ್ಯಕ್ರಮದಲ್ಲಿ ಕೂಡ ಮಾಡಲಾಗುತ್ತೆ. ಸೊ ಹಾಗೆಯೇ ಇವತ್ತು ಕೂಡ ನಾವು ಒಂದು ವಿವಿಧ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಸವಲತ್ತುಗಳ ಬಗ್ಗೆ ನಾವು ಮಾತನಾಡಬೇಕಾಗಿದೆ. ಸೊ ಅದಕ್ಕೋಸ್ಕರ ನಾವು ಇವತ್ತು ಕಾರ್ಯಕ್ರಮದ ಈ ಒಂದು ನೇರ ಪ್ರಸಾರದಲ್ಲಿ ಕೂಡ ಇದ್ದೀವಿ. ಕಾರ್ಮಿಕ ಮಂಡಳಿಯ ಒಂದಿಷ್ಟು ಯೋಜನೆಗಳು, ಅಲ್ಲಿ ದೊರೆಯುವಂತಹ ಒಂದಿಷ್ಟು ಸವಲತ್ತುಗಳು, ಸೊ ಇದರ ಬಗ್ಗೆನೇ ನಾವು ಇವತ್ತು ಮಾತನಾಡಲಿಕ್ಕಿರುವಂಥದ್ದು. ಬಹುಶಃ ನಮಗೆ ಗೊತ್ತಿದೆ, ಚೀನಾ ಹೊರತುಪಡಿಸಿದರೆ ಅತಿ ಹೆಚ್ಚು ಕಾರ್ಮಿಕರಿರುವಂಥದ್ದು ನಮ್ಮ ಭಾರತ ದೇಶದಲ್ಲಿ. ರಾಷ್ಟ್ರ ನಿರ್ಮಾಣದಲ್ಲೂ ಕೂಡ ನಮ್ಮ ಕಾರ್ಮಿಕರು ಪ್ರಮುಖ ಪಾತ್ರವನ್ನು ಕೂಡ ವಹಿಸ್ತಾ ಇರ್ತಾರೆ. ನಮ್ಮ ಅವರ ಶ್ರಮ ಏನಿದೆಯೋ ಅದು ನಮ್ಮ ದೇಶದ ಅಭ್ಯುದಯಕ್ಕೆ ನಾಂದಿಂದು ಕೂಡ ಹೇಳ್ಬೋದು. ಒಂದು ಸಂಸ್ಥೆಯ ಬಹುದೊಡ್ಡ ಆಸ್ತಿ ಅಂತ ಹೇಳಿದರೆ ಅಲ್ಲಿ ದುಡಿಯುವ ಒಂದು ವರ್ಗ. ಸೊ ಅದು ದೊಡ್ಡದಿರಲಿ ಅದು ಚಿಕ್ಕದಿರಲಿ, ಆದರೂ ಕೂಡ ದುಡಿಯುವಂತಹ ವರ್ಗದ ಆ ಕೊಡುಗೆ ಏನಿರುತ್ತೆಯೋ, ಸೊ ಆ ಸಂಸ್ಥೆಯ ಅಭಿವೃದ್ಧಿಗೆ ಪೂರಕ ಅಂತ ಕೂಡ ಹೇಳ್ಬೋದು. ಸೊ ಅವರೇ ಒಂದಿಷ್ಟು ಹಿನ್ನೆಲೆಯಲ್ಲಿ ನೋಡುವಾಗ ನಮಗೆ ಕಾರ್ಮಿಕರು ಕೂಡ ನೆನಪಾಗ್ತಾರೆ. ಸೊ ಈ ಕಾರ್ಮಿಕರಿಗಿರುವಂತಹ ಬೇರೆ ಬೇರೆ ರೀತಿಯ ಸವಲತ್ತುಗಳು ಅಂತ ಕೂಡ ಇದೆ. ಸರ್ಕಾರ ಕಾರ್ಮಿಕರ ಕ್ಷೇಮಾಭಿವೃದ್ಧಿಗೆ ಅಂತ ಹೇಳಿಕೊಂಡು ಬಹಳಷ್ಟು ಯೋಜನೆಗಳನ್ನು ಕೂಡ ಜಾರಿಗೆ ತಂದಿದೆ. ಜನನದಿಂದ ಹಿಡಿದು ಮರಣದವರೆಗೂ ಕೂಡ ಹಲವಾರು ಯೋಜನೆಗಳನ್ನು ಕೂಡ ಜಾರಿಗೆ ತಂದಿರುತ್ತೆ. ಒಂದಿಷ್ಟು ಮಂದಿ ಸದುಪಯೋಗ ಪಡಿಸ್ಕೊಳ್ತಾರೆ, ಒಂದಿಷ್ಟು ಮಂದಿ ಅದರ ಬಗ್ಗೆ ಮಾಹಿತಿಯ ಕೊರತೆ ಇದ್ದು, ಸೊ ಅವರಿಗೆ ಅದರ ಬಗ್ಗೆ ಮಾಹಿತಿ ಇಲ್ಲದೆ ಪಾಪ ಅವರು ಕೂಡ ಅದರಿಂದ ವಂಚಿತರಾಗುವಂಥದ್ದನ್ನು ಕೂಡ ನಾವು ನೋಡ್ತೀವಿ. ಹಾಗಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಏನೇನು ಕಾರ್ಮಿಕರಿಗಿರುವಂತಹ ಯೋಜನೆಗಳಿದೆ, ಸವಲತ್ತುಗಳಿದೆ, ಸೊ ಅದೆಲ್ಲವನ್ನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತೀವಿ. ಸೊ ನಮ್ಮ ಜೊತೆಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಂಗಳೂರು ಉಪವಿಭಾಗ 2 ಕಾರ್ಮಿಕ, ಇಲ್ಲಿ ಕಾರ್ಮಿಕ ಅಧಿಕಾರಿಯಾಗಿರುವಂತಹ ವಿಲ್ಮಾ ಎಲಿಜಬೆತ್ ತಾವರು, ಸೊ ಅವರು ನಮ್ಮ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಸೊ ಅವರನ್ನು ಬಹಳ ಪ್ರೀತಿಪೂರ್ವಕವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ನಮಸ್ತೆ ಮೇಡಮ್.
1: ನಮಸ್ತೆ.
0: ಹೇಗಿದ್ದೀರಿ ಮೇಡಮ್?
1: ಚೆನ್ನಾಗಿದ್ದೀನಿ.
0: ಎಸ್, ಓಕೆ. ಮೊದಲನೇದಾಗಿ ನಾನು ಕೇಳುವಂಥದ್ದು, ಇವಾಗ ಕಾರ್ಮಿಕರು ಅಂತ ಬಂದಾಗ ಬಹುಶಃ ಈಗ ತಾನೇ ನಾನು ಹೇಳಿದ ಹಾಗೆ ಬಹುಶಃ ಎಲ್ರಿಗೂ ಕೂಡ ಗೊತ್ತಿರುತ್ತೆ, ತುಂಬ ಶ್ರಮಪಟ್ಟು ಕೂಡ ಅವರು ಏನು ಕೆಲಸ ಮಾಡ್ತಾ ಇರುವಂಥವರೇ. ಸೊ ಅವರಿಗೋಸ್ಕರ ಅಂತ ಒಂದು ದಿನಾಚರಣೆ ಅಂತ ಕೂಡ ಇದೆ. May 1 ಅಂತ ಬಂದಾಗ ಕಾರ್ಮಿಕರ ದಿನಾಚರಣೆ ಅಂತ ನಮಗೆ ನೆನಪಾಗುತ್ತೆ. ಸೊ ಈ May 1 ಕಾರ್ಮಿಕರ ದಿನಾಚರಣೆ ಅಂತ ಯಾಕೆ ಆಚರಿಸಲಾಗುತ್ತೆ?
1: ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಅಂತ May 1 ಗುರುತಿಸಿದ್ದಾರೆ. ಯಾಕೆಂದ್ರೆ ಮೊದಲನೇದಾಗಿ ಇದು ಸ್ಟಾರ್ಟ್ ಆಗಿದ್ದು ಪಾಶ್ಚಾತ್ಯ ದೇಶದಲ್ಲಿ. ಈಗ ಅಮೆರಿಕದಲ್ಲಿ, ಕೆನಡಾದಲ್ಲಿ ಕಾರ್ಮಿಕರು 1860ರಲ್ಲೇ ಈ ಚಳವಳಿಯನ್ನು ಒಂದು ಸ್ಟಾರ್ಟ್ ಮಾಡಿದ್ರು. ಅಲ್ಲಿರುವ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರು 10-14 ಗಂಟೆ ನಿರಂತರವಾಗಿ ದುಡಿಯುವ ಪರಿಸ್ಥಿತಿ ಬಂದಿತ್ತು. ಎಷ್ಟೋ ಬಾರಿ ಅವರು ಮಾಲೀಕರ ತೊಂದರೆಗಳಿಂದ ಸಹಿಸಿಕೊಂಡು ಅದನ್ನು ಕೆಲಸ ಮಾಡ್ತಿದ್ರು. ಅವರೆಲ್ಲರೂ ಸಂಘಟಿತರಾಗಿ ಒಂದು ಚಳವಳಿ ಶುರು ಮಾಡಿದರು, ನಮಗೆ 8 ಗಂಟೆ ಮಾತ್ರ ಕೆಲಸ ಮಾಡಬೇಕು, 10-14 ಗಂಟೆ ಆಗುವುದಿಲ್ಲ ಅಂತ. ಇದಕ್ಕೋಸ್ಕರ 1886ರವರೆಗೆ ಈ ಸಂಘಟನೆಗಳು ನಡೆದು 1886 May 1 ಚಿಕಾಗೋದಲ್ಲಿ ಎಲ್ಲ ಕಾರ್ಮಿಕ ಸಂಘಟನೆಗಳು ಸೇರಿ 100,000 ಪ್ರತಿಭಟನೆ ಮಾಡಲಿಕ್ಕೆ ಶುರುವಾಯಿತು. ಅಲ್ಲಿ ಪೊಲೀಸರಿಂದ ಗೋಲಿಬಾರು ಎಲ್ಲವೂ ಆಯಿತು. ಆದರೆ ಈ ಪ್ರತಿಭಟನೆಯ ಫಲವಾಗಿ ಆ ದಿನದಿಂದ 8 ಗಂಟೆಯ ಕೆಲಸವು ಮಾಡಬೇಕು ಅಂತ ಹೇಳಿ ಎಲ್ಲ ಹೆಚ್ಚಿನ ರಾಷ್ಟ್ರಗಳು ಒಪ್ಪಿಕೊಂಡು, ಹಾಗಾಗಿ ಆ ದಿನದ ಕಾರ್ಮಿಕರ ಹೋರಾಟ ಅದರ ಫಲ ಅವರಿಗೆ ಸಿಕ್ಕಿದ ಜಯಕ್ಕೋಸ್ಕರ May 1 ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಅಂತ ಮಾಡ್ತಾರೆ. ಸುಮಾರು ಒಂದು ವಿಶ್ವದ 80 ರಾಜ್ಯಗಳಲ್ಲಿ May 1 ಕಾರ್ಮಿಕ ದಿನಾಚರಣೆಯನ್ನು ನಡೆಸ್ತಾರೆ. ನಾವು ಸಹ

0: ಕಟ್ಟಬೇಕಂದ್ರೆ ಕಾರ್ಮಿಕರು ಇರಬೇಕು. ಇವತ್ತು ನಾವು ಕೂತಿರೋ ಈ ಸ್ಟುಡಿಯೋ ಕಟ್ಟಬೇಕಂದ್ರೆ ಕಟ್ಟಡ ಕಾರ್ಮಿಕರಿದ್ರು, ಅವರ ಶ್ರಮದಿಂದನೇ ಯಾವುದೇ ಕೆಲಸ ಸಾಧ್ಯ ಆಗೋದು. ಅವರು ನಮ್ಮ ಜೀವನದ ಅವಿನಾಭಾವ ಜೊತೆಗಾರರಾಗಿ ನಮ್ಮ ಜೊತೆಗಿರ್ತಾರೆ. ಅವರು ಚೆನ್ನಾಗಿದ್ರೆ ದೇಶ ಚೆನ್ನಾಗಿರುತ್ತದೆ.
1: ಯಾಕಂತ ಹೇಳಿದ್ರೆ ನಾವು ಸುತ್ತಮುತ್ತ ಗಗನಚುಂಬಿ ಕಟ್ಟಡಗಳನ್ನು ನೋಡ್ತೀವಿ, ಬಟ್ ಅದರ ಹಿಂದಿರುವಂತಹ ಶ್ರಮ ಅದು ಆ ಕಾರ್ಮಿಕರದ್ದೆ ಅಂತ ಕೂಡ ಹೇಳ್ಬೋದು. ಎಸ್, ಇವಾಗ ಕಾರ್ಮಿಕರು ಅಂತ ಬಂದಾಗ ಎಲ್ರಿಗೂ ಕೂಡ ಗೊತ್ತಾಗುತ್ತೆ, ಆದರೆ ಕಾರ್ಮಿಕ ಇದರಲ್ಲಿ ಕೂಡ ಒಂದಿಷ್ಟು ವಿಧಗಳು ಅಂತ ಕೂಡ ಇದೆ, ಸಂಘಟಿತವಾಗಿ ಅಸಂಘಟಿತ ವಲಯ ಅಂತ ಕೂಡ ಹೇಳ್ತೀವಿ. ಅದರ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿ.
0: ಕಾರ್ಮಿಕ ಅಂದ್ರೆ ಮಾಲೀಕನ ಹತ್ರ ತನ್ನ ಆರ್ಥಿಕ ಸೌಲಭ್ಯವನ್ನು ತನಗೆ ಪಡೆದುಕೊಳ್ಳಲು ಕೆಲಸ ಮಾಡುವ ಒಬ್ಬ ಮನುಷ್ಯ, ಅವ್ರನ್ನ ಕಾರ್ಮಿಕ ಅಂತ ಕರೀತೇವೆ. ಇವರು ಯಾರು ಮಾಲೀಕ ಕಾರ್ಮಿಕ ಸಂಬಂಧ ಇರುವವರು ಇರ್ತಾರೆ ಅಂತವರು ನಾರ್ಮಲ್ ಆಗಿ ಸಂಘಟಿತ ವರ್ಗದ ಕಾರ್ಮಿಕರು ಅಂತ ಇರ್ತಾರೆ. ನಿಮಗೆ ಸುಲಭವಾಗಿ ಅರ್ಥ ಆಗ್ಲಿಕ್ಕೆ, ಕಾರ್ಖಾನೆಗಳಲ್ಲಿ, ಅಂಗಡಿಗಳಲ್ಲಿ, ವಾಣಿಜ್ಯ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರು, ಅವರಿಗೆ ಯಾರಿಗೆ ಸಾಮಾಜಿಕ ಆರ್ಥಿಕ ಭದ್ರತೆ ಇದೆ, ಭದ್ರತೆ ಅಂದ್ರೆ ESI ಕೊಡ್ತಾರೆ, ಪ್ರಾವಿಡೆಂಟ್ ಫಂಡ್ ಕೊಡ್ತಾರೆ, ಇಂಥ ವ್ಯವಸ್ಥೆ ಇರುವವರನ್ನ ಸಂಘಟಿತ ಕಾರ್ಮಿಕರು ಅಂತ ನಾವು ಕರಿತೇವೆ. ಅದನ್ನು ಹೊರತುಪಡಿಸಿ ಅಸಂಘಟಿತ ವಲಯದಲ್ಲಿ ಸುಮಾರು ವರ್ಗದ ಕಾರ್ಮಿಕರಿದ್ದಾರೆ. ನಮ್ಮ ದೇಶದಲ್ಲಿ ನೋಡೋದಾದ್ರೆ ಸುಮಾರು 82% ಜನ ಅಸಂಘಟಿತ ವಲಯದವರು. ಈ ಅಸಂಘಟಿತ ಕಾರ್ಮಿಕರಲ್ಲಿ ನಾವು ಹೇಳೋದಾದ್ರೆ ಹಮಾಲರು, ಅಗಸರು, ಅಕ್ಕಸಾಲಿಗರು, ಟೈಲರ್ಗಳು, ಮೆಕ್ಯಾನಿಕ್ಗಳು, ಕಟ್ಟಡ ಕಾರ್ಮಿಕರು, ಬೀದಿ ಬದಿ ವ್ಯಾಪಾರಿಗಳು, ಬೀಡಿ ಕಾರ್ಮಿಕರು, ಈ ಮುಂತಾದ ಹಲವಾರು ವರ್ಗದವರಿದ್ದಾರೆ. ಕರ್ನಾಟಕದಲ್ಲಿ ಈಗಾಗಲೇ 26 ವರ್ಗದವರನ್ನ ಮೊದಲನೇದಾಗಿ ಅಸಂಘಟಿತ ಕಾರ್ಮಿಕರೆಂದು ಗುರುತಿಸಲಾಗಿತ್ತು. ಈಗ ಈ ಸರ್ಕಾರ ಬಂದ ನಂತರ ಸುಮಾರು 91 ವರ್ಗದವರನ್ನ ಹುಡುಕಿ ಅವ್ರನ್ನ ಅಸಂಘಟಿತ ವಲಯದ ಕಾರ್ಮಿಕರು ಅಂತ ಸೇರಿಸಿ ಅವರಿಗೆ ಅಂಬೇಡ್ಕರ್ ಸಹಾಯ ಹಸ್ತ ಯೋಜನೆ ಅಂತ ಒಂದು ಯೋಜನೆ ರೂಪಿಸಿದ್ದಾರೆ. ಈ ಯೋಜನೆಯಲ್ಲಿ ನೋಂದಣಿಯಾದ ಕಾರ್ಮಿಕರಿಗೆ ವಿವಿಧ ರೀತಿಯ ಸೌಲಭ್ಯಗಳು ಸಿಗ್ತವೆ. ಕಟ್ಟಡ ಕಾರ್ಮಿಕರ ಯೋಜನೆ ಒಂದಿದೆ. ಕಟ್ಟಡ ಕಾರ್ಮಿಕರ ಮಂಡಳಿ ನಮ್ಮಲ್ಲಿ 2006 ಕರ್ನಾಟಕದಲ್ಲಿ ಪ್ರಾರಂಭವಾಯಿತು. ಆ ಮಂಡಳಿಯಲ್ಲಿ ಈಗಾಗಲೇ ಅನೇಕ ಮಂದಿ ನೋಂದಣಿ ಸಹ ಆಗಿದ್ದಾರೆ.
1: ಓಕೆ ಓಕೆ. ಎಸ್, ಒಂದಿಷ್ಟು ಯೋಜನೆಗಳು ಸವಲತ್ತುಗಳು ಖಂಡಿತವಾಗಿಯೂ ಕೂಡ ಇದೆ. ಸೊ ಅದರ ಬಗ್ಗೆ ಕೂಡ ನಾವು ಮಾತನಾಡೋಣ. ಅದಕ್ಕಿಂತ ಮುಂಚೆ ಇದು ಎಲ್ಲದಕ್ಕೂ ಕೂಡ ಬೇಕಾಗುವಂತಹ ಒಂದು ದಾಖಲೆ ಇದೆ, ಅದು ಕಾರ್ಮಿಕ ಕಾರ್ಡ್. ಬಹುಶಃ ಕಾರ್ಮಿಕ ಕಾರ್ಡ್ ಅದೆಷ್ಟೋ ಮಂದಿ ನೈಜ ಕಾರ್ಮಿಕರು ಕೂಡ ಮಾಡಿರೋದಿಲ್ಲ. ಸೊ ಅವರಿಗೆ ಅದರ ಮಾಹಿತಿಯ ಕೊರತೆನೋ ಅಥವಾ ಮಾಡಿಸುವವರು ಯಾರು ಸಿಗ್ಲಿಲ್ವೇನೋ ಅಂತ ಗೊತ್ತಿಲ್ಲ. ಬಹುಶಃ ಅದನ್ನ ಯಾವ ರೀತಿಯಲ್ಲಿ ಮಾಡಬೇಕು ಮತ್ತೆ ಅದರ ತುಂಬಾ ಅಗತ್ಯತೆ ಏನಿದೆ ಅಂತ.
0: ಈಗ ಯಾವುದೇ ಒಂದು ಸೌಲಭ್ಯ ಪಡಿಬೇಕಾದ್ರೆ ಕಾರ್ಡ್ ಮುಖ್ಯ. ಮೊದಲನೇದಾಗಿ ಕಾರ್ಮಿಕ ಕಾರ್ಡ್ ಇದೆಯಾ ಅಂತ ನಾವು ಕೇಳ್ತೇವೆ. ಆ ಕಾರ್ಡ್ ಇದ್ದರೆ ಮಾತ್ರ ಮತ್ತು ಅದನ್ನ ನವೀಕರಣ ಮಾಡಿದ್ದಲ್ಲಿ ಸಮಯಕ್ಕೆ ಸರಿಯಾಗಿ ಅಂತವರಿಗೆ ಮಾತ್ರ ಯಾವುದೇ ಸೌಲಭ್ಯ ಸಿಗ್ಲಿಕ್ಕೆ ಸಾಧ್ಯ. ಈಗ ಕಟ್ಟಡ ಕಾರ್ಮಿಕರ ಮಂಡಳಿಗೆ ಕಾರ್ಡ್ ಮಾಡೋದಾದ್ರೆ, ನೋಂದಣಿ ಆಗೋದಾದ್ರೆ, ಯಾರು ವರ್ಷದಲ್ಲಿ 90 ಯಾವುದೇ ಕಟ್ಟಡದಲ್ಲಿ ಕೆಲಸ ಮಾಡಿದರೆ, ಕಟ್ಟಡದಲ್ಲಿ ಅಂದ್ರೆ ಕಟ್ಟಡ ಪ್ರಾರಂಭವಾಗಿ ನೀವು ಇನಾಗ್ರೇಷನ್ ಮಾಡೋ ತನಕ ಯಾವುದೇ ಕಾರ್ಮಿಕ ಅಲ್ಲಿ ಕೆಲಸ ಮಾಡಿದ್ರೆ ಆತ ಕಟ್ಟಡ ಕಾರ್ಮಿಕ. ಉದಾಹರಣೆಗೆ ನಾನು ಹೇಳೋದಾದ್ರೆ ನೆಲ ಅಗಿಯೋದ್ರಿಂದ ಹಿಡಿದು ಮೇಸನ್ನು, ಹೆಲ್ಪರು, ಟೈಲ್ಸ್ ಹಾಕುವವನು, ಕಾರ್ಪೆಂಟರು, ಎಲೆಕ್ಟ್ರಿಷನ್ನು, ಪ್ಲಂಬರು, ಫಿಟ್ಟರು, ಟೈಲ್ ಲೇಯರು, ಈ ಎಲ್ಲ ವರ್ಗದ ಜನ ಯಾರ್ಯಾರು ಕಟ್ಟಡದ ಕೆಲಸಕ್ಕೆ ಯೂಸ್ ಆಗ್ತಾರೆ ನಮಗೆ, ಅಷ್ಟು ಜನನು ಕಟ್ಟಡ ಕಾರ್ಮಿಕರೆಂದು ನಾವು ಗುರುತಿಸಿಕೊಳ್ತೇವೆ. ಅದರ ಜೊತೆಗೆ ರೋಡ್ ವರ್ಕ್ ಮಾಡೋರು, ಈ ಎಲ್ಲಾ ತರದ ಮಣ್ಣು ಅಗೆದು ಕೆಲಸ ಮಾಡುವವರು, ಈ ಎಲೆಕ್ಟ್ರಿಕಲ್ ಪೋಲ್ಗಳನ್ನು ಹಾಕುವವರು, ಇಂಥವರೆಲ್ಲರನ್ನು ಸಹ ಕಟ್ಟಡ ಕಾರ್ಮಿಕರ ಒಬ್ಬ ನೋಂದಣಿ ಮಾಡುವ ಹಾಗೆ ನಾವು ಅದನ್ನ ಸೇರಿಸಿಕೊಂಡಿದ್ದೇವೆ. ಈಗ ನೋಂದಣಿಗೆ ಪ್ರಮುಖವಾಗಿ ಏನೇನ್ಬೇಕು, ಇಂಪಾರ್ಟೆಂಟ್ ಏನಂದ್ರೆ, ಅವರು 90 ವರ್ಷದಲ್ಲಿ 365 ದಿನಗಳಲ್ಲಿ ಅಟ್ಲೀಸ್ಟ್ 90 ಕಟ್ಟಡ ಕಾರ್ಮಿಕರಾಗಿರ್ಬೇಕು.
1: ಒಂದು ಕಟ್ಟಡ,
0: ಹೌದು, ಯಾವುದೇ ಕಟ್ಟಡ ನಿರ್ಮಾಣದಲ್ಲಿ ಒಂದೇ ಕಟ್ಟಡದಲ್ಲಿ ಇರಬೇಕಂತಿಲ್ಲ. ಒಂದು ಕಟ್ಟಡದಲ್ಲಿ ಒಂದು ಮನೆ ಕೆಲಸವನ್ನ ನೀವು 30 ಮಾಡಿ, ಇನ್ನೊಂದು ಮನೆ ಕೆಲಸ 30, ಇನ್ನೊಂದು ಮನೆ ಕೆಲಸ 40, ಈ ತರ ಮಾಡಿದ್ರು ವರ್ಷದಲ್ಲಿ 90 ಕಟ್ಟಡ ಕಾರ್ಮಿಕನಾದ್ರೆ ಸಾಕು. ಅದಕ್ಕೆ ನೋಂದಣಿ ಮಾಡ್ಲಿಕ್ಕೆ 18-60 ವರ್ಷದವರೆಗೆ ವಯೋಮಿತಿ. ಆ ವಯೋಮಿತಿಯಲ್ಲಿ ಯಾರಿದ್ದಾರೆ ಅವರು ಉದ್ಯೋಗ ದೃಢೀಕರಣ ಪತ್ರವನ್ನು ಒಂದು ತಗೊಳ್ಬೇಕು. ಆ ಪತ್ರ, ಉದ್ಯೋಗ ದೃಢೀಕರಣ ಪತ್ರ ಅಂದ್ರೆ ನೀವು ಯಾರ ಹತ್ರ ಕೆಲಸ ಮಾಡ್ತೀರಿ ಅವ್ರ ಹತ್ರ ಇವರು ನನ್ನ ಬಳಿ ಹೆಲ್ಪರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಅಂತ ಅವ್ರು ಬರೆದು ಕೊಡ್ಬೇಕು. ಎನಿ ಕಾಂಟ್ರಾಕ್ಟರ್ ಆಗಿರ್ಲಿ, ಮೇಸ್ತ್ರಿ ಆಗಿರ್ಲಿ, ಯಾಕೆಂದ್ರೆ ನಮಗೆ ಅವರ ನೈಜತೆಯನ್ನು ಕಂಡುಕೊಳ್ಳಿಕ್ಕೆ ಅದು ಬೇಕು. ಅದರ ಜೊತೆಗೆ ಅರ್ಜಿದಾರನ ಆಧಾರ್ ಕಾರ್ಡ್, ಅವರ ಅವಲಂಬಿತರ ಆಧಾರ್ ಕಾರ್ಡ್. ಯಾಕೆಂದ್ರೆ ಕಟ್ಟಡ ಕಾರ್ಮಿಕರಿಗೆ

0: ನಾವು ಕೊಡುವ ಸೌಲಭ್ಯಗಳು ಅರ್ಜಿದಾರನಿಗೆ ಮಾತ್ರವಲ್ಲದೆ ಅವರ ಅವಲಂಬಿತರಿಗೂ ಕೊಡ್ತೇವೆ. ಹಾಗಾಗಿ ಯಾರು ಕಟ್ಟಡ ಕಾರ್ಮಿಕ ಮತ್ತು ಅವರ ಅವಲಂಬಿತರು ಅವರ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ಕು ಜೊತೆಗೆ ದೂರವಾಣಿ ಸಂಖ್ಯೆ ಇದೆಲ್ಲ ಟ್ಯಾಗ್ ಆಗಿರೋ ಸರಿಯಾದ ಒಂದು ಆಧಾರ್ ಕಾರ್ಡ್ನ ನಮಗೆ ಕೊಡಬೇಕು. ಅಷ್ಟು ಕೊಟ್ಟರೆ ನಾವು ಸ್ವಯಂ ದೃಢೀಕರಣ ಪತ್ರ ಕೊಡಬೇಕು, ನಾನು ಕಟ್ಟಡ ಕಾರ್ಮಿಕ ಹೌದು ಇಂಥ ಸಂಸ್ಥೆಯಲ್ಲಿ ಇಷ್ಟು ದಿನ ಮಾಡಿದ್ದೇನೆ. ಜೊತೆಗೆ ನಾನು ಹೇಳಿದೆ ಉದ್ಯೋಗ ದೃಢೀಕರಣ ಪತ್ರ ಇಂಪಾರ್ಟೆಂಟ್. ಇದು ಮೂರು ದಾಖಲೆಗಳನ್ನು ಕೊಟ್ಟರೆ ಯಾವುದೇ ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ನೋಂದಣಿ ಮಾಡಿ ಕೊಡ್ತಾರೆ. ನೋಂದಣಿಗೆ ಫೀಸ್ ಇಲ್ಲ, ನವೀಕರಣಕ್ಕೆ ಫೀಸ್ ಇಲ್ಲ. ನೀವು ಯಾವುದೇ ಕಟ್ಟಡ ಕಾರ್ಮಿಕ ಸಂಜೆ ಹೋಗಿ 5 ಗಂಟೆಗೆ ಯಾವ್ದಾದ್ರು ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ಕುತ್ಕೊಂಡ್ರೆ ಒಂದು 15 ನಿಮಿಷ ಸಾಕು, ಆ ಒಂದು ಕಟ್ಟಡ ಕಾರ್ಮಿಕರ ಕಾರ್ಡ್ ರೆಡಿಯಾಗಿ ನಾವು ನಮ್ಮ ಇಲಾಖೆಗೆ ಅದು ಬರ್ತದೆ ಆನ್ಲೈನ್, ನಾವು ಅಪ್ರೂವಲ್ ಮಾಡಿ ಕೊಡ್ತೇವೆ. 15 ಡೇಸ್ ಒಳಗೆ ಅವರಿಗೆ ಕಾರ್ಡ್ ಅವರ ಕೈಗೆ ಸಿಗ್ತದೆ.
1: ಸಿಗುತ್ತೆ ಅಂತ. ಓಕೆ, ಹಾಗಾದ್ರೆ ಒಂದು ಗ್ರಾಮೀಣ ಭಾಗದಲ್ಲಿ ಇರತಕ್ಕಂತ ವ್ಯಕ್ತಿಯು ಕೂಡ ಹತ್ತಿರದ ಯಾವ್ದಾದ್ರು ಒಂದು ನಂಬರ್
0: ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಹೋದ್ರೆ ಸಾಕು. ಒಂದು ವೇಳೆ ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ತಮಗೆ ಕಷ್ಟ ಆಗುದಾದ್ರೆ ಆ ಪ್ರತಿಯೊಂದು ತಾಲೂಕಿನಲ್ಲಿ ಕಾರ್ಮಿಕ ನಿರೀಕ್ಷಕರ ಕಚೇರಿ ಇದೆ. ಕಚೇರಿಯಲ್ಲಿ ಒಬ್ಬರು ಡೇಟಾ ಎಂಟ್ರಿ ಆಪರೇಟರ್ ಎಕ್ಸ್ಕ್ಲೂಸಿವ್ಲಿ ಕಟ್ಟಡ ಕಾರ್ಮಿಕರಿಗೆ ಅಂತಿದ್ದಾರೆ. ಅವರು ನಿಮಗೆ ಏನೇ ಸಹಾಯ ಬೇಕಾದರೂ ಕಾರ್ಡ್ ಬೇಕಾದರೂ ಮಾಡಿಕೊಡ್ತಾರೆ.
1: ಓಕೆ ಓಕೆ ಓಕೆ. ಒಂದು ವೇಳೆ ಅವರಿಗೆ ಕಾರ್ಮಿಕ ಕಾರ್ಡ್ ಬಗ್ಗೆ ಇನ್ನೂ ಕೂಡ ಗೊಂದಲ ಇರುತ್ತೆ ಅಥವಾ ಸಂಶಯ ಇರುತ್ತೆ, ಈ ರೀತಿ ಇದಿಲ್ಲ ನನಗೆ ಉದ್ಯೋಗ ಯಾವುದಾದ್ರೂ ಒಂದು ಸಿಕ್ಕಿಲ್ಲ ಅಂತ, ಅಂದರೆ ಉದ್ಯೋಗ ಪ್ರಮಾಣ ಪತ್ರ ಸಿಕ್ಕಿಲ್ಲ ಅಂತ ಏನಾದರೂ ಒಂದು ಸಂಶಯ ಪ್ರಶ್ನೆಗಳು ಇರುತ್ತೆ, ಆವಾಗ ಅವರು ಯಾರನ್ನ ಕಾಂಟ್ಯಾಕ್ಟ್ ಆಗಬೇಕಾಗ?
0: ಒಂದು ವೇಳೆ ಅವರು ನಿಜವಾದ ಕಟ್ಟಡ ಕಾರ್ಮಿಕ ಆದರೆ ಯಾವುದೇ ಕಾರ್ಮಿಕ ಸಂಘ ಅಥವಾ ಅಲ್ಲಿರೋ ಪಂಚಾಯಿತಿಯ PDO ಯಾರು ಇಲ್ಲದಿದ್ರೆ ನಮ್ಮದೇ ಕಾರ್ಮಿಕ ನಿರೀಕ್ಷಕರಿಗೆ ಅವರು ಕೆಲಸ ಮಾಡುವ ಸ್ಥಳದಲ್ಲಿ ತೋರಿಸಿದ್ರೆ ಅವರೇ ಹೋಗಿ ಅದನ್ನ ಅಪ್ರೂವ್ ಮಾಡಿಕೊಡುವ ವ್ಯವಸ್ಥೆನು ಸಹ ಇದೆ
1: ಇದೆ ಅಂತ. ಓಕೆ, ಒಂದು ಕರೆ ಇದೆ, ಯಾರು ಅಂತ ಕೇಳೋಣ. ಹಲೋ, ಓಕೆ, ಕರೆಯಕ್ಕೂ ಕಡಿತಗೊಂಡಿದೆ. ಎಸ್, ಅದು ಬಹಳ ಮುಖ್ಯವಾಗಿರುವಂತದ್ದು. ಯಾಕಂದ್ರೆ
0: ಅದರ ಜೊತೆಗೆ ಇದು ಬಹಳ ಇಂಪಾರ್ಟೆಂಟ್, ಒಂದು ಉಚಿತ ಸಹಾಯವಾಣಿ ಇದೆ ಕಟ್ಟಡ ಕಾರ್ಮಿಕರಿಗೆ ನೋಂದಣಿ ಮಾಡಲಿಕ್ಕೆ 1-55-214 1-55-214 ಇದಕ್ಕೆ ಕರೆ ಮಾಡಿದರೆ ನಿಮಗೆ ಇದು ಬೆಂಗಳೂರಿನಿಂದ ಕಾರ್ಯನಿರ್ವಹಿಸುತ್ತದೆ. ಇಡೀ ರಾಜ್ಯದ ಯಾವುದೇ ಕಟ್ಟಡ ಕಾರ್ಮಿಕರಿಗೆ ಸಮಸ್ಯೆ ಇದ್ರೂ ಸಹ ಅದಕ್ಕೆ ಸ್ಪಂದನೆ ನಿಮಗೆ ಸಿಗ್ತದೆ.
1: ಎಸ್, ಓಕೆ. ಯಾಕಂತ ಹೇಳಿದರೆ ನಾನು ಕೂಡ ಅದರ ಬಗ್ಗೆ ಕೇಳಲ್ಪಟ್ಟಿದ್ದೀನಿ, ನಾನು ಕೂಡ ಮಾತನಾಡಿದ್ದೀನಿ. ತುಂಬ ಚೆನ್ನಾಗಿ ಅದಕ್ಕೆ ಸ್ಪಂದನೆ ಕೊಡ್ತಾರೆ, ಮತ್ತು ವಾಟ್ಸಪ್ ಇರುವವರು ವಾಟ್ಸಪ್ನಲ್ಲಿ ಏನಾದರೂ ಒಂದು ಸಂದೇಶ ಕಳಿಸಿದರು ಕೂಡ, ಸೊ ಅದಕ್ಕೂ ಕೂಡ ಪ್ರತಿ ಉತ್ತರ ಬರುತ್ತೆ. ಸೊ ಯಾವುದೇ ರೀತಿಯ ಗೊಂದಲ ಸಂಶಯ ಏನಾದರೂ ಇದರಲ್ಲಿ ಅವರ ಹತ್ರ ಕೂಡ ಕೇಳ್ಬೋದು ಅಲ್ವಾ? ಯಾಕಂದರೆ ಇದು ಎಲ್ಲದಕ್ಕೂ ಕೂಡ ಬಹಳ ಮುಖ್ಯವಾಗಿರುವಂಥದ್ದು ಕಾರ್ಮಿಕ ಕಾರ್ಡ್. ಅದಿಲ್ಲದೆ ಯಾವುದೇ ಯೋಜನೆ ಸೌಲಭ್ಯ ಸಿಗುವುದಿಲ್ಲ. ಹಾಗಾಗಿ ಯಾರೆಲ್ಲ ಕಾರ್ಮಿಕ ಕಾರ್ಡ್ ಮಾಡಿಸಿಲ್ವ ಅವರು ದಯವಿಟ್ಟು ಕಾರ್ಮಿಕ ಕಾರ್ಡನ್ನು ಮಾಡಿಸಬೇಕಾಗುತ್ತೆ. ಒಂದು ಕರೆ ಇದೆ, ಯಾರಂತ ಕೇಳೋಣ. ಹಲೋ
2: ಸರ್, ನಮಸ್ತೆ.
1: ನಮಸ್ತೆ ನಮಸ್ತೆ, ಯಾರು ಮಾತನಾಡ್ತೀರಿ?
2: ನಾನು ಪೂರ್ಣಿಮಾ ಸಾಲತ್ತೂರಿಂದ.
1: ಪೂರ್ಣಿಮಾ ಸಾಲತ್ತೂರು, ಮೇಡಮ್ ಇದ್ದಾರೆ, ಕೇಳಿ ನಿಮ್ಮ
2: ಪ್ರಶ್ನೆ. ನಮಸ್ತೆ ಮೇಡಮ್.
0: ನಮಸ್ತೆ.
2: ಈಗ ಕಾರ್ಮಿಕ ಮಂಡಳಿಗೆ ಅನೇಕ ಸೌಲಭ್ಯ ಒದಗಿಸ್ತಿರೋದು ಈಗ ಸಂತೋಷ ವಿಷಯವೇ. ಅದ್ರಂದ್ರೆ ವಾಸ್ತವದಲ್ಲಿ ಈಗ ಕಟ್ಟಡ ಕಾರ್ಮಿಕ ಅಲ್ಲದವರು ಸಹ ಭಾರಿ ಪ್ರಮಾಣದಲ್ಲಿ ಇದರ ಸೌಲಭ್ಯ ಎಲ್ಲ ಪಡೆಯುತ್ತಿದ್ದಾರೆ. ನಿಜವಾದ ಕಾರ್ಮಿಕರಿಗೆ ಇದರ ಸೌಲಭ್ಯ ತಲುಪ್ತಾ ಇಲ್ಲ. ಇದಕ್ಕೆ ಇಲಾಖೆ ಅಧಿಕಾರಿಗಳ ವೈಫಲ್ಯವೇ ಕಾರಣ ಅಂತ ನನ್ನ ಅನಿಸಿಕೆ. ಈ ಬಗ್ಗೆ ನೀವ್ ಹೇಳ್ತೀರಿ, ಏನ್ ಹೇಳ್ತೀರಿ?
0: ಮತ್ತೊಂದು
2: ಇದ್ರಲ್ಲಿ ಮಕ್ಕಳ ಒಂದು ಸ್ಕಾಲರ್ಶಿಪ್ ಬಗ್ಗೆ ಸಹ ನಾವು ಪ್ರತಿ ವರ್ಷ ಅಪ್ಲೈ ಮಾಡಿದ್ರು, ಅದ್ರ ಬಗ್ಗೆ ಒಂದು 4-5 ವರ್ಷದಿಂದ ಏನು ಒಂದು ವೇತನ, ವಿದ್ಯಾರ್ಥಿ ವೇತನ ಇದುವರೆಗೆ ಯಾವುದು ಬಂದಿಲ್ಲ. ಈ ಬಗ್ಗೆ ಸಹ ಸ್ವಲ್ಪ ಮಾಹಿತಿ ಬೇಕು ಮೇಡಮ್, ನಾನು ರೇಡಿಯೋದಲ್ಲಿ ಕೇಳ್ತೀನಿ.
0: ಈಗ ತಮ್ಮ ಮೊದಲಿನ ಪ್ರಶ್ನೆ, ನಕಲಿ ದಾಖಲಾತಿ ಸೃಷ್ಟಿಸಿ ಮಂಡಳಿ ನೀಡಿದ ಗುರುತಿನ ಚೀಟಿಯನ್ನು ಯಾರಾದ್ರೂ ಪಡೆದು ಅದರ ಜೊತೆಗೆ ಏನಾದರೂ ಸೌಲಭ್ಯವನ್ನು ಪಡೆದಿದ್ರೆ ಅದು ಕಾನೂನು ಪ್ರಕಾರ ಶಿಕ್ಷಾರ್ಹ ಅಪರಾಧ. ನಾವು ಅದನ್ನ ಪೊಲೀಸ್ ಸ್ಟೇಷನ್ಗೆ ಆತರ ಇದ್ರೆ ಕಂಪ್ಲೇಂಟ್ ಕೊಡ್ತೇವೆ, ಇಂಥವ್ರು ಸುಳ್ಳು ಮಾಹಿತಿ ಕೊಟ್ಟು ನಮ್ಮ ಹತ್ರ ದುಡ್ಡು ತಗೊಂಡಿದ್ದಾರೆ ಅಂತ. ಅವ್ರ ಹತ್ರ ಆ ತಗೊಂಡಿರೋ ದುಡ್ಡನ್ನ ಅಥವಾ ಅವರು ತಗೊಂಡಿರೋ ಟೂಲ್ ಕಿಟ್ನ ಅದನ್ನ ವಾಪಸ್ ಪಡೆದು ಅವರ ಕಾರ್ಡ್ನ ನಾವು ರಿಜೆಕ್ಟ್ ಮಾಡಿ ಫ್ರೀಸ್ ಮಾಡ್ತೇವೆ. ಇದು ಒಂದನೇದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಎಲ್ಲ ಡೇಟಾ ಎಂಟ್ರಿ ಆಪರೇಟರ್ಗಳು ಪ್ರತಿದಿನ ಫೀಲ್ಡಿಗೆ ಹೋಗಿ ಯಾವುದು ಡೌಟ್ ಇದೆ ಅಂತ ಮನೆಗಳಿಗೋಗಿ ಅಕ್ಕಪಕ್ಕದ ಪಂಚಾಯತಿಗೋಗಿ ಅವರು ನಿಜವಾದ ಕಟ್ಟಡ ಕಾರ್ಮಿಕರು ಹೌದೋ ಅಲ್ವೋ ಅನ್ನೋದನ್ನ ಪರಿಶೀಲಿಸ್ತಾನೆ ಇದ್ದಾರೆ. ಹಾಗಾಗಿ ಇನ್ನೊಂದು ಏನಾಗಿದೆ,
1: ಬಂತು ತುಂಬಾ ನಕಲಿ ಕಾರ್ಡ್
0: ಪತ್ತೆಯಾಗಿದೆ ನಮ್ಮಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ 1014 ಕಾರ್ಡ್ಗಳನ್ನ ನಾವು ಫ್ರೀಸ್ ಮಾಡಿದ್ದೇವೆ, ಪತ್ತೆಯಾಗಿರೋ ಕಾರ್ಡ್ಗಳನ್ನ. ಹಾಗಾಗಿ ನಾವು ಈ ಕಾರ್ಯ ನಿರಂತರವಾಗಿ ನಡೀತಾ ಇದೆ. ಅದಂತ ಸುಲಭದ ಕೆಲಸ ಅಲ್ಲ, ಇಲಾಖೆಯ ವೈಫಲ್ಯ ಅಂತ ನನ್ಗೆ ಅನ್ಸಿಲ್ಲ. ಯಾಕೆಂದ್ರೆ ನಮಗೆ ನೀವಾದ್ರೂ ಮಾಹಿತಿ ಕೊಟ್ಟರು ಸಹ ಈ ತರ ಇದೆ ಅಂತ, ನಾವು ಪರಿಶೀಲಿಸಿ ಆ ಕಾರ್ಡ್ ನ ರದ್ದು ಮಾಡ್ತೇವೆ. ಈಗ ಕೋವಿಡ್ ಸಮಯದಲ್ಲಿ ಜನರಿಗೆ ಕೆಲಸ ಇರಲಿಲ್ಲ, ಹಾಗಾಗಿ ಅವರು ಯಾವುದೇ ಒಂದು ಈ ತರದ ಕೆಲಸಗಳಿಗೆ 90 ದಿನ ಹೋದ್ರು ಸಹ ಅಂತವ್ರು ಕಾರ್ಡ್ ಮಾಡಿಕೊಂಡು ಸೌಲಭ್ಯ ಪಡೆದಿದ್ದಾರೆ. ಆಮೇಲೆ ಅವರು ಡ್ರೈವರ್ ಕೆಲಸನೋ ಇನ್ನೊಂದು ಕೆಲಸನೋ ಮತ್ತೊಂದು ಕೆಲಸನೋ ಕಂಟಿನ್ಯೂ ಮಾಡಿದ್ದಾರೆ ಕೋವಿಡ್ ನಂತರ. ಅವಾಗ ಅವರು ನಮಗೆ ಕಾರ್ಡ್ಗಳನ್ನ ವಾಪಸ್ ಕೊಟ್ಟಿಲ್ಲ. ನಾವು ನಿರಂತರವಾಗಿ ಪ್ರಚಾರ ಮಾಡ್ತಿದ್ದೇವೆ ಈ ಕಾರ್ಡ್ಗಳನ್ನ, ನಿಮ್ಮ ಹತ್ರ ನೀವೇನಾದ್ರೂ ಅಂತ ಕೆಲಸ ಮಾಡುದಿಲ್ಲ ಅಂದ್ರೆ, ಕಟ್ಟಡ ಕೆಲಸ ಮಾಡುದಿಲ್ಲ ಅಂದ್ರೆ ಕಾರ್ಡ್ ವಾಪಸ್ ಕೊಡಿ ಅಂತ. ಅವರೇ ಕಾರ್ಡ್ ವಾಪಸ್ ಕೊಟ್ರೆ ಅವ್ರ ಕಾನೂನಿನ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಬಹುದು. ನಾವಾಗ ನಾವೇ ಹೋಗಿ ಡಿಟೆಕ್ಟ್ ಮಾಡಿದ್ರೆ ಅಂತವರಿಗೆ ನಿಜವಾಗಿ ಅದು ಶಿಕ್ಷಾರ ಅಪರಾಧ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಎರಡನೇದು ನೀವು ಕೇಳಿರೋ ಪ್ರಶ್ನೆ ವಿದ್ಯಾರ್ಥಿ ವೇತನ. ಈಗ ವಿದ್ಯಾರ್ಥಿ ವೇತನದ ವಿಷಯ 2021-22 ಹಾಕಿರುವ ಅರ್ಜಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಸರಿಯಾಗಿ ಕೊಡಲಿಕ್ಕೆ ಆಗಲಿಲ್ಲ. ಯಾಕೆಂದ್ರೆ ಆ ಬಗ್ಗೆ ಸ್ವಲ್ಪ ಕಾನೂನಿನ ತೊಡಕುಗಳಿತ್ತು. ಹೈಕೋರ್ಟ್ ಅಲ್ಲಿ ಅರ್ಜಿ ಹಾಕಿದ್ರು, ಆ ಹೈಕೋರ್ಟಿನ ಅರ್ಜಿ ತೀರ್ಮಾನ ಈಗ ಆಗಿದೆ. ಈಗ 1 ತಿಂಗಳಿಂದ ನಾವು ನಿರಂತರವಾಗಿ ಆ 21-22, 22-23, and 23-24 ಯಾವ ಅರ್ಜಿಗಳು ಬಾಕಿ ಇದ್ವು, ಸುಮಾರು ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 20,000 ಜನರಿಗೆ ಈಗಾಗಲೇ ದುಡ್ಡು ಕೊಟ್ಟಾಗಿದೆ ವಿದ್ಯಾರ್ಥಿ ವೇತನ. ಇನ್ನೊಂದು 7,000+5,000 ಎರಡು ಡಿವಿಷನ್ ಇಂದ ಬಾಕಿ ಇದೆ. ಅದರಲ್ಲಿ ಈಗಾಗಲೇ ನಾವು ಈಗ ಮಾರ್ಚಿಂದ ನಾವು ಸ್ಟಾರ್ಟ್ ಮಾಡಿದ್ವಿ ವೆರಿಫಿಕೇಶನ್. ಏಪ್ರಿಲ್ 20-25 ಸುಮಾರು ಒಂದು 3,500 ಕಾರ್ಡ್ ವೆರಿಫಿಕೇಶನ್ ಆಗಿದೆ. ಇಟ್ ಈಸ್ ನಾಟ್ ಈಸಿ, ಯಾಕೆಂದ್ರೆ ಪ್ರತಿಯೊಬ್ಬರು ಮನೆ ಇಲ್ಲಿ ದೂರ ದೂರ ಇದೆ, ಬೇರೆ ಜಿಲ್ಲೆಗಳ ತರ ಹತ್ತಿರ ಹತ್ತಿರ ಇಲ್ಲ. ವೆರಿಫಿಕೇಶನ್ಗೆ ನಾವು ಮನೆಗಳಿಗೆ ಹೋಗ್ತಾ ಇದ್ದೇವೆ, 10 ಮನೆ ಒಂದು ದಿನದಲ್ಲಿ ಮುಗಿಸೋದು ಕಷ್ಟ ಆಗ್ತಿದೆ. ಈ ತರ ಇರೋದ್ರಿಂದ ಹಳ್ಳಿ ಪ್ರದೇಶಗಳಲ್ಲಿ ನಾವು ಆದಷ್ಟು ಬೇಗನೆ ಅದನ್ನ ಆಸ್ ಅಂಡ್ ವೆನ್ ವಿ ಫಿನಿಶ್ ನಾವು ವೆರಿಫೈ ಆದಾಗ ನಾವು ಕೇಂದ್ರ ಕಚೇರಿಗೆ ಕಳಿಸಿ ನಿಮ್ಮ ಸ್ಕಾಲರ್ಶಿಪ್ ಕಳೆದ 3 ವರ್ಷದ್ದು ಬಾಕಿ ಇರೋ ಸ್ಕಾಲರ್ಶಿಪ್ ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ.
1: ಓಕೆ ಓಕೆ, ಹಾಗಾದ್ರೆ ಕಾರ್ಮಿಕ ಕಾರ್ಡ್ ಅಂಡರಲ್ಲಿ ಯಾರೆಲ್ಲ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ, ಸೊ ಅವರಿಗೆಲ್ಲ ಇನ್ನು ಮುಂದಿನ ದಿನಗಳಲ್ಲಿ
0: ಅರ್ಹರಿಗೆ ಕೊಡ್ತೇವೆ.
1: ಹೌದೌದು, ಮತ್ತೊಂದವರು ಪಾಯಿಂಟ್ ಹೇಳಿದ್ದು ಕೂಡ ಹೌದು, ಯಾಕಂದ್ರೆ ತುಂಬಾ ಮಂದಿ ಅನರ್ಹರೇ ಇದನ್ನ ಪ್ರಯೋಜನ ಪಡೆದುಕೊಂಡು ಟೂಲ್ ಕಿಟ್ ಎಲ್ಲ ತೆಗೆದುಕೊಂಡದ್ದು ಕೂಡ ಇದೆ. ಸೊ ಅದಕ್ಕೆ ಒಳ್ಳೆ ಉತ್ತರವನ್ನು ಕೂಡ ಕೊಟ್ಟಿದ್ರಿ. ಹಾಗೆ ಮುಂದಿನ ಮತ್ತೊಂದು ಕರೆ ಇದೆ, ಯಾರಂತ ಕೇಳೋಣ. ಹಲೋ, ನಮಸ್ತೆ ನಮಸ್ತೆ, ಯಾರು
3: ಮಾತನಾಡ್ತಾರೆ?
1: ಏನಂದು ಗೊತ್ತಾಯ್ತು?
3: ನಲಿನಿ
1: ಪನ್ಲೆ
3: ಕಟ್ಟಡ ಕಾರ್ಮಿಕ ಬೇಲೆ ಮಲ್ಕೊಳ ತಿಕ್ಕುಜಿ
1: ಅರ್ಜಿ
0: ಕಾರ್ಮಿಕ ಕಾರ್ಡ್ ಮಲ್ಪಡು ಮಲ್ತಿತ್ತುಂಡ ಇರೆಗ ಓ ಬೆನಿಫಿಟ್ ಬೋರ್ಡ್ ಐಕೀರ ಅರ್ಜಿ ಪಾಡುಡು ಅಲ್ಪ ಪಂಚಾಯತ್ ನಿಖಿಲ್ನ ಗ್ರಾಮವನ್ನು ಉಪ್ಪುಂಡು ಗ್ರಾಮವನ್ನಡು ನಿಖಿಲ್ ಅರ್ಜಿ ಪಾಡ್ದು ಎಂಟ್ರಿ ಮಲ್ಪಡಿ ಎನ್ನ ಮಗಲೆಗ್ ಪಿ ಯು ಸಿ ಆತಂಡು ಆಯ್ತ ದುಡ್ಡು ಕೊರ್ಲೆ ಅಂದು ಒಂಜಿ ಅರ್ಜಿ ಪಾಡೋಡಾಪುಂಡು ಎನ್ನ ಮಗಲೆಗ್ ಮದ್ಮೆ ಆತಂಡು ಮದ್ಮೆ ಅದ ಸಬ್ ರಿಜಿಸ್ಟ್ರರ್ ಆಫೀಸ್ ರಿಜಿಸ್ಟರ್ ಆತಂಡು ಎಂಕೊಂಜಿ ಮದ್ಮೆದ ದುಡ್ಡು ಬರೋಡು ಅಂದು ಅರ್ಜಿ ಪಾಡೋಡು. ಅರ್ಜಿ ಪಾಡಿಂಡ ನಮ್ಮ ಇಲಾಖೆಗ ಅವು ಬರ್ಪುಂಡು ಆನ್ಲೈನ್ ಅಪಗ ದುಡ್ಡು ಬರ್ಪುಂಡು ಇರ್ ಕಾರ್ಡ್ ಮಲ್ತದ ಇಲ್ಲಾಡಿತ್ತಂಡ ಬರ್ಪುಜಿ
1: ಬರ್ಪುಜಿ
0: ಎನ್ನ ಆಫೀಸಿಗೆ ಕಡಪುಡ್ಲೆ ಕಾರ್ಮಿಕ ನಿರೀಕ್ಷಕರ ಆಫೀಸ್ ಉಂಡು ಉಪ್ಪುಂಡು ತಾಲೂಕು ತಾಲೂಕುಡ್ಲ ಅಡೆಗ್ ಪೋಂಡ ನಿಕ್ಲೆಗ್ ಕ್ಲಿಯರ್ ಮಾಹಿತಿ ಇಲ್ಲ ಕೊರ್ಪೇರು ಅರ್ಜಿ ಪಾಡಿರಿ ಎಂಚ ಅಂದ ಅಕಲೆ ಕಲ್ಪವರು ಅವ್ಲೆ ತಾಲೂಕು ಕಾರ್ಮಿಕ
1: ನಿರೀಕ್ಷಕರ
0: ಪ್ರತಿ ತಾಲೂಕು ಸ್ಕಾಲರ್ಶಿಪ್ ಕೊಣಜದಕ್ಲೆಗು ಉಳ್ಳಾಲಡದು ಕಾರ್ಮಿಕ ನಿರೀಕ್ಷಕರನ ಕಚೇರಿ ಉಂಡು ಅಡೆಗ್ ಪೋದ್ ಕೇಂದ್ರ ಮಲ್ತು ಕೊರ್ಪೇರ್ ನಿಕ್ಲೆಗ್.
1: ಓಕೆ ಓಕೆ ಓಕೆ ಓಕೆ. ಯಾಕಂದರೆ ತುಂಬ ಮಂದಿ ಅದೇ ಕಾರ್ಮಿಕ ಕಾರ್ಡ್ ಮಾಡಿ ಸೇರುತ್ತಾರೆ, ಆದರೆ ಯಾವ ಯಾವ ರೀತಿಯ ಮಾಹಿತಿ ಬರುತ್ತೆ ಅಂತ ಅವರಿಗೆ ಗೊತ್ತಿರೋದಿಲ್ಲ. ಅವರು ಯಾರೋ ಒಂದು ಹೇಳಿರ್ತಾರೆ ಈ ಥರ ನಾನು ಅರ್ಜಿ ಹಾಕಿದ್ದೇನೆ, ಅವರು ಅರ್ಜಿ ಹಾಕಿರಲ್ಲ, ಅವರಿಗೆ ಬರುವುದು ಕೂಡ ಇಲ್ಲ. ಸೊ ಹಾಗಾಗಿ ದಯವಿಟ್ಟು ಅದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಸಂಪೂರ್ಣವಾಗಿ ಅದರ ಮಾಹಿತಿ ಸಿಕ್ಕಿದರೆ ಅರ್ಜಿಯನ್ನು ಹಾಕುವಂಥ ಏನು ಅನಿವಾರ್ಯತೆ ಖಂಡಿತವಾಗಿಯೂ ಕೂಡ ಇದೆ ಅನ್ನುವಂಥದ್ದನ್ನು ಆ ಮಾತನ್ನು ಕೂಡ ಹೇಳುತ್ತಾ, ಹಾಗೆಯೇ ಕಾರ್ಮಿಕ ಮಂಡಳಿಯ ಯೋಜನೆಗಳು ಮತ್ತು ದೊರೆಯುವ ಸೌಲಭ್ಯಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಇದ್ದೀವಿ. ಒಂದು ಸಣ್ಣ ವಿರಾಮವನ್ನು ಕೂಡ ಪಡೀತಾ ಇದ್ದೀನಿ. ಕೇಳುಗರೆ ನಿಮ್ಮಲ್ಲಿಯೂ ಕೂಡ ಒಂದಿಷ್ಟು ಪ್ರಶ್ನೆಗಳು ಸಂಶಯ ಏನಾದರೂಂದಿದ್ದರೆ ಖಂಡಿತವಾಗಿಯೂ ಕೂಡ ಕರೆ ಮಾಡಬಹುದು. 6364240949 ಇನ್ನು ನಾವು ಕಾರ್ಮಿಕ ಮಂಡಳಿಯಲ್ಲಿರುವಂತಹ ಒಂದಿಷ್ಟು ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೇವೆ. ಸೊ ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ, ನಂತರದಲ್ಲಿ ಕಾರ್ಯಕ್ರಮ ಮುಂದುವರಿಯುತ್ತೆ. ನಮ್ಮ ಜೊತೆಗಿರುವಂಥವರು ವಿಲ್ಮಾ ಎಲಿಜಬೆತ್ ಅವರು, ಕಾರ್ಮಿಕ ಅಧಿಕಾರಿ ಉಪವಿಭಾಗ 2 ಮಂಗಳೂರು. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಎಸ್ ಕೇಳುಗರೆ ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗುನ್ 07.8 FM ಬಣ್ಣ ಬಣ್ಣದ ಬದುಕು ಮಾರ್ಗದರ್ಶಿ ಈ ನೇರ ಪ್ರಸಾರ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ನಮ್ಮ ಜೊತೆಗೆ ಮಂಗಳೂರು ಉಪವಿಭಾಗ 2 ಇಲ್ಲಿನ ಕಾರ್ಮಿಕ ಅಧಿಕಾರಿಯಾಗಿರುವಂತಹ ವಿಲ್ಮಾ ಎಲಿಜಬೆತ್ ತಾವ್ರೊ ಇವರು ನಮ್ಮ ಜೊತೆಗಿದ್ದಾರೆ. ಒಂದಿಷ್ಟು ಕಾರ್ಮಿಕ ಮಂಡಳಿಯ ಯೋಜನೆಗಳು ಮತ್ತು ದೊರೆಯುವಂತಹ ಸೌಲಭ್ಯಗಳು, ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಇದ್ದೀವಿ. ನಿಮ್ಮಲ್ಲಿಯೂ ಕೂಡ ಪ್ರಶ್ನೆಗಳು ಇದ್ದರೆ ಖಂಡಿತವಾಗಿಯೂ ಕೂಡ ಕರೆಯನ್ನು ಮಾಡಬಹುದು ಅಂತ ಹೇಳುತ್ತಾ ಒಂದು ಕರೆ ಇದೆ ಮೇಡಮ್, ಯಾರು ಅಂತ ಕೇಳೋಣ. ಹಲೋ,
1: ಹಲೋ, ನಮಸ್ತೆ.
0: ನಮಸ್ತೆ ನಮಸ್ತೆ, ಯಾರು ಮಾತನಾಡ್ತಿರೋದು?
1: ನಾನು ಸೀನಾ ಪುತ್ತೂರಿಂದ.
0: ಸೀನಾ ಪುತ್ತೂರಿನಿಂದ ಕೇಳಿ ನಿಮ್ಮ ಪ್ರಶ್ನೆ ಮೇಡಮ್ ಇದ್ದಾರೆ.
1: ನಮಸ್ತೆ ಮೇಡಮ್.
2: ನಮಸ್ತೆ.
1: ನಾನು ಎಲ್ಲಾ ಬಗೆಯ ಕೆಲಸ ಮಾಡಿದ್ದೇನೆ ಮೇಡಮ್. ಕಟ್ಟಡದ ಕೆಲಸ.
0: ಓಕೆ, ಕಾರ್ಮಿಕ ಕಾರ್ಡ್ ಇದೆಯಾ? ಹೌದು, ಕಾರ್ಮಿಕ ಕಾರ್ಡ್ ಇದೆಯಾ ನಿಮ್ಮ ಹತ್ರ?
1: ಬೇಕರಿ ಕೆಲಸ, ಹೋಟೆಲ್ ಕೆಲಸ ಎಲ್ಲಾ ಮಾಡ್ಬಿಟ್ಟು ಈಗ ದೃಷ್ಟಿ ಕಳ್ಕೊಂಡು ಮನೇಲಿ
0: ಇದ್ದೇನೆ.
1: ಕೋಳಿ ಕೆಲಸ ಮಾಡುವಾಗ.
0: ಏಜ್ ಎಷ್ಟು ಸರ್ ನಿಮ್ದು?
1: ನಂದೀಗ ಅಲ್ಲ, ನಾನು 50-55 ಎಲ್ಲ ಹೇಳ್ತಿದ್ದೆ. ಇಲ್ಲಿನವರೆಲ್ಲ ನಿಮ್ಗೆ ಅಷ್ಟ ಆಗಿಲ್ಲ, ನೀನೇ ಸುಮ್ಮನೆ ಹೇಳದು.
0: ಓಕೆ ಓಕೆ ಓಕೆ. ಇವಾಗ ಏನು ಏನು ನಿಮ್ಮ
2: ಸೌಲಭ್ಯ
0: ಕೊಡ್ಬೋದಾ? ಕಾರ್ಡ್ ಮಾಡಿಸಿದ್ದೀರಾ ನೀವು? ಕಾರ್ಮಿಕ
1: ಕಾರ್ಡ್ ಮಾಡಿಸಿರ್ಲಿಲ್ಲ.
2: ನೀವೇನಾದ್ರೂ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಿ ಅಂದ್ರೆ, ನೀವೇನಾದ್ರೂ ಕೆಲ್ಸಕ್ಕೆ ಹೋಗೋದಾದ್ರೆ ಒಂದು ಕಾರ್ಡ್ ಮಾಡಿಸಿ. ಕಟ್ಟಡ ಕಾರ್ಮಿಕರ ಕೆಲಸ ಮಾಡ್ಲಿಲ್ಲ ಅಂದ್ರೂ ನೀವು ಹೋಟೆಲ್ ಕೆಲಸ ಅಥವಾ ಇನ್ನಿತರ ಬೇರೆ ಅಗಸರು, ಅಕ್ಕಸಾಲಿಗರು, ಡ್ರೈವರು, ಕಂಡಕ್ಟರು, ಈ ತರದ ಹೆಲ್ಪರು ಏನೇ ಮಾಡೋದಾದ್ರೂ ಅಸಂಘಟಿತ ಕಾರ್ಮಿಕರ ಕಾರ್ಡ್ ಆದ್ರೂ ಮಾಡಿಸಿ. ನಿಮಗೆ ಅದರಿಂದ ಬರೋ ಸೌಲಭ್ಯಗಳಾದ್ರೂ ಸಿಗ್ತದೆ. ಕಾರ್ಡ್ ಇಲ್ಲದಿದ್ದರೆ ಯಾವುದು ಬೆನಿಫಿಟ್ ಸಿಗ್ಲಿಕ್ಕೆ ಕಷ್ಟ ಉಂಟು. ಆಯ್ತಾ? ಕಾರ್ಮಿಕ ಕಾರ್ಡ್ ಒಂದು ಮಾಡಿಸಬೇಕಾಗ್ತದೆ. ನೀವು ಏನ್ ಕೆಲಸ ಮಾಡ್ತೀರಿ ಅದ್ರ ಸಂಬಂಧಪಟ್ಟಂದು. ಹೋಟೆಲ್ ಆದ್ರೂ ಆಗ್ತದೆ, ಹೋಟೆಲ್ ಅಲ್ಲಿ ಕ್ಲೀನರ್ ಹೆಲ್ಪರ್ ಕಾರ್ಡ್ ಆದ್ರೂ ಮಾಡಬಹುದು. ನೀವು
0: ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ PDO ಅನ್ನು ಸಂಪರ್ಕ ಮಾಡಿ.
1: ಕಾರ್ಮಿಕ
2: ನಿರೀಕ್ಷಕರು ಪುತ್ತೂರ್ ಆಫೀಸಿಗೆ ಬರಲಿ.
0: ಓಕೆ, ಅಲ್ಲಿ
1: ಕೊಟ್ಟಿದ್ದೆ, ಅದಕ್ಕೆ ನಾನು ದುಡ್ಡನ್ನೇ ಅವ್ರು ತಿಂದಿದ್ದಲ್ಲ ಪಂಚಾಯತಿನವರು.
0: ಓಕೆ ಓಕೆ, ಅದಿರ್ಲಿ. ನೀವು ಹಲೋ ಶಿವಣ್ಣ, ನೀವು ನಿಮ್ಮ ಹತ್ತಿರದ ಇದು ಕಾರ್ಮಿಕ ಕಚೇರಿಯನ್ನು ಕೂಡ ಸಂಪರ್ಕ ಮಾಡಬಹುದು. ಪುತ್ತೂರಲ್ಲಿದೆ. ಪುತ್ತೂರಲ್ಲಿ ಪುತ್ತೂರಲ್ಲಿ ಕಾರ್ಮಿಕ ಕಚೇರಿ ಇದೆ. ಬೊಳುವಾರು ಪುತ್ತೂರಲ್ಲಿ, ಅಲ್ಲಿ ನೀವು ಸಂಪರ್ಕ ಮಾಡಿ.
2: ಹರಿಪ್ರಸಾದ್ ಹೋಟೆಲ್ ಪಕ್ಕದಲ್ಲಿ ಉಂಟು ಕಾರ್ಮಿಕ ನಿರೀಕ್ಷಕರ ಆಫೀಸ್. ಅಲ್ಲಿಗೆ ಹೋಗಿ ನೀವು, ನಿಮ್ಗೆ ಯಾವ್ದಾದ್ರು ಒಂದು ಕಾರ್ಡ್ ಮಾಡಿ ಕೊಡ್ತಾರೆ.
0: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸೊ ಹಾಗೇನೆ ಅವರಿಗೆ ಮಾಹಿತಿ ಸಿಕ್ಕಿರಬಹುದು ಅಂತ ಕೂಡ ಭಾವಿಸ್ತೀನಿ. ಅಂದ್ರೆ ವಿಕಲಚೇತನರು ಅವರಿಗೂ ಕೂಡ ಇದರಿಂದ ತುಂಬಾ ಬೆನಿಫಿಟ್ ಇದೆ ಅಲ್ವಾ? ಎಸ್, ಓಕೆ. ಇವಾಗ ನಾವು ಒಂದೊಂದಾಗಿ ನಾವು ನೋಡೋಣ ಯಾವೆಲ್ಲ ರೀತಿಯ ಯೋಜನೆಗಳಿದೆ, ಅದಕ್ಕೆ ಯಾವ ಯಾವ ರೀತಿಯ ಮಾನದಂಡಗಳು ಅಥವಾ ಏನು ದಾಖಲಾತಿ, ಅದರ ಬಗ್ಗೆ ಒಂದು ತಿಳಿಸಿ.
2: ಈಗಾಗಲೇ ಕಟ್ಟಡ ಕಾರ್ಮಿಕರ ಕಾರ್ಡ್ ಹೇಗೆ ಮಾಡಬೇಕು ಅಂತ ನಾನು ಹೇಳಿದೆ.
0: ಹೌದು ಹೌದು.
2: ನೀವು ಏನೇನು ದಾಖಲೆಗಳನ್ನು ಕೊಟ್ಟು 18-60 ವರ್ಷದವರು ನಿಮ್ಮ ಆಧಾರ್ ಕಾರ್ಡ್ಗಳನ್ನು ಕೊಟ್ಟು ಕಟ್ಟಡ ಕಾರ್ಮಿಕರ ನೋಂದಣಿ ಮಾಡಬೇಕು. ನೋಂದಣಿ ಆದವರಿಗೆ, ಒಂದು ವೇಳೆ ನೋಂದಣಿ ಆಗಿ ನೀವು 60 ವರ್ಷ ಏಜ್ ಆದರೆ ಅವರಿಗೆ ಪಿಂಚಣಿ ಸೌಲಭ್ಯ ಇದೆ. ಫಸ್ಟ್ ತಿಂಗಳಿಗೆ 3,000 ರೂಪಾಯಿ ಪಿಂಚಣಿ. ಇದಕ್ಕೆ ಕ್ರೈಟೀರಿಯಾ ಏನಪ್ಪ ಅಂದರೆ, ಅಟ್ಲೀಸ್ಟ್ 3 ವರ್ಷನಾದರೂ ನೀವು ಸದಸ್ಯರಾಗಿರ್ಬೇಕು. ಈಗ 59 ವರ್ಷದವನು ಬಂದು ಕಾರ್ಡ್ ಮಾಡಿಬಿಟ್ಟು ನನಗೆ ಪೆನ್ಷನ್ ಕೊಡಿ ಅಂದರೆ ಬರುದಿಲ್ಲ. 57 ವರ್ಷದವರಾಗಿದ್ದರೆ ಇನ್ನು 3 ವರ್ಷ ಸದಸ್ಯತ್ವ ಟೈಮ್ ಇರ್ತದೆ. ಅವರು ಈಗ ಕಾರ್ಡ್ ಮಾಡಿದರೆ 60 ವರ್ಷ ಆದಮೇಲೆ ಅವರಿಗೆ ಪೆನ್ಷಣಿ ಬರ್ತದೆ, ತಿಂಗಳಿಗೆ 3,000 ರೂಪಾಯಿ. ಅದರ ಜೊತೆಗೆ ಒಂದು ವೇಳೆ ಯಾರಾದರೂ ಕಟ್ಟಡ ಕಾರ್ಮಿಕರು ತೀರ್ಕೊಂಡ್ರೆ ಅವರಿಗೆ ಕುಟುಂಬ ಪಿಂಚಣಿ ಬರ್ತದೆ, ಅವರ ಹೆಂಡತಿಗೆ 1,500 ರೂಪಾಯಿ. ಅವರಿಗೆ ಒಂದು ವೇಳೆ ಕಟ್ಟಡ ಕಾರ್ಮಿಕನಿಗೆ ಏನಾದ್ರೂ ಅಂಗವಿಕಲತೆ ಆದ್ರೆ, ಬಿದ್ದು ಬಿಲ್ಡಿಂಗ್ ಇಂದ ಬಿದ್ದು ಏನಾದ್ರೂ ಅಪಘಾತ ಆಯ್ತು, ಅಪಘಾತ ಆಗಿ ಅವನಿಗೆ ದುರ್ಬಲತೆ ಆಯ್ತು, ದುರ್ಬಲತೆ ಪಿಂಚಣಿ ಕೊಡ್ತಾರೆ. ದುರ್ಬಲತೆ ಪಿಂಚಣಿಯ ಜೊತೆಗೆ ಅವನಿಗೆ ಎಷ್ಟು ಪರ್ಸೆಂಟ್ ಅಪಘಾತ ಆಗಿದೆ ಅದರ ಆಧಾರದ ಮೇಲೆ ಅವರಿಗೆ ಸಹಾಯಧನ ಸಹ ಸಿಗ್ತದೆ. ಅದರ ಜೊತೆಗೆ ಟೂಲ್ ಕಿಟ್ ಸೌಲಭ್ಯ ಈಗ ಎಲ್ಲರಿಗೂ ಗೊತ್ತಿದೆ. ಇನ್ನು ಸುಮಾರು ಮೇಸನ್ ಟೂಲ್ ಕಿಟ್ಗಳು ನಮ್ಮ ಕಚೇರಿಯಲ್ಲಿ ಉಳಿದಿದ್ದಾವೆ. ಯಾರಾದರೂ ಮೇಸನ್ಗಳು ಟೂಲ್ ಕಿಟ್ ನ ಯಾವತ್ತೂ ತಗೊಂಡಿಲ್ಲ ನಾವು, ನಮಗೆ ಇಲಾಖೆಯಿಂದ ಸಿಕ್ಕಿಲ್ಲ ಅಂದ್ರೆ ಮೇಸನ್ ಅಂತ ನಿಮ್ಮ ಕಾರ್ಡ್ ಅಲ್ಲಿ ಪ್ರಿಂಟ್ ಇದ್ರೆ ದಯವಿಟ್ಟು ಕಾರ್ಡ್ ತಗೊಂಡು ಕಾರ್ಮಿಕ ನಿರೀಕ್ಷಕರ ಕಚೇರಿಗೆ ಬನ್ನಿ, ನಿಮಗೆ ಟೂಲ್ ಕಿಟ್ಗಳನ್ನ ಕೊಡಲಾಗುತ್ತದೆ. ಈಗಾಗಲೇ ಇಲಾಖೆಯಿಂದ ಮೇಸನ್ಗೆ, ಎಲೆಕ್ಟ್ರಿಷಿಯನ್ಗೆ, ಪ್ಲಂಬರ್ಗೆ, ಕಾರ್ಪೆಂಟರ್ಗೆ, ಪೇಂಟರ್ಗೆ ಎಲ್ಲರಿಗೂ ಟೂಲ್ ಕಿಟ್ಗಳನ್ನು ಸರಬರಾಜು ಮಾಡಲಾಗಿದೆ. ಇನ್ನೂ ಸುಮಾರು ಟೂಲ್ ಕಿಟ್ಗಳು ಕಚೇರಿಯಲ್ಲಿ ಲಭ್ಯ ಇದೆ. ಯಾರು ನಿಜವಾದ ಕಾರ್ಮಿಕರಿದ್ದಾರೆ ಅವರು ನಿಮ್ಮ ಕಾರ್ಡ್ ರಿನಿವಲ್ ಆಗಿರೋ ಕಾರ್ಡ್ ತಗೊಂಡು ಬರಬೇಕು. ಪ್ರತಿ ವರ್ಷ ಕಾರ್ಡ್ನ ರಿನ್ಯೂ ಮಾಡಬೇಕು. ಮನೆಯಲ್ಲಿ ಒಂದ್ಸರಿ ಕಾರ್ಡ್ ಮಾಡಿ ಒಳಗಿಟ್ಬಿಟ್ಟು ನನಗೆ ಸೌಲಭ್ಯ ಸಿಗಲಿಲ್ಲ ಅಂದರೆ ಆಗೋದಿಲ್ಲ. ರಿನಿವಲ್ ಟೈಮ್ಗೆ ರಿನಿವಲ್ ಮಾಡಿಸಿ. ಕಾರ್ಡ್ ರಿನಿವಲ್ಗೆ ಫೀಸ್ ಇಲ್ಲ. ದಯವಿಟ್ಟು ನಿಮ್ಮ ಹತ್ತಿರದ ಸೇವಾ ಕೇಂದ್ರ, ಇಲ್ಲದಿದ್ದರೆ ಕಾರ್ಮಿಕ ನಿರೀಕ್ಷಕರ ಕಚೇರಿಯಲ್ಲಿ ರಿನ್ಯೂ ಮಾಡಿ. ಈ ಟೂಲ್ ಕಿಟ್ ಸೌಲಭ್ಯ, ಯಾವುದೇ ಸೌಲಭ್ಯಕ್ಕೂ ಕಾರ್ಡ್ ರಿನ್ಯೂವಲ್ ಇರಬೇಕು. ನಂತರ ಹೇಳೋದಾದರೆ ಈಗ ಹೆರಿಗೆ ಸೌಲಭ್ಯ, ಹೆಣ್ಣು ಮಕ್ಕಳು ಕಟ್ಟಡ ಕಾರ್ಮಿಕರಿದ್ರೆ, ಹೆಲ್ಪರು, ಮೇಸನು, ಕೆಲಸ ಮಾಡೋರು ಇದ್ದಾರೆ ಕಟ್ಟಡ ಕಾರ್ಮಿಕರಿದ್ರೆ, ಅವರ ಎರಡು ಮಕ್ಕಳಿಗೆ ರೂ 50,000 ರೂಪಾಯಿ, ಒಂದೊಂದು ಮಗುವಿಗೆ 50,000 ರೂಪಾಯಿ ಹೆರಿಗೆ ಸಹಾಯಧನ ಅಂತ ಕೊಡ್ತಾರೆ ಎರಡು ಮಕ್ಕಳಿಗೆ. ಅದಾದ ಮೇಲೆ ಆ ಮಗುಗೆ 3 ವರ್ಷದ ತನಕ ಆ ಮಗುದು ತಾಯಿ ಮಗು ಸಹಾಯ ಹಸ್ತ ಅಂತೇಳಿ ಅದರ ಪೌಷ್ಟಿಕತೆಗೆ ಮತ್ತು ಶಾಲಾ ಪೂರ್ವ ಶಿಕ್ಷಣಕ್ಕಾಗಿ ಆ ಮಗು ಹುಟ್ಟಿ 3 ವರ್ಷದ ತನಕ ಪ್ರತಿ ವರ್ಷ 6,000 ರೂಪಾಯಿ ತಾಯಿ ಮಗು ಸಹಾಯ ಹಸ್ತ ಧನ ತಿಂಗಳಿಗೆ, ಅಲ್ಲಲ್ಲ ವರ್ಷಕ್ಕೆ. ಅದಾದ ನಂತರ ಆ ಎರಡು ಮಕ್ಕಳಿಗೆ ಶಾಲೆಗೆ 1ನೇ ಕ್ಲಾಸಿಂದ ಪದವಿ ಪೂರ್ವ ಅವರ ಪೋಸ್ಟ್ ಗ್ರಾಜ್ಯುಯೇಷನ್ ತನಕ ಎಷ್ಟು ಓದಿದ್ದಾರೆ ಅಲ್ಲಿವರೆಗೂ ಪ್ರತಿ ವರ್ಷಕ್ಕೆ ವಾರ್ಷಿಕ ಸಹಾಯಧನ ಅಂತ ಸಿಗ್ತದೆ ಮಕ್ಕಳಿಗೆ, ಶೈಕ್ಷಣಿಕ ಸಹಾಯಧನ. ಅದಾದ ನಂತರ ಮದುವೆಗೆ ಒಂದು ಕಟ್ಟಡ ಕಾರ್ಮಿಕನಿಗೆ ಅಥವಾ ಅವನ ಎರಡು ಮಕ್ಕಳಿಗೆ 60,000 ರೂಪಾಯಿ ಮದುವೆ ಸಹಾಯಧನ ಸಿಗ್ತದೆ. ಇದೆಲ್ಲ ಸೌಲಭ್ಯಗಳನ್ನು ಪಡೀಲಿಕ್ಕೆ ನೀವು ಪ್ರತ್ಯೇಕ ಅರ್ಜಿಗಳನ್ನು ಸಲ್ಲಿಸಬೇಕಾಗ್ತದೆ. ಅರ್ಜಿಗಳನ್ನು ಈಗ ಮದುವೆ ಆದರೆ ಮದುವೆ ಆಗಿ 6 ತಿಂಗಳ ಒಳಗೆ ಅರ್ಜಿ ಸಲ್ಲಿಸಬೇಕು. 7ನೇ ತಿಂಗಳಲ್ಲಿ ಬಂದು ನನಗೆ ಸಹಾಯಧನ ಕೊಟ್ಟಿಲ್ಲ ಅಂದ್ರೆ ಸಿಗುದಿಲ್ಲ. ಯಾಕೆಂದ್ರೆ ಪ್ರತಿ ಸೌಲಭ್ಯ ಆನ್ಲೈನ್ ಇದೆ. ಮತ್ತೆ ಪ್ರತಿಯೊಂದು ಹಣವನ್ನು ಸಹ DBT ಮೂಲಕ ಕೇಂದ್ರ ಕಚೇರಿಯಿಂದ ನಿಮಗೆ ತಲುಪ್ತದೆ ಹೊರತು ಇಲ್ಲಿ ಲೋಕಲ್ ಅಲ್ಲಿ ನಾವು ಕೈಯಲ್ಲಿ ದುಡ್ಡು ಕೊಡೋದಾಗ್ಲಿ, ಲೋಕಲ್ ಅಲ್ಲಿ DBT ಮಾಡೋದಾಗ್ಲಿ ಇದಿಲ್ಲ, ವ್ಯವಸ್ಥೆ ಇಲ್ಲ. ಯಾವುದೇ ಹಣ ಬರಬೇಕಾದ್ರೂ ನಿಮ್ಮ ಅಕೌಂಟ್ ಪಾಸ್ಬುಕ್ದು ಮಾಹಿತಿ ಕೊಡಬೇಕು, ನಿಮ್ಮ ಅಕೌಂಟ್ಗೆ ನೇರವಾಗಿ ಈ ಸಹಾಯಧನ ಬರ್ತದೆ. ಇದರ ಜೊತೆಗೆ ಈಗ ಒಂದು ವೇಳೆ ಬಿಲ್ಡಿಂಗ್ ಇಂದ ಬಿದ್ದರು 5 ಲಕ್ಷ ರೂಪಾಯಿ ಅಪಘಾತ ಪರಿಹಾರ ಸಿಗ್ತದೆ. ತೀರ್ಕೊಂಡ್ರೆ, ಬಿಲ್ಡಿಂಗ್ ಇಂದ ಬಿದ್ದು ಸತ್ತು ಹೋದ್ರೆ 5 ಲ್ಯಾಕ್ಸ್ ರೂಪೀಸ್ ಅವರ ಫ್ಯಾಮಿಲಿಗೆ, 75,000 ರೂಪೀಸ್ ಅಂತ್ಯಕ್ರಿಯೆ ವೆಚ್ಚ. ಈಗ ನ್ಯಾಚುರಲ್ ಡೆತ್ ಆಯ್ತು, ನ್ಯಾಚುರಲ್ ಡೆತ್ ಆದ್ರೆ 71,000 ರೂಪಾಯಿ ಸಹಾಯಧನ ಅವರ ಫ್ಯಾಮಿಲಿಗೆ, 4,000 ರೂಪಾಯಿ ಅಂತ್ಯಕ್ರಿಯೆಗೆ ಸಪರೇಟ್ ಆಗಿ ಒಟ್ಟು 75,000 ರೂಪಾಯಿ ಕೊಡ್ತಾರೆ. ಈಗ ಕಟ್ಟಡ ಕಾರ್ಮಿಕರೆಲ್ಲರಿಗೂ ಅನೇಕ ಕಾಯಿಲೆಗಳಿರ್ತವೆ, ಹೇಳಲಿಕ್ಕಾಗುದಿಲ್ಲ. ಆಸ್ತಮಾ ಇರ್ತದೆ, ಹಾರ್ಟ್ ಪ್ರಾಬ್ಲಮ್ ಇರ್ತದೆ, ಕಿಡ್ನಿ ಪ್ರಾಬ್ಲಮ್ ಇರ್ತದೆ, ಅನೇಕ ಮೇಜರ್ ಮೆಡಿಕಲ್ ಪ್ರಾಬ್ಲಮ್ಗಳಿಗೆ 2 ಲಕ್ಷ ರೂಪಾಯಿವರೆಗೂ ಸರ್ಜರಿಗಳಿಗೆ ಅಂಥೇಳಿ ಆಸ್ಪತ್ರೆ ಖರ್ಚು 2 ಲಕ್ಷದವರೆಗೆ ಕೊಡ್ತಾರೆ. ಒಂದು ವೇಳೆ ಈಗ ಕೋವಿಡ್ ಬಂತು, ಡೆಂಗ್ಯೂ ಬಂತು ಇಂಥದ್ದೆಲ್ಲ ಬಂದಾಗ 4 ದಿನ 5 ದಿನ ಆಸ್ಪತ್ರೆ ಅಡ್ಮಿಟ್ ಆದರೆ ಅವರಿಗೆ 10,000 ರೂಪಾಯಿ 20,000 ರೂಪಾಯಿವರೆಗೆ ವೈದ್ಯಕೀಯ ಸಹಾಯಧನ ಇದೆ. 4-5 ದಿನ 2-3 ದಿನ ಅಡ್ಮಿಟ್ ಆದವರಿಗೆ 20,000ವರೆಗೆ ವೈದ್ಯಕೀಯ ಸಹಾಯಧನ ಇದೆ. ಇದೆಲ್ಲ ಸಹಾಯಧನ ಪಡೆದುಕೊಳ್ಳಿಕ್ಕೆ ನೀವು ನಿಮ್ಮ ಕಾರ್ಡ್ ಮಾಡಬೇಕಾಗಿರೋದು ಒಂದು, ಅರ್ಜಿ ಹಾಕಬೇಕಾಗಿರೋದು ಒಂದು, ಆಮೇಲೆ ರಿನಿವಲ್ ಮರ್ತು ಹೋಗ್ಲಿಕ್ಕಿಲ್ಲ. ಇದು ಒಬ್ಬ ಕಟ್ಟಡ ಕಾರ್ಮಿಕರಿಗೆ ಹುಟ್ಟಿನಿಂದ ಸಾವಿನವರೆಗೆ ನಾವು ಬೆನಿಫಿಟ್ ಕೊಡ್ತೇವೆ, ಜೊತೆಗೆ ಅವರು ಇರುವವರೆಗೆ ಅವರಿಗೆ ಪೆನ್ಷನ್ ಕೊಡ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದೆಲ್ಲ ಸಹಾಯಧನ ಪಡೀಲಿಕ್ಕೆ ನಿಜವಾದ ಕಟ್ಟಡ ಕಾರ್ಮಿಕರು ಅರ್ಜಿ ಸಲ್ಲಿಸಬೇಕು. ನಕಲಿ ಕಾರ್ಡ್ ಮಾಡಿಕೊಂಡು ಅರ್ಜಿ ಸಲ್ಲಿಸಿದಲ್ಲಿ ಅವರಿಗೆ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಲಾಗುತ್ತದೆ. ಈಗಾಗಲೇ ಪ್ರತಿ ಜಿಲ್ಲೆಯಲ್ಲಿ ಯಾರು ಸರಿಯಾದ ಕಾರ್ಡ್ ಹೋಲ್ಡರ್ ಹೌದಾ ಅಲ್ವಾ ಅನ್ನೋದನ್ನು ಚೆಕ್ ಮಾಡಲಿಕ್ಕೆ ನಮ್ಮ ಇಲಾಖೆಯ ಪ್ರತಿನಿಧಿಗಳು ಹೋಗ್ತಾ ಇದ್ದಾರೆ. ಹಾಗಾಗಿ ಯಾರಾದರೂ ನಕಲಿ ಕಾರ್ಡ್ ಮಾಡಿದರೆ ಅದನ್ನು ದಯವಿಟ್ಟು ಸರೆಂಡರ್ ಮಾಡಿ. ನಿಜವಾದ ಕಟ್ಟಡ ಕಾರ್ಮಿಕರಿಗೆ ಸಿಗುವ ಬೆನಿಫಿಟ್ ಅವರಿಗೆ ಸಿಗಲಿ ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಹಾಗಾಗಿ ಈ ಕಟ್ಟಡ ಕಾರ್ಮಿಕರ ಮಂಡಳಿಯ ಸೌಲಭ್ಯಗಳು ಇಷ್ಟು.
0: ಓಕೆ, ಖಂಡಿತ. ಯಾಕಂದರೆ ನೀವಿವಾಗ ಹೇಳಿದ ತುಂಬ ಯೋಜನೆಗಳು, ತುಂಬ ಮಂದಿಗೆ ಅದು ಬೆನಿಫಿಟ್ ಸಿಗ್ತಾ ಇದೆ ಇಲ್ವಂತೂ ಕೂಡ ಗೊತ್ತಿಲ್ಲ, ಕೆಲವರಿಗೆ ಸಿಗ್ತಾ ಇದೆ ಅಂತ ಕೂಡ ಹೇಳ್ತಾರೆ. ಬಹುಶಃ ಒಂದು ರೀತಿಯಲ್ಲಿ ಇಲ್ಲಿ ನೋಡ್ಲಿಕ್ಕೆ ಹೋದರೆ ಒಂದು ಕರೆ ಇದೆ, ಯಾರು ಅಂತ ಕೇಳೋಣ. ಹಲೋ,
3: ನಮಸ್ತೆ.
0: ನಮಸ್ತೆ ನಮಸ್ತೆ, ಯಾರು ಮಾತನಾಡ್ತಾರೆ?
3: ನಾನು ಇಲ್ಲಿ ಕುದ್ರೋಳಿ ಅಡಕೆಯಿಂದ ಶ್ರೀಪತಿ ಕಲಂಬಾಡಿ ಅಂತ ಹೇಳಿ. ಮೇಡಮ್ ನಮಸ್ತೆ, ನಿಮಗೆ ಕೂಡ
2: ನಮಸ್ತೆ. ಶ್ರೀಪತಿ ಅವರು,
3: ನಾನು ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ಹಲವಾರು ಇದಕ್ಕೆ ನಿಮ್ಮ ಬಳಿ ಬಂದಿದ್ದೇವೆ. ಅದೇ ಈ ಕಾರ್ಮಿಕ ಕಾರ್ಡ್ ನಮ್ಮ ಟೈಲರ್ಸ್ ಗಳಿಗೆ, ಅಸಂಘಟಿತ ಕಾರ್ಮಿಕ ಕಾರ್ಡ್ ನಾಗೆ ಏನಾದ್ರು ನಮ್ಗೆ ಟೈಲರ್ಸ್ ಗಳಿಗೆ ಏನು ಸಿಗುವ ಸಾಧ್ಯತೆ ಇದೆಯಾ ಮೇಡಮ್?
2: ಟೈಲರ್ ಗಳಿಗೆ ಅಸಂಘಟಿತ ಕಾರ್ಡ್ಗಳು ಬಂದಿದೆ. ನಮ್ಮ ಮಾನ್ಯ ಸಚಿವರು ಆ ಕಾರ್ಡ್ಗಳನ್ನ ಮೊದಲನೇ ಬಾರಿಗೆ ಇಲ್ಲಿ ಕಾರ್ಯಕ್ರಮ ಮಾಡಿ ಕೊಡ್ಲಿಕ್ಕಿದ್ದಾರೆ. ಅದು ಕೊಟ್ಟಿದ ತಕ್ಷಣ ಎಲ್ಲರಿಗೂ ಸ್ಮಾರ್ಟ್ ಕಾರ್ಡ್ ತರದ ಟೈಲರ್ ಕಾರ್ಡ್ಗಳು, ಒಳ್ಳೆ ಕಾರ್ಡ್ಗಳನ್ನ ಪ್ರಿಂಟ್ ಮಾಡಿ ಸರಬರಾಜು ಮಾಡಿದ್ದಾರೆ. ಅದನ್ನ ಯಾರೆಲ್ಲ ನೋಂದಾಯಿತರಿದ್ದಾರೆ ಎಲ್ಲರಿಗೂ ನಾವು ತಲುಪಿಸುವ ವ್ಯವಸ್ಥೆ ಮಾಡ್ತೇವೆ. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತದ ಬಗ್ಗೆ ಸಹ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾರ್ಯಾರು ನಿಮ್ಮಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಅವರೆಲ್ಲರಿಗೂ, ಟೈಲರ್ಗಳಿಗೆ ಈ ಮೊದಲು ಯಾವುದೇ ಬೆನಿಫಿಟ್ ಗಳಿರ್ಲಿಲ್ಲ, ಈಗ
3: ಹೌದು
2: ಈಗ ಹೊಸ ಬೆನಿಫಿಟ್ ಮೊನ್ನೆ ಬಂದಿದೆ. ಅಪಘಾತ ಪರಿಹಾರ 1 ಲಕ್ಷ ರೂಪಾಯಿವರೆಗೆ, ಡೆತ್ ಆದ್ರೆ ಇಂಜುರಿ ಆದ್ರೆ 50,000 ಆಸ್ಪತ್ರೆ ಖರ್ಚು, ಜೊತೆಗೆ ಅಂತ್ಯಕ್ರಿಯೆ ನ್ಯಾಚುರಲ್ ಡೆತ್ ಆದ್ರೆ 10,000 ರೂಪಾಯಿ ಅವರ ಮರಣ ಪರಿಹಾರಕ್ಕೆ ಅಂತೇಳಿ ಅವರ ಫ್ಯಾಮಿಲಿಗೆ ಕೊಡ್ತಾರೆ. ಈ ವಿಷಯ ಮೋಸ್ಟ್ಲಿ ಅನೇಕರಿಗೆ ಗೊತ್ತಿಲ್ಲ, ಯಾಕೆಂದ್ರೆ ಈಗ ಬೆನಿಫಿಟ್ ಬಂದಿದ್ದು ಈಗ ಸದ್ಯದಲ್ಲಿ. ಹಾಗಾಗಿ ತಾವು ಶ್ರೀಪತಿ ಅವರು ಲೀಡರ್ ಅಂತ ನಮಗೆ ಗೊತ್ತಿದೆ, ದಯವಿಟ್ಟು ನಿಮ್ಮ ಸರ್ಕಲ್ ಅಲ್ಲಿ ಎಲ್ಲರಿಗೂ ಈ ಮಾಹಿತಿಯನ್ನು ಸ್ವಲ್ಪ ಕೊಡಿ ಅಂತ ಕೇಳ್ಕೊಳ್ಳೋದು.
3: ಹೌದು, ಅದೇ ನಮ್ಗೆ ಅಂದ್ರೆ ಲಾಸ್ಟ್ ಟೈಮ್ ಕಾರ್ಡ್ ಬಂದಿತ್ತು, ನಾವು ಸ್ವಲ್ಪ ಡಿಸ್ಟ್ರಿಬ್ಯೂಟ್ ಸಹ ಮಾಡಿದ್ದೇವೆ, ಆ ನಂತರ ಅದನ್ನು ಮತ್ತೆ ನಿಲ್ಲಿಸ್ಲಿಕ್ಕೆ ಹೇಳಿದ್ರು ನಮ್ಗೆ, ಸಚಿವರೇ ಬಂದು ಅದನ್ನು ಕೊಡ್ತಾರೆ ಹಾಗೆ ಅಂತೇಳಿ. ಅದರಲ್ಲಿ ನೋಡ್ಲಿಕ್ಕೆ ಹೋದ್ರೆ ನಾವು ಈಗ ಹಲವಾರು ಕೆಲವು 1,000 ಬಂದಿದೆ ನಮ್ಗೆ ಟೈಲರಿಂಗ್ ಅಸೋಸಿಯೇಷನ್ ಟೈಲರ್ ಟೈಲರ್ ಟೈಲರ್ ಅಂತೇಳಿ. ಆದ್ರೆ ಅದರಲ್ಲಿ ನಾವು ಎಲ್ರಿಗೂ ಕಾಲ್ ಮಾಡಿದಾಗ ಟೈಲರ್ಸ್ ನವರು ಯಾರಿಲ್ಲ ಅದ್ರಲ್ಲಿ,
2: ನಮಗೆ ವಾಪಸ್ ಕೊಡಿ ಕಾರ್ಡ್ಗಳು.
3: ಹೌದು, ನಾವು ಅದನ್ನು ಹಾಗೆ ತೆಗ್ದಿಟ್ಟಿದ್ದೇವೆ, ಟೈಲರ್ಸ್ ಅಲ್ಲ ಅಂತೇಳಿ. ಆದ್ರೆ ಕೆಲವರು ಕೇಳುದಷ್ಟೇ ಫಸ್ಟ್ ಗೆ, ಅದ್ರಲ್ಲಿ ಏನ್ ಸಿಗ್ತದೆ ನಮ್ಗೆ ಅಂತ.
2: ಹೌದೌದು,
3: ಮೆಂಬರ್ ನೀವು ಮೆಂಬರ್ ಆಗಿ ಹೇಳಿದ್ರೆ ಅದು ಮೆಂಬರ್ ಆಗ್ಲಿಕ್ಕೆ ಹೇಳಲ್ಲ ಅವರು.
2: ಹೌದು, ಟೈಲರ್ ಆಗಿರ್ತಾರೆ ಅವರು, ಅವ್ರು ನಿಮ್ಮ ಹತ್ರ ಮೆಂಬರ್ ಆಗೋದು ಬೇಡ ಅಸೋಸಿಯೇಷನ್ ಅಂತ ಇರುತ್ತೋ ಏನೋ. ದಯವಿಟ್ಟು ಅಂತ ಕಾರ್ಡ್ ಗಳಿದ್ರೆ ನಮ್ಗೆ ವಾಪಸ್ ಕೊಡಿ, ನಾವು ಅದನ್ನ ಸರಿಪಡಿಸಿಕೊಳ್ಳೋಣ.
3: ಅದೀಗ ನಾಡಿದ್ದು ಕಾರ್ಯಕ್ರಮ ಒಂದಾಗ್ಲಿ, ಆ ನಂತರ ನಾವು ಅದನ್ನು ನಾವು ನಮ್ಮ ಅಧ್ಯಕ್ಷರ ಹತ್ರ, ರಾಜ್ಯಾಧ್ಯಕ್ಷರು, ಕಾರ್ಯದರ್ಶಿ ಪ್ರಜ್ವಲ್ ಅವರೆಲ್ಲ ಇದ್ದಾರೆ, ಅವ್ರ ಹತ್ರ ಎಲ್ಲ ಮಾತಾಡಿ ಅದಕ್ಕೆ ವ್ಯವಸ್ಥೆ ಮಾಡ್ತೇವೆ.
2: ಸರಿ ಸರಿ,
3: ಥ್ಯಾಂಕ್ ಯು ಮೇಡಮ್, ಇವತ್ತು ರೇಡಿಯೋ ಸಾರಂಗಿಗೆ ಬಂದು ನಮಗೆ ಹಲವಾರು ಮಾಹಿತಿಗಳನ್ನು ನೀಡಿದಕ್ಕೆ
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ನಮ್ಮ ಶ್ರೀಪತಿ ಕಲಂಬಾಡಿ ಅವರಿಗೆ ಮಾಹಿತಿ ಸಿಕ್ತು ಅಂತ ಕೂಡ ಭಾವಿಸ್ತೇನೆ. ಯಾಕಂದ್ರೆ ಇವಾಗ ನೀವು ಹೇಳಿದ ಒಂದಿಷ್ಟು ಯೋಜನೆಗಳು ಏನಿದೆಯೋ, ಸೊ ಅದು ಹೇಗೆ ಅಪ್ಡೇಟ್ ಯಾವ ರೀತಿಯಲ್ಲಿ, ಅಂದರೆ ಅದು ಮಾಹಿತಿ ಯಾವ ಸಂದರ್ಭದಲ್ಲಿ ನಾವು ಅರ್ಜಿಯನ್ನು ಹಾಕಬೇಕು ಅಂತ, ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ.
2: ಒಂದು ಮಗುವಿಗೆ ಹೆರಿಗೆ ಆದ್ರೆ, ಹೆರಿಗೆ ಆಗಿ ಆ ಸಂದರ್ಭದಲ್ಲಿ ನೀವು ಅರ್ಜಿ ಸಲ್ಲಿಸುವುದು ನಿಮ್ಮ ಹತ್ತಿರದ ಸೇವಾ ಕೇಂದ್ರ ಅಥವಾ ಕಾರ್ಮಿಕ ನಿರೀಕ್ಷಕರ ಕಚೇರಿ. ಒಂದು ವೇಳೆ ಮದುವೆ ಇದೆ ಮನೆಯಲ್ಲಿ, ಮದುವೆ ಮಾಡಿಸ್ಕೊಂಡು ಅದನ್ನ ಸಬ್ ರಿಜಿಸ್ಟ್ರಾರ್ ಆಫೀಸ್ ಅಲ್ಲಿ ರಿಜಿಸ್ಟರ್ ಮಾಡಿಕೊಂಡು 6 ತಿಂಗಳ ಒಳಗೆ ನಮಗೆ ಅರ್ಜಿ ಸಲ್ಲಿಸಬೇಕು. ಆತರ ಪ್ರತಿಯೊಂದಕ್ಕೂ 6 ತಿಂಗಳು ಟೈಮ್ ಇರ್ತದೆ. ಈ ಡೆತ್ ಆಗಿದ್ರೆ ಅಂತ ಸಮಯದಲ್ಲಿ 1 ವರ್ಷದವರೆಗೂ ಟೈಮ್ ಇದೆ. ಉಳಿದಿದ್ದೆಲ್ಲ 6 ಮಂತ್ಸ್ ಟೈಮ್ ಒಳಗೆ, ಯಾವುದೇ ಶೈಕ್ಷಣಿಕ ಆಗ್ಲಿ, ಮದುವೆ ಆಗ್ಲಿ, ಹೆರಿಗೆ ಆಗ್ಲಿ, ತಾಯಿ ಮಗು ಸಹಾಯ ಹಸ್ತ, ಉಳಿದ ಪ್ರಮುಖ ವೈದ್ಯಕೀಯ ಸಹಾಯಧನ, ಯಾವುದೇ ಅರ್ಜಿ ಸಲ್ಲಿಸುವುದಾದ್ರೆ ನಿಮಗೆ 6 ಮಂತ್ಸ್ ಟೈಮ್ ಇದೆ. ಆ ಅವಧಿಯೊಳಗೆ ಅರ್ಜಿ ಸಲ್ಲಿಸಿದ್ರೆ ನಮ್ಮ ಇನ್ಸ್ಪೆಕ್ಟರ್ಗಳು ಫೀಲ್ಡ್ ವಿಸಿಟ್ ಮಾಡಿ ಅದು ಹೌದೋ ಅಲ್ವೋ ಅಂತ ಕನ್ಫರ್ಮ್ ಮಾಡಿಕೊಂಡು ಅಂಥವರಿಗೆ ಸೌಲಭ್ಯ ಕೊಡಿ ಅಂದರೆ ಅದನ್ನು ನಾವು ಅಪ್ಲೋಡ್ ಮಾಡ್ತೇವೆ. ಕೇಂದ್ರ ಕಚೇರಿಯಿಂದ ಅವರಿಗೆ ಅವರ ಅಕೌಂಟ್ಗೆ ದುಡ್ಡು ಬರ್ತದೆ.
0: ಓಕೆ, ಇವಾಗ ಮದುವೆ ಸಹಾಯಧನಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ?
2: ಮದುವೆ ಸಹಾಯಧನಕ್ಕೆ ಮದುವೆ ಇನ್ವಿಟೇಷನ್ ಕಾರ್ಡ್ ಬೇಕು.
0: ಓಕೆ,
2: ನಮ್ಮ ಮೊದಲನೇದಾಗಿ ಕಾರ್ಡ್ ಬೇಕು, ಕಾರ್ಡ್ ರಿನಿವಲ್ ಇರಬೇಕು. ಆ ಸಮಯದಲ್ಲಿ ಮದುವೆ ಸಮಯದಲ್ಲಿ ರಿನಿವಲ್ ಇಲ್ಲದಿದ್ದರೆ ಅಥವಾ ಯಾವುದೇ ಅರ್ಜಿ ಸಲ್ಲಿಸುವಾಗ ರಿನಿವಲ್ ಪೀರಿಯಡ್ ಮುಗಿದಿದ್ರೆ ಅಂತವರಿಗೆ ಸೌಲಭ್ಯ ಸಿಗುದಿಲ್ಲ. ಹಾಗಾಗಿ ರಿನಿವಲ್ ಕಡ್ಡಾಯವಾಗಿ ಇರಬೇಕು. ಅದಾದ ನಂತರ ನೀವು ಮಂಡಳಿಯಿಂದ ನೀಡಿರುವ ಗುರುತಿನ ಚೀಟಿ, ಆಮೇಲೆ ಬ್ಯಾಂಕ್ ಪಾಸ್ ಪುಸ್ತಕದ ಪ್ರತಿ, ಸಬ್ ರಿಜಿಸ್ಟ್ರಾರ್ ಆಫೀಸಿಂದ ನೀವು ಮದುವೆ ರಿಜಿಸ್ಟರ್ ಮಾಡಿರುವ ಮಾಹಿತಿ, ಅದರ ಜೊತೆಗೆ ಆಧಾರ್ ಕಾರ್ಡ್, ಇನ್ವಿಟೇಷನ್ ಕಾರ್ಡ್, ಇಷ್ಟು ದಾಖಲೆಗಳನ್ನು ಕೊಡಬೇಕಾಗ್ತದೆ. ಆಮೇಲೆ ಅಂತ ಯಾರು ಅರ್ಜಿ ಸಲ್ಲಿಸಿದ್ದಾರೆ ಫಲಾನುಭವಿ, ಅವರು ಕಟ್ಟಡ ಕಾರ್ಮಿಕರು, ಆ ಸಮಯದಲ್ಲಿ ಆ ವರ್ಷದಲ್ಲಿ 90 ದಿನ ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೆ ದಾಖಲೆ ಬೇಕು
0: ಅಂತ. ಮೊದಲನೇದಾಗಿ ಇಂಪಾರ್ಟೆಂಟ್ ಆಗಿ ಇಲ್ಲಿ ನೋಡಬೇಕಾದದ್ದು ರಿನಿವಲ್ ಮಾಡಬೇಕು.
2: ಹೌದು,
0: ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲ ಅಂದ್ರೆ ಯಾವುದೇ ರೀತಿಯ ಸೌಲಭ್ಯ ಅಂತೂ ಖಂಡಿತವಾಗಿ ಅವರಿಗೆ ಸಿಗುತ್ತೆ.
2: ನಾವು ರಿನಿವಲ್ ಯಾಕೆ ಸ್ಟ್ರೆಸ್ ಮಾಡ್ತೇವೆ ಅಂದ್ರೆ, ಅನೇಕರು ಬರ್ತಾರೆ, ಮೇಡಮ್ ನಂದು ಮಗಳ ಮದುವೆ ಆಯ್ತು ಅಂತ ತಂದು ಕಾರ್ಡ್ ತೋರಿಸುವಾಗ ಅವಾಗ ನಮಗೆ ಗೊತ್ತಾಗ್ತದೆ, ಕೇವಲ ಒಂದು ದಿನ ಅರ್ಧ ಗಂಟೆಯ ಕೆಲಸಕ್ಕೋಸ್ಕರ ರಿನಿವಲ್ ಮಾಡದೆ ಇರೋದ್ರಿಂದ 60,000 ರೂಪಾಯಿಯಿಂದ ವಂಚಿತರಾಗ್ತಾರೆ.
0: ಹಾಗಾಗಿ ಹೌದು, ಓಕೆ. ಒಟ್ಟಾರೆಯಾಗಿ ನೀವು ಹೇಳಿದ ಒಂದಿಷ್ಟು ಯೋಜನೆಗಳು ಅಂತ ನಾವು ನೋಡುವಾಗ ಆಗ ತಾನೇ ಶ್ರೀಪತಿ ಕಲಂಬಾಡಿ ಕೇಳಿದ್ದು ಯಾವುದು, ಟೈಲರ್ ಇದ್ದು.
2: ಹೌದು, ಟೈಲರ್ ಇದ್ದು. ಈಗ ನಾನು ಇಷ್ಟು ಹೊತ್ತು ನಿಮಗೆ ಹೇಳಿದ ಮಾಹಿತಿಯೆಲ್ಲ ಕಟ್ಟಡ ಕಾರ್ಮಿಕರ ಮಂಡಳಿಯ ಮಾಹಿತಿಯನ್ನು ಹೇಳಿದೆ. ಅದರ ಜೊತೆಗೆ ನಮ್ಮಲ್ಲಿ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಅಂತ ಒಂದಿದೆ. ಸಾಮಾಜಿಕ ಭದ್ರತಾ ಮಂಡಳಿಯಲ್ಲಿ ಈ ಮೋಟಾರು ಸಾರಿಗೆ ವಾಹನ ಚಾಲಕರು, ಮೋಟಾರು ಸಾರಿಗೆ ಸಂಬಂಧಿತ ಕಾರ್ಮಿಕರಿಗೆ ಒಂದು ವಿಶೇಷವಾಗಿ ಹೆಚ್ಚಿನ ಸೌಲಭ್ಯವನ್ನು ಕೊಟ್ಟು ಒಂದು ಸ್ಕೀಮ್ ಮಾಡಿದ್ದಾರೆ. ಈ ಸೌಲಭ್ಯ ಖಾಸಗಿ ವಾಣಿಜ್ಯ ವಾಹನ ಚಾಲಕರಿಗೆ ಮೊದಲಿಗೂ ಇತ್ತು, 5,00,000 ರೂಪಾಯಿ ಕೊಡೋದು. ಅಲ್ಲಿ ಡ್ರೈವರ್, ಕಂಡಕ್ಟರ್, ಕ್ಲೀನರ್ಗಳಿಗೆ ಮಾತ್ರ ಈ ಸೌಲಭ್ಯ ಇತ್ತು. ಇದನ್ನೀಗ ವಿಸ್ತರಿಸಿ ಮೋಟಾರು ಸಾರಿಗೆ ಸಂಬಂಧಿತ ಉದ್ಯೋಗಗಳಿಗೆ ಅಂತ ಮಾಡಿದ್ದಾರೆ. ಸಂಬಂಧಿತ ಅಂದ್ರೆ ಡ್ರೈವರ್, ಕಂಡಕ್ಟರ್, ಕ್ಲೀನರ್ ಜೊತೆಗೆ ಈ ನಿಲ್ದಾಣ ಸಿಬ್ಬಂದಿ, ಮಾರ್ಗ ಪರಿಶೀಲನಾ ಸಿಬ್ಬಂದಿ, ಬುಕ್ಕಿಂಗ್ ಗುಮಾಸ್ತ, ಮೆಕ್ಯಾನಿಕ್, ಮೋಟಾರ್ ಗ್ಯಾರೇಜ್ ಅಲ್ಲಿ ಟೈರ್ ಜೋಡಿಸುವವರು, ಬೇರ್ಪಡಿಸುವವರು, ಪಂಚರ್ ಹಾಕುವವರು, ನೀರಿನಿಂದ ಸ್ವಚ್ಛಗೊಳಿಸುವವರು, ಮೋಟಾರು ವಾಹನದ ಹೊರಕವಚ, ಟಿಂಕರಿಂಗ್, ಎಲೆಕ್ಟ್ರಿಕಲ್, ಎಸಿ ಘಟಕ, ಇದೆಲ್ಲ ಕೆಲಸ ಮಾಡುವವರಿಗೆ ಈ ಒಳ್ಳೆ ಯೋಜನೆ ಒಂದು ಸ್ಟಾರ್ಟ್ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಮತ್ತು ಸಂಬಂಧಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯಿಂದ. ಇದು 18-60 ವರ್ಷದ ಕರ್ನಾಟಕ ರಾಜ್ಯದವರಾಗಿರ್ಬೇಕು ಈ ಎಲ್ಲ ನಾನು ಈಗ ಹೇಳಿದವರು. ಇದು ನಿಮ್ಮ ಕಟ್ಟಡ ಮಂಡಳಿಗೆ ಸೇರಿದವರಲ್ಲ, ಇವರು ಮೋಟಾರು ಸಾರಿಗೆ ಅಂದ್ರೆ ವಾಹನಕ್ಕೆ ಸಂಬಂಧಪಟ್ಟವರು. ಇವರು ನೋಂದಣಿಗೆ 50 ರೂಪಾಯಿ ಕಟ್ಟಬೇಕು, 3 ವರ್ಷ ಆದ್ಮೇಲೆ ನವೀಕರಣ 50 ರೂಪಾಯಿ, 18-60 ವರ್ಷದವರಾಗಿರ್ಬೇಕು, ಕರ್ನಾಟಕ ರಾಜ್ಯದವರಾಗಿರ್ಬೇಕು. ಡ್ರೈವರು, ಕಂಡಕ್ಟರು, ಕ್ಲೀನರು, ಮೆಕ್ಯಾನಿಕ್ಗಳು, ಗ್ಯಾರೇಜ್ ಅಲ್ಲಿ ಕೆಲಸ ಮಾಡುವ ಎಲ್ಲಾ, ಮೋಟಾರ್ ವಾಹನದ ಜೊತೆಗೆ ಕೆಲಸ ಮಾಡುವ ಎಲ್ಲಾ ಕಾರ್ಮಿಕರು, ಇವರಿಗೆ ಅಪಘಾತ ಪರಿಹಾರ ಸೌಲಭ್ಯ ಅಂತ ಅನೌನ್ಸ್ ಮಾಡಿದ್ದಾರೆ. ಆಕ್ಸಿಡೆಂಟ್ ಆಗಿ ಡೆತ್ ಆದ್ರೆ ನಾಮನಿರ್ದೇಶಿತರಿಗೆ 5,00,000 ರೂಪಾಯಿ, ಒಂದು ವೇಳೆ

0: ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಪೋಸ್ಟ್ ಗ್ರಾಜುಯೇಷನ್ ತನಕ. ಅವನು ನ್ಯಾಚುರಲಿ ಈಸ್ ಅ ಡ್ರೈವರ್, ಕಂಡಕ್ಟರ್, ಕ್ಲೀನರ್, ಮೆಕ್ಯಾನಿಕ್ ಆದರೆ ಸೆಕೆಂಡ್ ಪಿ ಯು ಸಿಯಿಂದ ಪೋಸ್ಟ್ ಗ್ರಾಜುಯೇಷನ್ ತನಕ ಸಹಾಯಧನ. ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಅಪಘಾತ ಆಗಿ ಯಾವುದೇ ಕಾರ್ಮಿಕ, ಈ ಮೋಟಾರ್ ಸಾರಿಗೆ ಸಂಬಂಧಿತ ಕಾರ್ಮಿಕ ತೀರ್ಕೊಂಡ ಅಂದರೆ, ಡೆತ್ ಆಯಿತು ಅಂದರೆ, ಅವರ ಮಕ್ಕಳಿಗೆ ಒಂದನೇ ಕ್ಲಾಸಿಂದ ಪೋಸ್ಟ್ ಗ್ರಾಜುಯೇಷನ್ ತನಕ ಎರಡು ಮಕ್ಕಳಿಗೆ ಪ್ರತಿ ವರ್ಷ ಸಹಾಯಧನ. ಅವನು ನ್ಯಾಚುರಲ್ ಆಗಿ ಒಬ್ಬ ಕಾರ್ಮಿಕ, ಮೋಟಾರ್ ಸಾರಿಗೆ ಕಾರ್ಮಿಕನಾಗಿದ್ದರೆ ಅವನು ಅವರ ಮಕ್ಕಳಿಗೆ ಸೆಕೆಂಡ್ ಪಿ ಯು ಸಿಯಿಂದ ಪೋಸ್ಟ್ ಗ್ರಾಜುಯೇಷನ್ ತನಕ ಸಹಾಯಧನ. ಈ ತರದ ವ್ಯವಸ್ಥೆಯನ್ನು, ಇದು ಹೊಸ ಸ್ಕೀಮ್ ಅಂದ್ರೆ, ಸ್ಕೀಮ್ ಹಳೇದಿತ್ತು, ಡ್ರೈವರ್, ಕಂಡಕ್ಟರ್, ಕ್ಲೀನರ್ಗೆ ಮಾತ್ರ ಇತ್ತು, ಕೇವಲ 5 ಲಕ್ಷ ರೂಪಾಯಿ ಡೆತ್ ಪರಿಹಾರ ಅಂತ ಇತ್ತು. ಅದನ್ನ ಈಗ ಇಷ್ಟು ವಿಸ್ತರಿಸಿ ಹೆಚ್ಚಿನ ಸೌಲಭ್ಯಗಳನ್ನು ಕೊಟ್ಟು ಈ ಸ್ಕೀಮ್ನ ಮಾಡಿದರೆ ಪ್ರತಿಯೊಬ್ಬ ಡ್ರೈವರ್ಗಳು, ಕಂಡಕ್ಟರ್ಗಳು, ಕ್ಲೀನರ್ಗಳು, ಮೆಕ್ಯಾನಿಕ್ಗಳು ಈ ಇದಕ್ಕೆ ಯೋಜನೆಗೆ ದಯವಿಟ್ಟು ನೋಂದಣಿ ಆಗಬೇಕು. ಇದಕ್ಕೆ ನೋಂದಣಿಗೆ ಶುಲ್ಕ ನಾನು ಹೇಳಿದೆ 3 ವರ್ಷಕ್ಕೆ 50 ರೂಪಾಯಿ. ನೋಂದಣಿ ಹೇಗೆ ಮಾಡಬೇಕು ಅಂದರೆ, ನಿಮ್ಮ ಆಧಾರ್ ಕಾರ್ಡ್, ನೀವು ಡ್ರೈವರ್ ಅಂತ ಅಥವಾ ಕಂಡಕ್ಟರ್ ಅಥವಾ ಕ್ಲೀನರ್ ಅಲ್ಲಿ ಕೆಲಸ ಮಾಡೋದಕ್ಕೆ ಉದ್ಯೋಗ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್, ಇದನ್ನು ತಗೊಂಡು ನೀವು ಆನ್ಲೈನಲ್ಲಿ ರಿಜಿಸ್ಟರ್ ಮಾಡಲಿಕ್ಕೆ ವ್ಯವಸ್ಥೆ ಇದೆ. ಯಾವುದಾದ್ರೂ ಸೇವಾ ಸಿಂಧು ಆಪ್
1: ಪೋರ್ಟಲ್,
0: ಹೌದು, ಸೇವಾ ಸಿಂಧು ಪೋರ್ಟಲ್ ಅಥವಾ KSUWSSB.Karnataka.gov ಅನ್ನೋ ಪೋರ್ಟಲ್ ಇದೆ, ಆ ಪೋರ್ಟಲಲ್ಲಿ ಮಾಡಬಹುದು. ಇಲ್ಲ, ಸೇವಾ ಸಿಂಧುಗೆ ಹೋಗಿ ನೀವು ರಿಜಿಸ್ಟರ್ ಮಾಡ್ಕೊಳ್ಬಹುದು. ಗೊತ್ತಾಗ್ಲಿಲ್ಲ ಅಂದ್ರೆ ಕಾರ್ಮಿಕ ನಿರೀಕ್ಷಕರು, ಕಾರ್ಮಿಕ ಅಧಿಕಾರಿಗಳ ಕಚೇರಿಗಳಿಗೆ ಬಂದು ನೀವು ನೋಂದಣಿ ಮಾಡಬಹುದು. ಆನ್ ದ ಸ್ಪಾಟ್ ನಿಮಗೆ ನೋಂದಣಿ ಮಾಡಿ ಕೊಡ್ತಾರೆ.
1: ಓಕೆ, ಖಂಡಿತವಾಗಿ ಈ ಒಂದು ಹೊಸ ಸ್ಕೀಮ್ ಬಹುಶಃ ತುಂಬ ಮಂದಿ ಕೇಳುಗರಿಗೆ ಗೊತ್ತಾಗಿರ್ಬೋದು. ದಯವಿಟ್ಟು ಇದಕ್ಕೂ ಕೂಡ ಯಾರು ಅರ್ಹರಿರ್ತಾರೋ ಸೊ ಅವರು ನೋಂದಣಿ ಮಾಡಿಕೊಳ್ಬೇಕಾಗಿಯೂ ಕೂಡ ನಾವು ಈ ಸಂದರ್ಭದಲ್ಲಿ ವಿನಂತಿಸ್ತಾ ಇದ್ದೀವಿ. ಹಾಗಿನ ಮುಂದಿನ ಕರೆಯತ್ತ ಯಾರು ಅಂತ ಕೇಳೋಣ. ಹಲೋ,
2: ನಮಸ್ತೆ, ಜಯಪ್ರಕಾಶ್ ಶಿಕ್ಕೂರ್.
1: ನಮಸ್ತೆ, ನಮಸ್ತೆ ಜಯಪ್ರಕಾಶ್ ಶಿಕ್ಕೂರ್ ಅವರೇ.
2: ಮೇಡಮ್ ನಮಸ್ತೆ.
0: ನಮಸ್ತೆ ಸರ್.
2: ಒಂದು ಒಳ್ಳೆಯ ಕಾರ್ಯಕ್ರಮ ಮೇಡಮ್, ತುಂಬಾ ಮಾಹಿತಿ ಹೇಳ್ತಾ ಇದ್ದೀರಿ. ಆದ್ರೆ ಈ ಕಾರ್ಮಿಕರು ಅಂತೆ, ಅಸಂಘಟಿತ ಕಾರ್ಮಿಕರು ನಾವೀಗ ಮಾತಾಡುವವರು, ತುಂಬಾ ಜನ ಅನಕ್ಷರಸ್ಥರಿರ್ತಾರೆ ಅಥವಾ ಈ ಬಗ್ಗೆ ಅರಿವೇ ಇರುವುದಿಲ್ಲ. ಅವರಿಗೆ ಈ ಯೋಜನೆಗಳನ್ನೆಲ್ಲ ತಲುಪಿಸುವ ಬಗ್ಗೆ ಹೇಗೆ ಈ ಸರ್ಕಾರ ಅಥವಾ ನಿಮ್ಮ ಇಲಾಖೆ ಯಾವ ರೀತಿಯಲ್ಲಿ ತಲುಪಿಸ್ತದೆ, ಅದಕ್ಕಾಗಿ ಒಂದು ಅರಿವು ಕಾರ್ಯಕ್ರಮ ಏನಾದ್ರೂ ಇದೆಯಾ ಅಂತೇಳಿ ನನ್ನ ಪ್ರಶ್ನೆ. ಮತ್ತು ಕಾರ್ಮಿಕ ಕಾರ್ಡ್ ಮತ್ತು ಅದನ್ನು ನವೀಕರಿಸುವುದು, ಇದು ಬಹಳ ಮುಖ್ಯ. ನೀವು ಮಾತಾಡೋದನ್ನು ಕೇಳಿದಾಗ ಆಗ್ತದೆ ನಿಮಗೆ, ಈ ಒಂದು ಇದು ಎರಡು ಕೂಡ ಒಂದು ತಪ್ಪಿದ್ರೆ ಒಂದಷ್ಟು ಸಿಕ್ಕುವ ಸೌಲಭ್ಯ ಕೂಡ ಸಿಗುವುದಿಲ್ಲ. ಇದರ ಅರಿವು ಬಹಳ ಜನರಿಗೆ ಗೊತ್ತಿಲ್ಲ. ನನ್ಗೆ ಒಂದಷ್ಟು ನೀವು ಹೇಳಿದ್ದು ನನ್ಗೆ ಗೊತ್ತಿರ್ಲಿಲ್ಲ. ಒಂದಷ್ಟು ಪೇಪರ್ ಓದುವುದು ಕೂಡ, ಓದಿದ್ರದೇ ಕೂಡ. ಆದ್ರೆ ಇಂಥವರಿಗೆ ಹೇಗೆ ತಿಳಿಯುವುದು ಮೇಡಮ್, ಈ ಬಗ್ಗೆ ಏನ್ ಹೇಳ್ತೀರಿ? ನಾನು ರೇಡಿಯೋದಲ್ಲಿ ಕೇಳ್ತೇನೆ.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಜಯಪ್ರಕಾಶ್ ಅವರವರೇ. ಎರಡು ಪ್ರಶ್ನೆಗಳನ್ನು ಕೇಳಿದ್ದಾರೆ, ಬಹಳ ಇಂಪಾರ್ಟೆಂಟ್. ಅದೇ ಒಂದನೇದಾಗಿ,
0: ಮೊದಲನೇದಾಗಿ ಕಾರ್ಮಿಕರಿಗೆ ಅರಿವು ಮೂಡಿಸುವಂತ. ಈಗ ಪ್ರತಿಯೊಂದು ಅಸಂಘಟಿತ ಕಾರ್ಮಿಕ ವಲಯ ಅಂದ್ರೆ, ಈಗ ಹಮಾಲರು, ಅಗಸರು, ಅಕ್ಕಸಾಲಿಗರು, ಮೆಕ್ಯಾನಿಕ್ಗಳು, ಈ ಟೈಲರ್ಗಳು, ಇವರಿಗೆಲ್ಲರಿಗೂ ಅವರವ್ರದ್ದೇ ಅಂತ ಒಂದು ಸಂಘ ಇದೆ. ಅವರ ಟೈಲರ್ಗಳ ಸಂಘದಲ್ಲಿ ನೋಂದಣಿ ಆಗಿರ್ತಾರೆ, ಅಗಸರ ಸಂಘದಲ್ಲಿ ನೋಂದಣಿ ಆದವರು ಇರ್ತಾರೆ. ಅವರಿಗೆ ಆ ಸಂಘದ ಮುಖ್ಯಸ್ಥರು ನಾವು ಅವ್ರನ್ನ ಒಂದು ಗ್ರೂಪ್ ಅಂತ ಮಾಡಿಕೊಂಡಿದ್ದೇವೆ. ಪ್ರತಿಯೊಂದು ಮಾಹಿತಿ ಬಂದಾಗ ನಾವು ಅವ್ರನ್ನ ಕರೆದು ಆ ಮಾಹಿತಿ ಅವರಿಗೆ ಕೊಡ್ತೇವೆ. ಸೊ ದಟ್ ಅವರ ಸದಸ್ಯರಿಗೆ ಆದ್ರೆ ಆ ಮಾಹಿತಿ ಕೊಡ್ಲಿ ಅಂತ. ಇದರ ಜೊತೆಗೆ CITU, ಭಾರತೀಯ ಮಜ್ದೂರ್ ಸಂಘ, ಹಿಂದ್ ಮಜ್ದೂರ್ ಸಂಘ್, AITUC ಮುಂತಾದ ವಿವಿಧ ಕಾರ್ಮಿಕ ಸಂಘಟನೆಗಳಿದೆ, ಈ ನ್ಯಾಷನಲ್ ಲೆವೆಲ್ ಕಾರ್ಮಿಕ ಸಂಘಟನೆಗಳು, ಅವರಿಗೂ ಸಹ ನಾವು ಪದೇ ಪದೇ ಬಂದಾಗ ಬಂದಂತೆ ಈ ಯೋಜನೆಗಳ ಮಾಹಿತಿಗಳನ್ನು ಅವರಿಗೆ ನಾವು ವಿಸ್ತರಿಸಿ ಅವರಿಗೆ ಆ ಮಾಹಿತಿ ಕೊಡ್ತೇವೆ. ಸೊ ದಟ್ ಅವರು ಸಂಘದಲ್ಲಿ ಹೇಳಲಿ ಅಂತ. ನಾವು ಇಲಾಖೆಯ ಮುಖಾಂತರ ಆಕಾಶವಾಣಿಯಲ್ಲಿ ಈ ತರ ನೀವು ಇವತ್ತು ಕರೆದಿರುವ ಸಾರಂಗ ಕಾರ್ಯಕ್ರಮಗಳಲ್ಲಿ, ಪೇಪರ್ಗಳಲ್ಲಿ, ನೇರ ಫೋನಿನ್ ಕಾರ್ಯಕ್ರಮಗಳಲ್ಲಿ ಈ ಅರಿವು ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ತಾನೆ ಇದ್ದೇವೆ. ಇನ್ನು ಹೆಚ್ಚಿನ ಅರಿವು ಬೇಕಾದ್ರೆ ಯಾವುದೇ ದಿನ ಆಗಿರ್ಲಿ, ನೀವು ಯಾರಾದ್ರೂ ನಿಮ್ಮಂತ ಲೀಡರ್ಗಳು ಬಂದು ಇಲ್ಲಿ ಕೇಳಿದ್ರೆ ನಾವು ಬಂದು ನಿಮಗೆ ಬೇಕಾದ ಜನರನ್ನ ಸಂಘಟಿಸಿದ್ರೆ ಅಲ್ಲಲ್ಲೇ ಬಂದು ನಾವು ಮಾಹಿತಿ ಕೊಡ್ಲಿಕ್ಕೆ ಇಲಾಖೆಯವರು ಸಿದ್ಧರಿದ್ದೇವೆ.
1: ಓಕೆ, ಅದು ಅಲ್ಲದೆ ಏನಾದರೂ ಸಹಾಯವಾಣಿ ಸಂಖ್ಯೆ ಅಂತ ಕೂಡ ಇದೆ.
0: ಸಹಾಯವಾಣಿ ಸಂಖ್ಯೆಗೆ ಎನಿ ಟೈಮ್ ನೀವು ಕರೆ ಮಾಡಬಹುದು. 155-214 ಕರೆ ಮಾಡಿದರೆ ಯಾರೇ ಆದ್ರೂ ನಾವು ಒಳ್ಳೆಯ ಮಾಹಿತಿಯನ್ನು ಸಹ ಕೊಡ್ತಾರೆ, ನಿಮಗೆ ಗೈಡ್ ಮಾಡ್ತಾರೆ ಎಲ್ಲಿಗೆ ಹೋಗಿ ಅದು ಸೌಲಭ್ಯ ಪಡಿಬೇಕು.
1: ಹೌದೌದು. ಮತ್ತೊಂದು ಅವರು ಕೇಳಿರುವಂತಹ ನವೀಕರಿಸುವ ಬಗ್ಗೆ, ಸೊ ಅದರ ಬಗ್ಗೆ ಒಮ್ಮೊಮ್ಮೆ ಮಾಹಿತಿ ಅವರಿಗೆ ತಿಳಿದಿರುವುದಿಲ್ಲ. ಸೊ ಅಂತಹ ಸಂದರ್ಭದಲ್ಲಿ ಅವರಿಗೆ ಸಿಗುವಂತ ಸೌಲಭ್ಯಗಳು ಕೂಡ ಅದರಿಂದ
0: ವಂಚಿತ ಆಗ್ತಾರೆ. ಈಗ ನವೀಕರಣ ಅದೇ ನಾವು ಪ್ರತಿಯೊಬ್ಬರಿಗೆ ಹೇಳ್ತೇವೆ, ಕಾರ್ಡ್ ನ ಮನೆ ಒಳಗೆ ಇಡಬೇಡಿ, ಕಾರ್ಡ್ ಕೊಡುವ

0: ನನ್ನ ಒಂದು ಮಾಹಿತಿ ಇದ್ದೇ ಇರ್ತದೆ. ಕಾರ್ಡ್ನ ಎಲ್ಲಿಯಾದ್ರೂ ದೊಡ್ಡದಾಗಿ ಫೋಟೋ ತೆಗೆದು ಅಂಟಿಸಿಡಿ ಕ್ಯಾಲೆಂಡರ್ ಮೇಲೆನೋ ಎಲ್ಲೋ, ಮರ್ತು ಹೋದ್ರೆ ಏನು ಮಾಡ್ಲಿಕ್ಕಾಗಲ್ಲ ಆನ್ಲೈನ್ ಇರೋದ್ರಿಂದ. ಜೊತೆಗೆ ಅಲ್ಲಿ ಸಂಬಂಧಪಟ್ಟ ಗ್ರಾಮವನ್ಗಳಲ್ಲಿ, ಪಂಚಾಯತಿಗಳಲ್ಲಿ, PDOಗಳು, ಸಾಮಾನ್ಯ ಸೇವಾ ಕೇಂದ್ರದವರು, ಯೂನಿಯನ್ಗಳಂತೂ ಅವರ ಸದಸ್ಯರಿಗೆ ನೆನಪು ಮಾಡ್ತಾರೆ ಇಂಥ ದಿನಾಂಕದಲ್ಲಿ ಕಾರ್ಡ್ ಇದೆ, ನಿಮ್ದು ರಿನಿವಲ್ ಮಾಡ್ಕೊಳ್ಳಿ ಅಂತ ಹೇಳಿ. ದಯವಿಟ್ಟು ಈ ಅರಿವು ಕಾರ್ಯಕ್ರಮಗಳಲ್ಲಿ ನಾವು ಹೇಳ್ತೇವೆ. ನಾನು ಒಂದು ಅಪೀಲ್ ಮಾಡೋದು ಕಾರ್ಮಿಕರಿಗೆ, ಮರೆಯದಂಗೆ ಈ ಕಾರ್ಡ್ ಇದೆಯಾ ಅಂತ ನೋಡ್ಕೊಳ್ಳಿ. ದಯವಿಟ್ಟು ನೋಂದಣಿಯನ್ನ ನವೀಕರಣಗೊಳಿಸಿ, ಅವಾಗಲೇ ಸೌಲಭ್ಯಗಳು ಸಿಗ್ತವೆ.
1: ಅದರ ಪ್ರಮುಖ ಉದ್ದೇಶ ಏನಂದ್ರೆ ಅನರ್ಹರಿಗೆ ಸಿಗಬಾರ್ದು ಅಂತ ಹೇಳ್ಕೊಂಡು, ಅದರ ಪ್ರಮುಖ ಉದ್ದೇಶ ಅದಕ್ಕಾಗಿರುತ್ತೆ.
0: ನವೀಕರಣ ಪ್ರತಿ ಸರಿ ಮಾಡುವಾಗ ನಾವು ಅವ್ರು ಎಲ್ಲಿ ಉದ್ಯೋಗ ಮಾಡ್ತಾರೆ ಅದನ್ನ ಬರ್ಕೊಂಡ್ಬನ್ನಿ, ಅವ್ರ ಹತ್ರ ಸೀಲು ಸೈನ್ ಹಾಕಿಸ್ಕೊಂಡು ಬನ್ನಿ ಅಂತ ಕಳಿಸ್ತೇವೆ, ಇದೇ ಉದ್ದೇಶಕ್ಕಾಗಿ. ಯಾಕೆಂದ್ರೆ ಅವರು ಪ್ರತಿ ವರ್ಷ ನವೀಕರಣ ಇಟ್ಟಿರೋದೇ ಇದೇ ಉದ್ದೇಶಕ್ಕೆ. ಈ ನೆಕ್ಸ್ಟ್ ಇಯರ್ ಅವರು ಕಟ್ಟಡ ಕಾರ್ಮಿಕ ಅಲ್ಲದೆ ಇರ್ಬೋದು, ಬರುವ ವರ್ಷದಲ್ಲಿ ಅವರು ಟೈಲರ್ ಅಲ್ಲದೆ ಕಟ್ಟಡ ಕಾರ್ಮಿಕರಾಗಿರ್ಬೋದು. ನಮಗೆ ಅದು ಗೊತ್ತಾಗ್ಲಿಕ್ಕೋಸ್ಕರನೇ ನಾವು ಆ ವರ್ಷದಲ್ಲಿ ಅವರು 90 ದಿನ ಕೆಲಸ ಮಾಡಿದಾರೆ ಅನ್ನೋದನ್ನ ನವೀಕರಣ ಸಮಯದಲ್ಲಿ ಸ್ವಯಂ ದೃಢೀಕರಣದ ಜೊತೆಗೆ ಎಲ್ಲಿ ಕೆಲಸ ಮಾಡಿದ್ದಾರೆ ಅವ್ರ ಹತ್ರ ಒಂದು ಮಾಹಿತಿಯನ್ನು ನೀವು ಸೈನ್ ಮಾಡಿ ತಗೊಂಡು ಬರಬೇಕು ಅಂತ ನಾವು ಇನ್ಸಿಸ್ಟ್ ಮಾಡ್ತೇವೆ.
1: ಓಕೆ, ಹಾಗೆ ತಾನೆ ಹಲವಾರು ಯೋಜನೆಗಳ ಬಗ್ಗೆ ಕೂಡ ತಾವು ಹೇಳ್ತಾ ಹೋದ್ರಿ, ಇನ್ನು ಬೇರೆ ಬೇರೆ ರೀತಿಯ ಸವಲತ್ತು ಸೌಲಭ್ಯದ ಬಗ್ಗೆ
0: ಹೊಸ ಇನ್ನೂ ಯೋಜನೆಗಳಿದೆ. ಇಲಾಖೆ ಅಂತೂ ಎಲ್ಲ ಕಾರ್ಮಿಕರಿಗೆ ಅನುಕೂಲವಾಗುವಂತೆ ಯೋಜನೆಗಳನ್ನ ಮಾಡ್ತಾನೆ ಇದೆ, ಅದರ ಸೌಲಭ್ಯವನ್ನು ಎಲ್ಲರೂ ಪಡಿಬೇಕನ್ನೋದೇ ನಮ್ಮ ಉದ್ದೇಶ. ಈಗ ಗಿಗ್ ಕಾರ್ಮಿಕರಂತ ನೀವು ಕೇಳಿರ್ಬೋದು, ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ಯೋಜನೆ ಒಂದಿದೆ. ಅದರಲ್ಲಿ ಸ್ವಿಗ್ಗಿ, ಜೊಮ್ಯಾಟೋ, ಗಿಗ್ ಕಾರ್ಮಿಕರಂದ್ರೆ ಈ ಡೆಲಿವರಿ ಬಾಯ್ಸ್ ಇದ್ದಾರೆ ಅವರು, ಸ್ವಿಗ್ಗಿ, ಜೊಮ್ಯಾಟೋ, ಅಮೆಜಾನ್, ಮಿಂತ್ರಾ, ಈ ಫಾರ್ಮಸಿ, ಬ್ಲಿಂಕಿಟ್ ಮುಂತಾದ ಕೆಲಸಗಳಲ್ಲಿ ಯಾರು ಡೆಲಿವರಿ ಕೆಲಸ ಮಾಡ್ತಾರೆ ಆ ಹುಡುಗರಿಗೆ ಅತ್ಯಂತ ಹೆಚ್ಚಿನ ಪ್ರೆಷರ್ ಇರ್ತದೆ. ಸ್ವಿಗ್ಗಿ ಅವರು ಈಗ ಹೋಗಿ ಇನ್ನೊಂದು ಆರ್ಡರ್ ಕೊಡಬೇಕು ಅನ್ನೋ ಅರ್ಜೆನ್ಸಿಯಲ್ಲಿ ಇರ್ತಾರೆ, ಆಕ್ಸಿಡೆಂಟ್ಗಳಾಗೋದು ಜಾಸ್ತಿ. ಅಂಥವ್ರಿಗೋಸ್ಕರ ಅಪಘಾತ ಪರಿಹಾರ ವಿಮಾ ಯೋಜನೆಯನ್ನು ಮಾಡಿದರೆ 4 ಲಕ್ಷ ರೂಪಾಯಿ ಡೆತ್ ಕ್ಲೇಮ್ ಕೊಡ್ತಾರೆ ಅವರಿಗೆ. ಇಂಜುರಿ ಆದರೆ 2 ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾರೆ. ಒಂದು ಸಂಪೂರ್ಣ ಶಾಶ್ವತ ದುರ್ಬಲತೆ ಆದರೆ 2 ಲಕ್ಷ ರೂಪಾಯಿ. ಒಂದು ವೇಳೆ ಆಸ್ಪತ್ರೆಯಲ್ಲಿ ಸೇರಿ ಒಂದು 15-20 ದಿನ ಹೀಗೆ ಟ್ರೀಟ್ಮೆಂಟ್ ತಗೊಳ್ಳೋದಾದರೆ 1 ಲಕ್ಷ ರೂಪಾಯಿ ಆಕ್ಸಿಡೆಂಟ್ ಬೆನಿಫಿಟ್ ಕೊಡ್ತಾರೆ. ಇದು ನಮ್ಮ ಗಿಗ್ ವರ್ಕರ್ಗಳಿಗೆ ಇರುವ ಯೋಜನೆ. ಯಾರ್ಯಾರು ಡೆಲಿವರಿ ಬಾಯ್ಸ್ ಇದ್ದಾರೆ ಅವರು ಆನ್ಲೈನ್ ರಿಜಿಸ್ಟ್ರೇಷನ್ ಸೇವಾ ಸಿಂಧು ಪೋರ್ಟಲಲ್ಲಿ ಮಾಡ್ಬೋದು. ಆನ್ಲೈನ್ ರಿಜಿಸ್ಟರ್ ಮಾಡಿದರೆ ಸಾಕು, ಒಂದು ವೇಳೆ ಆಕ್ಸಿಡೆಂಟ್ ಆದರೆ, ಡೆತ್ ಆದರೆ, ಮುಂತಾದ ಏನಾದರೂ ಸಮಸ್ಯೆಗಳು ಅಥವಾ ಪ್ರಮುಖ ಏನಾದರೂ ಹಾರ್ಟ್ ಅಟ್ಯಾಕ್ ಆಯಿತು, ಇಂಥ ಮೇಜರ್ ಇಶ್ಯೂಸ್ ಆಯಿತು, ಅವರಿಗೆ ಡೆತ್ಗೆ ಮತ್ತು ಇಂಜುರಿಗೆ ವಿಮಾ ಪಾಲಿಸಿಯನ್ನು ಮಾಡಿದ್ದಾರೆ. ಇದು ಗಿಗ್ ವರ್ಕರ್ಸ್ಗೆ. ಇದರ ಜೊತೆಗೆ ನಾವು ನ್ಯೂಸ್ ಪೇಪರ್ ಡೆಲಿವರಿ ಬಾಯ್ಸ್ಗೆ ಈಗ ಇದು ಇನ್ನೊಂದು ಯೋಜನೆ. ಗಿಗ್ ಕಾರ್ಮಿಕರಿಗೆ ಒಂದು ಯೋಜನೆ ಆದರೆ, ಕರ್ನಾಟಕ ರಾಜ್ಯ ದಿನಪತ್ರಿಕೆ ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ ಅಂತೊಂದಿದೆ. ಇದು ಮನೆ ಮನೆಗೆ ಪೇಪರ್ ಹಾಕುವ ಹುಡುಗರು ಇರ್ತಾರೆ, ಇವರಿಗೆ ಸಪರೇಟ್ ಯೋಜನೆ ಇದು. ಈ ಯೋಜನೆಯಲ್ಲಿ ಯಾರು ದಿನಪತ್ರಿಕೆಯನ್ನು ಮನೆ ಮನೆಗೆ ತಲುಪಿಸ್ತಾರೆ ಅವರು 16-59 ವರ್ಷ ವಯಸ್ಸು, ಅಲ್ಲಿಗೆ 16 ಇಯರ್ಸ್ ಕೊಟ್ಟಿದ್ದಾರೆ ಅಂದ್ರೆ ಅಲ್ಲಿ ಚಿಕ್ಕವನಿರ್ತಾನೆ ಪೇಪರ್ ಬಾಯ್, ಬೆಳಿಗ್ಗೆ ಸೈಕಲ್ ಅಲ್ಲಿ
1: ಹುಡುಗಿಯರಿಗೆ
0: ಎಲ್ಲರಿಗೆ, ದೇರ್ ಇಸ್ ನೋ ಡಿಫರೆನ್ಸ್. ಕಾರ್ಮಿಕ ಇಲಾಖೆಯಲ್ಲಿ ಮಹಿಳೆ ಮತ್ತು ಪುರುಷ ಯಾರೇ ಕೆಲಸ ಮಾಡಿದ್ರು, ಆಮೇಲೆ ಜಾತಿ ಆಧಾರದ ಮೇಲೆ ಆಗ್ಲಿ, ಇನ್ನೊಂದು ಆಧಾರದ ಮೇಲೆ, ಪರಿಶಿಷ್ಟ ಜಾತಿಯವರಿಗೊಂದು, ಮೇಲ್ವರ್ಗದ ಅಂತ ಯಾವುದೇ ವ್ಯವಸ್ಥೆ ಇರುವುದಿಲ್ಲ. ಕೆಲಸ ಮಾಡುವ ಪ್ರತಿಯೊಬ್ಬನು ಕಾರ್ಮಿಕ ಅಥವಾ ಹುಡುಗಿ ಆಗಿರ್ಲಿ ಹುಡುಗ ಆಗಿರ್ಲಿ, ಅವರು ಯಾರು ಪೇಪರ್ ಬಾಯ್ಸ್ ಅಥವಾ ಪೇಪರ್ ಗರ್ಲ್ಸ್ ಇದ್ದಾರೆ ಅವರಿಗೆ ಕರ್ನಾಟಕ ರಾಜ್ಯದವರಾಗಿದ್ರೆ ಅವರಿಗೆ ಅಪಘಾತ ಆದಲ್ಲಿ 2 ಲಕ್ಷ ರೂಪಾಯಿ ಮರಣ ಹೊಂದಿದ್ದಲ್ಲಿ ಪರಿಹಾರ, ಅಪಘಾತದಿಂದ ಶಾಶ್ವತ ದುರ್ಬಲತೆ ಆದರೂ ಸಹ 2 ಲಕ್ಷದವರೆಗೂ ಪರಿಹಾರ, ಒಂದು ವೇಳೆ ಅವರು ಆಸ್ಪತ್ರೆಯಲ್ಲಿ ಅನಾರೋಗ್ಯದಿಂದ ತುತ್ತಾದಲ್ಲಿ ಆಸ್ಪತ್ರೆಗೆ ಮರುಪಾವತಿ ವೆಚ್ಚ ಅದು 1 ಲಕ್ಷ ರೂಪಾಯಿವರೆಗೂ ಕೊಡ್ತಾರೆ. ಯಾರು ಈ ದಿನಪತ್ರಿಕೆ ವಿತರಕರಿದ್ದಾರೆ ಅವರು ನಮ್ಮ ಇಲಾಖೆಗಾಗಲಿ ಕಾರ್ಮಿಕ ಅಧಿಕಾರಿಗಳ ಕಚೇರಿ, ಕಾರ್ಮಿಕ ನಿರೀಕ್ಷಕರ ಕಚೇರಿ ಬಂದು ನೀವು ನೋಂದಣಿ ಮಾಡಿಕೊಂಡಲ್ಲಿ ಈ ಸೌಲಭ್ಯ ನೀವು ಪಡಿಬಹುದು. ಈಗಾಗಲೇ ನಮ್ಮ ಈ ಯೋಜನೆ ಬಂದು ಕೇವಲ 1 ವರ್ಷ ಆಗಿದ್ರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಗಿಗ್ ವರ್ಕರ್ಗೆ ಮತ್ತು ನ್ಯೂಸ್ ಪೇಪರ್ ಬಾಯ್ಗೆ ಇಬ್ಬರಿಗೂ ಸಹ ಈ ಸೌಲಭ್ಯವನ್ನು ಒದಗಿಸಲಾಗಿದೆ. ಒಂದು ಹಾರ್ಟ್ ಅಟ್ಯಾಕ್ ಆಗಿತ್ತು ಅವರಿಗೆ ಸಹ ಅದರ ಪರಿಹಾರವನ್ನು ಅವರ ಬ್ಯಾಂಕ್ ಖಾತೆಗೆ ನಾವು ಜಮೆ ಮಾಡಿಸಿದ್ದೇವೆ.
1: ಓಕೆ, ಎಸ್. ಯಾಕಂತ ಹೇಳಿದರೆ ಕೇವಲ ಕಾರ್ಮಿಕ ಅಂತ ನಾವು ನೋಡ್ತೀವಿ, ಆದರೆ ಕಾರ್ಮಿಕದವರಿಗೆ ಇರುವಂತಹ ವಿವಿಧ ರೀತಿಯ ಸವಲತ್ತುಗಳು, ಅದರ ಯೋಜನೆಗಳು ಬಹಳಷ್ಟಿದೆ. ಸೊ ಅದನ್ನು ಪಡೆದುಕೊಳ್ಳುವಲ್ಲಿ ಎಲ್ಲೋ ಒಂದು ಕಡೆ ಮಾಹಿತಿಯ ಕೊರತೆಯಿಂದ ಅಥವಾ ಇನ್ನಿತರ ಬೇರೆ ಬೇರೆ ಕಾರಣಗಳಿಂದಾಗಿಯೂ ಕೂಡ ಅವರು ವಂಚಿತರಾಗ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು. ಬಹುಶಃ ತುಂಬಾ ಮಂದಿಗೆ ಆ ಯೋಜನೆಯನ್ನು ಸದುಪಯೋಗ ಪಡಿಸಿಕೊಂಡವರು ಬಹಳಷ್ಟು ಮಂದಿ ಇದ್ದಾರೆ. ಸೊ ಖಂಡಿತವಾಗಿ ನೀವು ಹೇಳಿದ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಕೂಡ ಒಂದೊಂದೊಂದು ರೀತಿಯ ಯೋಜನೆಗಳು ಸವಲತ್ತುಗಳ ಬಗ್ಗೆ ಮಾಹಿತಿಯನ್ನು ತುಂಬಾ ಚೆನ್ನಾಗಿ ಇವತ್ತು ಕೂಡ ತಿಳಿಸಿಕೊಟ್ಟಿದ್ದೀರಾ. ಒಂದು ಕಡೆ ಇನ್ನು ಏನಾದ್ರೊಂದು ಇದೆಯಾ ಸ್ಪೆಷಲ್ ಆಗಿ?
0: ಇದರ ಜೊತೆಗೆ ಕೇಂದ್ರ ಸರ್ಕಾರದ ಕೆಲವು ಯೋಜನೆಗಳಿದೆ. ಈಗಾಗಲೇ ಕೋವಿಡ್ ಸಮಯದಲ್ಲಿ ನಮಗೆ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಜನ ಬೇರೆ ಜಿಲ್ಲೆಯ ಬೇರೆ ರಾಜ್ಯದ ಜನರಿದ್ದಾರೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಈ ಡೇಟಾಬೇಸ್ ಕಲೆಕ್ಟ್ ಮಾಡ್ಲಿಕ್ಕೆ ಅಂತ ಹೇಳಿ ನಮ್ಮಲ್ಲಿ ಇಶ್ರಮ್ ಪೋರ್ಟಲ್ ಅಂತ ಸೆಂಟ್ರಲ್ ಪೋರ್ಟಲ್ ಇದೆ. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 2.5 ಲಕ್ಷ ಕಾರ್ಮಿಕರು ಈಶ್ರಮ್ ಪೋರ್ಟಲ್ಲಿ ನೋಂದಣಿಯಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂಥ ಮಹಾಮಾರಿಗಳು ಏನಾದರೂ ಬಂದ ಸಂದರ್ಭದಲ್ಲಿ ಯಾರಿಗೆ ಏನಾದರೂ ಸೌಲಭ್ಯ ಕೊಡಬೇಕಂದ್ರೆ ಅವ್ರನ್ನ ಲೊಕೇಟ್ ಮಾಡಲಿಕ್ಕೆ ನಮಗೆ ಈ ಡೇಟಾಬೇಸ್ ಬೇಕು. ಯಾರೆಲ್ಲ ಈಶ್ರಮ್ ಪೋರ್ಟಲ್ಲಿ ನೋಂದಣಿ ಆಗಿರುವುದಿಲ್ಲ ಅವರು ಅಸಂಘಟಿತ ಕಾರ್ಮಿಕರು, ದಯವಿಟ್ಟು ನಿಮ್ಮ ನೋಂದಣಿ ಮಾಡಿಕೊಳ್ಳಬೇಕು ಅಂತ ಕೇಳಿಕೊಳ್ತೇವೆ. ಯಾವುದೇ ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ಇದನ್ನು ಮಾಡಬಹುದು. ನಾನು ಯಾಕೆ ಸಾಮಾನ್ಯ ಸೇವಾ ಕೇಂದ್ರ ಹೇಳ್ತಾ ಇದ್ದೇನೆ ಅಂದರೆ ನೀವು ಪ್ರತಿಯೊಂದು ಸೌಲಭ್ಯಕ್ಕೆ ನಮ್ಮ ಕಾರ್ಮಿಕ ಇಲಾಖೆ ಕಚೇರಿಗೆ ಹುಡುಕಿಕೊಂಡು ಬರುವ ಅವಶ್ಯಕತೆ ಇಲ್ಲ. ದೂರ ದೂರ ನಿಮ್ಮ ಮನೆ ಹತ್ರದಲ್ಲೇ ಗ್ರಾಮವನ್ನು, ಕರ್ನಾಟಕವನ್ನು, ಮಂಗಳೂರುವನ್ನು ಇಂಥ ಕೇಂದ್ರಗಳಿರ್ತವೆ, ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ನೋಂದಣಿ ಮಾಡಿಕೊಳ್ಳಿ
1: ಮಾಡಬಹುದು ಅಂತ ಹೇಳ್ಕೊಂಡು ಒಂದು ಕರೆ ಇದೆ, ಯಾರಂತ ಕೇಳೋಣ. ಹಲೋ
2: ಹಲೋ
1: ಹಲೋ, ನಮಸ್ತೆ.
2: ನಾನು ರೇಸ್ಮಿರಾ ಅಂತ ಮಾತಾಡೋದು.
1: ರೇಸ್ಮಿರಾ ಅಂತ ಮಾತಾಡ,
2: ಹೌದು
1: ಹೇಳಿ ಮೇಡಮ್.
2: ಯಾಕೆ ಹೇಳಿದ್ರೆ ಈಗ ಹೊರಗಿನಿಂದ ಎಲ್ಲ ಬಂದು ಬಾಗಲಕೋಟೆ, ಹೊಸಪೇಟೆ, ಆಫ್ಪೇಟೆ, ಈ ಪೇಟೆ ಅಂತ ಬಂದು ಇಲ್ಲಿ ಮನೆ ಮಾಡಿ ನಿಲ್ತಾರಲ್ಲ, ಅವರು ಮನೆ ಮನೆಗೆ ಹೋಗಿ ಇದು ಕೆಲಸ ಮಾಡ್ತಾರಲ್ಲ, ಅವರಿಗೆ ಯಾವ ಸೌಲಭ್ಯವೂ ಇಲ್ವಾ?
0: ಮನೆ ಕೆಲಸ ಮಾಡುವ
2: ಮನೆಗೆ ಹೋಗಿ ಕೆಲಸ ಮಾಡುವವರಿಗೆ ಎಂತ ಸೌಲಭ್ಯ ಉಂಟು?
1: ಓಕೆ ಓಕೆ, ಒಂದೇ ಪ್ರಶ್ನೆ ಅಲ್ವಾ? ಓಕೆ, ರೇಡಿಯೋದಲ್ಲಿ ಕೇಳಿ.
2: ಹೌದು,
1: ಎಸ್, ಓಕೆ ಓಕೆ, ರೇಡಿಯೋದಲ್ಲಿ ಕೇಳಿ ಉತ್ತರ ಹೇಳಿ.
0: ಮನೆ ಕೆಲಸ ಮಾಡುವವರಿಗೆ ಅಂಬೇಡ್ಕರ್ ಸಹಾಯಹಸ್ತ ಯೋಜನೆ ಅಂತಿದೆ, ಅಂಬೇಡ್ಕರ್ ಕಾರ್ಮಿಕ ಸಹಾಯಹಸ್ತ ಯೋಜನೆ ಅಂತಿದೆ. ಈ ಯೋಜನೆಯಲ್ಲಿ 18-60 ವರ್ಷದ ಮನೆ ಕೆಲಸ ಮಾಡುವವರು ನೋಂದಣಿ ಮಾಡಿಕೊಳ್ಬೇಕು ಆನ್ಲೈನ್ ಅಲ್ಲಿ. ನೋಂದಣಿ ಮಾಡಿಕೊಳ್ಳಿಕ್ಕೆ ನಿಮಗೆ ಕಷ್ಟ ಇಲ್ಲ,
1: ಯಾವುದೇ ಜಿಲ್ಲೆಯಿಂದ ಬಂದರು,
0: ಯಾವುದೇ ಜಿಲ್ಲೆಯವರು, ಕರ್ನಾಟಕ ರಾಜ್ಯದವರಾಗಿರ್ಬೇಕು, ಒಟ್ಟಿನಲ್ಲಿ ಕರ್ನಾಟಕ ರಾಜ್ಯದವರಾದ್ರೆ ಸಾಕು. ಅವರಿಗೂ ಸಹ ಅಪಘಾತ ಪರಿಹಾರ ಸೌಲಭ್ಯ 1 ಲಕ್ಷದವರೆಗೆ. ನಾನು ಈಗಾಗಲೇ ಹೇಳಿದೆ, ಟೈಲರ್ಗಳಿಗೆ, ಅಗಸರಿಗೆ, ಅಮಲರಿಗೆ ಇರುವ ಫೆಸಿಲಿಟಿನೇ ಇದೆ. ಮನೆ ಕೆಲಸದವರಿಗೂ
1: ಉದ್ಯೋಗ ಪ್ರಮಾಣ ಪತ್ರ,
0: ಅವ್ರ ಮನೆಯವರು ಕೊಟ್ಟರು ಆಗ್ತದೆ, ಇಲ್ಲ ಕೊಡ್ಲಿಲ್ಲ ಅಂದ್ರು ಇವರು ಸ್ವಯಂ ಆಗಿ, ನಾವು ಮನೆ ಕೆಲಸದವರು ಅಂದ್ರೆ ನಾವು ಕನ್ಫರ್ಮ್ ಮಾಡಿಕೊಂಡು ಅವ್ರನ್ನ ನೋಂದಣಿ ಮಾಡ್ತೇವೆ. ಮನೆ ಕೆಲಸದವರಿಗೆ ಒಂದು ಸಂಘ ಇದೆ ಮಂಗಳೂರಲ್ಲಿ, ಒಂದು ಸಂಘದವರಿದ್ದಾರೆ, ಅವರು ಸಹ ಉದ್ಯೋಗ ಪ್ರಮಾಣ ಪತ್ರವನ್ನು ಕೊಡ್ತಾರೆ. ಇಲ್ಲದಿದ್ದಲ್ಲಿ ನಾವು ಅದನ್ನ ಕನ್ಫರ್ಮ್ ಮಾಡಿಕೊಂಡು ನಮ್ಮ ಇನ್ಸ್ಪೆಕ್ಟರ್ಗಳು ಅವ್ರಿಗೆ ಮನೆ ಕೆಲಸ ಮಾಡ್ತಾರೆ ಹೌದು ಅಂತ ಅವರು ಸ್ವಯಂ ದೃಢೀಕರಣ ಕೊಟ್ರೆ ಅವರ ಆಧಾರ್ ಕಾರ್ಡ್ ತಗೊಂಡು ನಾವು ನೋಂದಣಿ ಮಾಡಿ ಕೊಡ್ತೇವೆ. ಕಚೇರಿಗೆ ಸಹ ಬಂದು ನೋಂದಣಿ ಮಾಡಬಹುದು, ಇಲ್ಲ ಸಾಮಾನ್ಯ ಸೇವಾ ಕೇಂದ್ರದಲ್ಲೂ ಸಹ ಮಾಡಬಹುದು. ಅವರಿಗೆ ಅಪಘಾತ ಪರಿಹಾರ ಸೌಲಭ್ಯ 1 ಲಕ್ಷದವರೆಗೆ, ಸಹಜ ಮರಣ ಆದ್ರೆ ಅಂತ್ಯಕ್ರಿಯೆಗೆ ನಾವು 10,000 ರೂಪಾಯಿ ಅವರಿಗೆ ಕೊಡ್ತೇವೆ. ಈಗಾಗಲೇ ಶುರು ಆಗಿರೋ ಹೊಸ ಯೋಜನೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸೌಲಭ್ಯವನ್ನು ಅವರಿಗೆ ಕೊಡ್ಲಿಕ್ಕೆ. ಅವ್ರು ಏನ್ ಮಾಡ್ಬೇಕಂದ್ರೆ ಎಲ್ಲಾ ಮನೆ ಕೆಲಸ ಮಾಡುವವರು ನೋಂದಣಿ ಆಗ್ಬೇಕಾಗ್ತದೆ, ಸಂಘಟಿತರಾಗಿ ಒಟ್ಟಾಗಿ ನೋಂದಣಿ ಆದಲ್ಲಿ ಅವರಿಗೆ ಹೆಚ್ಚಿನ ಸೌಲಭ್ಯ ಬರಲಿಕ್ಕೆ ಪ್ರಯತ್ನ ಮಾಡಬಹುದಾಗಿದೆ.
1: ಓಕೆ, ಇವಾಗ ಒಂದು ಕಡೆ ಅವರು ಕಾರ್ಮಿಕರಾಗಿದ್ದುಕೊಂಡು ಬೇರೆ ಕಡೆ ಕೆಲಸ ಮಾಡ್ಕೊಂಡು ಮನೆ ಕೆಲಸ ಕೂಡ ಮಾಡ್ತಾ ಇದ್ರೆ ಆ ರೀತಿ
0: ಅದೇ ಎರಡು ಡ್ಯುವೆಲ್ ಬೆನಿಫಿಟ್ ತಗೊಳ್ಳಿಕ್ಕೆ ಅವಕಾಶ ಇಲ್ಲ. ಮತ್ತೆ ಎಲ್ಲಿಯಾದ್ರೂ ಹಗಲೊತ್ತು ನೀವು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿ ನಿಮಗೆ ESI, PF ಇಂತಹ ಸೌಲಭ್ಯಗಳು ಸಿಗ್ತಾ ಇದ್ದಾರೆ ಅಂದ್ರೆ ಅಂತವರು ಸಂಘಟಿತ ವಲಯಕ್ಕೆ ಬರ್ತಾರೆ. ಅವ್ರನ್ನ ಅಸಂಘಟಿತ ಕಾರ್ಮಿಕರ ಕಾರ್ಡ್ ಮಾಡ್ಲಿಕ್ಕೆ ಇಲ್ಲ, ಅವಾಗ ಅವರು ನಕಲಿ ಕಾರ್ಡ್ ಮಾಡಿದಾಗೆ ಆಗ್ತದೆ.
1: ಎಸ್, ಓಕೆ, ಕಾರ್ಯಕ್ರಮದ ಸಮಯ ಕೂಡ ಮುಗಿತಾ ಬಂತು. ಆದರೆ ತುಂಬ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ತಾವು ಮಾಹಿತಿಯನ್ನು ಕೂಡ ತಿಳಿಸಿದ್ದೀರಾ. ಕೊನೆಗೆ ನಮ್ಮ ಕಾರ್ಮಿಕರಿಗೆ ಕೊಡುವಂಥ ಸಂದೇಶ ಕೂಡ ಏನು?
0: ಕಾರ್ಮಿಕರಿಗೆ ನಾವು ಹೇಳಬಯಸುವುದಿಷ್ಟೇ, ಸಮಾಜದಲ್ಲಿ ಇವರು ಕಾರ್ಮಿಕರಿಲ್ಲದಿದ್ರೆ ನಾವಿಲ್ಲ. ಕಾರ್ಮಿಕರು ತಮ್ಮ ದುಡಿಮೆಯಿಂದ ತಮ್ಮ ಕುಟುಂಬವನ್ನು ಪೋಷಿಸುವ ಜೊತೆಗೆ ಸಮಾಜವನ್ನು, ನಮ್ಮನ್ನು, ದೇಶವನ್ನು ಪೋಷಿಸುವ ಜನ ಅವರಾಗಿದ್ದಾರೆ. ಹಾಗಾಗಿ ಅವರಿಗೆ ಅವರಿಗೋಸ್ಕರ ಅನೇಕ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಈಗ ರೂಪಿಸಲಾಗ್ತಿದೆ. ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ಳೋದು, ನಿಮ್ಮ ನಿಮ್ಮ ಏನು ಕೆಲಸ ನೀವು ಮಾಡ್ತಿದ್ದೀರಿ ಅದಕ್ಕೆ ತಕ್ಕಂತೆ ಇಲಾಖೆಯಲ್ಲಿ ವಿವಿಧ ರೀತಿಯ ಯೋಜನೆಗಳಿದೆ. ದಯಮಾಡಿ ನಿಮ್ಮ ಹತ್ತಿರದ ಸೇವಾ ಕೇಂದ್ರ ಇಲ್ಲ ಕಾರ್ಮಿಕ ನಿರೀಕ್ಷಕರ ಕಚೇರಿಗೆ ಸಂಪರ್ಕಿಸಿ ನಿಮಗೆ ಯಾವ ಸೌಲಭ್ಯ ಅನ್ವಯವಾಗ್ತದೆ ಅದನ್ನು ಪಡೆದುಕೊಳ್ಳಬೇಕು ಅಂತ ಕೇಳಿಕೊಳ್ತೇನೆ. ಕಾರ್ಮಿಕ ದಿನಾಚರಣೆಯ ಹಿನ್ನೆಲೆಯಲ್ಲಿ ಎಲ್ಲ ಕಾರ್ಮಿಕರು ಸಂತೋಷದಿಂದ ಇರಲಿ ಅಂತ ನಾನು ಕೇಳಿಕೊಳ್ಳುತ್ತೇನೆ.
1: ಓಕೆ, ಖಂಡಿತವಾಗಿಯೂ. ಮತ್ತೊಂದು ಕಡೆ ಕೊನೆಗೂ ಕೂಡ ಹೇಳುವಂತದ್ದು ಕಾರ್ಮಿಕ ಸಹಾಯವಾಣಿ ಸಂಖ್ಯೆ ಮತ್ತೊಮ್ಮೆ ಕೂಡ ಹೇಳುತ್ತಿದ್ದೆ.
0: ಈಗ ನಾನು ಅದರ ಜೊತೆಗೆ ಯಾವುದೇ ಈಗ ರೇಡಿಯೋ ಸಾರಂಗ್ ಕೇಳುವ ಎಲ್ಲರ ಹತ್ರನೂ ನನ್ನ ಒಂದು ಕೋರಿಕೆ ಏನಂದ್ರೆ, ಯಾವುದೇ ಸಂಸ್ಥೆಯಲ್ಲಾಗ್ಲಿ ಯಾವುದೇ ಮನೆಯಲ್ಲಾಗ್ಲಿ ದಯಮಾಡಿ ಬಾಲಕಾರ್ಮಿಕರನ್ನ ಕೆಲಸಕ್ಕೆ ನೇಮಿಸಿಕೊಳ್ಳಬೇಡಿ. 14 ವರ್ಷದ ಒಳಗಿನವ್ರನ್ನ ನೇಮಿಸಿಕೊಂಡ್ರೆ 20,000-50,000 ಒಳಗೆ ಪೆನಾಲ್ಟಿ ಇದೆ, ಜೊತೆಗೆ ಜೈಲು ಶಿಕ್ಷೆ ಸಹ ಇದೆ. ದಯಮಾಡಿ 14 ಒಳಗಿರೋರ್ನ ಅಪಾರ್ಟ್ಮೆಂಟ್ಗಳಲ್ಲಿ, ಮನೆಗಳಲ್ಲಿ, ಅಂಗಡಿಗಳಲ್ಲಿ ಕೆಲಸಕ್ಕೆ ತೆಗೆದುಕೊಳ್ಳಬಾರದೆಂದು ವಿನಂತಿ. ಇದರ ಜೊತೆಗೆ 15-18 ವರ್ಷದವ್ರನ್ನ ಕೆಲಸಕ್ಕೆ ತಗೊಂಡಿದ್ದೇವೆ ಮೇಡಮ್ ಅಂತ ಹೇಳಿದ್ರೆ ಅಪಾಯಕಾರಿಯಾಗಿರುವ ಉದ್ದಿಮೆಗಳಲ್ಲಿ ಅವ್ರನ್ನ ತಗೊಳ್ಳಿಕ್ಕೆ ಅವಕಾಶ ಇಲ್ಲ. 50,000 ಪೆನಾಲ್ಟಿ ಇದೆ, ಜೊತೆಗೆ 2 ಜೈಲ್ ಇದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಯಾರಾದ್ರೂ ಚೈಲ್ಡ್ ಲೇಬರ್ ಸಿಕ್ಕಿದ್ರೆ ಅಥವಾ ನೀವು ನೋಡಿದ್ರೆ 1098-10-98 ಈ ಸಹಾಯವಾಣಿಗೆ ನೀವು ಫೋನ್ ಮಾಡಿದ್ರೆ ಸಾಕು. ನಿಮ್ಮ ಐಡೆಂಟಿಟಿ ಹೇಳುವ ಅವಶ್ಯಕತೆ ಇಲ್ಲ. ನಾವು ಹೋಗಿ ಅವ್ರನ್ನ ರೆಸ್ಕ್ಯೂ ಮಾಡಿ ಶಾಲೆಗೆ ಸೇರಿಸುವ ಪ್ರಯತ್ನ ಮಾಡ್ತೇವೆ. ಯಾವುದೇ ಕಾರ್ಮಿಕರ ಸಮಸ್ಯೆಗಳಿದ್ರೆ ಕಾರ್ಮಿಕ ಸಹಾಯವಾಣಿ 155-214 ನೀವು ಕರೆ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳಾಗೆ ಪರಿಹಾರಗಳನ್ನು ಕಂಡುಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಜೊತೆಗೆ ಕಾರ್ಮಿಕ ಅಧಿಕಾರಿಗಳ ಕಚೇರಿ, ಕಾರ್ಮಿಕ ಭವನ AERD ಶರ್ಬತ್ ಕಟ್ಟೆಯಲ್ಲಿದೆ. ಯಾರಿಗಾದರೂ ಏನಾದರೂ ಸಮಸ್ಯೆಗಳು ಪರಿಹಾರ ಆಗಲಿಲ್ಲ ಅಂದರೆ ತಾಲೂಕು ಮಟ್ಟದಲ್ಲಿ ನೀವು ನಮ್ಮ ಕಚೇರಿಗೆ ಬಂದು ದೂರು ಸಲ್ಲಿಸಿದಲ್ಲಿ ನಿಮ್ಮ ದೂರುಗಳನ್ನು ನಾವು ಪರಿಹರಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ.
1: ಎಸ್, ಓಕೆ, ತುಂಬ ಧನ್ಯವಾದಗಳು ನಮ್ಮ ರೇಡಿಯೋ ಸಾರಂಗ್ ಪರವಾಗಿ, ಹಾಗೆ ನಮ್ಮ ನಿರ್ದೇಶಕರ ಪರವಾಗಿ, ಎಲ್ಲ ಸಿಬ್ಬಂದಿಗಳು, ನಮ್ಮ ಕೇಳುಗರ ಪರವಾಗಿಯೂ ಕೂಡ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಯೋಜನೆಗಳು, ಯಾಕೆಂದರೆ ತುಂಬ ನಮ್ಮ ಕೇಳುಗರಿಗೂ ಕೂಡ ಒಂದು ಮನೆ ಕೆಲಸದವರಿಗೂ ಕೂಡ ಒಂದು ರೀತಿಯ ಯೋಜನೆ ಇದೆ ಎಂದು ಕೂಡ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಅದನ್ನು ಕೂಡ ಇವತ್ತು ತಿಳಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿದಿರಿ. ತಮಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು, ತುಂಬ ಧನ್ಯವಾದ.
1: ಕೇಳುಗರೇ, ಇದು ಇವತ್ತಿನ ಮಾರ್ಗದರ್ಶಿ ಈ ಒಂದು ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಕಾರ್ಮಿಕ ಮಂಡಳಿಯ ಯೋಜನೆಗಳು ಮತ್ತು ದೊರೆಯುವ ಸೌಲಭ್ಯಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾರ್ಮಿಕ ಅಧಿಕಾರಿಯಾಗಿರುವಂತಹ ಮಂಗಳೂರು ಉಪವಿಭಾಗ 2 ಇಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂತಹ ವಿಲ್ಮಾ ಎಲಿಜಬೆತ್ ತಾವರು ಇವರು ನಮ್ಮ ಜೊತೆಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇದು ಇವತ್ತಿನ ಮಾರ್ಗದರ್ಶಿ ನೇರ ಪ್ರಸಾರದ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಅದುವರೆಗೂ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.
3: ನೂರ 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ MCC ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ June 28 ಉದ್ಘಾಟನೆಯಾಗಲಿದೆ. MCC ಬ್ಯಾಂಕ್, ನಮ್ಮ ಬ್ಯಾಂಕ್.
4: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ, ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
5: ಬೇರೆ ಕೆಲಸ ಇದೆ ಅಕ್ಕ, ಆದರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
4: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ 1,000 ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಆನಂತರ ಪೋರ್ಬಂದರ್ ಮಹಾರಾಜರಿಗೆ ಲಕ್ಷ್ಮೀದಾಸ್ ಇವರ ಅಣ್ಣ ದೊಡ್ಡ ಅಣ್ಣ ದಿವಾನರಾಗುವಂಥ ಒಂದು ಅವಕಾಶ ಇತ್ತಂತೆ. ದಿವಾನರಾಗಬೇಕು ಅಂತ ಅಪೇಕ್ಷೆ. ಅದಕ್ಕೆ ಒಂದು ಸ್ವಲ್ಪ ರೆಕಮೆಂಡೇಷನ್ ಬೇಕು, ಎಲ್ಲ ಕಡೆ ಸ್ವಲ್ಪ ಬೇಕಲ್ಲ, ಇನ್ಫ್ಲೂಯೆನ್ಸ್ ಬೇಕಾಗ್ತದೆ. ಆದರೆ ಏನೋ ಸ್ವಲ್ಪ ಇರಿಸ್ ಮುರುಸ್ ಆಗಿದೆ. ಆ ಬ್ರಿಟಿಷ್ ಅಧಿಕಾರಿ ಇರ್ತಿದ್ದಲ್ಲ ರೀಜೆಂಟ್ ಅಂತ, ಅವನಿಗೂ ಲಕ್ಷ್ಮೀದಾಸ್ಗೂ ಸ್ವಲ್ಪ ಮಾತುಕತೆ ಆಗಿ ಸ್ವಲ್ಪ ಬಿರುಸಾಗಿರ್ಬೇಕು. ಅವ್ರಿಗೇನಾದರೂ ಹೇಳಿದ್ರೆ ಆಗ್ತದೆ ಕೆಲಸ ಅನ್ಕೊಂಡ್ರಂತೆ. ಅದಕ್ಕೆ ಗಾಂಧಿ ಹೇಳಿದ್ರಂತೆ, ಇದು ಸ್ವಲ್ಪ ಹಂಗಿರುತ್ತೆ, ಹೊರಗಡೆ ಹೋಗಿ ಬಂದಾಗ ಕಾನ್ಫಿಡೆನ್ಸ್ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಆಗೋ ಚಾನ್ಸು ಇರುತ್ತೆ. ಒಂದ್ ಕಡೆ ಈ ಬ್ರಿಟಿಷ್ ರೀಜೆಂಟ್ ಇಂಗ್ಲೆಂಡಿಗೆ ಬಂದಾಗ, ಲಂಡನ್ಗೆ ಬಂದಾಗ ಅವನು ಭೇಟಿ ಆಗಿದ್ದಾರೆ ಗಾಂಧೀಜಿಯಲ್ಲಿ, ಇಂಡಿಯಾ ಹೌಸಲ್ಲಿ ಭೇಟಿಯಾಗಿದ್ದಾರೆ. ತಕ್ಷಣ ಅಣ್ಣಗೆ ಹೇಳಿದಂತೆ, ಏನು ಚಿಂತೆ ಮಾಡಬೇಡ, ನಾನು ಗೊತ್ತಿದ್ದಾರೆ ಅವರು ಅಂತ. ಆದರೂ ಸಂಕೋಚ ಹೇಳೋದಕ್ಕೆ, ಅಣ್ಣ ಹೇಳಿದಂತೆ ನಿಮಗೆಲ್ಲ ಗೊತ್ತಿದೆ ಅಂತೆಯಲ್ಲೋ, ಪರಿಚಯ ಇದೆ ಅಂತೆಯಲ್ಲ ಅವರು, ನೀವು ಇಂಗ್ಲೆಂಡಿಗೆ ಹೋಗಿ ಬಂದಿದ್ದ ಸ್ವಲ್ಪ ಮರ್ಯಾದೆ ಇರುತ್ತೆ ಅಲ್ಲಿ, ಅದಕ್ಕೆ ನೀವು ಹೋಗಿ ಸ್ವಲ್ಪ ನನ್ನ ಬಗ್ಗೆ ಹೇಳು ಅಂದ್ರಂತೆ. ಇವರು ಹೋದರು, ಮನಸ್ಸು ಭಾರ ಮಾಡ್ಕೊಂಡು ಹೇಳ್ತೀನಿ ಹೇಗೋ ಮಾಡಿ ಅಂತ ಮನೆಗೆ ಹೋದ್ರಂತೆ. ಆ ಬ್ರಿಟಿಷ್ ರೀಸೆಂಟಿಗೆ ಹೋಗಿ ಹೇಳಿದ್ರಂತೆ, ಇವನು ನಾನು ಇವನು ಭೇಟಿಯಾಗಿದ್ದನಲ್ಲ ಲಂಡನ್ನಲ್ಲಿ, ಅಂದರೆ ನಾನು ಇದ್ದೆ ಲಂಡನ್ನಲ್ಲಿ ಅಂತ. ಹೌದು ಹೌದು ಹೌದು, ಐ ಹ್ಯಾಡ್ ಸೀನ್ ಯು, ನೋಡಿದ್ದೆ ನಿಮ್ಮ ನಾನು ಅಂತ ಅವನು. ಅಂದ್ಬಿಟ್ಟು ನಮ್ಮ ಅಣ್ಣ ಅಂತ ಹೇಳೋಕೆ ಬಂದ್ರಂತೆ ಅವರು. ಯಾರ ಬಗ್ಗೆ ಹೇಳ್ತಿದ್ದೀರಿ ಅಂತ ಕೇಳಿದ. ನಮಗೆ ಸ್ವಲ್ಪ ಪರಿಜ್ಞಾನ ಇರಬೇಕಾಗತ್ತೆ. ಫ್ರೆಂಡ್ ಇನ್ ದ ಪಾರ್ಟಿ ಈಸ್ ಡಿಫ್ರೆಂಟ್ ಫ್ರಾಮ್ ಎನ್ ಆಫೀಸರ್ ಇನ್ ದಿ ಆಫೀಸ್. ಆ ವ್ಯತ್ಯಾಸ ನಮ್ಗೆ ಅರ್ಥ ಆಗಬೇಕು. ಕೆಲವೊಂದ್ಸಲ ಸಲಿಗೆ ತೊಗೊಂಡ್ಬಿಡ್ತೀವಿ, ನನ್ನ ಸ್ನೇಹಿತ ತಾನೆ, ಹೋಗೋಣ ಬನ್ನಿರಿ ಆಫೀಸಲ್ಲಿ ಇರ್ತಾನೆ ಅಂತ ಹೋದ್ರೆ ಆಗೋಲ್ಲ. ಇವ್ರು ಹೋಗ್ಬಿಟ್ಟಿದ್ದಾರೆ, ಹೋಗ್ಬಿಟ್ಟು ಅವ್ನ ಸ್ನೇಹಿತ ಅಂಥೇಳಿ ನಮ್ಮ ಅಣ್ಣ ಯಾರ ಬಗ್ಗೆ ಹೇಳ್ತಿದ್ದೀರಿ ಲಕ್ಷ್ಮೀದಾಸ್ ಬಗ್ಗೆ, ಏನು ಹೇಳಬೇಡಿ ಅವ್ರ ಬಗ್ಗೆ, ಡೋಂಟ್ ಟೆಲ್ ಮೀ ಎನಿಥಿಂಗ್, ಅವ್ನು ಸರಿ ಇಲ್ಲ ಅದಾಗೋದಿಲ್ಲ ಅಂದಂತ ಅವನು. ಇಲ್ಲ ಇಲ್ಲ ಹಾಗಲ್ಲ, ನಮ್ಮ ಅಣ್ಣ ಅವನು, ನಿಮ್ಮ ಅಣ್ಣ ಇರಲಿ, ಅದ್ರ ಬಗ್ಗೆ ಮಾತಾಡಬೇಡಿ, ಲಾಸ್ಟ್ ಕ್ಲೋಸ್, ಥ್ಯಾಂಕ್ ಯು, ಯು ಕ್ಯಾನ್ ಗೋ ನಾವು, ಹೋಗ್ಬಿಡಿ ಇನ್ನ ಅಂದ್ರಂತೆ. ಇವರಂದ್ರು ಅಲ್ಲಿ ಅಷ್ಟು ದೋಸ್ತ್ ಸ್ನೇಹಿತರೆ ಮಾತಾಡ್ತಾ ಇದ್ದ ಇಂಗ್ಲೆಂಡಲ್ಲಿದ್ದಾಗ, ಇಂಗ್ಲೆಂಡಲ್ಲಿದ್ದಾಗ ಸ್ನೇಹಿತರಂತೆ ಮಾತಾಡ್ತಿದ್ದ, ಈಗ ನೀವು ಕಕ್ಷಿದಾರ ಅಂತ ಹೋಗಿದ್ದೀರಲ್ಲ, ಈಗ ನೀವು ಕಕ್ಷಿದಾರಂಗೆ ಟ್ರೀಟ್ ಮಾಡ್ಬೇಕಲ್ಲ ನಿಮ್ಮನ್ನ. ಇವ್ರು ಒತ್ತಾಯ ಮಾಡಿ, ಇಲ್ಲ ಇಲ್ಲ ದಯವಿಟ್ಟು ನನ್ನ ಮಾತನ್ನು ಕೇಳಿ ನೀವು ಅಂದ್ರಂತೆ, ನೀವು ಹೊರಟು ಬಿಡು ಈಗ, ಇದ್ರ ಪೊಲೀಸ್ ಕರಿಬೇಕಾಗ್ತದೆ ಅಂದ ಅವನು. ಇವ್ರು ನನ್ನ ಮಾತು ಕೇಳಿ ಅಂದ್ರು, ಅವನ ಮುಂದೆ ಮಾತು ಕೇಳಲೇ ಇಲ್ಲ, ಅಟೆಂಡರ್ ಕರೆ ದಬ್ಬ ಹೊರಗೆ ಇವ್ರನ್ನಂದ, ಅವನ ಕೈ ಕತ್ ಹಿಡಿದು ಹೊರಗೆ ತಳ್ಳಿಬಿಟ್ರಿ ಅವನು. ತಳ್ಳಿದ ತಕ್ಷಣ ಭಾಳ ಸಿಟ್ಟು ಬಂತು ಇವರಿಗೆ, ಹೊರಗಡೆ ಹೋಗಿ ಮುಖ ಕೆಂಪಾಗ್ಬಿಟ್ಟಿದೆ. ಎರಡು ಕಾರಣಕ್ಕೆ ಇನ್ಸಲ್ಟ್ ಆಗುತ್ತೆ ಗೊತ್ತಾ, ಒಂದು ಹೇಳ್ಕೊಂಡು ಬಂದಿರ್ತೇನೆ ಮನೆಗೆ ಹೇಳಿ ಬಂದ್ಬಿಡ್ತೀನಿ ಅಂಥೇಳಿ, ಅದಾಗಲಿಲ್ಲ ಅಂತ ಅಷ್ಟೇ ತಳಿಸ್ಕೊಂಡು ಹೊರಗೆ ಬರೋದಿದೆಯಲ್ಲ, ಅದಕ್ಕೇನು ಕಾಗದ ಬರೆದ್ರಂತೆ, ನಾನು ಇನ್ಸಲ್ಟ್ ಮಾಡಿದ್ಯಾ ನೀನು, ಹೊರ ತಳಿಸಿದ್ಯಾ, ನಿಮ್ಮ ಅಟೆಂಡರ್ ಕಡೆ ತಳಿಸಿದ್ಯಾ ನಾನು, ಅದಕ್ಕೆ ನಿಮ್ಮ ಮೇಲೆ ಆ್ಯಕ್ಷನ್ ತಗೋತೀನಿ ನಾನು ಅಂತ ಬರೆದ್ರಂತೆ ಇವರು ಅವನಿಗೆ. ಅವನು ಬರೆದಂತೆ, ಅವನು ತಕ್ಷಣ ಬರೆದು ಕಳಿಸಿದೆ ಉತ್ತರ, ಹೌದು ನೀನು ಬಂದಿದ್ದೆ, ಪರ್ಮಿಷನ್ ತೊಗೊಂಡು ಬರಲಿಲ್ಲ. ಎರಡನೇದು, ನೀನು ಯಾವುದೋ ಸಂಬಂಧದಲ್ಲಿ ಕೆಲಸ ತೊಗೊಂಡು ಬಂದಿದ್ದೀಯಾ. ಮೂರನೇದು, ಆಡಳಿತದಲ್ಲಿ ಮೂಗು ತೋರಿಸ್ತಾ ಇದ್ದೀಯಾ. ನಾಲ್ಕನೇದು, ನನಗೆ ಆಗೋದಿಲ್ಲ ಹೋಗು ಅಂದ್ರೂ ಹೋಗಲಿಲ್ಲ ನೀನು. ಎರಡನೇ ಸಲ ಹೇಳಿದ್ರು ಹೋಗಲಿಲ್ಲ, ಅದಕ್ಕೆ ಪೊಲೀಸರು ಹೊರಗೆ ಹಾಕ್ಸಿದ್ದೀನಿ, ಇನ್ನು ಬೇಕಾದ್ರೆ ಮಾಡ್ಕೊ ಅಂದ್ರಂತ ಬರ್ದವ್ನು. ಚೀರಿ ಹಿಡ್ಕೊಂಡು ಮನೆಗೆ ಬಂದರು, ಅಣ್ಣನಿಗೆ ಹೇಳಿದ್ರು ಹಿಂಗಾಯಿತು ಅಂಥೇಳಿ. ಇದರಿಂದ ಏನು ತೊಂದರೆ ಆಯಿತು ಅಂದರೆ, ಬರವಣಿಗೆನೇ ನಿಂತೋಯ್ತು. ಲೆಕ್ಕಪತ್ರ ಬರೆದು, ಇದನ್ನ ಪತ್ರ ಬರೆದು, ಅಫಿಡವಿಟ್ ಬರೆದು, ರುಗ್ ದುಡ್ಡು ಗಳಿಸಿದಲ್ಲ 200 ರೂಪಾಯಿ. ಯಾಕಂದರೆ ಎಲ್ಲರೂ ಇವನು ವಿರುದ್ಧ, ಬ್ರಿಟಿಷ್ ಅಧಿಕಾರಿ ವಿರುದ್ಧ ಆದ ತಕ್ಷಣ ಯಾರು ಈ ಕಡೆ ಬರ್ಸೋಕೆ ಬರಲ್ಲ. ಹೀಗಾಗಿ ಇಲ್ಲೂ ಬದುಕು ಭಾರ ಆಯಿತು. ಚಿಂತೆ ಆಯಿತು, ನ್ಯಾಯವಾದ ಮಾಡೋಕೆ ನನಗೆ ಆಗ ಶಕ್ತಿ ಇಲ್ಲ, ಈ ಬರವಣಿಗೆ ಸಾಧ್ಯ ಇಲ್ಲ, ಸಣ್ಣ ಊರಲ್ಲಿದ್ದು ಏನು ಮಾಡೋದು, ಇದು ಬ್ಯಾರಿಸ್ಟರ್ ಆಗಿ ನಾನು ಈ ಲೆಕ್ಕ ಬರೀಬೇಕು, ಅಫಿಡವಿಟ್ ಬರೀದಕ್ಕೆ ಬ್ಯಾರಿಸ್ಟರ್ ಯಾಕೆ ಆಗಬೇಕಾಗಿತ್ತು ಅಂತ ದುಃಖ ಆಗಿ ಏನು ಮಾಡಬೇಕು ಅಂತ ದಿಕ್ಕು ತೋಚದೆ ಇದ್ದಾಗ, ನಾನು ಹೇಳ್ತಿರ್ತೀನಿ ಯಾವಾಗಲೂ, ಇಫ್ ಯುವರ್ ಇಂಟೆನ್ಷನ್ಸ್ ಆರ್ ಪ್ಯೂರ್ ಆ್ಯಂಡ್ ಆನೆಸ್ಟ್ ಆ್ಯಂಡ್ ಯು ಆರ್ ವಿಲಿಂಗ್ ಟು ವರ್ಕ್ ಹಾರ್ಡ್, ಗಾಡ್ ವಿಲ್ ಸ್ಟ್ಯಾಂಡ್ ನೆಕ್ಸ್ಟ್ ಟು ಯು ಅಂತ. ಯಾವುದೋ ರೀತಿಯಿಂದ ಒಂದು ಭಗವಂತನ ಕೃಪೆ ಬರ್ತದೆ. ಆ ಹೊತ್ತಲ್ಲಿ ಈ ಸೌತ್ ಆಫ್ರಿಕಾದಿಂದ ಒಂದು ಇನ್ವಿಟೇಷನ್ ಬಂತು ಅವರಿಗೆ.

0: You're listening to Radio Sarang, 107.8 FM.
1: ಇವ್ರು ವಿಚಾರ ಮಾಡಿದ್ರು, ಊಟ ಖರ್ಚು ಎಲ್ಲ ಅವ್ರು ನೋಡ್ಕೋತಾರೆ, ಮ್ಯಾಲ 105 ಪೌಂಡ್ ಕೊಡ್ತಾರೆ, ಅದು ಮನೆ ಕಳಿಸಿದ್ರೆ ಗೃಹ ಖರ್ಚಿಗೆ ಆಗ್ತದೆ, ಸ್ವಲ್ಪ ಮಕ್ಕಳನ್ನ ಬೆಳೆಸೋಕೆ ಅನುಕೂಲ ಆಗ್ತದೆ, ಮತ್ತೆ ಇಲ್ಲಿದ್ದೇನು ಸಾಧನೆ ಮಾಡೋದಿದೆ, ಬೇಡ ಅಂತ ಹೇಳಿ ನೈರಾಶ್ಯ ತುಂಬಿತ್ತು ನನ್ನ ಮನಸ್ಸಲ್ಲಿ. ಏನ್ ಬರೀತಾರೆ, ನೈರಾಶ್ಯ ತುಂಬಿತ್ತು, ಇನ್ನು ಅವಕಾಶ ಇದೆಯಲ್ಲ ಹೋಗೋಣ ಅಂತ ಹೇಳಿ ಹೊರಡಬೇಕು ಅಂತ ತೀರ್ಮಾನ ಮಾಡಿ ಒಪ್ಪಿಗೆ ಕೊಟ್ಬಿಟ್ಟೆ ನಾನು ಹೋಗೋದಕ್ಕೆ ಅಂತ ಹೇಳ್ತಾರೆ. ಹೊರಟಾಗ ಏನಾಯ್ತು, ಹೊರಟವಾಗ ಮನೆಯಲ್ಲಿ ಚಿಂತೆ, ಈಗ ತಾನೇ 3 ವರ್ಷ ಮುಗಿಸ್ಕೊಂಡು ಬಂದಿದ್ದಾರೆ ಇಂಗ್ಲೆಂಡಿಗೆ ಹೋಗಿ, ಮತ್ತೆ ಹೋಗ್ಬೇಕು, ಎಷ್ಟು ವರ್ಷ ಹೋಗ್ಬೇಕು? ಅಬ್ದುಲ್ಲಾ ಕ್ಲಿಯರ್ ಆಗಿ ಹೇಳಿದ್ರಂತೆ, 1 ವರ್ಷ ಮಾತ್ರ ಗುತ್ತಿಗೆ ಮೇಲೆ ತಗೋತೀವಿ ನಿಮ್ಮನ್ನ, 1 ವರ್ಷ ಅಂದ್ರೆ ವಾಪಸ್ ಬರ್ಬೇಕು ನೀವು ಅಂತ. ಆಯ್ತು, 1 ವರ್ಷ ತಾನೇ, ಹೇಗಾದ್ರೂ ಮಾಡಿದ್ರಾಯ್ತು ಅಂತ ಹೋದ್ರಿ ಇವರು. 1893 ಏಪ್ರಿಲ್ ಅಲ್ಲಿ ಗಾಂಧಿ ದಕ್ಷಿಣ ಆಫ್ರಿಕಾಗೆ ಹೊರಟರು ಅಂತ. ಮತ್ತೆ ಹಡಗಿನ ಪ್ರವಾಸ, ಈ ಸಲ ದೀರ್ಘ ಪ್ರವಾಸ ಇದು. ಆ ಪ್ರವಾಸದಲ್ಲಿ ಏನಾಯ್ತು ಅಂತ ಬಹಳ ಚೆನ್ನಾಗಿ ಹೇಳ್ತಾರೆ. ಇವರು ಸಸ್ಯಾಹಾರಿ, ಅಡ್ಡಾಡೋರು, ಸ್ವಲ್ಪ ಈಗ ಸಲಿಗೆ ಇದೆ ನೋಡಿ, ಎಷ್ಟು ಬದಲಾವಣೆ ಆಗಿದೆ ನೋಡಿ. ಮೊದಲು ಯಾರ ಹತ್ರ ಮಾತಾಡದೇ ಇರೋರು ಈಗ ಹುಡುಕಾಡ್ಕೊಂಡು ಕ್ಯಾಪ್ಟನ್ ಮಾತಾಡಿಸಿದ್ದಾರೆ, ಕ್ಯಾಪ್ಟನ್ ಸ್ನೇಹಿತ ಆಗ್ಬಿಟ್ಟ ಇವರಿಗೆ. ಸ್ನೇಹಿತ ಅಷ್ಟೇ ಅಲ್ಲ, ಇವ್ರಿಗೆ ಪೇಷನ್ಸ್ ಜಾಸ್ತಿ ಗಾಂಧೀಜಿಗೆ. ಅವ್ರು ಚೆಸ್ ಕಲಿಸೋಕೆ ಶುರು ಮಾಡಿದ್ದಂತೆ ಇವರಿಗೆ, ಕ್ಯಾಪ್ಟನ್ ಫ್ರೀ ಇದ್ದಾಗ ಇವರು ಕಲಿಯೋಕೆ ಶುರು ಮಾಡಿದರು. ಒಳ್ಳೆ ಸ್ಟೂಡೆಂಟ್ ಸಿಕ್ಕರೆ ಮೇಸ್ಟ್ರಿಗೆ ಭಾಳ ಖುಷಿ ಆಗ್ಬಿಡುತ್ತೆ. ಇವರು ಕಲಿಸೋಕೆ ಶುರು ಮಾಡಿದ ಕ್ಯಾಪ್ಟನ್ ಚೆಸ್ ಕಲಿಸ್ತೀನಿ ಅಂತ. ಹೀಗೆ ಕ್ಯಾಪ್ಟನ್ ಹತ್ರ ಪ್ರೀತಿ ತುಂಬ ಹೆಚ್ಚಾಯಿತು ಅಂತ ಬರೆದು, ತುಂಬ ಹೆಚ್ಚಾದರೆ ಗಂಡಾಂತರನೂ ಆಗ್ತದೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಬರೀತಾರೆ, ಗಂಡಾಂತರ ಆಗ್ತದೆ ಅಂತ. ಮುಂದೆ ಹಡಗು ಹೋಯ್ತಲ್ಲ, ಹೋದಾಗ ಲಾಮು ಅಂತ ಒಂದು ಪ್ರದೇಶಕ್ಕೆ ಬಂತು, ಅಲ್ಲಿ ಇಳ್ಕೊಂತು 3-4 ತಾಸು ನಿಂತಿತ್ತಂತೆ. ಕ್ಯಾಪ್ಟನ್ ಹೇಳ್ದ, ನೋಡು ನಿನಗೆ ಹೊರಗಿನ ಜಗತ್ತು ಗೊತ್ತಿಲ್ಲ, ಹೊರಗಡೆ ಹೋದರೆ ಹುಷಾರಾಗಿರ್ಬೇಕು, ಹೇಳಿದ ಟೈಮ್ ಒಳಗೆ ಬಂದ್ಬಿಡ್ಬೇಕು, 1 ತಾಸು ಮೊದಲೇ ಬರಬೇಕು ಹೇಳಿದ್ದಕ್ಕಿಂತ ಅಂತ. ಇವರಂದ್ರು ಹಡಗು ಕಿತ್ಕೊಂಡು ಲಂಗರ್ಗಿಂತ ಹೋಗ್ಬೇಕಾದ್ರೆ ಬೇಕಾದ ಟೈಮ್ ತಗೊಳುತ್ತೆ ಅಂತ. ಯಾರ ಜೊತೆ ಹೋದ್ರಂತೆ, ಇಂಡಿಯನ್ಸ್ಗೆಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ರು ದಂಡೆ ಮೇಲೆ. ಇವರು ಹೋದ್ರು ಸೇರ್ಕೊಂಡ್ರು, ಜೋರ ಬಿರುಗಾಳಿ ಬೀಸೋಕೆ ಶುರು ಆಯಿತು, ಹಡಗ ಮೂವ್ ಆಗೋಕೆ ಶುರು ಆಯಿತು, ಅಲಗಾಡೋಕೆ ಶುರು ಆಯಿತು. ಆಗ ಓಡ್ ಬಂದ್ರು, ಹೊರಟಾಗ ಆಗಲೇ ಲಂಗರ್ ತೆಗೆದಾಗಿದೆ, ಇನ್ನೇನು ಹೋಗ್ಬಿಡ್ತದೆ ಹಡಗ ಅಂತ ಅನ್ನಿತ್ತು. ಅಷ್ಟರಲ್ಲಿ ಪುಣ್ಯಕ್ಕೆ ಕ್ಯಾಪ್ಟನ್ ಸ್ನೇಹಿತ ಅಲ್ವಾ ಇವನು, ಅವನು ಹಗ್ಗ ಬಿಟ್ಟು ಹಗ್ಗದ ಮೂಲಕ ಕೆಳ್ಕೊಂಡಿದ್ದಾರೆ ಮೇಲೆ ಇವ್ರನ್ನ. ಅವ್ನು ಹೇಳಿದಂತೆ, ಇನ್ನ ಮೇಲೆ ಅದು ಬಿಟ್ಟು ಹೋಗ್ತೀನಿ ನಿನ್ನ ಅಂತ, ಇನ್ನೆಲ್ಲೂ ಬಿಟ್ಟು ಹೋಗಲ್ಲ ಅಂತ ಪ್ರತಿಜ್ಞೆ ಮಾಡಿದ್ರಂತೆ. ದೊಡ್ಡವರು ಹೇಳಿದ್ದನ್ನು ಕೇಳಬೇಕು ಅಂತ ಖಾತ್ರಿ ಆಯ್ತು ನನಗೆ ಅಂತ.

0: Radio Saran 107.8 FM.
1: ಮುಂದೆ ಹೋದ್ಮೇಲೆ ಒಂದು ಝಂಜಿಬಾರ್ ಅಂತ ಒಂದು ಊರು ಆಫ್ರಿಕಾ, ಅದೊಂದು ಆಫ್ರಿಕಾ ದೇಶ. ಝಂಜಿಬಾರ್ಕ್ ಹೋಗಿ ನಿಲ್ಲಿಸಿದ್ರು. ಇಲ್ಲಿ ಮಾತ್ರ 3-4 ತಾಸಲ್ಲ, 8-10 ದಿವಸ ಇರೋದು ಹಡಗಲ್ಲಿ. 10 ದಿವಸ ಇರಬೇಕು. ಒಂದು ದಿವಸ ಅವನು ಕ್ಯಾಪ್ಟನ್ ಹೇಳಿದಂತೆ, ಬಾರೋ ಹೋಗೋಣ ಹೊರಗಡೆ, ವಿಲ್ ಹ್ಯಾವ್ ಎನ್ ಔಟಿಂಗ್ ಅಂತ ಕೇಳಿದಂತೆ. ವಿಲ್ ಹ್ಯಾವ್ ಎ ನೈಸ್ ಔಟಿಂಗ್, ಬಂದ್ಬಿಡು ನನ್ನ ಜೊತೆಗೆ ಅಂತ. ಕ್ಯಾಪ್ಟನ್ ಸ್ನೇಹಿತ ತಾನೇ ಇವನು, ಅವನ ಜೊತೆ ಇವರು ಹೋದ್ರಾಯ್ತು, ಸಂತೋಷ ಕೂಟಕ್ಕೆ ಹೋಗುತ್ತಾನೆ ಅಂತ ಹೋದ್ರಂತೆ. ಅದು ಎದಕ್ಕೆ ಸಂತೋಷ ಕೂಟ ಏನು ಅಂತ ಏನು ಗೊತ್ತಿಲ್ಲ. ಇವರು ಸ್ನೇಹಿತ ಇದ್ದಾನೆ ಅಂತ ಅವನ ಜೊತೆಗೆ ಹೋಗಿದ್ದಾರೆ. ಅವನು ಏನು ಮಾಡಿದ ಅಂದರೆ, ಕ್ಯಾಪ್ಟನ್ ಇವನ ಜೊತೆಗೆ ಇನ್ನೊಂದು 5-6 ಜನ ಕರ್ಕೊಂಡು ಹೋಗಿದ್ದಾನೆ. ಇವ್ರ ಜೊತೆಗೆ ಕರ್ಕೊಂಡು ಹೋಗಿ ಒಬ್ಬ ನಿಗ್ರೋ ಮಹಿಳೆ ಮನೆಗೆ ಹೋದ್ರಂತೆ. ಮಹಿಳೆಗೆ ಹೋದ ತಕ್ಷಣ ಅವನ ಕ್ಯಾಪ್ಟನ್ ಏನೋ ದುಡ್ಡು ಕೊಟ್ಟ ಮಹಿಳೆಗೆ, ಈ ಪ್ರತಿಯೊಬ್ಬರಿಗೂ ಒಂದೊಂದು ಕೋಣೆ ಕೊಟ್ಟು ಒಳಗೆ ಹೋಗಿ ಅಂತ ಹೇಳಿದ್ರಂತೆ. ಗಾಂಧೀಜಿ ಒಂದು ಕೋಣೆಗೆ ಹೋದಾಗ ಅಲ್ಲೊಬ್ರು ಹೆಂಗಸಿದ್ರು ಅಂತ ಹೋದಾಗ ಅರ್ಥ ಆಯ್ತು ಇವ್ರಿಗೆ ಏನು ಪರಿಸ್ಥಿತಿ ಇದೆ ಅಂತ ಗೊತ್ತಾಯ್ತಂತೆ. ಇವ್ರು ಗಾಬರಿಯಾಗಿ ಸ್ತಬ್ಧರಾಗಿ ನಿಂತ್ಕೊಂಡ್ಬಿಟ್ಟು ಮಾತಾಡೋಕ್ಕಾಗದೆ ಮೂಗರ ನಿಂತ್ಕೊಂಡು 5 ನಿಮಿಷ ನಿಂತು ಹೊರಗೆ ಬಂದ್ಬಿಟ್ರಂತ. ಹಾಗೇನೆ ಅವ್ರು ಹೇಳ್ತಾರೆ, ಹೊರಗೆ ಬಂದ ಎಷ್ಟು ನಾಚಿಕೆ ಆಯಿತು ಅಂದರೆ, ಆ ಹೆಣ್ಮಗಳು ಏನು ಅನ್ಕೊಂಡ್ಲು ನನ್ನ ಬಗ್ಗೆ ಅಂತ ನಾಚಿಕೆ ಆಯಿತು ಅಂತ ಬರೀತಾರೆ. ಆದರೆ ಒಂದು ಮಾತು ಗಮನಿಸ್ಬೇಕು, ಅವ್ರು ಎಷ್ಟು ಪ್ರಾಮಾಣಿಕವಾಗಿ ಹೇಳ್ತಾರೆ ಅಂತಂದರೆ, ಅಲ್ಲಿ ಹೋಗಿ ಬಂದ ನಿಜ, ಹೋಗಿ ಬಂದಾಗ ನನಗೆ ಎಷ್ಟು ಕೆಟ್ಟ ಅನ್ನಿಸ್ತು ಅಂತ ಬರೀತಾರೆ. ವೆನ್ ದಿ ಕ್ಯಾಪ್ಟನ್ ಕಾಲ್ಡ್ ಮೀ ಐ ಕೇಮ್ ಔಟ್ ಜಸ್ಟ್ ಆಸ್ ಐ ಹ್ಯಾಡ್ ಗಾನ್ ಇನ್, ಹೀ ಸಾ ಮೈ ಇನೋಸೆನ್ಸ್, ನನ್ನ ಮುಗ್ಧತೆ ಅವನಿಗೆ ಅರ್ಥ ಆಯಿತು ಅಂತ. ಆಟ್ ಫಸ್ಟ್ ಐ ಫೆಲ್ಟ್ ವೆರಿ ಮಚ್ ಅಶೇಮ್ಡ್, ಬಟ್ ಐ ಕುಡ್ ನಾಟ್ ಥಿಂಕ್ ಆಫ್ ದಿ ಥಿಂಗ್ ಎಕ್ಸೆಪ್ಟ್ ವಿತ್ ಹಾರರ್. ದ ಸೆನ್ಸ್ ಆಫ್ ಶೇಮ್ ವೋರ್ ಅವೇ ಅಂಡ್ ಐ ಥ್ಯಾಂಕ್ಡ್ ಗಾಡ್ ದಟ್ ದಿ ಸೈಟ್ ಆಫ್ ಎ ವುಮನ್ ಹ್ಯಾಡ್ ನಾಟ್ ಮೂವ್ಡ್ ಮೀ ಇನ್ ದ ಲೀಸ್ಟ್. ಮಹಿಳೆಯಿಂದಾಗಿ ನನ್ನ ಮನಸ್ಸು ವಿಚಲಿತ ಆಗಲಿಲ್ಲ ಅಂತ ಸಂತೋಷ ಆಯಿತು ಅಂತ ಬರೀತಾರೆ. ಆದರೆ ಮುಂದೆ ಹೇಗಿದೆ ನೋಡಿ, ಐ ವಾಸ್ ಡಿಸ್ಗಸ್ಟೆಡ್. ಇದನ್ನು ನಾನು ಪ್ರಾಮಾಣಿಕತೆ ಅಂತ ಕರೆಯೋದು. ಐ ವಾಸ್ ಡಿಸ್ಗಸ್ಟೆಡ್ ಆಟ್ ಮೈ ವೀಕ್ನೆಸ್ ಆ್ಯಂಡ್ ಪಿಟೀಡ್ ಮೈ ಸೆಲ್ಫ್ ಫಾರ್ ನಾಟ್ ಹ್ಯಾವಿಂಗ್ ಹ್ಯಾಡ್ ದ ಕರೇಜ್ ಟು ರೆಫ್ಯೂಸ್ ಟು ಗೋ ಇನ್ ಟು ದ ರೂಮ್. ನಾನು ಹೋಗಿ ವಾಪಸ್ ಬಂದೇನೋ ದೊಡ್ಡದಲ್ಲ, ಹೋಗೋದಿಲ್ಲ ಅಂತ ಹೋಗ್ಬೇಕಾಗಿತ್ತು, ಅವಾಗ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ದಿಸ್ ಈಸ್ ಇನ್ ಮೈ ಲೈಫ್ ದ ಥರ್ಡ್ ಟ್ರಯಲ್ ಆಫ್ ಇಟ್ಸ್ ಕೈಂಡ್ ಅಂತ ಹೇಳ್ತಾರೆ. ಮೆನಿ ಎ ಯೂತ್ ಇನೋಸೆಂಟ್ ಎಟ್ ಫಸ್ಟ್ ಮಸ್ಟ್ ಹ್ಯಾವ್ ಬೀನ್ ಡ್ರಾನ್ ಇನ್ ಟು ಸಿನ್ ಬೈ ಎ ಫಾಲ್ಸ್ ಸೆನ್ಸ್ ಆಫ್ ಶೇಮ್. ಐ ಕುಡ್ ಕ್ಲೇಮ್ ನೋ ಕ್ರೆಡಿಟ್ ಫಾರ್ ಹ್ಯಾವಿಂಗ್ ಕಮ್ ಔಟ್ ಅನ್ಸ್ಕ್ಯಾಚ್. ಹೊರಗೆ ಬಂದಿದ್ದಕ್ಕೆ ನಾನು ಅಭಿಮಾನ ಪಟ್ಕೋಬೇಕಾಗಿಲ್ಲ ಬರೀತಾರೆ. ಐ ಕುಡ್ ಹ್ಯಾವ್ ಕ್ರೆಡಿಟ್ ಇಫ್ ಐ ಹ್ಯಾಡ್ ರೆಫ್ಯೂಸ್ ಟು ಎಂಟರ್ ದಟ್ ರೂಮ್. ಐ ಮಸ್ಟ್ ಎಂಟೈರ್ಲಿ ಥ್ಯಾಂಕ್ ದಿ ಆಲ್ ಮರ್ಕ್ಯೂರಿಯಲ್ ಮರ್ಸಿಫುಲ್ ಫಾರ್ ಹ್ಯಾವಿಂಗ್ ಸೇವ್ಡ್ ಮೀ. ದ ಇನ್ಸಿಡೆಂಟ್ ಇನ್ಕ್ರೀಸ್ ಮೈ ಫೇತ್ ಇನ್ ಗಾಡ್ ಆ್ಯಂಡ್ ಟಾಟ್ ಮೀ ಟು ಸಮ್ ಎಕ್ಸ್ಟೆಂಟ್ ಟು ಕಾಸ್ಟ್ ಆಫ್ ಫಾಲ್ಸ್ ಶೇಮ್. ಜನ ಏನು ಅನ್ಕೋತಾರೆ, ನಾಚಿಕೋಬಾರದು ಅಂತ ನನಗೆ ಅರ್ಥ ಆಯಿತು. ನಾನು ಆವಾಗಲೇ ಪ್ರತಿಭಟನೆ ಮಾಡಿ ಹೋಗಬಾರ್ದಾಗಿತ್ತು, ಒಳಗಡೆಗೆ ತಪ್ಪು ಮಾಡಿದೆ ಅಂತ ಹೇಳ್ತಾರೆ. ಆಮೇಲೆ ಕ್ಯಾಪ್ಟನ್ ನನ್ನ ಸ್ನೇಹ ಕಮ್ಮಿ ಆಯಿತು.

ದರ್ಬಾನಿಗೆ ಬಂದ್ರು. ದರ್ಬಾನಿಗೆ ಬಂದಿಳಿದ ತಕ್ಷಣ ಒಂದು ಅಬ್ದುಲ್ಲಾ ಬಂದಿದ್ರು ಕರ್ಕೊಂಡು ಹೋಗೋದಕ್ಕೆ. ಒಂದು ವಾರದೊಳಗೆ ನ್ಯಾಯಾಲಯಕ್ಕೆ ಹೋಗ್ಬೇಕಲ್ಲ, ಇವರು ತಮ್ಮ ವಕೀಲಿ ಪತ್ರ ತೋರಿಸಿ ಇವ್ರ ವಕೀಲರು ಅಂತ ಇರ್ಬೇಕಲ್ಲ ಅಬ್ದುಲ್ಲಾ ಕಂಪನಿಗೆ. ಅಲ್ಲಿ ಹೋದಾಗ ಇವ್ರು ರುಮಾಲ್ ಸುತ್ಕೊಂಡು ಹೋಗೋರು, ಆಗಿನ ಪದ್ಧತಿ. ಜಜ್ ಹೇಳಿದಂತೆ ರುಮಾಲ್ ತೆಗೀರಿ ಅದನ್ನ ಅಂತ ಹೇಳಿದ್ರು, ರುಮಾಲ್ ತೆಗಿಬೇಕು ಅಂತ ಹೇಳಿದ್ರಂತೆ. ಇವ್ರು ಹೇಳಿದಂತೆ ರುಮಾಲ್ ತೆಗಿಯಲ್ಲ ನಾನು, ರುಮಾಲ್ ನಮ್ಮ ದೇಶದ ಸಂಕೇತ ಅದು ತೆಗೆಯಲ್ಲ ಅಂತ. ಅವ್ರು ಹೊರಗೆ ಹಾಕಿದ್ರಂತೆ, ಹೊರಗೆ ಬಂದರು ಆದರೆ ರುಮಾಲ್ ತೆಗಿಲಿಲ್ಲ. ಅದನ್ನು ಬರೋದಿವಸ ಪೇಪರಲ್ಲಿ ತುಂಬ ಬಂದ್ಬಿಡುತ್ತಂತೆ, ಅನ್ವಾಂಟೆಡ್ ವಿಸಿಟರ್ ಇನ್ ದ ಕೋರ್ಟ್ ಅಂತ, ಅಂದರೆ ಬೇಡವಾದಂಥ ಭೇಟಿಕಾರ ಇವನು ಅಂತ. ಅಂದರೆ ಮೊದಲೇ ದಿವಸನೇ ಇದು ಶುರು, ಪ್ರಥಮ ಗ್ರಾಸೆ ಮೊದಲೇ ದಿವಸ ಹೋಗಿದ್ದಾರೆ ಇವರು, ರುಮಾಲ್ ತೆಗಿ ಅಂದರು, ತೆಗಿಲಿಲ್ಲ ಅಂದ ತಕ್ಷಣ ಹೊರಗೆ ಕಳಿಸಿದ್ರು, ಜಜ್ ಕಳಿಸಿದ್ದು ಮೊದಲೇ ದಿವಸ ಆದಂತಹದ್ದು. ಮುಂದೆ ಅಲ್ಲಿ ಗಾಂಧೀಜಿ ಗಮನಿಸಿದ್ರು, ಭಾರತೀಯರು ಎಷ್ಟು ಜನ ಇದ್ದಾರೆ, ಏನೇನು ಮಾಡ್ತಾರೆ ಅಂತ ಗಮನಿಸಿದ್ರು. ಅರ್ಥ ಆಯಿತು, ನಾನು ನಾನು ಬ್ಯಾರಿಸ್ಟರ್ ಆಗಿ ಬಂದಿದ್ದೇನೆ, ನಾನು ಮಾಡ್ತಿರೋ ಕೆಲಸ ಬ್ಯಾರಿಸ್ಟರ್ ಹುದ್ದೆಗೆ ಸಂಬಂಧಪಟ್ಟದ್ದಲ್ಲ, ಇದು ತುಂಬ ಸಣ್ಣ ಕೆಲಸ, ಮಾಹಿತಿ ಕಲೆಕ್ಟ್ ಮಾಡೋದು, ಅಂಕಿ ಸಂಖ್ಯೆಗಳನ್ನು ಕಲೆಕ್ಟ್ ಮಾಡಿ ವಕೀಲರಿಗೆ ಆರ್ಗ್ಯೂ ಮಾಡೋದು ಕೊಡೋದು. ಆದರೆ ಹೇಗೆ ಒಬ್ಬ ಶ್ರದ್ಧಾವಂತ ಮನುಷ್ಯ ನಂಬಿಕೆಯನ್ನು ಪಡ್ಕೋತಾನೆ ಅಂದರೆ, ಅವ್ರು ಹೇಳ್ತಾರೆ ನನಗೆ ಖಾತ್ರಿ ಆಯಿತು ನಾನು ಅಂಕಿ ಸಂಖ್ಯೆ ಕೊಟ್ಟರೆ ತಾನೇ ಅವನು ಆರ್ಗ್ಯೂ ಮಾಡೋದು ಕೋರ್ಟಲ್ಲಿ, 75 ಭಾಗ ಕೋರ್ಟಲ್ಲಿ ಕೆಲವೊಂದು ಅಂಕಿ ಸಂಖ್ಯೆಗಳಿಂದ ಆದರೆ ನನ್ನ ಕೆಲಸ ಬಹಳ ಮುಖ್ಯ ಅಂತ ಶ್ರದ್ಧೆಯಿಂದ ಮಾಡ್ತಾ ಇದ್ದೆ ಅಂತ ಬರೀತಾರೆ. ಜನರು ನೋಡಿದರು ಅಲ್ಲಿ, ಜನರು ಎಲ್ಲರೂ ಮುಖಕ್ಕೊಂದು ಮುಖವಾಡ ಹಾಕ್ಕೊಂಡಿದ್ದಾರೆ ಅನಿಸ್ತಂತೆ. ತಾವು ಹಿಂದೂಗಳಾಗಿದ್ದರು ಹಿಂದೂ ಅಂತ ತೋರಿಸ್ಕೊಳಕ್ಕೆ ಹೆದರ್ತಾರೆ, ಪಾರ್ಸಿ ಹೆಂಗೆ ಡ್ರೆಸ್ ಹಾಕ್ಕೋತಿದ್ರಂತೆ, ಅರಬ್ಬಿ ಹೆಂಗೆ ಡ್ರೆಸ್ ಹಾಕ್ಕೊಳ್ಳೋರು, ಯಾಕಂದರೆ ಅದು ಸ್ವಲ್ಪ ಮರ್ಯಾದೆ ಇತ್ತು ಅಲ್ಲಿ ಅವರಿಗೆ. ಆದ್ದರಿಂದ ತಮ್ಮ ಹೇಳಿದ ಸಣ್ಣ ಗ್ರೂಪ್ ಮಾಡ್ಕೊಂಡಿರೋರು, ಒಗ್ಗಟ್ಟಾಗಿರಲಿಲ್ಲ ಯಾರು. ನನ್ನ ತಕ್ಷಣ ಅರ್ಥ ಆಯಿತು ಇವ್ರಿಗೇನಾದರೂ ಹಾದಿ ಬರಬೇಕಾದ್ರೆ ಎಲ್ಲರೂ ಒಗ್ಗಟ್ಟಾಗಬೇಕು ಇವರು ಅಂತ ಅನ್ನಿಸ್ತು ನನಗೆ ಅಂತ ಹೇಳ್ತಾರೆ.

ದಕ್ಷಿಣ ಆಫ್ರಿಕಾದಲ್ಲಿ ನಡೆದಂಥ ಎಲ್ಲ ಘಟನೆಗಳ ಬಗ್ಗೆ ಹೇಳೋದು ಸಾಧ್ಯ ಇಲ್ಲ, ದಾಖಲೆ ಮಾಡೋದು ಸಾಧ್ಯ ಇಲ್ಲ ಸೀಮಿತ ಅವಧಿಯಲ್ಲಿ. ಅದು ಕೆಲವೊಂದು ಘಟನೆಗಳನ್ನು ಯಾಕೆ ಆರಿಸ್ಕೊಂಡಿದ್ದೇನೆ ನಾನು ಅಂದರೆ, ಯಾವ ಘಟನೆಗಳಲ್ಲಿ ಗಾಂಧೀಜಿಯವರ ಜೀವನ ಹರಳುಗಟ್ಟುತ್ತಾ ಹೋಯಿತು, ವ್ಯಕ್ತಿತ್ವ ಹರಳುಗಟ್ಟುತ್ತಾ ಹೋಯಿತು ಅನ್ನೋದು ನೋಡಿ ಮುಖ್ಯ ನನಗೆ. ಸೌತ್ ಆಫ್ರಿಕಾಗೆ ಹೋದ ಸ್ವಲ್ಪ ದಿವಸದಲ್ಲಿ ಎರಡು ಅಪಮಾನಕರ ಘಟನೆಗಳಾಯಿತು. ಒಂದಾಗಿದೆ ಈಗಾಗಲೇ, ಆ ಬ್ರಿಟಿಷ್ ರೀಜೆಂಟ್ ಹೊರಗೆ ಹೋಗಿದ್ದಲ್ಲ ಮನೆಯಿಂದ ಇವ್ರನ್ನ, ಅದಾಗಿದೆ. ಸೌತ್ ಆಫ್ರಿಕಾಗೆ ಬಂದ ಎರಡು ಘಟನೆಗಳು ತುಂಬಾ ಅಪಮಾನಕರಾದಂಥ ಸಂಗತಿಗಳಾಯಿತು ಅವರಿಗೆ. ಯಾವ್ಯಾವುದು? ಮೊದಲನೇದು ಬಹಳ ಪ್ರಸಿದ್ಧವಾದಂಥದ್ದು, ಎಲ್ಲರಿಗೂ ಗೊತ್ತಿರುವಂಥದ್ದು. ದರ್ಬಾರ್ನಿಂದ ಪ್ರಿಟೋರಿಯಾಗಿ ಹೋಗ್ತಾ ಇದ್ದಾರೆ, ಬಹಳ ಚೆನ್ನಾಗಿದೆ ಅದು. ಹೊರಟಾಗ ಮುಂದೆ ನೇತಾಲಿನ ರಾಜಧಾನಿ ಮೆರಿಟ್ಸ್ಬರ್ಗ್ ಅಂತ, ಆ ಜಾಗ ನೋಡಿದ್ದೆ ನಾನು, ಆ ಪ್ಲಾಟ್ಫಾರ್ಮ್ ಅಲ್ಲಿ ಇಳಿದು ಅಲ್ಲಿ ನೋಡಿ ಬಂದಿದ್ದೇನೆ ಜಾಗ ಹೇಗಿದೆ ಅಂತ. ಒಂಥರ ಒಂಥರ ಖುಷಿ ಆಗುತ್ತೆ, ರೋಮಾಂಚನ ಆಗುತ್ತೆ, ಈ ಜಾಗದಲ್ಲೇ ಗಾಂಧೀಜಿ ಒಂದು ತೀರ್ಮಾನ ಮಾಡಿದ್ದು, ಸಂತೋಷ ಆಗುತ್ತೆ. ಆ ಮೆರಿಟ್ಸ್ಬರ್ಗ್ ಅಂತ ಸಣ್ಣ ಸ್ಟೇಷನ್, ಆ ಸ್ಟೇಷನಲ್ಲಿ ರಾತ್ರಿ 9 ಗಂಟೆಗೆ ಟ್ರೈನ್ ಹೋಗಿದೆ. ಅಲ್ಲೇ ಬಟ್ಟೆ ಕೊಡೋದು, ಅವ್ರು ಹೇಳ್ತಾರೆ ಟ್ರೈನ್ ಟಿಕೆಟ್ ಫಸ್ಟ್ ಕ್ಲಾಸ್ ತಕ್ಕೊಟ್ಟಿದ್ರು ದಾದಾ ಅಬ್ದುಲ್ಲಾ. ಆಮೇಲೆ ನಿಮಗೆ ಎಕ್ಸ್ಟ್ರಾ ಬಟ್ಟೆ ಬೇಕಾದ್ರೆ, ಅಲ್ಲಿ ಹಾಸಿಗೆ ಗೀಸಿಗೆ ಹೊದಿಕೆ ಬೇಕಾದ್ರೆ 7 ಶಿಲಿಂಗ್ ಎಕ್ಸ್ಟ್ರಾ ಕೊಡಬೇಕಾಗ್ತಿತ್ತು. ನಮ್ಮಲ್ಲಿ ಮೊದಲಿತ್ತು ಗೊತ್ತಾ, ರೈಲ್ವೆದಲ್ಲಿ ನೈಟ್ ಜರ್ನಿ ಹೋಗಬೇಕಾದ್ರೆ 20 ರೂಪಾಯಿ ಕೊಟ್ಟರೆ ಬೆಡ್ಡಿಂಗ್ ಕೊಡ್ತಾರೆ ಅಂತ ಇರ್ತಿತ್ತು. ಈಗ ಅದನ್ನು ಎ ಸಿ ಕಂಪಾರ್ಟ್ಮೆಂಟಲ್ಲಿ ಕಾಮನ್ ಮಾಡಿಬಿಟ್ಟಿದ್ದಾರೆ, ಕೊಟ್ಟೆ ಕೊಡ್ತಾರೆ ಅವರಿಗೆ. ಅಲ್ಲಿ ಏನು ಮಾಡಿದ್ರು ಅಂದರೆ ಇಷ್ಟು 7 ಶಿಲಿಂಗ್ ಕೊಟ್ಟರೆ ನಿಮಗೆ ಹೊತ್ಕೊಳ್ಳೋಕೆ ಕೊಡ್ತಾರೆ ಅಂತ. ಇವರು ಹೇ ದುಡ್ಡು ಉಳಿಸ್ಬೇಕಲ್ಲ, ಬೇಡ ನನಗೆ ಅಂದ್ರಂತೆ. ಅಬ್ದುಲ್ ಹೇಳಿದ್ರಂತೆ ಸಂಕೋಚ ಮಾಡ್ಕೋಬೇಡಿ, ಬೇಕಾದ್ರೆ ತೊಗೊಳ್ಳಿ, ನಿಮ್ಗೆ ದುಡ್ಡು ಕೊಟ್ಟಿರ್ತೀನಿ ಅಂತ ಇಟ್ಕೊಂಡ್ರು. ಇವರು ಮೆರಿಟ್ಸ್ಬರ್ಗಲ್ಲಿ ಅಲ್ಲಿ ಬಟ್ಟೆ ತೊಗೋಬೇಕು. ಅವ್ನು ಬಂದು ಕೇಳಿದಂತೆ ಒಬ್ಬನು, ಆ ಆಫೀಸರ್ ಬಂದು, ನಿಮ್ಮ ಬಟ್ಟೆ ಬೇಕಾ ನಿಮಗೇನಾದ್ರು? ಇವ್ರು ಬೇಡ ಬೇಡ ನನ್ನ ಕಡೆ ಇದೆ ಅಂದರು. ಅನ್ಕೊಂಡು ಕೂತಿದ್ದಾರೆ, ಇನ್ನೊಬ್ಬ ಒಳಗೆ ಹತ್ತಿದ, ಒಬ್ಬ ಬಿಳಿ ಪ್ರವಾಸಿಗೆ ಒಳಗೆ ಹತ್ತಿದ. ಹತ್ತಿಬಿಟ್ಟು ಇವ್ರ ಮೇಲೆ ಕೆಳಗೆ ನೋಡಿ ಕೆಳಗಿಳಿದು ಹೋದಂತೆ. ಒಂದು 5 ನಿಮಿಷಕ್ಕೆ ಮತ್ತಿಬ್ರು ಆಫೀಸರ್ ಬಂದರು ಒಳಗಡೆ, ಬಂದುಬಿಟ್ಟು ಏಳು ಮೇಲೆ ಅಂದ್ರಂತೆ ಇವರಿಗೆ. ಯಾಕೆ ಅಂತ ಕೇಳಿದ್ರು. ನೀನು ವ್ಯಾನಿಗೆ ಹೋಗು ಅಂತ, ವ್ಯಾನ್ ಅಂದರೆ 3rd ಕ್ಲಾಸ್, ವ್ಯಾನಿಗೆ ಹೋಗು ಅಂದ್ರಂತೆ. ಇಲ್ಲ ನನ್ನ 1st ಕ್ಲಾಸ್ ಟಿಕೆಟ್ ಇದೆ ಅಂತ. ಟಿಕೆಟ್ ಯಾವುದಿದೆಯೋ ಮುಖ್ಯ ಅಲ್ಲ, ಈಗ ನಮ್ಮ ಬಿಳಿಯ ಬಂದಿದ್ದಾನೆ ಒಳಗಡೆ, ಅವನಿಗೆ ಕಂಡ್ರೆ ಇಷ್ಟ ಇಲ್ಲ, ಅವನ ಪರ್ಮಿಷನ್ ಕೊಟ್ಟರೆ ಕೂತ್ಕೋಬಹುದು ನೀವು, ಅವನಿಗೆ ಇರೋದು ಇಷ್ಟ ಇಲ್ಲ ಅದರಿಂದ ಹೊರಗೆ ಹೋಗಬೇಕು ಅಂತ. ಅವನ ಇಷ್ಟಕ್ಕೆ ನಾನು ಯಾಕೆ ಹೊರಗೆ ಹೋಗಬೇಕು ಅಂತ ಇವರು. ನೀನು ಹೋಗ್ತೇ ಹೊರಗೆ ಹಾಕ್ಲೋ ಅಂತ ಕೇಳಿದ್ರಂತ ಅವರು. ಇವ್ರು ಹೇಳಿದ್ರಂತೆ ನಾನಾಗಿ ಹೋಗೋದಿಲ್ಲ, ವಾಲಂಟರಿಲಿ ಐ ನಾಟ್ ಗೋ. ಎಷ್ಟು ಚೆನ್ನಾಗಿ ಹೇಳ್ತಾರೆ, ವಾಲಂಟರಿಲಿ ನಾನು ನಾಟ್ ಗೋ, ನೀವೆತ್ತು ಹಾಕಿದ್ರೆ ಹಾಕ್ಬಹುದು ಅಂತ. ಅವರು ಆ ಲಗೇಜನ್ನು ಹೇಗೆ ಪ್ಲಾಟ್ಫಾರ್ಮ್ ಮೇಲೆ ಎಸೆದ್ರು, ಹಾಂ ಇವ್ರನ್ನು ಎತ್ತಿ ಎಸೆದ್ರು ಪ್ಲಾಟ್ಫಾರ್ಮ್ ಮೇಲೆ. ರಾತ್ರಿ 9:30 ಆಗಿದೆ, ಚಳಿ ಆಗಿದೆ, ತುಂಬ ಚಳಿ ಆಗಿದೆ. ಸ್ವಲ್ಪ ಹೊತ್ತಿಗೆ ಗಾಡಿ ಹೊರಟುಬಿಡ್ತು. ಇವು ಪ್ಲಾಟ್ಫಾರ್ಮಲ್ಲಿ ಸಾಮಾನ್ಯ ಎಲ್ಲ ಬಿದ್ದಿತ್ತಲ್ಲ, ಅದನ್ನು ರೈಲ್ವೆ ಆಫೀಸರ್ಸ್ ಎಲ್ಲ ಸೀಸ್ ಮಾಡ್ಕೊಂಡ್ರಂತೆ. ಕೈಯಲ್ಲಿ ಒಂದು ಹ್ಯಾಂಡ್ ಬ್ಯಾಗ್ ಇಟ್ಕೊಂಡು ಆ ವೇಟಿಂಗ್ ರೂಮ್ ಇರುತ್ತಲ್ಲ ಪ್ರಯಾಣಿಕರ ಕೊಠಡಿ, ಅಲ್ಲೋಗಿ ಕೂತ್ಕೊಂಡ್ರು. ಚಳಿ ಜಾಸ್ತಿ ನೇತಾಲಲ್ಲಿ, ಅದು ಎತ್ತರದ ಪ್ರದೇಶ ಇದೆ, ತುಂಬ ಚಳಿ. ಕೆಲವೊಂದು ಕಡೆಯಿಂದ ಸೌತ್ ಆಫ್ರಿಕಾದಲ್ಲಿ ನೋಡಬೇಕು, ಜಾರ್ಜ್ ಗೀರ್ಜ್ ಅಂತ ಪ್ಲೇಸ್ ಇದೆ, ಗಾಳಿ ಎಷ್ಟಿರುತ್ತೆ ಅಂದರೆ ನಾವು ಗಟ್ಟಿ ಇದ್ದವ್ರು ಹಿಂಗೆ ಹೋಗಬೇಕು, ಗಾಳಿ ಎಳ್ಕೊಂಡ್ಬಿಡುತ್ತೆ, ಮನೆ ಜೋರಾಗಿ ಗಾಳಿ ಬರುತ್ತೆ. ಆ ಚಳಿ ಗಾಳಿಗೆ ತುಂಬ ಕಷ್ಟ ಆಗಿದೆ, ಕೂತ್ಕೊಂಡಿದ್ದಾರೆ ಪ್ರಯಾಣಿಕರು ಕೊಟ್ಟಿರಿ, ಒಬ್ಬರೇ ಇದ್ರಂತೆ. ಇನ್ನೊಬ್ಬ ಬಿಳಿಯ ಇದ್ದ, ಇವನು ಕಂಡ್ರೆ ಹೆದರಿಕೆ, ಅವನು ಕಂಡ್ರೆ ಇವರಿಗೆ, ಅವನು ಎಲ್ಲಿ ಮತ್ತೆ ಏನು ಮಾಡ್ತಾನ ನನ್ನ ಅಂತ. ರಾತ್ರಿಯಲ್ಲಿ ನಡ್ಕೊಂಡು ಕೂತಿದ್ರಂತೆ, ಚಿಂತನೆ ಮಾಡಿದ್ರಂತೆ, ಮರಳಿ ಭಾರತಕ್ಕೆ ಹೋಗ್ಬಿಡ್ಲ ನಾನು, ಅಥವಾ ಇಲ್ಲೇ ಇದ್ದು ಬಿಡ್ಲ, ಇಲ್ಲೇ ನಿಂತು ಹೋರಾಡಿದ್ರೆ ಒಳ್ಳೆಯದು ಅಂತ ನಿರ್ಧಾರ ಮಾಡಿದರು. ಕೊರೆಯೋ ಚಳಿಯಲ್ಲಿ ಒಂದು ಮನಸ್ಸು ಪರಿವರ್ತನೆ ಆಯಿತು ಅಂತ ಬರೀತಾರೆ. ನನ್ನ ಮನಸ್ಸು ಪರಿವರ್ತನೆ ಆದ ಕೊರೆಯೋ ಚಳಿಯಲ್ಲಿ ಇಲ್ಲೇ ನಿಂತ್ಕೊಂಡು ಹೋರಾಡಬೇಕು ಅಂತ ತೀರ್ಮಾನ ಮಾಡಿದೆ. ಇದು ಬಹಳ ಪ್ರಸಿದ್ಧವಾದಂಥ ಘಟನೆ.

0: रेडियो सारंग 107.8 FM।
1: ಇದ್ರ ಮರುದಿನ ಆದಂತ ಘಟನೆ ಜಾಸ್ತಿ ಪ್ರಸಿದ್ಧವಾಗಿಲ್ಲ, ಬಟ್ ಬಹಳ ಮುಖ್ಯವಾದ ಘಟನೆ ನನ್ನ ಮಟ್ಟಿಗೆ ಹೇಳೋದಾದ್ರೆ ಈ ಮೆರಿಟ್ಸ್ಬರ್ಗ್ ಇನ್ಸಿಡೆಂಟ್ ಕಿಂತ ದೊಡ್ಡ ಘಟನೆ ಇದು. ಮರುದಿನ ಇವ್ರು ಟ್ರೈನ್ ಅಂತ ಹೋಗ್ಬಿಡ್ತಲ್ಲ ಇವ್ರದ್ದು. ಅದು ಮರುದಿನ ಏನ್ ಮಾಡಿದ್ರು ಅಂದ್ರೆ ಚಾರ್ಲ್ಸ್ ಟೌನ್ ಅಂತ ಒಂದು ಊರು, ಅಲ್ಲಿ ಟ್ರೈನ್ ಅಲ್ಲಿ ಹೋದ್ರಂತೆ. ಅಲ್ಲಿಂದ ಮುಂದೆ ಕುದುರೆ ಬಂಡಿಯಲ್ಲಿ ಹೋಗ್ಬೇಕು. ಆ ಕುದುರೆ ಬಂಡಿ ಹೇಗಿರ್ತಿತ್ತು ಒಂದ್ ಸ್ವಲ್ಪ ಕಲ್ಪನೆ ಬರ್ಬೇಕು ನಿಮಗೆ. ಮುಂದೆ ಒಂದು ಕುದುರೆ ಹೂಡಿದ್ದಾರೆ, ತಾವು ನೋಡಿರ್ಬೇಕು ಸಾಮಾನ್ಯ ಜಟ್ಕಾ ಆಗಿರೋ ಹಾಗೆ ಒಂದ್ ಎತ್ತರ ಹೀ ಕಾಲಿಡೋ ಜಾಗ, ಎತ್ತರ ಮೇಲೆ ಆ ಜಟ್ಕಾ ಸಾವಿ ಕೂತ್ಕೊಂಡಿರ್ತಾನೆ. ಹಿಂದೆ ಕೋಚ್ ಅಂತ ಇರ್ತದೆ, ಪೂರ್ತಿ ಬಾಕ್ಸ್ ತರ ಕಟ್ಟಿರ್ತಾರೆ, ಒಳಗಡೆ ಜನ ಕೂಡೋದು. ಆಗಿನ ಕಂಡೀಷನ್ ಹೇಗಿತ್ತು ಅಂದ್ರೆ ಬಾಕ್ಸ್ ಒಳಗೆ ಯಾರಾದ್ರೂ ಕೂಡಬಹುದು, ಆದ್ರೆ ಬಿಳಿಯರು ಕರಿಯ ಕೂಡಬಾರದು ಅಂದ್ರೆ ಕರಿಯರಿಗೆ ಕೂಡೋಕೆ ಅವಕಾಶ ಇಲ್ಲ. ಈತ ಟಿಕೆಟ್ ತಗೊಂಡ್ಬಿಟ್ಟಿದ್ದಾರೆ, ಮೊದಲೇ ಬುಕ್ ಆಗಿದೆ ಇವ್ರದ್ದು, ಕೋಚಿಗೆ ಕೂಡ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದಾರೆ. ಹೋದ ತಕ್ಷಣ ಟಿಕೆಟ್ ಇಸ್ ಕ್ಯಾನ್ಸಲ್ಡ್ ಅಂದ್ಬಿಟ್ಟಂತೆ ಇವ್ರದ್ದು. ಇದೊಂದೇ ಕೋಚ್ ಇರೋದು, ಹೋಗೋದಕ್ಕೆ ಮುಂದೆ ಕ್ಯಾನ್ಸಲ್ ಯಾಕಾಯ್ತು ಅಂದ್ರೆ, ಕ್ಯಾನ್ಸಲ್ ಯಾಕಾಯ್ತು ಅಂದ್ರೆ ಆಯ್ತಪ್ಪ ಅಷ್ಟೇನೆ, ನಿನ್ ಜಾಗ ಇಲ್ಲ, ಕರಿಯೇನೆ ಜಾಗ ಇಲ್ಲ ಅಂತ ಹೇಳಿದ್ರಂತೆ. ಅವನ ಮಾಲೀಕ ಬಂದು ನೋಡ್ದ, ಕೋಚ್ ಒಳಗೆ ಎಲ್ಲ ಬಿಳಿಯರಿದ್ದಾರೆ, ಈ ಜಟ್ಕ ಓಡಿಸ್ತಾನಲ್ಲ ಅವನ ಪಕ್ಕದಲ್ಲಿ ಜಾಗ ಖಾಲಿ ಇದೆಯಲ್ಲ ಕೂತ್ಕೊಳ್ಳೋದಕ್ಕೆ, ಅಲ್ಲಿ ಕೂತ್ಕೋತೀಯ ನೀನು ಅಂತ ಕೇಳಿದ್ರಂತೆ. ಆಯ್ತು ಅಂದ್ರೆ ಇವರು, ಬಾಕ್ಸ್ ಒಳಗಂತೂ ಕೂಡಿಸಲ್ಲ. ಅವ್ರು ಹೇಳ್ತಾರೆ, ನನ್ನ ಮನಸ್ಸಿಗೆ ಆದಂತ ಆಘಾತವನ್ನು ತಡ್ಕೊಂಡು ಸುಮ್ಮನೆ ಕೂತೆ, ಯಾಕಂದ್ರೆ ಕೆಲಸಕ್ಕೆ ಹೋಗ್ಬೇಕಲ್ಲ ಮರುದಿವಸ ನಾನು ಕೋರ್ಟ್ಗೆ, ಇದೊಂದೇ ಕೋಚು ಅಂತ ಹೇಳಿ ಅವನ ಪಕ್ಕದಲ್ಲಿ ಕೂತ್ಕೊಂಡೆ. ಮೂರು ತಾಸು ಹೋಯ್ತು, ಮೂರು ತಾಸು ಪ್ರವಾಸ ಆಗಿ ಹೋಯ್ತು. ಮುಂದೆ ಮೂರು ತಾಸು ಆದ್ಮೇಲೆ ಏನಾಯ್ತು ಅಂದ್ರೆ, ಆ ಬಾಕ್ಸ್ ಇರುತ್ತಲ್ಲ, ಕಷ್ಟ ಅನುಕೂಲ ಇದು ಅನಾನುಕೂಲನೂ ಇದೆ, ಆ ಬಾಕ್ಸ್ ಒಳಗೆ ಕೂತಂದ್ರೆ ಸಿಗರೇಟ್ ಸೇರ್ತಾ ಇದ್ರು ಒಂದಿಬ್ರು ಜನ, ಹೊಗೆ ತುಂಬ್ಕೊಂಡ್ಬಿಡುತ್ತೆ ಒಳಗಡೆ. ಒಬ್ಬನಿಗೆ ಸ್ವಲ್ಪ ಹೊಸ ಗಾಳಿ ಬೇಕು ಅನಿಸ್ತು ಒಬ್ಬನಿಗೆ, ಅದಕ್ಕೆ ಅವನೇನ್ ಮಾಡ್ದ, ಮುಂದೆ ಕೂತ್ಕೊಳ್ಳೋಣ, ಈ ಜಟ್ಕ ಓಡಿಸೋನ್ ಪಕ್ಕದಲ್ಲಿ ಕೂತ್ಕೋಬೇಕು ಅಂತ. ಇವನೇನು ಹೋಗ್ಬೇಕು, ಅವಾಗ ಒಳಗೆ ಕಳಿಸೋಂಗಿಲ್ಲ, ಒಳಗೆ ಒಪ್ಪಲ್ಲ ಇವನ. ಅದಕ್ಕೆ ಅವನೇನ್ ಮಾಡಿದ ಗೊತ್ತಾ, ಎಷ್ಟು ಅಪಮಾನ ಅಂದ್ರೆ, ಒಂದು ಕಾಲು ಒರೆಸೋ ಗುಣಿ ಇರ್ತಲ್ಲ ಗುಣಿ ಚೀಲ, ಅದನ್ನು ತಗೊಂಡು ತನ್ನ ಕಾಲು ಹತ್ರ ಹಾಕೊಂಡಂತೆ. ತಾನು ನೋಡಿರ್ಬೇಕು ಜಟ್ಕಾದಲ್ಲಿ ಹುಲ್ಲು ಹಾಕಿರ್ತಾರೆ, ಕುದುರೆ ಹುಲ್ಲು ಹಾಕಿರ್ತಾರೆ, ಕಾಲಿಡೋ ಜಾಗ ಅದು, ಹಿಂಗೆ ಎತ್ತರದಿಂದ ಹೀಗಿರುತ್ತೆ. ಅಲ್ಲಿ ಆ ಗೋಣಿ ಚೀಲ ಎಸ್ಬಿಟ್ಟು, ಏ ಕೂಲಿ ಸಾಮಿ ಅಂತ ಕರೆದಂತೆ, ಏ ಸಾಮಿ ಕೂತ್ಕೋ ಅಲ್ಲಿ ಕೆಳಗಡೆ ಅಂದಂತೆ. ಇವರಲ್ಲೇ ಕೂತ್ಕೋಬೇಕು ಅಂದ್ರು, ಯಾಕಂದ್ರೆ ನಾನು ಕೂತ್ಕೋಬೇಕಿಲ್ಲಿ, ಹೊಸ ಗಾಳಿ ಬೇಕು ನನಗೆ, ಒಳಗಡೆ ಹೊಗೆ ತುಂಬ್ಕೊಂಡ್ಬಿಟ್ಟಿದೆ. ಇವ್ರು ಹೇಳ್ದಂತೆ, ನೋಡು ನನಗೆ ಎರಡು ಹಾದಿ ಉಂಟು, ನಾನು ಇಲ್ಲೇ ಕೂತ್ಕೋಬೇಕು, ಇಲ್ಲ ಒಳಗೆ ಬಾಕ್ಸಲ್ಲಿ ಹೋಗ್ಬೇಕು, ಇಲ್ಲಿ ಕೂತ್ಕೊಳಕ್ ಒಪ್ಪಲ್ಲ ನಾನು ಅಂದ್ರಂತೆ. ಒಪ್ಪಲ್ಲ ಅಂದ ತಕ್ಷಣ ಅವನಿಗೆ ಏನು ಕೋಪ ಬಂತು ಅಂದರೆ, ಇವ್ರ ಕಿವಿ ಮೇಲೆ ಪಟ ಪಟ ಹೊಡೆಯೋಕೆ ಶುರು ಮಾಡಿದ್ದಂತ ಹೊಡೆದ. ಮೊದಲೇ ಇವರು ತೆಲ್ಲಿಗೆ ಆ ಕಂಬಿ ಹಿಡ್ಕೊಂಡಿದ್ದಾರೆ, ಈಗ ರೇಲಿಂಗ್ ಹಿಡ್ಕೊಂಡಿದ್ದಾರೆ ಕೈಯಿಂದ, ಎರಡು ಕೈಯಿಂದ. ಅವನು ಬಂದು ಇವ್ರು ಹೊಡಿತಾನೆ ಹೊಡಿತಾನೆ ಹೊಡಿತಾನೆ, ಮುಖಕ್ಕೆ ಹೊಡೆದಾಗೆಲ್ಲ ಇವ್ರ ತಲೆ ಈ ಕಡೆ ಬಡದು ಬಡದು ರಕ್ತ ಬರೋಕೆ ಶುರು ಆಯ್ತು, ತಲೆಗೆ ಕೆನ್ನೆ ಹರಿದಿದೆ, ರಕ್ತ ಬರೋಕೆ ಶುರು ಆಯ್ತು ಅಲ್ಲಿಂದ. ಅವನು ಎಳಿತಾನೆ, ಇವ್ರೇನು ಬಿದ್ದೆ ಹೋಗ್ಬೇಕು. ಆದ್ರೆ ಇವ್ರೇನು ಮಾಡಿದ್ರು ಅಂದರೆ, ಹೇಳ್ತಾರೆ, ನಾನು ಅವನು ವಾಪಸ್ ಬೈಲೂ ಇಲ್ಲ, ಬಡಿಯೋದಂತೂ ದೂರ ಉಳಿತು, ಭಾಳ ಬಲಶಾಲಿ ಅವನು, ನಾನು ಮಾತು ಆಡಲಿಲ್ಲ, ಕೈನೂ ಬಿಡಲಿಲ್ಲ. ತಮಾಷೆ ಅಬ್ಸರ್ವ್ ಮಾಡಿ, ಪ್ರತಿರೋಧ ತೋರಿಸ್ಲಿಲ್ಲ, ಆದ್ರೆ ಸರೆಂಡರ್ ಆಗ್ಲಿಲ್ಲ, ಗಟ್ಟಿ ಹಿಡ್ಕೊಂಡು ಕೂತ್ಬಿಟ್ಟಿದ್ದೆ. ಅದನ್ನ ಎಷ್ಟು ಮಟ್ಟಿಗೆ ಗಟ್ಟಿ ಹಿಡ್ಕೊಂಡಿದೆ ಅಂದ್ರೆ, ಹೇಳ್ತಾರೆ, ನನ್ನ ಈ ಮುಂಗೈದ ಇರುವಂತ ಎಲುಬುಗಳು ಮುರಿದು ಹೋದ್ರೂ ಅಡ್ಡಿ ಇಲ್ಲ, ಕೈ ಬಿಡೋದಿಲ್ಲ ಅಂತ ಹಠ ಮಾಡಿ ಹಿಡ್ಕೊಂಡಿದ್ದೆ ನಾನು ಅಂತ. ಆಮೇಲೆ ಇದ್ದವ್ರಲ್ಲ ಅಂದ್ರಂತೆ, ಯಾಕೆ ಹೊಡಿತೀರಿ, ಸತ್ತೋಗ್ತಾನೆ ಪಾಪ ಅಂತ ಬಿಟ್ಬಿಟ್ರಿ ಅವನ ಅಂದ್ರಂತೆ. ಅವನು ಬಿಡಲಿಲ್ಲ, ಕೋಪದಿಂದ ಹೇಳಿದಂತೆ, ಇದು ಮುಗಿಲಿ ಪ್ರವಾಸ ಮುಗಿದ ನೋಡ್ಕೋತೀನಿ ಇನ್ನ ಅಂತ ಹೇಳಿದಂತೆ. ಹೇಳಿಬಿಟ್ಟು ಮತ್ತೆ ಅವ್ನು ಬಾಕ್ಸಿಗೆ ಹೋದ. ಇವ್ರೇನು ಜಾಗ ಬಿಟ್ಟು ಹೋಗ್ಲಿಲ್ಲ, ಅಲ್ಲೇ ಕೂತ್ಕೊಂಡ್ರಂತೆ. ಕೂತ್ಕೊಂಡ್ಬಂದು ರಾತ್ರಿ ಮನೆಗೆ ಬಂದು ಡೈರಿಯಲ್ಲಿ ಬರೀತಾರೆ, ನನ್ನ ಸಕ್ರಿಯ ಅಹಿಂಸೆ ಇಲ್ಲಿಂದ ಪ್ರಾರಂಭವಾಯಿತು ಅಂತ, ಪ್ಯಾಸಿವ್ ರೆಸಿಸ್ಟೆನ್ಸ್ ಇಲ್ಲಿಂದ ಶುರು ಆಯಿತು ಅಂತ. ಎಷ್ಟು ಅದ್ಭುತ ಮಾತು ಗೊತ್ತಾ, ಮುಂದೆ ಅವರ ಜೀವನದುದ್ದಕ್ಕೂ ಅವ್ರನ್ನ ನಡೆಸಿದ್ದಂಥದ್ದು ಪ್ಯಾಸಿವ್ ರೆಸಿಸ್ಟೆನ್ಸ್ ಇದು. ಇದನ್ನ ಅಲ್ಲಿ ಬಂತು ನನಗೆ ಅಂತ ಹೇಳ್ತಾರೆ. ಅಂದ್ರೆ ನಾನು ವಾಪಸ್ ಹೊಡಿಲಿಲ್ಲ, ಹಿಂಸೆಯನ್ನು ಮಾಡಲಿಲ್ಲ, ಬಾಯಿಂದಾಗಲಿ ಕೈಯಿಂದಾಗಲಿ ಹಿಂಸೆಯನ್ನು ಮಾಡಲಿಲ್ಲ, ಆದ್ರೆ ನನ್ನ ಸ್ಥಾನವನ್ನು ಬಿಟ್ಕೊಡ್ಲಿಲ್ಲ, ನನ್ನ ನಿರ್ಧಾರದಿಂದ ಹಿಂದೆ ಹೋಗಲಿಲ್ಲ, ಆದ್ರೆ ಅವನು ಹೇಳಿದಂಗೆ ನಡ್ಕೊಳ್ಳಲಿಲ್ಲ ನಾನು, ಇದು ಪ್ಯಾಸಿವ್ ರೆಸಿಸ್ಟೆನ್ಸ್ ಶುರು ಆಯಿತು ಅಂತ ಹೇಳ್ತಾರೆ. ಇವತ್ತಿನ ಮಾತನ್ನು ನಿಲ್ಲಿಸೋಣ, ನಮಸ್ಕಾರ.

0: Cheers.
1: Hello friends. ನಾನಂದು ಇವತ್ತು ತುಂಬ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಗಿದೆ. ಬನ್ನಿ ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
2: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡ್ತು ರಾಹುಲ್, ನನಗೆ ಭಯ ಆಗ್ತಿದೆ.
3: ಅಯ್ಯೋ ಇವಳೊಬ್ಳು ಅಂಜು ಬುರ್ಕಿ.
4: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯ ವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
5: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 ಎಫ್ಎಂ.
6: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ಪಂಪ ಪ್ರಶಸ್ತಿಗೆ ಭಾಜನರಾದ ಖ್ಯಾತ ವಿದ್ವಾಂಸರಾದ ಪ್ರೊಫೆಸರ್ BA ವಿವೇಕ್ ರೈ ಅಭಿನಂದನಾ ಸಮಾರಂಭದಲ್ಲಿ ಅಭಿನಂದನೆಗೆ ಪ್ರತಿಕ್ರಿಯೆಯನ್ನು ನೀಡಿ ಮಾತನಾಡಿದ ಪ್ರೊಫೆಸರ್ BA ವಿವೇಕ್ ರೈ ಇವರ ಮಾತುಗಳನ್ನು ಕೇಳ್ತಾ ಬಂದ.
1: ಪಂಪ ಪ್ರಶಸ್ತಿಯ ಬಗ್ಗೆ ಸೋಮಣ್ಣವರು ತುಂಬ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಪ್ರೊಫೆಸರ್ ಚಿನ್ನಪ್ಪಗೌಡರು ಅದರ ವಿವರಣೆಗಳನ್ನೆಲ್ಲ ಅನೇಕ ವಿಸ್ತರಿಸಿದ್ದಾರೆ. ನಾನು ಅದನ್ನು ಪಡೆಯುವವನು 38ನೇವನು. ಆದರೆ ನನಗೆ ಒಂದು ಸಂಭ್ರಮ ಮತ್ತು ಸಂಕೋಚ ಏನೆಂದರೆ ಅದನ್ನು ಮೊತ್ತ ಮೊದಲು ಪಡೆದವರು ನಾನು ಬದುಕಿನಲ್ಲಿ ಒಂದು ಆದರ್ಶ ಅಂತ ಇಟ್ಟುಕೊಂಡಂತಹ ಕುವೆಂಪು ಅವರು, ಎರಡನೇದನ್ನು ಪಡೆದವರು ಅದೇ ರೀತಿ ನಾನು ಆದರ್ಶ ಇಟ್ಟುಕೊಂಡಿದ್ದಂತಹ ಡಾಕ್ಟರ್ ಶಿವರಾಮ ಕಾರಂತರು. ಒಬ್ಬರು ಕಾವ್ಯಕ್ಕೆ ಶ್ರೀ ರಾಮಾಯಣ ದಶಮಿಗೆ, ಮತ್ತೊಬ್ಬರು ಕಾದಂಬರಿಗೆ ಪಡೆದರು. ಬಹುಶಃ ಒಂದು ಕಾವ್ಯ ಮತ್ತು ಕಾದಂಬರಿ ಎರಡು ಕೂಡ ಬದುಕಿನ ಎರಡು ಮಾರ್ಗಗಳನ್ನು ಅವು ಕೊಟ್ಟಂಥವುಗಳು. ಮತ್ತು ನನ್ನ ಬದುಕಿಗೆ ಕುವೆಂಪು ಅವರ ದರ್ಶನ ಮತ್ತು ಕಾರಂತರ ವೈಚಾರಿಕತೆಗಳು ಅವು ನನ್ನನ್ನು ಈವರೆಗೆ ಮುನ್ನಡೆಸಿಕೊಂಡು ಬಂದಿವೆ. ಆದ್ದರಿಂದ ನಾನು ಏನು ಮಾತು ಹೇಳಿದರೂ ಕೂಡ ಆ ಎರಡು ಮುಖ್ಯ ಧಾರೆಗಳನ್ನು ಸೇರಿಸುವ ಪ್ರಯತ್ನವನ್ನು, ಅದರ ನಡುವೆ ಬೇರೆ ಬೇರೆ ಸಂದರ್ಭದಲ್ಲಿ ನನಗೆ ದೊರೆತ ಅವಕಾಶಗಳನ್ನು ನಾನು ಸ್ಮರಿಸಿಕೊಳ್ಬೇಕು. ಮಂಗಳೂರು ವಿಶ್ವವಿದ್ಯಾಲಯವನ್ನು ನಾನು ಯಾವಾಗಲೂ ನಮ್ಮ ವಿಶ್ವವಿದ್ಯಾಲಯ ಅಂತ ನಾನು ಕರೀತೇನೆ. ನಾನು ಹಂಪಿಯಲ್ಲಿ ಕುಲಪತಿಯಾಗಿದ್ದೆ, ಮುಕ್ತ ವಿಶ್ವವಿದ್ಯಾಲಯ ಕುಲಪತಿಯಾಗಿದ್ದೆ, ಜರ್ಮನಿಯ ವಿಸ್ಬರ್ಗ್ ವಿಶ್ವವಿದ್ಯಾಲಯದಲ್ಲಿ 3 ವರ್ಷ ಅಲ್ಲಿ ಅತಿಥಿ ಪ್ರಾಧ್ಯಾಪಕ ಆಗಿದ್ದೆ. ಆದರೆ ನನಗೆ ಈ ವಿಶ್ವವಿದ್ಯಾಲಯ ಇದು ಕೇವಲ ಒಂದು ಕಟ್ಟಡಗಳ ಸಮುಚ್ಚಯ ಅಲ್ಲ. ವಿಶ್ವವಿದ್ಯಾಲಯ ಕೆಲವು ಕುಲಪತಿಗಳ, ಕುಲಸಚಿವರ, ಅಧಿಕಾರಿಗಳ, ಪ್ರಾಧ್ಯಾಪಕರುಗಳ ಒಂದು ಸಮೂಹ ಅಲ್ಲ. ಇದು ನನ್ನ ಭಾವನೆ ಮತ್ತು ಬೌದ್ಧಿಕತೆಗಳ ಒಂದು ಬೆರಕೆಯ, ಬೆಸುಗೆಯ ಒಂದು ಪ್ರತಿಮೆ. ಇಟ್ಸ್ ಎನ್ ಇಮೇಜ್ ಆಫ್ ಮೈ ಬೋತ್ ಇಮೋಷನಲ್ ಆ್ಯಂಡ್ ಇಂಟಲೆಕ್ಚುವಲ್ ಡೈಮೆನ್ಷನ್ಸ್. ನನಗೆ ಇಲ್ಲಿ ಭಾವನೆಗಳು ಸಿಕ್ಕಿದ್ದು ಇಲ್ಲೇನೆ, ಬೌದ್ಧಿಕವಾಗಿ ನಾನು ಬೆಳೆದದ್ದು ಇಲ್ಲೇನೆ. ಆದ ಕಾರಣ ಇದನ್ನು ನಾನೊಂದು ಇಮೇಜ್ ಅಂತ ಕರೀತೀನಿ. ಅದಕ್ಕಾಗಿ ಇಲ್ಲಿ ಕಟ್ಟಡಗಳು ಹೆಚ್ಚಾಗ್ತಾ ಹೋಗಿವೆ, ಕುಲಪತಿಗಳು ಹೋಗ್ತಾ ಬಂದಿದ್ದಾರೆ. ಆದರೆ ಮಂಗಳೂರು ವಿಶ್ವವಿದ್ಯಾಲಯ ಅನ್ನುವಾಗ ನನ್ನ ಕಲ್ಪನೆ ಅದೊಂದು ಒಂದು ವಿಶೇಷವಾದ ಒಂದು ಇಮೇಜ್ ಅನ್ನುವಂಥದ್ದು. ಈ ವಿಶ್ವವಿದ್ಯಾಲಯ ಆಗುವ ಪೂರ್ವದಲ್ಲಿ ಅದು ಮೈಸೂರು ವಿಶ್ವವಿದ್ಯಾಲಯ ಇತ್ತು. ನಾನು ಯೋಚನೆ ಮಾಡ್ತಾ ಇದ್ದೆ, ಉನ್ನತ ಶಿಕ್ಷಣ ಅಂತ ಹೇಳಿದಾಗ ನನಗೆ ಎರಡು ತಾಯಿಯಂದಿರಿದ್ದಾರೆ, ಒಬ್ಬಳು ನನ್ನ ಹೆತ್ತ ತಾಯಿ, ಇನ್ನೊಬ್ಬಳು ಸಾಕಿದ ತಾಯಿ. ನನ್ನ ಹೆತ್ತ ತಾಯಿ ಅದು ಮೈಸೂರು ವಿಶ್ವವಿದ್ಯಾಲಯ, ಸಾಕಿದ ತಾಯಿ, ಪೋಷಣೆ ಮಾಡಿದ ತಾಯಿ, ಇವತ್ತು ಸಾಕ್ತಾ ಇರುವ ತಾಯಿ ಅದು ಮಂಗಳೂರು ವಿಶ್ವವಿದ್ಯಾಲಯ. ನನ್ನ BSc ಪದವಿ ಪಡೆದದ್ದು ನಾನು ಮೈಸೂರು ವಿಶ್ವವಿದ್ಯಾಲಯದಿಂದ, ಕನ್ನಡ MA ನಾನು ಪದವಿ ಪಡೆದದ್ದು ಮೈಸೂರು ವಿಶ್ವವಿದ್ಯಾಲಯದಿಂದ, ನಾನು ಡಾಕ್ಟರೇಟ್ ಪಡೆದದ್ದು ಮೈಸೂರು ವಿಶ್ವವಿದ್ಯಾಲಯದಿಂದ. ನನಗೆ ಮೊತ್ತ ಮೊದಲ ಬಾರಿ ಕರೆದು ಕೆಲಸ ಕೊಟ್ಟಂತಹದ್ದು ಮೈಸೂರು ವಿಶ್ವವಿದ್ಯಾಲಯ. ಯಾವುದೇ ಪ್ರಭಾವ, ಸಂಬಂಧ, ಜಾತಿ ಏನೂ ಇಲ್ಲದೆ 1970ರಲ್ಲಿ ಪ್ರೊಫೆಸರ್ ಜವರೇಗೌಡರು, ದೇ ಜವರೇಗೌಡರು ಆಗತಾನೆ ಕುಲಪತಿಯಾಗಿದ್ದರು. ಡಾಕ್ಟರ್ ಹಾಮಾನಾಯಕರು ಕನ್ನಡಾಧ್ಯಕ್ಷತೆಯ ನಿರ್ದೇಶಕರಾಗಿದ್ದರು. ನಾನು ಏಪ್ರಿಲ್ನಲ್ಲಿ ನನ್ನ ಕನ್ನಡ MA ಫಲಿತಾಂಶ ಮಂಗಳೂರು ಸ್ನಾತಕೋತ್ತರಕ್ಕಿಂತಲ್ಲಿ ಬಂದಿತ್ತು. ನನ್ನ ಅದೃಷ್ಟಕ್ಕೆ ನನಗೆ ಮೊದಲನೇ ಸ್ಥಾನ ಬಂದಿತ್ತು. ನಾನು ಯಾವುದೋ ಕಾಲೇಜಿನಲ್ಲಿ ಎರಡು ಕಡೆ ಅರ್ಜಿ ಹಾಕ್ತಾ ಇದ್ದೆ, ಎಲ್ಲಾರು ಲೆಕ್ಚರ್ ಪೋಸ್ಟ್ ಸಿಗ್ಬೋದು ಅಂತ. ಆ ವೇಳೆಗೆ ಬೇರೆ ಯಾರೆಂದೋರು ಹೇಳಿ ಕಳಿಸಿ ಮೈಸೂರಿಗೆ ಕರಲಿಕ್ಕೆ ಹೇಳಿ ಜಲಶಿಂಪುರಮಿನ ಗೋದೂಳಿ ಹಮಾನಾಯಕರ ಮನೆಗೆ ನನ್ನನ್ನು ಕರೆಸಿ ಒಂದು ಅವರೇ ಒಂದು ತಾವು ಕಾಗದ ಕೊಟ್ಟು ಹೇಗೆ ಅರ್ಜಿ ಬರೀಬೇಕು ಅಂತ ಬರೆಸಿ ಸಹಿ ಹಾಕಲಿಕ್ಕೆ ಹೇಳಿ ನಾನು ಕೊಂಡೋದ ಈ ಮಾರ್ಕ್ಸ್ ಕಾರ್ಡುಗಳ ಪ್ರತಿ ಮಾಡಿಸಿ ಅಂಟಿಸಿ ಒಂದು ವಾರದಲ್ಲಿ ನನಗೆ ಉಪನ್ಯಾಸಕನ ಒಂದು ಆದೇಶವನ್ನು ಕೊಟ್ಟಿರುವುದು ಇವತ್ತು ನನಗೊಂದು ಕನಸು ಅಂತ ಕಾಣ್ತದೆ. ಯಾಕೆಂದರೆ ಸಂದರ್ಶನ ಏನೂ ಇಲ್ಲ, ಅಂದರೆ ನನಗೆ ಯೂನಿವರ್ಸಿಟಿಯಲ್ಲಿ ನಾನು ಮೊದಲು ಪ್ರವೇಶ ಮಾಡಿದ್ದೇ ಇವತ್ತು ಅವರಿಬ್ಬರೂ ಇಲ್ಲ, ಜವರೇಗೌಡರು ಇಲ್ಲ, ಹಾಮನಾಯಕರು ಇಲ್ಲ. ನನಗೆ ಏನೂ ಸಂಬಂಧ ಇಲ್ಲದ ಒಬ್ಬ ಹುಡುಗನನ್ನು ಆಗ ನಾನು 23-24 ವಯಸ್ಸಿನ ಆಗುತ್ತಾನೆ ಎಮ್ ಎ ಆಗಿತ್ತು. ಅದು ಬಹುಶಃ ನನ್ನ ಇಡೀ ಬದುಕಿನ ದೊಡ್ಡ ತಿರುವಾಯಿತು. ವಿಶ್ವವಿದ್ಯಾಲಯದಲ್ಲಿ ಒಂದು ಉಪನ್ಯಾಸಕ ಆದ್ದು ಅಂತ 300 ರೂಪಾಯಿ ಸಂಬಳ, 30 ರೂಪಾಯಿ ಡಿ ಎ, 330 ರೂಪಾಯಿ. ಮರು ವರ್ಷ ಕ್ರಾಫರ್ಡ್ ಹಾಲ್ನಲ್ಲಿ ಸಂದರ್ಶನ ಆದಾಗ ನನ್ನ ತುಳುಗಾದೆಗಳು ತುಳುಗೋಟೆಯಲ್ಲಿ ಪ್ರಕಟ ಆಗಿತ್ತು. ಡಾಕ್ಟರ್ ಮರಿಯಪ್ಪ ಭಟ್ರು ಮದ್ರಾಸಿನಿಂದ, ಚಿದಂಬರ ದೀಕ್ಷಿತ್ ಬಾಂಬೆಗಿಂದ, ಕೃಷ್ಣರಾವ್ ಅವರು ಹೈದರಾಬಾದಿನಿಂದ, ದೊಡ್ಡ ದೊಡ್ಡ ಹೊಸ ಜೈಂಟ್ಸ್ ಅಂತ ಹೇಳುವ ಅವರು ಅಲ್ಲಿ ಇಂಟರ್ವ್ಯೂ ಮಾಡಿದರು. ನನ್ನ ಆಯ್ಕೆ ಆಯಿತು 1971 ಜುಲೈಯಲ್ಲಿ. ಆಗಸ್ಟ್ನಲ್ಲಿ ನನಗೆ ಕಾಯಂ ಉಪನ್ಯಾಸಕ ಅಂತ ಬಂತು. 400 ರೂಪಾಯಿ ವೇತನ ಮತ್ತು 40 ರೂಪಾಯಿ. 10 ವರ್ಷ 400 ರೂಪಾಯಿಯಲ್ಲಿ ಬಹಳ ಸುಖವಾಗಿ ಬದುಕಿದ್ದೆ ನಾನು. ಪ್ರತಿ ತಿಂಗಳು ಒಂದು 50 ರೂಪಾಯಿಯ ಪುಸ್ತಕ ತೊಗೊಳ್ತಾ ಇದ್ದೆ ಪ್ರೊಫೆಸರ್, 50 ರೂಪಾಯಿ ಪುಸ್ತಕ ಅಂದರೆ ನಮಗೆ ಸುಖದ ಕಾಲ ಅದು. ಆಗ ಕಾರಣಕ್ಕಾಗಿ ನೀವು ಏನನ್ನು ಈ ಕ್ಯಾಂಪಸ್ ಮಂಗಳಗೋತ್ರಿ ಹೇಳ್ತೀರೋ ಅದರ ಹೆಸರು ಕೊಟ್ಟವರು ನನ್ನ ಗುರುಗಳು ಪರಮೇಶ್ವರ ಭಟ್ರು. ನಾನು ಮತ್ತು ನನ್ನ ಸಹಪಾಠಿ ಚನ್ನಕೇಶವ ಅಂತ ಅವರು ನಿಧನರಾಗಿದ್ದಾರೆ. ನಾವು ಒಟ್ಟಿಗೆ ಒಂದು ದಿನ ಬೆಂದೂರುವೆಲ್ನವರ ಮನೆಯಿಂದ ನಾವು ವುಡ್ಲ್ಯಾಂಡ್ಸಿಗೆ ಹೋಗ್ತಾ ಇದ್ದಾಗ ಅವರು ಮಾತಾಡ್ತಾ ಇದ್ದಾಗ ಅವರೇ ಹೇಳಿದ್ದಕ್ಕೆ ಮಂಗಳಗೋತ್ರಿ ಹೆಸರು ಕೊಡುವ ಅಂತ. ಹಾಗೆ ವಿಶ್ವವಿದ್ಯಾಲಯ ನನಗೆ ಇಲ್ಲಿ ಅನ್ನ ಕೊಟ್ಟಿತ್ತು ಮೊದಲನೇ ಬಾರಿ. 10 ವರ್ಷ ನಾವು 400 ರೂಪಾಯಿಯಲ್ಲಿ ಸುಖವಾಗಿ ಈ ಆಗ ಇಲ್ಲಿ ನೀರು ಇರಲಿಲ್ಲ, ಕಟ್ಟಡ ತೋರ್ತಾ ಇತ್ತು. ಅಲ್ಲಿ ಬ್ಯಾರಿಯವರ ಅಂಗಡಿಗೆ ಹತ್ತಿರ ಒಂದು ಬಾವಿ ತೋಡಿಸಿದರು, ಜವರೇಗೌಡರು ಬಂದು ಬಾವಿ ನೋಡ್ತಾ ಇದ್ದರು. ನಂತರ ಡಿ ವಿ ಆರ್ಸ್ ಅವರು ಕುಲಪತಿ ಬಂದಾಗ ಎಕನಾಮಿಕ್ಸಿನ ಲೆಕ್ಚರ್ಸ್ಗಳು ಕೇಳಿದ್ದಕ್ಕೆ ಹೋಗಿ ಅರಬ್ಬಿ ಸಮುದ್ರಕ್ಕೆ ಹೋಗಿ ಬೀಚಲ್ಲಿ ತಿರುಗಾಡಿ ಅಂತ ಹೇಳಿದರು. ಸ್ಟ್ರೈಕ್ ಆಯಿತು, ಇದೆಲ್ಲ ಕಥೆಗಳು ತುಂಬ ಇವೆ. ಕೊನೆಗೂ ಏನಾಗಿದೆ, ನಮಗೇನಾಗಿದೆ ಯೂನಿವರ್ಸಿಟಿ ಆಗ್ತದೆ ಅಂತ ಏನು ಗೊತ್ತಿಲ್ಲ. ನಮಗೇನಾಗಿದೆ ಪಾಠ ಮಾಡೋದು ಪಾಠ ಮಾಡೋದು ಹೇಳಿದ್ರು ಚಿನ್ನಪ್ಪ ಅವರು. ನನ್ನ ಗುರುಗಳು ಪರಮೇಶ್ವರ ಭಟ್ರು, ನಾನು ಪರಮೇಶ್ವರ ಭಟ್ರು, ಲಕ್ಕಪ್ಪ ಗೌಡರು, ಚಂದ್ರಶೇಖರ ಐತಾಳ, ವಿವೇಕರಿ, 4 ಚತುರ್ಮುಖರು ನಾವು. ನಾನು ಕೊನೆಯವರ ಕಿರಿಯವ. ಪ್ರೊಫೆಸರು ಒಂದು ಹೊಸ ವಿಷಯ ಬಂದರೆ ವಿವೇಕರಿ ನೀವು ಹೊಸಬ್ಬರು, ನೀವು ಓದ್ಕೊಂಡು ಪಾಠ ಮಾಡಿ ಅಂತ. 73ನೇ ಸವಿ ನನಗೀಗಲೂ ನೆನಪಿದೆ, ಮೈಸೂರಿನ ಸಿಲೆಬಸ್ಸು ಅಲ್ಲಿ ಜಾನಪದ ವಿದ್ವಾಂಸರು ನನಗೆ ಅದೇ ಕೆಲವು ಮಂದಿಗೆ ಲಕ್ಷ್ಮಣ ಭಟ್ರೆ ಬಾಯಿಪಟ್ಟಾಗಿದೆ ಹೇಳೋ ಜಾನಪದ ವಿದ್ವಾಂಸ, ನಾನು ಜಾನಪದ ವಿದ್ವಾಂಸ ಅಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೆ ನಾನು ಸುಮ್ಮನೆ ಕೂತ್ಕೊಂಡು ಆಯಿತು ಅಂತ ಕೇಳ್ತಾ ಇರುವಂಥದ್ದು. ನಾನು ಎಮ್ ಎಲ್ಲಿ ಜಾನಪದ ಓದಲಿಲ್ಲ, ಏನು ಓದಲಿಲ್ಲ. ಆಮೇಲೆ ನನಗೆ ಓದಲಿಕ್ಕೆ ಬಂತು. ಆಗ ಮೊದಲನೇ ಒಂದು ಪೇಪರ್ ಇದ್ದದ್ದು ಸ್ಟಡಿ ಆಫ್ ಕಲ್ಚರ್ ಅಂತ, ಅದು ಕಲ್ಚರಲ್ ಆಂಥ್ರೋಪಾಲಜಿ ಆ್ಯಂಡ್ ಸೋಷಿಯಲ್ ಆಂಥ್ರೋಪಾಲಜಿ. ಕನ್ನಡದಲ್ಲಿ ಒಂದೇ ಒಂದು ಪುಸ್ತಕ ಇಲ್ಲ. ಕೆನರಾ ಕಾಲೇಜಿನಲ್ಲಿ ಆಗ ರಾಘವೇಂದ್ರ ಪ್ರಭು ಅಂತ ಇದ್ದರು, ಅವರ ಹತ್ರ ಒಂದು ಬಾರಿ ಸಿಕ್ಕಿದಾಗ ಹೇಳಿದರು ಅದು ಈ ಕನ್ನಡದಲ್ಲಿ ಇಲ್ಲ, ಇಂಗ್ಲೀಷ್ನಲ್ಲಿದೆ. ಒಂದು ಬಿಯಲ್ಸ್ ಆ್ಯಂಡ್ ಹಾಯರ್ನದ್ದು, ಇನ್ನೊಂದು ಹ್ಯಾಮಂಡ್ ಮತ್ತು ಕ್ರೋಬರ್ ಅಂತ. ಮಂಗಳೂರಿನಲ್ಲಿ ಒಂದೇ ಒಂದು ಪುಸ್ತಕದ ಅಂಗಡಿ ಇಲ್ಲ. ಕೊನೆಗೆ ನಾವು ಗೀತಾ ಬುಕ್ ಹೌಸಿಗೆ ಒಂದು ಬಿ ಪಿ ಪಿಯಲ್ಲಿ ತರಿಸಿದೆ. ನಾನು ಕನ್ನಡ ಮಾಧ್ಯಮದಲ್ಲಿ ಕೂಡ ಒಂದು ಹಳ್ಳಿಯಿಂದ ಬಂದವನು. ಎಷ್ಟು ಹಳ್ಳಿಯಿಂದ ಅಂದರೆ ನಾನು 1ನೇ ತರಗತಿಯಿಂದ ನಾನು 8ನೇ ತರಗತಿವರೆಗೆ ಚಿಮ್ಮಿಣಿ ದೀಪದಲ್ಲಿ ಓದಿದ್ದವನು. ಪುತ್ತೂರಿನಲ್ಲಿ ನಾನು ಪಿ ಯು ಸಿವರೆಗೆ ಚಿಮ್ಮಿಣಿ ದೀಪದಲ್ಲಿ ಓದಿ ಆಮೇಲೆ ಕಾಲೇಜ್ ಬಂದ ಮೇಲೆ ನಮ್ಮ ಮನೆಗೆ ಲೈಟ್ ಬಂದದ್ದು. ಆದ ಕಾರಣ ನಮಗೆ ಇಂಗ್ಲೀಷ್ ಇಂಗ್ಲೀಷ್, ಆದರೆ ಮೈಸೂರು ಯೂನಿವರ್ಸಿಟಿಯ ಇಂಗ್ಲೀಷ್ ಕನ್ನಡ ಡಿಕ್ಷನರಿ ನೋಡಿಕೊಂಡು ಒಂದು 5-6 ವರ್ಷ ಪಾಠ ಮಾಡಿದ್ದೆ. ಆಮೇಲೆ ನನಗೇನಾಯಿತು ಅಂದರೆ ಆಗಿನ ಲೈಬ್ರೇರಿ ಭಾಳ ಅನುಕೂಲ ಇದ್ದರು. ನಾನು ಸೋಷಿಯಾಲಜಿ ಸೋಷಿಯಲ್ ಆಂಥ್ರೋಪಾಲಜಿ ಪುಸ್ತಕ ಎಷ್ಟು ತರಿಸಿದೆ ಅಂದರೆ, ತರಿಸಿದಲ್ಲೆಲ್ಲ ಓದಿದೆ ಅಂದರೆ, ಆಮೇಲೆ 82ರಲ್ಲಿ ಸೋಷಿಯಾಲಜಿ ಡಿಪಾರ್ಟ್ಮೆಂಟ್ ಆದಾಗ ಜಿ ಕೆ ಕಾರಂತ ಅಂತ ಅವರು ಲೆಕ್ಚರಿಗೆ ಬಂದು ಹೇಳಿದ್ರು, ಸರ್ ನಮ್ಮ ಸೋಷಿಯಾಲಜಿಗೆ ಬೇಕಾದ ಒಂದು 50% ಪುಸ್ತಕ ನೀವು ತರಿಸಿಕೊಟ್ಟಿದ್ದೀರಿ ಅಂತ ಹೇಳಿದರು. ನಾನು ಹೇಳಿ ತರಿಸಿದ್ದು ಮಾತ್ರ ಓದಿದ್ದೇನೆ ಕಾರಂತರೆ ಅಂತ ಹೇಳಿದೆ ನಾನು ಆ ಕಾಲಕ್ಕೆ. ಅದೇ ರೀತಿ ಲಿಂಗ್ವಿಸ್ಟಿಕ್ಸಿಗೆ ಒಂದು ಕಾಲಕ್ಕೆ ಅದೊಂದು ಹುಚ್ಚಿತ್ತು. ನನ್ನ ಕಾಲಕ್ಕೆ ಫೋಕ್ಲೋರು ಫ್ಯಾಷನ್ ಅಲ್ಲ, ಲಿಂಗ್ವಿಸ್ಟಿಕ್ಸ್ ಫ್ಯಾಷನ್ ಇತ್ತು 70ರ ಆರಂಭದಲ್ಲಿ. ನಾನು ಇದ್ದ ಎಲ್ಲ ಲಿಂಗ್ವಿಸ್ಟಿಕ್ಸ್ಗಳನ್ನು, ಅದು ಕೂಡ ತುಂಬ ಅಡ್ವಾನ್ಸ್ಡ್ ಪುಸ್ತಕ ಕೆಲವು ತರಿಸಿದೆ, ಅದನ್ನು ಎಷ್ಟು ಜನ ಓದಿದ್ದಾರೆ ಗೊತ್ತಿಲ್ಲ. ಅದೆಲ್ಲ ಓದುವುದಂತರ ಆ ಕಾಲಕ್ಕೆ ಹುಚ್ಚು ಏನೆಂದರೆ, ಒಂದು ಕಡೆಗೆ ಪಂಪ ಓದುವುದು, ಸಾಹಿತ್ಯ ಓದುವುದು ಛಂದಸ್, ಇನ್ನೊಂದು ಕಡೆಯಲ್ಲಿ ಇಂಗ್ಲೀಷ್ ಪುಸ್ತಕ ಓದುವುದು. ಇದನ್ನು ನಾನು ಸ್ವಂತ ಆಸಕ್ತಿಯಿಂದ ಓದ್ತಾ ಹೋದೆ. ಸಾಹಿತ್ಯ ವಿಮರ್ಶೆ ಮಾಡಬೇಕಾಗಿದ್ದಾಗ ಇಂಗ್ಲೀಷ್ ಡಿಪಾರ್ಟ್ಮೆಂಟ್ ಆಗುವ ಮೊದಲು ಹೇಳ್ತಾ ಇದ್ದೇನೆ. ಅಲ್ಲಿವರೆಗೆ ಎಫ್ ಆರ್ ಲೀವಿಸ್ವರೆಗೆ ಮಾತ್ರ ಇತ್ತು ಅರಿಸ್ಟಾಟಲ್ನಿಂದ. ನಾನು ಆಮೇಲೆ ಲೈಬ್ರರಿಗೆಯಲ್ಲಿ ಆಗ ಇಂಟರ್ನೆಟ್ ಎಲ್ಲ ಇಲ್ಲ, ಆಗ ಅಲ್ಲಿಯ ಕೆಟ್ಲಾಗ್ಗಳಲ್ಲಿ ಫ್ಯಾಮಿನಿಸ್ ಕ್ರಿಟಿಸಮ್ ಮತ್ತು ಮಾರ್ಕ್ಸಿಸಮ್ನ ಪುಸ್ತಕಗಳನ್ನು ತರಿಸಿದೆ. ಆಮೇಲೆ ಯೂನಿವರ್ಸಿಟಿ ಆದಮೇಲೆ ಪ್ರೊಫೆಸರ್ ರಾಮಕೃಷ್ಣ ಸಂಪರ್ಕ ಆದಮೇಲೆ ಇನ್ನಷ್ಟು ತರಿಸಿದೆ. ಮೊತ್ತ ಮೊದಲ ಬಾರಿ ಅವೆಲ್ಲವನ್ನು ಅಂದರೆ ಸಿಲೆಬಸ್ ಮಾಡೋ ಸ್ವಾತಂತ್ರ್ಯ ನಮಗಿದ್ದ ಕಾರಣ ನಾವೇ ಮಾಡೋದು, ಪಾಠ ಮಾಡೋದು. ಹಾಗೇನಾಗಿದೆ, ಇದರಿಂದ ಏನಾಯಿತು ಅಂದರೆ ಬೌದ್ಧಿಕವಾಗಿ ನನಗೆ ಅನುಕೂಲ ಆಯಿತು. ಅದರಿಂದ ನನಗೇನಾಗ್ತದೆ ಅಂದರೆ ಈ ನನ್ನ ಸಾಕು ತಾಯಿ ಇದೆಲ್ಲ, ಇವತ್ತು ಸಾಕು ತಾಯಿ. ಯಾಕೆಂದರೆ ಇಲ್ಲಿ ಕುಲಪತಿಗಳಿದ್ದಾರೆ, ಫಿನಾನ್ಸ್ ಆಫೀಸರ್ನವರು ಸಂಗಪ್ಪನವರಿದ್ದಾರೆ, ಪ್ರತಿ ತಿಂಗಳು ಅವರು ಪೆನ್ಷನ್ ಕೊಟ್ಟ ಕಾರಣ ಅವರು ಈಗಲೂ ನಮಗೆ ಸಾಕು ತಾಯಿ. ಯಾಕೆಂದರೆ ಅದು ನಮ್ಮನ್ನು ಮತ್ತು ಉದ್ದಕ್ಕೂ ಬೌದ್ಧಿಕವಾಗಿ ನಾನೊಂದು ಮನೆ ಕಟ್ಟಿಸಿದೆ 86-87. ಆಗ ಮನೆ ಕಟ್ಟುವ ಸಾಲ ಕೊಟ್ಟದ್ದು ಮಂಗಳೂರು ವಿಶ್ವವಿದ್ಯಾನಿಲಯ, ಅದು ತೀರಿಸಿದ್ದೇನೆ. ಆಮೇಲೆ 2000 ಒಂದು ಕಾರ್ ತೆಗೆಯುವಾಗ ವಾಹನ ಸಾಲ ತೆಗೆಸಿದಾಗ ಕೊಟ್ಟದ್ದು ಮಂಗಳೂರು ವಿಶ್ವವಿದ್ಯಾನಿಲಯ. ಹಾಗೆ ನನಗಿದೆ, ಮಂಗಳೂರು ನನಗೆ ಬಹಳ ಸುಖ ಕೊಟ್ಟಿದೆ. ಮಂಗಳೂರಿನ ಬಗ್ಗೆ ಯಾರು ಏನು ಹೇಳಲಿ, ನನಗೆ ಈಗ ಇಷ್ಟೆಲ್ಲ ಜನ ಬಂದಿದ್ದೀರಲ್ಲ, ನನ್ನ ಪ್ರೀತಿಸುವವರಿದ್ದಾರೆ. ನಮಗೆ ಇದಕ್ಕಿಂತ ಹೆಚ್ಚೇನು ಬೇಕು? ನಾನೊಂದು ಸಣ್ಣ ಸ್ವಲ್ಪ ನಿಜ ಹೇಳಬೇಕು. ನಾನು ಮೈಸೂರು ಮುಕ್ತ ವಿಶ್ವವಿದ್ಯಾನಿಲಯ ಕುಲಪತಿಯಾಗಿದ್ದಾಗ ನನ್ನ ಅಲ್ಲಿ ಹಿಂದೆ ಹಂಪಿಯಲ್ಲಿ ನನ್ನ ರಿಜಿಸ್ಟ್ರಾರ್ KSCನ ಹಿರಿಯ ಅಧಿಕಾರಿ ರಿಜಿಸ್ಟ್ರಾರ್ ಆಗಿದ್ದರು. ನಾನು ಅಲ್ಲಿ VC ಆಗಿ ಒಂದು 6 ಅವರು ಅಲ್ಲಿಯ ಮೈಸೂರಿನ 3 ಕಮಿಷನರಾಗಿ ಬಂದರು. ಬಂದಾಗ ಒಂದು ಬುಕ್ಕೆ ತಂದು, ಸರ್ ನಾನು ಮೈಸೂರು 3 ನಾನು ಕಮಿಷನ್ಗೆ ಬಂದಿದ್ದೇನೆ, ಬಹಳ ಸಂತೋಷ ಅಂಥೇಳಿ ಎಲ್ಲ ಅಭಿಪ್ರಾಯ ಕೊಟ್ಟೆ. ಆಮೇಲೆ ಒಂದು ಅರ್ಜಿ ಕೊಟ್ಟರು, ಸರ್ ಇದಕ್ಕೊಂದು ಕಡೆ ಸೈನ್ ಹಾಕಿ ಸರ್ ಅಂತ ಹೇಳಿದರು. ಯಾಕೆ ಅಂತ ಹೇಳಿದರು, ಇಲ್ಲ ಸರ್ ಇದು ನಿಯಮಬದ್ಧವಾಗಿ ನೀವು ಹಂಪಿಯಲ್ಲಿ ಇಷ್ಟು ಸ್ವಚ್ಛವಾಗಿ ನೀವು ಕೆಲಸ ಮಾಡಿದ್ದೀರಿ, ಹಾಗೆ ಒಂದು ಸೈಟ್ ನಿಮಗೆ ಮೂಡೋದ್ರಿಂದ ಮೈಸೂರಿನಲ್ಲಿ. ನಾನು ಹೇಳಿದೆ, ನೋಡಿ ನೀವು ಹಂಪಿಯಲ್ಲಿ ನನ್ನನ್ನು ನೋಡಿದ್ದೀರಿ, ನಾನು ಹೇಗೆ ಕೆಲಸ ಮಾಡಿದ್ದೇನೆ ಅಂತ. ನನಗೆ ಈ ಸೈಟ್ ಕೊಟ್ಟು ಏನು ಮಾಡಬೇಕು, ನನಗೆ ಮಂಗಳೂರಲ್ಲಿ ನಾನು ಮಂಗಳೂರು ಸಿಟಿ ಕೊಟ್ಟ ಒಂದು ಸೈಟ್ ಇದೆ ಅದರಲ್ಲಿದ್ದೇನೆ. ಅಲ್ಲ ಸರ್ ಇರಲಿ ಒಂದು, ಅದು ಎಲ್ಲ ಕುಲಪತಿಗಳು ತೋಳ್ತಾರೆ ಮತ್ತು ಮಾರ್ಬೋದು ಅಂತ. ನಾನು ಈ ಕೆಲಸ ಇಷ್ಟವರೆಗೆ ಮಾಡಲಿಲ್ಲ, ಯಾವುದು ಈ ಸೈಟ್ ತೊಗೊಂಡು ಮಾರೋದು ಮಾಡಲಿಲ್ಲ, ನನಗೆ ಬೇಡ ಸರ್ ಈ ಥರ ಯಾರು ಹೇಳಲಿಕ್ಕಿಲ್ಲ. ಈಗ ಅದನ್ನೊಂದು 10 ಆದಮೇಲೆ, 10 ಆದಮೇಲೆ ಏನಾಗ್ತಾಯಿದೆ ಅಂದರೆ ನಿಮ್ಗೆ ಗೊತ್ತಿದೆ ಅಂತ. ಅದು ನಾನು ಹೇಳ್ತಾ ಇರೋದು, ನಮಗೆ ಕೆಲವು ವಿಷಯಗಳಲ್ಲಿ ಬಹಳ ಸ್ಪಷ್ಟತೆ ಇದೆ, ನಮಗೆ ಹಿರಿಯರು ಹೇಳಿಕೊಟ್ಟದ್ದು. ಅದರಿಂದ ಮಂಗಳೂರು ಯೂನಿವರ್ಸಿಟಿ ನನಗೆ ಕೊಟ್ಟ ದೊಡ್ಡ ಕೊಡುಗೆ. ಇಲ್ಲಿ ಆದಮೇಲೆ ಕೂಡ ಮೊದಲನೆಯ ಕುಲಪತಿ ಅವರು ಪ್ರೊಫೆಸರ್ ಶೇಖಾಲಿ ಬಂದರು. ನಿಮ್ಗೆ ಗೊತ್ತಿದೆ ವಿಶ್ವವಿದ್ಯಾಲಯಕ್ಕೆ ಆಗ ಏನೂ ಇರಲಿಲ್ಲ, ಬರೀ ಏನಿತ್ತು ಅಂದರೆ ಒಂದು ಆರ್ಡರ್ನಲ್ಲಿ ಸೋ ಆ್ಯಂಡ್ ಸೋ ವರ್ಷಾಂತರ ಅಂತ. ಕಟ್ಟಡ ಇಲ್ಲ, ರಿಜಿಸ್ಟರ್ ಇಲ್ಲ, ಕಚೇರಿ ಸಿಬ್ಬಂದಿ ಇಲ್ಲ, ಹಣ ಇಲ್ಲ. ಕೊನೆಗೆ ಆ ಕಾಲಕ್ಕಿದ್ದ ಬಯೋಸೈನ್ಸಿನಲ್ಲಿ ಪ್ರೊಫೆಸರ್ ರಹಮಾನು ಮಧ್ಯಸ್ಥ, ಕಾವೇರಿಯಪ್ಪ ಎಸ್ಎನ್ಎಕ್ಡೆ, ಕನ್ನಡದಲ್ಲಿ ನಾನು, ಆಮ್ ಫಿಸಿಕ್ಸ್ನಲ್ಲಿ ಜಯಗೋಪಾಲ ಉಚ್ಚಿಲು, ಈ ಗೋಕುಲ್ ದರ್ಶನ, ಈ ಸಂಪತ್ ಕುಮಾರು, ನಾವೆಲ್ಲ ಸ್ವಲ್ಪ ಹಳೆ ಮನೆಯ ಮಂದಿ ಅಂತ ಹೇಳ್ತೇವೆ, 70 ಇಲ್ಲಿದ್ದವರು. ನಮಗೆಲ್ಲ ಯೂನಿವರ್ಸಿಟಿ ಆಯಿತು ಅಂದ ಕೂಡಲೇ ಇದೇನು ನಮಗೆ ಮನೆ ಬಂತು ಕಟ್ಟಿದ್ದೇವೆ ಅನ್ನೋ ಸಂತೋಷ. ಹಾಗೆ ನಾವು ಏನು ಮಾಡಿದ್ದೆವು, ಅವರಿಗೆ ಬೇಕಾದ ಅನುಕೂಲತೆ ಎಲ್ಲ ಮಾಡಿಕೊಟ್ಟೆವು, ಕಷ್ಟಪಟ್ಟು. ಕೇವಲ ನಾನು ಅವರನ್ನು ರಹಮಾನು ಇವರೆಲ್ಲ ಹೇಳಿ, ಸರ್ ನೀವು ಅವ್ರಿಗೆ ಹೆಲ್ಪ್ ಮಾಡಲಿಕ್ಕೆ ಒಂದು ಸ್ವಲ್ಪ ಕಾಲ ಅವರ ಆಪ್ತ ಕಾರ್ಯದರ್ಶಿ ಹೋಗಿ ಅಂತೇಳಿ ಹೋದೆ. ನಾನು ಬಹಳ ಶುದ್ಧ ಮನಸ್ಸಿನ ಪ್ರೊಫೆಸರ್ ಶೇಖಾಲಿ ಅವ್ರ ಜೊತೆಗೆ ನಾನು ಮೊತ್ತ ಮೊದಲು ನಾನು ವಿಧಾನಸೌಧ ಒಳಗೆ ಹೋದ್ದು, ರಾಜಭವನ ರಾಜ್ಯಪಾಲ ಕಚೇರಿ ಮೊದಲು ಹೋದ್ದು ಅವ್ರ ಜೊತೆಗೆ. ಅವರು ಮೊದಲು ಹೋಗ್ತಾ ಇದ್ದದ್ದೆಲ್ಲ ಯಾರಿಗೆ ಅಂಡರ್ ಸೆಕ್ರೆಟರಿ ಹತ್ರ ಕೂತ್ಕೊಳ್ಳೋದು, ಅದು ಕಬ್ಬಿಣದ ಕುರ್ಚಿಯಲ್ಲಿ. ಇಂಗ್ಲೀಷ್, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಸ್ಟ್ಯಾಟಿಸ್ಟಿಕ್ಸ್, ಕೆಮಿಸ್ಟ್ರಿ, ಆಮೇಲೆ MBA, ಈ ಥರದ್ದೊಂದು 7 ವಿಭಾಗಗಳನ್ನು ಲೈಬ್ರರಿ ಸೈನ್ಸ್ ಇಷ್ಟನ್ನು ಕೇವಲ 1.5 ಈ ವಿಭಾಗ ಇಲ್ಲಿ ಆರಂಭ ಮಾಡಿದ್ದವರು. ಒಂದು ಪ್ರೊಫೆಸರ್ ಪೋಸ್ಟು, ಒಂದು ರೀಡರ್ ಪೋಸ್ಟು, 2 ಲೆಕ್ಚರ್ ಪೋಸ್ಟು. ಬಹುಶಃ ಇವತ್ತು ಆ ವಿಭಾಗದವರು ಶ್ರೀಕಾಲಿಯವರನ್ನು ಸ್ಮರಿಸಿಕೊಳ್ಬೇಕು. ಯಾಕೆಂದರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ, ನಾನು ಒಂದು 8 ಅವ್ರ ಜೊತೆಗೆ ಹೋಗಿದ್ದೇನೆ. ಒಬ್ಬ ಅಂಡರ್ ಸೆಕ್ರೆಟ್ರಿ ಗಂದ್ವಾಲೆ ಅಂತ ಇದ್ದರು ಇಲ್ಲಿ ರಾಜಭವನದಲ್ಲಿ. ನಾನು ಹೇಳ್ತಾ ಇರೋದು 81 ವಿಷಯ. ಅಲ್ಲಿ ಹೋಗಿ, ಮಿಸ್ಟರ್ ಗಂದ್ವಾಲೆ, ದರ್ ಇಸ್ ನಥಿಂಗ್ ದಾರ್ ಇನ್ ದಿ ಮ್ಯಾಂಗ್ಳೂರ್ ಸಿಟಿ, ಪ್ಲೀಸ್ ಸೀಕ್ ದಿಸ್ ಪರ್ಮಿಷನ್ ಬಿನ್ ದಿ ಎಕ್ಸಲೆನ್ಸಿ. ಆಮೇಲೆ ಹೈಯರ್ ಎಜುಕೇಷನ್ನ ಅಂಡರ್ ಸೆಕ್ರೆಟ್ರಿ ಕೂತ್ಕೊಳ್ಳೋದು. ಇಷ್ಟು ಡಿಪಾರ್ಟ್ಮೆಂಟ್ ಸ್ಥಾಪಿಸಿ, ಒಬ್ಬ ಅಪ್ಪಾಜಪ್ಪ ಅಂತ ಒಬ್ಬ ಇಂಜಿನಿಯರ್ ಬೇಕಾಗಿತ್ತು. ಒಂದು 5-6 ಬಾರಿ ಹೋಗಿ ಎಲ್ಲಿಗೆ, ಆಗ ಚೀಫ್ ಆರ್ಕಿಟೆಕ್ಟ್ ಅಂತ ಇದ್ರೊಬ್ರು, ಅವರು ಸತೀಶ್ ಅಂತ, ಅಲ್ಲಿಗೆ ಹೋಗುವುದು. ನಾನು ಇದೆಲ್ಲ ಕಂಡದ್ದು ಹೇಗೆ ಅಂದರೆ, ಈ ವಿಶ್ವವಿದ್ಯಾಲಯ ಕೇವಲ ಹಣದಿಂದ ಕಟ್ಟಿದಂಥ ವಿಶ್ವವಿದ್ಯಾಲಯ ಅಲ್ಲ. ಇಲ್ಲಿ ನನ್ನ ಸ್ನೇಹಿತರಾಗಿರುವಂಥ, ಇಲ್ಲಿ ಆ ಕಾಲದಲ್ಲಿ ಸೆನೆಟ್ ಮೆಂಬರ್ ಆಗಿದ್ದವರು ಸಂತೋಷ್ ಕುಮಾರ್ ಕದ್ರಿ ಇದ್ದಾರೆ. ಆಗ ಎಂ ಎ ರಾಮಚಂದ್ರಯ್ಯರು ಮತ್ತು ಸಂತೋಷ್ ಕುಮಾರ್ ಕದ್ರಿ ಒಂಥರ ಗುರು ಶಿಷ್ಯರಾಗಿದ್ದವರು ನಾನು ಸೆನೆಟ್ನಲ್ಲಿದ್ದಾಗ. ಆಗೆಲ್ಲ ನಾವು ಎಷ್ಟು ಕಷ್ಟಪಟ್ಟಿದ್ದೇವೆ ಅನ್ನೋ ಅಂದರೆ ಅದನ್ನು ನನಗೆ ಹೇಳಲಿಕ್ಕೆ ಇದನ್ನು ಹೇಳ್ತಾ ಇಲ್ಲ. ಆದರೆ ಆ ಕುಲಪತಿಗಳು ಇದನ್ನು ಎಲ್ಲ ಕಷ್ಟದ ನಡುವೆ ಕೂಡ ಇದನ್ನು ಕಟ್ಟಿದರು. ಆಮೇಲೆ ಬಂದ ಶಫೀಲ್ ಅವರು ಇಡೀ ಇಲ್ಲಿ ಸಸ್ಯದ ಒಂದು ದೊಡ್ಡ ಈ ಸಂಪತ್ತು ಬೆಳೀಲಿಕ್ಕೆ ಅವರು ಬಾಟ್ನಿ ಪ್ರೊಫೆಸರ್ ಆಗಿದ್ದರು. ಇಡೀ ಕಾರಣ ಸಫೀಲ್, ನಾವು ಅದನ್ನು ಗಮನಿಸಬೇಕು. ಆರಂಭ ದಿನಗಳ ಕಷ್ಟ ಅಂದರೆ ಹಣ ಇರಲಿಲ್ಲ ಅಷ್ಟೇ ಅಲ್ಲ, ಏನೂ ಇರಲಿಲ್ಲ, ಬರೀ ಒಂದು ಖಾಲಿ ಮುಳಿಗುಡ್ಡೆ ಮಾತ್ರ ಇದ್ದದ್ದು. ನಾವು ಅದನ್ನು 68ಕ್ಕೆ ನಾವು ವಿದ್ಯಾರ್ಥಿಗಳಿಗೆ ಬಂದು ನೋಡಿದಾಗ ಇಡೀ ಮುಳಿ, ಒಂದೇ ಒಂದು ಗಿಡ ಇಲ್ಲ, ಕಲ್ಲು ಇಲ್ಲ, ಬರೀ ಮುಳಿಗುಡ್ಡೆ ಇಡೀ ಸ್ಥಳ. ಅಂಥ ಕಡೆಯಲ್ಲಿ ಈಗ ನೀವು ಕಾಣುವ ನಂದನವನ ಅಂತ ಹೇಳ್ತಾರಲ್ಲ, ಪಂಪ ತನ್ನ ಕಾವ್ಯದಲ್ಲಿ ಎರಡು ಅಂಶ ಹೇಳ್ತಾನೆ, ಸ್ವಲ್ಪ ನಾನು ಮಿಶ್ರ ಮಾಡ್ತೇನೆ. ಒಂದು ನಂದನವನ, ಮತ್ತೊಂದು ಕಾಡು ಅಂತ. ಈ ನಂದನವನ ಯಾಕೆ ಬೇಕು ಅಂತ ಹೇಳಿದರೆ, ಅರಸರಿಗೆ ತಿರುಗಾಡಲಿಕ್ಕೆ ಬೇಕು. ಅಲ್ಲಿ ತುಂಬಿಗಳು, ಗಿಳಿಗಳು ಎಲ್ಲವುಗಳು ಬೇಕಾಗ್ತದೆ. ಅಲ್ಲಿ ವಿಹಾರಕ್ಕೆ ಬೇಕಾಗ್ತದೆ, ಛಾಗಕ್ಕೆ ಬೇಕಾಗ್ತದೆ, ಭೋಗಕ್ಕೆ ಬೇಕಾಗ್ತದೆ, ಅಕ್ಕರದ ಗೊಟ್ಟಿಗೆ, ಗೇಯದ ಗೊಟ್ಟಿಗೆ ಬೇಕಾಗ್ತದೆ, ಅದು ಬನವಾಸಿಯಲ್ಲಿ. ಕಾಡು ಯಾಕೆ ಬೇಕಾಗ್ತದೆ ಅಂದರೆ, ಅವರಿಗೆ ಬೇಟೆಯಾಡಲಿಕ್ಕೆ ಬೇಕಾಗ್ತದೆ, ಮನೋರಂಜನೆಗೆ ಬೇಕಾಗ್ತದೆ. ಕಾಡ ನಾಡ ಬೆಳಸಿಂ ಅಂತ ಒಂದು ಮಾತು ಹೇಳ್ತಾನೆ, ಎರಡೂ ಬೆಳೀತದೆ, ಕಾಡು ಬೆಳೀತದೆ, ನಾಡು ಬೆಳೀತದೆ. ನಮ್ಮಲ್ಲಿ ಇವತ್ತೇನಾಗಿದೆ, ಕಾಡು ಬೆಳೆಯುವುದಿಲ್ಲ, ನಾಡು ಬೆಳೆಯುವುದಿಲ್ಲ. ಕಾಡು ನಾಶ ಮಾಡ್ತಾರೆ, ನಾಡು ನಾಶ ಮಾಡುವುದನ್ನು ನೀವು ದಿನನಿತ್ಯ ನಾವು ನೋಡ್ತಾ ಇದ್ದೇವೆ. ಇದು ಈ ದೃಷ್ಟಿಯಿಂದಲೂ ಕೂಡ ಇಲ್ಲಿ ಸಸ್ಯಗಳ ಸಂಪತ್ತು ಬೆಳೆಯಿತು. ಆಮೇಲೆ ನಿಧಾನಕ್ಕೆ ಮುಂದೆ ಬಂದ ಕುಲಪತಿ ಪ್ರೊಫೆಸರ್ ಎಮ್ ಎಸ್ ಸವದತ್ತಿ, ಇಲ್ಲಿ ನನ್ನ ಸಹೋದ್ಯೋಗಿ ಡಾಕ್ಟರ್ ಜನಾರ್ದನ್ರಿದ್ದಾರೆ. 87ಕ್ಕೆ ಅವರು ಆಡಳಿತಾಧಿಕಾರಿ ಬಂದರು, ಆಮೇಲೆ ಉಪಕುಲ ಸಚಿವರಾದರು, ಆಮೇಲೆ ಕುಲಸಚಿವರಾದರು. ಇಲ್ಲಿರುವ ಅನೇಕ ಎಲ್ಲ ಘಟನೆಗಳಿಗೆ ಅವರು ಸಾಕ್ಷಿಯಾಗಿದ್ದಾರೆ. ಒಂದು ಜೀಪ್ ಸುಟ್ಟದ್ದಕ್ಕೆ ಸಹಿತ ಅವರು ಸಾಕ್ಷಿಯಾಗಿದ್ದಾರೆ. ಇಲ್ಲಿ ನೋಡಿದ್ದೆ ನಾವು ಶಫೀಲ್ ಅವರ ಕಾಲಕ್ಕೆ. ಆದರೆ ಆ ಕಾಲಕ್ಕೆಲ್ಲ ನಾವು ಈ ಸ್ನಾತಕೋತ್ತರ ಕೇಂದ್ರದ ಅಧ್ಯಾಪಕರೆಲ್ಲ ನಮಗೇನಿತ್ತು ಅಂದರೆ, ನಮಗೆ ಕುಲಪತಿಯನ್ನು ನಾವು ಬೆಂಬಲ ಅಂತಲ್ಲ, ವಿಶ್ವವಿದ್ಯಾಲಯ ಉಳಿಯಬೇಕು ಅಂತ. ನಮ್ದು ಇಡೀ ವಿಶ್ವವಿದ್ಯಾಲಯ, ಅದಕ್ಕಾಗಿ ನಾವು ಅವಮಾನ ಸಹಿಸಿದ್ದೇವೆ, ಅದನ್ನಲ್ಲಿ ಹೇಳ್ತಾ ಇಲ್ಲ ನಾನು. ನಮ್ಮ ಬಗ್ಗೆ ಟೀಕೆಗಳು ಬಂದು ಸಹಿಸಿದ್ದೇವೆ. ಇದೆಲ್ಲ ಸುಮಾರು 89ರವರೆಗೆ ಭಾಳ ಅತ್ಯಂತ ಕಷ್ಟದ ದಿನಗಳನ್ನು, ಅತ್ಯಂತ ನಾವು ಭೌತಿಕವಾಗಿ ಇಲ್ಲಿ ಕಷ್ಟ ಅನುಭವಿಸಿದಷ್ಟೆಲ್ಲ ಅವಮಾನವನ್ನು ಸಹಿಸಿದ್ದೆ ನಾವು. ಅದನ್ನೆಲ್ಲ ಹೇಳ್ತಾ ಇಲ್ಲ. ನಮ್ಮ ಬಗ್ಗೆ ನಾನು ಮತ್ತು ಪ್ರೊಫೆಸರ್ ಉಚ್ಚಿಲ್ರ ಬಗ್ಗೆ ತೊಕ್ಕೊಟ್ಟಿನಲ್ಲಿ ಬಹಿರಂಗವಾಗಿ ಟೀಕೆ ಮಾಡಿದಂತಹ ಸಂದರ್ಭಗಳಿವೆ. ಅಂದರೆ ನಾವು ಕುಲಪತಿಗಳ ಜೊತೆಗಿದ್ದೇವೆ ಅನ್ನೋ ಕಾರಣಕ್ಕಾಗಿ. ಬಟ್ ಅದನ್ನೆಲ್ಲ 87ರವರೆಗೆ ಇದು ಒಂದು ಮತ್ತೆ ಸ್ವಲ್ಪ ಅದಕ್ಕೆ ನೆಲೆ ಬಂತು. ಆಗ ಸವದತ್ತಿ ಬಂದರು, ಮತ್ತೆ ಅಭಿವೃದ್ಧಿಯ ಪರ್ವದ ಕ್ರಮ ಬೇರೆ ಆಯಿತು, ಅವಕಾಶಗಳು ಹೆಚ್ಚಾದವು, ಹಾಗೆ ವಿಭಾಗಗಳು ಇನ್ನಷ್ಟು ಬೆಳೀತಾ ಹೋದವು. ಇದರಿಂದ ಏನಾಯಿತು ಅಂದರೆ, ನನಗೆ ಅನುಕೂಲ ಆದ್ದೇನೆಂದರೆ, ಇಲ್ಲಿ ಅಧ್ಯಾಪಕರ ಒಂದು ಸಹಯೋಗ ಸಿಕ್ತು. ಇಂಗ್ಲೀಷ್ನಲ್ಲಿ ಪ್ರೊಫೆಸರ್ ರಾಮಚಂದ್ರನ್, ಇವತ್ತು

ಗೆ 90 ಪತ್ರಾಕ್ತ ಬಂತು. ಇವತ್ತು ವಾರದಲ್ಲಿ ಒಂದು 5 ಇಮೇಲ್, 2 ಫೋನ್ ಕಾಲ್ ನನಗೆ ಮಾಡುವುದು ನನ್ನ ಜಿಯೋ ಮಂಡಲಿ ಅವರು ಒಬ್ಬರೇ. ಅದು ಭಾನುವಾರ ಬಂತು ಅಂದರೆ ಒಂದು 4 ಗಂಟೆಗೆ ಒಂದು ಫೋನ್ ಕಾಲ್. ಉಳಿದ ದಿನಗಳಲ್ಲಿ ಮೊದಲು ಇಮೇಲ್ ಇತ್ತು, ಈಗ ವಾಟ್ಸಪ್ನಲ್ಲಿ ಒಂದು 3-4 ಹಾಕ್ತಾರೆ. ಬಹುಶಃ ನನಗೆ ಇಷ್ಟು ದೀರ್ಘಕಾಲ ಆದ ಕಾರಣ ಏನಾಗ್ತದೆ, ನಾನು ಏನು ನನ್ನ ಬರಹ ಇದ್ದರೂ ಕೂಡ ಸೇನಾರಿಗೆ ತೋರಿಸೋದು ನಾನು ಪ್ರಕಟ ಮಾಡ್ತಾ ಇರಲಿಲ್ಲ. ಪ್ರೊಫೆಸರ್ ಸುರೇಂದ್ರ ರಾವ್ ನಮ್ಮ ನಡುವೆ ಇಲ್ಲ, ಪ್ರೊಫೆಸರ್ ಮಧ್ಯಸ್ಥರು ನಮ್ಮ ನಡುವೆ ಇಲ್ಲ, ಪ್ರೊಫೆಸರ್ ಉಚ್ಚಿಲ್ರು ನಮ್ಮ ನಡುವೆ ಇಲ್ಲ, ಪ್ರೊಫೆಸರ್ ಅನಂತನ್ ಮತ್ತು ಪೊದುವಾಳ್ ನಮ್ಮ ನಡುವೆ ಇಲ್ಲ. ನಾನು ಗತಿಸಿದವರನ್ನ ಮಾತ್ರ ಇಲ್ಲಿ ಪ್ರಸ್ತಾವ ಮಾಡ್ತಾ ಇದ್ದೇನೆ. ಒಂಥರ ಆ ಇಡೀ ಒಡನಾಟ, ನಾನೊಂದು ಪ್ರೊಫೆಸರ್ ರಾಘವೇಂದ್ರ ರಾವ್ ನಮ್ಮ ನಡುವೆ ಇಲ್ಲ. ರಾಘವೇಂದ್ರ ರಾವ್ ಒಂದು ವಿಚಿತ್ರ ಮನುಷ್ಯ, ಇವರ ಕಾಲಕ್ಕೆ ಇವನು ಪ್ರೊಫೆಸರ್ ಗೊತ್ತಿದೆ. ಅವರು ಲಾರಿಯಲ್ಲೂ ಹೋಗ್ತಾಯಿದ್ರು, ಪ್ರೊಫೆಸರ್ ಇದ್ದಾಗ ಬಸ್ಸಿನಲ್ಲಿ ಹೋಗ್ತಾಯಿದ್ರು, ಆದರೆ ಕೈಯಲ್ಲಿ ಒಂದು ಇಂಗ್ಲೀಷಿನ ಕಾದಂಬರಿಯೋ ಪುಸ್ತಕವೋ, ಪೊಲಿಟಿಕಲ್ ಸೈನ್ಸ್ ಅಷ್ಟೇ ಅಲ್ಲ, ಜಗತ್ತಿನ ಒಂದು ಕಾವ್ಯ ಯಾವುದಾದರೂ ಇತ್ತು ಅವ್ರದ್ದು. ಆದರೆ ಹೌದು, ಈ ಥರ ನಾನು ಸುರೇಂದ್ರ ರಾವ್ ಅವರದ್ದು ಹಿಸ್ಟ್ರಿ ಅಲ್ಲ, ಯಾವ ಪುಸ್ತಕನಾದರೂ ಇಂಗ್ಲೀಷಿನ ಡಿಕ್ಷನರಿಯನ್ನು ಹಿಡಿದು ನಾವು ಚಿನ್ನಪ್ಪೋಡು ನಾವು ಗೊತ್ತಿ ಅಸೈಗುಡಿಯಲ್ಲಿ ಕೊನೆಯ ಅವರ ದಿನದವರೆಗೆ ನಾವು ಕಂಡವ ನಮ್ಮ ನೋವು ಅದು. ಅಂದರೆ ಇಂಟೆಲೆಕ್ಚುಯಲ್ಸ್ ಟು ದಿ ಕೋರ್, ಸಿಎನ್ಆರ್ ಆಗಲಿ, ರಾಘವೇಂದ್ರ ರಾವ್ ಆಗಲಿ, ಅಥವಾ ಸುರೇಂದ್ರ ರಾವ್ ಆಗಲಿ, ಅದೇ ಥರ ಆತ್ಮೀಯತೆಯಿಂದ ಪ್ರೊಫೆಸರ್ ಉಚ್ಚಿಲ್ ಅವರು, ಮಧ್ಯಸ್ಥರು, ರಹಮಾನ್ರು, ಎಸ್ ಎನ್ ಹೆಗ್ಡೆ ಅವರು, ಫೆಸ್ಟೋದ ಆ ಕಾಪಿಯನ್ನು ಕೊಟ್ಟದ್ದು, ಇಂಗ್ಲೀಷ್ ಕಾಪಿ ಕೊಟ್ಟದ್ದು ಈಗಲೂ ನನ್ನ ಹತ್ರ ಇದೆ. ನನ್ನನ್ನು ಸ್ವಲ್ಪ ಅರೆ ಮಾರ್ಕಿಸ್ಟ್ ಮಾಡಿದವರು ಸಂಪತ್ ಕುಮಾರ್, ಯಾಕಂದರೆ ಅದರ ಪುಸ್ತಕ ಪೂರ್ತಿ ನಾನು ಆರಂಭದಲ್ಲಿ ಪೂರ್ತಿ ಓದಿ ಇದ್ರೆ ಓದಬೇಕು ಅಂತ. ಆಮೇಲೆ ಒಂದಿನ ಹೇಳಿದರು, ಅರೆ ಅವರೇ ನೀವು ಒಂದು ಪುಸ್ತಕ ಓದಬೇಕು, ಯಾವುದು ಸಂಪತ್ತು ಅವ್ರ ಕೈಯಲ್ಲಿ ಯಾವಾಗಲೂ ಒಂದು ಇಂಗ್ಲೀಷ್ ಪುಸ್ತಕ, ಎವರ್ ಸಿನ್ಸ್ ಡಾರ್ವಿನ್ ಅಂತ. ಈಗಲೂ ನಾನು ಅದನ್ನು ಇಂಟರ್ನೆಟ್ಟಲ್ಲಿ ಅಂತ ಲೇಖನ ಪುಸ್ತಕ ನಾನು ಓದ್ತೇನೆ. ಆದರೆ ಏನಾಗಿದೆ, ನಾವು ನಮ್ಮ ಈ ಬೌದ್ಧಿಕವಾಗಿ ಅಥವಾ ವಿಶ್ವವಿದ್ಯಾಲಯದಲ್ಲಿ ಕೂಡ ಈ ಥರದ ತಡೆಗೋಡೆಗಳನ್ನು ನಾವು ತೆಗೆದು ನಾವು ಹೊರಗೆ ಬರಬೇಕು. ಕಲ್ಚರಲ್ ಸ್ಟಡೀಸ್ನಲ್ಲಿ ಒಂದು ಹೇಳಿಕೆ ಇದೆ, ವಿ ಹ್ಯಾವ್ ಟು ಚೇಂಜ್ ಅವರ್ ಕಾನ್ಸ್ಟಿಟ್ಯೂನ್ಸೀಸ್ ಅಂತ. ಶಕುಂತಲಕ್ಕ, ನಾನು ಹೇಳ್ತಾ ಇರೋದು ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯ ಬಗ್ಗೆ ಅಲ್ಲ, ಯಾಕೆಂದರೆ ರಾಜಕೀಯದವರ ಕಾನ್ಸ್ಟಿಟ್ಯೂನ್ಸಿ ಬೇರೆ. ಶಕುಂತಲಕ್ಕ ಅವಾಗ ಈರ್ನ ಬೇತೆ, ಈರೆಗೆ ಪಾಪ ಕಾನ್ಸ್ಟಿಟ್ಯೂನ್ಸಿ ಗುರುಜಿ ರಕ್ಕಲ್ಲ, ಬಹುಬೇತ ಸಂಗತಿ ಬಿಡಲಿ. ಆದರೆ ನಾನು ಹೇಳ್ತಾ ಇರೋದು ಇಂಟೆಲೆಕ್ಚುವಲಿ ಅದು ಇಂಟರ್ ಡಿಸಿಪ್ಲಿನ್ ಅಲ್ಲ. ನಾನು ಹೇಳ್ತಾ ಇರೋದು ನಾವು ಈಗ ತಾನೇ ಪ್ರೊಫೆಸರ್ ಚಿನ್ನಪ್ಪ ಗೌಡರು ದೀಪಾ ಬಾಸ್ತಿ ಬಗ್ಗೆ ಕೇಳಿದರು. ನಾನು ಅವರ ಬಂದ ಮೇಲೆ ನಾನು ಸ್ವಲ್ಪ ಅವ್ರು ಕೇಳಿದೆ, ಉಮೇಶ್ ಚಂದ್ರ ಬಂದಿದ್ದಾರ ಅಂತ. ಹಾಂ, ಉಮೇಶ್ ಚಂದ್ರ, ಉಮೇಶ್ ಚಂದ್ರ ನಿಮ್ಮ ವಿಡಿಯೋ ಪೂರ್ತಿ ಓದಿದ್ದೇನೆ, ನೋಡಿದ್ದೇನೆ. ನನಗೇನಾಗಿದೆ, ಅದು ನೀವು ಒಳ್ಳೆ ಕೆಲಸ ಮಾಡಿದೆ, ಒಬ್ಬ ಶಿಷ್ಯೆಯ ಬಗ್ಗೆ ವಿಡಿಯೋ ಮಾಡಿದ ಕಾರಣ ಎಲ್ಲರಿಗೆ ಗೊತ್ತು, ಇಲ್ಲಿ ಶಿಷ್ಯ ಅಂತ ಗೊತ್ತಾಗಿದೆ. ಏ ಅದು ಒಂದು ಏನಾಗ 2004 ಅವರು ಇಲ್ಲಿ 6:30 ಅಂತ, ಅದು ನನಗೆ ಗೊತ್ತಿಲ್ಲ. ಅಂದರೆ ನಾನು ಹಂಪಿಗೆ ಹೋದ ಬೆನ್ನಿಗೆ ಅವರು ಇಲ್ಲಿ ಬಂದಿದ್ದಾರೆ. ಅಂದರೆ ನೋಡಿ, ಒಂದು ಮಂಗಳೂರು ವಿಶ್ವವಿದ್ಯಾಲಯದನ್ನು ಸಂಭ್ರಮಿಸಬೇಕು. ಸಂಭ್ರಮಿಸಬೇಕಂದರೆ ನೋಡಿ, ಅವರು ಒಬ್ಬರು ಮಾಸ್ ಕಮ್ಯುನಿಕ್ ಜರ್ನಲಿಸಮಿನಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿ, ಆಮೇಲೆ ಅವರು ಯಾವುದು ಸ್ವಲ್ಪ ಕಾಲ ಇಂಡಿಯನ್ ಎಕ್ಸ್ಪ್ರೆಸ್ಸಿ ಕೆಲಸ ಮಾಡಿ, ಆಮೇಲೆ ಟ್ರಾನ್ಸ್ಲೇಷನನ್ನು ಮಾಡ್ತಾ ಬಂದರು. ನೋಡಿ, ನಾನು ಹೇಳ್ತಾ ಇರೋದು ನಮ್ಮ ಹಿಂದೆ ಕೂತ್ಕೊಂಡಂಥ ವಿದ್ಯಾರ್ಥಿನಿಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ. ಹೀಗೆ ನೀವು ಕನ್ನಡ ಎಮ್ಮೆ

ದೃಷ್ಟಿಯಿಂದ ಇದು ಒಂದು ರೀತಿಯಲ್ಲಿ ನಮಗೆ ಮಂಗಳೂರಿನ ಸಿರಿಗೆ ಗೌರವ ತರ್ತದೆ. ಈಗ ದೀಪಾ ಭಾಸ್ತಿಯವ್ರ ಹೆಸರು ಕೇಳಿದಾಗ ಅಥವಾ ಭಾನುಮಸ್ತಕ ಹೆಸರು ಕೇಳಿದಾಗ ನಮಗೆ ಅದು ಒಂದು ಬಹಳ ಸಂಭ್ರಮ ಆಯಿತು. ಇವಾಗ ನಾವು ಸಂಭ್ರಮಿಸ್ಬೇಕು. ಈ ರೀತಿಯಲ್ಲಿ ನಾಳೆ ನೀವು ಒಬ್ಬರು ಭಾನುಮಸ್ತಕ ಆಗಿ, ನೀವೊಬ್ಬರು ದೀಪಾ ಭಾಸ್ತಿಯಾಗಿ ನೀವು ಬರ್ಬೋದು. ಯಾರಿಗೂ ಅಲ್ಲ, ನನಗೆ ಹೊಂಬ ಪ್ರಶಸ್ತಿ ಬರೋದು ದೊಡ್ಡದಲ್ಲ, ನಾಳೆ ನಿಮಗೆ ನಿಮಗೆ ಎಲ್ಲರಿಗೂ ಪ್ರಶಸ್ತಿ ಬರ್ಬೋದು. ಇದು ಒಂದು ಹೆಣ್ಮಕ್ಳಿಗೆ ಹೇಳ್ತೇನೆ, ನಿಮಗೆ ರಾಜ್ಯದ ಬಹಳ ದೊಡ್ಡ ಎರಡು ಪ್ರಶಸ್ತಿ ಇದಕ್ಕೆ ಸಮಾನವಾದಿದೆ. ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ, ಅಕ್ಕಂದಮ್ಮಿ ಪ್ರಶಸ್ತಿ. ಅದು ನಮಗೆ ಗಂಡಸರಿಗೆ ಕೊಡೋದಿಲ್ಲ, ಹೆಂಗಸರಿಗೆ ಮಾತ್ರ ಕೊಡುವಂಥದ್ದು. ನೀವು ಇದಕ್ಕೆ ಅದಕ್ಕೆ ಹೆಚ್ಚು ಕಾಂಪಿಟೇಷನ್ಸ್ ಇಲ್ಲ. ಆದ ಕಾರಣ ನೀವು ಅಂತಹ ಒಂದು ಸಾಧನೆ ಮಾಡಿ ಅದು ಸಿಗ್ತದೆ. ಯಾಕೆ ಆದರೆ ನಾನು ಹೇಳ್ತಾ ಇರೋದು ಇದನ್ನೆಲ್ಲ ನೀವೇನಾಗಿದೆ, ಈಗ ಮಹಿಳೆಯರ ಬಗ್ಗೆ ಬರೆಯುವಂಥ ಒಂದು ಒಳ್ಳೆಯ ಒಂದು ಟ್ರೆಂಡ್ ಇದೆ, ಅದನ್ನ ಕನ್ನಡದಲ್ಲಿ ಬರೀ. ನಾನು ಹೇಳ್ತಾ ಇರೋದು ಕನ್ನಡದಲ್ಲಿ ಬರೀ. ನಮಗೇನಾಗಿದೆ, ಈಗ ನಾವೆಲ್ಲ ಏನೇ ಇಂಗ್ಲೀಷಿನಲ್ಲಿ ಸ್ವಲ್ಪ ಓದಿದ್ರು ಕೂಡ ಕನ್ನಡದಲ್ಲಿ ನಾವು ಬರೆಯುವಂಥದ್ದು ಒಂದು ಕಾಲಕ್ಕೆ ನಮಗಿತ್ತು, ಕನ್ನಡ ಬರಲಿಕ್ಕೆ ಆಗುವುದಿಲ್ಲ ಅಂತ. ಈಗ ನಾವು ನೋಡಿದರೆ, ಈಗ ನಾನು ಜರ್ಮನಿಯಲ್ಲಿ 3 ವರ್ಷ ಇದ್ದಾಗಲೂ ಕೂಡ ಅಲ್ಲಿ ಕನ್ನಡ ಕಲಿಸೋದು ಮಾತ್ರ ಅಲ್ಲ, ನಾನು ಏನು ಮಾಡಿದೆ ಅಂದರೆ ಕೊನೆ ಕೊನೆಗೆ ಅವರ ಈ ಸಮ್ಮರ್ ಸ್ಕೂಲ್ ಮಾಡುವಾಗ ನಾನು ಇಂಗ್ಲೀಷ್ನಲ್ಲಿ ಪಾಠ ಮಾಡೋಕೆ ಕೊನೆಗೆ ಹೇಳಿ, ಲೆಟ್ ಅಸ್ ಕ್ಲೋಸ್ ದಿ ಇಂಗ್ಲೀಷ್ ಲೆಸನ್ಸ್, ಲೆಟ್ ಅಸ್ ಸ್ಟಾರ್ಟ್ ವಿತ್, ನೀವು ಕನ್ನಡ ಪಂಪನ ಪದ್ಯ ಓದಿ, ಕುಮಾರವ್ಯಾಸ ಓದಿ, ಜನ ಶಿವಚರಿತ ಓದಿ, ವಚನಗಳನ್ನು ಓದಿ, ಕನ್ನಡದಲ್ಲೇ ಓದಬೇಕು ಅಂತ ಲಿಪಿ ಮಾಡಿ ಓದಿಸಿದೆ. 2 ವಾರದಲ್ಲಿ ಓದಿ ಶುರು ಮಾಡಿದರು. ನಾನು ಹೇಳ್ತಾ ಇರೋದು ಕನ್ನಡದಲ್ಲಿ ಕುಲಂ ಗುಣಂ ಕುಲಂ ಅಭಿಮಾನ ಒಂದೇ ಕುಲಂ ಅಣ್ಮುಕುಲಂ ಅಂತ ಹೇಳಿದೆ. ಬಗೆಯವಾಗಳ್ ನಿಮ್ಮ ಕುಲಂ ನಿಮಗೆ ಆ ಕುಲಮ ಉಂಟು. ಆಗ ಅವ ಅಲ್ಲಿ ಹೇಳ್ತಾನೆ ಅವನು ಯಾವುದಂದರೆ, ಯಾವುದೇ ಒಂದು ವ್ಯಕ್ತಿಯ ಯೋಗ್ಯತೆ ಅದು ಹುಟ್ಟಿನಿಂದ ಅದಕ್ಕೆ ಕಲ್ಪಿಸುವಂತಹ ಒಂದು ಯಾವುದೋ ಒಂದು ಫ್ರೇಮ್ ಇದೆ ಅಲ್ಲ, ಅದರಿಂದ ಅಲ್ಲ, ನಾವು ಮಾಡೋ ಕೆಲಸಗಳಿಂದ. ಪಕ್ಷೆ ಇದನ್ನು ನೀವು ಅದಕ್ಕೆ ಬೇರೆ ಬೇರೆ ಸೈದ್ಧಾಂತಿಕ ಹೆಸರು ಕೊಡ್ಬೋದು. ಅದು ಏನು ಕೊಡದಿದ್ದರೂ ಕೂಡ ನಮ್ಮ ಹಿರಿಯರು ಆ ರೀತಿ ಬದುಕಿದರು. ನನಗೆ ನನ್ನ ತಂದೆ ಅಥವಾ ಶಿವರಮ್ಮಕಾರ ಅಂತಲೇ ಕೊಟ್ಟದ್ದೇನೆಂದರೆ, ನಮಗೆ ಯಾವುದೊಂದು ಯಾಕೆ ಹುಟ್ಟಿರ್ತೇವೆ ಅದನ್ನು ನಾವು ಬಿಡ್ತೇವೆ ಅಂತಲ್ಲ, ಆದರೆ ಅದು ನಮ್ಮ ಐಡೆಂಟಿಟಿ ಅಲ್ಲ. ನಾವು ಮಾಡುವ ಒಂದು ಸಾಮಾಜಿಕವಾಗಿ ನಾವು ಇರುವ ಬದುಕು ಇದೆಯಲ್ಲ, ಅದು ನಮ್ಮ ಐಡೆಂಟಿಟಿ ಅನ್ನೋದು. ಈ ದೃಷ್ಟಿಯಿಂದಲೂ ಕೂಡ ವಿದ್ಯಾರ್ಥಿಗಳು, ಮಂಗಳೂರು ವಿಶ್ವವಿದ್ಯಾಲಯ ಅನ್ನೋದು ಒಂದೇ ಇರೋದು, ಜಗತ್ತಿನಲ್ಲಿ ಒಂದೇ ವಿಶ್ವವಿದ್ಯಾಲಯ ಇರೋದು.

ಸ್ವಲ್ಪ ಹಳೆಯ ಕಾಲದ್ದು. ಹಾಗೆಲ್ಲರೂ ಹೇಳಿದರೆ ಗೂಗಲ್ ಅಂತ ಒಂದಿದೆ, ಅದಕ್ಕೆ ನೀವು ಫೀಡ್ ಮಾಡಿದರೆ ನಿಮ್ಮ ಹೆಸರು ಬರ್ತದೆ ಅಂತ. ನಾನು ಅದಕ್ಕೇನು ಮಾಡಿದೆ, ಇಂಗ್ಲೀಷಲ್ಲಿ ವಿವೇಕ ರೈ ಅಂತ ಹಾಕಿದೆ. ಅದೇನು ಕೊಟ್ಟಿತ್ತು ಅಂದರೆ ಐಶ್ವರ್ಯ ರೈ ಮತ್ತು ವಿವೇಕ್ ಒಬರಾಯಿ ಅಂತ ಕೊಟ್ಟಿತ್ತು. ಅಂದರೆ ಐಶ್ವರ್ಯ ರೈ ಮತ್ತು ಅದಕ್ಕೆ ರೈ ಅಂದ ಕೂಡಲೇ ಐಶ್ವರ್ಯ ಮಾತ್ರ, ವಿವೇಕ್ ಅಂದರೆ ವಿವೇಕ್ ಒಬರಾಯಿ ಮಾತ್ರ. ನನಗೆ ದುಃಖ ಆಯಿತು, ನಾನು ಇಲ್ಲಿ ಇಷ್ಟೆಲ್ಲ ಪ್ರಸಿದ್ಧನಾದ ಎಲ್ಲರೂ ಪ್ರೊಫೆಸರ್ ಅಂತ ಹೊಗಳ್ತಾರೆ, ಅಪ್ಪ ಅದಕ್ಕೆ ಗೂಗಲಿಗೆ ನನ್ನ ಬಗ್ಗೆ ಇಷ್ಟು ಗೌರವ ಇಲ್ವಲ್ಲ ಅಂತ ನನಗೆ ದುಃಖ ಆಯಿತು ಅದರಲ್ಲಿ. ಆದರೆ ಈಗ ನೀವು ವಿವೇಕರಿ ಅಂತ ಕನ್ನಡ ಹಾಕಿ ಇಂಗ್ಲೀಷ್ ಹಾಕಿ ಒಂದು 50 ಕಡೆಯಲ್ಲಿ ನನ್ನ ಹೆಸರು ಬರ್ತದೆ. ಅದಕ್ಕೆ ಈಗ ಸ್ವಲ್ಪ ಬುದ್ಧಿ ಬಂದಿದೆ ಅದಕ್ಕೆ ಅಂತ ಕಾಣ್ತದೆ. ಅದು ಯಾರು ಕಲಿಸಿದ್ದು? ನಾವೇ ಕಲಿಸಿದ್ದು. ಯಾವುದು ನಾವು ಅದನ್ನು ಯಾವುದು ಇವತ್ತು ನಾನು ಭಾಷಣ ಮಾಡಿದ್ದ ಪತ್ರಿಕೆಯಲ್ಲಿ ಬಂದರೆ ಅದು ಅದನ್ನು ಫೀಡ್ ಮಾಡಿ ಅದು ಬರ್ತದೆ ಕೊಡ್ತದೆ. ಹೀಗಾಗಿ ನಾವು ಯಾವುದನ್ನು ನೀವು ನಿಮಗೆ ದತ್ತ ಅಂತ ಹೇಳ್ತೀರೋ, ದತ್ತ ಅನ್ನೋದು ನಾವು ಕೊಡುವುದರ ಮೇಲೆ ಅದು ಸಿಗ್ತದೆ ಅನ್ನೋದು. ಈಗ ಕೊಡುವುದು ಬೇಕಾದರೆ ನಮಗೆ ಯೋಚನೆ ಮಾಡುವ ಶಕ್ತಿ ಇರಬೇಕು. ಆ ಶಕ್ತಿ ನಮ್ಮ ಹಿರಿಯರಿಂದ ಬಂದದ್ದು, ಒಡನಾಟದಿಂದ ಬಂದದ್ದು ಬರಬೇಕು. ನಾನು ಇಲ್ಲಿ ಇವರು ಹೇಳಿದರು ಸಾಧಾರಣ 2024 ಇದ್ದೆ ಅಂತ. ಅಂದರೆ 1980 September 10 ಇಲ್ಲಿ ವಿಶ್ವವಿದ್ಯಾನಿಲಯ ಮಂಗಳೂರು ಅಂತಾಯಿತು. ಅಲ್ಲಿಯವರೆಗೆ ಇದು ಮೈಸೂರು ಜಿಲ್ಲಾ ಸ್ನಾತಕೋತ್ತರ ಇತ್ತು. ಅದು 68 to 70 ಕನ್ನಡ ವಿಭಾಗ ಅದು ಮಂಗಳೂರಲ್ಲಿತ್ತು. 72 ಇತ್ತು ಇಲ್ಲಿ ಗೀತಾ ಸುರತ್ಕಲ್ಲಿದ್ದಾರೆ ಆ ಕಾಲದವರು. ಅಲ್ಲಿ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ಗಳು ಅವು KREC ಸುರತ್ಕಲ್ಲಿತ್ತು. ಆಗ 70 to 72 ಫಿಸಿಕ್ಸ್ MSc ಮಾಡಿದ ನನ್ನ ತಮ್ಮ ಇಲ್ಲಿ ಬಂದಿದ್ದಾರೆ, ಉಲ್ಲಾಸ್ರೀ ಅಂತ ನಿಂತ್ಕೊಳ್ಳಿ ಬಿಡಿ ಉಲ್ಲಾಸ್ರೀ. ಹಾಂ, ಅವನು ಏನು ಮಾಡಿದ, ನನಗಿಂತ ಅವನು ಒಳ್ಳೆಯ ಕೆಲಸಕ್ಕೆ ಹೋದ. ಅವನು ವಿಜಯ ಬ್ಯಾಂಕ್ನಲ್ಲಿ ಆಫೀಸರಾಗಿ ಹೋದ. ಅವನು ಫಿಸಿಕ್ಸ್ MSc ರ್ಯಾಂಕ್ ಹೋಲ್ಡರ್. ಒಂದು ರೀತಿಯಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ಪೂರ್ವಕಾಲದ ಒಂದು ಸೆಂಟರ್ನಲ್ಲಿ ಬಹುಶಃ ದೇಶದ ಎಲ್ಲ ರಾಜ್ಯಗಳಲ್ಲಿಯೂ ಕೆಲಸ ಮಾಡಿ ನಿವೃತ್ತನಾಗಿ ಜನರಲ್ ಮ್ಯಾನೇಜರಾಗಿ ಮಂಗಳೂರಲ್ಲಿದ್ದ. ನಾನು ಅವನ ಬಾ ಅಂತ ಕರೆದೆ, ಯಾಕೆಂದರೆ ಮಂಗಳೂರು ಸಿಟಿಯಲ್ಲಿ ಅವನು 1 year 82 ವಿಜಯ ಬ್ಯಾಂಕಿನ ಮ್ಯಾನೇಜರ್ ಆಗಿದ್ದ ಒಂದು, ಮತ್ತು 72 ಫಿಸಿಕ್ಸ್ MSc ಮಾಡಿದ ಅಂತ ಪ್ರೊಫೆಸರ್ ಉಚ್ಚಿಲ್ರ ಶಿಷ್ಯ ಅವನು. ಅಂದರೆ ಈಗ ನಾನು ಲೆಕ್ಕ ಹಾಕಿದರೆ 2 ನನ್ನ MA ಎಲ್ಲ ಸೇರಿದರೆ 36 ಮಂಗಳಗಂಗೋತ್ರಿ ಅನ್ನುವಂತಹ ಒಂದು ಆವರಣದಲ್ಲಿ ನಾನು ಬದುಕಿದವನು. 36 ಅನ್ನೋದು ನನ್ನ 79 ಸುಮಾರು ಅರ್ಧ ಭಾಗ ಧರ್ಮವರೇ. 79 ಅರ್ಧ ಭಾಗ ನನಗೆ ಈ ಇಲ್ಲಿಯ ಒಂದು ಋಣ ಇದೆ. ಇಲ್ಲಿ ಎಷ್ಟು ಋಣ ಇದೆ ಅಂತ ಗೊತ್ತಿಲ್ಲ, ಆದರೆ 36 ನಾನು ಇಲ್ಲಿ ಬದುಕಿದವನು. ಹಾಗಾಗಿ ಇಲ್ಲಿ ಇವರು ಹೇಳಿದರು ನೇತ್ರಾವತಿಯ ನೀರು ಹರಿಬೋದು, ಆದರೆ ನಮಗೆ ಆ ಹಿಂದಿನ ನೇತ್ರಾವತಿಯೂ ಬೇಕು, ಇವತ್ತಿನ ನೇತ್ರಾವತಿ ಕೂಡ ಬೇಕು. ಇವತ್ತಿನ ನೇತ್ರಾವತಿಯೇ ನಮಗೆ ಯಾಕೆ ಬೇಕು ಅಂದರೆ, ಈಗ ಇವೆಲ್ಲ ವಿದ್ಯಾರ್ಥಿಗಳು ಇದನ್ನು ಮುನ್ನಡೆಸಬೇಕು ವಿಶ್ವವಿದ್ಯಾಲಯವನ್ನು. ಯಾಕೆಂದರೆ ಇದಕ್ಕೆ ಯಾವುದೋ ಒಂದು ಆರ್ಥಿಕ ಕೊರತೆ ಇರ್ಬೋದು, ನೀವು ಒಂದು ತಿಳ್ಕೊಳ್ಳಿ, ಯಾವುದೋ ಒಂದು ಸಣ್ಣ ಸುದ್ದಿ ಅದು ನಿಷೇಧಾತ್ಮಕ ಬರ್ತದೆ. ವಿಶ್ವವಿದ್ಯಾಲಯದಲ್ಲಿ ಆಗುವ ಅನೇಕ ಒಳ್ಳೆಯ ಕೆಲಸಗಳು ಹೊರಗೆ ಪ್ರಚಾರಕ್ಕೆ ಬರೋದಿಲ್ಲ. ಇಲ್ಲಿಯ ನಾನು ಉಮೇಶ್ ಚಂದ್ರ ಇದ್ದಾರೆ ಹೇಳ್ತಾ ಇರುವಂಥದ್ದು, ನಿಮ್ಮ ವಿಭಾಗದವರು ಆದಷ್ಟು ಮಟ್ಟಿಗೆ ಪ್ರಚಾರಕ್ಕೆ ಅಂತಲ್ಲ, ಇಲ್ಲಿ ಆದರೆ ಒಳ್ಳೆಯ ಕೆಲಸಗಳನ್ನ ಹೊರನೋಟ ಕಡಬೇಕು. ಕರಾವಳಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಅಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಒಂದು ಹೊಸ ನಾಡನ್ನು ಕಟ್ಟುವ ಕೆಲಸ ಮಾಡ್ತಾ ಇದೆ. ಎಲ್ಲ ಕ್ಷೇತ್ರಗಳಲ್ಲಿ ಕೂಡ, ಎಲ್ಲ ವಿಭಾಗಗಳಲ್ಲಿ ಕೂಡ ಇದು ನಿರಂತರವಾಗಿ ವಾರಕ್ಕೆ ಒಂದು 3-4 ಇಂಥ ಒಂದು ವರದಿಗಳು ಬಂದಾಗ ಜನ ಎಲ್ಲ ಕೆಟ್ಟ ಕೆಲಸವನ್ನು ಬಿಟ್ಟು ಈ ಕಡೆ ನೋಡ್ತಾರೆ ಪತ್ರಿಕೆಯಲ್ಲಿ. ಪ್ರಭು ಧರ್ಮವರು ಇದ್ದಾರೆ ಅನ್ನೋ ಕಾರಣಕ್ಕಾಗಿ, ಇಲ್ಲಿ ಕೆಲಸ ಆಗ್ತಿದೆ ಅನ್ನೋ ಕಾರಣಕ್ಕಾಗಿ ಇದನ್ನು ಮಾಡಬೇಕು. ಯಾಕೆಂದರೆ ಎಷ್ಟೋ ಬಾರಿ ಅನೇಕರು ಹೇಳ್ತಾರೆ ಓ ನಿಮ್ಮ ಕಾಲದಲ್ಲಿದ್ದಾಗೆ, ನಾಡಿದೆ ನಮ್ಮ ಕಾಲದಿದ್ದಾಗೆ ಇರಬೇಕಾಗಿಲ್ಲ, ಯಾಕಂದರೆ ನೀರು ಹರಿತಾ ಇರ್ತದೆ, ಬದಲಾವಣೆ ಆಗ್ತಾ ಇರ್ತದೆ, ಹೊಸಬರು ಬರ್ತಾರೆ, ಹೊಸ ರೀತಿಯ ಆಲೋಚನೆ ಬರ್ತದೆ. ಆದ ಕಾರಣ ಅದನ್ನು ನಮ್ಮದೇ ಪಡ ಶ್ರೇಷ್ಠತೆ ಅನ್ನೋ ಶ್ರೇಷ್ಠತೆಯ ವ್ಯಸನ ನಮಗಿಲ್ಲ, ಇರಬಾರ್ದು ಕೂಡ. ಆದರೆ ಅದಕ್ಕೆ ಅನುಗುಣವಾದಂಥ ಕೆಲಸವನ್ನು ಅಧ್ಯಾಪಕರು, ವಿದ್ಯಾರ್ಥಿಗಳು ಮತ್ತು ಸರ್ಕಾರ ಮಾಡಬೇಕು. ಯಾಕೆಂತ ಹೇಳಿದರೆ ಇದು ಬಹುಶಃ ಮಂಗಳೂರು ವಿಶ್ವವಿದ್ಯಾಲಯ ಕೊಡಗು ಹೋಯಿತು, ಆದರೆ ಈ ವಿಶ್ವವಿದ್ಯಾಲಯವನ್ನು ನಾವು ಇನ್ನು ಗಟ್ಟಿಯಾಗಿ ಮುಂದುವರಿಸ್ಕೊಂಡು

ಹೋಗಬೇಕು. ಯಾಕಂದರೆ ಇದು ಬೌದ್ಧಿಕವಾಗಿ ಇದಕ್ಕೆ ಬಹುತ್ವದ ಒಂದು ಜಾಗ. 2000 ಇಸವಿಯಲ್ಲಿ ಚಿನ್ನಪ್ಪೋಡಿ ಗೊತ್ತಿದೆ, ಇಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಿಗೆ ಪ್ರೊಫೆಸರ್ ಸುಮಿಯೋ ಮೊರಿಜಿರಿ ನನ್ನನ್ನು ಜಪಾನಿಗೆ ಆಹ್ವಾನ ಮಾಡಿದರು. ಅಲ್ಲಿ ನಾನು ಟೋಕಿಯೋ ಫೌಂಡೇಶನ್ನಲ್ಲಿ ಒಂದು ಉಪನ್ಯಾಸ ಕೊಡಬೇಕಾಗಿತ್ತು, ಮಲ್ಟಿಪಲ್ ಲ್ಯಾಂಗ್ವೇಜಸ್ ಇನ್ ಕೋಸ್ಟಲ್ ಕರ್ನಾಟಕ ಅಂತ. ಅದು ನಾನು ಇಂಗ್ಲೀಷಲ್ಲಿ ಮಾತಾಡಿದೆ, ಅವರಿಗೆ ಅದು ಟ್ರಾನ್ಸ್ಲೇಷನ್ ಜಪಾನೇ ಸಿಗ್ತಾ ಇತ್ತು. ಅದಾದ ಮೇಲೆ ಡಿಸ್ಕಷನ್ನಲ್ಲಿ ಅವ್ರು ಕೇಳ್ತಾ ಇದ್ದದ್ದು ಹೌ ಇಟ್ ಈಸ್ ಪಾಸಿಬಲ್ ಅಂತ. ಮತ್ತು ಅವರು ಒಂದು ಹೇಳಿದರು, ವಿ ಡೋಂಟ್ ನೀಡ್ ಎನಿ ಕೈಂಡ್ ಆಫ್ ಟೆಕ್ನಾಲಜಿ ಮೆಟೀರಿಯಲ್ಸ್ ಫ್ರಮ್ ಇಂಡಿಯಾ, ವಿ ನೀಡ್ ಐಡಿಯಾಸ್ ಫ್ರಮ್ ಇಂಡಿಯಾ ಅಂತ. ನಾನು ಹೇಳ್ತಾ ಇರೋದು, ಐಡಿಯಾಸ್ಗಳನ್ನು ಒಂದು ಸೃಷ್ಟಿ ಮಾಡಲಿಕ್ಕೆ ಮಂಗ್ಳೂರು ಸಿಟಿಯ ಏರಿಯಾ ಬಹಳ ಅದ್ಭುತವಾದ ಏರಿಯಾ. ಭಾಷೆಗಳನ್ನ ತಗೊಂಡ್ರೆ, ಧರ್ಮಗಳನ್ನು ತಗೊಂಡ್ರೆ, ಇಲ್ಲಿರುವ ಅನೇಕ ಈಗ ಹೊರಡ ಜಾನಪದದ ಆರಾಧನೆಯ ಸಂಪ್ರದಾಯ ತಗೊಂಡ್ರೆ, ಅವುಗಳಿಂದಲೇ ಯು ಕ್ಯಾನ್ ಕ್ರಿಯೇಟ್ ಎ ಕೈಂಡ್ ಆಫ್ ಥಿಯರಿ. ಭೂತಾರಾಧನೆಯ ಇಡೀ ಕಲ್ಪನೆಯನ್ನು ಪ್ರೊಫೆಸರ್ ಚಿನ್ನಪ್ಪ ಅವರು ಅದ್ಭುತವಾಗಿ ಅದರ ಕೆಲಸ ಮಾಡಿದ್ದಾರೆ. ಅನೇಕರಿಗೆ ಅದರ ತೋರಿಕೆಯ ಪ್ರದರ್ಶನ ಪ್ರಿಯತೆ ಮಾತ್ರ ಗೊತ್ತು, ಬಟ್ ಅದರ ಒಳಗಿರುವಂತಹ ಅಂತಸತ್ವ, ಇಟ್ ಕ್ಯಾನ್ ಬಿ ಒಂದು ನೀವು ಜಗತ್ತಿಗೆ ಒಂದು ಹೊಸ ಥಿಯರಿಯನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಅದರಲ್ಲಿ. ಯಾಕಂದರೆ ರಿಲಿಜನ್ ಬಗ್ಗೆ, ಅದು ರಿಲಿಜನ್ ಅನ್ನೋದನ್ನು ನಾವು ನೆಗೆಟಿವ್ ನೋಡಬೇಕಾಗಿಲ್ಲ. ಈಗ ಫಿನ್ಲೆಂಡಲ್ಲಿ ಕಂಪ್ಯಾರಿಟಿವ್ ರಿಲಿಜನ್ ಅಂತ ಒಂದು MA ಕೋರ್ಸ್ ಇದೆ. ಅಂದರೆ ಕಂಪ್ಯಾರ್ಡ್ ಜಗತ್ತಿನ ಭಾಷೆಗಳನ್ನು ಧರ್ಮಗಳನ್ನು ಅನುವಾದ ಕೊಡ್ತಿ, ಅದನ್ನು ಕಂಪೇರ್ ಮಾಡುವಂಥದ್ದು. ಆ ದೃಷ್ಟಿಯಿಂದ ಫೋಕ್ ರಿಲಿಜನ್ ಅನ್ನೋದು ಅದಕ್ಕೆ ಸಪರೇಟ್ ಆಗಿರುವಂಥ ಒಂದು ಐಡೆಂಟಿಟಿ ಇದೆ. ಜನಪದ ಧರ್ಮ ಅನ್ನೋದು, ಅದು ಸೂಫಿಸಮ್ ಇರ್ಬೋದು, ತುಳುವಿನ ಜಾನಪದ ಇರ್ಬೋದು, ಕೊಂಕಣಿಯದಿರ್ಬೋದು, ಬಿಹಾರಿಯದಿರ್ಬೋದು, ಅವೆಲ್ಲವುಗಳು ಕೂಡ ಒಂದು ಜನಪದ ಧರ್ಮ. ಅದರೊಳಗಡೆಯಿರುವ ಬೇರೆ ಬೇರೆ ಒಂದು ಮಗ್ಗುಲುಗಳು ಮತ್ತು ಧಾರೆಗಳು, ಅವು ಈ ಪ್ರದೇಶದಲ್ಲಿ ಇದ್ದಷ್ಟು ಬೇರೆ ಎಲ್ಲೂ ಇಲ್ಲ. ಹಾಗಾಗಿ ನಾವು ಎಲ್ಲವನ್ನು ಕೂಡ ಕೇವಲ ನಾವು ನೆಗೆಟಿವ್ ಆಗಿ ನೋಡಬೇಕಾಗಿಲ್ಲ. ಈಗ ಭಾಷೆಯ ಬಗ್ಗೆ ಕೂಡ ನಾನು ಇತ್ತೀಚೆಗೆ ಹೆಚ್ಚು, ನನ್ನ ಆರೋಗ್ಯ ಬಹಳ ಚೆನ್ನಾಗೇನಿಲ್ಲ ಕಳೆದ 2 ವರ್ಷದಿಂದ, ಆದರೂ ಕೂತ್ಕೊಂಡು ಕೆಲವು ಹುಚ್ಚು ಆಲೋಚನೆಗಳು ತಲೆಗೆ ಬರ್ತಾ ಇರ್ತವೆ. ನನ್ನ 3 ಜನ ಇಲ್ಲಿದ್ದಾರೆ, ಪ್ರೊಫೆಸರ್ ಚಿನ್ನಪ್ಪ ಹುಡ್ರು, ಪ್ರೊಫೆಸರ್ ಅವೇ ಕುಮಾರ್, ಪ್ರೊಫೆಸರ್ ಶಿವರಾಮ್ ಶೆಟ್ಟಿ. ಇಲ್ಲಿ ಶಿವರಾಮ್ ಶೆಟ್ಟಿ, ಹಾಂ, ಕಾಣ್ತಾ ಇಲ್ಲ, ಅಲ್ಲಿ ಮೂಲೆ ಕೂತ್ರೆ ಕಾಣುವುದು ಹೇಗೆ ಜೋಶಿ. ಅವರಿಗೆ ನಾನು ಎಷ್ಟು ಕಷ್ಟ ಕೊಟ್ಟಿದ್ದೇನೆ ಅನ್ನೋದು ನನಗೆ ಗೊತ್ತು. ಅವರಿಗೆ ನಾನು ಈಗ ಹೇಳ್ಬೋದು, 16 ವರ್ಷ ಮತ್ತು ಒಂದು 4 ವರ್ಷ ಅಂದರೆ ಅದೇನಿಲ್ಲ ನನ್ನದೊಂದು. ಅದು ಈಗಲೂ ಅದರ ಅನೇಕರು ಹೊಗಳ್ತಾರೆ. ಇತ್ತೀಚೆಗೆ ಯಾರೋ ಇವಳು ಸವಿತಾ ಬನ್ನಾಡಿ ಅದನ್ನು ಹೇಳಿದ್ಲು, ಅಂದರೆ ಭಾಳ ಒಳ್ಳೆಯ ಒಂದು ಕ್ರಮ. ಏನಂದರೆ, ಯಾವ ಒಂದು ಕ್ಲಾಸಿಗೆ ಅಧ್ಯಾಪಕರು ಅವತ್ತು ರಜೆ ಹಾಕಿದರೂ ಇನ್ನೊಬ್ಬರು ತಗೊಳ್ಳುವ ಹಾಗೆ ಅಂತ, ಅದನ್ನು ಅವಳು ಭಾಳ ಮೆಚ್ಚುಗೆ ನನಗೆ ಬರೆದ್ಲು ಸವಿತಾ. ಆದರೆ ನನಗೊತ್ತು ಅದರ ಹಿಂದೆ ಇವರ ಕಷ್ಟ ಎಷ್ಟಿತ್ತು ಅಂತ. ಬೆಳಿಗ್ಗೆ ಒಬ್ಬ ಅಧ್ಯಾಪಕರು ಫೋನ್ ಮಾಡು ಸರ್, ಇವತ್ತು ಮಗಿಗೆ ಹುಷಾರು ಬಳಿಕ ತಕ್ಷಣ ಅಭಯಲಿಗೋ ಚಿನ್ನಪ್ಪೋಟಿಗೋ ಒಂದು ಕೋ, ನೀವು ಕ್ಲಾಸಿಗೆ ಹೋಗಿ ಅಂತ. ನಾನು ಅದರ ಸುಸೈಡ್ ಸ್ಕ್ವಾಡ್ ಅಂತ ಕರೀತಾ ಇದ್ದೆ, ಅಂದರೆ ಆತ್ಮಹತ್ಯಾ ದಳ ಅಂತ. ಅಂದರೆ ಒಂದು ಕ್ಲಾಸನ್ನು ನಾವು ಬಿಡಲಿಲ್ಲ. ಬಹುಶಃ ಇದು ನಾವು ಮಾಡಿದ ಒಂದು ಪ್ರಯೋಗ, ಎಷ್ಟು ಯಶಸ್ವಿ ಆಯಿತು ಯಾವ ವಿಶ್ವವಿದ್ಯಾಲಯ ಮಾಡಲಿಲ್ಲ. ಆದರೆ ನೀ ಹೇಳಿದ್ದು ನೀ ಅವರ ವಿಷಯ ಅಲ್ಲ, ನಿಮ್ಮ ವಿಷಯ ಬಗ್ಗೆ ಮಾತಾಡಿ ಅಂತ. ಇದರಿಂದ ಏನಾಗಿದೆ, ಒಂದು ಶಿಸ್ತು ಬಂತು. ಅಂದರೆ ಕನ್ನಡ ವಿಭಾಗದ MA ತರಗತಿ ವಿದ್ಯಾರ್ಥಿಗಳಿಗೆ ಎಲ್ಲಿಯೂ ಕೂಡ ತರಗತಿ ಬಿಟ್ಟು ಕೂತ್ಕೊಳ್ಳುವುದಿಲ್ಲ, ಒಬ್ಬ ಇನ್ನೊಬ್ಬ ಅಧ್ಯಾಪಕರಿಗೆ ಮಾತಾಡ್ತಾರೆ. ಎಷ್ಟು ಅಂತ ಹೇಳಿದರೆ, ಕೆಲವು ಬಾರಿ ನನಗೆ ಒಂದು 1/2 ಗಂಟೆ ಮೊದಲು ಸೂಚನೆ ಬಂದಾಗಲೂ ನಾನು ಚೀಟಿ ಕೊಟ್ಟಾಗ ನನ್ನ ಎಲ್ಲ ಸಹೋದ್ಯೋಗಿಗಳು, ಇಲ್ಲಿ ಈಗ ಇಲ್ಲಿ ಇರುವ 3 ಮಂದಿ ಮತ್ತು ಇಲ್ಲದವರು ಎಲ್ಲರೂ ಕೂಡ ಸಂಪೂರ್ಣ ಒಂದೇ ದಿನವೂ ಸರ್ ಆಗುವುದಿಲ್ಲ ಅಂತ ಹೇಳಲಿಲ್ಲ. ಬಹುಶಃ ಪ್ರೊಫೆಸರ್ ಧರ್ಮ ಈ ಥರದ

ಆಮೇಲೆ ಅಬ್ಬಯ್ಯ ಅಬ್ಬರಿಗೆ ಹೆಚ್ಚಾಗಿ ನಾನು ಕೊಡುವುದು ವಸತಿ ಮತ್ತು ಊಟದ ವ್ಯವಸ್ಥೆಯನ್ನು. ಆಮೇಲೆ ಶಿವರಾಮ್ ಶೆಟ್ಟರೆ, ನೀವು ಆ ಹಣಕಾಸಿನದ್ದು ಮತ್ತು ಬಂದ ಗಿಟ್ಟಿ ನೋಡಿಕೊಳ್ಳಿ. ಈ ಥರ ಎಲ್ರಿಗೂ ಒಂದಿನ ಮಳೆ ಬಂದು ಅಲ್ಲಿ ನೀರು ಬಿತ್ತು, ನಾನು ಆಯ್ತು ಇನ್ನು ಎಲ್ಲ ಹೊರಗಡೆ ಗೆಸ್ಟ್ ಬಂದಿದ್ದಾರೆ, ಒಂದು ಅರ್ಧ ಗಂಟೆಯಲ್ಲಿ ಮತ್ತೆ ಅಲ್ಲಿ ಚಪ್ಪರ ಎದ್ದಾಗಿದೆ ಅಂದ್ರದ್ದು. ಅಂದರೆ ಈ ಥರದ ಒಂದು ಟೀಮ್ ವರ್ಕ್ ಇದೆಲ್ಲ

ನನ್ನನ್ನು ಅವರು ಕರೆದಿದ್ದರು ಅಲ್ಲಿಯ ಇವರು ಆರ್ಗನೈಸರ್ಸ್. ನಾನು ಹೇಳಿದೆ ಇದು ಬಹುಶಃ 81 ಏನಿರಬೇಕು, ಲಂಕೇಶ್ವರೇ ನೀವು ಆಗ ಲಂಕೇಶ್ ಪತ್ರಿಕೆ ಭಾಳ ವೈಬ್ರೆಂಟ್ ಆಗಿತ್ತು, ಬರ್ತೀರಂತ ಹೋಗುವ ಅಂತ ಹೇಳಿ ಒಂದು ಟ್ಯಾಕ್ಸಿಯಲ್ಲಿ ಮಾಡಿಕೊಂಡು ಬಂದೆವು. ಆಗ ಎಲ್ಲ ಕಡೆಯಲ್ಲಿಯೂ ಅವರ ಬಗ್ಗೆ ಒಂಥರ ಅವರ ಬರವಣಿಗೆ ಬಗ್ಗೆ ಒಂದು ಸ್ವಲ್ಪ ಆಕ್ರೋಶ ಇತ್ತು. ಆಮೇಲೆ ಅಲ್ಲಿ ಆ ಹಳೆಯ ಬಿಲ್ಡಿಂಗಿನ ಮಾಳಿಗೆಯಲ್ಲಿ ಭಾಷಣ ಇಡೀ ಸಭೆ ತುಂಬಿತ್ತು. ಲಂಕೇಶ್ವರ ಮಾತಾಡಿದರು. ಆಮೇಲೆ ಪ್ರಶ್ನೋತ್ತರಕ್ಕೆ ಆಯ್ತಂತ, ಪ್ರಶ್ನೋತ್ತರ ಆಯಿತು, ಏನು ಗಲಾಟೆ ಆಗಲಿಲ್ಲ. ಇವತ್ತಾಗ್ತಾ ಇಲ್ಲ ಗೊತ್ತಿಲ್ಲ ನನಗೆ. ನಾನು ಹೇಳ್ತಾ ಇರೋದು ನಾವು ಅಭಿಪ್ರಾಯವನ್ನು ಒಪ್ಪುವುದು ಒಪ್ಪದಿರೋದು ಬೇರೆ, ಆದರೆ ಅಭಿಪ್ರಾಯವನ್ನು ಕೇಳುವಂಥ ತಾಳ್ಮೆ ನಮಗೆ ಇರಬೇಕು. ನನಗೆ ಇಲ್ಲಿ ಬಂದ ಅನೇಕ ಮಂದಿ ಇಲ್ಲಿ ಬಂದು ಉಪನ್ಯಾಸ ಕೊಟ್ಟವರು ಎಲ್ಲರ ಅಭಿಪ್ರಾಯನ ಒಪ್ಕೊಂಡಿಲ್ಲ, ಆದರೆ ಯೂನಿವರ್ಸಿಟಿ ಶುಡ್ ಓಪನ್ ಡೋರ್ಸ್ ಫಾರ್ ಆಲ್ ದಿ ಥಾಟ್ಸ್ ಟು ಕಮ್ ಇನ್ಸೈಡ್. ನಾವು ಕಿಟಕಿ ಬಾಗಿಲು ಎಲ್ಲವನ್ನು ತೆರೆದಿಡಬೇಕು, ಇಲ್ಲದೆ ಹೋದರೆ ಅದು ಯೂನಿವರ್ಸಿಟಿ ಆಗುವುದಿಲ್ಲ. ಹಂಪಿಯಲ್ಲಿದ್ದಾಗ ನಾನು ಅದೇ ಕೆಲಸ ಮಾಡಿದ್ದೆ, ಎಲ್ಲರನ್ನೂ ಕರೆದೆ, ಯಾರನ್ನೂ ಬಾಕಿ ಮಾಡಿ, ನಾನು ಕರೆದವರೆಲ್ಲ ಬಂದರು, ಮಾತಾಡಿದರು, ಚರ್ಚೆ ಆಯಿತು. ಅದರಿಂದ ಏನಾಗಿದೆ ಅಂದರೆ ಮಂಗಳೂರು ಯೂನಿವರ್ಸಿಟಿ ಆ ಥರದ ಒಂದು ಪರಂಪರೆ ಇದೆ, ಎಲ್ಲ ಆಲೋಚನೆಗಳಿಗೂ ಬಾಗಿಲು ತೆರೆದುಕೊಳ್ಳುವಂಥದ್ದು, ಮತನ ಮಾಡುವಂಥದ್ದು, ಅನುಭವ ಮಂಟಪದಾಗಿರುವಂಥದ್ದು. ಆಮೇಲೆ ವಿದ್ಯಾರ್ಥಿಗಳು ಬೇಕಾದ ತೊಳ್ತಾ, ಆದರೆ ನಾವು ಅದನ್ನೆಲ್ಲವನ್ನು ದ್ವೇಷದಲ್ಲಿ ಮಾತಾಡಬಾರ್ದು. ನಮಗೆ ಅದು ಇಷ್ಟ ಇಲ್ಲ, ಸರಿ ಇಷ್ಟ ಇಲ್ಲ, ಬಿಟ್ಟುಬಿಡಿ. ನಮ್ಮ ಸೆಮಿನಾರ್ಗಳಾದಾಗ ಇಲ್ಲಿ ಹಿತಸ್ವರತ್ಕಲ್ಲಿದ್ದಾರೆ, ನಾವು ಅವ್ರನ್ನ ಹಳೆಯ ಕಾಲದವರು ಅಂತ ಅವರೊಬ್ಬರನ್ನು ಇಲ್ಲಿ ಕಂಡಂಥದ್ದು. ಆಗ ಡಿಪಾರ್ಟ್ಮೆಂಟ್ ವಾಸ್ತವ ಉಚ್ಚಲಿದ್ದಾರೆ. ಆಗ ವಿಭಾಗದ ಸೆಮಿನಾರ್ ಇದ್ದಾಗ ಅದೊಂದು ಯುದ್ಧವೇ ಏನಾಗಿದೆ, ಒಂದೊಂದು ಕೃತಿಯ ಬಗ್ಗೆ ಒಂದೊಂದು ಸೆಮಿನಾರ್ಗಳು. ಅವರು ಪ್ರತಿಯೊಬ್ಬರು ಕೂಡ ಏನಾಗ್ತದೆ ಅಂದರೆ ಯುದ್ಧ ಅಂತ ಹೇಳಿದರೆ ಅಭಿಪ್ರಾಯ ಭೇದಗಳನ್ನು ಜೋರಾಗಿ ದಟ್ಟಿ ಧ್ವನಿಯಲ್ಲಿ ಚರ್ಚಿಸುವುದು. ನಾವು ಅಧ್ಯಾಪಕರು ಕೂತ್ಕೊಂಡು ಸುಮ್ಮನೆ ಇರುವುದು, ಕೆಲವೊಬ್ಬರು ಎಂಜಾಯ್ ಮಾಡೋದು ಸ್ವಲ್ಪ ಜಗಳ ಆಗಲಿ ಅಂತ, ಯಾಕೆಂದರೆ ಒಂದು ವಾಗ್ಯುದ್ಧ ಆಗಬೇಕು ಅಂತ. ಮತ್ತು ಅದರಿಂದ ನನಗೇನಾಯಿತು ಅಂದರೆ ಈ 1 30 ವಿದ್ಯಾರ್ಥಿಗಳ 30 ಪುಸ್ತಕದ ಬಗ್ಗೆ ಅವರು ಸೆಮಿನಾರ್ ಮಾಡಿದರೆ ನಾನು 30 ಪುಸ್ತಕ ಓದಬೇಕಾಯ್ತು, ಅವು ಟೆಕ್ಸ್ಟ್ ಬುಕ್ ಅಲ್ಲ. ನನಗೆ ಆಮೇಲೆ ನಾನು ಪ್ರೊಫೆಸರ್ ಆದಮೇಲೆ ನಾನು ಬಿಟ್ಟುಬಿಟ್ಟೆ ಆ ಕೆಲಸ. ಆದರೆ ನನಗೆ ಅದರಿಂದ ಅದು ಅನುಕೂಲ ಏನಂದರೆ ಪ್ರತಿ ವರ್ಷದ 30 ಪುಸ್ತಕ ಕಡ್ಡಾಯವಾಗಿ ನಾನು ಓದಬೇಕಾಯಿತು. ಇವೆಲ್ಲ ನಮ್ಮ ಚಿಂತನೆಯನ್ನು ಹೆಚ್ಚಿಸ್ತಾ ಹೋದವು ಅಂಥದ್ದು. ಆಗ ವಿದ್ಯಾರ್ಥಿಗಳಿಗೆ ಕೂಡ ಸ್ವಾತಂತ್ರ್ಯ ಇತ್ತು ಸೆಮಿನಾರ್ಗಳಂತ. ಈಗ ಸೆಮಿಸ್ಟರ್ ಆದಮೇಲೆ ಇದೆಲ್ಲ ಸ್ವಲ್ಪ ಕಷ್ಟ ಇದೆ. ಅಂದರೆ ಈಗ ಪಂಪ ಇಂತಹ ಒಂದು ಪರಂಪರೆಯಿಂದ ಬಂದವರು, ಅವನದು ಒಂದು ವಿಚಿತ್ರವಾದ ಒಂದು ಬದುಕು. ಅವನ ಹಿರಿಯರು ಅವರು ಕಮ್ಮೆಜೋತ್ರದ ಬ್ರಾಹ್ಮಣರು, ತೆಲುಗು ಬ್ರಾಹ್ಮಣರು, ಮಾಧವ ಸೋಮಯ್ಯಜಿ, ಆಮೇಲೆ ಅಭಿಮಾನಚಂದ್ರ ಕೊಮ್ಮರಯ್ಯ, ಆಮೇಲೆ ಅವನ ಅಪ್ಪನ ಕಾಲಕ್ಕೆ ಅವನು ಭೀಮಪ್ಪಯ್ಯ, ಅವನು ಬ್ರಾಹ್ಮಣಿಕೆ ಬಿಟ್ಟು ಜೈನ ಆದ. ಅವನ ಮಗ ಮಕ್ಕಳು ಇಬ್ಬರು, ಒಬ್ಬರು ಪಂಪಯ್ಯ ಮತ್ತೊಬ್ಬ ಜಿನಸೇನ ಅಂತ. ಇವರು ಅವರ ತಾಯಿ, ಇವನ ಪಂಪನ ತಾಯಿ ಅಣ್ಣಿಗೇರಿಯವಳು ಬಣಬ್ಬೆ. ಆದ ಕಾರಣ ಈಗಿನ ಧಾರವಾಡ ಗದಗ ತಾಲೂಕಿನ ಭಾಗ, ಈ ಧಾರವಾಡ ಗದಗ ಆಮೇಲೆ ಉತ್ತರ ಕನ್ನಡದ ಈ ಇಡೀ ಬೆಳ್ತಿದ್ರೆ ಬೆಳ್ಳೋಳ ನಾಡು ಅಂತ ಕರೀತಾರೆ. ಗಮನಿಸಬೇಕು, ಅದು ಬಹಳ ಫಲವತ್ತಾದ ಒಂದು ಹಸಿರು ಹಚ್ಚ ಹಸಿರಿನ ನಾಡು. ಅದರಲ್ಲಿ ಬನವಾಸಿಯೂ ಸೇರ್ತದೆ, ಜನಪಡಿ ಗೊತ್ತಿದೆ, ಈ ಹಾವೇರಿಯ ಭಾಗ ಸೇರಿ ಒಳ್ಳೆಯ ಮಳೆ ಬರುವಂಥ ಭಾಗ ಆಯಿತು. ಆದ್ದರಿಂದ ಅವನ ಮೇಲೆ ಈ ಪ್ರಕೃತಿ ಒಂದು ಪ್ರಭಾವ ಬೀರಿದೆ, ನಿಸರ್ಗ. ಹಾಗಾಗಿ ಅವನು ಮಾವಿನ ಬಗ್ಗೆ, ಮಲ್ಲಿಗೆ ಬಗ್ಗೆ ಬಹಳ ವೈತುಂಬಿ ಬರೀತಾ. ಅಂದರೆ ನಾವು ನಿಸರ್ಗವನ್ನು ಪ್ರೀತಿಸುವುದಕ್ಕೆ ಕಲಿಸ್ತಾನೆ. ಆದರೆ ಅದರ ಜೊತೆಗೇನೆ ಅವನಿಗೆ ಒಂದು ಜ್ಞಾನ ತಿಳುವಳಿಕೆ ಬಂತು. ಪೂಜ್ಯಪಾದರು, ಆಮೇಲೆ ಗುಣನಂದಿಗಳು, ಇಂತಹ ಜೈನ ಮುನಿಗಳ ಎಲ್ಲ ಶಾಸ್ತ್ರ ಗ್ರಂಥಗಳನ್ನು ಅವನು ಓದಿದ. ಆಮೇಲೆ ಜಿನಸೇನಾಚಾರ್ಯ ಗುಣಭದ್ರಾಚಾರ್ಯರ ಮಹಾಪುರಾಣ, ಪುರಪುರಾಣ ಮತ್ತು ಉತ್ತರ ಪುರಾಣ ಓದಿದ. ಅಂದರೆ ನಾನು ಹೇಳ್ತಾ ಇರೋದು ಅದೇ ಹೊತ್ತಿಗೆ ಈ ಚಾಲುಕ್ಯ ವಂಶದ ಒಂದು ಶಾಖೆಯ ವೇಳೆಗೆ ಅವನು ಸೈನಿಕನೇ ಕೆಲಸ ಮಾಡ್ತಾ ಇದ್ದ. ಅನೇಕವರು ಇದರ ಬಗ್ಗೆ ಚರ್ಚೆ, ನನ್ನ ಇತ್ತೀಚೆಗೆ ನಾನು ಅದರ ಬಗ್ಗೆ ಸ್ವಲ್ಪ ಮನೆ ಬನವಾಸಿ ಹೋಗಿ ಬಂದಮೇಲೆ ಸ್ವಲ್ಪ ತಿರುಗಾಡಿದ್ವಿ, ನನಗೆ ಅಂದಾಗಿದೆ. ಒಂದೇ ವೃತ್ತಿಯಲ್ಲಿ ಅವನು ಸೈನಿಕನಾಗಿದ್ದಾಗಲೇ ಈ

ವೃತ್ತಿಯಿಂದ ಅವನೊಬ್ಬ ಸೈನಿಕನಾಗಿ ಕೆಲಸ ಮಾಡಿದ್ದ. ಆ ಮೂರು ಆದ ಕಾರಣವೇ ನೀವು ಇಡೀ ಕಾವ್ಯದ ಒಂದು ಕ್ಯಾನ್ವಾಸ್ ನೋಡಿದರೆ ಅದರಲ್ಲಿ ಮೂರು ಅಂಶಗಳು ಕಾಣಿಸಿಕೊಳ್ತವೆ. ಆದ ಕಾರಣ ಅವನು ಹೆಚ್ಚು ಕುಲವನ್ನು ನಿರಾಕರಿಸುವವನು ಅಂತ, ಯಾಕೆಂದರೆ ಒಬ್ಬ ಸೈನಿಕನಿಗೆ ಎಲ್ಲ ಕುಲದವರು ಇರ್ತಾರೆ. ಅವನ ತಂದೆ ಜೈನದಿಂದ ಇದರಿಂದ ಬ್ರಾಹ್ಮಣಕ್ಕೆ ಜೈನಕ್ಕೆ ಬಂದ, ನಿಸರ್ಗ ಬಂದು ಪೂರ್ತಿಯಾಗಿ ಅಲ್ಲಿ ಗುಡ್ನಾಪುರ ಅಂತ ಬನವಾಸಿ ಹತ್ರ ನಾನು ಮೊನ್ನೆ ಹೋದಾಗ ಪ್ರಸಿದ್ಧಿ ಪ್ರಧಾನಕ್ಕೆ ಹೋದಾಗ ಹೋದೆ, ಅಲ್ಲೊಂದು ವಿಶಾಲ ಬಹಳ ದೊಡ್ಡ ಕೆರೆ. ನಾನು ಹೇಳಿದ ಇದು ಕೆರೆಯಲ್ಲ ಸರೋವರ ಅಂತ. ಪಂಪನ ಭಾರತದಲ್ಲಿ ವೈಶಂಪನ ಸರೋವರನ ಇದು ಪಾತಾಳ ಬಿಲಕ್ಕೆ ಬಾಗಿಲ್, ಇದರಲ್ಲಿ ಗೌರವಾಂಧ ಕಾರಕ್ಕೆ ಮಾಡಿದ ಕೂಪ ಅಂತ ಹೇಳ್ತಾನೆ. ನನಗೆ ಒಂದು ಹೊಸ ಹೊಳವು ಬಂದಿದೆ ಮೊನ್ನೆ ಬನಹದ ಮೇಲೆ, ಇದು ಇದನ್ನು ಈ ಕೆರೆ ನೋಡಿ ಅವನು ಹೇಳಿರಬೇಕು ಅಂತ. ಅಷ್ಟು ದೊಡ್ಡದಿದೆ ಕೆರೆಯಲ್ಲ, ದೊಡ್ಡ ಸರೋವರ ಅಂತ. ಅಂದರೆ ಈ ನಾವು ಹಾಗೇನು ಮಾಡಬೇಕಂದ್ರೆ ಒಂದೇ ಹೊತ್ತಿಗೆ ಅನೇಕ ಧಾರೆಗಳನ್ನು ನಿಸರ್ಗದಿಂದ ಬರೆಯುವಂತಹ ಅನುಭವಗಳನ್ನು, ನಾವು ನಮ್ಮ ವೃತ್ತಿಯಿಂದ ಬರುವ ಅನುಭವಗಳನ್ನು, ನಮ್ಮ ಅಧ್ಯಯನದಿಂದ ಅನುಭವಗಳನ್ನು ನಾವು ಒಟ್ಟು ಮಾಡಿದರೆ ಮಾತ್ರ ನಾವು ಪಂಪನ ಒಂದು ಸಾಲಿಗೆ ಸೇರಲಿಕ್ಕೆ ಸಾಧ್ಯ ಆಗ್ತದೆ. ಆ ಥರದ ಒಂದು ನನ್ನ ಹೇಳಿದ ಪಂಪನ ಬಗ್ಗೆ ಬರೀಬೇಕು. ಈಗ ನಾನು ಮೊದಲನೇ ಚಾಪ್ಟರನ್ನು ಶುರು ಮಾಡಿದ್ದೇನೆ, ಅದರೀಗ ಬಹಿರಂಗಪಡಿಸ್ಬೋದು. ಯಾಕೆಂದರೆ ಈ ಕಾನ್ಸೆಪ್ಟಿನ ಮೇಲೆ ಪಂಪನ ಮಲ್ಟಿಪಲ್ ಯಾವುದು ಎನ್ವಿರಾನ್ಮೆಂಟ್ ಬಗ್ಗೆ, ಪರಿಸರದ ಬಗ್ಗೆ ಸಾಮಗ್ರಿ ಸಂಗ್ರಹ ಮಾಡಿ ಬರಿತಾ ಇದ್ದೇನೆ. ಇನ್ನೊಂದು ಪಂಪನ ಈ ವಂಶಾವಳಿಯ ಬಗ್ಗೆ, ಅವನ ವಂಶಾವಳಿ ಒಂದು ಕೊಡ್ತಾನೆ, ಅವನ ಆಶ್ರಯದಾತ ಈ ಅರಿಕೇಸರಿ ವಂಶಾವಳಿ ಎಂದು ಕೊಡ್ತಾನೆ, ಈ ಭಾರತದ ಈ ಅರಸರುಗಳದ್ದು ವಂಶಾವಳಿ ಕೊಡ್ತಾನೆ. ಆದರೆ ಈ ಅಥವಾ ಈ ಕೌರವರ ಪಾಂಡವರ ವಂಶ, ಈ ಜಿನಿಯಾಲಜಿ ಅನ್ನೋದೊಂದು ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಯಾಕೆ ಬರ್ತದೆ? ಒಂದು ಮೂಲವನ್ನು ಕೊಟ್ಟು ಅದರಿಂದ ಆಧಾರ, ಕೆಲವೊಬ್ಬರಿಗೆ ಪೌರಾಣಿಕ ಮೂಲ ಕೊಡುವಂಥದ್ದು ಯಾಕೆ ಕೊಡ್ತಾರೆ ಅಂದರೆ, ಇವೆಲ್ಲವುಗಳ ಹಿಂದೆ ಏನಾಗ್ತದೆ ಅಂದರೆ, ಒಂದು ಯಾವುದೋ ಒಂದು ಯಾವುದು ಪರಂಪರೆಯನ್ನು ಒಂದು ಲೋಕಲೈಸ್ ಮಾಡುವಂಥ, ಸ್ಥಳೀಕರಣ ಮಾಡುವಂಥ ಒಂದು ಪ್ರಕ್ರಿಯೆ ಇರ್ತದೆ. ಇದನ್ನು ಪಂಪ ಮಾಡ್ತಾನೆ. ಆ ದೃಷ್ಟಿಯಿಂದ ಕೂಡ ಪಂಪನ ಕಾವ್ಯ ಮತ್ತೆ ಮತ್ತೆ ಓದಿಗೆ ತೆರೆದುಕೊಳ್ಳುವಂಥದ್ದು. ನಾನು ಅದನ್ನು ಪಂಪ ಪ್ರಶಸ್ತಿ ಬಂದ ಕಾರಣ ಮಾತ್ರ ಹೇಳ್ತಾ ಇದ್ದೇನೆ. ಈಗ ನಾನು ಇಲ್ಲಿಗೆ ಮುಗಿಸಬೇಕು. ಬಹಳ ವಿನಯದಿಂದ, ಬಹಳ ಧನ್ಯತೆ ಭಾವದಿಂದ ನನಗೆ ಅನೇಕ ಪ್ರಶಸ್ತಿಗಳು ಬಂದದ್ದು ಅಂತ ಹೇಳಿದರು. ಪ್ರಶಸ್ತಿಗಳಿಗಿಂತ ಇಂಥ ಒಂದು ಕಾರ್ಯಕ್ರಮ ಬಹಳ ಸಂತೋಷದ್ದು. ಮಾರ್ಚಿನಲ್ಲಿ ಈ ಪ್ರಶಸ್ತಿಗಳ ಒಂದು ಘೋಷಣೆಯಾದಾಗ ಜರ್ಮನಿಯಿಂದ ಬಂದ ನನ್ನ ಸ್ನೇಹಿತರ ಜೊತೆಗೆ ಕಾರ್ಕಳದ ಗಮ್ಮಟ ಬೆಟ್ಟದ ಕೆಳಗಡೆ, ನನಗೆ ಈಗ ಸ್ವಲ್ಪ ಮೇಲೆ ನಡೀಲಿಕ್ಕೆಲ್ಲ ಆಗೋದಿಲ್ಲ, ಅವರು ನನ್ನ ಒಂದು ಕಾಲದ ವಿದ್ಯಾರ್ಥಿನಿ ಮತ್ತು ಈಗ ಸಹ ಸಂಶೋಧಕಿ ಡಾಕ್ಟರ್ ಅಣ್ಣಾ ಎಸ್ಪುಸಿತೋ ಅವರ ಜೊತೆಗೆ ಕಾರ್ಕಳದಲ್ಲಿದ್ದೆ. ಅಷ್ಟೊತ್ತಿಗೆ ಫೋನ್ ಬಂತು, ವಿಷಯ ಹೇಳಿದರು. ಸೊ ಗೊಮ್ಮಟ ಮೇಲೆ ಇದ್ದ, ಕೆಳಗಡೆ ನಾನಿದ್ದೆ. ಪ್ರಸಿದ್ಧಿ ಬಂದಾಗ ಅದು ಆಗಿ ಯಾವಾಗ ಪ್ರಸಿದ್ಧಿ ಪ್ರದಾನ ಆಗ್ತದೆ, ಸಾಮಾನ್ಯವಾಗಿ ಆಗ ಸುದ್ದಿ ಬಂತು ರವೀಂದ್ರ ಕಲಾಕ್ಷೇತ್ರದಲ್ಲಿ ಮುಖ್ಯಮಂತ್ರಿಯವರು ಮಾಡ್ತಾರೆ ಅಂತ. ಸುಮಾರು ಒಂದು ತಿಂಗಳಾಗ್ತಾ ಬಂತು, ಏನು ಸುದ್ದಿ ಇರಲಿಲ್ಲ. ನಾನು ನನ್ನ ಪಡೆಗೆ ಸುಖವಾಗಿದ್ದೆ. ಆಮೇಲೆ ಒಂದು ಬಾರಿ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಫೋನ್ ಬಂತು, ಸರ್ ಅದನ್ನು ಕದಂಬೋತ್ಸವದಲ್ಲಿ ಈ ಬನವಾಸಿಯಲ್ಲಿ ಏಪ್ರಿಲ್ 12ಕ್ಕೆ ಮಾಡ್ತಾರೆ ಅಂತ. ತಕ್ಷಣ ನಾವು ಹೊರಟೆವು. ಅಲ್ಲಿ ಹೋಗಿ ಮುಖ್ಯಮಂತ್ರಿಯವರಿಗೆ ಕೊನೆಯ ಕ್ಷಣ ಬರಲಿಕ್ಕಾಗಲಿಲ್ಲ. ಕನ್ನಡ ಸಂಸ್ಕೃತಿ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು, ಹಿರಿಯ ಸಚಿವರು ಆಗಿದ್ದ ದೇಶಪಾಂಡೆ ಮತ್ತು ಉತ್ತರ ಕನ್ನಡದ ಎಲ್ಲ ಶಾಸಕರಿದ್ದರು. ನನಗೆ ಅಲ್ಲಿ ಹೋಗುವಾಗ ಗಾಬರಿ ಆಯಿತು, ಇದೇನು ಮದುವೆಯೋ ಜಾತ್ರೆ ಅಂತ. ಒಂದು 15,000 ಒಂದು ಜನ ಸಂದಣಿಯಲ್ಲಿ ಪ್ರಶಸ್ತಿ ಸ್ವೀಕಾರ ಮಾಡಿದೆ. ಸಂಖ್ಯೆ ಅಂತಲ್ಲ, ಅವರೆಲ್ಲ ಸಂತೋಷಪಟ್ಟರು. ಒಂದು ಕೊನೆಗೆ ನನಗೆ ಸನ್ಮಾನವನ್ನು ಮಾಡುವಾಗೆಲ್ಲ ಭಾಳ ಸಂತೋಷಪಟ್ಟರು, ಮಾತಾಡಿದರು. ಆ ಉತ್ತರ ಕನ್ನಡ ಜಿಲ್ಲೆಯ ಒಂದು ಆತಿಥ್ಯ ಭಾಳ ಸಂಭ್ರಮದ್ದು. ಆದರೆ ಅದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ಮಂಗಳೂರು ವಿಶ್ವವಿದ್ಯಾಲಯ ಕೊಟ್ಟ ಇವತ್ತಿನ ಸನ್ಮಾನ, ಕುಲಪತಿಗಳು ಮತ್ತು ಎಲ್ಲ ಅಧಿಕಾರಿಗಳು ಸೇರಿದ್ದು, ಮತ್ತು ಇಲ್ಲಿ ಕೂತಿರುವ ಎಲ್ಲರೂ ಕೂಡ ಅನೇಕ ವರ್ಷಗಳಿಂದ ನಾನು ಸಂಬಂಧಪಟ್ಟವರು. ನಾನು ಒಂದೊಂದು ಯಾವ ಹೆಸರನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಚೌಟ್ರು ಮತ್ತು ಡಾಕ್ಟರ್ ಜನಾರ್ದನ್ರು ಸ್ವಲ್ಪ ಹಳೆಯ ಸಂಬಂಧದ್ದು. ಡಾಕ್ಟರ್ ಜನಾರ್ದನ್ರು ನಾವು ಫಿಲೋಮಿನಾ ಕಾಲೇಜಿನಲ್ಲಿ ನನಗಿಂತ 1 ವರ್ಷ ಅವರು ಸೀನಿಯರ್ ಆಗಿದ್ದರು. ಅವರು ಇಕನಾಮಿಕ್ಸ್, ನಾನು ಬಿ ಎಸ್ ಸಿ

0: ಇದ್ದದ್ದು. ಚೌಟ್ರು ನಮ್ಮ ಪಿಗ್ಗಿ ಸೆಂಟ್ರ್ ಇದ್ದ ಕಾಲಕ್ಕೆ ನಾವು ಮಧ್ಯಸ್ಥರು ಅವರು ಕಾವೇರಿಯಪ್ಪ ಅವರಿಗೆ ಮದುವೆ ಆಗಿತ್ತು, ನಮಗೆ ಮದುವೆ ಆಗಿರಲಿಲ್ಲ. ಆ ಥರದ ಕಾಲದ ಭಾಳ ಆಪ್ತರಾಗಿದ್ದವರು, ಅವ್ರ ಅಣ್ಣನ ಕಾಲದಿಂದ ನಾವು ಒಟ್ಟಿಗಿದ್ದವರು. ನೀವೆಲ್ಲ ಇಲ್ಲಿ ಬಂದಿದ್ದೀರಿ, ನಿಮಗೆಲ್ಲ ನಾನು ಶಿರಭಾಗ್ಯ ವಂದಿಸ್ತೇನೆ. ಮುಂದೆ ಇಂಥದ್ದೇ ಮಾಡ್ತೇನೆ ಅಂತ ಹೇಳುವಂತಹ ಒಂದು ದಾಷ್ಟ್ಯ ನನಗಿಲ್ಲ. ಯಾಕಂದರೆ 80 ಇನ್ನೊಂದು ವರ್ಷ ಇದೆ, ಅದಕ್ಕಿಂತ ಹೆಚ್ಚಾಗಿ ಆರೋಗ್ಯ ನಾವು ತಿಳ್ಕೊಂಡಷ್ಟು ಯಾವಾಗಲೂ ಚೆನ್ನಾಗಿರುವುದಿಲ್ಲ, ಸಹಜವಾದ್ದೇ. ಆದರೆ ಮಂಗಳೂರು ವಿಶ್ವವಿದ್ಯಾಲಯದ ಸಂಬಂಧವನ್ನು ನಾನು ನಿರಂತರ ಇಟ್ಟುಕೊಳ್ತೇನೆ, ಅದು ನನಗೆ ಮುಖ್ಯ. ಯಾಕೆಂದರೆ ಲೌಕಿಕ ಅಷ್ಟೇ ಅಲ್ಲ, ನಾನು ಹೊರಗಡೆಯಲ್ಲಿ ಹೋದಾಗಲೂ ಒಂದು ಹೇಳೋದುಂಟು, ಎಮಿರೇಟಸ್ ಪ್ರೊಫೆಸರ್ ಅಂತ ಅಲ್ಲಿ ವೆಸ್ಟಲ್ಲಿ ಕ್ರಮ ಇದೆ. ಯಾವ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಆಗಿದ್ದರು ಅಲ್ಲಿ ನಿವೃತ್ತರಾದ ಮೇಲೆ ಕೂಡ ಅವರ ಡೆಸಿಗ್ನೇಷನ್ ಎಮಿರೇಟಸ್ ಪ್ರೊಫೆಸರ್ ಅಂತ. ನಾನು ಹೇಳ್ತಾ ಇರೋದು ಐ ಆಮ್ ಎಮಿರೇಟಸ್ ಪ್ರೊಫೆಸರ್ ಆಫ್ ಮ್ಯಾಂಗ್ಲೋರ್ ಸಿಟಿ ಅಂತ ಹೇಳ್ತೇನೆ. ಸೊ ಅದು ಒಂದು ಗೌರವ, ಆ ಗೌರವವನ್ನು ನಾವೆಲ್ಲರೂ ಕೂಡ ಬಿತ್ತರಿಸಲಿಕ್ಕೆ ಈ ಕಾರ್ಯಕ್ರಮ ಒಂದು ಮುಖ್ಯ ಕಾರಣ ಆಗಲಿ ಅಂತ ಹೇಳ್ತಾ ಮತ್ತೆಲ್ಲರಿಗೂ ವಂದಿಸ್ತೇನೆ. ನಮಸ್ಕಾರ.
1: ಇಷ್ಟವರೆಗೆ ಪ್ರೊಫೆಸರ್ ಬಿ ಎ ವಿವೇಕ್ ರೈ ಇವರ ಮಾತುಗಳನ್ನು ಕೇಳ್ತಾ ಬಂದ್ರಿ. ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: ಚಿಯರ್ಸ್.
1: ಹಲೋ ಫ್ರೆಂಡ್ಸ್, ನಾನಂತ ಇವತ್ತು ತುಂಬ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
2: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನಂಗೆ ಭಯ ಆಗ್ತಿದೆ.
3: ಅಯ್ಯೋ, ಇವಳೊಬ್ಳು ಅಂಜು ಬುರ್ಕಿ.
4: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯ ವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
5: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
6: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ MCC ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. MCC ಬ್ಯಾಂಕ್, ನಮ್ಮ ಬ್ಯಾಂಕ್.

0: ಹೋಗಿರಿ. ಮಗಳ ಅಪ್ಪ ಸಾವ ಬಾರ್ದೇನ್ರಿಗೆ ಕುರ್ತಿಯಲ್ಲಿ
1: ಈ ನಮ್ಮನೆ ನಿಕಲು ನಾಟಕ ಹೋಗು ಪುದಾರ ದಿಯಾರ ಅಂಡ ಒಂಜತ್ತು ಒಂಜಿನ ನಿಕಲು ಪೆಟ್ಟು ತಿನ್ ಬರ
2: ಸರಿ ಮಾಡ್ಲಾನ
3: ಮಮ್ಮಿ
1: ಎಂತ ನಡತ್ತ ಮಾತ ಲವ್ ಮಾತ
3: ಡೀಪ್ ಡ್ಯಾಡಿ
1: ಡೀಪ್ ಡೀಪ್ ಬಂಡಿದ್ರೆ ಗಂಡ ಬಡಿತ ಆರ್ದು ಪುದರ ಎಂಜಿನ ಕೊಂಡ
3: ಕಾವ್ಯ
0: ಕಾವ್ಯ ಭಾರಿ ಶೋಕದ ಪುದರೆ ಕೋಪಿಗಾಲೋಗಿ ಬುದ್ಧಿ ಆ ನಾಟಕದಲ್ಲಿ ಎನ್ನ ಪುದರ್ ಕಾವ್ಯ
1: ಅಂದ್ರೆ ಸರಿ ಅಡಂಗಿ ಫ್ಯಾಮಿಲಿ ಮತ್ತೆ ಚೋಡಂಗಿ
3: ಫ್ಯಾಮಿಲಿ ಭಾರಿ ರಿಚ್
0: ಮಾಡಿದರೆ ಜಗಕ್ಕೆ ಎದರೆ ಬಾರದು
1: ಏನುಣ್ಣ
0: ಚಿಕ್ಕ
1: ನಾನು ಇದಾಲ ಮಂಡಿ ಬೆಚ್ಚ ಮಾಡ್ಕೊಡ್ತೀನಿ ಗೊತ್ತಾಣತ್ತ ಏನುಣ್ಣ ಇದಾಲ ತಲೆ ಬೆಚ್ಚ ಮಾಡ್ಕೊಡ್ತೀನಿ
3: ಅಂಡ ಮಮ್ಮಿ ನಿನ್ನ
1: ದಾಲ ದಾಲ ಪೊಳಡ್ಸಿ ಕ್ಯಾರಿ ಆನ್
3: ಓಕೆ
1: ಕ್ಯಾರಿ ಆನ್ ಓಕೆ
0: ಚಿಕ್ಕ ಚಿಕ್ಕ
1: ದಾರೆ
0: ನಿನ್ನ ಮಾರಿ ದಾರೆ ಸಬಿಸ್ಬೇಕ್ರಿ ಬಲೆ ಕುಲ್ಲೆ ಹೆಜ್ಜೆ ಯಾಸೆ ನೀರ್ನ ಮಾರ್ಲಿ ಸದ್ಯ ಬಂತೆ ಈ ಡ್ರೆಸ್ ಉಂಡತ್ತೀರಿ ಸಬಿಸ್ಬೇಕ್ಲಗೇ ಮಾರ್ಲಿ ದಾರೆ ಬತ್ತಿನಿಚಿ
4: ದಾರ ಸಬ್ಬಿನ್ಸ್ಬೇಕ್ರಿ ಏನೇ ಬೋಡಿಯ ಗೇಟ್ ದೊಂದು ಸಾಕಾಣ ಅಂಜ ಈರುಳ್ಳಾರ ತೀರ್ಡ ಪಾತೇರ ಗಾನ ಬತ್ತಿನಿ
0: ಲಕ್ಲೇ ರೀ ಮರ್ಲಿ ಗಟ್ಟಿ ಲಕ್ಲೇ ರೀ
4: ಕಾವನಿ ಪುಂಜ ಉಂಡು ಮಾರ್ರೆ ಕಾಸು ಬಣ್ಣ ಜೀವ ಉಂಟು ಮನೆ ಕೊಣ ಕೊಣ ಕೂಡ ಅಲ್ಲಿ
0: ಕೊನೆ ಕೊನ ಪೂಜೆ ಇವೆ ಕಕ್ಕೆ ಬೇರೆ ಕೂಡ ಅಲ್ಲಿ

0: ನಿರ್ಧಾರ ಬರ್ಬಿನಿ ಬಣ್ಣ ಮುಂದಕ್ಕೆ ಬರ್ಬಿನಿ ದಪ್ಪಾಳಿಕೆ
1: ದಪ್ಪಾಳಿಕೆ ಯಾನ್

0: ಬರ್ತೀನಿ. ಎಲ್ಲ ಅಕ್ಕ ಅಂತೀನಿ ಅಮ್ಮ, ಎಲ್ಲ ಅಚ್ಚ ಹಚ್ಚಿ ಮನಸ್ಸು ಬಾರಿ ಎಂಕ್ಲ ನಿರ್ಮಲ, ಎಂಕ್ಲ ಬಾಯಿಡು ಮಾತ್ರ ಒಂಚೂರು ದಡಬಡಲ್ಲ ದಡಬಡ ಅಂಡಲ್ಲ, ಎಂಕ್ಲ ಮನಸ್ಸು ಬಾರಿ ನಿರ್ಮಲ.
1: ಫಸ್ಟ್
0: ಕ್ಲಾಸ್ ಫುಡ್ ಮಲ್ಪಣಮೆ ಗೊತ್ತಿದ್ಯಾ
2: ಬಕ್ಕ ಬಾರ್ಸೋದ ಐಟಮ್ ಅಮ್ಮ. ಮೂರು ಮಂಜು ಒಗ್ಗರಣೆ ಕೊರಿಯನ್ನ ಕಾಸರ್ಗೋಡು ಮುಟ್ಟಲ.

0: ಲಗು ಏಕ ಸೀನ್ ಉಂಡು
1: ಸೀನ್ ಬರೆಯಂದು ಹೋನಾಗ ಮುಪ್ಪತ್ತ ಆಜಿ ಸೀನ್ ಮುಟ್ಟ ಬರೆ ಆಜಿ ಸೀನ್ ನನ ಕಾವೇರಿ ಗೋಯಲ್ಗಳಾಗಿ ನಡೆ ಮುಟ್ಟಾಣ
0: ಒಂದ್ ನಾಲ್ ಬರ ನಾಲ್ಕ ಬರ್ತೀವಿ ಅಂತೋಡು ಮರ್ಲಿ ಬರೀ ಎಲ್ಲಿ ಮಂದ್ ಬರೀಬಿಡವ ಲಗ ಮಂಡ ಸಪತಾದ್ರಿ ಉಲ್ಲ ಲಗ ಇದು ಕತೆ ಹೆಂಗಿನ
1: ಕತೆ ಬಾರಿ ಶೋಕ್ ಉಂಟು ಮಾಸ್ರೆ ಕತೆ ಬರೆಯಂದು ಹೋನಾಗ ಇಂಕ ಬಕ್ಕ ಬಾರಿ ಇಂದು ಅಣ್ಣ ಮಾಸ್ರೆ ಸ್ಟೋರಿ ಮಾತ ತೋನಾಗ ಹೆಂಚಿನ ಸ್ಟೋರಿ ಮಾಸ್ರೆ ಹಿಂಗ್ ಕೆಲವು ದುಃಖದ ಸೀನ್ ಬರೆಯಾರ ಆಯ್ತು ಗೊತ್ತುಂಡಿ
0: ಬಗ್ಗೆ ನೀನ್ ಅಮ್ಮೆ ಬರೀನ ಇತ್ತ ಹುಲ್ಲು ಲಕ
1: ರಮೇಶ್ ಮಾಸ್ಟರ್ ಕಲ್ಪದಿಂದ ತಿಗಲಿ
0: ಮಂಡೆ ಸಮದಾತ್ರಿ ಇಂದು ಕಾಮಿಡಿ
1: ಹೆಂಚು ಟಚ್ ಆಗಿ ಮೃಣಾಲಿನಿ ಅಲ್ಲಿ ಮನೋಲಿ ನೆಲೆಪುಣೆ ಆಯ್ತಾ ಬುಧಾರಿಗೆ ಏನಾಗನೆ ತೆಲ್ಕೆ ಏ ಸಾವಿಡು ಮಾರ್ರೆ ತೆಲ್ತು ತೆಲ್ತು ಆಟಗೆ ಬಂದು ಆತನೇ ಐದು ಮಕ್ಕ ಒಂದು ದಿನ ಮುಕ್ಕಲು ಮೃಣಾಲಿಲ್ಲ ಹೊರಗೆ ಅಪ್ಪಲೆ ಇದ್ರೆ ಎದುರು ಡ್ಯಾಶ್ ಆಗ್ತದೆ ಡ್ಯಾಶ್ ಆನಗನೆ ಜನಕ್ಕೂ ಅರ್ಧ ಭಾಷೆ ತೇಲ್ತದ ಮರ ಕಟ್ಟದ
0: ಡ್ಯಾಶ್
1: ಅಂಚ ಆಮೆ ಇವ್ರು ಜೋರು ತೆಲ್ತಾರ ಅಲ್ಲಿ ಮಾತ್ರ ಇವ್ರು ವೀಕುಲ್ಲಾರ ಐಕೊಂಡು ಯಾನು ಇವ್ರು ಯಾನು ಕಾಮಿಡಿನ ಹೇಳಲ್ಲ ಅಂತ ದುಃಖದ ಸೀನ್ ಕೆಲ ಬಂಡೆ ಕೆಲವರು ಬೋಲ್ತದಿಲ್ಲ ಅಡವೆ ಅದು ಕಾಮಿಡಿ ನೀ ಅನ್ಕೊಂಡಿರ ಬೋತಿ ಜೋರು ಬುಲ್ತದ ಅಲ್ಲ ಬಿನದಲ್ಲ ಎ ಸಿ ಗ್ಯಾಂಡ ಆಯ್ತು ಕಾಮಿಡಿ ಅಂಚ ಮೇ ಎದುರೆದ್ರು ದಿಕ್ಕೆ ಹೊರಗಪ್ಪೆ ಮೃಣಾಲಿನ ಡೇನು ಮೃಣಾಲಿನಿ ಈ ದೂರ ಹೊರಗಪ್ಪನ ಅಧಿಕಾರ ಸಂಘದಲ್ಲಿ ಅಜೀವ ಜಡ್ಡು ಮನುಷ್ಯ ಅಂಚ ನಾನು ಮೃಣಾಲಿ ಅಂತಂದ್ರೆ ಯಾನು ದೇವಸ್ಥಾನ ಹೋಗಿನಿ ಅಂಡವು ಮೃಣಾಲಿನಿ ಮೃಣಾಲಿನಿ ದೇವಸ್ಥಾನ ಹೋಗಿ ಅಂದಾಗ ದೇವಸ್ಥಾನ ಏನಲ್ಲ ಬರೋಡ ಮೇಗೇನು ಹೊರಗಪ್ಪನ ಅಂಕಾರ ಗೋಜನ ಅಮ್ಮನ ಅಂಚ ಅಮ್ಮೇ ದೇವಸ್ಥಾನ ಬರ್ತೀವಿ ಯಾನ್ ಮಧ್ಯಾಹ್ನ ಒಣಸು ಬರಡಾಗೇನಿ ಒಣಸು ಬರಡಾಗಿಂದಾಗ ಮೋಲು ಬರ್ಚಿ ಬಂದ್ರು ಇವ್ರು ಜೋರು ತೆಲ್ಪರಲ್ಲಿ ಮಾತ್ರ ಒಣಸು ಬರ ಈ ಸಾವಿಡು ಮಾರಿ ಹಿಂಗೆ ತೆಲ್ಕೆಡ್ ಬನ ಇರಲ ಬಿಜು ಅಂಚ ಒಣಸು ಬರಡ್ ದಾನೆ ಮೇಗೇನಿ ದಾನೆ ಒಣಸು ಬರ್ಪಿನ ಬರ್ಚಿ ಅಮ್ಮ ಐ ಕಾಲು ಬಂದಿನಿ ಹೆಂಗಿನಿ ಗುರುವಾರ ಒಣಸಿ ಮಾಸ್ಟರ್ ತೆಲಿಪುಜಾರ
0: ಏನು ಬಕ್ಕ ಉಲೇ ಬೋ ತೆಲಿಪು ಹಿಂಗ ತೆಲಿಕೆ ಕಟ್ರು ಬರ ಆಪುಜಿಯ ಅಡಿ ಫುಲ್ ಕಾಮಿಡಿ ಉಂಡತ್ತ ಬಕ ಮರ್ಲೆ ಬಕ್ಕ ಒಂದು ಹುಲ್ಯಾನಾಗ ಒಂದು ಕತೆ ಹೆಂಚಂಡು
1: ಕತೆ ಶೋಕ ಎಡ್ಡೆ ಬಗ್ಗೆ ಕಾಮಿಡಿ ಸ್ಟೋರಿ ಮಾತ ಬಾರ್ ಲಾಯಕ್ ಮಾಡಿದ್ರು ಲಾಸ್ಟ್ ಈರು ಗೋಯಲ್ ಆಗಿ ನಾವು ಬಂತದೆ
0: ಹೇರಿಯ
1: ಮುಪ್ಪತ್ನಾಲ್ಕನೇ ಸೀನ್ ಕಾವೇರಿ ಈರತ್ತ
0: ಐತ
1: ಮೇನ್ ರೋಲ್
0: ಅಂದ
1: ಗೋಯಲ್ಗಳಾಗಿ ನಾವು ಬಂತದೆ ಐದು ಬಕ್ಕ ಮುಪ್ಪತ್ತಾದಿನೇ ಸೀನ್ ಅಲ್ಲ ಪುನದೇತದೆ ಐದು ಬಕ್ಕ ಪೋಸ್ಟ್ ಮಾರ್ಟಮ್ ಮಾತ ನಾನು ಅವರು
0: ಸರಿ ಸರಿ ಇದು ಕತೆ ಬರುತ್ತೀನಿ
1: ನೆಟ್ ಸಾಧಾರಣ ಏಳೆಂಟು ಮಂದಿ ಜನಕ್ಕೂ ಮರಲು
0: ಪೂರ ಮರಲೇ
1: ಪೂರ ಮರಲ ಜಾಸ್ತಿ ಇಲ್ಲ ಹೊರಮನೆ ಸೀಂಡ್ ಹೀರೋಗ ಮರಲು ಶುರು ಆಗಲು ಹತ್ತನೇ ಸೀಂಡ್ ಹೀರೋಯಿನ್ ಅಮ್ಮರಿಗೆ ಮರಲು
0: ಅಂಜಂಡ ಶುರು ಸೀನ್ ಕಂಕನಡಿ ಆಸ್ಪತ್ರೆ ಹೋಗ್ತಾನೆ ಪೂರ ಮರಲೇ ಅತ್ತ ಮರಲಿ ಹೀರೋಗ ಮರಲು ಶುರು ಆಗಲು
1: ಲಾಸ್ಟ್ ಹೀರೋಗ ಮರಲು ಶುರು ಆಗಲು
0: ಕಡೆಗೆ
1: ಲಾಸ್ಟ್ ಬಂದದೊಂದು ಸೈಪಿನಿ
0: ಪುಲ್ಯಾನಾಗ
1: ಪುಲ್ಯಾನಾಗ ಏರ್ಲಜ್ಜಿ ಪೂರ ಸೈಪ
0: ಅವು ಲಾಯಕ ಮಾತಿರ ಒಟ್ಟಿಗೆ ಬಂದು ಸಿನ್ನ ವರ್ತದ್ರು
1: ಹೆಂಚಿನ ಡೈರೆಕ್ಷನ್ ಮಾಡ್ರಿ ಅದನ್ನ ಬಾರ್ ಲಾಯ್ಕೊಂಡು ಅಪ್ಪನ ಶಾಪದಲ್ಲ ಗಣಿ
0: ಹೋದ ಮರಲ ಹುಲಿಯಾನ ಗೋರಿವು ನೀರಿ
1: ಒಂದು ಲೈಟ್ ಇದೆ ಎಲ್ಲ ಮೈಕ್ ಅದೇ ಎಲ್ಲ ಮಕ್ಳ ಇಲ್ಲ ಕಾಸ್ ಕೊರೊಂದು ಹೋಗ್ಬಿದ್ದೀರು
0: ಮಾಸ್ಟ್ರೆ
1: ಖುಷಿ ಮಾಸ್ಟ್ರೆ

0: ಮದ್ಮೇರೆ ಸಣ್ಣ
1: ನಿಕ್ಕ ನಿಕ್ಕ ಖುಷಿ ಹತ್ರ ನಿಕ್ಕ ಖುಷಿ ಹತ್ರ ಪಕ್ಕದಲ್ಲಿ ನಿಕ್ ಮದ್ಮೇರೆ
0: ಮೋನ
1: ಪಕ್ಕಿನ ನಿಕ್ಕ ದಲ್ಲಿ ಜೋಕುಂಡ ನಿಂಕುಲು ಎಂಕುಲು ನಿಕ್ ನಿನ್ನ ಜೋಕುಲು ಅತ್ತ ಪರಕೆರೆ ಪುಟ್ಟಿನತ
0: ಮೋನ ಮೋನ ಈ ಸರ್ತಿ ಮದ್ಮಾಯ್ತಿನ ಅಮ್ಮಿ ಬಾನುಗುಲ್ಲ ಅಂದ್ರೆ ಮೋನ ಈ ಸರ್ತಿ ಮದ್ಮಾಯ್ತಿನ ಶೇಷಪ್ಪ ನಿನ್ನ
1: ಅಲ್ಲಿ ಬರೀ ಇಂಕಿನ ಎಮ್ಮೆ ಮರೆ ಸತ್ಯ ಬಂತೆ ಓ ಮೆನೆಗೆರ ಸತ್ಯ ಬಂತೆ ಇಂಕಿ ಈಜಂತ ಅವಸ್ಥೆ ಅಂತ ಊನಗ ಬರೋರು ಆಪ್ನು ಮಾರೆ ಅಮ್ಮನೆ ಗುರ್ತಿಂದ ಆಪ್ನು ಮಾರೆ ಅಮ್ಮನೆ ಗುರ್ತಿಂದ ಆಪ್ ನಿಕ್ಕ ಬೋಡ
2: ಚಂದ್ರ
1: ಅಡ್ವರ್ಟೈಸ್ಮೆಂಟ್ ಇಲ್ಲ
3: ಕಾಪ್ನ ಮರೆ ಈ ಬಗ್ಗೆ ಇಲ್ಲ ಚಂದ್ರ ಒಂದು
1: ಅಜ್ಜ ಮಾತಾಡ್ತೀವಿ
3: ನೀಲ ಏನು
1: ಎಂಕಿನ ಒಲ್ಲಿ ಬೇಲೆ ಈಜಂತ ಬೇಲೆ ಮರೆ ಸೂಪರ್ ಬೇಲೆ ಬಂದು
3: ಈಜಂತ
1: ಒಂದು ರಿಸ್ಕ್ ಇಜ್ ಮರೆ ಬೇಲೆ ಫೋನ್ ರಿಸ್ಕ್ ಇಜ್ ಗೊತ್ತಲ್ಲ ಇತ್ತೆ ಈ ಜನ ಮೂಲ ಬೇಲೆ ಒಂದು ವೇಳೆ ಎಲ್ಲ ದೆತ್ತಿರ ಬನ್ಕ ಅದಕ್ಕೆ ಸೀದಾ ಇಲ್ಲಡೆ ಹೋದು ಅಲ್ಪನೆ ಆ ಬೇಲೆ ಕಂಟಿನ್ಯೂ ಮನ್ಕೊಳ್ಳಿ ಅವ ಎಂತ ಗೊತ್ತಾಂಡ ಇಲ್ಲೆಲ್ಲ ಬಕ್ಕ ಬಡಿದಿಲ್ಲ ಕಾಪುಲೆ ತಲ್ಪ ಮೂಲ ಅವೇತ ಕಾಪುಲೆ ಬೇಲೆ
3: ಹೆಂಚಿನ ಎಡ್ಡ ಬೇಲೆಯ ಬೇಲೆ ಬೋಡು ಆ ದೊಂದು ಗೇಟ್ ತಗೊಂಡು ಸಾಕಾಗುತ್ತೆ ಎಡ್ಡ ಬೇಲೆಗೆ ಕೊಂಜ ಒಂಜು ಉಂಡು ಹೆಂಚಿನ ಕೊಂಜ ಒಂಜು ಉಂಡು ಮಾಮಲ ತೂಟೆ
1: ತೂಟೆ ತೂಟೆ ನಿ ಕೊಡನೆ ಕುಣೋದು ಕುಣು ಬೋಲಿತ
3: ಹೆಂಚೆ ಜೋರು ಉಂಡು ತೂಟೆ ವಂಡ ನೀಲಯ್ಯ ಐಕಮತ ಈ ಪೋಳೆರವಲ್ಲಿ ಈ ಒಣಕೆ ಓಬವನ ಕಥೆಗೆ ಎಂದಿಗೆನೆ ಒಣಕೆ ಓಬವನ ಉಜ್ಜರವನ್ನು ಏಜ್ಜನನ್ನು ಚೆಲ್ತೇನೆ ಈಲ ಅಂಚನೆ ಪುಲ್ಯಗಾಂಡ ಲಕ್ಕು ಕೇಳ್ತಾ ಬಗುಂತು ಕೊಂಜಿ ಒಣಕು ಉಜ್ಜರು ಬದನು ಅಮ್ಮ ಬಿದಾಯಿ ಒಣಗ ಅವು ಎಲ್ಲದ ಅವು ಏಜಂತ ಪಾರ್ಟಿ ಅಮ್ಮ
4: ಇರ್ನುದು
3: ಇರ್ನುಜ್ ಅಂತ ಐಟಮ್
4: ಆಪ
3: ಏಪ
4: ಎಲ್ಲ
3: ಬೊಕ್ಕ
4: ಸುಕ್ಕ
3: ಹೋಯ್ತ
4: ಚಿಕನ್
3: ಫ್ರೈ ಹೋಯ್ತ ಅನ್ಬೋಡಮ್ಮ
4: ಏನನ್ ಮಕ್ಳೆ
3: ಪೀಸ್ ಮಲ್ಲ ಪಡಿ
4: ದಾದೆ
3: ಅವ ಅಮ್ಮ ಸೂಪು
4: ಬೀಡಿ ಗಟ್ಟಲೆ ಗೆಲ್ಲೆ
3: ಇದರ ಮಂಡಿ ಜಾಸ್ತಿ ಹೋಗ್ಲಿ

0: ಮಣ್ಣು ಬರ್ತದೆ ಎಲ್ಲಿ ಅದನ್ನ ಏನು
1: ಮಣ್ಣು ಎಲ್ಲಿ ಅದನ್ನ
0: ಗೇಟಿದಳು ಅಂತ ಬೈಕ್ ಡ್ಯಾಡಿ ಗೌಯ್ಯ.

0: ಎಂಚೆ ಬರ್ತೀನಿ
1: ಎಂಚೆ ಬರ್ತೀನಿ ಬಣ್ಣ ತಪ್ಪಾಗಿ ಬರ್ತೀನಿ ಅಲ್ಲ ಅಂಕಲ್ ಏನಕ್ಕೆ ಏನಾದ್ರೆ ನನ್ನ ಎಂಗೇಜ್ಮೆಂಟ್ ಫಿಕ್ಸ್ ಮಾಡ್ತಿದ್ದಾರೆ ಡ್ಯಾಡಿ ಐ ಕ್ಯಾನ್ ಸೀದಾ ಬರ್ತೀನಿ ನೆಟ್ಟೆ
0: ಅವ್ನು ನಿನ್ನ ಪಪ್ಪನ ನಾಡ
1: ನಾಡನ ನಾಡ ಏನ್ ನೆಟ್ಟೆ ಬರ್ಕೊಂಡು ಏನಿಲ್ಲ ಬಂತೀಜಿ ಏನ ಫ್ರೆಂಡ್ಸ್ಗೆ ಗೊತ್ತುಜಿ
0: ಮಗ ನಿಕ್ಷ
1: ಅವ ಬಂಡೆ ಡ್ಯಾಡಿ ಕಾವಡ್
0: ಅಂಚನಾನ್ ಪೋಡಾ ಪೋಪಿನಲ್ ಬೈದಿಂದ ಮರೆದೆ ಹುಲ್ಲು.

0: இதுவும் ஒரு வேலை மாத்துதான் எங்கள் இன்ஜினியர் நானும்
1: ಕಾಪಿಕಾಡ್ ಅರ್ನ ಕತೆ ಸಂಭಾಷಣೆ ಗೀತರಚನೆ ಹಿನ್ನೆಲೆ ಗಾಯನ ಅಂಚನೆ ನಿರ್ದೇಶನ ಒಪ್ಪುನ ತುಳು ನಾಟಕ ಕಾಸ್ ಓಲ್ದೀಪರ್ ಈ ನಾಟಕದ ರಡ್ಡನೆ ಎಗ್ಗೆ ಕೇಂಡರ್ ನಳಪಾದು ಕೊರ್ನಕುಲು ಚಾಪರ್ಕ ತಂಡ.

0: ಕಾರ್ಯನಿರ್ವಹಿಸಿದ್ದಾರೆ. ಯಕ್ಷಗಾನದ ಬಗ್ಗೆ ಇರುವ ಅತೀವವಾದ ಆಸಕ್ತಿಯ ಕಾರಣದಿಂದಾಗಿ ಹಲವಾರು ಲೇಖನಗಳನ್ನು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಪ್ರಕಟಿಸಿದ್ದಾರೆ. ಉಡುಪಿಯ ಯಕ್ಷಕಲಾ ಕೇಂದ್ರ ಹಾಗೂ ಥಿಯೇಟರ್ ಯಕ್ಷ ಬಳಗ ಉಡುಪಿಯಲ್ಲಿಯೂ ತಮ್ಮನ್ನು ಗುರುತಿ
1: ಸಾಮಾಜಿಕತೆ ಅಂತ ಅಂದರು. ಸಾಮಾಜಿಕತೆ ಅಂದರೆ ಏನು ಅಂತ ನಾನು ಕೇಳಿದೆ. ಏನೋ ಒಂದಷ್ಟು ವಿಚಾರ ಬಂತು. ಅದರ ಅರ್ಥ ಏನು ಅಂತ ಹುಡುಕ್ತಾ ಹೋದೆ. ಆಗಿದ್ದೊಂದು ಶಬ್ದನೇ ಇಲ್ಲ ಅಂತ ಮೊದಲಿಗೆ ಅನಿಸ್ತು. ಆ ನಂತರ ಹುಡುಕ್ತಾ ಹುಡುಕ್ತಾ ಟೆಂಡೆನ್ಸಿ ಟು ಅಸೋಸಿಯೇಟ್ ಇನ್ ಆ್ಯಂಡ್ ಫಾರ್ಮ್ ಗ್ರೂಪ್ಸ್ ಅಂತ ಬಂತು. ಅದನ್ನು ಈ ಸಂದರ್ಭಕ್ಕೆ ಅಳವಡಿಸಿಕೊಂಡ್ರೆ ಬಹುಶಃ ನನ್ನ ಭಾಷಣ ಬಹಳ ಅಕಾಡೆಮಿಕ್ ಲೆವೆಲಲ್ಲಿ ಸಾಗ್ಬೋದು ಅನ್ನುವಂಥ ಭಯ ನನ್ನನ್ನು ಕಾಡ್ತಾ ಇದೆ. ಸೊ ಆ ಪ್ರಯತ್ನವನ್ನು ನಾನು ಮಾಡೋದಿಲ್ಲ. ನಾನು ಇದನ್ನು ಸ್ವಲ್ಪ ಸರಳೀಕರಿಸಿ ಯಕ್ಷಗಾನ ಮತ್ತು ಸಮಾಜ ಅನ್ನುವ ದೃಷ್ಟಿಯಲ್ಲಿ ಮಾತಾಡ್ತೇನೆ. ಅದಕ್ಕೆ ತಮ್ಮ ಅನುಮತಿಯನ್ನು ಮೊತ್ತ ಮೊದಲಿಗೆ ಕೇಳ್ತಾ ಇದ್ದೇನೆ. ಇದನ್ನು ವಿಷಯ ಅಂತರ ಅಂತ ಅನಿಸಿದರೂ ಕೂಡ ವಿಷಯದಿಂದ ಸ್ವಲ್ಪ ಡಿವಿಯೇಟ್ ಆಗ್ತಿರೋದಕ್ಕೆ ತಮ್ಮ ಅನುಮತಿಯನ್ನು ಕೇಳ್ತಾ ಇದ್ದೇನೆ. ಒಂದು ಎರಡನೇದಾಗಿ ಇದನ್ನು ಎಲ್ಲರೂ ಹೇಳ್ತಾ ತಮ್ಮ ಭಾಷಣ ಪ್ರಾರಂಭಿಸಿದರು ಕೂಡ ಪ್ರಾರಂಭಿಸಿದ್ದಾರೆ. ನಾನು ಕೂಡ ಅದನ್ನು ಮಾಡಬೇಕಾಗತ್ತೆ. ಬಹುಶಃ ವಚನ ಸಾಹಿತ್ಯದಿಂದ ಒಂದು ಸಾಲನ್ನು ಇಲ್ಲಿ ಉದ್ಧರಿಸಬೇಕು ಅಂತ ಅನಿಸುತ್ತೆ. ಆನುದೇವ ಹೊರಗಣವನು ಅಂತ. ನಾನು ಕುಂಬಳೆಯಲ್ಲಿ ಹುಟ್ಟಿರ್ಬೋದು, ಆದರೆ ನನಗೆ ಈ ಯಕ್ಷಗಾನ ರಂಗ ಏನಿದೆ ಅದಕ್ಕೆ ನಾನು ಹೊರಗಣವನು. ಒಂದು ಅರ್ಥದಲ್ಲಿ ಬೆಳಗ್ಗೆ ನಿತ್ಯಾನಂದ ಶೆಟ್ಟಿಯವರು ಮಾತಾಡ್ತಾ ಹೇಳಿದರು, ಪ್ರೇಕ್ಷಕ ಬಳಗದವರನ್ನು ಪ್ರಧಾನ ಮಾತುಗಾರನ್ನಾಗಿ ಇಲ್ಲಿ ಕರೆದಿದ್ದೇವೆ ಮತ್ತು ಯಕ್ಷಗಾನ ರಂಗದಲ್ಲಿದ್ದವರನ್ನು ಪ್ರತಿಕ್ರಿಯೆ ಕೊಡಲಿಕ್ಕೆ ಕರೆದಿದ್ದೇವೆ. ಇದು ಒಂದು ಬೌದ್ಧಿಕ ಕಸರತ್ತು ಅಂತ ಇರ್ಬೋದು, ಬೌದ್ಧಿಕ ಕಸರತ್ತು ಇರ್ಬೋದು. ಆದರೆ ಈ ಪ್ರೇಕ್ಷಕ ವರ್ಗಕ್ಕೆ ಸೇರಿದವರಲ್ಲಿ ಕೂಡ ಬೇರೆ ಬೇರೆ ಥರದವರು ಇರ್ತಾರೆ. ನಾನು ತೀರಾ ಸಾಮಾನ್ಯ ಪ್ರೇಕ್ಷಕ ವರ್ಗಕ್ಕೆ ಸೇರಿದವ. ಬಹುಶಃ ನಿತ್ಯಾನಂದ ಶೆಟ್ಟಿಯವರು ಸ್ವಲ್ಪ ಬೌದ್ಧಿಕವಾಗಿ ಸಾಹಿತ್ಯದ ಹಿನ್ನೆಲೆಯಿಂದ ಬಂದವರು, ಮತ್ತು ಅವರು ಪ್ರತಿನಿಧಿಸುವಂತಹ ಪ್ರೇಕ್ಷಕ ವರ್ಗ ಬೇರೆ, ನಾನು ಪ್ರತಿನಿಧಿಸತಕ್ಕಂತಹ ಪ್ರೇಕ್ಷಕ ವರ್ಗ ಬೇರೆ. ಬಹುಶಃ ನನ್ನ ಏಳನೇ ವಯಸ್ಸಿನಲ್ಲಿ ನೆಲದಲ್ಲಿ ಕುಳಿತು ಯಕ್ಷಗಾನವನ್ನು ನೋಡಲಿಕ್ಕೆ ಪ್ರಾರಂಭಿಸಿದ ನಂತರ ಒಂದು ಹಂತದಲ್ಲಿ ಇಸಿ ಚೇರ್ಗೆ ಪ್ರಮೋಟ್ ಆಗಿಬಿಟ್ಟು ಕೊನೆಗೆ 2010 ಉಡುಪಿನಲ್ಲಿ ನಾನು ನೋಡಿದ ಕೊನೆಯ ಯಕ್ಷಗಾನ ಬಯಲಾಟ ರಂಗಸ್ಥಳ ನನಗೆ ಈಗಲೂ ನೆನಪಿದೆ. ಆದರೆ ಹಿಂದೆ ಅವರ ಬ್ಯಾಕ್ಗ್ರೌಂಡ್ ಸ್ಕ್ರೀನ್ ಯಾವತ್ತು ಒಂಥರ ಕಪ್ಪಾಗಿತ್ತು, ಅದು ಒಂಥರ ವಿಚಿತ್ರವಾದಂಥ ಒಂದು ರಂಗಸಜ್ಜಿಕೆ ನನಗೆ ನೆನಪಾಗ್ತಾ ಇದೆ. ಆ ನಂತರ ಅದೇ ಉಡುಪಿಯಲ್ಲಿ ಕೊನೆಯ ನನ್ನ ಯಕ್ಷಗಾನ ಬಯಲಾಟನ ಪ್ರದರ್ಶನ ನೋಡಿದೆ ಅಂತ ಹೇಳಿದಲ್ಲ, ದೇವಿ ಮಹಾತ್ಮೆ ಕರ್ಗಿಲ್ ಮೇಳದವರದು. ಈ ಅವಧಿನಲ್ಲಿ ನಾನು ನೂರಾರು ಯಕ್ಷಗಾನಗಳನ್ನು ಒಬ್ಬ ಸಾಮಾನ್ಯ ಪ್ರೇಕ್ಷಕನಾಗಿ ನೋಡಿದ್ದೇನೆ. ಯಕ್ಷಗಾನಕ್ಕೆ ಸಂಬಂಧಪಟ್ಟಂಥ ಕೆಲವಾರು ವಿಚಾರಗಳನ್ನು ಓದುವ, ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿದ್ದೇನೆ ಮತ್ತು ಯಕ್ಷಗಾನಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ವ್ಯಕ್ತಿಗಳ ಜೊತೆ ಸಂಪರ್ಕ ಇಟ್ಟುಕೊಂಡಿದ್ದೇನೆ, ಅವ್ರ ಜೊತೆ ಸಾಹಸ ಲಾಭವನ್ನು ಪಡೆದಿದ್ದೇನೆ. ಇದರ ಆ ಕಡೆ ನನಗೆ ಯಕ್ಷಗಾನದ ವಿಚಾರದಲ್ಲಿ ಏನು ಗೊತ್ತಿಲ್ಲ, ನಾನು ಯಕ್ಷಗಾನ ಪಂಡಿತನಲ್ಲ. ಈ ಪ್ರೇಕ್ಷಕ ಅಂತ ಹೇಳಿಕೊಳ್ಳುವಾಗ ಅಥವಾ ಒಬ್ಬ ಯಕ್ಷಗಾನದ ಅಭಿಮಾನಿ ಅಂತ ಹೇಳಿಕೊಳ್ಳುವತ್ತಿಗೆ ಒಂದು ರೀತಿಯ ಸ್ವಾತಂತ್ರ್ಯ ನಮಗೆ ಸಿಗುತ್ತೆ. ಆ ಸ್ವಾತಂತ್ರ್ಯ ಏನು ಅಂತಂದರೆ, ನೀವು ಒಬ್ಬ ಸಾಮಾನ್ಯ ಪ್ರೇಕ್ಷಕನಾಗಿದ್ದರೆ ಅಥವಾ ನೀವೊಬ್ಬ ಸಾಮಾನ್ಯ ಅಭಿಮಾನಿ ಆಗಿದ್ದರೆ ನೀವು ಏನು ಬೇಕಾದ್ರೂ ಹೇಳ್ಬೋದು. ಆ ಸ್ವಾತಂತ್ರ್ಯ ಇರುತ್ತೆ ನಮಗೆ, ಯಾರು ಅದನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ. ಚೆನ್ನಾಗಿದೆ ಅಂತ ಹೇಳಿದಾಗ, ಚೆನ್ನಾಗಿಲ್ಲ ಅಂತ ಹೇಳಿದಾಗ, ಹಾಗಾದ್ರೆ ನೀನು ಮಾಡಿ ತೋರಿಸುವ ಅನ್ನೋಂಥ ಪ್ರಶ್ನೆ ಬರುವುದಿಲ್ಲ ಅಲ್ಲಿ. ನನಗೆ ಅನಿಸಿದ ನಾನು ಹೇಳ್ತೇನೆ ಅನ್ನುವ ರೀತಿಯಲ್ಲಿ. ಸೊ ಅಂಥ ಸ್ವಾತಂತ್ರ್ಯವನ್ನು ನಾನು ಸ್ವಲ್ಪ ಇಲ್ಲಿ ಬಳಸಿಕೊಳ್ತೇನೆ, ಅದನ್ನು ತಾವು ಯಾರು ತಪ್ಪು ತಿಳ್ಕೋಬಾರ್ದು ಅನ್ನುವಂಥ ಇನ್ನೊಂದು ನಿವೇದನೆಯನ್ನು ಕೂಡ ತಮ್ಮ ಮುಂದೆ ಮಾಡ್ತೇನೆ. ಮೂರನೇದಾಗಿ ಇವತ್ತು ಯಕ್ಷಗಾನ ವರ್ತಮಾನದ ಬೆಳಕಿನಲ್ಲಿ ಮರುಚಿಂತನೆ ಅಂತ ಇದೆ. ಇಲ್ಲಿ ಯಕ್ಷಗಾನ ಮತ್ತು ಸಮಾಜ ಅಂದಾಗ ಅಲ್ಲಿ ಯಕ್ಷಗಾನ ಬಯಲಾಟ ಮತ್ತು ಸಮಾಜ ಮತ್ತು ತಾಳಮದ್ದಳೆ ಯಕ್ಷಗಾನ ಮತ್ತು ಸಮಾಜ ಇದನ್ನು ಅಲ್ಲಿ ಒಟ್ಟು ಸೇರಿಸಿದ್ದಾರೆ.

ಕೊಡತಕ್ಕಂಥವ ಕಲಾವಿದ ಅನ್ನುವ ದೃಷ್ಟಿಯಲ್ಲಿ. ಯಕ್ಷಗಾನ ವಿಚಾರಕ್ಕೆ ಬಂದರೆ ಯಕ್ಷಗಾನದ ಪರಿಸರದ ಆಚೆಗೆ ನಿಂತು ನೀವು ಯಕ್ಷಗಾನವನ್ನು ಕಲ್ಪಿಸುವ ಹಾಗಿಲ್ಲ, ಅಥವಾ ನೀವೊಂದು ಕಲ್ಪಿಸಿದರೂ ಕೂಡ ಅದು ಯಕ್ಷಗಾನ ಆಗಿರುವುದಿಲ್ಲ. ಅಂದಾಗೆ ಏನಾಯಿತು, ನೀವು ಈ ಪರಿಸರದಲ್ಲಿ ಅಂದರೆ ಯಕ್ಷಗಾನದ ಸಮಾಜ ಇದೆ ಅಲ್ಲ, ಆ ಯಕ್ಷಗಾನದ ಸಮಾಜದ ಒಳಗೆ ಇದ್ದುಬಿಟ್ಟು ನೀವು ಯಕ್ಷಗಾನದ ಹೆಸರಲ್ಲಿ ಏನು ಮಾಡಿದರೂ ಕೂಡ ಅದು ಯಕ್ಷಗಾನ ಅಂತ ಸ್ವೀಕರಿಸಲ್ಪಡುತ್ತೆ. ನೀವು ಯಕ್ಷಗಾನದ ಸಮಾಜದ ಆ ಕಡೆ ಹೋಗಿ, ಯಕ್ಷಗಾನದ ಪರಿಸರದ ಆ ಕಡೆ ಹೋಗಿ ನೀವು ಎಷ್ಟೇ ಒಳ್ಳೆಯ ಯಕ್ಷಗಾನ ಮಾಡಿದರೂ ಕೂಡ ಅದನ್ನು ಅವರು ಸ್ವೀಕರಿಸುವ ದೃಷ್ಟಿ, ಅದನ್ನು ಅವರು ಸ್ವೀಕರಿಸುವ ವಿಧಾನಕ್ಕೂ, ಅದನ್ನು ಅವರು ಏನಾಗಿ ಸ್ವೀಕರಿಸ್ತಾರೆ, ಯಾವ ಕಲೆಯಾಗಿ ಸ್ವೀಕರಿಸುತ್ತಾರೆ ಅನ್ನೋದಕ್ಕೂ ನಾವು ಯಕ್ಷಗಾನವನ್ನು ಸ್ವೀಕರಿಸುವುದಕ್ಕೂ ಒಂದು ವ್ಯತ್ಯಾಸ ಇದ್ದೇ ಇದೆ. ಆದ ಕಾರಣ ಯಕ್ಷಗಾನವನ್ನು ಯಾಕೆ ಸಾಹಿತ್ಯ ಕನ್ನಡ ಸಾಹಿತ್ಯ ವಲಯ ಗುರುತಿಸಿಲ್ಲ, ಅಥವಾ ಯಕ್ಷಗಾನ ಇಡೀ ಕರ್ನಾಟಕದ ಒಂದು ಅಧಿಕೃತ ಕಲೆ, ಅಭಿಜಾತ ಕಲೆ ಅನ್ನುವಂಥ ರೆಕಗ್ನಿಷನ್ದಕ್ಕೆ ಯಾಕೆ ಸಿಕ್ಕಿಲ್ಲ, ಈ ಎಲ್ಲ ಪ್ರಶ್ನೆಗಳಿಗೆ ಬಹುಶಃ ಉತ್ತರ ಇರುವುದು ಇಲ್ಲಿ. ಯಾಕಂದರೆ ನಾವು ಅದನ್ನು ಅನುಭವಿಸಿದಷ್ಟು ದಟ್ಟವಾಗಿ, ನಾವು ಅದನ್ನು ಗ್ರಹಿಸಿದಷ್ಟು ಸೂಕ್ಷ್ಮವಾಗಿ, ಆ ಒಟ್ಟಂದದ ಪ್ರಜ್ಞೆ ಗ್ರಹಿಕೆ ಅದು ಈ ಸಮಾಜದ ಹೊರಗಿದ್ದವರಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಕಲ್ಪನೆ. ಇಲ್ಲಿ ಕಲೆ ಮತ್ತು ಕಲಾವಿದನ ಅದೇ ಎಲ್ಲಿಂದಲೂ ಬಂದ ಒಬ್ಬ ಪ್ರೇಕ್ಷಕ ಯಕ್ಷಗಾನವನ್ನು ಅನುಭವಿಸುವಂತಹ ದೃಷ್ಟಿ, ಮತ್ತು ಈ ಸಮಾಜದ ಒಳಗಿಂದ ಬರತಕ್ಕಂಥ ಒಬ್ಬ ಅಥವಾ ಯಕ್ಷಗಾನವನ್ನು ಗ್ರಹಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಅಥವಾ ಆ ಸಂಬಂಧದ ಆವರಣದ ಒಳಗೆ ಇಲ್ಲದವನಿಗೆ ಅವು ಕಲಾವಿದರು ಅಥವಾ ಚಿಂತಕರು, ಕಲೆಗೆ ಸಂಬಂಧಪಟ್ಟ ಚಿಂತಕರೆಲ್ಲ ಹೇಳ್ತಾರೆ, ನಿಮ್ಮ ರಂಗಸ್ಥಳದಲ್ಲಿ ಮಧ್ಯ ಮಧ್ಯೆ ಗ್ಯಾಪ್ ಯಾಕೆ ಇರ್ತದೆ, ಮಧ್ಯ ಮಧ್ಯೆ ಅವರು ಯಾಕೆ ಮಾತಾಡ್ತಾರೆ, ಅದು ಸಂಗೀತ ಯಾಕೆ ಆಗಿರುತ್ತೆ, ಅಲ್ಲಿ ಒಂದು ಪ್ರೇಕ್ಷಕರಿಗೆ ಒಂದು ಶಿಸ್ತಿರುವುದಿಲ್ಲ, ಹೋಗ್ತಾರೆ ಬರ್ತಾರೆ, ಇದೆಲ್ಲ ನಮಗೆಲ್ಲ ಒಂದು ಸಮಸ್ಯೆ ಅಂತಲೇ ಅನಿಸೋದಿಲ್ಲ. ಅವರಿಗೆಲ್ಲ ಅನಿಸುತ್ತೆ, ಯಾಕಂದರೆ ಅವರು ನಮಗದೊಂದು ಪ್ರಪಂಚ, ನಮ್ಮ ಸಮಾಜದ ಭಾಗ ಅದು. ಅವರಿಗೆ ಹಾಗೆಲ್ಲ, ಅವರು ಯಾವುದೋ ಒಂದು ಇದೊಂದು ಎಕ್ಸಾಟಿಕ್ ಅನ್ನೋ ರೀತಿಯಲ್ಲಿ, ಏನೋ ಒಂದು ವಿಚಿತ್ರ ಅನ್ನುವ ರೀತಿಯಲ್ಲಿ ನೋಡುವಂಥ ದೃಷ್ಟಿಗೂ ನಾವು ನೋಡುವಂಥ ದೃಷ್ಟಿಗೂ ವ್ಯತ್ಯಾಸ ಇದೆ. ಆದ ಕಾರಣ ಇಲ್ಲಿ ಕಲೆ, ಕಲಾವಿದ ಮತ್ತು ಕಲಾವಿದ ಎಲ್ಲಿಂದ ಬಂದ, ಅವ ಈ ಯಕ್ಷಗಾನದ ಆವರಣದ ಈ ಸಮಾಜದೊಳಗಿಂದ ಬಂದನೋ ಅಥವಾ ಹೊರಗಿಂದ ಬಂದನೋ ಅನ್ನುವಂಥ ಪ್ರಶ್ನೆ ತುಂಬ ಮುಖ್ಯ ಆಗುತ್ತೆ. ನಾವು ನಮ್ಮ ಥಿಯೇಟರ್ ಯಕ್ಷದ ವತಿಯಿಂದ ಪೃಥ್ವಿರಾಜ್ ಕವತಾರ್ ಅವರ ನೇತೃತ್ವದಲ್ಲಿ ಒಮ್ಮೆ ರಂಗಶಂಕರದಲ್ಲಿ ಒಂದು ಯಕ್ಷಗಾನ ಕಾರ್ಯಕ್ರಮ ಆಯೋಜನೆ ಮಾಡಿದ್ದವು, ಇಂದ್ರಜಿತ್ ಕಾಳಗ ಪ್ರಸಂಗ. ಅದು ಅಲ್ಲಿನ ಒಂದು ಜನಪದ ಕಲೆಗಳ ಕುರಿತಂತೆ ಒಂದು ಸಮಾರಂಭ ಇಟ್ಟುಕೊಂಡಿದ್ದರು ಅವರು, ಒಂದು ದೊಡ್ಡ ಒಂದು ವಾರದ ವಿಚಾರ ಸಂಕಿರಣ ಇಟ್ಟುಕೊಂಡಿದ್ದರು, ಅದರ ಅಂಗವಾಗಿ ಮಾಡಿರತಕ್ಕಂಥ ಒಂದು ಕಾರ್ಯಕ್ರಮ. ಅದಕ್ಕೆ ನಾವು ಏನು ಮಾಡಿದೆವು ಅಂತಂದರೆ, ಇಲ್ಲಿ ಇದನ್ನೊಂದು ಕೋರಿಯೋಗ್ರಾಫ್ಡ್ ಆಗಿ ಒಂದು ಯಕ್ಷಗಾನದ ಒಂದು ಸಣ್ಣ ಭಾಗವನ್ನಾಗಿ ಅಲ್ಲಿ ಪ್ರದರ್ಶಿಸುವುದಕ್ಕಿಂತ ಹೆಚ್ಚಾಗಿ ಇಡೀ ಯಕ್ಷಗಾನ ಕರಾವಳಿ ಕರ್ನಾಟಕದ ತೆಂಕುತಿಟ್ಟು ಯಕ್ಷಗಾನದ ಸ್ವರೂಪ ಹೇಗಿದೆ ಅನ್ನುವ ರೀತಿಯಲ್ಲಿ ಒಂದು ಪರಿಚಯಾತ್ಮಕವಾಗಿರಬೇಕು ಅನ್ನೋ ರೀತಿಯಿಂದ ಕೋಡಂಗಿಯಿಂದ ತೊಡಗಿ ಕೊನೆಗೆ ಮಂಗಳದವರೆಗೂ ಮಂಗಳ ತನಕ ಅದನ್ನು ಒಂದು ಒಂದು ಒಂದು ಒಂದು ರೀತಿಯಲ್ಲಿ ಪ್ರಸ್ತುತಪಡಿಸಿದವು. ಅಲ್ಲಿ ಯಕ್ಷಗಾನ ಆದ ನಂತರ ನಮ್ಮ ಅರುಂಧತಿ ನಾಗವರು ಅವರು ಎರಡು ಒಂದು ಒಂದು ಒಂದು ಒಂದು ಸಣ್ಣ ಪ್ರಶ್ನೆ ಎತ್ತಿದರು, ಎರಡು ಪ್ರಶ್ನೆ ಎತ್ತಿದರು. ಬಹುಶಃ ಅವರು ಕೂಡ ಆತನ ಯಕ್ಷಗಾನದಲ್ಲಿ ಯಕ್ಷಗಾನ ಪ್ರದರ್ಶನವೊಂದರಲ್ಲಿ ನೋಡಿರಲಾರದಂತಹ ಹಲವಾರು ಅಂಶಗಳು ಅದರಲ್ಲಿ ಇದ್ದರೂ ಕೂಡ ಅವೆಲ್ಲವುಗಳನ್ನು ಕೂಡ ಅವರು ಬದಿಗಿರಿಸಿ ಅವರು ಎರಡು ಪ್ರಶ್ನೆ ಕೇಳಿದರು. ಒಂದು, ನಿಮ್ಮ ಕೋಡಂಗಿ ಇದ್ದಾರಲ್ಲ, ಆ ಕೋಡಂಗಿ ಅವರು ಯಾಕೆ ಅವರಿಗೆ ಅಷ್ಟು ಪ್ರಾಕ್ಟೀಸ್ ಇಲ್ಲ, ಯಾಕೆ ಅವರು ಭಾಳ ಎಮೆಚ್ಯೂರಿಸ್ ಆಗಿರ್ತಾರಲ್ಲ ಅನ್ನುವಂಥದ್ದು. ಯಾಕಂದರೆ ಕೋಡಂಗಿ ಹಾಗೆ ಯಕ್ಷಗಾನದಲ್ಲಿ ಇರೋದು ಕೋಡಂಗಿ ಹಾಗೇನೆ, ಆದ ಕಾರಣ ನಾವು ಕೋಡಂಗಿಯನ್ನು ಆ ರೀತಿ ಪ್ರದರ್ಶಿಸಿದ್ದು. ಕೋಡಂಗಿಯವರಿಗೆ ಟ್ರೈನಿಂಗ್ ಕೊಡಲಿಕ್ಕೆ ಅಂತ ಇಲ್ಲ, ರೈಟ್? ಸೊ ಕೋಡಂಗಿ ಯಾಕೆ ಆಗಿರ್ತಾರೆ, ನೀವೇನು ಸರಿಯಾಗಿ ಪ್ರಿಪ್ರೇಷನ್ ಮಾಡಿಕೊಂಡು ಬಂದಿಲ್ಲ ಅನ್ನುವ ರೀತಿಯ. ಇನ್ನೊಂದು, ಅಲ್ಲಿ ಬಳಸಿದಂಥ ಪರದೆ, ಆ ಪರದೆ ಯಾಕೆ ಆಗಿದೆ,

ಒಂದು ನಾಟಕ ಪ್ರದರ್ಶನವನ್ನು ನೋಡುವ ದೃಷ್ಟಿಯಿಂದ ಅವರು ಯಕ್ಷಗಾನದ ಪರದೆಯನ್ನು ಕೂಡ ನೋಡ್ತಾರೆ. ಇನ್ನು ಯಕ್ಷಗಾನ ಅನ್ನುವಂಥ ಒಂದು ಕಲೆ ಇದೆಯಲ್ಲ, ಅಥವಾ ಒಂದು ಒಂದು ರಂಗಭೂಮಿ ಇದೆಯಲ್ಲ, ಅದು ದಕ್ಷಿಣ ಭಾರತದಲ್ಲಿ ಮತ್ತು ಮಧ್ಯ ಭಾರತದಲ್ಲಿ ಸ್ವಲ್ಪ ಮಟ್ಟಿಗೆ, ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಲ್ಲಿ ಕೂಡ ಇದೆ. ತಮಿಳ್ನಾಡಿನಲ್ಲಿ ತೆರುಕೂತು ಇದೆ, ಕೇರಳದಲ್ಲಿ ಕೃಷ್ಣನಾಟಂ ಅಥವಾ ಓಟಂತುಳ್ಳಲ್, ಆಂಧ್ರಪ್ರದೇಶದಲ್ಲಿ ಯಕ್ಷಗಾನಮು, ಮಹನ್ ಪ್ರಕಾರಗಳನ್ನು ನಾವು ಕಾಣ್ತೇವೆ. ಸರಿತಾ? ಅಂದರೆ ಒಂದು ಇಲ್ಲೆಲ್ಲ ಈ ಎಲ್ಲ ಪ್ರದೇಶಗಳಲ್ಲಿ ಕೂಡ, ಈ ಎಲ್ಲ ರಾಜ್ಯಗಳಲ್ಲಿ ಕೂಡ ಯಕ್ಷಗಾನ ಅನ್ನುವಂಥ ರೀತಿಯ ಒಂದು ಕಲೆ ಒಂದೋ ಅಲ್ಲೇ ಹುಟ್ಟಿದೆ, ಹುಟ್ಟಿ ಬೆಳೆದಿದೆ, ಅಥವಾ ಎಲ್ಲೋ ಹುಟ್ಟಿ ಈ ಎಲ್ಲ ಪ್ರದೇಶವನ್ನು ಪಸರಿಸಿದೆ ಅಥವಾ ವ್ಯಾಪಿಸಿದೆ. ಆದರೆ ಈ ಪ್ರತಿ ರಾಜ್ಯದಲ್ಲಿ ಅಥವಾ ಪ್ರತಿ ರಾಜ್ಯದ ಪ್ರತಿ ಪ್ರದೇಶದಲ್ಲಿ ಆ ಯಕ್ಷಗಾನ ಅಂತ ಗುರುತಿಸಲ್ಪಡುವಂಥ ಕಲೆ ಬೆಳೆದಂತಹ ರೀತಿ, ಮತ್ತು ಅದು ಇವತ್ತಿರತಕ್ಕಂಥ ಸ್ವರೂಪ, ಮತ್ತು ಅದು ಅಲ್ಲಿನ ಸಮಾಜದ ಜೊತೆ ಹೊಂದಿರತಕ್ಕಂಥ ಸಂಬಂಧ, ಇದು ಬೇರೆ ಬೇರೆ ಆಗಿರುತ್ತದೆ, ಬೇರೆ ಬೇರೆ ರೀತಿ ಇದೆ. ಇವತ್ತು ಕರಾವಳಿ ಕರ್ನಾಟಕದ ಯಕ್ಷಗಾನ ಅಥವಾ ಕರ್ನಾಟಕದ ಈ ಮೂರ್ನಾಲ್ಕು ಜಿಲ್ಲೆಯಲ್ಲಿರತಕ್ಕಂಥ ಯಕ್ಷಗಾನ ಈ ಸ್ವರೂಪದಲ್ಲಿ ಬೆಳೆದು ಯಾಕೆ ನಿಂತಿತ್ತು, ಈ ಸ್ವರೂಪದಲ್ಲಿ ಯಾಕೆ ಬೆಳೆಯಿತು, ಇದೇ ಸ್ವರೂಪದಲ್ಲಿ ಯಾಕೆ ಬೆಳೆಯಿತು, ತಿರುಕೂತು ಬೆಳೆದಕ್ಕಿಂತ ಭಿನ್ನವಾಗಿ ಅಥವಾ ಕೃಷ್ಣನಾಟಂ ಅಥವಾ ಓಟ್ರಂತುಳ್ಳಲ್ ಬೆಳೆದಕ್ಕಿಂತ ಭಿನ್ನವಾಗಿ ಅಥವಾ ಆಂಧ್ರಪ್ರದೇಶದ ಯಕ್ಷಗಾನವು ಬೆಳೆದಕ್ಕಿಂತ ಭಿನ್ನವಾಗಿ ಕರ್ನಾಟಕದಲ್ಲಿ ಯಾಕೆ ಬೆಳೆಯಿತು ಅಂತ ಕೇಳಿದರೆ ಅದಕ್ಕೆ ಕಾರಣ ಇಲ್ಲಿನ ಒಟ್ಟು ಸಮಾಜದ ಸ್ಥಿತಿಗತಿ, ಯಕ್ಷಗಾನ ಮತ್ತು ಸಮಾಜದ ಸಂಬಂಧ ಅನ್ನೋ ಹೊತ್ತಿಗೆ ಈ ಪರಿಸರದ ಸಮಾಜ ಇದೆ ಅಲ್ಲ, ಈ ಸಮಾಜ ಹೊಂದಿರತಕ್ಕಂಥ ಯಾವುದೋ ಒಂದು ಲಕ್ಷಣ, ಯಾವುದೋ ಒಂದು ಗುಣ, ಯಾವುದೋ ಒಂದು ಅಂಶ ಈ ಕಲೆಯನ್ನು ಈ ಪ್ರದೇಶದಲ್ಲಿ ಈ ರೀತಿ ಬೆಳೆಸಿದೆ. ಯಾವ ರೀತಿ ಬೆಳೆಸಿದೆ, ಯಾವ ರೀತಿ ಅದು ಭಿನ್ನವಾಗಿದೆ ಅಂತಂದಾಗ ಭಿನ್ನತೆಯೂ ಇದೆ, ಸಾಮ್ಯತೆಯೂ ಇದೆ. ಭಿನ್ನತೆ ಏನು ಅಂತ ಅಂದರೆ ನನಗೆ ಅನಿಸೋ ಮಟ್ಟಿಗೆ

ಹರಕೆ ಕೃಷ್ಣನಾಟ ಮಾಡಿಸುತ್ತಿದ್ದರೆ ರುಕ್ಮಿಣಿ ಸ್ವಯಂವರಂ ಅನ್ನು ಆಡಿಸ್ತಾರಂತೆ. ಸೊ ಅಲ್ಲಿ ನೋಡಿ, ಅಲ್ಲಿ ಅವರು ಹೊಂದಿರತಕ್ಕಂಥ ಸಂಬಂಧ ಮತ್ತು ನಾವು ಇಲ್ಲಿ ಹೊಂದಿರತಕ್ಕಂಥ ಸಂಬಂಧ ಅದು ಬೇರೆ ಬೇರೆ. ಸೊ ಹೀಗೆ ಇಷ್ಟೊಂದು ಜನಪ್ರಿಯತೆ ಪ್ರಿಯತೆಯನ್ನು ಈ ಕಲೆಯಲ್ಲಿ ಹೊಂದಿರುವಂಥದ್ದು, ಒಂಥರ ಅವಿನಾಭಾವ ಸಂಬಂಧವನ್ನು ಹೊಂದಿರುವಂಥದ್ದು ಮತ್ತು ಈ ಮಟ್ಟಕ್ಕೆ ಬೆಳೆದು ನಿಂತಿರುವಂಥದ್ದು, ವಿಚಾರಗಳನ್ನು ಒಟ್ಟು ಸೇರಿಸಿ ಇವತ್ತು ಯಾವ ಸ್ವರೂಪದಲ್ಲಿ ಈ ಕಲೆ ಇದೆ, ಆ ರೀತಿ ಇಲ್ಲಿನ ಜಾತಿ ವ್ಯವಸ್ಥೆ ಮತ್ತು ಸಮಾಜ ಯಕ್ಷಗಾನ ಅನ್ನುವ ರೀತಿಯಲ್ಲಿ ಚರ್ಚೆ ಸಾಗುತ್ತೆ. ಜಾತಿ ವ್ಯವಸ್ಥೆಯಲ್ಲಿರತಕ್ಕಂತಹ ಹೂವೆಗಳು ಇದರ ಬಗ್ಗೆ ಇದ್ದಾವೆ, ಅದು ಮತ್ತು ಕಾಲಕಾಲಕ್ಕೂ ಒಂದು ರೀತಿಯಲ್ಲಿ ಡೈನಾಮಿಕ್ ಆಗಿ ಬದಲಾಗ್ತಾನೂ ಇದ್ದಾವೆ. ಅದೆಲ್ಲ ಪ್ರಶ್ನೆ ಇರುವಂಥದ್ದು. ಈ ಸ್ವರೂಪದಲ್ಲಿ ಯಕ್ಷಗಾನವನ್ನು ಈ ಪ್ರದೇಶದಲ್ಲಿ ಬೆಳೆಸಿದಂತಹ ಈ ಸಮಾಜದ ಶಕ್ತಿಗಳು ಯಾವುವು? ಆ ಪ್ರಶ್ನೆಯನ್ನು ನಾವು ನೇರವಾಗಿ ಕೇಳಿದರೆ ಬಹುಶಃ ನಮ್ಮ ಹತ್ರ ಸ್ಪಷ್ಟವಾದಂಥ ಉತ್ತರ ಇಲ್ಲ. ಯಾಕೆ ಉತ್ತರ ಇಲ್ಲ ಅಂತಂದರೆ, ನಮ್ಮಲ್ಲಿ ಯಕ್ಷಗಾನವನ್ನು ಒಂದು ರೀತಿಯಲ್ಲಿ ಒಂದು ಅಧ್ಯಯನದ ವಸ್ತುವಾಗಿ ಅಥವಾ ಒಂದು ಒಂದು ಒಂದು ರೀಸರ್ಚ್ ಅನ್ನು ರಿಸರ್ಚಿನ ವಸ್ತುವಾಗಿ, ಒಂದು ಸಂಶೋಧನೆಯ ವಸ್ತುವಾಗಿ ನಾವು ಕಂಡದ್ದು ಬಹಳ ವಿರಳ ಅಂತ ಹೇಳ್ಬೋದು. ಬೇರೆ ಬೇರೆ ಈಗ ಮಂಗಳೂರು ವಿಶ್ವವಿದ್ಯಾನಿಲಯದ ಅಥವಾ ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳ ಲೈಬ್ರರಿಗೆ ಹೋದರೆ ಅಲ್ಲಿ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಒಂದಷ್ಟು ಥೀಸಿಸ್ಗಳು ಸಿಗ್ತವೆ. ಅವುಗಳ ಕೊಡುಗೆಯನ್ನು ನಾನು ಕಡೆಗಣಿಸುವುದಿಲ್ಲ ಅಥವಾ ಅದನ್ನು ಕಡಿಮೆ ಅಂತ ಹೇಳುವುದಿಲ್ಲ. ಆದರೆ ಯಕ್ಷಗಾನ ರಂಗದಲ್ಲಿ ಅಕಾಡೆಮಿಕ್ ಆಗಿ ಆಗಬೇಕಾದಂತಹ ಎಷ್ಟು ಕೆಲಸ ಆಗಬೇಕಿತ್ತು ಅದು ನಮ್ಮ ವಿಶ್ವವಿದ್ಯಾನಿಲಯಗಳಲ್ಲಿ ಆಗಿಲ್ಲ ಅನ್ನುವಂಥದ್ದು ನನ್ನ ಸ್ಪಷ್ಟವಾದಂಥ ಅಭಿಪ್ರಾಯ. ಬಹುಶಃ ಅಂಥ ಒಂದು ಪರಂಪರೆ, ಅಂಥ ಒಂದು ಜಿಜ್ಞಾಸೆಯ ಪರಂಪರೆ ಅಥವಾ ಅಂಥ ಒಂದು ಸಂಶೋಧನೆಯ ಪರಂಪರೆ ನಮ್ಮಲ್ಲಿ ಹುಟ್ಟಿಕೊಂಡಾಗ ಬಹುಶಃ ಇಂಥ ಪ್ರಶ್ನೆಗೆ ಉತ್ತರ ಸಿಗ್ಬೋದು ಏನೋ. ಇನ್ನೊಂದು ವಿಚಾರ, ಒಂದು ರೀತಿಯ ವೈರುಧ್ಯ ನನಗೆ ಈ ಸಂದರ್ಭದಲ್ಲಿ ಯಕ್ಷಗಾನ ಮತ್ತು ಸಮಾಜದ ನಡುವಿನ ಸಂಬಂಧದಲ್ಲಿ ಕಾಣಿಸುತ್ತೆ. ಅದು ಏನು ಅಂತಂದರೆ, ಯಾವತ್ತೂ ಕೂಡ ಯಕ್ಷಗಾನದಂತಹ ಒಂದು ಕಲೆ ಅದು ಒಂದು ಪ್ರದೇಶದ ಮತ್ತು ಇಲ್ಲಿನ ಸಮಾಜದ ಇಲ್ಲಿನ ತಿಳ್ಕೊಂಡಿದ್ದೇವೆ. ಆದರೆ ನನಗೆ ಅನಿಸುತ್ತೆ ಇತ್ತೀಚಿನ ದಿನಗಳಲ್ಲಿ ನಾವು ಕಾಣತಿರ್ತಕ್ಕಂತಹ ವಿಶೇಷವಾದಂತಹ ಒಂದು ಯಕ್ಷಗಾನದ ಪ್ರಸರಣ ಏನಿದೆ ಅಥವಾ ಯಕ್ಷಗಾನದ ಒಂದು ಜನಪ್ರಿಯತೆ ಏನಿದೆ, ಸಿಕ್ಕಾಪಟ್ಟೆ ಯಕ್ಷಗಾನಗಳು ನಡೀತಾ ಇರುವಂಥದ್ದು. ನಾನು ಆಗ ಹೇಳಿದ ಹಾಗೆ ಅದು ನಮ್ಮ ವೈಯಕ್ತಿಕ ಬದುಕನ್ನು ಕೂಡ ಪ್ರವೇಶಿಸಿರುವಂಥದ್ದು ಮತ್ತು ಬಹುಶಃ ಇಷ್ಟು ವರ್ಷಗಳ ಒಂದು ಇದರ ಈ ನಂಬರ್ನ ಆಧಾರದಲ್ಲಿ ಮಾತ್ರ ನಾವು ಯಕ್ಷಗಾನದ ಜನಪ್ರಿಯತೆಯನ್ನು ಲೆಕ್ಕ ಹಾಕಿದರೆ ಆಗ ಬಹುಶಃ ನಾವು ಹೇಳಬೇಕಾಗತ್ತೆ ಯಕ್ಷಗಾನ ಭಾಳಷ್ಟು ಬೆಳೆದಿದೆ ಅಂತ, ಭಾಳ ಭಾಳ ಉತ್ಸಾಹವಾದಂಥ ಸ್ಥಿತಿಯಲ್ಲಿದೆ ಅಂತ. ಅದರ ಗುಣಮಟ್ಟದ ವಿಚಾರಕ್ಕೆ ಮತ್ತೆ ಬರೋಣ. ಇದು ಈ ಬೆಳವಣಿಗೆ ಇದೆ ಅಲ್ಲ, ಈ ಬೆಳವಣಿಗೆ ಅದರ ಜೊತೆಗೆ ಏನಾಗಿರಬೇಕಿತ್ತು, ನಮ್ಮ ಈ ಸಮಾಜದ ಒಂದು ಅನನ್ಯತೆ ಏನಿದೆ ಅಥವಾ ಒಂದು ಈ ನಮ್ಮ ಪ್ರದೇಶದ ಒಂದು ಅಸ್ಮಿತೆ ಏನಿದೆ ಅದು ಜೊತೆ ಜೊತೆಯಾಗಿ ಬೆಳವಣಿಗೆ ಹೊಂದಬೇಕಿತ್ತು. ಅಂದರೆ ನಾವು ಭಾಳ ಈ ಪ್ರದೇಶದವರು ನಾವು, ಆದ ಕಾರಣ ನಾವು ಯಕ್ಷಗಾನವನ್ನು ಬೆಳೆಸಬೇಕು ಅನ್ನುವಂತಹ ಒಂದು ತೀವ್ರತೆ ಕಾಣಬೇಕಿತ್ತು. ನನಗೆ

0: ಯಕ್ಷಗಾನವನ್ನು ನಾವು ಬಳಸಿಕೊಳ್ತಿರುವಂತಹ ರೀತಿ ಇದೆ ಅಲ್ಲ, ಅದು ನಮ್ಮ ಪ್ರಾದೇಶಿಕ ಅಸ್ಮಿತೆಯ ಒಂದು ಕುರುಹಾಗಿ ಅಲ್ಲ, ಅದರ ಬದಲಾಗಿ ಏನೋ ಈ ದೇಶದಲ್ಲಿ ಆಗ್ತಕ್ಕಂಥ ಯಾವುದೋ ಒಂದು ಬದಲಾವಣೆ, ರಾಜಕೀಯ ಬದಲಾವಣೆಗೆ ಪೂರಕವಾಗಿ ನಾವು ಯಕ್ಷಗಾನವನ್ನು ಬಳಸಿಕೊಳ್ತಾ ಇದ್ದೇವೋ ಅನ್ನುವಂಥ ಒಂದು ಸಂಶಯ ಬರುತ್ತೆ. ಈ ರೀತಿಯ ಬೆಳವಣಿಗೆಯನ್ನು ನಾವು ಕಾಣ್ತೇವೋ ಅನ್ನುವಂಥ ಒಂದು ಸಂಶಯ ನನ್ನನ್ನು ಕಾಡ್ತಾ ಇದೆ. ಇದನ್ನೇ ಸ್ವಲ್ಪ ಮುಂದುವರಿಸಿದರೆ, ಹಾಗಾದರೆ ಒಂದು ಸಮಾಜವಾಗಿ ನಾವು ಯಕ್ಷಗಾನವನ್ನು ಹೇಗೆ ಬಳಸಿಕೊಂಡಿದ್ದೇವೆ? ಒಂದು ಇದು, ನಾವು ರಾಜಕೀಯವಾಗಿ ಯಕ್ಷಗಾನ ಬಳಸಿಕೊಂಡಂತೆ ನನಗೆ ಕಾಣುತ್ತೆ, ನಾವು ಆರ್ಥಿಕವಾಗಿ ಯಕ್ಷಗಾನವನ್ನು ಬಳಸಿಕೊಂಡಾಗೆ ಕಾಣುತ್ತೆ, ನಾವು ಧಾರ್ಮಿಕವಾಗಿ ಯಕ್ಷಗಾನವನ್ನು ಬಳಸಿಕೊಂಡಾಗೆ ಕಾಣುತ್ತೆ. ಆದರೆ ಯಕ್ಷಗಾನವನ್ನು ಒಂದು ಕಲೆಯಾಗಿ ಅಥವಾ ಯಕ್ಷಗಾನದಲ್ಲಿರತಕ್ಕಂಥ ಎಲ್ಲ ಸೃಜನಾತ್ಮಕವಾದಂಥ ಸಾಧ್ಯತೆಗಳನ್ನು ನಾವು ಬಳಸಿಕೊಂಡಿದ್ದೇವೋ ಅಂತ ಕೇಳಿದರೆ, ಅಲ್ಲಿ ಮಾತ್ರ ಒಂಥರ ನಿರಾಶಾದಾಯಕವಾದಂತಹ ಉತ್ತರ ನಮಗೆ ಸಿಗುತ್ತೆ. ಇವತ್ತು ಬೆಳಿಗ್ಗೆ ಮಾತಾಡಿದವರೆಲ್ಲ ಒಂದು ರೀತಿಯಲ್ಲಿ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಳಿದರು. ನಾವು ಇವತ್ತು ಆಟವನ್ನು ನೋಡುವ ಮತ್ತು ಆಸ್ವಾದಿಸುವ ಸಂಬಂಧದಿಂದ, ಅದನ್ನು ನೋಡುವ ಮತ್ತು ಗ್ರಹಿಸುವ ಸಂಬಂಧದಿಂದ, ನಾವು ಇವತ್ತು ಆಟವನ್ನು ಯಕ್ಷಗಾನವನ್ನು ಆಡಿಸುವ ಮತ್ತು ಅದರಲ್ಲಿ ಪಾಲ್ಗೊಳ್ಳುವ ಒಂದು ರೀತಿಯ ಸಂಬಂಧದ ಕಡೆಗೆ ಸಾಗ್ತಾ ಇದ್ದೇವೆ. ಒಂದು ಕಾಲದಲ್ಲಿ ಯಕ್ಷಗಾನ ಜಾತ್ರೆಯ ಭಾಗವಾಗಿ ಆಗ್ತಾ ಇತ್ತು, ಈಗ ಯಕ್ಷಗಾನ ಮಾಡುವುದೇ ಒಂದು ಜಾತ್ರೆ ಅನ್ನುವ ಹಾದಿಯಲ್ಲಿ ಸಾಗ್ತಾ ಇರುವ ಕಾರಣಕ್ಕೋಸ್ಕರನೇ ಬಹುಶಃ ಇವತ್ತು ಬೆಳಿಗ್ಗೆ ಅಷ್ಟೋ ಜನ ಮಾತಾಡಿದಂಥ ಅಥವಾ ಅವರು ಎತ್ತಿದಂಥ ಯಕ್ಷಗಾನದ ಒಟ್ಟಂದದ ಕುಸಿತ ಆಗ್ತಾ ಇರಬಹುದಾ ಅನ್ನುವಂತಹ ಒಂದು ಸಂಶಯ ಕೂಡ ನನ್ನನ್ನು ಕಾಡ್ತಾ ಇದೆ. ಗಾಢವಾದ ಸಂಬಂಧವೇ ಅದನ್ನು ಒಂದು ರೀತಿಯಲ್ಲಿ ಅದನ್ನು ಶಿಥಿಲಗೊಳಿಸ್ತಾ ಇದೆ ಅನ್ನುವಂತಹ ಸಂಶಯ ಕೂಡ ನನ್ನನ್ನು ಕಾಡ್ತಾ ಇದೆ. ಬಹುಶಃ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಬಲಿಪರೊಂದು ಮಾತು ಹೇಳ್ತಾರೆ, ಅದೇನಂತಂದರೆ ಯಕ್ಷಗಾನದಲ್ಲಿ ಬೇರೆ ಬೇರೆ ಜಾಮಗಳಿದ್ದಾವಂತೆ, ಒಂದನೇ ಜಾಮದ ಯಕ್ಷಗಾನ, ಎರಡನೇ ಜಾಮದ ಯಕ್ಷಗಾನ, ಮೂರನೇ ಜಾಮದ ಯಕ್ಷಗಾನ ಅಂತ. ನನ್ನ ಮಾತುಗಳನ್ನು ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು.
1: ಇದುವರೆಗೆ ಡಾಕ್ಟರ್ ಎ ನಾರಾಯಣ ಇವರ ಮಾತುಗಳನ್ನು ಕೇಳ್ತಾ ಬಂದ್ರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.
2: ನೂರ 14 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇರಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

0: ಆಗಿವೆ ಹಿತ್ತಲಾಗಿವೆ ಅಂತ.
1: ರಾಮೆ ಅಯೋಧ್ಯೆಗೆ ಪೊಗ್ಗಿನಾಗ ಆತನ ಈ ಕತೆ
0: ಅಂದ ಅವು ಸಂಗತಿ ಬೇತೆ ಅವು ಕೋಂಗಿ ಕಟ್ಟು ನಕ್ಲು ಕಬಿ ಕಟ್ಟುವೇರಿ ಅಂಡ ಒಂದು ಅಂಚ ಯಾನು ಉದಾಹರಣೆ ಅವು ಕತೆ ಬಂದ ಉಪಕತೆ ಒತ್ತು ಕತೆ ಬರ್ಪುಂಡು ಅಂಡ ಅವು ಕತೆ ಎತ್ತೆ ಹಾಕೊಂಡು ಅಜ್ಜ ಮೂಲು ಲಾಗಿ ನಲ್ಕ ಬಾಕಿ ತಕ್ಕಲು ಲಾಗಿಡೀರ್ ಅಂಡ ಎಂಕೊಂಜಿ ಮದ್ದಪ್ಪಯ್ಯ ಅವೊಂಜಿ ಸಾಪ
1: ಅಂದ
0: ಅಂದ
1: ಓಹೋ
0: ಐಟಿ ಅಂಕ ಮದಪ್ಪ ಯಾನ್ ಎನ್ನ ತೆಗೆಕೊಳ್ತೆ ಎಲ್ಲ
1: ತಾಕತ್ತೆ
0: ಅದತ್ತೆ ಅವೇ ಅಂಚ ಕುಲ್ದಿನ ಪೊರ್ತುಡು ಜಾಂಬವ ದೇವಿರ್ ಆರ್ಬತ್ತೆ ಬೆರಿಬಿಟ್ಟದು ಬಂಡಿಂದ ಈ ಕಡಲಿಗೆ ಉತ್ತರ ಕೊರ್ಪಂದಿತ್ತು ನಾವು ಈ ಮಾತ್ರ
1: ಓಹೋ
0: ಆತಾನಗ ಸಿರಿಂಟು ದಿನ ಲಕ್ ಲಕ್ ಲಕ್ಕದ ಮಿತ್ತು ಬೋಯ್ ಓದೊಂಜಿ ಲಾಗಿ ನಂಜು ಗೊತ್ತುಂಡು
1: ಮಹೇಂದ್ರ ಮಿತ್ತು
0: ಆಯ್ತ ಕಪೋದು ಕಡಪ ಲಾಗಿದ್ದೀನಿ ಅಲ್ತಿರ್ದ ಪಿರಬತ್ತದೆ ಆಯ್ತ ಲೆಕ್ಕಾಚನ್ ಯಾನು ಒರಿಯತ್ತು ಆಯ್ಕೆ ಲಾಗಿರ ತಾಕತ್ತದ ಬೊಕ್ಕೋದಿಲ್ಲಿ ಬೊಕ್ಕೊರ್ಲಿತ್ತೆ ವಾಲಿ ನಮಗೆ ಅಂಗದೆ ಆಯ್ಗಲಾತ ತಾಕತ್ತು ಅಜ್ಜದ್ ಯಾನ್ ಲಾಗಿದ್ದು ಬತ್ತೇನೋ ಆತ ಮಾತ್ರ ನನ ಪೋವಡುಂದಂಡ ರಾವಣನ ಮೆಗ್ಗಿವರಿ
1: ಅಂದಪ್ಪ
0: ಒಂದು ಪೋಡುಂದಂಡ ಇತ್ತು ಜನ ಬೋಟ ಸಂಘ ಬೋಡತ್ತೋ
1: ಏಳು ಜನ ನರಮಾನಿಗೆ
0: ಅಂತ ಪೂರ ಮುರ್ಕೇರ ಶುರುವ ಐದಕ್ಕ ರಾಮದೇವರಿಡ ಸುಗಿತೋ ಕಲ್ಲುಲು ಪುರ ನಿಂದೇರ ಶುರುವಾಂಡ್ ಸೈತಿನ ಬದುಕವನ ಮರ ಕುಲ್ಲೊಂಡು
1: ಆಯುರ್ವೇದ
0: ಪುರೊಂಡು ಅಂಚಿತ್ತಿನ ಪೂರ ಇತ್ತಿನ ಅಂಚಿತ್ತಿನ ಕಲ್ಲು ಏತು ಮರ ಮಟ್ಟು ಪೂರ ಬಾರ್ದ ತುಂಬು ತುಂಬುದು ಒರುವರ ಎಂಕ್ಲಿನ ಜಾಂಬವ ದೇವಿರ್ಬೋದು ಕೈಲಾಸ ಗಿರಿನವರ ಗದ್ದ ಇರು ಅಡೆ ಮುಟ್ಟ ಊರ ಸಂಗತಿ ಆತನ ಆತನ ಪೂರ ಕೊಣದು ಪಾಡುದು ಪಾಡುದು ಬೇಲೆ ಮಲ್ತದು ಸಂಕ ಕಟ್ಟದು ಕಟ್ಟ ಕಡೆಗೆ ರಾವಣನ ಅಲಿತ್ತದು ಅವಳು ವಿಭೀಷಣನ ಕುಲ್ಲಾದು ತೀರ ಬರ್ಪುನ ವರೆ ಮುಟ್ಟೋಗ್ಲೆಂಕ್ಲ ಸರ್ರೋ ಅಡೆವರೆ ಮುಟ್ಟಲ ಗೊತ್ತದು ಕೆಲವೊಂದು ಉಮೇದಡು ಬೇಲೆ ಮಲ್ಪುನಾಗ ಬಚ್ಚಲು ಗೊತ್ತಾಗ ಉಮೇದಡು ಮಲ್ಪುನು ಕೆಲವು ಮಲಮಲ್ಲ ದೇವಲ್ಯಡು ಬರೋ ಸಂಗತಿ ಉಂಟು ಬುಟ್ಟಿ ಮಲ್ಪುನು ಸಂಬಳ ಕೊರ್ಪುಂಡೋ ಬರ್ಪು ನೀವಂತೆ ಬರ್ತಗು ಬೇಲೆ ಮಲ್ಪು ನೀವಂತೆ ಒಂತೆ ತೆನಸಿಗೆ ಬಾರೆ ಅಂಡ ಬೊಕ್ಕಂತೆ ಬರ್ತ ವನಸಿಗೆ ಬಾರೆ ಅಂಡ ಬೊಕ್ಕಂತೆ ಬರ್ತ ನಿದ್ರಿಯಾರೆ ಅಂಡ ಐಟು ಅಂತೆ ಅವೇ ಬುಟ್ಟಿ ಮಲ್ಪುನ ಬಣದ ಅಂದಂದು ಅವೇ ಬುಟ್ಟಿ ಮಲ್ಪುನ ಬಣದ ನನಗೆ ಎತ್ತಲ ಮಲ್ಪರೆ ಎಂಕ್ಲಿಗೆ ಬಚ್ಚಲೇ ಗೊತ್ತಾತು ಜಿಂದು
1: ಓಹೋ
0: ಅಂಚುತ್ತಿನ ಚಾಕಿರಿನ ಮಲ್ಪ

0: ರಾಮದೇವರನ್ನ ಯಾನ ಅವು ಶಬ್ದ ಕೇಂಡಿ ಜನ ಅಂದ್
1: ಜನ
0: ಚಾಕಿರಿ ಮಲ್ತೀನಿ ರಾಮನ
1: ರಾಮನ ಚಾಕಿರಿ ಈ ಜನ ರಾಮನಂಚಿನ ಒಂಜಿ ಬಿರುಪಗರಿ ತೆರಿನಾಗ ನಿಕ್ಕಲಕ್ಕೆ ಈ ಭಂಗ ಕೊರುಡ ದಾನ ಮಲ್ಪೊಳಿ ಗೊತ್ತುಂಟ.

0: ಬೋಡುಂದಾಂಡ
1: ಅತ ನನ್ನ ದುಂಬುದ ಕಾಲುಗಳ ಬರು ಯುಗೋಕುಲ
0: ಅದು ದುಂಬುದ ಕಾಲುಗಳ ಬರು
1: ಹಾ
0: ಇತ್ತೆಲ್ಲ ಬೋಟ ನಮ್ಮ ದಾನ ಮಲ್ತೊಂದು ಉಲ್ಲ ಬಂಡದ ಬೋಲು ಅಣ್ಣಗ ತೂಲಿ ಅಲ್ಪ
1: ಹಾ
0: ಅಂದ್ ನಮ್ಮ ಅಣ್ಣಗೆ ಅವು ಅಗತ್ಯ ತೋಜಿ ಜಿಂಕ್ ಇಂದಿತ್ತ ಒಂದು ಇತ್ತೆ ಅರ್ಥ ಆವಡ್ಚ ಇತ್ತೆ ರಾಮದೇವರು ಈ ಬೇಲೆ ನಿಖಿಲಡ ಮಲ್ಪಾಯರು ಒಂಜಿ ವೇಳೆ ರಾಮೆ ಬಿಡು ರಾಮಂಗ ಬುಡ್ಚಿಂದ ಅಣ್ಣದನ್ನ ಎನ್ನಂಚಿನ ಒರಿ ಬಿರುವೆ
1: ನಿನ್ನಂಚಿನ ಏ
0: ಬಿಲ್ಗಾರೆ ಬಿರುವ ಬೀರೆ ಆ ಪೊರ್ತುರು ಇತ್ತೆಂದಾಂಡ
1: ಇತ್ತುದ್ವೆಂದಾಂಡ
0: ದಾನೆ ಮಲ್ತುದ ಗೊತ್ತುಂಡ
1: ದಾದ ಮಲ್ದುವೆ
0: ಒಂಜಿ ತೊಟ್ಟೆ ಇರ್ತದೆ ಪುನಿ ದಾದ
1: ಪಗರಿ
0: ಪಗರಿ ಐನ್ ನುಂಡತ ಬಿರು ನೆಕ್ಕೆ ಬಿರು ಬಂದ್ರೆ
1: ಅಂದಂತ
0: ನೆಕ್ಕೆ ಜೋಡಿ ಅವನೇ
1: ಅಂದ ಪಂಚಿನ ಬಿರುನು ಮಸ್ತು ತೂತೆ
0: ಅಂದ ಈ ಬಿರುಡು ತೂದಿಪ
1: ಒಂದು ತೂತು
0: ನೆತ್ತ ಬಲ್ಲು ಇಂಚ ಆಪು ನಂಚಿನ ಬಾಣ ಜಾಲ ಅಂದ ಬುದಾರ ಅಂಚ ಮಲ್ತೆಂಡ ಈ ಕಡಲ್ ಗುಂಡತ್ತ ಒಂಜೇ ಗಳಿಗೆಡು ಎತ್ತುದ್ದ ಉಂಡು ಬಂಡಿನಿ
1: ನೂದು
0: ಯೋಜನ.

0: ಅಂಚಿತ್ತಿನದಾದ ಮಲ್ತಾಯಿ
1: ಯಾನ್ ಮಲ್ತಿನ ಗೊತ್ತಿಜಿರಿಕ್ ಯಾನ್ ಪೊಕ್ಕಡೆ ಉಂಡತ್ತ ಅನುಭವ ಇಜಿ ಅಂತ ವಾ ವಿಷಯ ಪನ್ಪುಜಿ
0: ಇತ ಕಡಲ್ಗ ಸಂಕೈ ಪಗರಿಡೆಬಾಡುವ
1: ಇತ ಮುಲ್ಪಡ್ದ ಆಡೆಗೆ ಅಥವಾ ನೂದು
0: ನೂದು
1: ಮುಲ್ಪಡ್ದ ಆಡೆಗೆ
0: ಒಡೆಗ
1: ಬಾನೋಗು ಅಕ್ಕಸ್ ಹೋಗು
0: ಬಾನೋಗು ಲೆಕ್ಕ ಅನ್ಪೇರು
1: ಬಾನೋಗು ಲಿಂಚಿ ಬಾಡ್ನಗುಳ್ಳೇರ
0: ಏರ್ಲಜ್ಜಿ
1: ಅಪಗಂಡ ಕಡಲ್ಗ ಪಾಂಪು ಪಾಡ್ನಕಲು ಬಾನೋಗು ಲಿಂಚಿ ಪಾಡ್ನಕಲು ಇತ್ತಂಡ ಮಲ್ಲ ಇಸ್ಮಯ ಅಂದ ಲೆಕ್ಕ
0: ಅಂದಪ್ಪ
1: ಒಂಜಿ ಕಾಲೊಡು ಯಾನ್ ಮಲ್ತಿನೈ
0: ಈ

0: ಲೆಂಚಿದ ಮಿತ್ತು ಲೆಂಚು ಕಟ್ಟೊಂದು
1: ಬಗ್ಗರಿದ
0: ಲೆಂಚಿ
1: ಬೊಕ್ಕ ಉಸ್ಕುಡ ಮಿಜ್ಜಿ
0: ಹಾ
1: ಕಡ ಪುಡ್ನಿ
0: ಕಡ ಪುಡೋಡೆತ್ತ
1: ಬಜಿ ಬೊಲಿಯಾನೆ ಮಾತ್ರ
0: ಬೊಕ್ಕ
1: ಅಲ್ಪತ ಪೂರ ಮಿರಿಲೋಕದ ಸಿರಿನಕಲು
0: ಪಣವು ಪದ್ದೈ ಬದುಕು ಭಾಗ್ಯ
1: ಎಂಜಿನ ಮಾತ ಎಡ್ಡೆಡ್ಡೆ ವಸ್ತುಲುಂಡು ಮಾತ ಭೂಲೋಕ ಬತ್ತುಂಡು ಭಾರಿ ಗೌಜಿಡ ನೋಂಪು ಕರಿತೀರಿ ನಮ್ಮ
0: ಆನೆದ ನೋಂಪು ಕರ್ತುರಿಯರಿ
1: ಕೂಡ ಅಂಜನೇ ಕಡ ಪುಡ್ದು ಕೊರ್ತೆ ಅಂಚಾದ ಮುಲ್ಪಡ್ದ ಆಡಿಗೆ ಲೆಂಚಿ ಕಟ್ಟಿನಂಚಿನ ಎಂಕ್ ಇನ್ನೊಂದು ಮಲ್ಲ ಸಂಗತಿಯ
0: ಅತ್ತಿಯ ನಿನ್ನ ಸಂಗತಿ ಎಂಚ ಅಣಗೊತ್ತುಂಡ
1: ಎಂಚಿನ
0: ಎನ್ನ ಇಲ್ಲಲ ಮಾತ್ರ ಬೊಲ್ನೆ ಇಪ್ಪುನೆ ನಿನ್ನ ಇಲ್ಲಲು ಪುನು ಸುಯಿಂತು ದಕ್ಕಿನ ಅವಣ್ ಪೆರತ್ತ ಅಂಚಾಂಡ್ ನಿನ್ನ ಸಂಗತಿ ಅಂಚಾಂಡ್ ಗೊತ್ತಾಂಡ ನಿನ್ನ

0: ಸಂಕದಡಗಿ ದಾದ ಮಲ್ಪುವ
1: ಯಾನು ಮನಸ್ಸು ಮಲ್ತನ ಕಟ್ಟು ಎಂದು
0: ಅಟೆ ಮುಟ್ಟ ಈ ಸಂಕ ಕಟ್ಟುವ
1: ಅಂಚಿನೇ
0: ಅವುಲ ಪಗರಿದ ಸಂಕ
1: ಪಗರಿದ
0: ಒಂಗಿಚೂರು ಪೊಯ್ಯ ಬಿರ್ಕ ಅಂದಿನಲ್ಕ ಕಲ್ಲು ದೊರಿ ಅಂದಿನಲ್ಕ ತಪ್ಪು ತಾಲ ಅಂದಿನಲ್ಕ ಉಪ್ಪು ನೆಗರ ಅಂದಿನಲ್ಕ ಈ ಸಂಕ ಕಟ್ಟುವತ್ತ ಈ ಸಂಕ ಗಟ್ಟಿ ಅಂದಂಡ ಈ ತಡಿಯಡ ಈ ಪಗರಿ ತೊಟ್ಟಿರ್ದು ದೆಪ್ಪೋಡು ನೆಕ್ ಬಲ್ಲಗೆ ತಿಕ್ಕವಡು ಕೆಬಿವರೆ ಮುಟ್ಟ ಒಯ್ಪೋಡತ್ತ ಎಂಕ ಆತ ಬೊಡ್ಚಿಯೋ ಕಾಲಿ ರಾಮ ಪಣಪಿ ನಂಚೆತ್ತನ ರಡ್ಡಚ್ಚರ ಬಂಡದು ಈ ಕಟ್ಟಿ ನಂಚೆ
1: ಹೊಸ ಆಪಿನ
0: ಹೊಸ ಎಂಕ ಅಪಗ ಅಪಗ ಹೊಸ ಆಪುಂಡು ಆಂಡ ಹೊಸ ಆ ಒಡ್ಡ ಹೊಸ ಆಚಗೆಂಡ ರಾಮದೇವರ ನಂಚೆತ್ತಿನ ಪತ್ತು ಗೂಡಿ ಕಲಾವುಡು ಅಕುಲು ಹನುಮಂತ ನಿಕ್ಕಿಂಚಿತ್ತಿನ ತಾಕತ್ತುಂಡು ನಿನ್ನರ್ದಿಂಚಿತ್ತಿನ ಬೇಲೆ ಮಲ್ಪೆರೆ ಸಾಧ್ಯತೆ ಉಂಡು ನಿನ್ನರ್ದು ಮಾತ್ರ ಧರ್ಮನು ಜಯ ಗೆಲ್ಪೆರೆ ಧರ್ಮದ ಸಾಧಿ ನಡಪೆರೆ ಅಧರ್ಮನು ತೊರಿಪೆರೆ ಸಾಧ್ಯತೆ ಉಂಡ ಪಂಡಂದಂಡ ಅಪಗ ಮಾತ್ರ ಎಂಕ್ಲಿಗೆ ಹೊಸ ಆಪಿನ
1: ಅಪಗ ಎನ್ನ ನುಡಿಯಲಿಕ್ಕೆ ಪುರ್ಪಾಂಡು ಹೊಸ
0: ಈ ಏಪ ರಾಮನು ದೂರ್ಯನ ಪಂಡ ರಾಮನು ದೂರ್ನ ಬಂದು ಎದುರುಡತ್ತು ಕೊಕ್ಕೆ ಗೋಂಗಿಡು ರಾಮೆ ಮಲ್ತಿನವು ದಾಲತ್ತು ಎನ್ನ ಪಗರಿದ ಬಿಗ್ಗು ಬಂದದು ಪಿದಡಿ ಅಂಡ ಎಂಕ್ ಹೊಸ ಒಂದೇ ಕುಲ್ವಾಯ
1: ಅತ್ತ ನೀ ಹೊಸ ಪಂಡಿ ನಿಂಚಿ ನಾವು
0: ದಾದಾ
1: ಕಟ್ಟಿಂಡ
0: ಈ ಪಗರಿದ ಸಂಕ ಕಟ್ಟಿ ಅಂದಂಡ ಎನ್ನ ಬಲತಕಾರ ಬಿಡು ದತ್ತಕಾರದ ಉಂಗುಟೋಡು ನುರ್ತು ಮಲಿಪೇನವೇನು
1: ಅಂದಯ್ಯ
0: ಹಾ
1: ಈ ಪೊಲಿಪುನ ಅಂದ
0: ಪೊಲಿಪುನ

ನೂರು ಜನರು ಬಂದರು, ನೂರು ಜನರು ಹೋದರು, ನನಗೆ ನಾ

0: आप सुन रहे हो रेडियो सारंग 107.8 FM।
1: ಹಾಯ್, ನಾನು ಗುರುಕಿರಣ್ ಮಾತಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ದೀರಾ ಸಾರಂಗ್ FM 107.8. ಇದು ಬಣ್ಣ ಬಣ್ಣದ ಬದುಕು.
2: ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.
2: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.

ಈತನೇಟ ಪಕ್ಕಿನ ಮೂಜಿ ಅಂಚನೆ ಒರಿಯಡ್ ದೊರಿ ಅಸಲ್ ಈ ತುಳು ಸಿನಿಮಾದ ಕೆಲವೊಂಜಿ ಪದಕುಲೆನ್ನು ಕೇನಂದು ಬರ್ತಾರೆ. ಇಡೆಗ ಇನಿತ ತುಳು ಪ್ರಸಾರ ಮುಗಿ ಮಾತರಿಗ್ಲ ಸೊಲ್ಮೆಲು ಕೇನಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಪದಕ ರೇಡಿಯೋ ಸಾರಂಗ್ ತುಳು ಪ್ರಸಾರ ಕೇನಂದುಲ್ಲಾರೆ ಇತ್ತೆ ಬೊಳ್ಳಿದೋಟ ಈ ತುಳು ಸಿನಿಮಾದ ಕೆಲವೊಂಜಿ ಪದಕುಲು.

ನಮಸ್ಕಾರ, ಯಾನೆ ರಂಗಭೂಮಿ ಕಲಾವಿದೆ ಸತೀಶ್ ಮುಂದಲೆ ಬಾತೇರ್ನು ನಿಗಳು ಕೇಳೋಂದುಲ್ಲಾರೆ 107.8 FM. ಬಣ್ಣ ಬಣ್ಣದ ಬದುಕು ಕೇಳೊಂದು ಪಡು, ರಂಗ ರಂಗದ ಬದುಕು ಕೇಳೊಂದು ಪಿಲವೇ.

0: ಜಾಜಿತೋಟು ಕುಲ್ದು ನಿನದು ಎನ್ನದು ಒಂಜಿ ಪ್ರೇಮ ಕವಿತೆ ಬರೆತೆ ಐಕ ಸ್ವರನು ಕುರುಲ ಪೊಣ್ಣೆ
1: ಯಾನ ಹುಸೇನ್ ಕಾಟಿಪಳ್ಳ ಪಾತ್ರಂದುಲ್ಲ ಕನ್ನಡ ತುಳು ಬೊಕ್ಕ ಬ್ಯಾರಿ ಭಾಷೆಡಿ ಯಾನ ಸಾಹಿತ್ಯ ಕೃಷಿಮಲ್ದೆ ತುಳು ಭಾಷೆದ ಮಸ್ತ್ ಪದ್ಯಳು ಸಾರಂಗ್ ರೇಡಿಯೋದ ಮೂಲಕ ನಿಕ್ಲಿ ಕೇಂದು ಪೋರು ತುಳು ಭಾಷೆ ಎಂಕ್ಲನ ಅಪ್ಪೆ ಭಾಷೆ ಆಯ್ನಡ್ದ ಹತ್ರ ನಿಕ್ಲು ಮಾತ್ರ ತುಳು ಭಾಷೆದ ಕಾರ್ಯಕ್ರಮ ನಿರಂತರ ಕೇನಂದುಪ್ಳೆ ಸಾರಂಗ್ ರೇಡಿಯೋಡು ಈ ತುಳು ಕಾರ್ಯಕ್ರಮ ಪ್ರಸಾರ ಅಂದುಕೊಂಡು ಅಕ್ಲೆಗೆ ನಿಕ್ಲನ ಪ್ರೋತ್ಸಾಹ ಕೊರ್ಲೆ

ಗುಲಾಬಿ ಗುಲ್ಲಾ

ನಮಸ್ಕಾರ, ಯಾನೆ ರಂಗಭೂಮಿ ಕಲಾವಿದೆ ಸತೀಶ್ ಮುಂದಲೆ ಬಾತೀರ್ನು ಈಗಲೂ ಕೇಳೋಂದುಲ್ಲಾರೆ 107.8 FM ಬಣ್ಣ ಬಣ್ಣದ ಬದುಕು ಕೇಳೊಂದು ಪಡು ರಂಗ ರಂಗಿದ ಬದುಕು ಕೇಳೋದು ಪಿಲವೇ.

ನಮಸ್ಕಾರ, ಯಾನ್ ಸಾಯಿಕೃಷ್ಣ ಕುಡ್ಲ ಪಾತ್ರದಲ್ಲ ನಿಖಿಲ್ ಕೇನೊಂದುಲರು 107.8 FM ಸಾರಂಗ್ ಒಂದು ರಂಗ ರಂಗದ ಬದುಕು.

0: ಒಂಚೂರು ಇಂಚಿಕೆನ್ಲೆಗೆ ಯಾರು ನಿಖಿಲ ಹಾಸ್ಯ ಕಲಾವಿದೆ ಅರವಿಂದ್ ಬೋಲಾದ ಪಾತ್ರದಿಂದಲೇ 107.8 FM ಸಾರಂಗ್ ನಿಖಿಲ್ ಮಾತಾಡ್ಲಿಕ್ಕೆ ಏನೊಂದು ಎಪ್ಪಡು ಇದು ಸಾರಂಗದ ರಂಗ ರಂಗದ ಬದುಕು
1: ಯಾಪಲ್ಲ ಪ್ರೀತಿ ಉಪ್ಪಡು.

ಒಂಚೂರು ಇಂಚಿಕೆನ್ಲೆಗೆ ಯಾರು ನಿಖಿಲ ಹಾಸ್ಯ ಕಲಾವಿದೆ ಅರವಿಂದ್ ಬೋಲಾದ ಪಾತ್ರದಲ್ಲೇ 107.8 ಇನ್ಮಾ FM ಸಾರಂಗ್ ನಿಖಿಲ್ ಮಾತಿರ್ಲಕ್ಕೆ ಏನೊಂದು ಎಪ್ಪಡು ಇದು ಸಾರಂಗದ ರಂಗ್ ರಂಗದ ಬದುಕು ಯಾಪಲ್ಲ ಪ್ರೀತಿ ಉಪ್ಪಡು.